ಕಾಯುವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ. ಅದೆಂಥ ಪ್ರತೀಕ್ಷೆ ಶಬರಿಯದ್ದು! ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳು ತಿಂಗಳು, ವರ್ಷ ವರ್ಷಗಳು ಉರುಳಿದವು. ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಉರಿತಾ ಇರುವಾಗಲೇ ತುಪ್ಪ ಹಾಕಬೇಕು, ದೀಪ ಆರಿದ ಮೇಲೆ ಹಾಕುವುದು ವ್ಯರ್ಥ. ಹಾಗೆ ಮನುಷ್ಯ ನಮ್ಮ ಜೊತೆ ಇರುವಾಗಲೇ ಅವರ ಬೆಲೆ ಅರಿತು ಗೌರವಿಸಬೇಕು. ಕಾಲ ಹೋದ ಮೇಲೆ ಪಶ್ಚಾತ್ತಾಪ ಪಡುವುದು ವ್ಯರ್ಥ. ಇದನ್ನ ಶ್ರೀಕೃಷ್ಣ ಹೇಳಿರುವಂತಹ ಒಂದು ಒಳ್ಳೆಯ ಮಾತು. ಈ ಮಾತಿನೊಂದಿಗೆ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರವನ್ನ ತಿಳಿಯೋಣ. ಇವತ್ತು 22/8/2026 ಶನಿವಾರ, ಪರಾಭವ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲ ಪಕ್ಷ, ತಿಥಿ ದಶಮಿ, ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರವನ್ನ ತಿಳಿಯೋಣ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಪ್ಲಾಂಟ್ ಮಿಲ್ಕ್ ಡೇ ಕುರಿತಾದಂತಹ ವಿಚಾರಧಾರೆಯನ್ನ ಆರ್ಜೆ ಶ್ವೇತಾ ಅವರು ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಜಿ ವೆಂಕಟೇಶ್ ಇವರು ವಚನ ಸಾಹಿತ್ಯವನ್ನ ಪರಿಚಯಿಸಲಿದ್ದಾರೆ.
1: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಆರ್ಜೆ ಅರ್ಪಿತ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚೆಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇಂದುಮತಿ ಅವರು ಕಥೆಯನ್ನ ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
0: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. 11:30
1: ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶ್ರೀ ಗುರು ಚನ್ನಬಸವಣ್ಣನವರು ಆರೋಗ್ಯದ ಸಲಹೆಯನ್ನ ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ.
1: 11:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. 14:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: 14:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿ ಮಂದಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ.
0: ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಗಾಳಿಯ ಕುರಿತಾದಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ಬಗ್ಗೆ ಆರ್ ಜೆ ಶ್ರೀಧರ್ ಅವರು ತಿಳಿಸಿಕೊಡಲಿದ್ದಾರೆ.
1: ಸಂಜೆ 6:30 ಬೀದಿ

0: ಪ್ರಸಾರವಾಗಲಿದೆ.
1: ರಾತ್ರಿ 8:30 to 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30 to 6:00
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ಬೆಳಗ್ಗಿನ ಜಾವದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದ, ಜೀವನಕ್ಕೆ ಹತ್ತಿರವಾದ ಒಂದು ಮುತ್ತಿನಂತಹ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತೀರಾ? ಅದೇ ಸಂಘದೋಷ. ಅಂದ್ರೆ ನಾವು ಯಾರ ಜೊತೆ ಇರ್ತೀವೋ ಆ ಸಹವಾಸ ನಮ್ಮ ಮೇಲೆ ಎಂತ ಪ್ರಭಾವ ಬೀರುತ್ತೆ ಅಂತ. ಇದಕ್ಕೊಂದು ಪುಟ್ಟದಾದ ಚಿಕ್ಕದಾದ ಕತೆ ಹೇಳ್ತೀನಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಹೆಣ್ಣು ಗಿಳಿ 2 ಮುದ್ದಾದ ಗಿಳಿ ಮರಿಗಳಿಗೆ ಜನ್ಮ ನೀಡಿತು. ಆದರೆ ಒಂದು ದಿನ ಜೋರಾಗಿ ಬೀಸಿದ ಬಿರುಗಾಳಿಗೆ ಆ 2 ಮರಿಗಳು ಬೇರೆ ಬೇರೆಯಾಗಿ ಹಾರಿ ಹೋಗಿ 2 ವಿಭಿನ್ನ ಜಾಗಗಳಲ್ಲಿ ಬಿದ್ದವು. ಮೊದಲನೇ ಗಿಳಿಮರಿ ಬಿದ್ದದ್ದು ಒಬ್ಬ ಕ್ರೂರ ಬೇಟೆಗಾರನ ಗುಡಿಸಿಲಿನ ಮುಂದೆ. ಇನ್ನ 2ನೇ ಗಿಳಿಮರಿ ಬಿದ್ದದ್ದು ಒಬ್ಬ ಪ್ರಶಾಂತ ಮನಸ್ಸಿನ ಸಾಧು ಸಂತರು ಇರುವ ಆಶ್ರಮದ ಆವರಣದಲ್ಲಿ. ದಿನಗಳು ಕಳೆದವು, 2 ಗಿಳಿಗಳು ಬೆಳೆದವು. ಒಂದು ದಿನ ಆ ರಾಜ್ಯದ ರಾಜ ಬೇಟೆಯಾಡ್ತಾ ದಣಿದು ಅದೇ ಬೇಟೆಗಾರನ ಗುಡಿಸಲಿನ ಹತ್ತಿರ ಬಂದ. ರಾಜ ಕುದುರೆಯಿಂದ ಇಳಿಯುತ್ತಿದ್ದಂತೆ ಗುಡಿಸಿಲಿನಲ್ಲಿದ್ದ ಮೊದಲನೆಯ ಗಿಳಿ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತು. ಯಾರೋ ಬರ್ತಿದ್ದಾರೆ, ಹಿಡೀರಿ, ಬಡೀರಿ, ಇವನ ಹತ್ತಿರ ಇರೋ ಒಡವೆಗಳನ್ನೆಲ್ಲ ಕಿತ್ತುಕೊಳ್ಳಿ, ಓಡಬೇಡಿ, ಹೊಡೆಯಿರಿ ಅಂತ ಹೇಳುತ್ತೆ. ಗಿಳಿಯ ಈ ಒರಟು ಕ್ರೂರ ಮಾತುಗಳನ್ನು ಕೇಳಿ ರಾಜನಿಗೆ ಆಶ್ಚರ್ಯ ಮತ್ತು ಬೇಸರವಾಗಿ ಅಲ್ಲಿಂದ ಮುಂದೆ ಹೊರಟು ಹೋದ. ಇದಾದ ನಂತರ ರಾಜ ಏನ್ ಮಾಡ್ತಾನೆ, ಯಾರ ಬಳಿ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಮುತ್ತಿನಂತ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೆ, ಅದೇ ಸಂಘದೋಷದ ಒಂದು ಚಿಕ್ಕ ಕಥೆಯ ಬಗ್ಗೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಒಂದು ರಾಜ್ಯದ ರಾಜ ಬೇಟೆಯಾಡ್ತಾ ಮತ್ತೊಂದು ಕಡೆಗೆ ಬಂದ. ಸ್ವಲ್ಪ ದೂರ ಹೋದಾಗ ಅವನಿಗೆ ಅದೇ ಸಾಧುಗಳ ಆಶ್ರಮ ಕಾಣಿಸಿತು. ಕುದುರೆ ನಿಲ್ಲಿಸಿ ಆಶ್ರಮದ ಒಳಗೆ ಹೋಗುತ್ತಿದ್ದಂತೆ ಅಲ್ಲಿದ್ದ ಎರಡನೇ ಗಿಳಿ ಅತ್ಯಂತ ಮಧುರವಾದ ಧ್ವನಿಯಲ್ಲಿ ಹೀಗೆ ಹೇಳಿತು, ಸ್ವಾಮಿ, ತಮಗೆ ಆಧಾರದ ಸ್ವಾಗತ. ಆಶ್ರಮದ ಒಳಗೆ ಬನ್ನಿ, ತಣ್ಣಗಿನ ನೀರು ಕುಡಿಯಿರಿ, ವಿಶ್ರಮಿಸಿಕೊಳ್ಳಿ, ನಮ್ಮ ಗುರುಗಳು ಈಗ ಬರ್ತಾರೆ ಅಂತ ಹೇಳಿತು. ರಾಜನಿಗೆ ಆಶ್ಚರ್ಯ ತಡೆಯಲಾಗಲಿಲ್ಲ. ನೋಡೋದಕ್ಕೆ ಒಂದೇ ತರ ಇರೋ ಎರಡು ಗಿಳಿಗಳು ಇಷ್ಟೊಂದು ವಿಭಿನ್ನವಾಗಿ ಹೇಗೆ ಮಾತನಾಡ್ತಾವೆ ಅಂತ ಆಶ್ರಮದ ಸಾಧುಗಳನ್ನ ಕೇಳಿದ. ಅದಕ್ಕೆ ಆ ಸಾಧುಗಳು ಮುಗುಳ್ನಗುತ್ತಾ ಹೇಳಿದರು, ರಾಜ, ಇದರಲ್ಲಿ ಗಿಳಿಗಳ ತಪ್ಪೇನೂ ಇಲ್ಲ, ಅದು ಸಂಘದೋಷ. ಮೊದಲನೆಯ ಗಿಳಿ ಬೇಟೆಗಾರರ ಮಧ್ಯೆ ಬೆಳೆದು ಕೊಲ್ಲುವ ಹೊಡೆಯುವ ಮಾತುಗಳನ್ನೇ ಕಲಿತಿದೆ. ಇನ್ನ ಎರಡನೆಯ ಗಿಳಿ ಆಶ್ರಮದ ಮಂತ್ರ, ಸಂಸ್ಕಾರ, ಪ್ರೀತಿಯ ಮಾತುಗಳನ್ನ ಕೇಳಿ ಬೆಳೆದಿದೆ. ನಾವು ಯಾರ ಜೊತೆ ಇರ್ತೇವೋ ಅದೇ ನಮ್ಮ ಸ್ವಭಾವವಾಗುತ್ತೆ ಅಂತ ಸಾಧು ಹೇಳಿದ. ಸೊ ಸ್ನೇಹಿತರೆ, ಗಿಳಿಗಳ ಕಥೆ ನಮಗೆಲ್ಲ ಎಷ್ಟು ದೊಡ್ಡ ಪಾಠ ಕಲಿಸುತ್ತೆ ಅಲ್ವಾ? ನಮ್ಮ ಲೈಫು ಕೂಡ ಅಷ್ಟೆ. ನಾವು ನಕಾರಾತ್ಮಕವಾಗಿ ಯೋಚಿಸುವವರ, ಸದಾ ದೂರು ಹೇಳುವವರ ಜೊತೆಗಿದ್ರೆ ನಮ್ಮ ಮನಸ್ಸಲ್ಲೂ ಅದೇ ನೆಗೆಟಿವಿಟಿ ತುಂಬಿಕೊಳ್ಳುತ್ತೆ. ಅದೇ ನಗುವ, ಪ್ರೋತ್ಸಾಹ ಕೊಡುವ, ಸಾಧಿಸುವ ಹಠ ಇರುವ ಒಳ್ಳೆಯ ಸ್ನೇಹಿತರ ಜೊತೆಗಿದ್ದರೆ ನಮ್ಮ ಯೋಚನೆಗಳು ಕೂಡ ಪಾಸಿಟಿವ್ ಆಗಿ ಇರುತ್ತೆ. ಕಬ್ಬಿಣದ ತುಂಡು ಮಣ್ಣಿನ ಜೊತೆ ಸೇರಿದರೆ ಮಣ್ಣಾಗುತ್ತೆ, ಅದೇ ಬೆಂಕಿಯ ಜೊತೆ ಸೇರಿದರೆ ಕಾದ ಕೆಂಡವಾಗಿ ಹೊಸ ರೂಪ ಪಡೆಯುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ದಿನ ಒಂದು ಪಾಸಿಟಿವ್ ವೈಬ್ಸ್ ಇರೋರ್ ಜೊತೆ ಮಾತನಾಡಿ, ಒಳ್ಳೆ ವಿಚಾರಗಳನ್ನ ಹಂಚಿಕೊಳ್ಳಿ, ನಿಮ್ಮ ಜೊತೆ ಇರೋರಿಗೂ ನೀವು ಒಳ್ಳೆ ಸಂಘವಾಗಿ ಪ್ರೇರಣೆ ನೀಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದು ಸ್ಫೂರ್ತಿದಾಯಕವಾದ ಒಂದು ಕಥೆಯನ್ನ ಹೇಳ್ತೀನಿ. ಕಥೆಯ ಹೆಸರು ಒಳ್ಳೆಯ ನಡತೆ ಗುಲಾಬಿ ಹೂವಿನ ಪರಿಮಳದಂತೆ. ಬಹಳ ವರ್ಷಗಳ ನಂತರ ಜನಿಸಿದ ಮಗನನ್ನು ರಾಜ ಅತಿ ಮುದ್ದಿನಿಂದ ಬೆಳೆಸ್ತಾನೆ. ಅವನು ಬೆಳೆದಂತೆ ಈ ಅತಿಯಾದ ಮುದ್ದಿನಿಂದ ಅವನನ್ನ ಹಾಳು ಮಾಡಿತು. ರಾಜಕುಮಾರ ಎಲ್ಲರ ಹತ್ತಿರ ಅನುಚಿತವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾಲ ಕಳೆದಂತೆ ಅವನ ವರ್ತನೆ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಆಸ್ಥಾನಿಕರಿಗೆ ಅವನ ಉಪಟಳ ಸಹಿಸೋದಕ್ಕೆ ಅಸಾಧ್ಯವಾಯಿತು. ಆಗ ಅವರೆಲ್ಲರೂ ಮಗನ ದುರ್ನಡತೆಯ ಬಗ್ಗೆ ರಾಜನಿಗೆ ದೂರು ಹೇಳ್ತಾರೆ. ರಾಜನಿಗೂ ಸಹ ಈ ವಿಷಯದ ಬಗ್ಗೆ ಚಿಂತೆ ಉಂಟಾಯಿತು. ರಾಜ ಮಂತ್ರಿಗಳ ಹತ್ತಿರ ತನ್ನ ಚಿಂತನೆಯನ್ನ ವ್ಯಕ್ತಪಡಿಸುತ್ತಾ, ಮುಂದೆ ಈ ರಾಜ್ಯಕ್ಕೆ ರಾಜನಾಗಬೇಕಾದವನು ಈ ರೀತಿ ನಡೆದುಕೊಂಡ್ರೆ ಪ್ರಜೆಗಳು ಅವನನ್ನ ಹೇಗೆ ತಾನೇ ಒಪ್ಪಿಕೊಳ್ತಾರೆ ಅಂತ ಹೇಳ್ತಾರೆ. ಒಬ್ಬ ಹಿರಿಯ ಮಂತ್ರಿ ಅವನನ್ನು ಸಂತೈಸುತ್ತಾ, ಪ್ರಭುಗಳೇ, ನೀವೇನು ಚಿಂತಿಸಬೇಡಿ, ನಿಮ್ಮ ಚಿಂತೆ ನಮಗೆ ಅರ್ಥವಾಗುತ್ತೆ. ಅವನನ್ನು ಗುರುಗಳ ಆಶ್ರಮಕ್ಕೆ ಕಳುಹಿಸಿ, ಅಲ್ಲಿ ಅವನಿಗೆ ಒಳ್ಳೆಯ ಜೊತೆಗಾರರು ಮತ್ತು ಶಿಕ್ಷಣ ಸಿಗುತ್ತೆ, ಆಗ ಸರಿ ಹೋಗ್ತಾನೆ ಅಂತ ಹೇಳ್ತಾರೆ. ರಾಜನಿಗೆ ಮಂತ್ರಿಯ ಸಲಹೆ ಸರಿ ಎನಿಸಿತು. ಅವನು ರಾಜಕುಮಾರರನ್ನು ಗುರುಗಳ ಆಶ್ರಮಕ್ಕೆ ಕರೆದುಕೊಂಡು ಹೋದ. ಒಳ್ಳೆಯ ತರಗತಿ ನೀಡಿ ಉನ್ನತ ವ್ಯಕ್ತಿಯನ್ನಾಗಿ ಮಾಡಬೇಕೆಂದು ಗುರುಗಳನ್ನ ಭಿನ್ನವಿಸಿಕೊಂಡ. ರಾಜಕುಮಾರ ಗುರುಗಳ ಆಶ್ರಮದಲ್ಲಿ ವಾಸಿಸಲು ಪ್ರಾರಂಭಿಸಿದ. ಅರಮನೆಯಲ್ಲಿ ಸಿಗುತ್ತಿದ್ದ ಸುಖಭೋಗಗಳು ಅಲ್ಲಿ ಸಿಗ್ತಾ ಇರಲಿಲ್ಲ. ಆಶ್ರಮದಲ್ಲಿ ಇನ್ನಿತರ ಶಿಷ್ಯರು ಸೇವಿಸುತ್ತಿದ್ದ ಆಹಾರವನ್ನೇ ಅವನು ಕೂಡ ಸೇವಿಸುತ್ತಿದ್ದ. ಬೆಳಗ್ಗೆ ಬೇಗನೆ ಏಳ್ತಿದ್ದ, ಓದಲು ಬರೆಯಲು ಕಲಿತ. ಹೀಗೆ ಅವನ ದಿನಚರಿ ಸಂಪೂರ್ಣವಾಗಿ ಬದಲಾಯಿತು. ಒಂದು ದಿನ ಬೆಳಗ್ಗೆ ಗುರುಗಳು ರಾಜಕುಮಾರನನ್ನ ತಮ್ಮ ಜೊತೆಯಲ್ಲಿ ಒಂದು ಉದ್ಯಾನಕ್ಕೆ ಕರೆದುಕೊಂಡು ಹೋಗಿ, ನೋಡು ಈ ಉದ್ಯಾನವನ ಅದೆಷ್ಟು ಸುಂದರವಾಗಿದೆ, ಅಲ್ಲಿ ಕಾಣ್ತಾ ಇರೋ ಕೆಲವು ಕೆಂಪು ಗುಲಾಬಿಗಳನ್ನ ಕಿತ್ಕೊಂಡ್ ಬಾ ಅಂತ ಹೇಳ್ತಾರೆ. ರಾಜಕುಮಾರ ಗುರುಗಳು ಹೇಳಿದಂತೆ ಕೆಲವು ಕೆಂಪು ಗುಲಾಬಿ ಹೂಗಳನ್ನ ಕಿತ್ತು ತಂದ. ಗುರುಗಳು ಅವುಗಳ ಸುವಾಸನೆಯನ್ನು ಆಗ್ರಾಣಿಸಲು ಹೇಳಿದರು. ಅವನು ಅವುಗಳನ್ನು ಆಗ್ರಾಣಿಸುತ್ತಾ, ಈ ಹೂವುಗಳು ಸೂಸುತ್ತಿರುವ ಪರಿಮಳ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯ ಕಳೆದ್ಮೇಲೆ ಗುರುಗಳು ಬೇವಿನ ಮರವನ್ನ ತೋರಿಸಿ, ಸ್ವಲ್ಪ ಬೇವಿನ ಎಲೆಗಳನ್ನ ಕಿತ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ಅವನು ಬೇವಿನ ಎಲೆಗಳನ್ನ ಕಿತ್ತು ತಂದಾಗ ಗುರುಗಳು ಅವುಗಳನ್ನ ಜಗೆಯೋದಕ್ಕೆ ಹೇಳ್ತಾರೆ. ಆಗ ಅವನು ಬೇವಿನ ಎಲೆಗಳನ್ನ ಜಗೆಯೋದಕ್ಕೆ ಶುರು ಮಾಡ್ತಾನೆ. ಕೂಡಲೇ ಅದರ ಕಹಿಯನ್ನ ಸಹಿಸೋದಕ್ಕೆ ಕಷ್ಟವಾಗಿ ಮುಖವನ್ನ ಸಿಂಡರಿಸುತ್ತಾ ಅದನ್ನ ಕೆಳಗೆ ಉಗಿದ್ಬಿಡ್ತಾನೆ. ಆಗ ಗುರುಗಳು, ರಾಜಕುಮಾರ, ಗುಲಾಬಿ ಹೂಗಳ ಸುವಾಸನೆಯನ್ನ ಆಗ್ರಹಿಸುವಾಗ ನಿನಗೆ ಬಹಳ ಚೆನ್ನಾಗಿ ಅನಿಸಿತು, ಆದ್ರೆ ಬೇವಿನ ಎಲೆಯನ್ನ ಜಗಿಯುವಾಗ ನಿನಗೆ ಬಹಳ ಕೆಟ್ಟದನಿಸಿತು ಅಲ್ವಾ? ಹಾಗೆ ಒಳ್ಳೆಯ ನಡತೆ ಗುಲಾಬಿ ಹೂವಿನ ಪರಿಮಳದಂತಿರುತ್ತೆ, ಕೆಟ್ಟ ನಡತೆ ಬೇವಿನ ಎಲೆಗಳ ಕಹಿ ರುಚಿಯಂತಿರುತ್ತೆ. ಈಗ ನೀನು ಎಲ್ಲರೊಂದಿಗೆ ಚೆನ್ನಾಗಿ ನಡೆದುಕೊಂಡರೆ ಎಲ್ಲರೂ ನಿನ್ನನ್ನ ಇಷ್ಟಪಡ್ತಾರೆ, ಅದೇ ನೀನು ಕೆಟ್ಟ ರೀತಿಯಲ್ಲಿ ನಡೆದುಕೊಂಡರೆ ಯಾರೂ ನಿನ್ನನ್ನ ಇಷ್ಟಪಡೋದಿಲ್ಲ. ಜನರ ಹೃದಯವನ್ನ ಗೆಲ್ಲೋದಕ್ಕೆ ಒಳ್ಳೆಯ ನಡತೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆಗ ರಾಜಕುಮಾರನಿಗೆ ಗುರುಗಳು ಹೇಳಿದ ವಿಷಯ ಮನದಟ್ಟವಾಯಿತು. ಅವತ್ತಿನಿಂದ ಅವನ ನಡತೆಯಲ್ಲಿ ಉತ್ತಮ ಸುಧಾರಣೆ ಕಂಡುಬಂತು. ಸೊ ಸ್ನೇಹಿತರೆ, ಕಥೆ ಚೆನ್ನಾಗಿದೆ ಅಲ್ವಾ? ಈ ಸ್ಫೂರ್ತಿದಾಯಕ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಇಡೀ ಪ್ರಸಾರವನ್ನು ಆಲಿಸ್ತಾ ಇರುವ ಎಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ನಮನಗಳು. ಹೇಗಿದೆ ನಿಮ್ಮ ಇವತ್ತಿನ ಬೆಳಗು? ಕಿಟಕಿಯಿಂದ ಒಳಗ್ ಬರ್ತಾ ಇರೋ ಎಳೆ ಬಿಸಿಲು, ಹಕ್ಕಿಗಳ ನಿನಾದ, ಹಾಗೆ ನಿಮ್ಮ ಕೈಯಲ್ಲಿರುವ ಬಿಸಿ ಬಿಸಿ ಕಾಫಿ ಅಥವಾ ಚಹಾದ ಘಮಲು, ಆಹಾ, ಈ ದಿನದ ಆರಂಭವೇ ಎಷ್ಟು ಸುಂದರವಾಗಿದೆ ಅಲ್ವಾ? ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಸ್ನೇಹಿತರೆ, ನೀವಿವತ್ತು ಕುಡಿತಾ ಇರೋ ಕಾಫಿ ಅಥವಾ ಟೀಯಲ್ಲಿ ಹಾಲು ಯಾವುದು? ಎಂದಿನಂತೆ ಹಸು ಅಥವಾ ಎಮ್ಮೆ ಹಾಲ, ಅಥವಾ ಇವತ್ತಿನ ಜಾಗತಿಕ ಟ್ರೆಂಡ್ಗೆ ತಕ್ಕಂತೆ ಪ್ಲಾಂಟ್ ಮಿಲ್ಕ್ ಅಂದ್ರೆ ಸಸ್ಯಜನ್ಯ ಹಾಲ? ಯಾಕ್ ಶ್ವೇತಾ ಹೀಗೆ ಕೇಳ್ತಾ ಇದ್ಯಾ, ಇವತ್ತೇನಾದ್ರೂ ಸ್ಪೆಷಲ್ ಇದೆಯಾ ಅಂತ ನೀವು ಕೇಳ್ಬೋದು. ಎಸ್, ಖಂಡಿತ ಇದೆ. ಇವತ್ತು ಆಗಸ್ಟ್ 22 ಅಂದ್ರೆ ವರ್ಲ್ಡ್ ಪ್ಲಾಂಟ್ ಮಿಲ್ಕ್ ಡೇ. ಜಗತ್ತಿನಾದ್ಯಂತ ಸಸ್ಯ ಆಧಾರಿತ ಹಾಲಿನ ಬಳಕೆಯ ಮಹತ್ವವನ್ನ ಸಾರಲು, ನಮ್ಮ ಆರೋಗ್ಯ ಮತ್ತು ಪರಿಸರದ ಮೇಲಾಗೋ ಇದರ ಧನಾತ್ಮಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಆಚರಿಸಲಾಗ್ತಾ ಇರುವಂತಹ ವಿಶೇಷ ದಿನ ಇವತ್ತು. ಹೌದು ಸ್ನೇಹಿತರೆ, ಹಾಲು ಅಂತಂದ್ರೆ ನಮಗೆಲ್ಲ ತಕ್ಷಣ ನೆನಪಾಗೋದು ಡೈರಿ ಹಾಲೆ ಅಲ್ವಾ? ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡುಗೆ ಮನೆಗಳಲ್ಲಿ ಕಾಫಿ ಕಪ್ಗಳಲ್ಲಿ ದೊಡ್ಡ ಕ್ರಾಂತಿಯೇ ನಡೀತಾ ಇದೆ. ಅದೇ ಪ್ಲಾಂಟ್ ಮಿಲ್ಕ್ ಅಂದ್ರೆ ಸಸ್ಯಜನ್ಯ ಹಾಲು. ಬಾದಾಮಿ ಹಾಲು, ಸೋಯಾ ಹಾಲು, ಓಟ್ಸ್ ಹಾಲು, ತೆಂಗಿನ ಹಾಲು, ಗೋಡಂಬಿ ಹಾಲು, ಅಕ್ಕಿ ಹಾಲು, ಹೀಗೆ 10 ಹಲವು ವೆರೈಟಿಗಳು ಇವತ್ತು ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಕೇಳೋದಕ್ಕೆ ಹೊಸದಾಗಿ ಅನಿಸಿದ್ರೂ ನಮ್ಮ ಹಿರಿಯರು ಹಿಂದಿನಿಂದಲೂ ತೆಂಗಿನ ಹಾಲನ್ನ ಪಾಯಸಕ್ಕೆ, ಕಡುಬಿಗೆ ಬಳಸ್ತಾನೆ ಬಂದಿದ್ರು ಅಲ್ವಾ? ಆದ್ರೆ ಇವತ್ತು ಇದು ಜಾಗತಿಕ ಮಟ್ಟದಲ್ಲಿ ಒಂದು ಹೆಲ್ತ್ ಟ್ರೆಂಡ್ ಆಗಿ ಬದಲಾಗಿದೆ. ಹೌದು ಸ್ನೇಹಿತರೆ, ಕೇವಲ ನಮ್ಮ ಆರೋಗ್ಯ ಮಾತ್ರವಲ್ಲ, ಈ ಪ್ಲಾಂಟ್ ಮಿಲ್ಕ್ ನಮ್ಮ ಭೂಮಿ ತಾಯಿಗೂ ಒಳ್ಳೆಯದು. ವಿಜ್ಞಾನಿಗಳ ಪ್ರಕಾರ ಸಾಂಪ್ರದಾಯಿಕ ಡೈರಿ ಉದ್ಯಮಕ್ಕೆ ಹೋಲಿಸಿದ್ರೆ ಸಸ್ಯಜನ್ಯ ಹಾಲಿನ ಉತ್ಪಾದನೆಗೆ ಬಹಳ ಕಡಿಮೆ ನೀರು ಸಾಕು ಮತ್ತು ಕಾರ್ಬನ್ ಹೊರಸೂಸುವಿಕೆ ಕೂಡ ತುಂಬಾನೇ ಕಡಿಮೆ. ಅಂದ್ರೆ ಒಂದು ಗ್ಲಾಸ್ ಸಸ್ಯಜನ್ಯ ಹಾಲು ಕುಡಿಯುವ ಮೂಲಕ ನಾವು ಪರಿಸರ ಸಂರಕ್ಷಣೆಯಲ್ಲೂ ನಮ್ಮದೊಂದು ಚಿಕ್ಕ ಕೊಡುಗೆಯನ್ನ ನೀಡಿದ ಹಾಗೆ ಆಗುತ್ತೆ. ಸೊ ಹಾಗಾದ್ರೆ ನೀವ್ ಯಾವತ್ತಾದ್ರೂ ಈ ಬಾದಾಮ್ ಹಾಲ್ ಅಥವಾ ಓಟ್ಸ್ ಹಾಲನ್ನ ಟ್ರೈ ಮಾಡಿದ್ದೀರಾ? ನಿಮ್ಮ ಮನೆಯಲ್ಲಿ ಸಾಂಪ್ರದಾಯಿಕ ಹಾಲಿನ ಜೊತೆಗೆ ಇಂತಹ ಹೊಸ ಪ್ರಯೋಗಗಳನ್ನ ಮಾಡಿದ್ದೀರಾ? ಮಾಡಿದ್ರೆ ನಮ್ಗೆ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನ ಕಳಿಸಬಹುದು ಅಂತ ಹೇಳ್ತಾ, ಬೆಳಗ್ಗಿನ ಈ ಚುರುಕಾದ ವೇಳೆಯಲ್ಲಿ ಆರೋಗ್ಯದ ಬಗ್ಗೆ ಒಂದಿಷ್ಟು ಹೊಸ ವಿಷಯಗಳನ್ನು ತಿಳಿದುಕೊಂಡ ಖುಷಿಯೊಂದಿಗೆ ಇವತ್ತಿನ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆರಂಭಿಸಿ. ಆರೋಗ್ಯವೇ ಭಾಗ್ಯ, ಸಸ್ಯಜನ್ಯ ಆಹಾರವೇ ಇಂದಿನ ಮಂತ್ರ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

0: ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ 14.
1: ಹಬೀಬರದ್ದು ಈ ಮಾತು ಕೇಳಿದ ತಕ್ಷಣ ಗಾಂಧಿಗೆ ಒಂದು ಹೊಸ ಅರಿವಿನ ಮಿಂಚು ಚಕ್ಕಂತ ತಲೆಯಲ್ಲಿ ಓಡ್ತದೆ. ಅಂದರೆ ದೇವರ ಹೆಸರಿನಲ್ಲಿ ಸಾಕ್ಷಿ ಕೊಡೋದು ಹುಡುಗಾಟ ಅಲ್ಲ, ಅದು ಸುಮ್ಮನೆ ತಮಾಷೆ ಅಲ್ಲ. ಅದು ಅದನ್ನು ಮುರಿದ್ರೆ ದೇವರ ಮತ್ತು ಮಾನವ ಧರ್ಮದ ಹೆಸರಿನಲ್ಲಿ ಅಪರಾಧ ಮಾಡಿದಾಗೆ ಆಗ್ತದೆ, ಬೇರೆ ಯಾರು ಬೇಡ. ಆತ್ಮಸಾಕ್ಷಿ ಅಲ್ವಾ ಅದು? ನಾನು ದೇವರ ಆಧಾರದ ಮೇಲೆ ಒಂದು ಪ್ರತಿಜ್ಞೆ ತೆಕ್ಕೊಂಡ್ರೆ ಅಂತಂದರೆ ಯಾರಿಗಾಗಿಯೂ ತೆಕ್ಕೊಳ್ತಾ ಇರೋದಲ್ಲ, ನನ್ನೊಳಗಿಂದ ತೆಕ್ಕೊಳ್ತಾ ಇರೋದು. ಅಂದರೆ ಇದನ್ನು ಮಾಡಬೇಕು ಅಂತಂದರೆ ಎಷ್ಟು ದೃಢ ಮನಸ್ಸು ಬೇಕು, ಮತ್ತು ಇದರ ಪರಿಣಾಮ ಗೊತ್ತಿರಬೇಕು. ಇದನ್ನು ಹೇಗೆ ಮಾಡಿರಬೇಕು ಅಂತಂದರೆ ಬೇರೆಯವರ ಪ್ರಭಾವದಿಂದ ಮಾಡಬಾರ್ದು. ಯಾರು ಏನೇ ಮಾಡಲಿ ನಾನು ಖಂಡಿತ ತಗೊಳ್ತೇನೆ, ಅವ್ರು ಮಾಡಿದ್ರ ಇವ್ರು ಮಾಡಿದ್ರ ಅದೆಲ್ಲ ಎಂಥದ್ದು ನೋಡಲಿಕ್ಕಿಲ್ಲ. ಮತ್ತು ಈ ಪ್ರತಿಜ್ಞೆಯನ್ನು ಕೊನೆಗೆ ಕಟ್ಟ ಕಡೆಗೆ ಯಾರು ಪಾಲಿಸದಿದ್ರು ಎಂಥದೇ ಆಗಲಿ ನಾನು ಒಬ್ಬನೇ ಆದರೂ ಕೂಡ ಪಾಲಿಸ್ತೇನೆ. ಅಂದರೆ ಇದು ಸಾಮೂಹಿಕವಾದಂಥ ಒಂದು ನಿರ್ಧಾರವೂ ಹೌದು, ಅದಕ್ಕಿಂತ ಹೆಚ್ಚಾಗಿ ತನ್ನ ವ್ಯಕ್ತಿಗತ ನಿರ್ಧಾರವೂ ಹೌದು. ಗುಂಪಿನಲ್ಲಿ ಗೋವಿಂದ ಆಗೋದಲ್ಲ ಇದು, ಪ್ರತಿಯೊಬ್ಬರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ನಾನು ಇದಕ್ಕೆ ಬದ್ಧನಾಗಿದ್ದೇನೆ ಅಂತ. ಗಾಂಧೀಜಿ ಅಲ್ಲಿ ಅದನ್ನು ಬಹಳ ವಿನಯದಿಂದ ಅವ್ರು ಹೇಳ್ಕೊಳ್ತಾರೆ, ಇದು ಗರ್ವದ ಮಾತಲ್ಲ, ಇದು ವಿನಯದ ಮಾತು, ನಾನು ಒಂಟಿಯಾಗಿದ್ದರೂ ಕೂಡ ಇದನ್ನು ಮುಂದುವರಿಸ್ತೇನೆ ಅಂತ. ಅಂದರೆ ಈ ಪ್ರತಿಜ್ಞೆಯ ಪರಿಣಾಮವನ್ನು ಕೂಡ ವಿವರಿಸ್ತಾರೆ ಗಾಂಧೀಜಿ ಪುನಃ, ಹೀಗೆ ಪ್ರತಿಜ್ಞೆ ಮಾಡೋದ್ರಿಂದ ಏನು ಪರಿಣಾಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇದನ್ನೆಲ್ಲ ಇಟ್ಟುಕೊಂಡು ದೇವರ ಸಾಕ್ಷಿಯಲ್ಲಿ ಈ ಶಾಸನ ಜಾರಿಗೆ ಬಂದರೆ ತಲೆ ಬಾಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಬೇಕು. ಎಲ್ಲರೂ 3,000 ಜನ ಕೂಡ ನಿಂತು ಅದಕ್ಕೆ ತಲೆ ಬಾಗ್ತಾರೆ. ಆಶ್ಚರ್ಯ ಅಂದರೆ ಮರುದಿವಸನೇ ಆ ಎಂಪೈರ್ ಕಟ್ಟಡಕ್ಕೆ ಬೆಂಕಿ ಬಿದ್ದು ಇಡೀ ಭಸ್ಮ ಆಗಿಬಿಡ್ತದೆ ಆ ಬಿಲ್ಡಿಂಗ್. ಒಂದು ರೀತಿಯಲ್ಲಿ ಇವರಿಗೆ ಏನನ್ನಿಸ್ತದೆ ಅಂದರೆ ಅದೊಂದು ಶುಭ ಶಕುನ ಅಂತ ಅನ್ನಿಸ್ಬಿಡ್ತದೆ. ಜನಸಾಮಾನ್ಯರು ಮಾತಾಡಿಕೊಳ್ತಾರೆ, ಯಾಕಂದರೆ ಎಲ್ಲಿ ಆ ಶಾಸನದ ಬಗ್ಗೆ ಮಾತಾಡಿದ್ವು ಆ ಶಾಸನವನ್ನೇ ಒಂದು ಹೀಗೆ ಒಂದು ಸಾಂಕೇತಿಕವಾಗಿ ಅದನ್ನು ನೋಡ್ತಾರೆ. ಇದಾದಮೇಲೆ ಇಲ್ಲಿ 3,000 ಜನ ಸೇರಿ ನಿರ್ಣಯ ಆಗಿದ್ದಲ್ಲ, ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಈ ನಿರ್ಣಯಗಳನ್ನು ವಿವರಿಸೋದು, ಪ್ರತಿಜ್ಞೆಯನ್ನು ಸ್ವೀಕರಿಸೋದು, ಇದು ನಡೀತಾ ಇರ್ತದೆ. ಈಗ ಭಾರತೀಯರ ಒಂದು ನಿಯೋಗ ಈಗ ವಸಾಹತು ಮಂತ್ರಿ ಡಂಕನ್ ಹತ್ರ ಮಾತಾಡಬೇಕು, ಅದಕ್ಕಾಗಿ ಹೊರಡ್ತಾರೆ. ಆವಾಗ ಹೋಗಿ ಮಾತಾಡುವಾಗ ಸೇಠ್ ಹಾಜಿ ಹಬೀಬ್ ಕೂಡ ಇರ್ತಾರೆ. ತುಂಬ ಒಂದು ದಿಟ್ಟತನದಿಂದ ಇವರು ಮಾತಾಡ್ತಾರೆ ಅಲ್ಲಿ ಹೋಗಿ. ಹಬೀಬ್ ಹೇಳ್ತಾರೆ, ನೀವೇನಾದರೂ ನನ್ನ ಹೆಂಡತಿಯ ರಹದಾರಿ ಪತ್ರ ಏನಾದರೂ ಪರೀಕ್ಷಿಸಲಿಕ್ಕೆ ಬಂದರೆ ಅಲ್ಲೇ ಗುಂಡಾಕಿ ಸಾಯಿಸ್ಬಿಡ್ತೇನೆ ಅಷ್ಟೇ ಅಂತ. ಇದು ಅಹಿಂಸೆಗೆ ವಿರುದ್ಧವಾದದ್ದು, ಬಟ್ ಅಲ್ಲಿ ಆ ಥರ ಅವರು ಮಾತಾಡ್ತಾರೆ, ಗುಡುಕ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಮಾತುಕತೆ ಆದ ಮೇಲೆ ಇದು ನೇಟಾಲ್ ಬ್ರಿಟಿಷ್ ಸರ್ಕಾರ. ನೇಟಾಲ್ ಬ್ರಿಟಿಷ್ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರೆ, ನಾವು ಹೆಂಗಸರ ವಿಷಯದಲ್ಲಿ ಸ್ವಲ್ಪ ರಿಯಾಯಿತಿ ಕೊಡ್ತೇವೆ ಅಂತ. ಮತ್ತು ಶಾಸನದ ಎಲ್ಲ ವಿವರಗಳನ್ನು ನಮಗೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ,

ಆದರೆ ಕೆಲವು ವಿವರಗಳನ್ನು ನಾವು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ. ಇಡೀ ಶಾಸನವನ್ನು ವಿರೋಧಿಸಿದರೆ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ. ಅಂದರೆ ಇದೊಂದು ಸಣ್ಣ ಜಯ, ಒಂದು ಬದಲಾವಣೆ, ಒಂದು ವ್ಯತ್ಯಾಸ ಆಗ್ತದೆ. ಗಾಂಧೀಜಿಯ ಮನಸ್ಸಿನಲ್ಲಿ ಇಷ್ಟೊತ್ತಿಗೆ ಈ ಒಂದು ಆಂದೋಲನದ ಸ್ವರೂಪದ ಬಗ್ಗೆ ಆಗ ಒಂದು ಚಿಂತನೆ ಬಂತಲ್ಲ ಅವ್ರಿಗೆ, ಆ ಚಿಂತನೆ ಸತ್ಯಾಗ್ರಹದ್ದು, ಅದು ತುಂಬ ರೂಪುಗೊಳ್ಳಲಿಕ್ಕೆ ಶುರುವಾಗ್ತದೆ, ಸ್ಪಷ್ಟ ರೂಪುಗೊಳ್ಳಲಿಕ್ಕೆ ಶುರುವಾಗ್ತದೆ. ಅಂದರೆ ಅದನ್ನು ಅವರೊಂದು ಸಾಂಪ್ರದಾಯಿಕ ಧಾರ್ಮಿಕ ವೃತ್ತ ಅಥವಾ ಒಂದು ಹರಕೆ ಹಾಕೋದು ಆ ಥರ ನೋಡೋದಿಲ್ಲ. ಇದೊಂದು ಎಂಥ ಮಹಾ ಆಶಯ ಅಂತಂದರೆ, ನಾನು ಸತ್ಯ ಹೇಳ್ತೇನೆ, ನನಗಿದನ್ನು ವಿವರಿಸುವ ತಾಕತ್ತಿದೆಯಾ ಅಂತ ಅನುಮಾನ ಬರ್ತದೆ. ಈ ಸತ್ಯಾಗ್ರಹ ಅನ್ನೋ ಒಂದು ಪರಿಕಲ್ಪನೆಯನ್ನು ಇವತ್ತಿಗೂ ಕೂಡ ಅದನ್ನು ಒಂದು ನಾನು ಹೀಗೆ ಅರ್ಥ ಮಾಡಿಕೊಂಡೆ ಅಂತ ಹೇಳಲಿಕ್ಕೆ ನನಗೆ ಸಾಕಾಗೋದಿಲ್ಲ ಅಂತ ಅನ್ನಿಸ್ತದೆ. ಅಷ್ಟರ ಮಟ್ಟಿಗೆ ಒಂದು ಮಹಾ ಆಶಯ ಅದು. ಅವರೇನು ಹೇಳೋದು ಅಂತಂದರೆ, ಇದು ಕೆಡುಕನ್ನು ನಿವಾರಿಸಲಿಕ್ಕೆ ನಾವು ಸಾಧಾರಣವಾಗಿ ಏನು ಮಾಡ್ತೇವೆ, ಪುನಃ ಕೆಡುಕು ಮಾಡ್ತೇವೆ, ಪುನಃ ಹಿಂಸೆ ಮಾಡ್ತೇವೆ. ಆ ಪಾರ್ಶವಿ ಬಲದ ಬದಲಾಗಿ ಮನುಷ್ಯನ ಒಳಗೆ ಇರುವ ದೈವಿ ಶಕ್ತಿಯ ಕಿಡಿ ಹೊತ್ತಿಸಿ ಅದರಿಂದ ಎರಡೂ ಕಡೆಯವರ ನಡುವೆ ಪ್ರಜ್ಞೆ ಬರಬೇಕು. ಅರ್ಥ ಆಗ್ತಾ ಇದೆ ಅಲ್ಲ? ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಮತ್ತೆ ಆ ಪ್ರಜ್ಞೆಯ ಬೆಳಕಿನ ಸೇತುವೆ ಇಬ್ಬರ ಮಧ್ಯೆ ಹುಟ್ಟಿರಬೇಕು, ಇಬ್ಬರಿಗೂ ಅದರಿಂದ ಒಂದು ಸಂತೃಪ್ತಿ ಸಿಗಬೇಕು. ಯೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಸೋಲು ಗೆಲುವಿನ ಹಮ್ಮೆ ಇಲ್ಲ ಇದರಲ್ಲಿ. ಓ, ಇದಾದ ಮೇಲೆ ನಾವು ಗೆದ್ವಿ ಅಂತ ಹೇಳಲಿಕ್ಕೇನು ಇಲ್ಲ. ಅಂಥ ಒಂದು ಹೋರಾಟ ಇವರು ಇದನ್ನು ವಿವರಿಸ್ತಾ ಇರಬೇಕಾದ್ರೆ ಕೆಲವರು ಹೇಳ್ತಾರೆ, ಇಂಗ್ಲೆಂಡ್ನಲ್ಲಿ ಮಹಿಳೆಯರ ಮತದಾನದ ಹಕ್ಕಿಗಾಗಿ ಒಂದು ಹೋರಾಟ ನಡೆದಿತ್ತು, ಕೆಲವು ಚಳವಳಿಗಳು ನಡೆದಿತ್ತು, ಅದಕ್ಕೆ ಸಾತ್ವಿಕ ಪ್ರತಿರೋಧ, ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ, ಆ ಥರ ಇದೆ ಅಂತ ಹೇಳಿದರು ಕೆಲವರು. ಆದರೆ ಗಾಂಧಿ ಹೇಳಿದರು, ಇದು ಆ ಥರ ಕೂಡ ಅಲ್ಲ, ಇದರಲ್ಲಿ ಒಂದು ಬೇಡಿಕೆ ಮತ್ತು ಒಂದು ವಿರೋಧ, ಅದಕ್ಕೆ ವಿರೋಧ, ಮತ್ತು ಈ ಬೇಡಿಕೆ ಒಡ್ಡುವವರು ಒಂಥರ ದುರ್ಬಲರು ಅನ್ನ ಹೇಳುವ ಹಾಗೆ, ಮತ್ತು ಎದುರಾಳಿಗಳಿಗೆ ನಷ್ಟ ಮಾಡುವ ಇರಾದೆ, ಅವರನ್ನು ಸೋಲಿಸುವ ಇರಾದೆ ಎಲ್ಲ ಇರ್ತದಲ್ಲ, ಹಾಗಿಲ್ಲ. ತಾವೀಗ ಹೊರಟ ದಾರಿ ಹೇಗಿದೆ ಅಂತಂದರೆ, ನಾನು ಸತ್ಯದ ದಾರಿಯಲ್ಲಿದ್ದೇನೆ, ಸರ್ವಶಕ್ತ ದೇವರು ನನ್ನ ಜೊತೆಗೆ ಇದ್ದಾನೆ, ಯಾರಿಲ್ಲದಿದ್ದರೂ ಪರವಾಗಿಲ್ಲ, ಇದು ದುರ್ಬಲರ ಹೋರಾಟ ಅಲ್ಲ. ನಾನು ದುರ್ಬಲರಾಗಿ ಅದನ್ನು ಕೇಳ್ತಾ ಇರೋದಲ್ಲ, ನನ್ನದದು ಅಗತ್ಯ, ಹಕ್ಕು ಅಂತಲೇ ಹೇಳ್ಬೋದೇನೆ, ಅದನ್ನು ನಾನು ಪಡಿಲೇಬೇಕು. ಮತ್ತೆ ಇದರ ಒಟ್ಟಾರೆ ಆಶಯ ಒಳಿತನ್ನು ಸಾಧಿಸೋದು, ಅಂದರೆ ಎಲ್ಲರಿಗೂ ಒಳಿತನ್ನು ಸಾಧಿಸೋದು. ಇನ್ನೂ ಚಂದ ಹೇಳ್ತಾರೆ, ಕಾಣಲಾಗದವರಿಗೆ ಅದನ್ನು ಕಾಣಿಸೋದು, ಏನಪ್ಪ ಇದು, ಏನಿದರಲ್ಲಿ ಅಡಗಿರುವುದು ಅಂಥೇಳಿ. ಮತ್ತು ಇದಕ್ಕಾಗಿ ಬೇರೆಯವರನ್ನು ದಂಡಿಸುವುದಲ್ಲ, ಸ್ವಯಂ ದಂಡನೆ ಮಾಡಿಕೊಳ್ಳೋದು, ಸ್ವಯಂ ತ್ಯಾಗ ಮಾಡಿಕೊಳ್ಳೋದು, ಇದು ಸತ್ಯಾಗ್ರಹದ ದಾರಿ. ಇದರ ಬಗ್ಗೆ ಈಗಿನ್ನೂ ಸತ್ಯಾಗ್ರಹ ಅಂತ ಹೆಸರು ಕೊಟ್ಟಿರೋದಿಲ್ಲ, ಇಂಡಿಯನ್ ಒಪಿನಿಯನ್ನಲ್ಲಿ ಇದರ ಬಗ್ಗೆ ಎಲ್ಲ ಚಿಂತನೆ ಬರೆದು ಇದಕ್ಕೊಂದು ಹೆಸರು ಕೊಡಿ, ಹೆಸರು ಕೊಟ್ಟವರಿಗೆ ಬಹುಮಾನ ಕೊಡಲಿಕ್ಕಿದೆ ಅಂತೆಲ್ಲ ಬರೀತಾರೆ. ಆವಾಗ ಫೀನಿಕ್ಸ್ ಆಶ್ರಮದಲ್ಲಿ ಕಾರ್ಯಕರ್ತರಾಗಿರುವ ಗಾಂಧೀಜಿಯ ಆಪ್ತ ಬಂಧು ಮಗನ್ಲಾಲ್ ಸದಾಗ್ರಹ ಅಂತ ಹೆಸರು ಕೊಡ್ತಾರೆ. ಅದು ಕೂಡ ಸಂಪೂರ್ಣ ಒಂದು ಆಶಯವನ್ನು ತೋರಿಸುವುದಿಲ್ಲ ಅಂತ ಅನಿಸಿ ಗಾಂಧೀಜಿಯವರು ಅದಕ್ಕೆ ಸತ್ಯಾಗ್ರಹ ಅಂತ ಕರೀತಾರೆ. ಈಗ ಬೋಯರ್ನ ಡಚ್ ಸಮುದಾಯ ಮತ್ತು ಟ್ರಾನ್ಸ್ವಾಲ್ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನ ಆಗಿಬಿಟ್ಟಿದೆ ಈಗ. ಆದರೆ ಟ್ರಾನ್ಸ್ವಾಲ್ನಲ್ಲಿ ಬೋಯರ್ ಡಚ್ನವರು ಇದ್ದಾರೆ, ಆದರೆ ಇವರ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನರಾಗಿದ್ದಾರೆ. ಆದರೆ ಇನ್ನೂ ಕೂಡ ಅಲ್ಲಿ ಶಾಸನ ಸಭೆ ಎಲ್ಲ ಆಗಿರಲಿಲ್ಲ, ಅಂದರೆ ಒಂದು ಆಡಳಿತದ ಸ್ವರೂಪ ಅಲ್ಲಿ ಕಟ್ಟಿರಲಿಲ್ಲ. ಹಾಗಾದ ಕಾರಣ ಈಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಎಲ್ಲಿಗೆ ಹೋಗಬೇಕು, ಇಲ್ಲಿ ಮಾತಾಡಿದರೆ ಸಾಕಾಗಲಿಕ್ಕಿಲ್ಲ ಅಂಥೇಳಿ ಗಾಂಧೀಜಿಯವರು ಒಂದು ನಿಯೋಗವನ್ನು ಕಟ್ಟಿಕೊಂಡು ಟ್ರಾನ್ಸ್ವಾಲ್ನ ಭಾರತೀಯರ ಹಿತ ಕಾಯಬಲ್ಲ ಲಂಡನ್ನ ಹಿತೈಷಿಗಳ ಹತ್ರ ಮಾತಾಡಲಿಕ್ಕೆ ಹೋಗ್ತಾರೆ, ಅಂದರೆ ಬ್ರಿಟಿಷ್ ಸಾಮ್ರಾಜ್ಯದ ಸರ್ಕಾರದ ಹತ್ರ ಮಾತಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ವಸಾಹತುಗಳ ಸಚಿವ ಲಾರ್ಡ್ ಎಲ್ಗಿನ್ ಹತ್ರ, ಮತ್ತು ಭಾರತದ ವಸಾಹತುವಿನ ವಿದೇಶಾಂಗ ಸಚಿವ ಜಾನ್ ಮಾರ್ಲೆ ಹತ್ರ, ಜೊತೆಗೆ ಅಲ್ಲಿಯ ಸಂಸತ್ ಸದಸ್ಯರು ಭಾರತೀಯರು ಆಗಿರುವಂಥ ದಾದಾಬಾಯಿ ನವರೋಜ್ ಹತ್ರ, ಎಲ್ಲರ ಹತ್ರ ಎಲ್ಲೆಲ್ಲಿ ಸಂಸತ್ ಸಭೆಯಲ್ಲಿ ಕೂಡ
ಎಲ್ಲೆಲ್ಲಿ ಅವಕಾಶ ಸಿಗ್ತದೆ, ಬ್ರಿಟಿಷ್ ಲೋಕಸಭೆಯ ಸದಸ್ಯರುಗಳ ಹತ್ರ ಎಲ್ಲೆಲ್ಲಿ ಸಿಗ್ತದೆ ಅಲ್ಲಿ ಅವರು ಈ ವಿಚಾರವನ್ನು ಮಂಡನೆ ಮಾಡ್ತಾರೆ. ಒಂಥರ ಖುಷಿ ಆಗ್ತದೆ, ಎಲ್ಲರೂ ಭಾರಿ ಸಹಕಾರ ಕೊಟ್ಟ ಹಾಗೆ ಅನಿಸ್ತದೆ, ಒಂದು ಚೆನ್ನಾಗಿ ನಡೆದ ಹಾಗೆ ಒಂದು ಭಾವನೆ ಬರ್ತದೆ. ಒಂದು ಸ್ವಲ್ಪ ಖುಷಿಯಿಂದಲೇ ವಾಪಸ್ ಬರ್ತಾರೆ. ವಾಪಸ್ ಬರುವಾಗ ಒಂದು ಬಂದರ್ನಲ್ಲಿ, ಮೆಡಿರಾ ಅಂತ ಪೋರ್ಚುಗೀಸ್ ಬಂದರ್ನಲ್ಲಿ ತಲುಪುವಾಗ ಅಲ್ಲಿ ಒಂದು ಸುದ್ದಿಯೂ ಸಿಗ್ತದೆ ಅವರಿಗೆ. ಈ ಟ್ರಾನ್ಸ್ವಾಲ್ನ ಕರಾಳ ಶಾಸನಕ್ಕೆ ಲಾರ್ಡ್ ಎಲ್ಗಿನ್ ಒಪ್ಪಿಗೆ ನೀಡಿಲ್ಲ ಅಂತ. ಇದಂತೂ ಕೇಳಿ ಅವರಿಗೆ ಆ ಮತ್ತೆ 2 ವಾರ ಸಮುದ್ರಯಾನ ತುಂಬ ಸಮಾಧಾನದಿಂದ ನಡೀತದೆ ಹೋಗಿ. ಆದರೆ ಅಲ್ಲಿ ತಲುಪಿದ ಮೇಲೆ ಏನಾಗ್ತದೆ ಅಂತ ಹೇಳಿ ಮುಂದಿನ ಕಂತಿನಲ್ಲಿ ನೋಡೋಣ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ,
4: ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಾವಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ ಸರ್ ಅವರು ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇಂದು ನಮ್ಮ ಕೇಳುಗರಿಗೆ ವಚನಗಳ ಬಗ್ಗೆ ಪರಿಚಯಿಸಬಹುದಾ?
10: ವಚನ ಸಾಹಿತ್ಯದಲ್ಲಿ ಬಸವಣ್ಣವರ ಕೃಪೆಗೆ ಸಿಕ್ಕಿ ಅನೇಕ ಜನ ವಚನಕಾರರಾದರು, ಹಾಗೆ ಅನೇಕ ಹೆಣ್ಣು ಮಕ್ಕಳು ಕೂಡ ವಚನಗಾರ್ತಿಯರಾದರು. ಅವರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುಗಣಿಯಲ್ಲಿ ಜನಿಸಿದಂಥ ಅಕ್ಕ ಮಹಾದೇವಿ ಕೂಡ ಒಬ್ಬರು. ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಯಿತ್ರಿ. ಈ ಉಡುತಡಿ ಗ್ರಾಮದಲ್ಲಿ ನಿರ್ಮಲಾ ಮತ್ತು ಸುಮತಿ ಎಂಬ ದಂಪತಿಗಳಿಗೆ ಅವಳು ಜನಿಸಿದ್ಲು. ಬಾಲ್ಯದಲ್ಲಿ ಬಹಳ ಸುಂದರಿಯಾಗಿದ್ದ ಇವಳನ್ನ ರಾಜ ಕೌಶಿಕ ಮದುವೆ ಆದ. ಆದರೆ ಮದುವೆ ಆದರೂ ಕೂಡ ಆತನನ್ನ ಒಪ್ಪದೇ ಇರುವಂತಹ ಅಕ್ಕ ಮಹಾದೇವಿ ಸಾಕ್ಷಾತ್ ಪರಶಿವನೇ ತನ್ನ ಗಂಡ ಅಂತ ತಿಳ್ಕೊಂಡು ಈ ಉಡುತಡಿ ಗ್ರಾಮದಿಂದ ದೂರದ ಕಲ್ಯಾಣಕ್ಕೆ ಅವಳು ಹೊರಟೋದ್ಲು. ಅಲ್ಲಿ ಬಸವಣ್ಣನ ಕೃಪೆಯಿಂದ ಕನ್ನಡದ ಮೊದಲ ಬಹಳ ದೊಡ್ಡ ಕವಯಿತ್ರಿ ಆದ್ಲು. ಅಕ್ಕ ಮಹಾದೇವಿ ವಚನದಲ್ಲಿ ಹೇಳ್ತಾಳೆ, ಸಾವಿಲ್ಲದ ಕೇಡಿಲ್ಲದ ಚೆಲುವಾಂಗೆ ಆನು ಒಲೆದೆ ನವ್ವ, ಎಡೆಯಿಲ್ಲದ ಕಡೆ ಇಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಾಂಗನ ನೊಲಿದೆ, ಎಲೆವ್ವ ನೀನು ಕೇಳು ತಾಯೆ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾ ಒಲಿದೆ. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ, ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು. ಯಾರಿಗೆ ತೊಂದರೆ ಇಲ್ವೋ, ಕೇಡನ್ನದು ಇರವಿರಲು, ಅಂಥ ಚೆಲುವಂಗೆ ನಾನು ಒಲಿದಿದ್ದೇನೆ. ಯಾಕಂದರೆ ಮನುಷ್ಯರು ಅಂತ ಆದರೆ ಅವನು ಸಾವಿದ್ದೇ ಇರುತ್ತೆ, ಯಾವನು ಶಾಶ್ವತ ಅಲ್ಲ. ಇವತ್ತು ಬದುಕಿದ ಮನುಷ್ಯ ನಾಳೆ ಇರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಹಾಗೆ ಚೆಲುವಂಗೆ ಒಳಿತಾನಯ್ಯ, ಎಡೆಯಿಲ್ಲದ ಕಡೆ ತೆರಹಿಲ್ಲದ ಕುರುಹಿಲ್ಲ ಚೆಲುವಾಂಗನೊಳಿದೆ. ಯಾವ ಎಡೆತೊಡೆಗಳು ಇಲ್ಲದೆ ಇರುವಂತಹ ವ್ಯಕ್ತಿಯನ್ನ, ಅವನಿಗೆ ಬೇರೆಯ ಒಂದು ಗುರುತು ಪರಿಚಯ ಕೂಡ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನ, ಅಂತಹ ಮಹಾನ್ ವ್ಯಕ್ತಿಗಳಿಗೆ ನಾನು ಒಲಿದೆ. ಯಾಕಂದ್ರೆ ಶಾಸ್ತ್ರಗಳಲ್ಲಿ ಶಿವ ಸ್ವರೂಪಿಯನ್ನ ಆತ ಅಗೋಚರ ಸ್ವರೂಪಿ ಎಂದು ಗುರುತಾರೆ. ಅಕ್ಕ ಮಹಾದೇವಿ ಈ ಹಂತಲ್ಲಿ ಶಿವ ಕಣ್ಣಿಗೆ ಕಾಣದೇ ಇದ್ರು ಕೂಡ ಈ ಎಲ್ಲ ಗುಣಗಳನ್ನು ಹೊಂದಂತ ಅದ್ಭುತ ರಾಶಿ ಅಂತ ಹೇಳ್ತಾರೆ. ಎಲೆ ಅವ್ವ ನೀನು ಕೇಳ ತಾಯಿ, ಭವವಿಲ್ಲದ ಭಯವಿಲ್ಲದ, ಅವನಿಗೊಂದು ಮನೆ ಅಂತೇನಿಲ್ಲ, ಹಾಗೆ ಭಯನೂ ಇಲ್ಲ. ಅಂಥ ನಿರ್ಭಯನಾಗಿರುವಂಥ ಆ ಚೆಲುವ ಇದ್ದಾನೆ, ಅವನೇ ಚನ್ನಮಲ್ಲಿಕಾರ್ಜುನ. ನಾನು ಈ ಲೋಕದ ಗಂಡಸರು ಏನಿದ್ದಾರೆ, ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು, ಇವರೆಲ್ಲ ಸತ್ತೋಗ್ತಾರೆ ಇವತ್ತಲ್ಲ ನಾಳೆ, ಅವನ್ನ ಒಲೆಗೆ ಹಾಕು, ನಾನು ನೇರವಾಗಿ ಈ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಎಂದು ಭಾವಿಸಿದ್ದೇನೆ ಅಂತ ಮಾತನ್ನು ಹೇಳ್ತಾಳೆ. ಅವಳೊಂದು ಮಾತನ್ನು ಮುಂದುವರಿಸ್ತಾ, ಈ ರಾಜ ಕೌಶಿಕಾಯನ್ ಒಬ್ಬ ಹಂಗು, ಅವನ ಕೊಟ್ಟಂಥ ಉಡುಗೆ ತೊಡುಗೆ ಇವೆಲ್ಲ ನನಗೆ ಯಾಕೆ, ನಾನು ಚನ್ನಮಲ್ಲಿಕಾರ್ಜುನನೆಂಬ ವ್ಯಕ್ತಿಯನ್ನೇ ಹುಟ್ಟಿದ್ದೇನೆ, ಬೆಳಗನ್ನು ಹುಟ್ಟಿದ್ದೇನೆ ಅಂತ ಮಾತನ್ನು ಹೇಳ್ತಾಳೆ. ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲುಂಟೆ, ಉಟ್ಟಂಥ ಉಡುಗೆ ತೊಡುಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿ ಮುಸುಕಿದ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ. ಚನ್ನಮಲ್ಲಿಕಾರ್ಜುನ ದೇವರ ಬೆಳಗನೊಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಯ ಹಂಗೆ ಕೋ ಮರುಳೆ. ಕೌಶಿಕ ರಾಜ ಇವಳನ್ನು ಕೆಡಿಸಬೇಕು ಅಂತ ಹೋದಾಗ, ಅವಳು ಚನ್ನಮಲ್ಲಿಕಾರ್ಜುನನ ಗಂಡ ಅಂತ ಹೇಳಿದಾಗ ಅವನ ಸೀರೆಯನ್ನು ಆತ ಕಿತ್ತು ಬಿಸಾಡ್ತಾನೆ. ಹಾಗಾಗಿ ಬಟ್ಟೆಯೇ ಇಲ್ಲದಂಥ ಈ ಅಕ್ಕ ಮಹಾದೇವಿ ಇಲ್ಲಿಂದ ಕಲ್ಯಾಣ ತನಕ ಹೊರಟು ಹೋಗ್ತಾಳೆ. ಹಾಗೆ ಹೋಗುವಾಗ ಅವಳೊಂದು ಮಾತನ್ನು ಹೇಳ್ತಾರೆ, ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈಸಿರಿಯ ದಂಡವ ಕೊಳಲು ಉಂಟೆ. ನಮ್ಮ ಕೈಯಲ್ಲಿ ಏನು ಆಭರಣ ಇದೆ, ಕೈಯಲ್ಲಿ ಸಿರಿ ಇದೆ, ಸಂಪತ್ತಿದೆ, ನಾವು ದಂಡ ಕೊಡ್ಬೋದು. ನಮ್ಮ ಮೈಯಲ್ಲಿ ಸಾಕಷ್ಟು ಸಂಪತ್ತಿದೆ, ಅದನ್ನು ಇಸ್ಕೊಳಕ್ಕಾಗತ್ತಾ ಯಾರಿಗೆಲ್ಲಾದರೂ ಕೂಡ? ಉಟ್ಟಂಥ ಉಡುಗೆ ತೊಡುಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ನಾನು ಹಾಕಿಕೊಂಡಿರುವಂತಹ ಬಟ್ಟೆಯನ್ನು ನೀವು ತೆಕ್ಕೊಳ್ಬೋದು, ಮುಚ್ಚಿ ಮುಸುಕಿದ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ? ನನ್ನ ಅಂತರದಲ್ಲಿ ಇರುವಂಥ, ಒಳಗಡೆ ಇರುವಂಥ, ಯಾರ ಕಣ್ಣಿಗೂ ಕಾಣದೇ ಇರುವಂಥ ಆ ನಿರ್ವಾಣ ಏನಿದೆ ಅದನ್ನು ಕಸ್ಕೊಳ್ಳೋಕೆ ನಿಂಕಲಾಗತ್ತಾ? ಚನ್ನಮಲ್ಲಿಕಾರ್ಜುನ ದೇವರ ಬೆಳಗನೊಟ್ಟು ಲಜ್ಜೆಗೆಟ್ಟ ಒಳಗೆ, ನಾನು ಚನ್ನಮಲ್ಲಿಕಾರ್ಜುನನ ಗಂಡ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ, ಈ ಹೊರಗಡೆ ಮಕ್ಕಳನ್ನ ನೋಡ್ತಾರೆ ನನಗೆ ನಾಚಿಕೆ ಇಲ್ಲ, ನನ್ನ ಲಜ್ಜೆಗೆಟ್ಟವಳು. ಉಡುಗೆ ತೊಡುಗೆಯ ಹಂಗೆ ಕೋ ಮರುಳೆ, ನನಗೆ ಉಡುಗೆ ತೊಡುಗೆ ಇವಲ್ಲ ಯಾಕೆ ಅಂತ ಅವಳು ಮಲ್ಲಿಕಾರ್ಜುನನ ಮಾತಾಡ್ತಾ ತನ್ನನ್ನು ತಾನೇ ಈ ಜನಗಳಿಗೆ ಪ್ರಶ್ನೆಯನ್ನ ಹಾಕೊಳ್ತಾರೆ.
9: ಕೆ ಜಿ ವೆಂಕಟೇಶ್ವರ ಅವರು ಅಕ್ಕ ಮಹಾದೇವಿಯವರ ಬಗ್ಗೆ ಹಾಗೆ ಅವರ ವಚನಗಳ ಬಗ್ಗೆ ಹೇಳ್ತಾ ಇದ್ರು. ಹೌದು, ಅಕ್ಕ ಮಹಾದೇವಿ ಕನ್ನಡದ ಪ್ರಪ್ರಥಮ ಮಹಿಳಾ ಕವಿಯಾಗಿ, ಅಕ್ಕ ಮಹಾದೇವಿಯವರು ಶರಣರ ಚಳುವಳಿಯ ಪ್ರಮುಖರಾಗಿ, ಸ್ವಾಭಿಮಾನದ ಪ್ರತೀಕವಾಗಿ, ಸ್ತ್ರೀವಾದಿಯ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ, ಅಕ್ಕರೆಯ ಅಕ್ಕನಾಗಿ, ಹೀಗೆ ಹಲವು ರೀತಿಯಲ್ಲಿ ಗುರುತಿಸಿಕೊಳ್ಳುವ ಮೂಲಕ ತಮ್ಮ ಜೀವನದುದ್ದಕ್ಕೂ ಹೋರಾಟದ ಬದುಕನ್ನ ನಡೆಸಿದವರು ಅಕ್ಕ ಮಹಾದೇವಿ. ಹಾಗಾದ್ರೆ ಸ್ನೇಹಿತರೆ, ಅಕ್ಕ ಮಹಾದೇವಿಯ ವಚನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಡಾಕ್ಟರ್ ಕೆ ಜಿ ವೆಂಕಟೇಶ್ವರ ಅವರು ಹೇಳ್ತಾರೆ ಕೇಳೋಣ. ಅಷ್ಟರಲ್ಲೇ ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಅಂದು ಕಾಶ್ಮೀರದ ಭೂಪಾಲ ದೊರೆ ಮಹಾದೇವ ಸಮಸ್ತ ರಾಜ್ಯವನ್ನೇ ತೊರೆದು ಪತ್ನಿ ಸಮೇತ ಕಲ್ಯಾಣಕ್ಕೆ ಬಂದ. ಕಟ್ಟಿಗೆ ಮಾರುವ ಮೋಳಿಗೆಯ ಮಾರಯ್ಯನಾಗಿ ಈ ಬಾಳ ನಾಟಕವನ್ನು ತನ್ನ ಈ ಒಂದು ವಚನದಲ್ಲಿ ಹೀಗೆ ಸೆರೆ ಹಿಡಿದಿದ್ದಾನೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಜಿಲ್ಲಾ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ವಚನ ಸಾಹಿತ್ಯದ ಬಗ್ಗೆ, ಅದರಲ್ಲೂ ಅಕ್ಕ ಮಹಾದೇವಿಯವರ ಕುರಿತು ಮಾಹಿತಿಯನ್ನು ಹೇಳ್ತಾ ಇದ್ದು, ಅಕ್ಕ ಮಹಾದೇವರ ವಚನಗಳು ಹಾಗೆ ಅಕ್ಕ ಮಹಾದೇವಿಯವರು ನಡೆದು ಬಂದ ಹಾದಿಯ ಬಗ್ಗೆ, ಅವರ ವಿಚಾರಧಾರೆಯ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಕೇಳೋಣ.
3: ನನಗೊಂದು ವೇಳೆ ಹಸಿವಾದ್ರೆ, ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಚೆನ್ನ ಮಲ್ಲಿಕಾರ್ಜುನಯ್ಯ, ಆತ್ಮ ಸಂಘಾತಕ್ಕೆ ನೀ ನನಗುಂಟು. ಇಷ್ಟು ದೂರ ನಡ್ಕೊಂಡು ಹೋಗುವಂತ ಆ ಹರೆಯದ ಹೆಣ್ಣು ಮಗಳು ಹಸಿವಾಗತ್ರ ಏನ್ ಮಾಡ್ತೀಯಾ ಅಂತ ಯಾರು ಕೇಳಿದ್ರೆ, ಹಸಿವಾದರೆ ಭಿಕ್ಷಾನ್ನಗಳುಂಟು, ದಾರಿ ಉದ್ದಕ್ಕೂ ಒಂದಲ್ಲ ಒಂದು ಹಳ್ಳಿ ಮನೆಗಳು ಸಿಕ್ಕ ಸಿಗ್ತವೆ, ಹೋಗಿ ಭಿಕ್ಷೆ ಕೇಳಿದ್ರೆ ಯಾರು ಕೊಡಲ್ಲ ಅಂತ ಹೇಳಲ್ಲ. ನನ್ನ ಊಟಕ್ಕೆ ಎಷ್ಟು ಬೇಕು, ಒಂದು ಮೈದು ಕೊಟ್ಟರು ಸಾಕು, ನನಗೆ ಭಿಕ್ಷಾನ್ನಗಳುಂಟು. ತೃಷೆಯಾದಡೆ, ಒಂದು ವೇಳೆ ಬಾಯಾರಿಕೆ ಆದರೆ ಕೆರೆ ಹಳ್ಳ ಬಾವಿಗಳುಂಟು, ದಾರಿ ತುಂಬಾ ಕೆರೆಗಳಿದೆ, ಬಾವಿ ಇದೆ, ಹಳ್ಳಗಳಿದೆ, ಅಲ್ಲಿ ನೀರು ಕುಡಿತೀನಿ. ಶಯನಕ್ಕೆ, ನನಗೆ ಮಲಗಬೇಕನ್ಸಿದ್ರೆ ದೇವಸ್ಥಾನಗಳು ಬೇಕಾದಷ್ಟು ಇದಾವೆ, ಕೆಲವು ಹಾಳು ಬಿದ್ದಿದೆ, ಅಂತ ಹಾಳು ಬಿದ್ದ ದೇಗುಲಗಳೇ ಉಂಟು. ಚೆನ್ನ ಮಲ್ಲಿಕಾರ್ಜುನಯ್ಯ, ಇಷ್ಟೆಲ್ಲ ಆದ್ರೂ ಕೂಡ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರೆ, ಆತ್ಮ ಸಂಗಾತಕ್ಕೆ ನೀ ನನಗುಂಟು, ನನ್ನ ಆತ್ಮ ಸಂಗಾತವಾಗಿ ನೀನಿದ್ದೀಯ ಚೆನ್ನ ಮಲ್ಲಿಕಾರ್ಜುನ ಅನ್ನುವ ಮಾತನ್ನ ಅವಳು ಹೇಳ್ತಾಳೆ. ಅವಳು ಒಂದು ಒಳ್ಳೆಯ ಉಪಮೇಯವನ್ನ, ಸುಂದರ ಬೊಮ್ಮಯ್ಯ ಎನ್ನುವ ವ್ಯಕ್ತಿ, ಅವನು ಅಕ್ಕನ ಮನಸ್ಥಿತಿಯನ್ನು ಹೇಗಿದೆ ಅಂತ ಹೇಳ್ಕೊಳ್ತಾ ಅವನನ್ನು ಮಾತು ಹೇಳ್ತಾನೆ. ಮಹಾಲಿಂಗ ತ್ರಿಪುರಾಂತಕನೊಡ್ಡಿದ ತೊಡರ ನೀವು ಬಿಡಿಸಿದರಾಗಿ, ನಿಮ್ಮ ದಯದಿಂದ ನಾನು ಹುಲಿನೆಕ್ಕಿ ಬದುಕಿದೆನು ಅಂತ ಹೇಳ್ತಾನೆ. ಅಕ್ಕ ಮಹಾದೇವಿ ಎಂತೂಳು ಅಂತಂದ್ರೆ ಮಹಾಲಿಂಗ ತ್ರಿಪುರಾಂತಕನೊಡ್ಡಿದ ತೊಡರ, ಅಂತಹ ವ್ಯಕ್ತಿ ಸ್ವತಃ ಈಶ್ವರನ ಇವಳನ್ನು ಪರೀಕ್ಷೆ ಮಾಡಿದ್ರು ಕೂಡ ಅದನ್ನ ಬಿಡಿಸ್ಕೊಂಡು ಇವರು ಬಂದಿದ್ದಾರೆ. ಹಾಗಾಗಿ ನಿಮ್ಮನ್ನ ನಾನು ನಂಬಿದ್ರೆ ಹುಲಿಯನ್ನೇ ನೆಕ್ಕಿ, ಹುಲಿಯನ್ನೇ ಎದುರಿಸಿ,

0: ನನ್ನು ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ, ದಿಗಂಬರನನ್ನು ಉಳಿದವರಿಗೆ ಕೌಪೀನದ ಹಂಗುಂಟೆ ಅನ್ನುವ ಪ್ರಶ್ನೆಗಳನ್ನ ಕೇಳ್ತಾರೆ. ರೂಪನೇ ಇಲ್ಲ ನಂಗೆ ಅಂತಿದ್ದಾಗ ದೇಹದ ಹಂಗ ನಂಗೆ ಯಾಕೆ, ಮನಸ್ಸೇ ಇಲ್ಲದವ್ರನ್ನ ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ ಯಾಕೆ, ದಿಗಂಬರನನ್ನೇ ಉಳಿದವರಿಗೆ, ಸ್ವತಃ ಈಶ್ವರ ದಿಗಂಬರ ಅವನೇ ಬಟ್ಟೆ ಇಲ್ಲ ಅವನಿಗೆ ನಾವು ಕೌಫಿನ ಯಾಕೆ ಕೊಡಬೇಕು ಹಂಗುಂಟೆ ಅಂತ. ಆದರೆ ಅಲ್ಲಾ ಪ್ರಭುಗಳು ಒಂದು ಪ್ರಶ್ನೆ ಮಾಡ್ತಾರೆ, ಮತ್ತೆ ದೇವ ನಿನ್ನನ್ನು ಒಲಿದ, ನೀನು ದೇವರನ್ನು ಒಲಿದೆ ಎಂಬುದು ಅದಾವುದು ಅಕ್ಕ? ಭಾವ ಶುದ್ಧವಾಗಿದ್ದರೆ ಸೀರೆಯನ್ನು ಬಿಟ್ಟ ಮೇಲೆ ಮೈಯನ್ನು ಕೂದಲಿನಿಂದ ಮುಚ್ಚಿಕೊಳ್ಳುವುತ್ತಾನೆ ಏತಕ್ಕೆ? ಹೀಗೆ ಮಾಡಿದ್ದರಿಂದ ನಿನ್ನ ಒಳಗೆ ನಾಚಿಕೆ ಇದೆ ಎಂದು ತೋರಿಸಿದಂತಾಗುತ್ತದೆ. ಗುಹೇಶ್ವರ ಲಿಂಗಕ್ಕೆ ಪ್ರೀತಿಯಾಗುವ ನಡೆ ಅಲ್ಲ ಅದು ಅಂತ ಬಹಳ ದೊಡ್ಡ ಪ್ರಶ್ನೆಯನ್ನು ಅವರು ಎತ್ತಾರೆ. ಯಾಕಂದರೆ ನೀನೆನ್ನ ಹೇಳಿದೆ, ಹೌದು ಹೌದು ನನಗೆ ಯಾರು ಹಂಗಿಲ್ಲ, ನನ್ನ ದೇವನಾದ ಚನ್ನಮಲ್ಲಿಕಾರ್ಜುನ ಮೇಲೆ ಬಟ್ಟೆ ಇಲ್ಲ, ಆತ ದಿಗಂಬರ ಅವನಿಗೆ ಮನಸ್ಸನ್ನು ಕೊಟ್ಟಿದ್ದೀನಿ, ನನಗೆ ಲೋಕದ ಜನರ ಹಂಗೇಕೆ ಅಂತ ಹೇಳ್ತಾ ಇದೆಯಾ? ಹಾಗಿದ್ಮೇಲೆ ನೀನು ವಿವಸ್ತ್ರಳಾಗಿದ್ದುಕೊಂಡು ಹಾಗೆ ಬರಬೇಕಿತ್ತು, ನಿನ್ನ ಕೂದಲಿಂದನೇ ಇಡೀ ದೇಹವನ್ನು ಯಾಕೆ ಮುಚ್ಚಿಕೊಂಡಿದ್ಯಾ ಅಂತ. ಅದಕ್ಕೆ ಅಕ್ಕಮಾದೇವಿ ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ, ಹಣ್ಣು ಒಳಗೆ ಚೆನ್ನಾಗಿ ಮಾಗಿದ್ದಲ್ಲದೆ ಸಿಪ್ಪೆ ಹಾಳಾಗಲು ತೊಡಗದು. ಹಣ್ಣು ಒಳಗೆ ಚೆನ್ನಾಗಿ ಮಾಗಿದ್ದೇ ಇಲ್ಲದರೆ ಹೊರಗಡೆ ಸಿಪ್ಪೆ ಹಾಳಾಗಲ್ಲ, ಹಣ್ಣಿನ ಹಸಿ ಹಸಿಯಾಗಿದ್ದ ಸಿಪ್ಪೆ ಹಾಗೆ ಇರುತ್ತೆ. ಆದ್ದರಿಂದ ಒಳಗಡೆ ಇರುವಂಥ ಹಣ್ಣು ಸಂಪೂರ್ಣ ಹಣ್ಣಾದಾಗ ಮಾತ್ರ ಹೊರಗಡೆ ಸಿಪ್ಪೆ ಹಾಳಾಗ್ತಾ ಹೋಗುತ್ತೆ ಆಗದು ಅಂತ ಹೇಳ್ತಾರೆ. ಅಂದರೆ ನನ್ನ ಮನಸ್ಸು ಪಕ್ವವಾಗಿದೆ, ಹಾಗಾಗಿ ನನ್ನ ಮೈ ಮೇಲಿದ್ದ ದೇಹದ ಮೇಲಿದ್ದಂಥ ಬಟ್ಟೆ ಉದುರಿ ಹೋಯಿತು. ಕಾಮನ ಮುದ್ರೆಯನ್ನು ಕಂಡು ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ ಎಂದು ಅದನ್ನು ಕೂದಲಿಂದ ಮುಚ್ಚಿದೆ. ಹಾಗೆ ಮಾಡಿದ್ದಕ್ಕೆ ಬೇಸರವೇಕೆ? ಚನ್ನಮಲ್ಲಿಕಾರ್ಜುನ ದೇವನಿಗೆ ಒಳಗಾದವಳನ್ನು ಇನ್ನು ಕಾಡಬೇಡಿ ಅಣ್ಣ. ಅವನ ಮಾತು ಹೇಳ್ತಾರೆ, ನಾನು ನನಗೋಸ್ಕರ ಮುಚ್ಕೊಂಬರಲಿಲ್ಲ, ನನ್ನ ಗುಪ್ತಾಂಗವನ್ನು ನೋಡಿದಂಥ ಜನ ಅವರ ಮನಸ್ಸು ಹಾಳಾದರೆ, ಅವರ ಮನ ಕೆಟ್ಟರೆ ಅವರನ್ನು ಪಾಪದ ಲೋಕಕ್ಕೆ ತಳ್ಳಿದಂಗಾಗತ್ತೆ. ಹಾಗಾಗಿ ನನಗಾಗಿ ಅಲ್ದಿದ್ರೂ ಕೂಡ ಅವರಿಗೋಸ್ಕರವಾಗಿ ನಾನು ನನ್ನ ಗುಪ್ತಾಂಗವನ್ನು ಕೂದಲಿಂದ ಮುಚ್ಚಿಕೊಂಡು ಬಂದೆ. ಚನ್ನಮಲ್ಲಿಕಾರ್ಜುನ ದೇವನಿಗೆ ಒಳಗಾದವಳನ್ನು ಕಾಡಬೇಡಿ ಅಣ್ಣ ಅಂತ ಅಲ್ಲಮ್ಮನಿಗೆ ಹೇಳ್ತಾರೆ. ಆದರೆ ಅಲ್ಲಮ್ಮರು ಮತ್ತೂ ಕೂಡ ಅಕ್ಕ ಮಹಾದೇವಿಗೆ ಪ್ರಶ್ನೆ ಮಾಡ್ತಾರೆ, ರೂಪವನ್ನು ಉಳ್ಳವರು ನೀವು, ಅಂತಹ ನೀವು ರೂಪವಿಲ್ಲದವನನ್ನು ಅಂದರೆ ನಿರಾಕಾರನಾದ ಭಗವಂತನನ್ನು ಕೂಡಿದ್ದೀರಿ ಅಂದರೆ ಅರ್ಥ ಏನು ಅಂತ ಕೇಳ್ತಾರೆ. ನಿಮಗೆ ತುಂಬ ಚೆನ್ನಾಗಿ ರೂಪ ಇದೆ, ಬಹಳ ಒಳ್ಳೆಯ ರೂಪವನ್ನು ಹೊಂದಿದ್ದೀರಿ, ಆದರೆ ಶಿವನಿಗೆ ನಿರಾಕಾರ ರೂಪವೇ ಇಲ್ಲ. ಹೀಗೆ ರೂಪವನ್ನು ಇದ್ದಂಥ ನೀವು ರೂಪವೇ ಇಲ್ಲದಂಥ ಶಿವನನ್ನು ಕೂಡಿದ್ದೀರಿ ಅಂದರೆ ಅರ್ಥ ಹೇಗಾಗತ್ತೆ ಅನ್ನುವ ಮಾತು ಹೇಳ್ತಾರೆ. ಅದಕ್ಕೆ ಗಟ್ಟಿ ದುಪ್ಪಕ್ಕೆ ತಿಳಿದುಪ್ಪಕ್ಕೆ ಭೇದ ಉಂಟೆ, ನನ್ನ ದೇಹವನ್ನು ಶ್ರೀ ಗುರು ಮಂತ್ರವನ್ನಾಗಿ ಮಾಡಿಬಿಟ್ಟಿದ್ದಾರೆ, ಇನ್ನು ದೇಹ ಎಲ್ಲಿದೆ? ಹೀಗಾಗಿ ಅವಯವ ಇರುವುದಕ್ಕೂ ಇಲ್ಲದಕ್ಕೂ ಏನೇನು ಭೇದವಿಲ್ಲ. ಅಷ್ಟೇ ಅಲ್ಲ, ನಾನು ಚನ್ನಮಲ್ಲಿಕಾರ್ಜುನ ದೇವರನ್ನು ಕೂಡಿ ಮತಿಗೆಟ್ಟಿದ್ದೇನೆ, ಇನ್ನೂ ಏಕೆ ನನ್ನನ್ನು ಮಾತನಾಡಿಸುತ್ತೀರಿ ಅಂತ ಅಕ್ಕ ಹೇಳ್ತಾರೆ.
1: ಸಮಾಜ ಎಷ್ಟೇ ನಿಂದನೆಯನ್ನ ಮಾಡಿದ್ರು, ನಿಂದನೆಗೊಳಗಾದ್ರೂ ಕೂಡ ಅಕ್ಕ ಮಹಾದೇವಿ ತಮ್ಮ ನಿಲುವನ್ನ ಬಿಡದೆ ಗಟ್ಟಿತನದಿಂದ ಸಮಾಜದಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ. ಹಾಗೆ ವಚನಗಳ ಮೂಲಕ ಸಾಕಷ್ಟು ವಿಚಾರಗಳನ್ನ ಹೇಳುವ ಮೂಲಕ ಅಕ್ಕ ಮಹಾದೇವಿ ಪುರುಷ ಸಮಾಜವನ್ನ ಮೆಟ್ಟಿ ನಿಂತು ತನ್ನ ನಿಲುವನ್ನ ಗಟ್ಟಿತನದಿಂದ ಉಳ್ಕೊಳ್ತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಅಕ್ಕ ಮಹಾದೇವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಹೇಳ್ತಾರೆ ಕೇಳೋಣ. ಅಷ್ಟೆಲ್ಲ ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಅಕ್ಕ ಮಹಾದೇವಿ ಅವರ ಕುರಿತು ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಅಕ್ಕ ಮಹಾದೇವಿ ಅವರ ವಚನಗಳ ಬಗ್ಗೆ, ವಚನದಲ್ಲಿರುವಂತಹ ಸಾರಾಂಶದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ.
1: ನನ್ನ ಜ್ಞಾನದ ನಿಲುವು ಬೆಳಗು ಅದು ತೋರಿಸುವಂತದ್ದು ಗಟ್ಟಿ ತುಪ್ಪ ಇರುತ್ತೆ, ತಿಳಿ ತುಪ್ಪ ಇರುತ್ತೆ. ಅದ್ರಲ್ಲಿ ಏನು ಭೇದ ಇದೆ? ಎರಡು ಒಂದನೇ. ಗಟ್ಟಿ ತುಪ್ಪ ಸ್ವಲ್ಪ ಕಾದ್ರೆ ಅದು ತಿಳಿ ತುಪ್ಪ ಆಗತ್ತೆ. ಹಾಗೆ ನನ್ನ ಇಡೀ ದೇಹವನ್ನ ನಾನು ಶಿವನಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಶ್ರೀ ಗುರು ಅದನ್ನ ಮಂತ್ರವನ್ನಾಗಿ ಮಾಡಿಟ್ಟಿದ್ದಾರೆ. ಇನ್ನು ದೇಹ ಎಲ್ಲಿದೆ? ಹಾಗಾಗಿ ಇರುವಂತ ಅವಯವವನ್ನು ನೋಡಿಕೊಂಡು ಇದನ್ನ ದೇಹ ಅಂತ ನೀವು ಗಮನಿಸಿದ್ರೆ ಇರುವುದಕ್ಕೂ ಇಲ್ಲದಕ್ಕೂ ಏನೇನು ಭೇದವಿಲ್ಲ. ಅಷ್ಟೇ ಅಲ್ಲ, ನಾನು ಚನ್ನಮಲ್ಲಿಕಾರ್ಜುನ ದೇವರನ್ನ ಕೂಡಿ ಮತಿಗೆಟ್ಟಿದ್ದೇನೆ, ಇನ್ನು ನನ್ನನ್ನು ಏಕೆ ಮಾತನಾಡಿಸುತ್ತೀರಿ ಎಂಬ ಪ್ರಶ್ನೆಯನ್ನ ಕಮಾರಿ ಇಡ್ತಾಳೆ. ಹಾಗಾಗಿ ಅಲ್ಲಿದ್ದ ಎಲ್ಲ ಹಿರಿಯರು ಕೂಡ ಅಲ್ಲ ಮನೆಗೆ ಅಕ್ಕ ಮಹಾದೇವಿಯ ಪರವಾಗಿ ಕೇಳ್ಕೊಂತಾರೆ. ಹಾಗಾಗಿ ಚನ್ನಬಸವಣ್ಣವರು ಒಂದು ಮಾತನ್ನ ಆಗ ಹೇಳ್ತಾರೆ. ಅಜಕಲ್ಪ ಕೋಟಿ ವರ್ಷವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ಸಿಗಳೆಲ್ಲರೂ ಹಿರಿಯರೇ. ನಡು ಮುರಿದು ಗುಡುಗೂರಿ ತಲೆನಡುಗಿ ನರತರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ಅವನು ಒರೆದು ಘನವ ಬೆಳೆಸಿ ಬೇಡಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿಯ ಕಂಗಾಯಿತು ಅಂತ ಹೇಳ್ತಾರೆ. ಮಹಾದೇವಿಯಕ್ಕ ಎಷ್ಟು ದೊಡ್ಡವಳು, ಎಷ್ಟು ಹಿರಿಯಳು ಅಂತಂದ್ರೆ ಅಜಕಲ್ಪ ಕೋಟಿ ವರ್ಷವರೆಲ್ಲರೂ ಹಿರಿಯರೇ. ಸಾವಿರಾರು ವರ್ಷಗಳಿಂದ, ಕೋಟ್ಯಾನು ಕೋಟಿ ವರ್ಷಗಳಿಂದ ಈ ಜನಸಂಖ್ಯೆ ಮನುಷ್ಯರು ಏನು ಬದುಕಿದ್ದಾರೆ ಅವ್ರು ಹಿರಿಯರು. ಹುತ್ತ ಏರಿ ಬೆತ್ತ ಬೆಳೆದ ತಪಸ್ಸುಗಳೂ ಹಿರಿಯರೇ. ವಾಲ್ಮೀಕಿ ಅಂತ ಮಹರ್ಷಿ ಹುತ್ತದೊಳಗೆ ಕೂತ್ಕೊಂಡ ಅಂತ ಕತೆ ಇದೆ. ಅವನ ಸುತ್ತಲೂ ಕೂಡ ಹುತ್ತ ಬೆಳೆದು ಅದರಲ್ಲಿ ಬೆತ್ತ ಕೂಡ ಹುಟ್ಕೊಂಡ್ಬಿಟ್ಟಿತ್ತು, ಬಿದಿರ ಮಳೆಗಳು ಹುಟ್ಟುಬಿಟ್ಟಿತ್ತು. ಹಾಗಾಗಿ ಅವರು ಹಿರಿಯರೇ. ನಡು ಮುರಿದು ಗುಡುಗೂರಿ ತಲೆ ನಡುಗಿ ನರತರ ಹೆಚ್ಚಿ ಮತಿಗೆಟ್ಟು. ಕೆಲವರಿಗೆ ಸೊಂಟ ಮುರಿದೋಗಿರುತ್ತೆ, ಸಂಪೂರ್ಣ ಬಾಗಿರ್ತಾರೆ, ತಲೆ ನಿಂತಲ್ಲಿಲ್ಲ ಗಡಗಡ ಅಂತ ನರಗ್ತಾ ಇರುತ್ತೆ, ತಲೆಯಲ್ಲಿ ಬಿಳಿ ಕೂದಲು ಸಂಪೂರ್ಣ ಬಿಳಿಯಾಗಿರುತ್ತೆ, ಬುದ್ಧಿ ಭ್ರಮಣೆ ಆಗಿರುತ್ತೆ. ಅವ್ರೇನ್ ಮಾಡ್ತಾರೆ, ಒಂದ ನಾಡ ಹೋಗಿ ಒಂಬತ್ತ ನಾಡುವ ಏನೋ ಹೇಳ್ಬೇಕಂತ ಇರ್ತಾರೆ, ಅವ್ರ ಕೈಲಿ ಆಗಲ್ಲ, ಒಂಬತ್ತು ವಿಷಯ ಹೇಳ್ತಾರೆ. ಅಂತ ಅಜ್ಞಾನಿಗಳು ಹಿರಿಯರೇ, ಹಾಗಾದ್ರೆ ಅವರು ಕೂಡ ಹಿರಿಯರೇ ಅಂತ ಗುರುತಿಸ್ತೀರಾ? ಆದ್ರಿಂದ ಅನುವರಿದು ಘನವ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು. ಇವರಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಮಹಾದೇವಿ ಅಕ್ಕ ಅತ್ಯಂತ ಹಿರಿಯಳು, ಅವಳ ಬೇರುಗಳನ್ನೇ ಕಂಡರು ಇಲ್ಲ ಅನ್ನುವ ಮಾತನ್ನ ಹೇಳ್ತಾರೆ. ಹಾಗಾಗಿ ಜ್ಞಾನಿಗಳಲ್ಲೇ ಜ್ಞಾನಿಯಾದಂಥ ಅಲ್ಲಮ ಪ್ರಭುದೇವರು ಅಕ್ಕನವರ ಜ್ಞಾನದ ಪ್ರಭೆಗೆ ಮಣಿದರು. ಹಾಗಾಗಿ ಅವತ್ತಿನಿಂದ ಅಕ್ಕ ಮಹಾದೇವಿ ಕಲ್ಯಾಣದಲ್ಲಿಯೇ ಅವಳು ಉಳ್ಕೊಂಡ್ಳು. ಅವಳೇ ಒಂದು ಕಡೆ ಅಕ್ಕ ಮಹಾದೇವರು ತಮ್ಮ ಹುಟ್ಟು ಬೆಳವಣಿಗೆ ಇವೆಲ್ಲವನ್ನು ಕೂಡ ಅವಳು ಹೇಳ್ಕೊಂತಾರೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನು ಅಸಂಖ್ಯಾತರ ಕರುಣದಲ್ಲಿ, ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆಯ ನೆಕ್ಕಿದರು ನೋಡ, ಇಂತಪ್ಪ ತ್ರಿವಿಧಾಮೃತವನ್ನು ದಣಿಮಲ್ಲೆರೆದು ಸಲಹಿದಿರಿ, ಎನ್ನ ವಿವಾಹ ಮಾಡಿದಿರಿ, ಸರಿಯೊಪ್ಪ ಗಂಡಂಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ, ಚನ್ನ ಮಲ್ಲಿಕಾರ್ಜುನ ಕೈ ಹಿಡಿದು ನಿಮ್ಮ ತಲೆಗೆ ಹೂವ ತಾರನಲ್ಲದೆ ಹುಲ್ಲ ತಾರೆನು. ಎಷ್ಟು ಒಳ್ಳೆಯ ಮಾತುಗಳನ್ನು ಅಕ್ಕ ಮಾದವಿ ವಚನ ಹೇಳ್ತಾರಂದ್ರೆ, ನನ್ನನ್ನು ಕಲ್ಯಾಣದೊಳಗೆ ನೀವು ಸೇರಿಸ್ಕೊಂಡ್ರಿ, ಆದರೆ ನನ್ನ ಬದುಕು ಹೇಗಿತ್ತು? ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬಸವಣ್ಣವರು ಕೃಪೆ ತೋರಿದ್ರಿಂದ ನಾನು ಹುಟ್ಟಿದೆ, ಬೆಳೆದೆ ಅಸಂಖ್ಯಾತರ ಕರುಣದಲ್ಲಿ, ನನ್ನ ಸುತ್ತಮುತ್ತ ಎಲ್ಲ ರೀತಿಯ ಶರಣರಿದ್ದಾರೆ, ಆ ಶರಣರ ಕರುಣೆಯಿಂದಾಗಿ ನಾನು ಬೆಳೆದೆ, ಭಾವನೆ ಎಂಬ ಹಾಲು ತಲವಳ ದೇಹದಲ್ಲೇನು ಕುಡಿದೆ, ಭಾವ ಎಂಬ ಹಾಲು ಸುಜ್ಞಾನವೆಂಬ ತುಪ್ಪ ಒಳ್ಳೊಳ್ಳೆಯ ಜ್ಞಾನಾಮೃತವನ್ನು ಕುಡ್ಕೊಂಡೆ, ಪರಮಾರ್ಥ ಎಂಬ ಸಕ್ಕರೆಯ ನಿಕ್ಕಿದರು ನೋಡ, ಈ ನನ್ನ ಕಲ್ಯಾಣದಲ್ಲಿ ನನಗೆ ಸಕ್ಕರೆ ಕೊಡ್ತದೆ. ಯಾವ ಸಕ್ಕರೆ ಅಂದರೆ ಪರಮಾರ್ಥವೆಂಬ ಸಕ್ಕರೆ ನೆಕ್ಕಿದರೆ ನೋಡ, ಇಂತಪ್ಪ ತ್ರಿವಿಧಾಮೃತವನ್ನು ದಣಿಯಲೆರೆದು ಸಲಹಿದಿರಿ ಎನ್ನ. ಹಾಗಾಗಿ ಇದನ್ನೆಲ್ಲ ತಿನ್ಕೊಂಡು ನಾನು ಬೆಳೀತಾ ಹೋದೆ, ವಿವಾಹ ಮಾಡಿದಿರಿ, ಸಾಯವಪ್ಪ ಗಂಡಂಗೆ ಕೊಟ್ಟಿರಿ, ಸಾಯದೇ ಇರುವಂಥ ಒಬ್ಬ ಗಂಡನಿಗೆ ನನ್ನ ಕೊಟ್ಟು ಮದುವೆ ಮಾಡಿದಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ, ನೀವೆಲ್ಲರೂ ಹೇಳ್ಬಾರ್ದಿರಿ, ಬಸವಣ್ಣ ಮೆಚ್ಚಲು ಒಗೆತನ ಮಾಡುವೆ. ಬಸವಣ್ಣವ್ರು ಮೆಚ್ಚಿದ್ರೆ ಇಲ್ಲಿ ನಾನು ಕೆಲಸಕ್ಕೆ ಇರ್ತೀನಿ. ಚೆನ್ನ ಮಲ್ಲಿಕಾರ್ಜುನ ಕೈ ಹಿಡಿದು ನಿಮ್ಮ ತಲೆಗೆ ಹೂವ ತಹೆನಲ್ಲದೆ ಹುಲ್ಲ ತಾರೆನು. ನಾನು ಯಾವತ್ತೂ ಕೂಡ ಅಕ್ಕ ಮಾದೇವಿ ಬಸವಣ್ಣನ ಇಷ್ಟು ನಂಬಿ ಸೇರಿಸ್ಕೊಂಡಿದ್ರಿಂದ ನಿಮ್ಮ ತಲೆಗೆ ಹೂವ ತರನಲ್ಲದೆ ನಾನು ಹುಲ್ಲ ತಾರೆನು ಅಂತ ಮಾತನ್ನು ಅವ್ರು ಹೇಳಿ ಮುಂದೆ ಅಕ್ಕನವರು ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋಗ್ತಾರೆ. ಅಲ್ಲಿನ ಕದಳಿಯ ವನದಲ್ಲಿ ತನ್ನ ಇಷ್ಟ ದೈವನ ದರ್ಶನ ಅವರಿಗೆ ದೊರೆಯುತ್ತೆ. ಚೆನ್ನ ಮಲ್ಲಿಕಾರ್ಜುನ ಹೃದಯದಲ್ಲಿ ಅಡಗಿದೀನಿ ಅಂತ ಅವರು ಅಲ್ಲಿಯೇ ಐಕ್ಯರಾಗ್ತಾರೆ. ಹಾಗಾಗಿ ಅಕ್ಕ ಮಹಾದೇವಿ ಕೂಡ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡದ ಅಂತ ಹೆಸರು. ಅಕ್ಕ ಸುಂದರವಾದ ವಚನಗಳು ಇವತ್ತು ಕೂಡ ಪ್ರತಿಯೊಬ್ಬರು ಕೂಡ ಅನುಸರಿಸುವಂತ ವಚನ ಆಗಿದೆ. ಮರೆಯ ನೂಲು ಸರಿಯೇ ನಾಚುವುದು ನೋಡ ಗಂಡು ಹೆಂಡೆಂಬ ಜಾತಿ, ಪ್ರಾಣ ದೊಡೆಯನೇ ಜಗದಲ್ಲಿ ತರಹಿಲ್ಲದಿಪ್ಪಡೆ ನಾಚಲಡೆ ಉಂಟೆ ಹೇಳ. ಚೆನ್ನ ಮಲ್ಲಿಕಾರ್ಜುನಯ್ಯ ಜಗವೆಲ್ಲ ಕಣ್ಣಾಗಿ ನೋಡುತ್ತದೆ ಮುಚ್ಚಿ ಮಲಯಿಸುವನೆಂತು ಹೇಳ ಅಯ್ಯ. ಓದು ತಿಳಿವು ಪಾಂಡಿತ್ಯ ಇವೆಲ್ಲವನ್ನು ತಿಳ್ಕೊಬೇಕು. ಆದರೆ ನಾವು ಮನಸ್ಸನ್ನು ಹತೋಟಿ ಇಟ್ಕೊಂಡ್ರೆ ಮಾತ್ರ ಇವೆಲ್ಲ ಸಾಧಿಸ್ಬೋದು. ಮನಸ್ಸೇ ಹತೋಟಿ ಇಲ್ಲದೇ ಇದ್ದರೆ ಎಂಥ ಸ್ಥಿತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಕೊಟ್ಟನವ ಕುಟ್ಟುತ್ತ ನುಚ್ಚು ತೌಡು ಕಾಣಿಬೋ ಇವ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನವ ಶಿರವ ನರಿದಡೆ ಬಚ್ಚ ಬರಿಯ ಬಯಲು ಚೆನ್ನ ಮಲ್ಲಿಕಾರ್ಜುನ. ಒಂದೊಂದೇ ಸಾಲಿನಲ್ಲಿ ಬ್ರಹ್ಮಾಂಡದಷ್ಟು ವಿಷಯಗಳನ್ನು ಅವ್ರು ಹಾಕ್ತಾರೆ. ಅವ್ರು ಹೇಳ್ತಾರೆ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೆ ಹಾವಿನ ಸಂಗವೇ ಲೇಸು ಕಂಡಯ್ಯ. ಎತೆಗೆ ಪರಾಕಿಯಾಯಿತ್ತು ಮಾಯೆ ನನ ಹಿಂಗೆ ಅರಿವಿಗೆ ಕಾಡಿತ್ತು ಮಾಯೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಅನ್ನುವ ಮಾತನ್ನು ಹೇಳ್ತಾರೆ. ಸಂತೆಯೊಳಗೊಂದು ಮನೆಯ ಮಾಡಿ ಅಂತ ಜೊತೆ ಇದ್ದಾಗ ಶಬ್ದಗಳಿಗೆ ನಾವು ನಾಚಲಿಕ್ಕೆ ಹೋಗಬಾರದು ಅನ್ನೋ ಹೊಟ್ಟೆ ಆತ್ಮವಾತ್ಮ ಮತಣಿಸಿ ಅನುಭವ ಹುಟ್ಟಿ ತನು ಗುಣಾದಿಗಳ ಸುಡಲಾಯಿತು ಅನ್ನೋ ಮಾತನ್ನು ಕೂಡ ಅಕ್ಕ ಮಹಾದೇವಿ ಹೇಳ್ತಾರೆ.
0: ಅಕ್ಕ ಮಹಾದೇವಿಯವರ ವಿಚಾರಧಾರೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಶಿವಮೊಗ್ಗದ ಜಿಲ್ಲಾ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಕೆಜಿ ವೆಂಕಟೇಶ್ ಸರ್ ಅವರು ಅಕ್ಕ ಮಹಾದೇವಿಯವರ ಬಾಲ್ಯದಿಂದ ಹಿಡಿದು ಅಕ್ಕ ಮಹಾದೇವಿ ವಚನಗಳು, ವಚನಗಳಲ್ಲಿ ಅಡಗಿರುವಂತಹ ಸತ್ಯಾಂಶಗಳಿರ್ಬೋದು, ಹಾಗೆ ಸಮಾಜವನ್ನ ಹೇಗೆಲ್ಲ ದಿಟ್ಟತನದಿಂದ ಎದುರಿಸಿದ್ರು ಅಕ್ಕ ಎಂಬುದನ್ನ ತುಂಬಾ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ಜಾನಪದ ಗೀತೆಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849648.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸೋಕದೆ ನಿನ್ನ, ನಿಶಿ ಹಿಂದೆ ನಿಶಿ ಮುಂದೆ ನಡುವೆ ಮಿಸು ಕಾಟ ಬಾಳ್, ನಿಶಿ ಕೆಲವರಿಗೆ ಸೊನ್ನೆ ಕೆಲವರಿಗೆ ಗುಟ್ಟು, ಮಸಕಿನಲ್ಲಿ ಭೂತ ಒಂದಿಹುದು ದಿಟವಾದೊಡದ ರುಸಿರು, ಸೋಕದೆ ನಿನ್ನ ಮಂಕುತಿಮ್ಮ. ನಿಶಿ ಹಿಂದೆ ನಿಶಿ ಮುಂದೆ ಅಂದರೆ ಕತ್ತಲೆ, ರಹಸ್ಯ, ರಾತ್ರಿ, ಅಜ್ಞಾನ ಅನ್ನೋದು ನಮ್ಮ ಹಿಂದೆ ಮುಂದೆ ನಡುವೆ ಇದೆ. ಮಿಸುಕಾಟ ಬಾಳ್, ಬಾಳು ಒಂದು ಮಿಸುಕಾಟ ಆಗಿಬಿಟ್ಟಿದೆ. ನಿಶಿ ಕೆಲವರಿಗೆ ಸೊನ್ನೆ, ಕೆಲವರಿಗೆ ಗುಟ್ಟು. ಆ ಕತ್ತಲೆ, ಅಜ್ಞಾನ ಅನ್ನೋದು ಕೆಲವರಿಗೆ ಸೊನ್ನೆ ಆದರೆ ಇನ್ನು ಕೆಲವರಿಗೆ ಗುಟ್ಟು. ಮಸಕಿನಲ್ಲಿ ಭೂತ ಒಂದಿಹುದು, ಮಸುಕಿಲಿ ಆ ಕತ್ತಲಲ್ಲಿ ಭೂತ ಒಂದು ಇದೆ. ದಿಟವಾದೊಡದ ರುಸಿರು ಸೋಕದೆ ನಿನ್ನ, ದಿಟವಾದೊಡೆ ಸತ್ಯ ಆದರೆ ಅದ್ರ ಉಸಿರು ನಿನಗೆ ಸೋಕೋದಿಲ್ವಾ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಿಶಿ ಹಿಂದೆ ನಿಶಿ ಮುಂದೆ ನಡುವೆ ಮಿಸು ಕಾಟ ಬಾಳ್, ನಿಶಿ ಕೆಲವರಿಗೆ ಸೊನ್ನೆ ಕೆಲವರಿಗೆ ಗುಟ್ಟು, ಮಸಕಿನಲ್ಲಿ ಭೂತ ಒಂದಿಹುದು ದಿಟವಾದೊಡದ ರುಸಿರು ಸೋಕದೆ ನಿನ್ನ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಹುಟ್ಟೋದಕ್ಕೆ ಮುಂಚೆ ಕತ್ಲು, ಸಾವಿನ ನಂತರ ಸಹ ಕತ್ಲು. ಹುಟ್ಟು ಸಾವಿನ ನಡುವೆ ಬದುಕು ಹೋರಾಟದ್ದು. ಕತ್ತಲು ಕೆಲವರಿಗೆ ಶೂನ್ಯವಾದರೆ ಕೆಲವರಿಗೆ ಒಗಟು. ಕತ್ತಲಲ್ಲಿ ಒಂದು ಭೂತ ಇರೋದು ನಿಜವಾಗಿದ್ರೆ ಅದನ್ನು ತಿಳಿಸು, ಅದು ನಿನ್ನ ಮುಟ್ಟೋದಿಲ್ವಾ ಅನ್ನೋ ಪ್ರಶ್ನೆ ಇಟ್ಟಿದ್ದಾರೆ ಇಲ್ಲಿ ಗುಂಡಪ್ಪನವರು. ನಾವು ಹುಟ್ಟೋ ಮುಂಚೆ ಏನಿತ್ತು, ನಾವು ಏನಾಗಿದ್ವಿ ಗೊತ್ತಿಲ್ಲ, ಅದೊಂದು ರಹಸ್ಯ. ನಾವು ತೀರಿ ಹೋದ್ಮೇಲೆ ಏನಾಗ್ತೀವೋ, ಎಲ್ಲಿಗೆ ಹೋಗ್ತೀವೋ ಅದು ಗೊತ್ತಿಲ್ಲ, ಅದು ಒಂದು ರಹಸ್ಯ. ಹುಟ್ಟು ಅನ್ನೋ ಆಕಸ್ಮಿಕ ಮತ್ತೆ ಸಾವು ಅನ್ನೋ ನಿಶ್ಚಿತಗಳ ಮಧ್ಯೆ ನಮ್ಮ ಬದುಕಿನ ಚಡಪಟಿಕೆ ಇದೆ. ಅದೊಂದು ಚಿಕ್ಕ ಕಾಲಘಟ್ಟ. ಈ ರಹಸ್ಯ ಕೆಲವರಿಗೆ ಶೂನ್ಯ ಅನ್ಸಿದ್ರೆ, ಹುಟ್ಟುವ ಮುಂದೆಯೂ ಏನೂ ಇರಲಿಲ್ಲ, ಸತ್ತ ಮೇಲೂ ಏನೂ ಉಳಿಯೋದಿಲ್ಲ ಅನ್ನೋದು ನಾಸ್ತಿಕ್ಯವಾದ. ಅಲ್ಲಿ ಯಾವ ರಹಸ್ಯ ಅನ್ನೋದು ಇಲ್ಲ. ಆದರೆ ಆಸ್ತಿಕರಿಗೆ ಇದೊಂದು ಬಹಳ ದೊಡ್ಡ ರಹಸ್ಯ. ಆಸ್ತಿಕತೆ ಅನ್ನೋ ಪದ ಅಸ್ಥಿ ಅಂದರೆ ಇದೆ ಅನ್ನೋದ್ರಿಂದ ಬಂದದ್ದು. ಜಗತ್ತು ಶೂನ್ಯ ಅಲ್ಲ. ಜೀವ ಜಗತ್ತುಗಳಿಗೆ ಆಧಾರವಾಗಿರೋ ದೇವರು ಅನ್ನೋ ಶಕ್ತಿ ಶೂನ್ಯ ಅಲ್ಲ. ಹೀಗೆ ಇದೆ ಅನ್ನೋ ನಂಬಿಕೆಯೇ ಆಸ್ತಿಕತೆ. ಒಂದು ಕಾಲದಲ್ಲಿ ಪಾಶ್ಚಾತ್ಯ ವಿಜ್ಞಾನದ ಬೆಳವಣಿಗೆ ನಾಸ್ತಿಕವಾದನ ಪುಷ್ಟೀಕರಿಸೋ ಹಾಗೆ ತೋರ್ತಿತ್ತು. ವಿಜ್ಞಾನದ ಪ್ರಗತಿ ಮುಂದುವರಿದ ಹಾಗೆ ತನ್ನ ವಿಜಯದ ಪರಂಪರೆಯ ಮಧ್ಯೆ ವಿಜ್ಞಾನಿಗೆ ತನಗೆ ತಿಳಿಯದ್ದು ಇನ್ನೂ ಯಾವುದೋ ಇದೆ ಅನ್ನೋ ಸಂಶಯ ಮೂಡೋದಕ್ಕೆ ಪ್ರಾರಂಭ ಆಯಿತು. ಅನೇಕ ವೈಜ್ಞಾನಿಕರು ಜಗತ್ತಿನ ಮೂಲನ ಶೋಧಿಸೋದಕ್ಕೆ ಹೊರಡ್ತಾರೆ. ವಿಜ್ಞಾನಿಗಳು ತತ್ವಾನ್ವೇಷಕರೇ. ಅಂಥವರು ಸಹಸ್ರಾರು ವರ್ಷಗಳಿಂದ ಆಗಾಗ ಕಾಣ್ಬರ್ತಾರೆ. ಸಾಕ್ರೆಟಿಸ್, ಅರಿಸ್ಟಾಟಲ್, ನ್ಯೂಟನ್, ಡಾರ್ವಿನ್, ಐನ್ಸ್ಟೈನ್, ಎಡಿಂಗ್ಟನ್ ಇವರೆಲ್ಲ ಪ್ರಮುಖರು. ಅವರೆಲ್ಲರಿಗೂ ಏನೋ ಒಂದಿದೆ, ಅದು ನಮ್ಮೊಳಗೆ ಇದ್ದು ಕಣ್ಣನ್ನು ತಪ್ಪಿಸ್ಕೊಳ್ತಾ ಇದೆ ಅನ್ನೋದು ತಿಳಿದಿತ್ತು. ಇದನ್ನೇ ಕಗ್ಗ ಮಸುಕಿನಲ್ಲಿಯ ಭೂತ ಅಂತ ಕರೆಯುತ್ತೆ. ಭೂತ ಅನ್ನೋ ಪದದ ನಾಮರೂಪದ ಅರ್ಥ ನಿಜ, ಸತ್ಯ, ಪರಮಾತ್ಮ ಅಂತ ಆಗತ್ತೆ. ಯಾವುದೋ ಸತ್ಯ ಅಥವಾ ಶಕ್ತಿ ಪ್ರಪಂಚನ ನಡೆಸ್ತಾ ಇದೆ ಅಂದರೆ ಅದು ಅದೃಶ್ಯ ಆಗಿದೆ. ಅದು ಯಾವುದು ಅಂತ ಆವತ್ತಿನಿಂದ ತತ್ವಜ್ಞರು ಹುಡುಕ್ತಾನೆ ಇದ್ದಾರೆ. ಸತ್ಯದಲ್ಲಿ ಯಾವಾಗಲೂ ಸ್ವತಃ ಉಳಿದುಕೊಳ್ಳೋ ಶಕ್ತಿ ಇರತ್ತೆ. ಅದನ್ನು ಉಳಿಸೋದಕ್ಕೆ ಯಾರೂ ಪ್ರಯತ್ನ ಪಡಬೇಕಾಗಿಲ್ಲ. ಆದರೆ ಮಸುಕನಲ್ಲಿ ಸತ್ಯ ಸಂದೇಹಗಳನ್ನು ಹುಟ್ಟಾಗ್ತಾ ಇದೆ. ಸಂದೇಹ ಸತ್ಯ ಕುತೂಹಲದ ಉತ್ಕಟ ರೂಪ. ಎಲ್ಲಿವರೆಗೆ ಸತ್ಯದ ಅನ್ವೇಷಣೆಯಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿವರೆಗೂ ಸಂದೇಹ ನಿವಾರಣೆಯ ಆಸೆ ಇದೆ. ಈ ಶ್ರದ್ಧೆಯ ಪ್ರಯತ್ನ ಮನುಷ್ಯನನ್ನ ತಟ್ಟಿ ಜೀವೋತ್ಕರ್ಷನ ಉಂಟು ಮಾಡುತ್ತೆ. ನೋಡಿ, ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವಿ ಅಂತ ಗೊತ್ತಿಲ್ಲ, ಹಾಗೆ ಮುಂದೆ ಏನಾಗತ್ತೆ ಅಂತ ಊಹಿಸೋದು ಅಸಾಧ್ಯ. ಹಾಗೆ ಯಾರಾದರೂ ತಮ್ಮನ್ನು ತಾವು ಶಾಸ್ತ್ರವಿದರು ಅಂತ ಹೇಳಿಕೊಂಡು ಜನ್ಮ ಜನ್ಮಾಂತರದ ಗುಟ್ಟನ್ನು ಹೇಳ್ತೀವಿ ಅಂದರೆ ಅವರನ್ನು ಖಂಡಿತ ನಂಬಬಾರ್ದು. ಅವರೆಲ್ಲ ಡೋಂಗಿಗಳು. ಪ್ರತಿನಿತ್ಯ ಬದಲಾಗ್ತಾನೆ ಇರೋ ಈ ಜಗತ್ತು ನಿತ್ಯ ಅಲ್ಲ, ಹಾಗಾಗಿ ಸತ್ಯ ಅಲ್ಲ. ಸತ್ಯವಲ್ಲದ್ದು ನಮಗೆ ಹಿತವೂ ಅಲ್ಲ. ಇಲ್ಲಿ ನಿರಂತರ ಉಳ್ಳದ್ದೇ ಸತ್ಯ. ಹಾಗೆ ನಿರಂತರವಾಗಿ ಅಬಾಧಿತವಾಗಿ ಇರೋದೇ ಆ ಪರಮಚೇತನ. ಹಾಗೆ ನಿರಂತರವಾಗಿ ಉಳ್ಳದ್ದೇ ನಮಗೆ ಒಳ್ಳೆಯದು. ಹಾಗಾಗಿ ಒಳ್ಳೆಯದು ಅಂದರೆ ಆ ಪರಮಚೇತನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಿಶಿಯ ಹಿಂದೆಯೂ ನಿಶಿಯ ಮುಂದೆಯೂ ಇರೋದು ಆ ಪರಮಚೇತನ ಒಂದೇ. ಆದರೆ ಆ ಪರಮಚೇತನದ ಸ್ವರೂಪವೂ ನಮಗೆ ಸ್ಪಷ್ಟವಾಗಿ ತೋರೋದಿಲ್ಲ. ಇದೆಯೋ ಇಲ್ವೋ, ಚಿಕ್ಕದೋ ದೊಡ್ಡದೋ, ಅದೋ ಇದೋ ಅನ್ನೋ ದ್ವಂದ್ವಗಳ ಮತ್ತು ಅನುಮಾನಗಳ ನಡುವೆ ನಮ್ಮ ಬಾಳು. ಮಸಕಿನಲ್ಲಿ ಭೂತ ಒಂದಿಹುದಿರುವುದು ದಿಟವಾದರೆ ಅಂತ ಗುಂಡಪ್ಪನವ್ರು ಹೇಳೋ ಹಾಗೆ ನಮ್ಮ ಹಿಂದೆ ಮತ್ತು ಮುಂದೆಯೂ ಆ ಪರಮಚೇತನದ ಕೈವಾಡ ಇದೆ ಅಂತ ನಾವು ನಂಬಿದರೆ ಅದರ ಪ್ರಭಾವ ನಮ್ಮ ಮೇಲಾಗೋದು ಖಂಡಿತ. ನಂಬಿ ಅದರ ಪ್ರಭಾವಕ್ಕೊಳಗಾಗಿದ್ದೀವ ಅಂತ ನಂಬದೇ ಯಾವ ಪ್ರಭಾವ ನನ್ನ ಮೇಲಿಲ್ಲ ಅಂತ ಇರೋದೋ ಅವರವರ ಭಾವಕ್ಕೆ ನಂಬಿಕೆಗೆ ಸೇರಿದ್ದು. ಹಾಗೆ ನಂಬಿ ಇದ್ರೆ ಎರಡೂ ಸ್ಥಿತಿಯಲ್ಲಿ ಶಾಂತವಾಗಿ ಅಥವಾ ನೆಮ್ಮದಿಯಾಗಿ ಇರ್ಬೋದು, ಇಲ್ಲ ಅಂದರೆ ಎಡಬಿಡಂಗಿಯಾಗಿ ದ್ವಂದ್ವದಲ್ಲಿ ನಾವು ತೊಳಲಾಡಬೇಕಾಗತ್ತೆ. ನಂಬೋದೋ ಇಲ್ವೋ ಅನ್ನೋ ಆಯ್ಕೆ ನಮ್ಮದೇ ಅಲ್ವಾ? ಏನಂತೀರಾ? ನಿಮ್ಮ ಅನಿಸಿಕೆಯನ್ನ ಕಳಿಸಿಕೊಡ್ಬೋದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ಪೊನ್ನಜ್ಜಿ ನೋಡಿ, ಇಲ್ಲಿ ಗುಂಡ ಚಿಟ್ಟೆ ಹಿಡಿದು ಅದಕ್ಕೆ ಹಿಂಸೆ ಮಾಡ್ತಾ ಇದ್ದಾನೆ.
11: ಪಾಪ, ಸ್ವಲ್ಪ ಹೊತ್ತಿಗೆ ಅದು ರೆಕ್ಕೆನೆ ಹರಿದೋಗತ್ತೆ.
10: ಗುಂಡಾ, ಬಿಟ್ಬಿಡು ಆ ಚಿಟ್ಟೆನ.
11: ನೋಡು, ನಿನ್ ಕೈಯಲ್ಲಿ ವಿಲ್ವಿಲ ಅಂತಿದೆ.
10: ಅಹಿಂಸಾ ಪರಮೋ ಧರ್ಮ ಅಂತ ಮೊನ್ನೆಯಷ್ಟೇ ಪಾಠ ಮಾಡಿದ್ರಲ್ಲ ಸ್ಕೂಲ್ನಲ್ಲಿ.
12: ಗುಂಡಾ, ಬಿಟ್ಬಿಡು. ಚಿಟ್ಟೆ ಬಹಳ ಸೂಕ್ಷ್ಮ ಜೀವಿ, ನಿನ್ ಕೈಯಲ್ಲಿ ಸತ್ತೇ ಹೋಗುತ್ತೆ.
13: ಆಯ್ತು, ಬಿಟ್ಟೇ ಬಿಟ್ಟೆ ಚಿಟ್ಟೆನ. ಹೇಗ್ ಹಾರ್ತಾ ಇದೆ ನೋಡಿ.
12: ಅಂದಾಗೆ ಅದೇನೋ ಹೇಳಿದ್ಯಲ್ಲ, ಅಹಿಂಸಾ ಪರಮೋ ಧರ್ಮ ಅಂತ. ಯಾರ ಬಗ್ಗೆ ಪಾಠ ಅದು?
10: ಜೈನ ಗುರು ಮಹಾವೀರನ್ ಬಗ್ಗೆ. ಆತ ಅಹಿಂಸೆಗೆ ಮಹತ್ವ ಕೊಡ್ತಾ ಇದ್ನಂತೆ.
12: ಹೌದು, ಗೌತಮ ಬುದ್ಧ, ಮಹಾವೀರ ಅಹಿಂಸೆಯೇ ಜೀವನದ ಪರಮತತ್ವ ಅಂತ ಸಾರಿದವರು. ಸರಿ, ಇವತ್ತು ಮಹಾವೀರನ್ ಬಗ್ಗೆ ಹೇಳ.
14: ಸರಿ, ಆಯ್ತು.
12: ಮಹಾವೀರರು ಜೈನ ಧರ್ಮದ 24ನೆಯ ತೀರ್ಥಂಕರರಾಗಿದ್ದರು. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಯೇ ಆ ಧರ್ಮದ ಮೂಲ ಮಂತ್ರವಾಗಿತ್ತು. ಮಹಾವೀರರ ಜನ್ಮನಾಮ ವರ್ಧಮಾನ ಅಂತ ಆಗಿತ್ತು. ಅವರ ತಾಯಿ ತ್ರಿಶಲಾದೇವಿ ಮತ್ತು ತಂದೆ ಸಿದ್ಧಾರ್ಥರಾಗಿದ್ದರು. ವರ್ಧಮಾನರ ಹುಟ್ಟಿನ ನಂತರ ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿ ತುಳ್ಕೋಕ್ಕೆ ಆರಂಭ ಆಗುತ್ತೆ. ಐಶ್ವರ್ಯವನ್ನು ವರ್ಧಿಸಿದವನು ಅನ್ನೋ ಅರ್ಥದಲ್ಲಿ ಅವನಿಗೆ ವರ್ಧಮಾನ ಅನ್ನೋ ಹೆಸರನ್ನು ತಂದೆ ತಾಯಿಗಳು ಇಡ್ತಾರೆ. ರಾಜಕುಮಾರಿ ಯಶೋದ ವರ್ಧಮಾನರ ಧರ್ಮಪತ್ನಿ ಆಗ್ತಾಳೆ. ತಮ್ಮ 46ನೇ ವರ್ಷದ ತನಕ ಸುಖ ಸಂತೋಷ ಸಂಪತ್ತಿನ ಹೊಳೆಯಲ್ಲೇ ತೇಲಾಡಿದ ವರ್ಧಮಾನ ಆಮೇಲೆ ಸಂಸಾರದಲ್ಲಿ ವಿರಕ್ತಿಯನ್ನು ಹೊಂದಿ ಅರಮನೆಯನ್ನು ತ್ಯಜಿಸಿ ಆಧ್ಯಾತ್ಮಿಕ ಜೀವನದತ್ತ ಸಾಗ್ತಾರೆ. ದೇಶ ದೇಶದ ಪರ್ಯಟನೆ ಮಾಡ್ತಾರೆ. 12 ವರ್ಷಗಳ ತಪಸ್ಸನ್ನು ಆಚರಿಸಿ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿ ಮಹಾವೀರ ಅಂತ ಅನ್ಸ್ಕೊಳ್ತಾರೆ. ಯಜ್ಞ ಯಾಗ ಮುಂತಾದ ವೈದಿಕ ಪರಂಪರೆಯನ್ನು ಅವರು ಅಲ್ಲಗಳೀತಾ ಇದ್ರು. ಅಹಿಂಸಾ ಪರಮೋ ಧರ್ಮ ಅಂತ ಅವರು ಸಾರ್ತಾರೆ. ಜನಸಾಮಾನ್ಯರಿಗೆ ತಿಳಿಯುವಂತಹ ಪಾಳಿ ಭಾಷೆಯಲ್ಲಿ ಜೀವನದ ಅನೇಕ ತತ್ವಗಳನ್ನು ಅವರು ಉಪದೇಶ ಮಾಡಿದರು. ಸುಮ್ಮನೆ ಸುತ್ತಾಡ್ತಾ ಕಾಲಹರಣ ಮಾಡ್ತಾ ಇದ್ದ ಎಷ್ಟೋ ಜನರು ಇವರ ಹಿತವಚನವನ್ನು ಕೇಳಿ ತಮ್ಮ ಜೀವನವನ್ನು ಸುಧಾರಿಸ್ಕೊಳ್ತಾರೆ. ಆದರೆ ಕೆಲವು ಜನರಿಗೆ ಇವರ ಉಪದೇಶದ ಮಾತುಗಳು ಸರ್ವತಾ ರುಚಿಸ್ತಾ ಇರಲಿಲ್ಲ. ಹಿಂದಿನಿಂದ ಮಹಾವೀರರನ್ನ ಗೇಲಿ ಮಾಡ್ತಾ ಅಪಪ್ರಚಾರ ಮಾಡ್ತಾ ಇದ್ರು. ಅಂಥವರಲ್ಲಿ ಪುರಂದರ ಎನ್ನುವನು ಕೂಡ ಒಬ್ಬ ಆಗಿದ್ದ. ಅವರು ಉಪನ್ಯಾಸ ಮಾಡುವಾಗಲೆಲ್ಲ ಅವನು ಬಂದು ಕೂತು ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಅವಮಾನ ಆಗುವ ಹಾಗೆ ಮಾತಾಡ್ತಿದ್ದ. ಆದರೆ ಮಹಾವೀರರು ಮಾತ್ರ ಯಾವುದನ್ನು ಪರಿಗಣಿಸದೆ ಸುಮ್ಮನೆ ನಕ್ಬಿಡ್ತಾ ಇದ್ರು. ಹೀಗಿರಬೇಕಾದ್ರೆ ಅದೊಂದಿನ ಮಹಾವೀರರು ಮರದ ಕೆಳಗೆ ಧ್ಯಾನಾಸಕ್ತರಾಗಿ ಕೂತಿದ್ರು. ಆಗ ಪುರಂದರ ಅಲ್ಲಿಗೆ ಬರ್ತಾನೆ. ಏನಾದರೂ ಮಾಡಿ ಅವರನ್ನು ರೇಗಿಸ್ಬೇಕು ಅಂತ ಆತ ಬಯಸ್ತಾನೆ. ಆತ ಒಂದು ಕೋಲನ್ನು ಹಿಡಿದು ತಂದು ಅದನ್ನು ಮಹಾವೀರರ ಕಿವಿಯಲ್ಲಿ ಹಾಕಿ ತಿರುಗಿಸೋಕೆ ಶುರು ಮಾಡ್ದ. ಮಹಾವೀರರ ಮುಖದಲ್ಲಿ ನೋವಿನ ಗೆರೆಗಳು ಕಂಡರೂ ಕೂಡ ಅವರು ಪ್ರಶಾಂತವಾಗಿದ್ದರು. ಅವ್ರ ಕಿವಿಯಿಂದ ರಕ್ತ ತೊಟ್ಟಿಕ್ತಾ ಇತ್ತು. ಆದರೆ ಅವರು ಪುರಂದರನನ್ನು ಏನೂ ಅನ್ನಲಿಲ್ಲ. ಅವರು ಶಾಂತವಾಗಿರೋದನ್ನು ನೋಡಿ ಪುರಂದರನಿಗೆ ಮತ್ತಷ್ಟು ರೇಗುತ್ತೆ. ಅದೇ ಕೋಲಿನಿಂದ ಮುಚ್ಚಿದ್ದ ಅವರ ಕಣ್ಣಿನ ಮೇಲೆ ಒತ್ತಿ ತಿರುಗಿಸೋಕೆ ಶುರು ಮಾಡ್ದ. ಕಣ್ಣಿಂದ ರಕ್ತ ಹರಿಯುತ್ತೆ, ಆದರೂ ಮಹಾವೀರರು ತುಟಿ ಪಿಟಕ್ ಅನ್ನೋದಿಲ್ಲ. ಅವರು ಶಾಂತವಾಗಿ ತಮ್ಮ ಧ್ಯಾನವನ್ನು ಮುಂದುವರಿಸ್ತಾರೆ. ಪುರಂದರ ಅವ್ರ ಮುಖವನ್ನೇ ನೋಡ್ತಾನೆ. ನೋವಿನ ಛಾಯೆ ಇದ್ದರೂ ಯಾವ ಆಕ್ಷೇಪಣೆಯೂ ಅಲ್ಲಿ ಇರಲಿಲ್ಲ. ಇಷ್ಟು ನೋವನ್ನು ಕೊಟ್ಟಿದ್ದಕ್ಕೆ ಸಿಟ್ಟಾಗಲಿ ಪ್ರತೀಕಾರ ಭಾವವಾಗಲಿ ಒಂದು ಎಳೆಯಷ್ಟು ಅವ್ರ ಮುಖದಲ್ಲಿ ಕಾಣಲಿಲ್ಲ.
10: ಅಪ್ಪ, ಅದೆಂಥ ಕಲ್ ಮನುಷ್ಯ ಆ ಪುರಂದರ, ರಕ್ತ ಬರೋಷ್ಟು ಕೋಲಿನಿಂದ ತಿವ್ನಲ್ಲ.
12: ಹೌದು, ಕೋಲಿಂದ ಮಹಾವೀರರನ್ನ ಘಾಸಿಗೊಳಿಸಿದ್ದೇನೋ ನಿಜ. ಆದರೆ ಇದನ್ನು ನೋಡಿ ಪುರಂದರನ ಕಲ್ಲಿನ ಮನಸ್ಸು ಅಲಿಗೆ ಹೋಗುತ್ತೆ. ಇದೆಂತಹ ಸಾತ್ವಿಕ ಭಾವ ಈ ಮಹಾತ್ಮನದ್ದು! ನಾನು ಇಷ್ಟೆಲ್ಲ ಹಿಂಸೆ ಕೊಟ್ಟರೂ ಕೂಡ ನನ್ನ ಮೇಲೆ ಪ್ರೇಮದ ದಾರಿಯನ್ನೇ ಹರಿಸ್ತಾ ಇದ್ದಾನಲ್ಲ. ಮನುಷ್ಯ ಮಾತ್ರನಾದವನಿಗೆ ಈ ರೀತಿಯ ಪ್ರೇಮ ಭಾವ ಹುಟ್ಟೋಕ್ಕೆ ಸಾಧ್ಯವೇ ಅಂತ ಪುರಂದರ ಯೋಚನೆ ಮಾಡ್ತಾನೆ. ಅವನ ಮನಸ್ಸು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುತ್ತೆ. ತಮ್ಮಷ್ಟಕ್ಕೆ ತಾವು ಧ್ಯಾನ ಮಾಡ್ತಾ ಇದ್ರು, ಅವರನ್ನು ಹಿಂಸಿಸಿ ನೋವು ಕೊಟ್ಬಿಟ್ನಲ್ಲ ಅಂತ ಆತ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಮಹಾವೀರರ ಪಾದಗಳಿಗೆ ಎರಗಿ ಬಿದ್ದು ಹೊರಳಾಡಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ ಅಂತ ಬೇಡ್ತಾನೆ. ಆಗ ಮಹಾವೀರರು ತಾವು ಜೋರಾಗಿ ಅಳೋಕೆ ಶುರು ಮಾಡ್ತಾರೆ. ಪುರಂದರ ಅನ್ಕೊಳ್ತಾನೆ, ತಾನು ನೀಡಿದ ಹಿಂಸೆಯ ನೋವನ್ನು ತಾಳ್ಲಾರದೆ ಮಹಾವೀರರು ದುಃಖಿಸ್ತಾ ಇದ್ದಾರೆ. ಪಾಪ, ಎಷ್ಟು ನೋವನ್ನು ಉಂಟಾಯಿದಾರೋ ಏನೋ ಅಂದುಕೊಂಡು ಪುರಂದರ ಮತ್ತೆ ಮತ್ತೆ ಅವರ ಕ್ಷಮೆಯನ್ನು ಕೇಳ್ತಾನೆ. ಸ್ವಾಮಿ, ನಾನು ಬಹಳ ಕೆಟ್ಟದಾಗಿ ವರ್ತಿಸಿಬಿಟ್ಟೆ. ನನ್ನಿಂದ ಮಹದಪಚಾರವಾಗಿ ಬಿಟ್ಟಿದೆ. ಇನ್ನು ಮುಂದೆ ನಾನು ನಿಮಗಾಗಲಿ ಬೇರೆಯವರಿಗಾಗಲಿ ಈ ರೀತಿಯ ಅನಾಚಾರ ಮಾಡೋದಿಲ್ಲ, ನೋವು ಕೊಡೋದಿಲ್ಲ. ನೀವು ಅಳಬೇಡಿ, ನೀವು ಅತ್ರೆ ನನಗೆ ಇನ್ನಷ್ಟು ದುಃಖ ಆಗುತ್ತೆ ಅಂತ ಹೇಳ್ತಾನೆ. ಮಹಾವೀರರು ಅಳು ನಿಲ್ಲಿಸುವ ಬದಲು ಮತ್ತಷ್ಟು ಜೋರಾಗಿ ಅಳಕ್ಕೆ ಶುರು ಮಾಡ್ತಾರೆ. ಪುರಂದರ, ಸ್ವಾಮಿ, ನಾನು ಘಾಸಿಗೊಳಿಸಿದ ಕಣ್ಣು ಕಿವಿಗಳು ನಿಮಗೆ ಅತೀವ ನೋವನ್ನು ಕೊಡ್ತಾ ಇರಬೇಕು. ನಾನೀಗಲೇ ಹೋಗಿ ಅದಕ್ಕೆ ತಕ್ಕ ಔಷಧಿಯನ್ನು ತರ್ತೀನಿ ಅಂತ ಹೊರಡೋಕ್ಕೆ ಅನುವಾಗ್ತಾನೆ. ಮಹಾವೀರರು ಪುರಂದರನನ್ನು ತಡೆದು, ಇಲ್ಲ, ನನ್ನ ಶರೀರಕ್ಕೆ ಆದ ನೋವನ್ನು ನಾನು ತಡೆದುಕೊಳ್ಳಬಲ್ಲೆ, ಆ ನೋವಿಗಾಗಿ ನಾನು ಅಳುತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೇಕೆ ಹೀಗೆ ದುಃಖಿಸುತ್ತಿರುವಿರಿ ಸ್ವಾಮಿ ಅಂತ ಪುರಂದರ ಆತಂಕದಿಂದ ಕೇಳ್ತಾನೆ. ಅದಕ್ಕೆ ಮಹಾವೀರ, ನನ್ನ ಮನಸ್ಸಿನಲ್ಲಿ ಯಾವ ಕಲ್ಮಶವಿಲ್ಲ, ನಾನು ಯಾರಿಗೂ ನೋವು ನೀಡಿಲ್ಲ, ಸದಾ ಇನ್ನೊಬ್ಬರ ಒಳಿತನ್ನೇ ಬಯಸಿದ್ದೇನೆ. ಇಷ್ಟು ಪ್ರಾಂಜಲ ಭಾವ ನನ್ನದಾಗಿದ್ದರೂ ಈ ಶಾರೀರಿಕ ನೋವನ್ನು ನಾನು ಅನುಭವಿಸಬೇಕಾಗಿ ಬಂತು. ಆದರೆ ದೋಷಿಯಾದ ನೀನು ಇನ್ನೆಷ್ಟು ಭಯಂಕರವಾದ ಪೀಡನೆಯನ್ನು ಅನುಭವಿಸಬೇಕಾಗಿ ಬರಬಹುದು. ನೀನು ಮುಂದೆ ಪಡೆಯಬಹುದಾದ ದುಃಖವನ್ನು ನೆನೆದು ನನ್ನ ಹೃದಯ ಕರಗಿ ಅಳು ಬರುತ್ತಿದೆ. ಈ ವಿಚಾರದಿಂದಲೇ ನಾನು ದುಃಖಿತನಾಗಿದ್ದೇನೆ ಅಂತ ಹೇಳ್ತಾರೆ. ಈ ಮಾತು ಕೇಳ್ತಾ ಇದ್ದ ಹಾಗೆ ಪುರಂದರನ ಅಳು ನಿಂತೆ ಹೋಗುತ್ತೆ. ತನಗೆ ತನ್ನ ದುಷ್ಕಾರ್ಯಕ್ಕಾಗಿ ದೊರೆಯಬಹುದಾದ ಪ್ರತಿಫಲ ನೆನೆದು ಆತ ಬೆದರಿ ಹಾಗೆ ನಿಂತು ಬಿಡ್ತಾನೆ.
10: ಹೌದು, ನೀನಿನ ಕಥೆಯಲ್ಲಿ ಬಹಳ ಸಲ ಈ ಕರ್ಮಫಲದ ಬಗ್ಗೆ ಹೇಳಿದ್ಯಾ.
15: ನಮ್ಮ ಕರ್ಮ ನಮ್ಮನ್ನ ಬೆಂಬತ್ತದೆ ಬಿಡೋದಿಲ್ಲ.
12: ಹೌದು ಮಕ್ಕಳೇ, ಜೊತೆಗೆ ಇನ್ನೊಬ್ಬರು ನಮಗೆ ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ಸಲ್ಲದು ಅನ್ನೋ ವಿಚಾರ ಕೂಡ ಈ ಕಥೆಯಲ್ಲಿ ನಮಗೆ ತಿಳಿಯುತ್ತೆ.
10: ಆ ಮಹಾವೀರ ಪುರಂದರನ ಕೆಟ್ಟ ನಡತೆಗೆ ಅವನಿಗೆ ಕೆಡಕನ್ನ ಮಾಡಲಿಲ್ಲ.
16: ಅದಕ್ಕೆ ವರ್ಧಮಾನನಾಗಿದ್ದವ ಮಹಾವೀರನಾದ.
12: ಪ್ರತಿಶತ ನಿಜ ಇದು.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಈ ಹಾಡನ್ನು ಲಾವಣಿಯ ಶೈಲಿಯಲ್ಲಿ ಹಾಡಿದವರು ಚಿತ್ರಕಲೆಯಲ್ಲಿ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ, ಶಿಕ್ಷಕ, ಗಾಯಕ, ನಿರೂಪಕ, ಚಿತ್ರಕಲಾವಿದ, ರಂಗಸಜ್ಜಿಕೆ ಕಲಾವಿದ, ನಾಟಕಕಾರ, ರಂಗಭೂಮಿ ನಟ, ಚಿತ್ರನಟ, ಬೆಂಗಳೂರು. ಬನ್ನಿ, ಶಿವಪುರದ ಧ್ವಜ ಸತ್ಯಾಗ್ರಹದ ಕಥೆಯನ್ನು ಆಲಿಸೋಣ, ಪುನೀತರಾಗೋಣ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದೇಶಭಕ್ತರಿಗೆ ನಮಿಸೋಣ, ಅವರ ತ್ಯಾಗವನ್ನು ಸ್ಮರಿಸೋಣ. ಈಗಲೂ ನೀವು ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನೋಡಬಹುದು. ಒಮ್ಮೆ ನೋಡ್ಕೊಂಡು ಬರ್ತೀರಿ ಅಲ್ವಾ?
18: ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿಯಾದಂತ ಶಿವಪುರ

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850

0: ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ 2026-27 ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದ ಆಯ್ಕೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆಯಲಿರುವ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಆಸಕ್ತ ಕ್ರೀಡಾಪಟುಗಳಿಂದ ಅರ್ಜಿ ಹಾಗೂ ನೋಂದಣಿಗೆ ಆಹ್ವಾನಿಸಲಾಗಿದೆ. ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಫುಟ್ಬಾಲ್, ಖೋಖೋ, ಕಬಡ್ಡಿ, ಥ್ರೋಬಾಲ್ ಹಾಗೂ ಯೋಗಾಸನ ಸ್ಪರ್ಧೆಗಳನ್ನು ಮಾತ್ರ ಆಯೋಜಿಸಲಾಗುತ್ತದೆ. ವೈಯಕ್ತಿಕ ಕ್ರೀಡೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಕ್ರೀಡಾಪಟುಗಳು ಹಾಗೂ ಗುಂಪು ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಅಥವಾ ಆಯ್ಕೆಯಾದ ತಂಡಗಳು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲಿವೆ. ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಗರಿಷ್ಠ 2 ವೈಯಕ್ತಿಕ ಹಾಗೂ 1 ಗುಂಪು ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಲು ಅವಕಾಶವಿರುತ್ತದೆ. ಆಯಾ ತಾಲೂಕಿನ ಕ್ರೀಡಾಪಟುಗಳು ತಮ್ಮ ತಾಲೂಕಿನಲ್ಲಿ ಮಾತ್ರ ಸ್ಪರ್ಧಿಸಲು ಅರ್ಹರಾಗಿರುತ್ತಾರೆ. ಸ್ಪರ್ಧೆಯ ವೇಳೆ ಮೂಲ ಆಧಾರ್ ಕಾರ್ಡ್ ಹಾಜರುಪಡಿಸುವುದು ಕಡ್ಡಾಯ. ಬೇರೆ ತಾಲೂಕಿನ ಆಟಗಾರರು ಭಾಗವಹಿಸಬೇಕಾದರೆ ಸಂಬಂಧಿಸಿದ ತಾಲೂಕಿನಲ್ಲಿ ಶಿಕ್ಷಣ ಪಡೆಯುತ್ತಿರುವುದನ್ನು ದೃಢಪಡಿಸಬೇಕಾಗುತ್ತದೆ. ನಿಯಮ ಉಲ್ಲಂಘಿಸಿ ಬೇರೆ ತಾಲೂಕಿನ ಆಟಗಾರರನ್ನು ತಂಡದಲ್ಲಿ ಆಡಿಸಿದ್ದಲ್ಲಿ ಅಂತಹ ತಂಡ ಅಥವಾ ಆಟಗಾರರನ್ನು ಅನರ್ಹಗೊಳಿಸಿ ಪಂದ್ಯಾವಳಿಯಿಂದ ಹೊರಗಿಡಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಕ್ರೀಡಾಪಟುಗಳು ನಿಗದಿತ ದಿನದಂದು ಬೆಳಗ್ಗೆ 9:30 ಕ್ರೀಡಾಂಗಣಕ್ಕೆ ಆಗಮಿಸಿ ನೋಂದಣಿ ಮಾಡಿಕೊಳ್ಳಬೇಕು. ನಿಗದಿತ ಸಮಯದೊಳಗೆ ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಹಾಗೂ ಉಪಹಾರದ ವ್ಯವಸ್ಥೆ ಇರಲಿದೆ. ಪಂದ್ಯಾವಳಿ ನಡೆಸಲು ಕನಿಷ್ಠ 4 ತಂಡಗಳು ಇರಬೇಕು. 4 ಕಡಿಮೆ ತಂಡಗಳಿದ್ದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಿ ಮುಂದಿನ ಹಂತಕ್ಕೆ ಕಳುಹಿಸಲಾಗುವುದು. ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿದ್ದು ನಿಗದಿತ ಸಮಯಕ್ಕೆ ಹಾಜರಾಗದ ತಂಡಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ತಾಲೂಕುವಾರು ವೇಳಾಪಟ್ಟಿ ಹೀಗಿದೆ. 30 ಸಾಗರದ ನೆಹರು ಮೈದಾನ ಹಾಗೂ ಸೊರಬ ತಾಲೂಕು ಕ್ರೀಡಾಂಗಣ, 1 ಶಿವಮೊಗ್ಗ ನೆಹರು ಕ್ರೀಡಾಂಗಣ, 3 ಶಿಕಾರಿಪುರ ತಾಲೂಕು ಕ್ರೀಡಾಂಗಣ, 4 ತೀರ್ಥಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ, ಹೊಸನಗರ ತಾಲೂಕು ಕ್ರೀಡಾಂಗಣ, 6 ಭದ್ರಾವತಿಯ VVSL ಕ್ರೀಡಾಂಗಣ. ಕ್ರೀಡಾಪಟುಗಳಿಗೆ ಈ ರೀತಿಯಲ್ಲಿ ಸೂಚನೆ ಕೊಡಲಾಗಿದೆ. ಆಸಕ್ತ ಕ್ರೀಡಾಪಟುಗಳು ನಿಗದಿತ ಸಮಯಕ್ಕೆ ಕ್ರೀಡಾಂಗಣಕ್ಕೆ ಆಗಮಿಸಿ ಅಗತ್ಯ ದಾಖಲೆಗಳೊಂದಿಗೆ ನೋಂದಣಿ ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. ತಾಲೂಕು ಮಟ್ಟದಲ್ಲಿ ಪ್ರತಿಭೆ ಪ್ರದರ್ಶಿಸಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಲು ಯುವ ಕ್ರೀಡಾಪಟುಗಳಿಗೆ ಇದು ಉತ್ತಮ ಅವಕಾಶವಾಗಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಯಸುವ ಕ್ರೀಡಾಪಟುಗಳು ಮೊಬೈಲ್ ಆಪ್ ಅಥವಾ ವೆಬ್ಸೈಟ್ ಮೂಲಕ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ತಾಲೂಕಿನ ದೈಹಿಕ ಶಿಕ್ಷಣಾಧಿಕಾರಿಗಳನ್ನು ಅಥವಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ 25

ಹತ್ತು ಗಂಟೆಗೆ ಸೊನಾಲಿಕಾ ಟ್ರ್ಯಾಕ್ಟರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಐಟಿಐ, ಡಿಪ್ಲೊಮೋ ಅಥವಾ ಯಾವುದೇ ಪದವಿ ತೇರ್ಗಡೆಯಾಗಿರುವ 18-30 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ, ಇಲ್ಲಿ ಸಂದರ್ಶನ ನಡೆಯಲಿದೆ ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಿಣಿವಾರದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಕೃಷಿ ತರಬೇತಿ ನೀಡಲಾಯಿತು. ಕಳೆದ ಅನೇಕ ವರ್ಷಗಳಿಂದ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 8-10 ತರಗತಿ ವಿದ್ಯಾರ್ಥಿಗಳಿಗೆ ಸಂಸ್ಥಾಪಕ ಪ್ರಕಾಶ್ ಕೆಆರ್ ನೇತೃತ್ವದಲ್ಲಿ ಕೃಷಿ ಚಟುವಟಿಕೆ ಕುರಿತು ಪ್ರಾಯೋಗಿಕ ತರಬೇತಿ ನೀಡುತ್ತಾ ಬರಲಾಗುತ್ತಿದೆ. ಶಾಲಾ ಮಕ್ಕಳಿಗೆ ಆಹಾರ ಬೆಳವಣಿಗೆ, ರೈತರ ಸಮಸ್ಯೆ, ನಾಟಿ ಮಾಡುವುದು, ಇನ್ನಿತರೆ ತರಬೇತಿ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರಕಾಶ್ ಕೆಆರ್, ನಂದಕುಮಾರಿ, ಗಂಗಾಧರ್, ಮೃತ್ಯುಂಜಯ ಪಾಟೀಲ್, ಚನ್ನವೀರಪ್ಪ ಗೌಡ ಇನ್ನಿತರರು ಹಾಜರಿದ್ದರು. ಮುಂದಿನ ವಿವರ. ಕರುಳಿನಿಂದ ಕರುಳಿಗೆ, ಹೃದಯದಿಂದ ಹೃದಯಕ್ಕೆ ಹಾಗೂ ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಯಾವುದೇ ನಿರೀಕ್ಷೆ ಇಲ್ಲದೆ ಜನರ ಬದುಕಿನ ಅನುಭವಗಳಿಂದ ಸಹಜವಾಗಿ ಹುಟ್ಟಿಕೊಂಡಿರುವ ಜಾನಪದ ಕಲೆ ಮತ್ತು ಸಾಹಿತ್ಯ ನಮ್ಮ ನಾಡಿನ ಅಮೂಲ್ಯ ಸಂಪತ್ತಾಗಿದೆ ಎಂದು ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೆ ಯುವರಾಜ್ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು ಕರ್ನಾಟಕ ಜಾನಪದ ಪರಿಷತ್ತು, ಬಾಪೂಜಿ ಎಜುಕೇಷನ್ ಸೊಸೈಟಿ, ಆದರ್ಶ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಹಯೋಗದಲ್ಲಿ ಶಿಕಾರಿಪುರ ಪಟ್ಟಣದಲ್ಲಿ ಆಯೋಜಿಸಿದ್ದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಾನಪದದಲ್ಲಿ ಯಾವುದೇ ಕೃತಕತೆ ಅಥವಾ ಉತ್ಪ್ರೇಕ್ಷೆ ಇರುವುದಿಲ್ಲ. ಜನರ ಬದುಕು, ನೋವು, ಸಂತಸ, ಆಚರಣೆ, ನಂಬಿಕೆ, ಸಂಪ್ರದಾಯ ಹಾಗೂ ಜೀವನಾನುಭವಗಳೇ ಜಾನಪದ ಮೂಲವಾಗಿವೆ ಎಂದರು. ಜಾನಪದ ಪರಿಷತ್ತು ತಾಲೂಕು ಅಧ್ಯಕ್ಷ ಬಿ ಪಾಪಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಸತ್ಯನಾರಾಯಣ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೆಎಸ್ ಹುಚ್ಚರಾಯಪ್ಪ, ಕಸಾಪ ತಾಲೂಕು ಅಧ್ಯಕ್ಷ ಎಚ್ಎಸ್ ರಘು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್, ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಎಸ್ಎನ್ ನರಸಿಂಹಸ್ವಾಮಿ, ನಿವೃತ್ತ ಬಿಇಒ ನಾಗೇಂದ್ರಪ್ಪ, ಕಾರ್ಯದರ್ಶಿ ಪವಿತ್ರ ಪಲ್ಲವಿ, ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ಕುಲಕರ್ಣಿ, ಪ್ರಾಂಶುಪಾಲರಾದ ಮುಸ್ತಫಾ, ಡಿಎಸ್ಎಸ್ ಅಧ್ಯಕ್ಷ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ದೇವರಾಜ ಅರಸು ಒಂದು ಅನನ್ಯ ಚೈತನ್ಯ. 3 ದಶಕಗಳ ಕಾಲ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಅರಸು ಅವರು ಕಾರ್ಯನಿರ್ವಹಿಸಿದ್ದಾರೆ. ಓರ್ವ ಶ್ರೇಷ್ಠ ನಾಯಕನ ಕೈನಲ್ಲಿ ಅಧಿಕಾರ ಸಿಕ್ಕರೆ ಯಾವ ರೀತಿ ಸಾಮಾಜಿಕ ಬದಲಾವಣೆ ಸಾಧ್ಯವಾಗುತ್ತದೆ ಎನ್ನುವುದಕ್ಕೆ ಅರಸು ಅವರು ನೀಡಿದ ಆಡಳಿತವೇ ಸಾಕ್ಷಿ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ದೇವರಾಜು ಅರಸು ಭವನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ದೇವರಾಜು ಅರಸು 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಹಿಂದುಳಿದ ವರ್ಗದಿಂದ ಬಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಗಳಿಸಿ ಅತ್ಯಂತ ಪರಿಣಾಮಕಾರಿಯಾಗಿ ಆಡಳಿತ ನೀಡಿದ ಅರಸು ಅವರು ದೂರದೃಷ್ಟಿ ಹೊಂದಿರುವ ನಾಯಕರಾಗಿದ್ದರು. ಉಳುವವನೇ ಭೂಮಿಯ ಒಡೆಯ, ಜೀತದಾಳು ಪದ್ಧತಿ ನಿರ್ಮೂಲನೆ, ಮಲಹೋರುವ ಪದ್ಧತಿ, ಇನ್ನಿತರೆ ಸಾಮಾಜಿಕ ಅಸಮಾನತೆ ಕಾನೂನುಗಳನ್ನು ತೊಡೆದುಹಾಕುವಲ್ಲಿ ಅರಸು ಅವರ ಪಾತ್ರ ಪ್ರಮುಖವಾಗಿದೆ. ಅರಸು ಅವರು ಇಂದಿನ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದು ಅವರ ಆದರ್ಶ ಪಾಲನೆ ಅಗತ್ಯ ಎಂದು ಹೇಳಿದರು. ಅರಸು ಕುರಿತು ನಿವೃತ್ತ ಪ್ರಾಧ್ಯಾಪಕ ಡಾ ಸಿಕೆ ಮೂಕಪ್ಪ ನಾಯ್ಕ ಮಾತನಾಡಿ, ದೇವರಾಜ ಅರಸು ಓರ್ವ ವ್ಯಕ್ತಿಯಲ್ಲಿ ನಾಡಿನ ರಾಜಕೀಯ ಶಕ್ತಿಯಾಗಿದ್ದರು. ರಾಜಕಾರಣ ಮಾತ್ರವಲ್ಲದೆ ಸಾಮಾಜಿಕ ಬದಲಾವಣೆಯ ಶಕ್ತಿಯಾಗಿದ್ದರು. ದೇವರಾಜು ಅರಸು ಜನ್ಮದಿನ ಕೇವಲ ಆಚರಣೆಗೆ ಸೀಮಿತವಾಗಬಾರದು, ಅವರ ಆದರ್ಶವನ್ನು ಮನನ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಪೌರಾಯುಕ್ತ ಎಚ್ ಕೆ ನಾಗಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್, ಶಿವಪ್ರಕಾಶ್, ಡಾ ಅನ್ನಪೂರ್ಣ, ರಾಜೇಶ್ವರಿ ಇನ್ನಿತರರು ಹಾಜರಿದ್ದರು. ಸುಪ್ರತಿ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಶ್ವೇತಾ ಮತ್ತು ಸಂಗಡಿಗರು ನಾಡಗೀತೆ ಹಾಡಿದರು. ಹೊಳಲಿಂಗಪ್ಪ ಸ್ವಾಗತಿಸಿದರು. ಪವಿತ್ರ ಡಿಆರ್ ವಂದಿಸಿದರು. ಮುಂದಿನ ವಿವರ. 2025ನೇ ಸಾಲಿನಲ್ಲಿ ಬಿಡುಗಡೆಯಾದ ಅಂದೊಂದಿತ್ತು ಕಾಲ ಬಹು ತಾರಾಗಣದ ಕನ್ನಡ ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದ ಶಿವಮೊಗ್ಗದ ಪ್ರತಿಭಾವಂತ ನಟ ಶಶಿಕುಮಾರ್ ಎನ್ ಅವರಿಗೆ ಬೆಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಇನ್ ಕನ್ನಡ ಫಿಲಂ ಇಂಡಸ್ಟ್ರಿ 2026 ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಚಿತ್ರಸಂತೆ ಸಿನಿಮಾ ಸಂಸ್ಥೆ ಈ ಪ್ರಶಸ್ತಿಯನ್ನು ನೀಡಿ ಶಶಿಕುಮಾರ್ ಅವರ ಪ್ರತಿಭೆಯನ್ನು ಗುರುತಿಸಿದೆ. ಚಿತ್ರದಲ್ಲಿನ ಅವರ ಅದ್ಭುತ ಅಭಿನಯಕ್ಕೆ ಈ ಗೌರವ ಲಭಿಸಿದೆ. ಅಂದೊಂದಿ

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. 2026-27 ಸಾಲಿನ ಮುಂಗಾರು ಹಂಗಾಮಿನ

ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದ ರೈತರಿಗೆ ನೋಂದಣಿ ಅವಧಿಯನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದಿಂದ ಆಯ್ಕೆಯಾದ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಸಹಯೋಗದಲ್ಲಿ ಈ ಯೋಜನೆ ಜಾರಿಯಾಗುತ್ತಿದ್ದು, ಭತ್ತ ಹಾಗೂ ರಾಗಿ ಬೆಳೆಗಳಿಗೆ ನೋಂದಣಿ ಮಾಡಿಕೊಳ್ಳಲು ಈ ಹಿಂದೆ ಆಗಸ್ಟ್ 14 ಕೊನೆಯ ದಿನವಾಗಿತ್ತು. ರೈತರ ಕೋರಿಕೆಯ ಮೇರೆಗೆ ಇದೀಗ ಕೇವಲ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ದಿನಾಂಕವನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಬೆಳೆ ಸಾಲ ಪಡೆದ ರೈತರು ಈ ವಿಮಾ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛಿಸದಿದ್ದರೆ ನೋಂದಣಿ ಕೊನೆಯ ದಿನಾಂಕಕ್ಕೆ 7 ದಿನ ಮುಂಚಿತವಾಗಿ ಲಿಖಿತ ಮುಚ್ಚಳಿಕೆ ಪತ್ರ ಸಲ್ಲಿಸಿ ಯೋಜನೆಯಿಂದ ಹೊರಗುಳಿಯಬಹುದು. ಸಾಲ ಪಡೆಯದ ರೈತರು ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ಕೃಷಿ, ಕಂದಾಯ, ಸಹಕಾರ ಇಲಾಖೆ, ಬ್ಯಾಂಕುಗಳು ಅಥವಾ ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಕೋರಲಾಗಿದೆ. ಮುಂದಿನ ವಿವರ. ರಾಜ್ಯ ವಲಯ ಯೋಜನೆಯಡಿ ಈ ವರ್ಷ ರಾಜ್ಯದ 1250 ಸರ್ಕಾರಿ ಶಾಲೆಗಳಲ್ಲಿ 1582 ಶೌಚಾಲಯಗಳನ್ನು ನಿರ್ಮಿಸಲು ತೀರ್ಮಾನಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ವೇಳೆಯಲ್ಲಿ ಹಿರೇಕೆರೂರು ಶಾಸಕ ಯುಬಿ ಬಣಕಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 2025-26 ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ 136 ಶೌಚಾಲಯಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮೊದಲ ಹಂತದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿರುವ ಶಾಲೆಗಳಿಗೆ ಆದ್ಯತೆ ನೀಡಲಾಗಿದೆ. ಹಿರೇಕೆರೂರು ಕ್ಷೇತ್ರದ ಸರ್ಕಾರಿ ಶಾಲೆಗಳಲ್ಲಿಯೂ ಉಳಿಕೆ ಅನುದಾನದಲ್ಲಿ 2 ಶಾಲೆಗಳಲ್ಲಿ 2 ಬಾಲಕರ ಶೌಚಾಲಯ ಹಾಗೂ 7 ಶಾಲೆಗಳಲ್ಲಿ 13 ಬಾಲಕಿಯರ ಶೌಚಾಲಯ ನಿರ್ಮಿಸಲು ಒಟ್ಟು 30 ಲಕ್ಷ ವೆಚ್ಚದ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಎಂದು ತಿಳಿಸಿದರು. ಇದೇ ವೇಳೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಯೂನಿಯನ್ ಸದಸ್ಯರನ್ನು ವಿಧಾನಸೌಧಕ್ಕೆ ಕರೆಸಿಕೊಂಡು ಅವರೊಂದಿಗೆ ಸಚಿವರು ಚರ್ಚಿಸಿದರು. ಕನಿಷ್ಠ ವೇತನ, ಇಡುಗಂಟು ಹೆಚ್ಚಳ ಹಾಗೂ ಬಿಸಿಯೂಟ ಮಹಿಳಾ ನೌಕರರಿಗೆ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ನೀಡುವಂತೆ ನೌಕರರು ಮನವಿ ಮಾಡಿದರು. ಬೇರೆ ರಾಜ್ಯಗಳಲ್ಲಿ ನೀಡುತ್ತಿರುವ ವೇತನ ಹಾಗೂ ಸೌಲಭ್ಯಗಳ ಕುರಿತು ವರದಿ ನೀಡುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಗೃಹಲಕ್ಷ್ಮಿ ಸೌಲಭ್ಯದ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಾಧ್ಯವಾದರೆ ನೆರವು ದೊರಕಿಸುವ ಪ್ರಯತ್ನ ಮಾಡುವುದಾಗಿ ಸಚಿವರು ಭರವಸೆ ನೀಡಿದರು. ಮುಂದಿನ ವಿವರ. ಸೌಹಾರ್ದತೆ, ಶಾಂತಿ, ರಾಷ್ಟ್ರೀಯ ಏಕತೆಗಳ ಮಹತ್ವವನ್ನು ಸಾರುವ ಈ ಸದ್ಭಾವನಾ ದಿನಾಚರಣೆ ಈಗಿನ ದಿನಕ್ಕೆ ಅತಿ ಅಗತ್ಯವಾಗಿದೆ ಎಂದು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಸ್ಕೌಟ್ ಪ್ರಧಾನ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಅಭಿಮತ ವ್ಯಕ್ತಪಡಿಸಿದರು. ದೇಶಗಳ ಮಧ್ಯೆ ಯುದ್ಧಗಳು, ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತಿರುವುದರಿಂದ ಸಾಕಷ್ಟು ಸಾವು ನೋವುಗಳು ಉಂಟಾಗುತ್ತಿವೆ. ಪ್ರಕೃತಿ, ಪರಿಸರ ಹಾಗೂ ವಾತಾವರಣ ಸಂಪೂರ್ಣ ನಾಶವಾಗುತ್ತಿದೆ. ಈ ನಿಟ್ಟಿನಲ್ಲಿ ನಾವು ಎಲ್ಲವನ್ನೂ ಮರೆತು ಪರಸ್ಪರರಲ್ಲಿ ಪ್ರೀತಿ, ವಿಶ್ವಶಾಂತಿ ನೆಲೆಸುವಂತಹ ಕಾರ್ಯದಲ್ಲಿ ಮುಂದಾಗೋಣ ಎಂದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ರಾಜೇಶ್ ಅವಲಕ್ಕಿ ಅವರು ಮಾತನಾಡುತ್ತಾ, ಜಾತಿ, ಧರ್ಮ, ಭಾಷೆ ಹೆಸರಿನಲ್ಲಿ ಹೊಡೆದು ಹೋಗುತ್ತಿರುವ ನಮ್ಮ ದೇಶಕ್ಕೆ ಏಕತೆಯನ್ನು ತಂದುಕೊಡುವುದೇ ಈ ಸೌಹಾರ್ದತೆ ಮತ್ತು ಸದ್ಭಾವನೆಗಳು. ದೇಶದ ಪ್ರತಿಯೊಬ್ಬ ಪ್ರಜೆಗಳು ಈ ಗುಣವನ್ನು ತಮ್ಮಲ್ಲಿ ಅಳವಡಿಸಿಕೊಂಡರೆ ನಮ್ಮ ದೇಶ ವಿಶ್ವದಲ್ಲೇ ಒಂದು ಪ್ರಬಲ ರಾಷ್ಟ್ರವಾಗುವುದರಲ್ಲಿ ಅನುಮಾನವಿಲ್ಲ ಎಂದು ನುಡಿದರು. ಜಿಲ್ಲಾ ಆಯುಕ್ತರಾದ ಕೆ ರವಿಯವರು ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸು ಅವರ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಕಾನೂರ್, ತರಬೇತಿ ಆಯುಕ್ತರಾದ ಎಚ್ ಶಿವಶಂಕರ್, ಕೃಷ್ಣಸ್ವಾಮಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದರೊಂದಿಗೆ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ್ರೆ ಇವತ್ತು ಪರಿಸರದ ಕುರಿತಾಗಿ ಕೆಲವೊಂದು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಅದರಲ್ಲೂ ಕೇಳುಗರೆ, ಈಗ ಗಿಡ ಮರಗಳನ್ನ ಬೆಳೆಸಬೇಕು, ಉಳಿಸ್ಬೇಕು, ಅವುಗಳಿದ್ರೆ ನಾವು ಅವುಗಳಿಂದ ನಮಗೆ ಉತ್ತಮವಾದ ಗಾಳಿ, ನೀರು, ಆಹಾರ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತೀವಿ. ಆದ್ರೆ ಹಿಂದಿನ ಕಾಲದಿಂದ ಕೂಡ ಈ ಗಿಡ ಮರಗಳನ್ನ ಪೂಜೆ ಮಾಡ್ತಾ ಬರ್ತಾರೆ, ಈ ಗಿಡ ಮರಗಳ ಜೊತೆನೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಹಾಗಿದ್ರೆ ಈಗ ಧಾರ್ಮಿಕ ಆಚರಣೆಗೆ ಕೂಡ ಗಿಡ ಮರಗಳು ಬೇಕಾಗತ್ತಾ ಏನು? ಈ ಎಲ್ಲ ವಿಷಯಗಳ ಕುರಿತು ನಮಗೆ ಮಾಹಿತಿಯನ್ನು ನೀಡೋದಕ್ಕಾಗಿ ಇವತ್ತು ಈಶ್ವರ ವನದ ಮಾಲೀಕರು ಆಗಿರುವ ನವ್ಯಶ್ರೀ ನಾಗೇಶ್ ಅವರು ಮಾತಾಡ್ತಾ ಇದ್ದಾರೆ. ಅವರ ಜೊತೆ ಮಾತಾಡೋಣ, ಹಾಗೆ ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗಿದ್ರೆ ನವ್ಯಶ್ರೀ ನಾಗೇಶ್ ಅವರೇ, ನಮಸ್ತೆ.
11: ನಮಸ್ಕಾರ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾಗೇಶ್ ಸರ್, ಈಗ ನಮ್ಮೆಲ್ಲ ಧಾರ್ಮಿಕ ಆಚರಣೆಗಳಲ್ಲಿ ಸಸ್ಯಗಳಿಗೆ ಮರಗಳಿಗೆ ಅದರದೇ ಆದಂತಹ ಪ್ರಾಮುಖ್ಯತೆಯನ್ನ ನೀಡ್ತೀವಿ ಆಯ್ತಾ? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿನ ಹಂಚ್ಕೋಬಹುದಾ ಸರ್?
11: ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ಸಸ್ಯ ಪ್ರಭೇದಗಳಿಗೆ ತುಂಬಾ ಪ್ರಾಧಾನ್ಯತೆ ಇರ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ವ್ರತ ಮಾಡಬೇಕಾದ್ರೆ ನಿಮಗೆ 21 ಪುಷ್ಪ ಇರಬೇಕು, 21 ಪತ್ರ ಇರಬೇಕು. ಅಷ್ಟು ಪತ್ರ ಏರಿಸ್ಬಿಟ್ಟೇ ಪೂಜೆ ಮಾಡಬೇಕು. ಅಂದರೆ ಅದರ ಹಿನ್ನೆಲೆ ಏನು? ಆ ಮೂಲಕ ಅವರು 21 ವೃಕ್ಷಗಳನ್ನು ನೆಟ್ಟು ಬೆಳೆಸಲಿ ಏನೋ ಅನ್ನೋದು. ಇತ್ತೀಚೆಗೆ ನಮಗೆ ವ್ಯಾಪಾರೀಕರಣದಿಂದ ಹೂ ಅಂಗಡಿಗಳಲ್ಲಿ ಸಿಗುತ್ತೆ, ಹಿಂದೆ ಎಲ್ಲ ಆಗಿರಲಿಲ್ಲ. ನಾವೊಂದು ಅಷ್ಟು ಗಿಡಗಳನ್ನು ನಾವು ಸಂರಕ್ಷಣೆ ಮಾಡಿದ್ರೆ ಮಾತ್ರ ನಮಗೆ ಅದು ಆ ಪತ್ರ ಪುಷ್ಪಗಳು ಸಿಗ್ಲಿಕ್ಕೆ ಚಾನ್ಸಸ್ ಇತ್ತು.
0: ಹೌದು.
11: ಹಾಗಾಗಿ ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿರ್ಬೋದು, ಪೂಜಾ ಪದ್ಧತಿಗಳಿರ್ಬೋದು, ಎಲ್ಲ ಪ್ರಕೃತಿಯ ಆರಾಧನೆನೇ. ಏನು, ನೀವು ಉದಾಹರಣೆ, ನೀವು ಒಂದು ಕಲಶವನ್ನು ಯೋಚನೆ ಮಾಡಿ, ಒಂದು ಕಲಶದಲ್ಲಿ ಅದು ಪ್ರಕೃತಿಯ ಪ್ರತಿರೂಪ. ಅದು ಭೂಮಿ ರೂಪದಲ್ಲಿ ನಾವು ಕುಂಭವನ್ನ ಇಡ್ತೀವಿ, ಅದಕ್ಕೆ ನೀರನ್ನ ಹಾಕ್ತೀವಿ, ಅದಕ್ಕೆ ಪಂಚರತ್ನಗಳನ್ನ ಹಾಕ್ತೀವಿ. ಪಂಚರತ್ನ ಅಂದ್ರೆ ಅದು ಖನಿಜ ಸಂಪತ್ತನ್ನ ಸೂಚಿಸುತ್ತೆ. ಪಂಚ ಪಲ್ಲವ ಅಂತ ಅಂದ್ರೆ ಐದು ಮರದ ವೃಕ್ಷಗಳ ಮರಗಳನ್ನ, ಮರದ ಎಲೆಗಳನ್ನ ಹಾಕ್ಬೇಕು ಅದಕ್ಕೆ. ಇನ್ನು ಅದ್ರ ಮೇಲೆ ಒಂದು ಫಲವನ್ನ ಇಡಬೇಕು. ಅದ್ರ ಒಟ್ಟಾರೆ ನೀವು ವಿಚಾರ ಮಾಡಿ, ನಿಮ್ ಕಣ್ಣು ಮುಂದೆ ಇರೋದು ಪೂರ್ತಿ ಪ್ರಕೃತಿ ನೇಚರ್. ಅದರಲ್ಲಿ ನಾವು ದೇವರನ್ನ ಆವಾಹನೆ ಮಾಡ್ತೀವಿ, ವಿಷ್ಣುವನ್ನ ಆವಾಹನೆ ಮಾಡ್ತೀವಿ, ಶಿವನ ಆವಾಹನೆ ಮಾಡ್ತೀವಿ, ಲಕ್ಷ್ಮಿನ ಆವಾಹನೆ ಮಾಡ್ತೀವಿ, ಎಲ್ಲ ದೇವರನ್ನ ಆವಾಹನೆ ಮಾಡ್ತೀವಿ. ಇದರ ಒಟ್ಟಾರೆ ತಾತ್ಪರ್ಯ ಅಂದ್ರೆ ಪ್ರಕೃತಿಯೇ ದೇವರು ಅನ್ನುವ ಒಂದು ನಮ್ಮ ಪೂರ್ವಜರ ಪರಿಕಲ್ಪನೆ.
12: ಖಂಡಿತ ಖಂಡಿತ ಸರ್. ಈಗ ನಾವೆಲ್ಲರೂ ಕೂಡ ದೇವರು ಅಂತ ಹೇಳಿ ದೇವ್ರ ಮನೆಗೆ ಹೋಗಿ ದೇವ್ರ ಫೋಟೋಗಳಿಗೆ ಪೂಜೆ ಮಾಡೋದೆಲ್ಲ ಇದೆ, ಆದ್ರೆ ಪ್ರಕೃತಿಯೇ ಒಂದು ದೇವರು ಅಂತ ಅನ್ಕೊಳ್ಳೋದು ಎಷ್ಟು ಸತ್ಯವಾದ ಮಾತು ಅಲ್ವಾ ಸರ್?
11: ಹೌದು, ನಮ್ಮ ಎಲ್ಲ ವೇದಗಳು ಅಷ್ಟೇ. ನಮ್ಮ ವೇದಗಳಲ್ಲಿ ಪೂರ್ತಿ ಹೇಳೋದೇ ಪ್ರಕೃತಿಯ ವರ್ಣನೆ. ಇನ್ನು ಭೂ ಸೂಕ್ತ ಇರ್ಬಹುದು, ಅಗ್ನಿ ಸೂಕ್ತ ಇರ್ಬಹುದು, ವಾಯು ಸೂಕ್ತ ಇರ್ಬಹುದು, ಆಪ ಸೂಕ್ತ, ಎಲ್ಲ ನಮ್ಮ ರುದ್ರ ಚಮೆ ಇರ್ಬಹುದು, ಪುರುಷ ಸೂಕ್ತ ಇರ್ಬಹುದು, ಶ್ರೀ ಸೂಕ್ತ ಇರ್ಬಹುದು, ದುರ್ಗಾ ಸೂಕ್ತ ಇರ್ಬಹುದು, ಎಲ್ಲ ಸೂಕ್ತಗಳು ಹೇಳೋದೇನು ಪ್ರಕೃತಿಯನ್ನ ವರ್ಣನೆ ಮಾಡೋದು. ಪ್ರಕೃತಿಗೆ ಕೃತಜ್ಞತೆಯನ್ನ ಸಲ್ಲಿಸೋದೇ ನಿಜವಾದ ಪೂಜೆ.
12: ಹೌದು ಸರ್. ಈಗ ಯಾವುದೇ ಒಂದು ಆಚರಣೆ ಸಂಭ್ರಮಗಳಿಗಾಗಿ ಗಿಡಗಳನ್ನ ನೆಟ್ಟು ಹೋಗ್ಬಿಡ್ತೀವಿ, ಆದ್ರೆ ಆ ಗಿಡವನ್ನ ಪೋಷಿಸೋದೇ ಮರ್ತು ಹೋಗ್ಬಿಡ್ತೀವಿ. ಒಂದಿನ ಗಿಡ ನೆಟ್ಟರೆ ಅದ್ರ ಕೆಲಸ ಮುಗೀತು ಅಂತ ಅನ್ಕೊಳ್ತೀವಿ, ಆದ್ರೆ ಅದ್ರ ಮಾನಿನ ಬರಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಅದಕ್ಕೆ ಪೋಷಿಸ್ಬೇಕು ಅನ್ನೋ ಒಂದು ಪರಿಕಲ್ಪನೆನ ಎಲ್ಲರೂ ಮರೀತಾ ಇದಾರೆ ಸರ್. ಪರಿಸರ ದಿನಕ್ಕಷ್ಟೇ ಗಿಡ ನೆಡೋದು ಅನ್ನೋದೊಂದು ಸೀಮಿತವಾಗ್ಬಿಡುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
11: ಇಲ್ಲ, ನಾನು ಕೆಲವು ಕಡೆ ನೋಡಿದೀನಿ, ಇದು ಒಂದು ಗುಂಡಿ ಪರ್ಮನೆಂಟ್ ಆಗಿರುತ್ತೆ. ಪ್ರತಿ ವರ್ಷ ಅಲ್ಲಿ ಏನು ವೃಕ್ಷಾರೋಪಣ ಗಿಡ ನೆಡೋ ಕಾರ್ಯಕ್ರಮ, ಈ ವರ್ಷ ನೆಟ್ಟಿರ್ತಾರೆ, ಮತ್ತೆ ಮರ್ತೋಗ್ಬಿಟ್ಟಿರುತ್ತೆ ಅವರಿಗೆ, ಬರೋ ವರ್ಷ ಅದೇ ಗುಂಡಿ. ಇನ್ನು ಇದು ಹಲವು ಕಡೆ ನಾನು ಗಮನಿಸಿದ್ದೀನಿ. ಆದರೆ ನಮ್ಮ ಆಚರಣೆಗಳು ಎಲ್ಲ ನಾವು ಅರ್ಥವನ್ನು ಕಳ್ಕೊಳ್ತಾ ಇದೆ ನಮ್ಮ ಆಚರಣೆಗಳು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನೀವೆಲ್ಲ ಚಪ್ಪರ ಹಾಕ್ತೀವಿ ನಾವು,
12: ಗೊತ್ತೌದು, ಮದುವೆ ಕಾರ್ಯಗಳು
11: ಯಾವುದೇ ಶುಭ ಕಾರ್ಯ ಆಗ್ಬೇಕಾದ್ರೂ ಚಪ್ಪರ ಹಾಕ್ಲೇಬೇಕು.
12: ಹೌದು,
11: ಅದ್ರ ಹಿನ್ನೆಲೆ ಗಮನಿಸಿ ನೀವು, ಅದು ವೃಕ್ಷಾರೋಪಣ ಅಂತ.
9: ಹಾಗಿದ್ರೆ ಈ ವೃಕ್ಷಾರೋಪಣ ಅಂದ್ರೆ ಏನು, ಇದರ ಹಿಂದೆ ಇರುವಂತ ಹಿನ್ನೆಲೆ ಬಗ್ಗೆ ನವ್ಯಶ್ರೀ ನಾಗೇಶ್ವರು ಒಳ್ಳೆ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಈ ಮಾಹಿತಿ ಕೇಳಬೇಕು ಅಂದ್ರೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಪರಿಸರದ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿಯನ್ನ ನಮ್ಮ ನವ್ಯಶ್ ನಾಗೇಶ್ ಸರ್ ನೀಡ್ತಾ ಇದ್ರು. ಖಂಡಿತವಾಗ್ಲೂ ಅಲ್ವಾ, ಎಷ್ಟು ತಿಳ್ಕೊಳ್ಳುವಂತಹ ವಿಷಯ ಅಂದ್ರೆ ಧಾರ್ಮಿಕ ಆಚರಣೆಯಲ್ಲಿ ದೇವರೊಟ್ಟಿಗೆ ಪ್ರಕೃತಿಯೇ ದೇವರು ಅನ್ನೋ ಒಂದು ಮಾತಿದೆಯಲ್ಲ, ಅದು ನಿಜಕ್ಕೂ ಅರ್ಥಗರ್ಭಿತವಾದ ಮಾತು. ಹಾಗೆ ಯಾವುದೇ ಶುಭ ಕಾರ್ಯಕ್ರಮಗಳು ಪ್ರಾರಂಭ ಆಗೋಕ್ಕೂ ಮೊದಲು ಚಪ್ಪರವನ್ನ ಹಾಕಿ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೀವಿ. ವೃಕ್ಷಾರೋಪಣ ಅಂದ್ರೆ ಏನು, ಇದರ ಹಿನ್ನೆಲೆ ಏನು ಅಂತ ಹೇಳಿ ನಾಗೇಶ್ವರ್ ದಯಮಾಡಿ ತಿಳಿಸ್ಕೊಡ್ಬೋದಾ?
1: ವೃಕ್ಷಾರೋಪಣ ಅಂತಂದ್ರೆ ಮರವನ್ನ ನೆಡುವಂತದ್ದು. ಏನು, ಯಾವುದೇ ಪೂಜೆ ಅಥವಾ ಸತ್ಕಾರ್ಯ ಮನೆಯಲ್ಲಿ ಮಾಡಬೇಕು, ಉಪನಯನ ಇರ್ಬೋದು, ಮುಂಜಿ ಇರ್ಬೋದು, ನಾಮಕರಣ ಇರ್ಬೋದು, ಮದುವೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮೊದಲು ಮಾಡಬೇಕಾದದ್ದು ವೃಕ್ಷಾರೋಪಣ. ಅಂದರೆ ಗಿಡವನ್ನು ನೆಡಬೇಕು, ಆದರೆ ಅದನ್ನು ನಾವು ಸಾಂಕೇತಿಕವಾಗಿ ಬಾಳೆ ಮರವನ್ನು ತಂದು ನೆಡ್ತೀವಿ. ಅದರ ಹಿನ್ನೆಲೆ ಏನಿದೆ ಅಂತಂದರೆ, ಪ್ರತಿಯೊಂದು ಕಾರ್ಯಗಳಲ್ಲೂ ಮರವನ್ನು ನೆಟ್ಟು ನೆಕ್ಸ್ಟ್ ಬೇರೆ ಕಾರ್ಯ ಮಾಡಬೇಕು ಅಂತ. ಎಷ್ಟು ನಮ್ಮ ಹಿಂದಿನ ನಮ್ಮ ಪೂರ್ವಿಕರ ಒಂದು ಪರಿಕಲ್ಪನೆ, ನೀವೊಂದು ಮದುವೆ ಮಾಡಬೇಕು ಅಂದರೆ ಮೊದಲು ಮರ ನೆಡಬೇಕು.
2: ಹೌದು ಸರ್.
1: ಒಂದು ಮನೆ ಕಟ್ಟಬೇಕು ಅಂದರೆ ಮೊದಲು ಮರ ನೆಡಬೇಕು.
2: ಹೌದು, ಹಾಗೆಲ್ಲ ಹಿಂದೆ ಪದ್ಧತಿ ಇತ್ತಂತಲ್ಲ ಸರ್. ಈಗ ವಧು ವರನ್ನ ಕರ್ಕೊಂಡು ಬಂದು ಗಿಡಗಳನ್ನ ನೆಡ್ಸ್ತಾ ಇದ್ರಂತೆ.
1: ಹೌದು,
2: ಅಂದ್ರೆ ಆ ಗಿಡ ಹೇಗ್ ಬೆಳೆಯುತ್ತೋ ಹಾಗೆ ಅವ್ರ ಸಂಸಾರ ಅಷ್ಟು
1: ಚೆನ್ನಾಗಿರುತ್ತೆ.
2: ಹೌದು,
1: ಎಲ್ಲ ಹಿನ್ನೆಲೆನು ಅದಿರ್ಲೇಬೇಕಿತ್ತು ವೃಕ್ಷಾರೋಪಣ. ಆದ್ರೆ ಈಗ ಎಲ್ಲ ಸಾಂಕೇತಿಕವಾಗಿದೆ. ಚಪ್ರ ಅಂದ್ರೆ ಅಲ್ಲೆಲ್ಲೋ ಯಾರೋ ನೆಟ್ಟಿದ್ದು ಮಾಯಿನ ಸೊಪ್ಪನ್ನು ಕಿಟ್ಕೊಂಬರೋದು, ಯಾರೋ ನೆಟ್ಟಿದ್ ಬಾಳೆ ಕಂಬ ತಂದು ನೆಟ್ಬಿಡೋದು, ಅದಕ್ಕೆ ಪೂಜೆ ಮಾಡೋದು, ಬರೀ ಎಲ್ಲದೂ ಸಾಂಕೇತಿಕ.
2: ಹೌದು ಸರ್.
1: ಏನು, ನೀವು ಗಣೇಶನನ್ನ ಆರಾಧನೆ ನೋಡಿ, ವಿಚಾರ ಮಾಡಿ. ಗಣೇಶ ಅಂದ್ರೆ ಭೂಮಿ ತತ್ವ ಅಂತ. ಏನೋ, ಗಣೇಶನನ್ನ ಹೆಂಗ್ ಮಾಡ್ತೀವಿ ನಾವು? ಮಣ್ಣು ಅಥವಾ ಗೋಮಯದಿಂದ ಅದ್ರ ಮೇಲೆ ಗರಿಕೆಯನ್ನ ಇಡ್ತೀವಿ. ಏನೋ, ಒಟ್ಟಾರೆ ನೀವು ಪರಿಕಲ್ಪನೆ ಮಾಡಿ, ಇಡೀ ಭೂಮಿ ಚಿತ್ರಣವನ್ನ ಗಣೇಶ ತೋರಿಸ್ತಾರೆ ನಮ್ಗೆ.
2: ಹೌದು ಸರ್.
1: ಏನು, ನೀವು ಅದಕ್ಕೆ ನೋಡಿ, ಗಣೇಶನ ಮೂರ್ತಿಯನ್ನ ಯಾವ್ದನ್ನ ಮಾಡ್ತೀವಿ ನಾವು? ಮಣ್ಣಿನಿಂದಲೇ
2: ಮಣ್ಣಿನಿಂದ ಮಾಡ್ತೀವಿ ಸರ್.
1: ಏನು, ಎಲ್ಲ ಆತ್ಮದ ನಮ್ಮ ದೇವರುಗಳ ಪ್ರಕೃತಿಯ ರೂಪದಲ್ಲೇ ನಾವು ದೇವರನ್ನ ಆರಾಧಿಸಿರೋದು.
2: ನಿಜ ನಿಜ ಸರ್.
1: ಆದರೆ ನಮ್ಮಲ್ಲಿ ಏನಾಗಿದೆ, ಎಲ್ಲ ಆಚರಣೆಗಳಿಗೆ ಗಣಪತಿ ಹಬ್ಬ ಅಂದರೆ ಯಾಕಾರು ಗಣಪತಿ ಹಬ್ಬ ಬರುತ್ತೋ ಅನ್ನೋ ಹಂಗಾಗ್ಬಿಟ್ಟಿದೆ. ಆ ಬಣ್ಣ ಬಣ್ಣದ ಗಣಪತಿಯನ್ನು ತರೋದು, ಅದಕ್ಕೆ ಕೆಮಿಕಲ್ ಯುಕ್ತ ಬಣ್ಣಗಳನ್ನು ಲೇಪನ ಮಾಡೋದು, ತಗೊಂಡು ಕುಡಿಯ ನೀರಿ ಹೊಳೆಗೆ ಹಾಕುವಂಥದ್ದು, ಎಷ್ಟು ವ್ಯತಿರಿಕ್ತವಾಗಿ ನಮ್ಮ ಆಚರಣೆಗಳು.
2: ಹೌದು ಸರ್.
1: ಏನು, ನಮ್ಮ ಮೂಲ ಆಚರಣೆಗಳನ್ನೇ ನಾವು ಮರ್ತುಬಿಟ್ಟಿದ್ದೀವಿ. ಮಣ್ಣಿನಿಂದ ಕೈಯಾರೆ ಗಣೇಶನನ್ನ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ನದಿಗೆ ಬಿಡುವಂಥದ್ದು ತಪ್ಪಿಲ್ಲ, ಒಳ್ಳೆಯದೇ ಅದು. ಆದರೆ ನಮ್ಮ ಆಚರಣೆಗಳು, ಥರ್ಮೋಕೋಲಿಂದ ಗಣೇಶನನ್ನ ಮಾಡೋದು, ಬಣ್ಣ ಅತಿಯಾದ ಕ್ಯಾನ್ಸರ್ಕಾರಕ ಬಣ್ಣಗಳನ್ನು ಬಳಸಿ ಗಣೇಶನನ್ನ ಪೂಜೆ ಮಾಡೋದು, ತಗೊಂಡೋಗಿ ಕುಡಿಯುವಂಥ ಜಲಮೂಲಗಳಿಗೆ, ಅದು ಕುಡಿಯೋ ನೀರು ಜಲಮೂಲಗಳಿಗೆ ನಾವು ಗಣೇಶನನ್ನು ವಿಸರ್ಜನೆ ಮಾಡೋದು, ಎಷ್ಟು ನಮ್ಮ ಆಚರಣೆಗಳು ವ್ಯತಿರಿಕ್ತವಾಗಿದೆ.
2: ಹೌದು,
1: ಯಾರು ಇದ್ರ ಬಗ್ಗೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ.
2: ಆಚರಣೆಗಳನ್ನೇ ಬದಲಾಯಿಸ್ಬಿಡ್ತಾರೆ, ಆಚರಣೆಗಳಿಗೆ ಬಣ್ಣ ಹಚ್ಚಿ ಒಂದು ಪದ್ಧತಿಯನ್ನೇ ಬದಲಾವಣೆ
1: ಮಾಡ್ಬಿಟ್ಟಿದೀವಿ.
2: ಹೌದು,
1: ಈಗ ನಮ್ಮಲ್ಲಿ ಯುಗಾದಿ ಹಬ್ಬ ಬೇವಿನ ಮರವನ್ನ ಪೂಜೆ ಮಾಡುವಂತ ಇರೋದು, ಆದ್ರೆ ನಾವು ಮಾಡ್ತಾ ಇರೋದೇನು, ಬೇವಿನ ಮರದ ಸಂಹಾರ.
2: ಹೌದು,
1: ಇನ್ನು ದಸರೆ ಬಂತು ಅಂದ್ರೆ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಂತ ಇರೋದು ನಮ್ಮಲ್ಲಿ ಶಾಸ್ತ್ರಗಳು. ಆದ್ರೆ ನಾವೇನ್ ಮಾಡ್ತೀವಿ, ಬನ್ನಿ ಮರದ ಸಂಹಾರ ಮಾಡ್ತೀವಿ.
2: ಹೌದು ಸರ್.
1: ತುಳಸಿ ಹಬ್ಬ ಬಂತು ಅಂದ್ರೆ ನೆಲ್ಲಿ ಮರಕ್ಕೆ ಪೂಜೆ ಮಾಡಿ ಅಂತ ಹೇಳಿರೋದು ನಮ್ಮ ಶಾಸ್ತ್ರದಲ್ಲಿ. ಆದ್ರೆ ನಾವು ಮಾಡ್ತಿರೋದೇನು, ನೆಲ್ಲಿ ಮರದ ಸಂಹಾರ. ನಮ್ಮ ಆಚರಣೆಗಳು ಪೂರ್ತಿ ವ್ಯತಿರಿಕ್ತವಾಗಿದೆ.
2: ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಖಂಡಿತ,
1: ನಮ್ಮ ಆಚರಣೆಗಳ ಹಿನ್ನೆಲೆ ಏನಿದೆ, ಅಷ್ಟೊಂದು ವೈಜ್ಞಾನಿಕವಾಗಿದೆ, ಅಷ್ಟೊಂದು ಧಾರ್ಮಿಕವಾಗಿದೆ, ಅಷ್ಟೊಂದು ಅರ್ಥಗರ್ಭಿತವಾಗಿದೆ. ಆದರೆ ನಮ್ಮೆಲ್ಲ ಆಚರಣೆಗಳು ನಾವು ಮಾಡ್ತಿರೋದು ಅಷ್ಟು ವಿರುದ್ಧವಾಗಿ ನಾವು ಮಾಡ್ತಾ
2: ಇದ್ದೀವಿ. ನಿಜ ನಿಜ ಸರ್. ಹಾಗಾಗಿ ದೇವರನ್ನ ಪೂಜೆ ಮಾಡ್ಬೇಕು ಅಂದ್ರೆ ನಾವು ಮೊದಲು ಪ್ರಕೃತಿಯನ್ನ ಪೂಜೆ ಮಾಡಬೇಕು. ಪ್ರಕೃತಿಯೇ ದೇವರು ಅಂತ ಎಲ್ಲರೂ ಅನ್ಕೋಬೇಕಾಗಿದೆ.
1: ಆ ಹಿನ್ನೆಲೆ ನಾವು ಮರಿತಾ ಇದ್ದೀವಿ.
0: ಖಂಡಿತ ಸರ್, ಪ್ರಕೃತಿಯೇ ದೇವರು ಅನ್ನೋ ಮಾತನ್ನ ನಾವು ಎಂದಿಗೂ ಕೂಡ ಮರಿಬಾರದು. ಪ್ರಕೃತಿಯನ್ನ ಪೂಜಿಸಿದಾಗ, ಪ್ರಕೃತಿಯನ್ನ ಆರಾಧಿಸಿದಾಗ ಖಂಡಿತವಾಗ್ಲೂ ಪ್ರಕೃತಿಯಿಂದ ನಮಗೆ ಅನುಕೂಲವೇ ಹೆಚ್ಚಾಗುತ್ತೆ. ಹಾಗಿದ್ರೆ ಕೇಳುಗರೆ, ಈ ಒಂದು ವಿಷಯ ಕುರಿತು ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕೃತಿಯೇ ದೇವರು, ನಮ್ಮ ಧಾರ್ಮಿಕ ಆಚರಣೆಗಳೊಂದಿಗೆ ಪ್ರಕೃತಿ ಹೇಗೆ ಬೆರೆತಿದೆ ಅನ್ನೋ ಒಂದು ವಿಷಯ ಕುರಿತು ನವ್ಯಶ್ರೀ ನಾಗೇಶ್ವರು ಉತ್ತಮವಾದ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ಈಗ ಪ್ರಕೃತಿಯೇ ದೇವರು, ಹಾಗೆ ಧಾರ್ಮಿಕ ಆಚರಣೆಗಳೊಂದಿಗೆ ನಮ್ಮ ಒಂದು ಪರಿಸರ ಹೇಗೆ ಜೊತೆಯಾಗಿದೆ ಅನ್ನೋ ವಿಷಯ ಮತ್ತಷ್ಟು ವಿವರಣೆಯನ್ನ ನೀಡಬಹುದಾ ಸರ್?
3: ನಮ್ಮಲ್ಲಿ ಎಷ್ಟು ಈ ಸಂಧ್ಯಾ ವಂದನೆ ಅಂತ ನಾವು ಮಾಡ್ತೀವಲ್ಲ, ಎಷ್ಟು ಪ್ರಕೃತಿಯನ್ನ ನಾವು ಆರಾಧನೆ ಮಾಡೋದು. ಮೊದಲು ನೀರನ್ನ ಅಪೋಹಿಷ್ಟ ಮಯೋಭುವ ಅಂತ ನಾವು ಹೇಳ್ತೀವಿ. ಏನು ನೀರು ಪವಿತ್ರ, ನೀರಿನಿಂದ ನಮ್ಮ ಬದುಕು, ನೀರಿನಿಂದ ಸಕಲ ಪ್ರಾಣಿಗಳು. ನಾವಲ್ಲಿ ಹೇಳದೆ ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು. ಅರ್ಘ್ಯ ಪ್ರದಾನ ಮಾಡ್ತೀವಿ, ನಾವು ಸೂರ್ಯನಿಗೆ ಅರ್ಘ್ಯ ಕೊಡ್ತೀವಿ. ಏನು ಆಮೇಲೆ ಉಪಸ್ಥಾನ ಅಂತ ಮಾಡ್ತೀವಿ, ಇಡೀ ನಮೋ ಬ್ರಹ್ಮಣೇ ನಮೋಸ್ತಗ್ನೆಯೇ ನಮ ಪೃಥಿವ್ಯೈ ನಮ ಔಷಧಿಭ್ಯ ನಮೋ ವಾಚೆ ಅಂತ ಮಂತ್ರ ಹೇಳ್ತೀವಿ ನಾವು. ಅಂದರೆ ಏನು, ಭೂಮಿಗೆ ನಮಸ್ಕರಿಸ್ತೀವಿ, ಸಸ್ಯ ಸಂಕುಲಗಳಿಗೆ ನಮಸ್ಕರಿಸ್ತೀವಿ, ಸೂರ್ಯನಿಗೆ ನಮಸ್ಕರಿಸ್ತೀವಿ, ನದಿಗಳಿಗೆ ನಮಸ್ಕರಿಸ್ತೀವಿ. ನಮ್ಮ ಎಲ್ಲ ಆಚರಣೆಗಳು ಪ್ರಕೃತಿಯ ಆರಾಧನೆ. ಆದರೆ ನಾವು ಮಾಡ್ತಾ ಇರೋದು ಎಲ್ಲ ಬಾಯಿನಲ್ಲಿ ಮಂತ್ರ ಹೇಳ್ತೀವಿ, ಕೈನಲ್ಲಿ ದೇವ್ರ ಪೂಜೆ ಮಾಡಿ ಅಷ್ಟು ಹೂವು ನಿರ್ಮಾಲ್ಯ ಹೊತ್ತಂಡೋಗಿ ಹೊಳೆಗೆ ಹಾಕ್ತೀವಿ. ಬೇಡದೇ ಇರೋ ಮನೆಯಲ್ಲಿ ದೇವರ ವಿಗ್ರಹಗಳನ್ನೆಲ್ಲ ತಗೊಂಡೋಗಿ ಹೊಳೆಗೆ ಹಾಕ್ತೀವಿ. ಹೊಳೆ ನದಿ ಅನ್ನೋದು ಅಷ್ಟು ಪವಿತ್ರ,
4: ಹೌದು,
3: ಆ ಪವಿತ್ರತೆ ನಾವು ಇಟ್ಕೊಂಡೇ ಇಲ್ಲ. ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ಗಂಗೆ ಪೂಜೆ, ಗಂಗೆ ಪೂಜೆಗೆ ಹೋಗಿ ಗಂಗೆಗೆ ನಮಸ್ಕಾರ ಮಾಡಿ ನಾನೊಂದು ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ತಾಯಿ, ಈಗ ಒಂದು ಪೂಜೆಯನ್ನು ನೀನು ನನಗೆ ಹಾರೈಸಬೇಕು ಆಶೀರ್ವದಿಸ್ಬೇಕು ಅಂತ ನಾವು ಪೂಜೆ ಮಾಡೋದು. ಆದರೆ ನಾವೇನು ಮಾಡ್ತೀವಿ, ಒಂದಷ್ಟು ಊದುಬತ್ತಿ ಕರ್ಪೂರ ಎಲ್ಲ ತಗೊಂಡೋಗಿ ಒಳಗೆ ಹಾಕಿ ಅದನ್ನು ಹಾಳು ಮಾಡಿಬಿಡ್ತೀವಿ. ನಮ್ಮ ಪೂಜಾ ಪದ್ಧತಿಗಳೇ ವಿರುದ್ಧವಾಗಿದೆ ನಾವು ಮಾಡ್ತಾ ಇರೋದು.
4: ಸರ್, ಈ ಸಂದರ್ಭದಲ್ಲಿ ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಪರಿಸರ ಸಂರಕ್ಷಣೆಯನ್ನ ಮಾಡಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಪರಿಸರವನ್ನ ಅದ್ರ ಪಾಡಿಗೆ ಅದು ಬಿಟ್ಬಿಟ್ರೆ ದೊಡ್ಡ ಕೆಲಸ ಸರ್.
3: ಖಂಡಿತವಾದ ಮಾತಿದು. ಇನ್ನು ನಮ್ಮಿಂದ ನಾವೇನು ಮಾಡಬೇಕಾದಿಲ್ಲ, ನಾವು ಹಾಳು ಮಾಡದೇ ಇರೋದೇ ಒಂದು ದೊಡ್ಡ ಪೂಜೆ.
4: ಖಂಡಿತ ಸರ್, ಪರಿಸರ ಸಂರಕ್ಷಣೆ ಅಂದ್ರೆ ಪರಿಸರವನ್ನ ಅದ್ರ ಪಾಡಿಗೆ ಅದು
3: ಬಿಟ್ಬಿಡೋದು.
4: ಯಾಕಂದ್ರೆ ನಮ್ಮಿಂದ ಪರಿಸರಕ್ಕೆ ಏನು ಪ್ರಯೋಜನ ಇಲ್ಲ, ಅದೇ ಪರಿಸರದಿಂದ ನಮಗೆ ಸಾಕಷ್ಟು ಪ್ರಯೋಜನ ಇದೆ ಸರ್.
3: ನಮ್ಮ ನೀವು ಹೇಳಿದಾಗೆ ನಾವು ಅದರಷ್ಟಕ್ಕೆ ಅದನ್ನು ಬಿಟ್ಬಿಟ್ರೆ ಸಾಕು, ಅದು ತಂತನ್ನಾಗೆ ಗಿಡಗಳನ್ನು ನೆಟ್ಕೊಳ್ಳುತ್ತೆ, ಬೀಜ ಪ್ರಸರಣ ಮಾಡ್ಕೊಳ್ಳುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುತ್ತೆ, ಎಲ್ಲ ಅದೇ ಮಾಡ್ಕೊಳ್ಳುತ್ತೆ, ನಾವೇನು ಮಾಡಬೇಕಾಗಿಲ್ಲ.
4: ಹೌದು ಸರ್, ಈಗ ಎಷ್ಟೋ ಹಸುಗಳಿಗಾಗಿರ್ಬೋದು, ಎಷ್ಟೋ ಪ್ರಾಣಿಗಳಿಗೆ ಈ ಮರ ಗಿಡದಲ್ಲಿ ಬೆಳೆಯುವಂತಹ ಎಲೆಗಳೇ ಅವಕ್ಕೆ ಆಹಾರ.
3: ಹೌದು,
4: ಅವುಗಳ ಆಹಾರವನ್ನು ಅವುಗಳೇ ಅವುಗಳೇ
3: ತಯಾರು ಮಾಡ್ಕೋತವೆ. ನಾವು ಹೋಗಿ ಅಂಗಡಿಯಿಂದ ಕೊಂಡ್ಕೋತೀವಿ ಅಥವಾ ಬೇಸಾಯ ಮಾಡ್ತೀವಿ, ಬೇರೆ ತೊಂದರೆ ಮಾಡಿ ನಾವು ಆಹಾರವನ್ನು ತಗೊಳ್ತೀವಿ. ಆದರೆ ಅದು ಯಾರಿಗೂ ತೊಂದರೆ ಮಾಡೋದಿಲ್ಲ.
4: ಹೌದು,
3: ತನ್ನ ತ್ಯಾಜ್ಯದಿಂದಲೇ ತನ್ನ ಆಹಾರವನ್ನು ಪಡ್ಕೊಳ್ಳುತ್ತೆ. ಸೂರ್ಯ ಮೇಲ್ಗಡೆಯಿಂದ ತಗೊಳ್ಳುತ್ತೆ ಶಾಖವನ್ನು, ಭೂಮಿಯಿಂದ ನೀರನ್ನು ಹೀರ್ಕೊಳ್ಳುತ್ತೆ, ನೀರು ಹಾಕೋದು ಬೇಡ.
4: ಸರ್, ಇದರೊಟ್ಟಿಗೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಸಲಹೆನ ಕೊಡೋದಾದ್ರೆ, ನಮ್ಮ ಪರಿಸರ ಸಂರಕ್ಷಣೆ ಆಗಿರ್ಬೋದು, ಪರಿಸರ ಕಾಳಜಿ ಆಗಿರ್ಬೋದು, ಇದನ್ನೆಲ್ಲ ನಾವು ಹೇಗೆ ಮಾಡಬೇಕು, ಪರಿಸರ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಸರ್ ನಮ್ಮ ಜೀವನದಲ್ಲಿ?
3: ಇಲ್ಲ, ತುಂಬಾ ಒಳ್ಳೆಯ ಪ್ರಶ್ನೆ ಇದು. ಯಾಕೆಂದ್ರೆ ಪರಿಸರ ದಿನಾಚರಣೆ ಅಂದರೆ ಕೇವಲ ಜೀವನ ಇದಕ್ಕೆ ಮಾತ್ರ ಅಲ್ಲ, ದೈನಂದಿನ ಬದುಕಿನಲ್ಲಿ ನಮ್ಮ ಒಂದು ಕಾನ್ಶಿಯಸ್ನೆಸ್ ಅಂತ ಏನು ಹೇಳ್ತೀವಿ, ಏನು ನಮಗೆ ಪ್ರಕೃತಿಯೆಡೆಗೆ ನಮ್ಮ ಕಾನ್ಶಿಯಸ್ನೆಸ್ ಇರಬೇಕು. ಪ್ರತಿ ದಿನವೂ ಕೂಡ ನಾವೊಂದು ಮಾರ್ಕೆಟಿಗೆ ಹೋಗಬೇಕಾದ್ರೆ ಕೈ ಚೀಲವನ್ನು ತಗೊಂಡು ಬಟ್ಟೆ ಚೀಲವನ್ನು ತಗೊಂಡು ಹೋಗೋದಿರ್ಬೋದು, ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡೋದಿರ್ಬೋದು, ಆಹಾರಗಳನ್ನು ವ್ಯರ್ಥ ಮಾಡದೇ ಇರ್ಬೋದು, ಅದು ತುಂಬ ಮುಖ್ಯವಾದ ವಿಚಾರ. ನಾವು ಎಷ್ಟು ಊಟವನ್ನು ವೇಸ್ಟ್ ಮಾಡ್ತೀವಿ ಗೊತ್ತಾ? ನಿಮ್ಗೆ ಗೊತ್ತಿರ್ಬೋದು, ಒಂದು ಕೆ ಜಿ ಅಕ್ಕಿ ಬೆಳೀಲಿಕ್ಕೆ 500 ಲೀಟರ್ ನೀರು ಬೇಕು. ಆದರೆ ನಾವೇನು ಮಾಡ್ತೀವಿ, ಅರ್ಧ ತಿಂತೀವಿ, ಅರ್ಧ ಬಿಸಾಕ್ತೀವಿ. ಅದರಲ್ಲಿ ರೈತನ ಕೊಡುಗೆ ಎಷ್ಟಿದೆ, ರೈತನ ಶ್ರಮ ಎಷ್ಟಿದೆ, ಪರಿಸರದ ಪ್ರಕೃತಿಯ ಕೊಡುಗೆ ಎಷ್ಟಿದೆ,
4: ರೈತನ ಜೊತೆಗೆ ಪರಿಸರ ಮಿತ್ರರ ಶ್ರಮ ಕೂಡ ತುಂಬಾ ಇದೆ. ಎರೆಹುಳಗಳಾಗಿರ್ಬೋದು, ಜೀರುಂಡೆಗಳು, ಪಕ್ಷಿಗಳು ಎಲ್ಲವೂ ಕೂಡ ಕಷ್ಟಪಟ್ಟಿರುತ್ತೆ.
3: ಆದರೆ ನಾವು ಪರಿಸರ ಸಂರಕ್ಷಣೆ ಅಂದ್ರೆ ಗಿಡವನ್ನೇ ನೆಡಬೇಕು ಅಂತೇನಿಲ್ಲ, ನಮ್ಮ ದೈನಂದಿನ ಬದುಕಿನಲ್ಲಿ ಸಾಧ್ಯವಾದಷ್ಟು ಏನು ಸರಳವಾಗಿ ಬದುಕುವಂಥದ್ದು, ಸಾರ್ವಜನಿಕ ವಾಹನಗಳನ್ನು ಬಳಸುವಂಥದ್ದು ಇರ್ಬೋದು, ಸಾಧ್ಯವಾದರೆ ಸೈಕಲ್ ಬಳಸುವಂಥದ್ದು ಇರ್ಬೋದು, ಆಹಾರ ಮಿತವಾಗಿ ಬಳಸುವಂತಿರ್ಬೋದು, ಸರಳ ಜೀವನ. ಆದಷ್ಟು ನಾವು ಎಷ್ಟು ಸರಳವಾಗಿ ಬದುಕ್ತೀವಿ ನಾವಷ್ಟು ಪ್ರಕೃತಿಗೆ ಪೂರಕವಾಗಿ ಬದುಕಲಿಕ್ಕೆ ಸಾಧ್ಯ. ಇದನ್ನು ಪ್ರತಿಯೊಬ್ಬರೂ ಆಚರಣೆಯಲ್ಲಿ ಅನುಸರಿಸ್ಬೇಕು. ಪ್ರತಿದಿನವೂ ಪರಿಸರ ದಿನಾಚರಣೆ ಆಗಿರಬೇಕು. ಪ್ರತಿ ಮನಸ್ಸು ಪ್ರತಿ ಕ್ಷಣವೂ ಪರಿಸರದ ಕಾನ್ಶಿಯಸ್ನೆಸ್ ನಮ್ಮ ತಲೆಯಲ್ಲಿರಬೇಕು. ಆಗ ಮಾತ್ರ ಪ್ರಕೃತಿಯನ್ನು ಉಳಿಸ್ಲಿಕ್ಕೆ ಸಾಧ್ಯ.
4: ಖಂಡಿತ ಸರ್, ಸರಳ ಜೀವನವೇ ಪ್ರಕೃತಿಯ ಸಂರಕ್ಷಣೆಗೆ ಮೂಲ ಸೂತ್ರ ಅಂತಾನೆ ಹೇಳ್ಬೋದು. ನಿಜ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್. ನಮಸ್ಕಾರ.
4: ನಮಸ್ಕಾರ ಸರ್.
2: ಓಕೆ, ಕೇಳಿಸ್ಕೊಂಡಲ್ಲ ಸ್ನೇಹಿತರೆ, ವಾಸ್ತವಿಕವಾಗಿ ನಾವು ಸ್ವಲ್ಪ ಆಲೋಚನೆಯನ್ನ ಮಾಡೋದಾದ್ರೆ ಪರಿಸರದೊಂದಿಗೆ ನಮ್ಮ ಜೀವನ ಸಾಗ್ತಾ ಇದೆ, ಪರಿಸರದ ಮೇಲೆ ನಮ್ಮ ಜೀವನ ನಿಂತಿದೆ. ಆಗಿನ ಕಾಲದಿಂದ ಕೂಡ ಪರಿಸರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ನೀಡ್ತಾ ಬಂದಿದ್ದಾರೆ, ಆದ್ರೆ ನಾವ್ ಯಾಕೆ ಈಗ ಪರಿಸರದ ಮೇಲೆ ಕಾಳಜಿಯನ್ನ ತೋರಿಸ್ತಾ ಇಲ್ಲ? ಒಂದು ಕ್ಷಣ ಆದರೂ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ? ಈ ಕಾರ್ಯಕ್ರಮದಿಂದಾಗಿ ಒಂದು ಚಿಕ್ಕ ಬದಲಾವಣೆ ಆದರೂ ಕೂಡ ಕಾರ್ಯಕ್ರಮ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಹಾಗಿದ್ರೆ ಕೇಳುಗರೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಪರಿಸರ ಕಾಳಜಿ ಮಾಡಿ, ಪರಿಸರವನ್ನ ಸಂರಕ್ಷಿಸೋಣ. ಅದರೊಟ್ಟಿಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ ಗುಡ್ಡ ನದಿ ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ ಪಾರಂಪರಿಕ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗಾಗಿ ಮಳೆಗಾಲದಲ್ಲಿ ಯಾವೆಲ್ಲ ಸ್ಥಳಗಳಿಗೆ ಪ್ರವಾಸವನ್ನ ಹೋಗಬಹುದು, ಯಾವೆಲ್ಲ ಸ್ಥಳಗಳು ಇದೆ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ. ಹೌದು, ಇವತ್ತು ನಾನು ನಿಮ್ಗೆ ಮಳೆಗಾಲದಲ್ಲಿ ಸಂದರ್ಶಿಸಲೇಬೇಕಾದ ಹೋಗ್ಲೇಬೇಕಾದಂತಹ ಒಂದಿಷ್ಟು ಸ್ಥಳದ ಬಗ್ಗೆ, ಅದು ನಮ್ಮ ಕರ್ನಾಟಕದಲ್ಲಿರೋ ಸ್ಥಳಗಳ ಬಗ್ಗೆ ತಿಳಿಸ್ತೀನಿ. ಮಾನ್ಸೂನ್ನಲ್ಲಿ ವಿಶೇಷವಾಗಿ ಭೇಟಿ ನೀಡಬೇಕಾದ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ಇವತ್ತು 6 ಸ್ಥಳಗಳ ಬಗ್ಗೆ ತಿಳಿಸ್ತೀನಿ. ಮಳೆಗಾಲದಲ್ಲಿ ಕರ್ನಾಟಕದ ಪ್ರವಾಸ ನಿಜಕ್ಕೂ ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳಬಹುದು. ಹಚ್ಚ ಹಸಿರಿನ ಭೂ ದೃಶ್ಯಗಳು ನಿಮ್ಮನ್ನ ತುಂಬಾನೇ ಖುಷಿ ಪಡಿಸುತ್ತೆ, ಮನಸ್ಸಿಗೆ ಅದೇನೋ ಒಂದು ರೀತಿಯ ಮುದವನ್ನ ಕೊಡುತ್ತೆ. ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ಜಲಧಾರೆಗಳು, ಸುತ್ತಲೂ ಹಸಿರಿನಿಂದ ಕೂಡಿದ ವಾತಾವರಣ, ತಂಪಾಗಿ ಬೀಸುವ ಗಾಳಿ, ನಿಧಾನವಾಗಿ ಸುರಿಯುವ ಮಳೆ, ಆಹಾ, ಪ್ರಕೃತಿ ದೇವತೆಯನ್ನ ಕಣ್ಣಾರೆ ಕಂಡು ಆನಂದಿಸಲು ಮಾನ್ಸೂನ್ ಸೂಕ್ತವಾದ ಸಮಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಸಂದರ್ಶಿಸಲೇಬೇಕಾದ ಸ್ಥಳಗಳಿವೆ, ಮತ್ತೆ ಅವುಗಳು ನಿಮ್ಮನ್ನ ಹೆಚ್ಚು ಸೆಳೆಯುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ಯಾವುದು ಆ ಸ್ಥಳ, ಎಲ್ಲಿಗೆಲ್ಲ ಹೋಗಬಹುದು, ಹಾಗೆ ಪ್ರಕೃತಿಯ ಸೌಂದರ್ಯವನ್ನ ಹೇಗೆಲ್ಲ ಆಸ್ವಾದಿಸಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಸ್ಥಳಗಳು ಯಾವುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳಿಸ್ತಾ ಇದ್ದೆ. ಮೊದಲಿಗೆ ಮಳೆಗಾಲದಲ್ಲಿ ಹೋಗ್ಲೇಬೇಕಾಗಿರುವ ಸ್ಥಳ, ನೋಡ್ಲೇಬೇಕಾಗಿರುವ ಸ್ಥಳ ಅಂತ ಹೇಳಿದ್ರೆ ಅದು ಆಗುಂಬೆ. ಭಾರತದಲ್ಲಿ ಹೆಚ್ಚಾಗಿ ಮಳೆ ಬೀಳುವ ಅಥವಾ ಅತ್ಯಂತ ತೇವವಾದ ಸ್ಥಳಗಳಲ್ಲಿ ಒಂದು ಅಂತ ಹೇಳಿದ್ರೆ ಈ ಒಂದು ಆಗುಂಬೆ. ಆಗುಂಬೆ ಕರ್ನಾಟಕದ ಒಂದು ಸೊಗಸಾದ ಗಿರಿಧಾಮ ಆಗಿದೆ. ಇಲ್ಲಿ ಕಿಂಗ್ ಕೋಬ್ರಾ ವಾಸಿಸುತ್ತೆ. ಆಗುಂಬೆಯ ಸೌಂದರ್ಯವನ್ನು ನೀವು ವಿಶೇಷವಾಗಿ ಮಳೆಗಾಲದಲ್ಲೇ ಕಣ್ತುಂಬಿಕೊಳ್ಬೇಕು. ಈ ಕಾರಣದಿಂದಲೇ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೀತಾರೆ. ಜನರು ಇಲ್ಲಿ ಮಳೆ ಕಾಡುಗಳು, ಜಲಪಾತಗಳು, ಸೂರ್ಯಾಸ್ತದ ದೃಶ್ಯಾವಳಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭೇಟಿ ನೀಡ್ತಾರೆ. ಹಾಗೆ ಈ ಒಂದು ಆಗುಂಬೆಯ ಘಾಟಿಯಲ್ಲಿ ಚಲಿಸ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಸಾಮಾನ್ಯವಾಗಿ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡೋರಿಗೆ, ಟ್ರಕ್ಕಿಂಗ್ ಅಂದರೆ ಇಷ್ಟ ಇರೋರಿಗೆ, ಪ್ರವಾಸಿಗರಿಗೆ, ಎಲ್ರಿಗೂ ಕೂಡ ತುಂಬ ಇಷ್ಟವಾಗುವಂತಹ ಒಂದು ಕಾಲ ಅಂತ ಹೇಳಿದ್ರೆ ಮಳೆಗಾಲ ಅಂತಲೇ ಹೇಳಬಹುದು. ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಜೋಗ ಜಲಪಾತ. ನಮ್ಮ ಶಿವಮೊಗ್ಗದ ಹೆಮ್ಮೆ ಜೋಗ ಜಲಪಾತ. ಮಳೆಗಾಲದಲ್ಲಿ ಜನರು ಹೆಚ್ಚಾಗಿ ಭೇಟಿ ನೀಡುವ ಸ್ಥಳಗಳಲ್ಲಿ ಜೋಗ ಜಲಪಾತ ಕೂಡ ಒಂದಾಗಿದೆ. ಇದು ಕೇವಲ ಕರ್ನಾಟಕ ಜನರನ್ನು ಮಾತ್ರ ಆಕರ್ಷಿಸುವುದಿಲ್ಲ, ಬದಲಾಗಿ ಭಾರತದ ನಾನಾ ಭಾಗಗಳ ಜನರು ಜೋಗ ಜಲಪಾತದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಮಳೆಗಾಲದಲ್ಲಿ ಭೇಟಿ ನೀಡ್ತಾರೆ. ಮಳೆಗಾಲದಲ್ಲಿ ಈ ಜಲಪಾತದ ಸೌಂದರ್ಯ ದುಪ್ಪಟ್ಟಾಗಿರುತ್ತೆ. ಇದು 830 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಮೂಲಕ ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಇದು ಒಂದು ಅಂತ ಹೇಳಿ ಗುರುತಿಸಲಾಗಿದೆ. ಜೋಗ ಜಲಪಾತವು 4 ವಿಭಿನ್ನ ಭಾಗಗಳಾಗಿ ಹರಿಯುತ್ತೆ. ತುಂಬಾನೇ ಸುಂದರವಾಗಿರುತ್ತೆ ಅಂತಾನೆ ಹೇಳಬಹುದು ಈ ಜೋಗ ಜಲಪಾತವನ್ನು ನೋಡುವುದು. ಹಾಗೇನೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಅದು ಕೊಡಗು. ಭಾರತದ ಸ್ಕಾಟ್ಲ್ಯಾಂಡ್ ಅಂತಲೇ ಕೊಡಗನ್ನ ಕರೀತಾರೆ. ಇದನ್ನ ಕೂರ್ಗ್ ಅಂತಲೂ ಕೂಡ ಕರೀತಾರೆ. ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಇದು ಹನಿಮೂನ್, ಕುಟುಂಬ ಪ್ರವಾಸ, ಸಾಹಸ ಪ್ರವಾಸಕ್ಕೆ ಸೂಕ್ತವಾದ ತಾಣವಾಗಿದೆ. ಕೂರ್ಗ್ ಮಾನ್ಸೂನ್ ಅವಧಿಯಲ್ಲಿ ಅದ್ಭುತವಾದ ಆಕರ್ಷಣೆಗಳಿಂದ ಪ್ರಕೃತಿ ಪ್ರಿಯರನ್ನ ಆಕರ್ಷಿಸುತ್ತೆ. ಈ ಸಮಯದಲ್ಲಿ ಫೋಟೋಗ್ರಾಫಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳಬಹುದು. ಇಲ್ಲಿ ಇರುಪ್ಪು ಜಲಪಾತ, ಕಾಫಿ ತೋಟಗಳ ನೋಟ ಮಂತ್ರಮುಗ್ಧವಾಗಿಸುತ್ತೆ. ಹಾಗಿದ್ರೆ ಈ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ, ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಮಳೆಗಾಲದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ಇರುವಂತಹ, ಮಳೆಗಾಲದಲ್ಲಿ ಹೋಗಲೇಬೇಕಾಗಿರುವಂತಹ ಕೆಲವೊಂದಿಷ್ಟು ಸ್ಥಳಗಳ ಬಗ್ಗೆ ಹೇಳ್ತಾ ಇದೆ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಸ್ಥಳಗಳ ಬಗ್ಗೆ ತಿಳಿಸ್ತಾ ಇದೆ. ಹಾಗೆ ಮಳೆಗಾಲದಲ್ಲಿ ಹೋಗಲೇಬೇಕಾಗಿರೋ ಸ್ಥಳ ಆಗಲೇ ಹೇಳ್ದ ಹಾಗೆ ಆಗುಂಬೆ ಇರಬಹುದು, ಜೋಗ ಜಲಪಾತ ಇರಬಹುದು, ಹಾಗೆ ಕೂರ್ಗ್ ಅಥವಾ ಕೊಡಗು ಇರಬಹುದು. ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಅದು ಸಕಲೇಶಪುರ. ಕರ್ನಾಟಕದ ಅತ್ಯಂತ ಸೊಗಸಾದ ಗಿರಿಧಾಮಗಳಲ್ಲಿ ಸಕಲೇಶಪುರವು ಕೂಡ ಒಂದಾಗಿದೆ. ಇದೊಂದು ಸಣ್ಣ ಹಿಲ್ ಸ್ಟೇಷನ್ ಅಂತ ಗುರುತಿಸಿಕೊಂಡಿದ್ರೂ ಕೂಡ ಮಾನ್ಸೂನ್ ವೇಳೆಯಲ್ಲಿ ಹೆಚ್ಚಾಗಿ ಜನರು ಇಲ್ಲಿಗೆ ಭೇಟಿಯನ್ನು ನೀಡುವುದಕ್ಕೆ ಬಯಸ್ತಾರೆ. ಇಲ್ಲಿ ಪುರಾತನವಾದ ಸಕಲೇಶ್ವರ ಸ್ವಾಮಿ ದೇವಾಲಯ, ಟ್ರಕ್ಕಿಂಗ್ ಸ್ಥಳಗಳು, ಮಂಜೇಹಳ್ಳಿ ಜಲಪಾತ, ಬಿಸ್ಲೈಘಾಟ್ ಪಾಯಿಂಟ್, ಮಂಜರಾಬಾದ್ ಕೋಟೆ ಸೇರಿದಂತೆ ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ. ಹಾಗೆ ಇನ್ನೊಂದು ಸ್ಥಳ ದಾಂಡೇಲಿ. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ದಾಂಡೇಲಿ ಪ್ರಕೃತಿ ಪ್ರೇಮಿಗಳನ್ನ ಹಾಗೆ ಸಾಹಸಿಗರನ್ನ ಬಹುವಾಗಿ ಆಕರ್ಷಿಸುತ್ತೆ. ಜನರು ಇಲ್ಲಿ ಸಾಹಸ ಚಟುವಟಿಕೆಗಳನ್ನ ಪ್ರಯತ್ನಿಸುವುದಕ್ಕೆ ಬರ್ತಾರೆ. ವನ್ಯಜೀವಿಗಳನ್ನ ನೋಡೋದಕ್ಕೆ, ವೈಟ್ ರಿವರ್ ರಾಫ್ಟಿಂಗ್ನಂತಹ ಜಲ ಕ್ರೀಡೆಯನ್ನ ಆಡೋದಕ್ಕೆ ಜನರು ಇಲ್ಲಿಗೆ ಬರ್ತಾರೆ. ಹಾಗೆ ಇದು ಕೂಡ ಮಳೆಗಾಲದಲ್ಲಿ ಭೇಟಿ ನೀಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಕುದುರೆಮುಖ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಕುದುರೆಮುಖ ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಸುಂದರ ಪಟ್ಟಣವಾಗಿದೆ. ಇಲ್ಲಿ ನೀವು ನೈಸರ್ಗಿಕ ಸೌಂದರ್ಯ, ಹಸಿರು ಕಣಿವೆಗಳು, ಟ್ರಕ್ಕಿಂಗ್ ಸ್ಥಳಗಳನ್ನು ನೋಡಬಹುದು. ಇಲ್ಲಿ ಕಾಫಿ ಎಸ್ಟೇಟ್ಗಳು ಮಳೆಗಾಲದಲ್ಲಿ ಅದ್ಭುತವಾಗಿ ಕಾಣುತ್ತೆ. ಇದಲ್ಲದೆ ಕುದುರೆಮುಖ ನ್ಯಾಷನಲ್ ಪಾರ್ಕ್, ಮಾನ್ಸೂನ್ ಟ್ರಕ್ಕಿಂಗ್ ಸೇರಿದಂತೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಕುದುರೆಮುಖದಲ್ಲಿ ಇದೆ. ಸೊ ಹಾಗೆ ಅನೇಕ ಜಲಪಾತಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಹಾಗಾಗಿ ಮಳೆಗಾಲದಲ್ಲಿ ಹೋಗೋ ಪ್ಲೇಸ್ಗಳಿಗೆ ಎಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನಾನು ಹೇಳಿರೋ 6 ಪ್ಲೇಸ್ಗಳಿಗೆ ಮಿಸ್ ಮಾಡದೆ ಹೋಗಿ ನಿಮ್ಮ ಒಂದು ಮಳೆಗಾಲದ ಮಾನ್ಸೂನ್ ಪ್ರವಾಸವನ್ನು ಇನ್ನಷ್ಟು ಸುಂದರವಾಗಿಸಿ. ಹಾಗೆ ಯೋಚನೆ ಮಾಡ್ತಾ ಇದ್ರೆ ನೀವೇನಾದ್ರು ಯಾವ ಪ್ಲೇಸಿಗೆ ಹೋದರೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಅಂತ ಯೋಚನೆ ಮಾಡಿದ್ರೆ ಖಂಡಿತ ನಾನು ಹೇಳಿದ ಈ ಪ್ಲೇಸ್ಗಳಿಗೆಲ್ಲ ಹೋದರೆ ಖಂಡಿತವಾಗ್ಲೂ ಸೂಪರಾಗಿ ಎಂಜಾಯ್ ಮಾಡಿ ನಿಮ್ಮ ಒಂದು ಬೆಸ್ಟ್ ಮೆಮೊರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686279680962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ದು ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದರೆ, ಅಥವಾ ನಿಮ್ಮ

ಸುತ್ತಮುತ್ತಲೂ ಯಾವ್ದು ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರೂ ಹಿಡನ್ ಪ್ಲೇಸ್ ಇದ್ದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9686 0296 279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಭಾರತೀಯ ಜ್ಞಾನ ಭಂಡಾರಕ್ಕೆ 5,000 ವರ್ಷಗಳಷ್ಟು ಇತಿಹಾಸವಿದೆ. ಇಂತಹ ಜ್ಞಾನ ಭಂಡಾರದಲ್ಲಿ ಸಾಕಷ್ಟು ಗ್ರಂಥಗಳು ತಮ್ಮದೇ ಆದ ಮಹತ್ವವನ್ನು ಸಾರಿವೆ. ಒಂದೊಂದು ಗ್ರಂಥಗಳು ಕೂಡ ಒಂದೊಂದು ರೀತಿಯಲ್ಲಿ ಜೀವನದ ಸರಳವಾದ ಚಿತ್ರವನ್ನು ಕೊಡುತ್ತವೆ. ಅಂತಹ ಗ್ರಂಥಗಳಲ್ಲಿ ಕಠೋಪನಿಷತ್ ಕೂಡ ಒಂದು ಪ್ರಮುಖ ಉಪನಿಷತ್ತಾಗಿದೆ. ಕಠೋಪನಿಷತ್ ಕೂಡ ಒಂದು ಮುಖ್ಯವಾದಂತಹ ಗ್ರಂಥವಾಗಿದೆ. ಈ ಕಠೋಪನಿಷತ್ ಅನ್ನುವಂಥದ್ದು ಒಂದು ಪ್ರಮುಖ ಉಪನಿಷತ್ತು ಕೂಡ. ಅಷ್ಟೇ ಅಲ್ಲದೆ ಜೀವನ ಮತ್ತು ಮರಣದ ಗುಟ್ಟನ್ನು ಹೇಳುವಂತಹ ಗ್ರಂಥವಾಗಿದೆ ಕೂಡ. ಈ ಕಠೋಪನಿಷತ್ತಿನಲ್ಲಿ ಮನಸ್ಸಿನ ವರ್ಣನೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಕಠೋಪನಿಷತ್ತಿನಲ್ಲಿ ಸರಳವಾದ ಚಿತ್ರವನ್ನು ಕೂಡ ಕೊಡ್ತಾರೆ ಮನಸ್ಸಿನ ಬಗ್ಗೆ. ಒಬ್ಬ ರಥದಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ. ಆ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿರ್ತಾರೆ. ಒಬ್ಬ ರಥಿಕ, ಒಬ್ಬ ಸವಾರಿ. ಸ್ನೇಹಿತರೆ, ಇಲ್ಲಿ ರಥಿಕ ಅಂದರೆ ರಥಕ್ಕೆ ಸಂಬಂಧಪಟ್ಟವನು ಅಥವಾ ರಥವನ್ನು ನಡೆಸುವವನು ಅನ್ನುವಂತಹ ಅರ್ಥ ಆಗತ್ತೆ. ಒಬ್ಬ ರಥದಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡ್ತಾ ಇರ್ತಾನೆ. ರಥಕ್ಕೆ 5 ಕುದುರೆಗಳನ್ನು ಕಟ್ಟಿರ್ತಾರೆ. ರಥದ ಒಳಗೆ ಒಬ್ಬ ಕುಳಿತುಕೊಂಡಿರ್ತಾನೆ.
9: ರಥವನ್ನ ಒಬ್ಬ ನಡೆಸ್ತಾ ಇರ್ತಾನೆ. ಈ ರಥವನ್ನ ನಡೆಸ್ತಾ ಇದ್ದಾನಲ್ವಾ, ಅವನು 5 ಲಗಾಮಿನಿಂದ ಕುದುರೆಗಳನ್ನು ಇಟ್ಕೊಂಡಿದ್ದಾನೆ. ಈಗ ಈ ಚಿತ್ರ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಅಲ್ವಾ ಸ್ನೇಹಿತರೆ? ರಥಕ್ಕೆ 5 ಕುದುರೆಗಳನ್ನು ಕಟ್ಟಿರ್ತಾರೆ. ಒಬ್ಬ ರಥಿಕ ಅಂದರೆ ಸವಾರಿ ಮಾಡುವವ, ಇನ್ನೊಬ್ಬ ರಥದ ಒಳಗೆ ಕುಳಿತುಕೊಂಡಿರ್ತಾನೆ. ಸ್ನೇಹಿತರೆ, ಈ 5 ಕುದುರೆಗಳು ಅನ್ನುವಂಥದ್ದು ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳನ್ನು ಹಿಡಿದಿಟ್ಟಿರೋ ಲಗಾಮು ಅನ್ನೋದು ಇದೆಯಲ್ಲ, ಅದು ಮನಸ್ಸು. ಇಷ್ಟು ಲಗಾಮುಗಳು ಅಂದರೆ ಈ 5 ಲಗಾಮುಗಳು ಇರೋದು ಬುದ್ಧಿ ಎನ್ನುವ ಒಬ್ಬ ಸಾರಥಿ ಕೈಯಲ್ಲಿ. ಇವರೆಲ್ಲರೂ ಕೂಡ ರಥವನ್ನು ನಡೆಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ರಥದ ಒಳಗೆ ಯಾರಪ್ಪ ಕೂತಿರೋದು ಅನ್ನುವಂತಹ ಡೌಟ್ ಕೂಡ ನಿಮ್ಮಲ್ಲಿರುತ್ತೆ. ರಥದ ಒಳಗೆ ಯಾರಪ್ಪ ಇದ್ದಾರೆ ಅಂದರೆ ಆತ್ಮ. ಆತ್ಮ ಅನ್ನೋನು ರಥದ ಒಳಗಡೆ ಇದ್ದಾನೆ. ಸ್ನೇಹಿತರೆ, ಎಲ್ಲಿಯವರೆಗೆ ಬುದ್ಧಿ ಹೇಳುವ ಹಾಗೆ ಮನಸ್ಸು ವರ್ತಿಸಿ ಕುದುರೆಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳುತ್ತೋ ಆಗ ಆ ಗುರಿಯನ್ನು ತಲುಪೋದು ಸುಲಭ ಅಲ್ವಾ? ಒಂದು ವೇಳೆ ಸ್ನೇಹಿತರೆ, ಮನಸ್ಸು ಅನ್ನೋದು ಬುದ್ಧಿ ಹೇಳುವ ಮಾತನ್ನು ಕೇಳದೆ ಇಂದ್ರಿಯಗಳು ಹೇಳುವ ಹಾಗೆ ಕೇಳಿದರೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಇಲ್ಲಿ ಇಂದ್ರಿಯ ಅನ್ನುವಂಥದ್ದು ಎಂತಹ ಅದ್ಭುತವಾದ ಶಬ್ದ ಗೊತ್ತಾ? ಈ ಇಂದ್ರಿಯ ಅಂದರೆ ಇಂದ್ರನಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಆಗುತ್ತೆ. ಅಂದಾಗೆ ಸ್ನೇಹಿತರೆ, ಇಂದ್ರ ಅಂದ ಕೂಡಲೇ ವಜ್ರಾಯುಧ ನೆನಪಾಗತ್ತೆ. ಈ ವಜ್ರಾಯುಧ ಯಾವುದಪ್ಪ ಅಂದರೆ ಅದೇ ಪಂಚೇಂದ್ರಿಯಗಳು. ಸ್ನೇಹಿತರೆ, ಈ ಪಂಚೇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ವಜ್ರಾಯುಧಕ್ಕಿಂತಲೂ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ. ಅಂದಾಗೆ ಅವುಗಳ ಒಡೆತವನ್ನು ತಡೆದುಕೊಳ್ಳುವಂತಹ ಶಕ್ತಿ ಕೂಡ ಬಡವರಿಗೆ ಸಾಧ್ಯವಿಲ್ಲ. ಇಲ್ಲಿ ಬಡವರು ಅಂದರೆ ಬಡ ಮನಸ್ಸಿನವರು ಅಂತ ಅರ್ಥ ಆಗತ್ತೆ. ಮನಸ್ಸು ನಮ್ಮದು ಎಷ್ಟು ಬಡವಾಗಿರುತ್ತೋ ಅಷ್ಟು ನಾವು ಕುಗ್ಗೋಗ್ತೀವಿ. ಅದೇ ನಮ್ಮ ಮನಸ್ಸು ಎಷ್ಟು ಬಲಿಷ್ಠವಾಗಿರುತ್ತೋ ಅಷ್ಟು ನಾವು ಎತ್ತರದ ಸ್ಥಾನದಲ್ಲಿರ್ತೀವಿ, ಅಂದರೆ ಶ್ರೀಮಂತ ವ್ಯಕ್ತಿಯಾಗಿರ್ತೀವಿ ಮನಸ್ಸಿನಿಂದ. ನಿಜ ಅಲ್ವಾ? ಹಾಗಾಗಿ ಸ್ನೇಹಿತರೆ, ಬುದ್ಧಿ ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಿ ತುಲನೆ ಮಾಡಿ ಇದು ಸರಿಯಾದ ಮಾರ್ಗ, ಈ ಮಾರ್ಗದಲ್ಲಿ ಹೋಗು ಎಂದು ಹೇಳಿದಾಗ ಮನಸ್ಸು ಒಪ್ಕೊಂಡ್ರೆ ಅದು ನಿಜವಾಗ್ಲೂ ನಮ್ಮ ಪುಣ್ಯ ಅಲ್ವಾ? ಕೆಲವೊಂದು ಸಮಯದಲ್ಲಿ ಈ ಮನಸ್ಸು ಒಪ್ಪೋದಿಲ್ಲ. ಕಣ್ಣೇನು ಹೇಳತ್ತೆ, ಕಿವಿ ಏನು ಕೇಳತ್ತೆ, ನಾಲ್ಗೆ ಏನು ಹೇಳತ್ತೆ ಅನ್ನೋದೇ ಕಾಯ್ತಾ ಇರುತ್ತೆ. ಸೊ ಇಲ್ಲಿ ಇಂದ್ರಿಯಗಳ ಮಾತಿಗೆ ಆಸ್ಪದ ಕೊಡದೆ ಬುದ್ಧಿಗೆ ನಮ್ಮ ಒಂದು ಮನಸ್ಸನ್ನು ಕೊಟ್ಟಾಗ ಖಂಡಿತವಾಗ್ಲೂ ನಾವು ಅದರಿಂದ ಒಂದು ಒಳಿತನ್ನು ಕಾಣ್ತೀವಿ, ಸಕ್ಸಸ್ಸನ್ನು ಕಾಣ್ತೀವಿ, ಹಾಗೆ ಸಾಧನೆಯತ್ತ ಸಾಕ್ತೀವಿ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿಯವರು ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಈ ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕಥೆಯನ್ನು ಅವರಿಂದ ಕೇಳೋದಕ್ಕಿಂತ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ SL ಮೇಡಮ್ ಅವರಿದ್ದಾರೆ. ಈ ದಿನ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಅವರೇ ಬರೆದಂತಹ ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಕತೆ ಅಂದರೆ, ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಅವರೇ ಬರೆದಂತಹ ಕಥೆಯನ್ನು ಅವರಿಂದ ಕೇಳೋಣ.
3: ನಮಸ್ಕಾರ, ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು FM ರೇಡಿಯೋ ವಾಹಿನಿಯಲ್ಲಿ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮನೆ ಬಾಡಿಗೆಗೆ ಇದೆ ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಮನೆ ಬಾಡಿಗೆಗೆ ಇದೆ. ಸತ್ಯನಾಥ್ರವರು ನೆಪ ಮಾತ್ರಕ್ಕೆ ಪೇಪರ್ ನೋಡುತ್ತಾ ಕುಳಿತಿದ್ದರೂ ಮನಸ್ಸೆಲ್ಲ ಒಳಗೆ ನರಳುತ್ತಿದ್ದ ಹೆಂಡತಿ ಮೀನಾಕ್ಷಿಯ ಮೇಲಿತ್ತು. ಪಾಪ, ಅದೆಷ್ಟು ದಿನದಿಂದ ನರಳುತ್ತಿದ್ದಾಳೆ. ಹಣವಿಲ್ಲದೆ ಅವಳಿಗೆ ಆಪರೇಷನ್ ಸಹ ಮಾಡಿಸಲು ಆಗುತ್ತಿಲ್ಲ. ನನ್ನ ಕೈ ಹಿಡಿದು ಅವಳು ತುಂಬ ಕಷ್ಟಪಟ್ಟಿದ್ದಾಳೆ. ಇಳಿ ವಯಸ್ಸಿನಲ್ಲಾದರೂ ಚೆನ್ನಾಗಿ ನೋಡಿಕೊಳ್ಳೋಣವೆಂದರೆ ಈಗಲೂ ಈ ರೀತಿ ಕಷ್ಟ ತೊಂದರೆ. ಮಕ್ಕಳು ದೊಡ್ಡವರಾಗಿ ಅವರವರ ಜೀವನದ ಪಾಲಾಗಿದ್ದರು. ಅವರು ಯಾರಿಗೂ ನಾವು ಬೇಡವಾಗಿದ್ದೇವೆ. ನಮ್ಮನ್ನು ಹಿಂತಿರುಗಿ ನೋಡಲಾರದಷ್ಟು ಮುಂದೆ ಹೋಗಿದ್ದಾರೆ. ಈಗಲಾದರೂ ನಾವಿಬ್ಬರು ಸಂತೋಷವಾಗಿರೋಣವೆಂದರೆ ವಿಧಿ ಲಿಖಿತವೇ ಹೀಗಿದೆ. ಏನು ಮಾಡಲಿ, ಎಷ್ಟೇ ಪ್ರಯತ್ನ ಪಟ್ಟರೂ ಹಣ ಹೊಂದಿಕೆಯಾಗುತ್ತಿಲ್ಲ. ಇದೇ ಒತ್ತಡದಲ್ಲಿ ಮೀನಾಕ್ಷಿಯನ್ನು ಎಲ್ಲಿ ಕಳೆದುಕೊಳ್ಳುವೇನೋ ಎಂಬ ಸಣ್ಣ ಭಯ ಕಾಡುತ್ತಿದೆ. ಇರುವುದೊಂದೇ ಮನೆ, ಅದನ್ನು ಬಾಡಿಗೆಗೆ ಕೊಟ್ಟು ನಾವು ಸಣ್ಣ ಮನೆಯಲ್ಲಿ ಇರುವಂತಾಗಿದೆ. ಮನೆ ಖಾಲಿ ಇದ್ದು ಮನೆ ಬಾಡಿಗೆಗೆ ಯಾರೂ ಬರುತ್ತಿಲ್ಲ. ಆ ಅಡ್ವಾನ್ಸ್ ಹಣದಲ್ಲಿ ಆಪರೇಷನ್ ಮಾಡಿಸೋಣವೆಂದರೆ ಯಾವ ಕೆಲಸವೂ ಆಗುತ್ತಿಲ್ಲ. ಸುಮ್ಮನೆ ಕುಳಿತು ಮಾಡೋದೇನು, ಹೋಗಿ ಮನೆಯ ಬ್ರೋಕರ್ ಹತ್ತಿರವಾದರೂ ಹೋಗಿ ಬರೋಣ ಎಂದುಕೊಂಡು ಹೊರಟರು. ಮೀನಾಕ್ಷಿಗೆ ಬಾಯಿ ಒಣಗಿ ತುಂಬ ಬಾಯಾರಿತ್ತು. ಶಬ್ದ ಮಾಡಿ ಸತ್ಯನಾಥ್ರವರನ್ನು ಕರೆದಳು. ಅವರು ಹೆಂಡತಿಗೆ ಬಿಸಿ ನೀರು ಕಾಯಿಸಿಕೊಟ್ಟು ಹೊರಟರು. ಮನೆ ತುಂಬ ದೂರ ಇದ್ದುದರಿಂದ ನಡೆದು ಹೋಗುವುದು ಸಹ ಕಷ್ಟವಾಗಿತ್ತು. ಆದರೆ ಬೇರೆ ದಾರಿ ಇರಲಿಲ್ಲ. ಊರುಗೋಲು ಊರುತ್ತಾ ನಡೆದು ಬಂದರು. ತಮಗೆ ಪರಿಚಯವಿದ್ದ 3-4 ಜನ ಬ್ರೋಕರ್ಗಳಿಗೆ ಹೇಳಿದ್ದರಾದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಪಕ್ಕದ ಮನೆಯಲ್ಲಿ ಮನೆಯ ಕೀ ತೆಗೆದುಕೊಂಡು ತಮ್ಮ ಹೆಂಡತಿ ಮಕ್ಕಳಿಗಾಗಿ ಕಟ್ಟಿಸಿದ ಮನೆಯನ್ನು ನೋಡಿದರು. ಬಹಳ ಪ್ರೀತಿಯಿಂದ ಗೋಡೆ ಬಾಗಿಲುಗಳನ್ನು ಸವರಿದರು. ಯೋಗವಿದ್ದರೆ ಎಲ್ಲ ಹೂ ಎತ್ತಿಟ್ಟಂತೆ ಆಗುತ್ತದೆ ಎನ್ನುವುದು ದೊಡ್ಡವರ ಮಾತು. ಆದರೆ ನಮಗೆ ಯೋಗ ಯೋಗ್ಯತೆಯೇ ಇಲ್ಲವೇನೋ. ಇಲ್ಲದಿದ್ದರೆ ಸ್ವಂತ ಮನೆ ಇಟ್ಟುಕೊಂಡು ಬಾಡಿಗೆ ಮನೆಯಲ್ಲಿರುವುದಾದರೂ ಏಕೆ ಆಗುತ್ತಿತ್ತು ಎಂದು ತಮ್ಮ ಮನಸ್ಸಿನೇ ಕೇಳಿಕೊಂಡರು. ಹಬ್ಬ ಹರಿದಿನ ಬಂತೆಂದರೆ ಮೀನಾಕ್ಷಿಗೆ ಎಲ್ಲಿಲ್ಲದ ಸಂಭ್ರಮ. ಗಂಡ ಮಕ್ಕಳ ಮೇಲೆ ಇನ್ನಿಲ್ಲದ ಪ್ರೀತಿ, ವಾತ್ಸಲ್ಯ. ನಮಗಿಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ನಮ್ಮನ್ನು ತೃಪ್ತಿಪಡಿಸುತ್ತಿದ್ದಳು. ಗಂಡ ಮಕ್ಕಳು ಶಾಂತಿ ನೆಮ್ಮದಿಯಿಂದ ಇದ್ದರೆ ನಾನು ನೆಮ್ಮದಿಯಿಂದ ಇದ್ದಂತೆ ಎನ್ನುತ್ತಿದ್ದಳು. ಮನೆಯ ಮೂಲೆ ಮೂಲೆಯನ್ನು ವೀಕ್ಷಣೆ ಮಾಡಿ ಬ್ರೋಕರ್ಗಳ ಕೈಯಲ್ಲೂ ಆಗದಿದ್ದಾಗ ನಿರುತ್ಸಾಹದಿಂದ ಮನೆಗೆ ಬಂದರು. ಒಂದು ದಿನ ಒಂದು ಮನೆ ಖಾಲಿ ಇದ್ದರೆ ಸಾಕು, ಬ್ರೋಕರ್ಗಳು ಮನೆಯ ವ್ಯವಹಾರ ಕುದುರಿಸಿಕೊಂಡು ಕರೆದುಕೊಂಡು ಬರುತ್ತಿದ್ದರು. ಒಂದು ದಿನಕ್ಕೆ 5-6 ಜನವನ್ನು ನೋಡಿಕೊಂಡು ಹೋಗುತ್ತಿದ್ದರು. ಪಕ್ಕದ ಮನೆ ಶಾಂತಲಾರವರ ಮನೆಯಲ್ಲಿ ಕೀ ಕೊಟ್ಟು ಫೋನ್ ನಂಬರ್ ಕೊಟ್ಟು ಹೋಗಿದ್ದರು. ರಾತ್ರಿ 9 ಸಮಯ, ನಾನು ಬ್ರೋಕರ್ ಮನೆ ನೋಡಲು ಬಂದಿದ್ದಾರೆ, ಮನೆ ತೋರಿಸಬೇಕಿತ್ತು, ಕೀ ಕೊಡುತ್ತೀರಾ ಎಂದಾಗ ಶಾಂತಲಾ ಕೀ ತಂದು ಕೊಟ್ಟರು. ಬ್ರೋಕರ್ ಕೀ ತೆಗೆದುಕೊಂಡು 2-3 ಗಂಟೆಯಾದರೂ ಕೀ ತಂದು ಕೊಡಲಿಲ್ಲ. ಶಾಂತಲಾರವರು ಹೊರಗಡೆ ಬಂದು ನೋಡಿದರು. ಮನೆಯಲ್ಲಿ ದೀಪ ಉರಿಯುತ್ತಿತ್ತು. ಹಾ, ಅವರಿನ್ನೂ ಇಲ್ಲೇ ಇದ್ದಾರೆ, ಇಷ್ಟು ಹೊತ್ತು ಏನು ಮಾಡುತ್ತಿದ್ದಾರೆ ಎಂದು ತಮ್ಮಲ್ಲೇ ಮಾತಾಡಿಕೊಂಡು ಒಳಬಂದರು. ಸುಮಾರು ಹೊತ್ತಿನ ನಂತರ ಕೀ ತಂದು ಕೊಟ್ಟರು. ಶಾಂತಲಾ ಅವರಿಗೆ ಅನುಮಾನ ಕಾಡಿತ್ತು. ಇರಲಿ, ಒಂದೆರಡು ದಿನ ನೋಡೋಣ ಎಂದು ತಮ್ಮಷ್ಟಕ್ಕೆ ಅಂದುಕೊಂಡರು. ಎಲ್ಲ ಬ್ರೋಕರ್ ಮನೆ ತೋರಿಸಿ ಹೆಚ್ಚೆಂದರೆ 15-20 ನಿಮಿಷ ತೆಗೆದುಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಯಾವ ಬ್ರೋಕರ್ ಬರದೆ ನಂಜುಂಡಪ್ಪ ಮಾತ್ರ ರಾತ್ರಿಯೇ ಬರುತ್ತಿದ್ದರು. ಬಂದರೆ ಎಷ್ಟು ಹೊತ್ತಾದರೂ ಹೋಗುತ್ತಿರಲಿಲ್ಲ. ತಕ್ಷಣವೇ ರಾಯರಿಗೆ ಫೋನ್ ಮಾಡಿದರು. ಸರಿ, ನಾನು ನಾಳೆ ಬಂದು ನೋಡ್ತೀನಿ ಎಂದರು.
2: ಕೆಲವೊಮ್ಮೆ ಈ ರೀತಿಯ ಘಟನೆಗಳನ್ನು ನಮ್ಮ ಸುತ್ತಮುತ್ತಲೂ ಕೂಡ ಕಾಣ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ ಕೂಡ. ಇಲ್ಲಿ ಸತ್ಯನಾಥ್ ಮತ್ತು ಮೀನಾಕ್ಷಿ ತುಂಬಾ ಬಳಲಿದ್ದಾರೆ. ಅವರಿಗೆ ಇರುವಂಥದ್ದು ಒಂದು ಸ್ವಂತ ಮನೆ. ಆದರೆ ಅವರು ಆ ಸ್ವಂತ ಮನೆಯಲ್ಲಿಲ್ಲ, ಆ ಮನೆಯನ್ನು ಬಾಡಿಗೆ ಕೊಟ್ಟು ಮತ್ತೊಂದು ಸಣ್ಣ ಮನೆಯಲ್ಲಿ ಇವರಿಬ್ಬರಿದ್ದಾರೆ. ಹೇಗಾದರೂ ಮಾಡಿ ಆ ಮನೆಯಿಂದ ಬರುವಂತಹ ಬಾಡಿಗೆಯಿಂದ ಜೊತೆಗೆ ಅಡ್ವಾನ್ಸ್ ಹಣದಿಂದ ಮೀನಾಕ್ಷಿಯನ್ನು ಆರೋಗ್ಯವಾಗಿಟ್ಕೊಳ್ಬೇಕು ಅನ್ನೋದೇ ಅವರ ಆಸೆ ಆಗಿರುತ್ತೆ. ಇದಕ್ಕೆ ಅಂತಲೇ ಅವರ ಮನೆಯ ಪಕ್ಕದಲ್ಲಿರುವಂತಹ ಶಾಂತಲಾ ಅವರಿಗೂ ಹೇಳಿ ಬಂದಿರ್ತಾರೆ, ಈ ಮನೆಗೆ ಯಾರಾದರೂ ಬಂದರೆ ತಿಳಿಸಿ ಅಂತ. ಜೊತೆಗೆ ಬ್ರೋಕರ್ ಅವರಿಗೂ ಕೂಡ ತಿಳಿಸಿರ್ತಾರೆ. ಆದರೆ ಇಲ್ಲಿ ಬೇರೆ ರೀತಿಯ ಘಟನೆಗಳು ಕೂಡ ನಡೀತಾ ಇವೆ. ಇಲ್ಲಿ ಬ್ರೋಕರ್ ಅವ್ರಿಗೆ ತಿಳಿಸ್ತಾರಾ ಅಥವಾ ಏನಾದರೂ ಮೋಸ ಮಾಡ್ತಾರಾ ಸತ್ಯನಾಥ್ ಮತ್ತು ಮೀನಾಕ್ಷಿ ಅವರಿಗೆ, ಏನಾಗತ್ತೆ ಕತೆ ಅನ್ನುವಂಥದ್ದನ್ನು ಇಂದುಮತಿ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಓ, ಯಾವುದೋ ಮೆಸೇಜ್ ಬಂತು.
5: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಈ ದಿನ ಇಂದುಮತಿ ಮೇಡಮ್ ಅವರು ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಇಳಿ ವಯಸ್ಸಿನಲ್ಲಿ ಸತ್ಯನಾಥ್ ಮತ್ತು ಮೀನಾಕ್ಷಿ ಅವರೊಟ್ಟಿಗೆ ಮಕ್ಕಳು ಕೂಡ ಇಲ್ಲ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರವರ ದಾರಿಯನ್ನು ಅವರು ಕಂಡುಕೊಂಡಿದ್ದಾರೆ. ಅಪ್ಪ ಅಮ್ಮನನ್ನು ನೋಡಲಿಕ್ಕೂ ಕೂಡ ಅವರು ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಸತ್ಯನಾಥ್ ಅವರಿಗೆ ಮೀನಾಕ್ಷಿ, ಮೀನಾಕ್ಷಿ ಅವರಿಗೆ ಸತ್ಯನಾಥ್ ಅವರು ಜೊತೆಯಾಗಿದ್ದಾರೆ. ಆದರೆ ಮೀನಾಕ್ಷಿ ಅವರು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ದಾರೆ. ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗ್ಲಿಕ್ಕೂ ಹಣ ಕೂಡ ಇಲ್ಲ ಸತ್ಯನಾಥ್ ಅವ್ರ ಹತ್ರ. ಅಂತಹ ಸಮಯದಲ್ಲಿ ಇರುವಂತಹ ಒಂದು ಸ್ವಂತ ಮನೆಯನ್ನು ಬಾಡಿಗೆಗೆ ಕೊಟ್ಟು ಆ ಬಾಡಿಗೆಯಿಂದ ಬರುವಂತಹ ಹಣದಿಂದ ಅಥವಾ ಅದರ ಅಡ್ವಾನ್ಸಿಂದ ಇವರಿಗೆ ಆಸ್ಪತ್ರೆಗೆ ತೋರಿಸ್ಬೇಕು ಅನ್ನುವಂತಹ ಆಸೆ ಆಗತ್ತೆ. ಆದರೆ ಆ ಮನೆಗೆ ಯಾರೂ ಬಾಡಿಗೆನೂ ಕೂಡ ಬರೋದಿಲ್ಲ. ಇಂತಹ ಸಮಯದಲ್ಲಿ ಬ್ರೋಕರ್ ಅವರಿಗೆ ತಿಳಿಸ್ತಾರೆ. ಆದರೆ ಬ್ರೋಕರ್ ಅವರು ಇವರಿಗೆ ಸಹಾಯ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಆಗಿ ಉಳಿದಿದೆ. ಸೊ ಮುಂದೆ ಏನಾಗತ್ತೆ ಕತೆ ಅನ್ನುವಂಥದ್ದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ಆದರೆ ಸ್ವಲ್ಪ ಹೊತ್ತಿಗೆ ಪೊಲೀಸಿನವರು ಮನೆ ಬಾಗಿಲು ತಟ್ಟಿದರು. ಸತ್ಯನಾಥರವರು ನಿಧಾನವಾಗಿ ಬಾಗಿಲು ತೆರೆದರು. ಎದುರುಗಿದ್ದ ಪೊಲೀಸ್ರವರನ್ನು ನೋಡಿ ದಂಗಾದರು. ಅರೆ, ನೀವು ಇಲ್ಲಿ ಏನು ವಿಷಯ ಎಂದು ಸತ್ಯನಾಥ್ ಕೇಳಿದರು. ಅಂದ ಹಾಗೆ, ಸ್ವಲ್ಪ ಹೀಗೆ ಬನ್ನಿ, ನನ್ನ ಹೆಂಡತಿಗೆ ಹುಷಾರಿಲ್ಲ, ನಿಮ್ಮನ್ನು ನೋಡಿ ಅವಳು ಕಂಗಾಲಾಗುತ್ತಾಳೆ, ಗಾಬರಿಯಾಗುತ್ತಾಳೆ, ಅವಳಿಗೆ ತುಂಬ ಸೀರಿಯಸ್ ಆಗಿದೆ ಎಂದರು. ನೀವು ತಾನೇ ಸತ್ಯನಾಥ್? ಹೌದು, ನಾನೇ. ಸತ್ಯನಾಥ್, ಏನು ವಿಷಯ? ನೀವು ಈಗಲೇ ಸ್ಟೇಷನ್ನಿಗೆ ಬರಬೇಕಾಗುತ್ತದೆ. ನೋಡಿ ಸ್ವಾಮಿ, ನನ್ನ ಹೆಂಡತಿಗೆ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ಮಕ್ಕಳಿಲ್ಲ, ದೂರದ ದೇಶದಲ್ಲಿ ಇದ್ದಾರೆ. ಅವಳು ತುಂಬ ಅಸಹಾಯಕಳಾಗಿದ್ದಾಳೆ, ಅಪಾಯದ ಅಂಚಿನಲ್ಲಿದ್ದಾಳೆ. ಅಯ್ಯೋ ಸರ್, ಚಿಂತೆ ಮಾಡಬೇಡಿ, ನಿಮ್ಮನ್ನು ತಕ್ಷಣವೇ ಕಳಿಸುತ್ತೇನೆ. ಹೌದಾ, ತಕ್ಷಣವೇ ಕಳಿಸುತ್ತೀರಿ ತಾನೆ? ಅಂದ ಹಾಗೆ ಏನು ವಿಷಯ? ಬನ್ನಿ, ಅಲ್ಲಿಗೆ ಹೇಳ್ತೀನಿ. ಮೀನಾಕ್ಷಿ, ನಿನಗೇನು ಬೇಕು? ನನಗೆ ಸ್ವಲ್ಪ ನೀರು ಕೊಡಿ. ಸರಿ ಮೀನಾಕ್ಷಿ, ನಾನು ಇಲ್ಲಿಯೇ ಅಂಗಡಿಗೆ ಹೋಗಿ ಬರ್ತೀನಿ, ಹುಷಾರಾಗಿರು ಆಯಿತಾ? ಬೇಗ ಬರ್ತೀನಿ. ಅಯ್ಯೋ, ನೀವೂ ಹೊರಟು ಬಿಟ್ಟಿರಾ? ಏನೋ ಒಂದು ಮಾಡಿ ಗಂಜಿಯಾದರೂ ಆಗತ್ತೆ ನನಗೆ. ಸರಿ, ಅದನ್ನೇ ಮಾಡ್ತೀನಿ. ಸ್ವಲ್ಪ ಮೊಸರು, ಹಾಲು ಎಲ್ಲ ತರುವುದಿದೆ, ಬೇಗ ಬಂದು ಬಿಡ್ತೀನಿ, ಆಯಿತಾ? ಸರಿ, ಬೇಗ ಬನ್ನಿ, ನನಗೇಕೋ ಒಂದು ಥರ ಆಗ್ತಿದೆ. ಇನ್ನೂ ಬೇಗ ಬಂದು ಬಿಡ್ತೀನಿ, ಸ್ವಲ್ಪ ಹೊತ್ತು ಎಂದು ಪೊಲೀಸಿನವರೊಂದಿಗೆ ಹೊರಟರು. ಹೋಗುವಾಗ ಪಕ್ಕದ ಮನೆ ಶಾಂತಮ್ಮನವರಿಗೆ ಅವಳಿಗೆ ಏನೂ ಹೇಳಬೇಡಿ, ಅವಳನ್ನು ನಾನು ಬರುವ ತನಕ ಸ್ವಲ್ಪ ನೋಡಿಕೊಳ್ಳಿ ಎಂದರು. ಶಾಂತಮ್ಮ, ಸರಿ, ನೀವು ಚಿಂತೆ ಬಿಡಿ, ನಾನು ನೋಡಿಕೊಳ್ಳುತ್ತೇನೆ ಎಂದಳು. ಸಬ್ ಇನ್ಸ್ಪೆಕ್ಟರ್ ಚಂದನ್ ಅವರನ್ನು ಕೂರಲು ಹೇಳಿದರು. ಸರ್, ಏನಾಯಿತು? ರಾಯರೇ, ನೀವು ಮನೆ ಬಾಡಿಗೆಗೆ ಇಟ್ಟಿದ್ದೀರಾ? ನೀವು ಏಕೆ ಅಲ್ಲಿಲ್ಲ? ಸರ್, ನಾವು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ಸುಮಾರು 10 ವರ್ಷದಿಂದ ಇದ್ದೇವೆ. ಮೊದಲಿಗೆ ನನ್ನ ಮಕ್ಕಳಿಗಾಗಿ ದೊಡ್ಡ ಕುಟುಂಬ ಆಗತ್ತೆ ಅಂತ ದೊಡ್ಡ ಮನೆ ಕಟ್ಟಿಸಿದೆ. ನನಗೆ 4 ಜನ ಮಕ್ಕಳು. ಮಗಳಿಗೆ ಬೆಂಗಳೂರಿಗೆ ಮದುವೆ ಮಾಡಿ ಕೊಟ್ಟಿದ್ದೇವೆ. 3 ಜನ ಗಂಡು ಮಕ್ಕಳು ಅವರವರ ಸಂಸಾರದ ಜೊತೆ ಬೇರೆ ಬೇರೆ ಕಡೆ ಇದ್ದಾರೆ. ಬಾಡಿಗೆ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮೀನಾಕ್ಷಿ ಮಾತ್ರ ಇರುವುದು. ಈಗ ಅವಳಿಗೆ ಕ್ಯಾನ್ಸರ್ ರೋಗ ಪೀಡಿತಳಾಗಿದ್ದಾಳೆ, ಕೊನೆಯ ಅಂಚಿನಲ್ಲಿದ್ದಾಳೆ. ನಾನು ಬೇಗ ಹೋಗಬೇಕು ಸರ್. ಸರಿ, ಕಳಿಸ್ತೀನಿ. ಇವನು ನಿಮಗೆ ಗೊತ್ತಾ? ಇಲ್ಲವಲ್ಲ. ನೋಡಿ, ಇವನು ಮಹೇಶ ಅಂತ, ನಮಗೆ ಬೇಕಾಗಿದ್ದವನು. ತುಂಬ ದಿನದಿಂದ ಇವನನ್ನು ಹುಡುಕುತ್ತಿದ್ದೇವೆ. ನಿಮ್ಮ ಪಕ್ಕದ ಮನೆಯವರಲ್ಲಿ ಬ್ರೋಕರ್ ಮನೆ ತೋರಿಸುತ್ತೇನೆ ಅಂತ ಕೀ ತೆಗೆದುಕೊಂಡು ತಾನು ಕಳ್ಳತನ ಮಾಡಿದ ವಸ್ತುಗಳನ್ನೆಲ್ಲ ನಿಮ್ಮ ಮನೆಯಲ್ಲಿ ಬಚ್ಚಿಟ್ಟು ವ್ಯವಹಾರ ನಡೆಸುತ್ತಿದ್ದನು. ನಂತರ ನಮ್ಮ ಕೈಯಲ್ಲಿ ಸಿಕ್ಕಿಬಿದ್ದು ವಿಚಾರಣೆ ಮಾಡಿದಾಗ ನಿಮ್ಮ ಹೆಸರು, ನಿಮ್ಮ ಮನೆಯ ಅಡ್ರೆಸ್ ಹೇಳಿದನು. ಅಯ್ಯೋ ದೇವರೇ, ಇದೇನಾಗಿ ಹೋಯಿತು ಸರ್? ನನ್ನ ಹೆಂಡತಿಗೆ ಆಪರೇಷನ್ ಮಾಡಿಸುವ ಸಲುವಾಗಿ ಮನೆ ಬಾಡಿಗೆಗೆ ಇಟ್ಟಿದ್ದು ಅಡ್ವಾನ್ಸ್ ಹಣದಲ್ಲಿ ಆಪರೇಷನ್ ಮಾಡಿಸಬೇಕೆಂದಿದ್ದೆ. ಮಕ್ಕಳಲ್ಲಿ ನಮ್ಮಿಂದ ದೂರ ಇದ್ದಾರೆ, ನನಗೆ ಯಾರೂ ಸಹಾಯ ಮಾಡುವರಿಲ್ಲ. ನಾನು ಒಂದು ವಾರದ ಹಿಂದೆ ಅಷ್ಟೇ ಮನೆಯನ್ನು ನೋಡಿಕೊಂಡು ಬಂದಿದ್ದೆ. ಯಾರೂ ಗಿರಾಕಿನೇ ಬಂದಿರಲಿಲ್ಲ. ಚಿಂತೆಯಲ್ಲಿದ್ದೆ. ಇನ್ನು ಈ ದಂಧೆ ಅಲ್ಲಿ ನಡೆದಿದ್ದೆ ಅಂದರೆ ಮನೆ ಬಾಡಿಗೆಗೆ ಯಾರು ಬರುತ್ತಾರೆ? ನನ್ನ ಹೆಂಡತಿ ಆಪರೇಷನ್ ನಾನು ಹೇಗೆ ಮಾಡಿಸಲಿ? ಹೇಗಾದರೂ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಿ ಎಂದು ಕೈಮುಗಿದು ಕೇಳಿಕೊಂಡರು. ಛೇ ಛೇ, ನೊಂದುಕೊಳ್ಳಬೇಡಿ, ನಾವು ಈ ವಿಷಯವನ್ನು ಲೇಟ್ ಮಾಡುವುದಿಲ್ಲ. ಕದ್ದಿರುವ ಎಲ್ಲ ವಸ್ತುಗಳು ಸಿಕ್ಕಿರುವುದರಿಂದ ಸಮಸ್ಯೆಗಿಲ್ಲ. ನೀವಿನ್ನು ಹೋಗಿ, ಆದರೆ ಗುರುತು ಪರಿಚಯ ಇರದವರ ಹತ್ತಿರ ವ್ಯವಹಾರ ಮಾಡಬೇಡಿ. ಆಗಾಗ್ಗೆ ನಿಮ್ಮ ಮನೆ ಹತ್ತಿರ ಹೋಗಿ ಬರುತ್ತಿರಬೇಕು. ಇಲ್ಲದಿದ್ದರೆ ಇನ್ನೊಬ್ಬರು ಇಂಥ ವ್ಯವಹಾರಕ್ಕಾಗಿ ತೊಂದರೆ ಕೊಡಲು ಕಾಯುತ್ತಿರುತ್ತಾರೆ. ಹುಷಾರಾಗಿರಿ ಎಂದು ಹೇಳಿ ಕಳಿಸಿದರು. ಅವನಿಗೆ ಸರಿಯಾದ ಶಿಕ್ಷೆ ಕೊಡಿ ಸರ್. ನನಗೆ ತೊಂದರೆ ಕೊಟ್ಟು ನನ್ನ ಮಾನವ ಮರ್ಯಾದೆ ಎಲ್ಲ ತೆಗೆದಿದ್ದಾನೆ. ಸರಿ, ನೀವಿನ್ನು ಹೋಗಿ. ವಯಸ್ಸಾದ ಕಾಲಕ್ಕೆ ದೇಹಸ್ಥಿತಿ ಮನಸ್ಥಿತಿ ಎರಡೂ ದುರ್ಬಲವಾಗಿರುತ್ತದೆ. ಹೇಗೆ ಅವಕಾಶಗಳನ್ನು ಬಳಸಿಕೊಂಡು ಅಪಾಯ ಮಾಡುತ್ತಾರೆ ಎಂದು ಗೊತ್ತಾಗುವುದಿಲ್ಲ. ವ್ಯವಹಾರದಲ್ಲಿ ಆದಷ್ಟು ಹುಷಾರಾಗಿರಬೇಕು ಎಂದುಕೊಳ್ಳುತ್ತಾ ಮನೆಗೆ ಬಂದರು. ಮನೆಗೆ ಬಂದಾಗ ಅವರ ದೂರದ ಸಂಬಂಧಿ ಅರುಣಾಚಲ ಬಂದು ಕೂತಿದ್ದರು. ಸತ್ಯನಾಥ, ನಮಗೆ ತುರ್ತಾಗಿ ಮನೆ ಬಾಡಿಗೆಗೆ ಬೇಕಾಗಿದೆ. ಇದ್ದರೆ ಹೇಳು ಮಾರಾಯ ಎಂದರು. ಅರೆ, ಅಲ್ಲಿ ಯಾಕೆ ಹೋಗುತ್ತೀ? ನಮಗೂ ಹಣದ ಅವಶ್ಯಕತೆ ಇದೆ. ಮೀನಾಕ್ಷಿಗೆ ಆಪರೇಷನ್ ಮಾಡಿಸಬೇಕಾಗಿದೆ. ಆದ್ದರಿಂದ ಬಾಡಿಗೆ ಬೇಡ, ಲೀಸಿಗೆ ಕೊಡ್ತೀನಿ. ಸರಿನಾ? ಹೌದಾ? ಅವರಿಗೆ ಏನಾಯಿತು? ಹೊಟ್ಟೆಯಲ್ಲಿ ಒಂದು ಗೆಡ್ಡೆ ಬೆಳೆದಿದೆ. ಅವಳಿಗೆ ಆಪರೇಷನ್ ಆಗಲೇಬೇಕಾಗಿದೆ. ಹಣದ ಸಮಸ್ಯೆಯಿಂದ ನಾನು ಮಾಡಿಸಲೇ ಇಲ್ಲ. ತುಂಬ ದಿನಗಳಾಗಿದೆ. ಹೌದಾ? ಬೇಗ ಮಾಡಿಸು. ಸರಿ, ನಾನೇ ಆ ಮನೆ ಲೀಸಿಗೆ ತಗೋತೀನಿ. ನಿನಗೆ ಎಷ್ಟು ಹಣ ಬೇಕಾಗಿದೆ? 10 ಲಕ್ಷ ಬೇಕು. ಸ್ವಲ್ಪ ಹಣ ಇದೆ, ಉಳಿದದ್ದು ಅದರಲ್ಲಿಯೇ ಆಗಬೇಕು. ಮನೆ ದೊಡ್ಡ ಇದ್ದುದರಿಂದ ಅರುಣಾಚಲರವರಿಗೆ ಒಪ್ಪಿಗೆ ಆಯಿತು. ದುಡ್ಡಿನ ವ್ಯವಸ್ಥೆಯೂ ಆಯಿತು. 1 ವಾರಕ್ಕೆ ಮೀನಾಕ್ಷಿಗೆ ಆಪರೇಷನ್ ಕೂಡ ಆಯಿತು. ಬೆಟ್ಟದಂಥ ಕಷ್ಟ ಮಂಜಿನಂತೆ ಕರಗಿತಲ್ಲ. ಮೀನಾಕ್ಷಿಗಾದರೂ ಏನಾದರೂ ಆಗಿದ್ದರೆ? ಬೇಡ, ಇನ್ನಾದರೂ ಮಕ್ಕಳಿಗೆ ಬರ ಹೇಳಬೇಕು. ಅವಳು ಮಕ್ಕಳು ಸೊಸೆ ಮೊಮ್ಮಕ್ಕಳ ಜೊತೆ ಮಗಳು ಅಳಿಯನ ಜೊತೆ ಸುಖವಾಗಿರಬೇಕು ಎಂದು ಆಸೆ ಪಡುತ್ತಿರುತ್ತಾಳೆ. ದೋತರದಿಂದ ಕಣ್ಣಂಚಿನ ಕಂಬನಿಯನ್ನು ಒತ್ತಿಕೊಂಡರು. ಮುಂದೆ ಮಕ್ಕಳನ್ನು ಕರೆಸುವುದಾಗಿ ತೀರ್ಮಾನಿಸಿದರು. ನಮಸ್ಕಾರ. ಈ ಕಥೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು.
2: ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕತೆ ತುಂಬ ಚೆನ್ನಾಗಿದೆ. ಕಷ್ಟದ ಕಾಲದಲ್ಲಿ ಒಂದು ಸೂರನ್ನು ಮಾಡಿಕೊಂಡಾಗ ಆ ಸೂರು ಎಷ್ಟೆಲ್ಲ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಇಲ್ಲಿ ತಿಳಿಯುತ್ತೆ. ಮಕ್ಕಳು ದೂರ ದೂರದ ಊರಿಗೆ ಹೋಗಿ ಸೆಟ್ಲಾದಾಗ ಅಪ್ಪ ಅಮ್ಮ ಮಾಡಿದಂತಹ ಆಸ್ತಿನೇ ಅವರಿಗೆ ಮುಂದೆ ಕೈ ಹಿಡಿಯುತ್ತೆ. ಅವರವರ ಜೀವನ ನೋಡಿಕೊಳ್ಳುವಲ್ಲಿ ಮಕ್ಕಳು ಕೂಡ ಬ್ಯುಸಿ ಆಗಿರ್ತಾರೆ. ಆ ಬ್ಯುಸಿ ಲೈಫಲ್ಲೇ ಫ್ರೀ ಮಾಡಿಕೊಂಡು ಅಪ್ಪ ಅಮ್ಮನನ್ನು ಆಗಾಗ ನೋಡ್ಕೊಳ್ಳೋಕ್ಕೆ ಬಂದಾಗ ಅವರ ಸಮಸ್ಯೆಗಳು ಏನು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಏನೇ ಆಗಲಿ ಸ್ನೇಹಿತರೆ, ಕುಟುಂಬಕ್ಕಿಂತ ದೊಡ್ಡ ಆಸ್ತಿ ಮತ್ತೊಂದಿಲ್ಲ ಅಂತ ಹೇಳ್ತಾ ಈ ದಿನ ವಿಶೇಷವಾಗಿ ಮನೆ ಬಾಡಿಗೆಗೆ ಇದೆ ಅನ್ನುವಂತಹ ಕಥೆಯನ್ನು ತಿಳಿಸಿದಂತಹ ಇಂದುಮತಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮನ ಬಿಂದಾಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಸೊ ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು ಇವತ್ತಿನ ಟಾಪಿಕ್ ಏನಪ್ಪ ಯಾವ ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಇವತ್ತು ಒಂದು ವಿಶೇಷ ದಿನ ಇದೆ ಅದೇನಪ್ಪ ಅಂದರೆ ವಿಶ್ವ ಜಾನಪದ ದಿನ ಇದೆ ಸೊ ಹಾಗಾಗಿ ಇವತ್ತಿನ ಒಂದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಶ್ವ ಜಾನಪದ ದಿನದ ಪ್ರಯುಕ್ತ ನಿಮ್ಮ ನೆಚ್ಚಿನ ಜಾನಪದ ಕಲೆಯ ಕುರಿತು ಮಾತನಾಡಬಹುದು ಅಥವಾ ಹಾಡನ್ನು ಜಾನಪದ ಹಾಡನ್ನು ಕೂಡ ಹಾಡಬಹುದಾಗಿದೆ ಸೊ ಜಾನಪದ ಕಲೆ ಅಂತಿದ್ದ ಹಾಗೆ ಎಷ್ಟೆಲ್ಲ ಅದ್ಭುತವಾಗಿರುವಂತಹ ಜಾನಪದ ಕಲೆ ನಮ್ಮ ನಾಡಿನಲ್ಲಿ ಇದೆ ಅಲ್ವಾ ಡೊಳ್ಳು ಕುಣಿತ ಇರ್ಬೋದು ಕಂಸಾಳೆ ವೀರಗಾಸೆ ಯಕ್ಷಗಾನ ಪೂಜಾ ಕುಣಿತ ಸೋಮನ ಕುಣಿತ ಹಾಗೆಯೇ ಇನ್ನು ನಾವು ಗ್ರಾಮೀಣ ಭಾಗಗಳಿಗೆ ಹೋದರೆ ಅಲ್ಲಿ ಅಂಟಿಗೆ ಪಿಂಟಿಗೆ ಇರಬಹುದು ಕರಡಿ ಕುಣಿತ ಹುಲಿ ಕುಣಿತ ಕೊರಗನ ವೇಷ ಈ ರೀತಿಯ ವಿಭಿನ್ನವಾಗಿರುವಂತಹ ಜಾನಪದ ಕಲೆಯನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಅಂತಲೇ ಹೇಳಬಹುದು ಇದಿಷ್ಟೇ ಅಲ್ಲ ನಾನಾ ರೀತಿಯ ಜಾನಪದ ಕಲೆಗಳು ನಮ್ಮ ನಾಡಿನಲ್ಲಿ ಇದೆ ಹಾಗೇ ಈ ಜಾನಪದ ಕಲೆಗಳನ್ನು ನೋಡೋದೇ ಒಂದು ರೀತಿ ಚಂದ ಅಲ್ವಾ ಯಕ್ಷಗಾನ ಇರ್ಬೋದು ಅದರಲ್ಲಿ ಬರುವಂತಹ ವೇಷಗಳು ಅದರಲ್ಲಿ ತಿಳಿಸುವಂತಹ ಒಂದು ಮಹಾಭಾರತ ರಾಮಾಯಣದ ಪುರಾಣ ಕಾಲದ ಕಥೆಗಳಿರ್ಬೋದು ಅದನ್ನು ನಾವು ತಿಳ್ಕೊಂಡು ಹಾಗಾಗುತ್ತೆ ಹಾಗೆ ಡೊಳ್ಳು ಕುಣಿತ ಇರಬಹುದು ಅದು ಕೂಡ ಎಷ್ಟು ಅದ್ಭುತವಾಗಿರುತ್ತೆ ದೊಡ್ಡ ದೊಡ್ಡ ಡೊಳ್ಳನ್ನು ಬಾರಿಸುತ್ತಾ ಮಾಡುವಂತಹ ನೃತ್ಯ ಹಾಗೆ ಕಂಸಾಳೆ ನೃತ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ ಹಾಡುಗಳನ್ನು ಹೇಳ್ಕೊಳ್ತಾ ಕಂಸಾಳೆ ನೃತ್ಯವನ್ನು ಮಾಡೋದು ಪ್ರತಿಯೊಂದು ಕಲೆಯೂ ಕೂಡ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಹಾಗೆ ಕೆಲವೊಂದು ಪ್ರದೇಶಗಳಿಗೆ ಕೆಲವೊಂದು ಜಾನಪದ ಕಲೆ ಅನ್ನೋ ರೀತಿಯು ಕೆಲವೊಂದು ಕಲೆಗಳಿದೆ ಅಂತಲೇ ಹೇಳಬಹುದು ಅದೇ ರೀತಿ ನಿಮ್ಮ ನೆಚ್ಚಿನ ಕಲೆ ಯಾವುದು ಜಾನಪದ ಕಲೆ ಯಾವುದು ಅಂತ ಮಾತನಾಡಬಹುದು ಅಥವಾ ಯಾವುದಾದ್ರೂ ಜಾನಪದ ಹಾಡನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹಾಡಬಹುದಾಗಿದೆ ಹಾಗೆ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686962799 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಬಹುದು ಜಾನಪದ ಕಲೆಯ ಬಗ್ಗೆ ಜಾನಪದ ಹಾಡುಗಳನ್ನು ಕೂಡ ಹಾಡಬಹುದಾಗಿದೆ ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ ಹಲೋ ಹಲೋ
1: ಹಲೋ
0: ನಮಸ್ತೆ ಹಲೋ ನನ್ನ ಧ್ವನಿ ಕೇಳಿಸ್ತಿದ್ಯಾ ಓಕೆ ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಇರ್ಬೋದು ನನ್ನದೇ ಧ್ವನಿ ನನಗೆ ಕೇಳಿಸ್ತಿದೆ ಓಕೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನು ಮಾತನಾಡಿಸೋಣ ಹಲೋ
2: ಹಲೋ ಮೇಡಮ್ ಅವರೇ ನಮಸ್ಕಾರ
0: ನಮಸ್ತೆ ಚಿಕ್ಕಪ್ಪನವರೇ ಹೇಗಿದ್ದೀರಾ
2: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ ನೀವ್ ಹೇಗಿದ್ದೀರಾ
0: ನಾವು ಚೆನ್ನಾಗಿದ್ದೀವ್ರಿ ತಿಂಡಿ ಆಯ್ತೇನ್ರಿ
2: ತಿಂಡಿ ಈಗ ಶುರು ಹಚ್ಕೋಬೇಕ್ರಿ ಮೇಡಮ್ ಅವರೇ ತಿಂಡಿ ಈಗ ನಿಮ್ದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ನ ಕರೆ ಸಿಕ್ತಾ ಹಂಗಾಗಿ ಈಗ ನಿಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ನಂತರ ನಮ್ಮ ತಿಂಡಿ ಕಾರ್ಯಕ್ರಮ
0: ಓಕೆ ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ
2: ಹೌದು ಮೇಡಮ್ ಅವರೇ ಗೊತ್ತಾಗಿದೆ ಗೊತ್ತಾಗಿದೆ
0: ಹೇಳಿ ಸರ್ ನಿಮ್ಮ ನೆಚ್ಚಿನ ಜಾನಪದ ಕಲೆ ಯಾವುದು ಹಾಗೆ ಯಾವ ಜಾನಪದ ಹಾಡನ್ನ ಹಾಡ್ತಿರೋ ಅಥವಾ ಕಲೆಯ ಬಗ್ಗೆ ಮಾತನಾಡ್ತಿರೋ
2: ಸ್ವಲ್ಪ ಹಾಡು ಹೇಳ್ತೀನಿ ಆದ್ರೆ ಕಲೆ ಜಾನಪದ ಕಲೆಗಳು ಹಿಂದಿಂದನು ಇದೆ ಮೇಡಮ್ ಅವರೇ ಇವತ್ತು ನಿನ್ನೆದಲ್ಲ ಇದು ಜಾನಪದ ಏನ್ ಕಲೆಗಳಿದಾವೆ ಹಾಡು ಆಗಿರ್ಬೋದು ಈ ಡೊಳ್ಳು ಕುಣಿತ ಭಜನೆಗಳು ಈಗ ಹಿಂದೆಲ್ಲ ಹಳ್ಳಿಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದನ್ನು ಕೂಡ ಅದಕ್ಕೆ ಅನುಗುಣವಾಗಿ ಅವರು ಒಂದು ಹಾಡುಗಳನ್ನ ಜಾನಪದ ರೀತಿಯಲ್ಲಿ ಹಾಡ್ತಾ ಇರೋರು ಒಂದು ನಾಮಕರಣ ಆಗಿರ್ಬೋದು ಒಂದು ಯಾವುದೇ ಮದುವೆ ಸಮಾರಂಭ ಆಗಿರ್ಬೋದು ಯಾವುದೇ ಒಂದು ಸಮಯದಲ್ಲೂ ಕೂಡ ಹಾಡುಗಳನ್ನ ಹಾಡೋರು ಮತ್ತೆ ದೇವಸ್ಥಾನಗಳಲ್ಲಿ ಯಾವ್ದರ ಕಾರ್ಯಕ್ರಮ ಇದ್ರೆ ಹಾಡೋರು ಅವೆಲ್ಲ ಕೇಳ್ತಾ ಇರ್ತಿದ್ವಿ ತುಂಬಾ ಖುಷಿ ಆಗೋದು ಅವರು ಎಷ್ಟೇ ಯಾವ್ದೇ ತರ ಹಾಡಿದ್ನು ಕೂಡ ಅವರ ಹಾಡಿನಲ್ಲಿ ಒಂದು ಅರ್ಥ ಇರೋದು
0: ನಿಜ ನಿಜ
2: ಅವರು ಯಾವ್ದೇ ಹಾಡಾಗಿರ್ಲಿ ಅದ್ರಲ್ಲಿ ಒಂದೊಂದು ಅರ್ಥಗಳು ಕೂಡ ಇರೋವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಂತ ಹಾಡುಗಳನ್ನೇ ಹಾಡ್ತಾ ಇರೋರು ಆದ್ರೆ ಈಗ ಸ್ವಲ್ಪ ಇತ್ತೀಚೆಗೆ ಈ ಏನಪ್ಪ ಅಂದ್ರೆ ಸ್ವಲ್ಪ ಕಣ್ಮರೆ ಆಗ್ತಾ ಇದೆ ಅಂತ ಹೇಳ್ಬೋದು ಅನ್ಸುತ್ತೆ ಅವಾಗಿನ ಇದು ಸಿಸ್ಟಮ್ ತುಂಬಾ ಚೆನ್ನಾಗಿರ್ತದೆ. ಒಂದು ಅವಾಗೆಲ್ಲ ದಂಬಡಿ ಅಂತ ಹೇಳೋರು, ಆ ದಂಬಡಿ ಭಜನೆಗಳು ಅವೆಲ್ಲ ಬಾರಿಸ್ತಾ ಅಂತ ಹಾಡು ಹೇಳ್ತಾ ಇರೋರು, ಬಹಳ ಖುಷಿ ಆಗೋದು. ಇತ್ತೀಚೆಗೆ ಸ್ವಲ್ಪ ಕಷ್ಟ ಆಗಿದೆ, ಅವೆಲ್ಲ ಹುಡುಕ್ಬೇಕಾಗಿದೆ ಈಗ ನಾವು.
0: ನಿಜ ನಿಜ ನಿಜ. ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತೀರಾ ಸರ್?
2: ಈಗ ಇನ್ನು ಮುಂಜಾನೆ ಅಲ್ಲ ಮೇಡಮ್ ಅರೆ, ಹಾಗಾಗಿ ಮುಂಜಾನೆ ಹಾಡು ಹೇಳ್ಬಿಡ್ತೇನ್ರಿ ಮೇಡಮ್ ಅರೆ.
0: ಓಕೆ ಹಾಡ್ರಿ.
2: ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾ ನುಂಡಣ್ಣ ಹಾರಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾ ನುಂಡಣ್ಣ ಹಾರಾಡಿ ಮಣ್ಣ ತುಳಿದಾನ. ಹಾರಿ ಹಾರಾಡಿ ಕುಡಿ ತುಳಿಯುತ್ತ ಮಾಡ್ಯಾನ ನೂರಾರು ಹೊರುವಂತ ಐರಾಣಿ. ಹೊತ್ತರೆದ್ದು ಕುಂಬರಣ್ಣ ತುಪ್ಪವ ನುಂಡಣ್ಣ ಗಟ್ಟಿಸಿ ಮಣ್ಣ ತುಳಿದಾನ. ಹೊತ್ತರೆದ್ದು ಕುಂಬರಣ್ಣ ತುಪ್ಪವ ನುಂಡಣ್ಣ ಗಟ್ಟಿಸಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾ ನುಂಡಣ್ಣ ಹಾರಾಡಿ ಮಣ್ಣ ತುಳಿದಾನ. ಧನ್ಯವಾದಗಳು ಮೇಡಮ್ ಅರೆ.
0: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
2: ಆಯ್ತು ಮೇಡಮ್ ಅರೆ, ಧನ್ಯವಾದಗಳು.
0: ಧನ್ಯವಾದಗಳು. ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು. ಸೊ ಹಾಗೇನೆ ಅವರು ಹಾಡನ್ನ ಹಾಡ್ತಾ ಇದ್ರು. ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ ಮುಂಜಾನೆದ್ದು ಕುಂಬಾರಣ್ಣ ಎನ್ನುವಂತಹ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೇ ಜಾನಪದ ಕಲೆಯ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
1: ತಿಂಡಿ ರೆಡಿ ಇದೆ ಮೇಡಮ್, ಮಾಡ್ಬೇಕು ಮೇಡಮ್.
0: ಮಾಡ್ಬೇಕು. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಗಿದೆ ಮೇಡಮ್. ಈ ಜನಪದ ಶೈಲಿ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಚಲನಚಿತ್ರಕ್ಕೆ ಜೋಗಿಗಾಗಿ ಅಳವಡಿಸಿಕೊಂಡಂತಹ ಇದು ಒಂದು ಗೀತೆನೆ ತಗೊಂಡಿದ್ದೀನಿ ಮೇಡಮ್.
0: ಓಕೆ,
1: ಆಡ್ಬೋದಾ ಮೇಡಮ್?
0: ಹಾಡಿ ಸರ್, ಹಾಡಿ.
1: ಅಕ್ಕಯ್ಯ ನೋಡು ಬಾರೇ ಈ ಚೆಲುಪ್ನ, ಚಿಕ್ಕವಳೆ ನೋಡು ಬಾರೇ, ಚಿಕ್ಕವಳೆ ನೋಡು ಬಾರೇ, ಚೆಲುವಿನ ನೋಡು ಬಾರೇ ಈ ಕಂದನ, ನಲಿ ನಲಿದು ನೋಡು ಬಾರೇ, ಕುಣಿ ಕುಣಿದು ನೋಡು ಬಾರೇ, ಹೂಗೆ ಹೂಗೆ ಏಳು ಮೇಲೆ ಮೇಲೆ ರೀ ಕುಂತ ನಮ್ಮ ಮಾದೇವ, ಮಗು ಮಲೆ ಮಲೆ ರೀ ನಿದ್ದೆ ಮಾಡೋ ಮಾದೇವ, ನೀ ನಿದ್ದೆ ಸಾಕು ಮಾದೇವ, ನೀ ಎದ್ದು ಬಾರೋ ಮಾದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ, ಹಂಗೆ ಕುಣ್ಣೀರೋ ಹಿಂಗೆ ಕುಣ್ಣೀರೋ, ನಮ್ಮ ಮುದ್ದು ಮಾದಯ್ಯ ಮುಂದೆ ಬಗ್ಗಿ ಕುಣ್ಣೀರೋ, ಎದ್ದು ಕುಣ್ಣೀರೋ ಬಿದ್ದು ಕುಣ್ಣೀರೋ, ನಮ್ಮ ಮುದ್ದು ಮಾದಯ್ಯನ್ ಮುಂದೆ ಬಗ್ಗಿ ಕುಣ್ಣೀರೋ, ಏಳು ಮೇಲೆ ಮೇಲೆ ರೀ ಕುಂತ ನಮ್ಮ ಮಾದೇವ, ನಗು ಮೇಲೆ ಮೇಲೆ ರೀ ನಿದ್ದೆ ಮಾಡೋ ಮಾದೇವ, ನೀ ನಿದ್ದೆ ಸಾಕು ಮಾದೇವ, ನೀ ಎದ್ದು ಬಾರೋ ಮಾದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ, ಹಂಗೆ ಕುಣೀರೋ ಹಿಂಗೆ ಕುಣೀರೋ, ನಮ್ಮದ್ದು ಮಾದಯ್ಯನ್ ಮುಂದೆ ಬಗ್ಗಿ ಕುಣೀರೋ, ಕಾಡೆಲ್ಲ ತುಂಬೈತೆ ಹೂಗಂಧ, ಕಾವೇರಿ ಹರಿದೈತೆ ಏನ್ ಚಂದ, ಕುಣಿದಾವ ಗುಬ್ಬಿ ಮಾದೇವ, ಅಂದ್ಯಾವ ಗುಟ್ಕು ಮಾದೇವ, ಮುದ್ದು ಮದಪ್ಪ ನಿದ್ದೆ ಸಾಕಪ್ಪ, ಎದ್ದು ಬಾರಪ್ಪ ಮಾದೇವ. ಸಾಕಾಯ್ತು ಮೇಡಮ್, ಬೇರೆಯವ್ರಿಗೆ ಅವಕಾಶ ಸಿಗ್ಲಿ.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಎಸ್, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಹಾಗೆ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ನಮಸ್ತೆ ರೇಖಾ ಮ್ಯಾಮ್, ಹೇಗಿದ್ದೀರಾ?
3: ಹಾ, ತುಂಬಾ ಚೆನ್ನಾಗಿದ್ದೀವಿ ಮೇಡಮ್.
0: ತಿಂಡಿ ಆಯ್ತಾ?
3: ಆಯ್ತು ಮೇಡಮ್, ಅವಲಕ್ಕಿ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಮೇಡಮ್, ಜಾನಪದ ಬಗ್ಗೆ.
0: ಹೌದು, ಜಾನಪದದ ಬಗ್ಗೆ ಮಾತನಾಡಬಹುದು, ಹಾಡನ್ನ ಹಾಡಬಹುದು.
3: ಹಾ ಮೇಡಮ್, ಸಣ್ಣ ಪ್ರಯತ್ನ ಮಾಡ್ತೀನಿ.
0: ಓಕೆ,
3: ಅದು ಮೋಸ್ಟ್ ಚಿತ್ರಗೀತೆ ಚಲನಚಿತ್ರಗೆ ಅಳವಡಿಸ್ಕೊಂಡಿರ್ತಾರೆ ಅನ್ಸುತ್ತೆ. ಹಾ, ನಾವೊಂದು ಹಾಡ್ತೀನಿ ಮೇಡಮ್.
0: ಓಕೆ.
3: ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ, ಭಾಗ್ಯದ

0: தோரி சுமாரே ತವರೂರ ಸಾಕು ಅನ್ಸುತ್ತೆ ಮೇಡಮ್ ಇಷ್ಟೇ.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ನಿಮಗೂ ಕೂಡ ಮೇಡಮ್.
1: ಓಕೆ, ರೇಖಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ರಕ್ಷಿತಾ ಮೇಡಮ್?
1: ನಾನ್ ಚೆನ್ನಾಗಿದ್ದೀನಿ ಬ್ರಹ್ಮಾನಂದ ಸರ್, ನೀವ್ ಹೇಗಿದ್ದೀರಾ?
2: ನಾನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ, ಚೆನ್ನಾಗಿದ್ದೀನಿ ಮೇಡಮ್. ಇವತ್ತು ವಿಶ್ವ ಜಾನಪದ ದಿನ ಅಲ್ಲ?
1: ಹೌದು,
2: ನಿನ್ನೆ ನೀವು ಪೋಸ್ಟರ್ ಬಹಳ ಸೂಪರ್ ಆಗಿ ಹಾಕಿದ್ರಿ, ನೀವು ಒಳ್ಳೆ ಜಾನಪದ ಡ್ರೆಸ್ ಅಲ್ಲಿ, ಖುಷಿ ಆಯ್ತದ ನೋಡಿ.
1: ಓಕೆ, ಥ್ಯಾಂಕ್ ಯು.
2: ಹಾ ಮೇಡಮ್, ಇವತ್ತು ಒಳ್ಳೆ ಕಾರ್ಯಕ್ರಮ ತಂದಿದ್ದೀರಾ. ಜನಪದ ಅಂತದ್ರಲ್ಲೇ ಗೊತ್ತಾಗುತ್ತೆ, ಸಾಮಾನ್ಯ ಜನರ ಆಡು ಭಾಷೆಯಿಂದ ಪದಗಳಿಂದ ರೂಪಿತವಾದದ್ದೇ ಜಾನಪದ. ಗೀತೆ, ಕಲೆ, ಸಂಸ್ಕೃತಿ, ಹಾಡು, ಗಾದೆಗಳು ಇವೆಲ್ಲವೂ ಅದರಲ್ಲೇ ಬರ್ತಾವ ಮೇಡಮ್.
1: ನಿಜ,
2: ಜನಪದ ಹೊರತುಪಡಿಸಿದ ನಮ್ಮ ಜೀವನ ನಿಜವಾಗ್ಲೂ ಇಲ್ಲ ಮೇಡಮ್. ಹೇಗೆ ಗಾದೆ ವೇದಗಳು ಇದಾವಲ್ಲ, ಇವು ಸಹ ನಮಗೆ ಒಂದು ಜೀವನದಲ್ಲಿ ದಾರಿದೀಪ ತೋರಿಸ್ತಕ್ಕಂತ ಸೂತ್ರಗಳೇ ಮೇಡಮ್.
1: ಹೌದು ಹೌದು
2: ಹೌದು ಮೇಡಮ್. ಹಾಗಾಗಿ ಇವತ್ತು ನೀವು ಕಾರ್ಯಕ್ರಮ ತಂದಿರೋ ತುಂಬಾ ಸಂತೋಷ ಅನ್ನಿಸ್ತು. ಪ್ರತಿಯೊಬ್ಬ ಜಾನಪದ ಕಲಾವಿದ್ರಾಗ್ಲಿ, ಜಾನಪದಕ್ಕಾಗಿ ದುಡಿಯೋರ್ಗಾಗ್ಲಿ, ಇದೊಂದು ಇವತ್ತೊಂದು ಅವರಿಗೆ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು.
1: ನಿಜ ನಿಜ
2: ಮೇಡಮ್. ಈ ಸಂದರ್ಭದಲ್ಲಿ ನಾನು ಒಂದು ಜನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ. ಕುಂತ್ರೆ ನಿಂತ್ರೆ ಅವಂದೇ ಜ್ಞಾನ, ಜೀವಕ್ಕಿಲ್ರಿ ಸಮಾಧಾನ, ಅವನಿಗೆಷ್ಟ್ರಿ ಬೀಗುಮನ, ಅವನೇ ನನ್ನ ಗೆನೆಗಾರ. ಹೇಳ್ತೀನಿ ಮೇಡಮ್.
1: ಓಕೆ.
2: ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ, ಜೀವಕ್ಕಿಲ್ರಿ ಸಮಾಧಾನ, ಅವನಿಗೆ ಎಂತ ಬೀಗುಮಾನ, ಅವನೇ ನನ್ನ ಗೆಣೆಗಾರ. ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ, ಜೀವಕ್ಕಿಲ್ರಿ ಸಮಾಧಾನ, ಅವನಿಗೆ ಎಂತ ಬೀಗುಮಾನ, ಅವನೇ ನನ್ನ ಗೆಣೆಗಾರ. ಇಂದ್ರ ಲೋಕ್ತಲ್ಲಿಲ್ಲ ಕಣ್ರಿ, ಚಂದ್ರ ಲೋಕ್ತಲ್ಲಿಲ್ಲ ಕಣ್ರಿ, ಇಂದ್ರ ಲೋಕ್ತಲ್ಲಿಲ್ಲ ಕಣ್ರಿ, ಚಂದ್ರ ಲೋಕ್ತಲ್ಲಿಲ್ಲ ಕಣ್ರಿ, ಮೂರು ಲೋಕ್ತಾಗಿಲ್ಲ ಕಣ್ರಿ, ಅವನೇ ನನ್ನ ಗೆಣೆಗಾರ. ಜಾತ್ರೆಲ್ಲ ಅವನ ಕಂಡೆ ಕಣ್ರಿ, ಛತ್ರಿ ಮುಚ್ಕೊಂಡ್ ನಿಂತ ಕಣ್ರಿ, ಪಕ್ಕಕ್ಕೆ ಬಂದು ನಿಂತ ಕಣ್ರಿ, ಅವನೇ ನನ್ನ ಗೆಣೆಗಾರ. ಮೊಲ್ಲೆ ಹೂವ ತಂದ ಕಣ್ರಿ, ತುರುಬಿನಲ್ಲಿ ಗಿಟ್ಟ ಕಣ್ರಿ, ಮೊಲ್ಲೆ ಹೂವ ತಂದ ಕಣ್ರಿ, ತುರುಬಿನಲ್ಲಿ ಗಿಟ್ಟ ಕಣ್ರಿ, ಮೈ ಎಲ್ಲ ಜುಮ್ಮಂತು, ಅವನೇ ನನ್ನ ಗೆಣೆಗಾರ. ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ, ಜೀವಕ್ಕಿಲ್ರಿ ಸಮಾಧಾನ, ಅವನಿಗೆ ಎಂತ ಬೀಗುಮಾನ, ಅವನೇ ನನ್ನ ಗೆಣೆಗಾರ. ಮೇಡಮ್, ಪಿಕ್ಚರ್ ಅಲ್ಲಿ ಒಮ್ಮೆ ನಿನ್ನನ್ನು ಕಣ್ ತುಂಬಾ ಕಾಣುವಾಸೆ ಎಲ್ಲಿದೆಯೋ ಅದು, ಆಮೇಲೆ ಕಲ್ಪನಾ ಅವ್ರದ್ದು ಬಾನಲ್ಲು ನೀನೆ ಭುವಿಯಲ್ಲೂ ನೀನೆ, ಆ ಹಾಡು ಕೂಡ ಇದಕ್ಕೆ ಒನ್ಕೆ ಆಗತ್ತೆ. ಆದ್ರೆ ಜನಪದದಲ್ಲಿ ಕೇಳಿದಾಗ ತುಂಬಾ ತುಂಬಾ ಖುಷಿ ಆಗತ್ತೆ ಮೇಡಮ್, ನಾವು ಅದ್ರಲ್ಲಿ ಇದೀವೇನೋ ಅಷ್ಟು ಅನುಭವ ಬರುತ್ತೆ.
1: ನಿಜ ನಿಜ. ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ರು.
2: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ. ನಮಸ್ತೆ ಅಮ್ಮ.
1: ನಾರಾಯಣಪ್ಪ ಸರ್, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಹಾಗೆ ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಗೊತ್ತಾಗಿದೆ, ಜಾನಪದ. ಜಾನಪದ ಅಂದ್ರೆ ಇದು ವೇದ ಉಪನಿಷತ್ಗಿಂತ ದೊಡ್ಡದಮ್ಮ ಇದು. ವೇದನ ಜನಸಾಮಾನ್ಯರೆಲ್ಲ ಓದಕ್ಕಾಗಲ್ಲ, ಜಾನಪದ ಅಂತಂದ್ರೆ ಜನಸಾಮಾನ್ಯರು ಕೂಡ ಇದನ್ನ ಸವಿಯಂತ ಒಂದು ಅವಕಾಶ ಇದೆ ಇದರಲ್ಲಿ.
1: ನಿಜ.
3: ಹಾಡೋ ಹೇಳ್ಕೋತ ಕೆಲಸ ಮಾಡಿ ತಮ್ಮ ಜೀವನದ ಅನುಭವಗಳನ್ನ ಅನುಭವಿಸಿದಂತ ಒಂದ್ ಕೆಲವೊಂದು ಘಟನೆಗಳು ನಡೀತಾ ಇದಾವು. ಹಾಗೇನೆ ಈ ಜಾನಪದದ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವು ಸಾಗರದಲ್ಲಿ ಈ

0: ಅಂತ ಟೈಮ್ನಲ್ಲಿ ನೀವು ಅದನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೀರಾ ಸರ್?
1: ಖಂಡಿತ ಖಂಡಿತ, ನೀವು ಒಳ್ಳೆ ಮಾತು ಹೇಳಿದ್ರಿ. ಒಬ್ರು ಸತ್ಯನಾರಾಯಣ ಎಸ್ ಅಂತ ನಿವೃತ್ತ ಶಿಕ್ಷಕರಿದ್ದಾರೆ, ಅವರು ನಮಗೆ ಮಾರ್ಗದರ್ಶಕರು ಹೌದು. ನಾವೆಲ್ಲ ಸೇರಿ ಅವರಿಗೆ ಕ್ಲಾಸ್ ಕೊಡ್ತೀವಿ, ತುಂಬಾ ಆಸಕ್ತಿಯಿಂದ ಬರ್ತಾರೆ, ತುಂಬಾ ಒಳ್ಳೆ ಚೆನ್ನಾಗಿ. ಹೌದಮ್ಮ.
0: ಓಕೆ ಓಕೆ ಸರ್, ಧನ್ಯವಾದಗಳು. ಹಾಗೆ ಹಾಡನ್ನ ಹಾಡ್ತೀರಾ ಯಾವ್ದಾದ್ರು?
1: ಹೌದು, ಒಂದೆರಡು ಸಲ ಹೇಳ್ಬಿಡ್ತೀನಿ.
0: ಓಕೆ ಹಾಡಿ ಸರ್.

ಒಳಗೆ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲೊಬ್ಬ ಪ್ರತಿ ಸೂರ್ಯ ಪರನಾಡಲೊಬ್ಬ ಪ್ರತಿ ಸೂರ್ಯ ನನ್ನಣ್ಣ ಹುಣಿಮೆ ಚಂದಿರ ಉದಿಯಾದ.

0: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಸಂತೋಷ, ಸಂತೋಷ.
0: ಥ್ಯಾಂಕ್ ಯು. ಎಸ್, ನಾರಾಯಣಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಶ್ವೇತಾ.
0: ಶ್ವೇತಾ ಅಲ್ಲ,
2: ರಕ್ಷಿತಾ.
0: ಓಕೆ, ಬೀನಾ ಮ್ಯಾಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಪ್ಪ, ನೀವು ಚೆನ್ನಾಗಿದ್ದೀರಾ ಎಲ್ರು?
0: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ತಿಂಡಿ ಆಯ್ತಾ?
2: ಜಾನಪದ ದಿನದ ಶುಭಾಶಯಗಳು.
0: ಥ್ಯಾಂಕ್ ಯು, ನಿಮ್ಗೂ ಕೂಡ ಜಾನಪದ ದಿನದ ಶುಭಾಶಯಗಳು.
2: ಈಗ ಸರ್ ಅವ್ರು ಹೇಳ್ದಂಗೆ ನಿಜ, ಅವರ ಹಳ್ಳಿಯವರೆಲ್ಲ ತಮ್ಮ ಅನುಭವಗಳನ್ನ ಈ ರೀತಿಯಾಗಿ ಹೇಳಿರ್ತಾರೆ, ಒಂಥರ ಮಾತಾಡೋ ತರ ಅದನ್ನ ಹಾಡನ್ನ ರೂಪದಲ್ಲಿ ಹಾಡಿರ್ತಾರೆ. ಅವೆಲ್ಲ ಜೀವನಕ್ಕೆ ಹತ್ತಿರದ ಸಂಬಂಧಗಳು ಅಂತಾನೆ ಹೇಳ್ಬೋದು.
0: ನಿಜ ನಿಜ.
2: ನನಗೆ ಜಾಸ್ತಿ ಹೇಳಕ್ ಬರಲ್ಲ, ಒಂದ್ ಹಾಡು ಹಾಡ್ಬಿಡ್ತೀನಿ.
0: ಓಕೆ ಓಕೆ.
2: ತಿಂಗಳು

0: माईका तिच्या मुंडे पंडेले वदरेरी मैसूरिंदाचे ಬೆಟ್ಟದಲ್ಲಿ ಬಾಳೆ ಬಾಗಿದವೋ ನಮ್ಮ ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಬೀನಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು ಎಸ್. ಬೀನಾ ಅವರು ಕರೆ ಮಾಡಿದ್ರು, ಹಾಗೆ ಜಾನಪದದ ಬಗ್ಗೆ ಮಾತನಾಡ್ತಾ ಇದ್ರು, ಜಾನಪದ ಹಾಡನ್ನ ಕೂಡ ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ರಕ್ಷಿತಾ ಅವರಿಗೆ.
1: ನಮಸ್ತೆ ಶಾಂತ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ, ತಿಂಡಿ ಆಯ್ತು. ನಿಮ್ದು ಆಯ್ತಾ?
2: ಆಯ್ತು. ಏನ್ ಟಿಫನ್ ನಿಮ್ದು?
1: ನಮ್ದು ಇವತ್ತು ಬಿಸಿಬೇಳೆ ಬಾತು. ನಿಮ್ದೇನಾಯ್ತು?
2: ನಮ್ದು ಕಡುಬು, ಕೊಬ್ಬರಿ ಚಟ್ನಿ, ಮೆಂತ್ಯ ಚಟ್ನಿ ಅಂತ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ರಕ್ಷಿತಾ. ಜಾನಪದ ಗೀತೆ ಅಂದ್ರೆ ನಮ್ಮ ಜೀವನಕ್ಕೆ ಹತ್ತಿರ ಆಗಿರೋ ಹಾಡುಗಳು. ತುಂಬಾ ಖುಷಿ ಆಗುತ್ತೆ ಹಾಡ್ಲಿಕ್ಕೆ. ಒಂದ್ ಮಳೆ ಬಗ್ಗೆ ಆಗ್ಲಿ, ಒಂದ್ ಅಣ್ಣ ತಮ್ಮಂದ್ರ ಬಗ್ಗೆ, ಎಲ್ಲಾದ್ರ ಬಗ್ಗೆನೂ ಹಾಡು ತುಂಬಾ ಚೆನ್ನಾಗಿದೆ ಜಾನಪದ ಗೀತೆ. ಪಂಚಮಿ ಹಬ್ಬ ಹಬ್ಬಗಳಲ್ಲಿ ಕರೆಯೋದು, ಮಾಡೋದು, ತವರಿಗೆ ಹೋಗೋದು, ತುಂಬಾ ಹಾಡುಗಳು ಚೆನ್ನಾಗಿ ಮಾಡಿದ್ದಾರೆ ರಕ್ಷಿತ ಅವಾಗೆಲ್ಲ.
1: ಹೌದು ಹೌದು ಮ್ಯಾಮ್,
2: ಜೀವನಕ್ಕೆ ಹತ್ರದ ಹಾಡುಗಳು ಅಂದ್ರೆ ತಪ್ಪಾಗ್ಲಾರ್ದು ಜಾನಪದ ಗೀತೆ. ಒಂದು ಎಲ್ಲರಿಗೂ ಬಿಂದಾಸ್ ಮಾನ್ಯ, ನಮ್ಮ ಕೇಳಿದ ಮಿತ್ರರಿಗೂ ಮತ್ತು ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾನ್ಯ.
1: ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಹಾಗೆ ಯಾವ ಹಾಡನ್ನ ಹಾಡ್ತೀರಾ?
2: ಚೆಲ್ಲಿದರೋ ಮಲ್ಲಿಗೆ.
1: ಓಕೆ ಓಕೆ.

ಇಂಪಾದೋ ನಿನ ಪರುಸೆ, ಇಂಪಾದೋ ನಿನ ಪರುಸೆ, ಕೌದಳ್ಳಿ ಬಯಲಾಗೆ ಚಿಲ್ಲಿದರು ಮಲ್ಲಿಗೆಯ ಆಹಾ ಕೌದಳ್ಳಿ.

0: ಥ್ಯಾಂಕ್ ಯು ರಕ್ಷಿತಾ.
1: ಓಕೆ ಥ್ಯಾಂಕ್ ಯು ಶಾಂತಾ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಶಾಂತಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಚೆಲ್ಲಿದರು ಮಲ್ಲಿಗೆ ಎನ್ನುವಂಥ ಒಂದು ಅದ್ಭುತವಾಗಿರುವ ಜಾನಪದ ಗೀತೆಯನ್ನ. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ವಿಶ್ವ ಜಾನಪದ ದಿನ ಇರೋದ್ರಿಂದ ಅದೇ ವಿಷಯವಾಗಿ ಮಾತನಾಡ್ತಿದ್ದೆ. ನೀವಿವತ್ತು ಜಾನಪದ ಕಲೆಯ ಬಗ್ಗೆ ಮಾತನಾಡಬಹುದು, ಹಾಗೆಯೇ ಜಾನಪದ ಹಾಡನ್ನ ಕೂಡ ಹಾಡಬಹುದು ಅನ್ನೋದಾಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು, ಒಳ್ಳೊಳ್ಳೆ ಜಾನಪದ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
8: ಹಲೋ,
1: ನಮಸ್ತೆ.
8: ನಮಸ್ತೆ ರಕ್ಷಿತಾ.
1: ನಮಸ್ತೆ ಮೋನಿಕಾ ಮ್ಯಾಮ್, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
0: ಹಾ, ತಿಂಡಿ ಆಯ್ತಪ್ಪ.
1: ಏನಾಯ್ತು ತಿಂಡಿ?
0: ಚಪಾತಿ ಪಲ್ಯ. ನಿಮ್ದು?
1: ನಮ್ದು ಇವತ್ತು ಬಿಸಿ ಬೇಳೆ ಬಾತ್.
0: ವಾವ್, ಫೇವರೇಟ್ ನನಗೆ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
0: ಹೇಳಿ.
1: ಇವತ್ತು ಜಾನಪದ, ವಿಶ್ವ ಜಾನಪದ ದಿನ ಇರೋದ್ರಿಂದ ಜಾನಪದ ಕಲೆ, ನಿಮ್ಮ ನೆಚ್ಚಿನ ಜಾನಪದ ಕಲೆಯ ಬಗ್ಗೆ ಮಾತನಾಡಬಹುದು ಅಥವಾ ಹಾಡನ್ನ ಹಾಡಬಹುದು ಅಂತ ಹೇಳ್ತಿದೆ.
0: ಜಾನಪದ ಕಲೆ ನಂಗೆ ಕೋಲಾಟ ತುಂಬಾ ಇಷ್ಟ.
1: ಓಕೆ.
0: ಅದ್ರಲ್ಲಿ ಎಷ್ಟು ಟೈಪ್ಸ್ ಮಾಡ್ತಾರೆ ಕೋಲಾಟಗಳು ಅಂದ್ರೆ, ಹುಡುಗರು ಅಂದ್ರೆ ಲೇಡೀಸ್ ಅಷ್ಟೇ ಅಲ್ಲ, ಜೆಂಟ್ಸ್ ಕೂಡ ಅದ್ರಲ್ಲಿ ತುಂಬಾ. ನಾನೊಂದು ಚಿಕ್ಕವಳಿದ್ದಾಗ ಒಂದು ಪ್ರೋಗ್ರಾಮ್ ಅಂದ್ರೆ ನಮ್ಮ ಊರಿನ ಕಡೆ ಬಂದಿದ್ರು ಅವರು, ಎಷ್ಟು ಅದೆಲ್ಲ ಜೆಂಟ್ಸ್ ಪುರುಷರೇನೆ ಅವರೆಲ್ಲ, ಅದೆಷ್ಟು ಚಂದ ಕೋಲಾಟ ಮಾಡ್ತಾ ಇದ್ರು ಅಂದ್ರೆ, ಅಂದ್ರೆ ಎರಡ್ ಕೈಯಲ್ಲೂ ಕೋಲ್ ಹಿಡ್ಕೊಂಡು ಕೋಲಾಟ ಆಡ್ತಾ, ಹಾಡು ಹೇಳ್ಕೊಂಡು ಕೋಲಾಟ ಮಾಡ್ತಾ ಮಾಡ್ತಾ ಮಾಡ್ತಾನೆ. ಅವ್ರ ಕೂದ್ಲು ಅಂದ್ರೆ ಉದ್ದ ಕೂದ್ಲಿತ್ತು, ಕೂದ್ಲು ಕೆಳಗ್ ಬಿದ್ದಿತ್ತು, ಹಂಗೆ ಅದನ್ನ ಒಂದ್ ಕೈಲೇ ಕೋಲಾಟ ಆಡ್ಕೊಂಡೆ ಇನ್ನೊಂದ್ ಕೈಲಿ ಕೂದ್ಲನ್ನ ಕಟ್ಕೊಂತಾ ಇದ್ರು. ಕೋಲಾಟ ಆಡ್ಕೊಂಡು ಆಡ್ಕೊಂಡೆ ಶರ್ಟ್ ಎಲ್ಲ ಹಾಕೊಳ್ಳೋದು, ಈ ತರ ಎಲ್ಲ ಏನೇನೋ ಮಾಡ್ತಾ ಇದ್ರು. ವಿಶೇಷವಾಗಿ ಬಹಳ ಇಷ್ಟ ಆಯ್ತು ನನ್ಗೆ.
1: ಸೀರೆಯನ್ನ ಇಟ್ಕೊಂಡು ಅದನ್ನ ಜಡೆ ಹಾಕೋ ರೀತಿ ಕೂಡ ಆಚೆ ಈಚೆ.
0: ಅದೇ ಕೋಲಾಟ ಮಾಡ್ಕೊಂಡೇನೆ. ಹೌದು, ತುಂಬಾ ಇದೆ, ತುಂಬಾ ಟೈಪ್ಸ್ ಇದೆ, ಲೇಡೀಸ್ ತುಂಬಾ ಮಾಡ್ತಾರೆ. ಹೌದು, ಕೋಲಾಟದಲ್ಲೇ ಬಟ್ಟೆ ಇಟ್ಕೊಂಡು ಅದ್ರಲ್ಲಿ ಇದ್ ಮಾಡ್ಕೊಂಡು ಆತರ ಆಡೋದು ತುಂಬಾ ಇದೆ. ಮತ್ತೆ ಇದೆಲ್ಲ ಮಾಡ್ತಾರೆ, ಏನು ಮಲಗಿ ಅಥವಾ ಕೂತ್ಕೊಳ್ಳೋ ಭಂಗಿ, ಅದೆಲ್ಲ ಬೇರೆ ಬೇರೆ ಟೈಪ್ಸ್ ಅಲ್ಲಿ ತುಂಬಾ ಇದೆ ಕೋಲಾಟಗಳು. ಚಂದ ಒಂಥರ ನೋಡೋಕೆ, ಖುಷಿ ಆಗತ್ತೆ, ಬೋರ್ ಅನ್ಸೋದಿಲ್ಲ ನಂಗೆ, ಅದ್ ಬಾರಿ ಇಷ್ಟ ಅದು. ತುಂಬಾ ಇದೆ ಬಿಡಿ ಜನಪದ ಕಲೆಗಳು, ಡೊಳ್ಳು ಕುಣಿತ ಇರ್ಬೋದು ಅಥವಾ ಇನ್ನ ವೀರಗಾಸ ತುಂಬಾ ಇದೆ. ಆದ್ರೆ ಇದು ನೋಡಿ, ಇದನ್ನ ಯಾರು ಹೇಳ್ಕೊಡಲ್ಲ, ಅಂದ್ರೆ ಇದಕ್ಕೇನ್ ಶಾಲೆ ಇರಲ್ಲ, ಟ್ರೈನಿಂಗ್ ಆತರ ಎಲ್ಲ ಅವ್ರವರೇ. ಅಂದ್ರೆ ಜನಪದನೇ ಹಾಗೆ, ಯಾಕೆಂದ್ರೆ ಒಬ್ರು ಬಾಯಿಂದ ಒಬ್ರಿಗೆ ಬರುವಂತಹ ಕಲೆ ಅದು, ಮತ್ತೆ ಒಬ್ರನ್ನ ನೋಡಿ ಒಬ್ರು ಕಲೆ. ಈಗ ಶೋಭಾನೆ ಪದ ಎಲ್ಲ ಹಾಡ್ತಾರೆ ನೋಡಿ, ಅದೆಲ್ಲ ಹಾಗೇನೆ. ಅವ್ರು ಯಾರಿಗೂ ಏನ್ ಸ್ಕೂಲ್ಗೆ ಹೋಗಿ ಕಲ್ತಿಲ್ಲ, ಸಂಗೀತ ಕಲ್ತಿಲ್ಲ ಅವರು. ಈಗ ಅವ್ರ ಅಜ್ಜಿ ಹೇಳ್ಕೊಟ್ಟಿರ್ತಾರೆ, ಇವ್ರು ಕಲ್ತಿರ್ತಾರೆ, ಹಾಗೆ ಒಬ್ರು ಬಾಯಿಂದ ಬರುವಂತದ್ದೇ ಜನಪದ. ಹಾಗಾಗಿ ಜನಪದ ಕಲೆ ಇರ್ಬೋದು, ಜನಪದ ಸಾಹಿತ್ಯ ಇರ್ಬೋದು, ಇವೆಲ್ಲ ಇವಕ್ಕೆ ಯಾವಕ್ಕೂ ತರಬೇತಿ ಅಥವಾ ಶಾಲೆಗಳು ಅಂತ ಇರೋದಿಲ್ಲ. ಅದೆಲ್ಲ ಈಗೇನಾದ್ರೂ ಮಾಡಿರ್ಬೋದು, ಬಟ್ ಮುಂಚೆಯಿಂದೆಲ್ಲ ಅವರು ಒಬ್ಬರಿಂದ ಒಂದು ತಲೆಮಾರಿಂದ ಇನ್ನೊಂದ ತಲೆಮಾರಿಗೆ ಅದು ಸರಾಗವಾಗಿ ಬರ್ತಾ ಇತ್ತು ಅದು.
1: ಹೌದು. ಸೊ ಹಾಗೆ ಯಾವ್ದಾದ್ರು ಹಾಡನ್ನ ಹಾಡ್ತೀರಾ ಮ್ಯಾಮ್?
0: ಜನಪದ ಗೀತೆನ?
1: ಹೌದು.
0: ನೋಡವಳಂದಾವ ಮೊಗ್ಗಿನ ಮಾಲೆ ಚೆಂದಾವ, ನೋಡವಳಂದಾವ ಮೊಗ್ಗಿನ ಮಾಲೆ ಚೆಂದಾವ, ನೋಡವಳಂದಾವ ಮೊಗ್ಗಿನ ಮಾಲೆ ಚೆಂದಾವ, ನೋಡವಳಂದಾವ ಮೊಗ್ಗಿನ ಮಾಲೆ ಚೆಂದಾವ.

0: ಓಕೆ ಸೂಪರ್ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಮೋನಿಕಾ ಅವರು ಕರೆ ಮಾಡಿದ್ರು. ಸೊ ಹಾಗೆ ಜಾನಪದ ಕಲೆಯ ಬಗ್ಗೆ ಮಾತನಾಡ್ತಾ ಇದ್ರು, ಹಾಗೆ ಹಾಡನ್ನ ಕೂಡ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ರೀ, ನಮಸ್ತೆ ರೀ, ಹಂಗಿದೀರಿ?
1: ಆರಾಮದ ನೋಡ್ರಿ ಮೇಡಮ್, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಕತ್ತದ್ರಿ. ಜಾನಪದ ಬಗ್ಗೆ ನಾವು ಕೇಳಕತ್ತೇವ್ರಿ ಕಾರ್ಯಕ್ರಮ ರೀ ಮೇಡಮ್.
0: ಹೌದೇನ್ರಿ?
1: ಹ್ಞೂ ರೀ ಮೇಡಮ್.
0: ಹಾಗೆ ಹೇಳ್ರಿ,
1: ಕರೆ ಕನೆಕ್ಟ್ ಐತ್ರಿ. ನಾಷ್ಟಾ ಏನ್ ಮಾಡ್ ಬಂದ್ರಿ ಮೇಡಮ್?
0: ನಾಷ್ಟಾ ನಮ್ದು ಇವತ್ತು ಬಿಸಿಬೇಳೆ ಬಾತ್ ಐತ್ರಿ, ನಿಮ್ದೇನಾಯ್ತ್ರಿ?
1: ನಮ್ದು ಊಟನೇ ಐತ್ರಿ ಮೇಡಮ್, ಚಪಾತಿ ರೀ, ಬದನೆಕಾಯಿ ಪಲ್ಯ ರೀ ಮೇಡಮ್.
0: ವಾ ಸೂಪರ್ ರೀ.
1: ಹ್ಞೂ ರೀ ಮೇಡಮ್.
0: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
1: ಹಾ ಗೊತ್ತಾಯ್ತಲ್ರಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತೇವ್ರಿ, ಕೇಳಿದ್ರೆ ಗೊತ್ತಾಯ್ತಾರಿ ಮೇಡಮ್. ಇದು ರೀ, ನಾನು ಒಂದ್ ಹಾಡ್ತೀನಿ ನೋಡ್ರಿ ಮೇಡಮ್.
0: ಹಾಡ್ರಿ ಹಾಡ್ರಿ.
1: ಬೆಳ್ಳನ್ನ ಎರಡೆತ್ತ ಬೆಳ್ಳಿಯ ಬರ ಕೊಲ ಹೊನ್ನ ಬಿತ್ತಾರ ಹೊಳಿಸಾಲ, ಹೊನ್ನ ಬಿತ್ತಾರ ಹೊಳಿಸಾಲ. ಆ ವರ್ಷ ಹಂಗತ್ತು ಈ ವರ್ಷ ಹಿಂಗತ್ತು, ಮುಂದಿನ ವರುಷ ಬೆಳಿ ಬರಲು, ಮುಂದಿನ ವರುಷ ಬೆಳಿ ಬರಲೋ. ಬಸವಣ್ಣ ನಿನ್ನ ಕೊರಳಾಗ ಹುರಿಗೆದ್ದೆ, ನಿನ್ನ ಕೊರಳಾಗ ಹುರಿಗೆದ್ದೆ. ಬೆಳ್ಳನ ಎರಡತ್ತ ಬೆಳ್ಳಿಯ ಬರ ಕೊಲ ಹೊನ್ನ ಬಿತ್ತಾರ ಹೊಳಿಸಾಲ. ಧನ್ಯವಾದ.
0: ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ನಮಸ್ತೆ.
0: ಎಸ್ ನವಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
2: ಆರಾಮಿದ್ದೀರಿ ನೋಡ್ರಿ? ತಾವ ಆಗಿದ್ದೀರಿ?
0: ನಾವು ಆರಾಮಿದೀವ್ರಿ.
2: ನ್ಯಾರಿ ಆಯ್ತ್ರಿ?
0: ನ್ಯಾರಿ ಆಯ್ತ್ರಿ. ನಿಮ್ದಾಯ್ತೇನ್ರಿ?
2: ನಮ್ದು ಆಯ್ತ್ರಿ ಮೇಡಮ್. ನ್ಯಾರಿ
0: ಏನ್ರಿ? ನ್ಯಾರಿ
2: ಏನ್ ಮೇಡಮ್, ಅದ ಇವತ್ತು ಉಂಡಿ ಖರ್ಚಿಗೆ ಇದ್ದುರಿ.
0: ಹ್ಮ್,
2: ಅವೇ ಒಂದಿಟ್ಟು ಊಟ ಮಾಡಿದ್ವಿ ರೀ ಇವಾಗ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
2: ಜನಪದ ಇದು ಮೇಡಮ್, ಇವತ್ತು ಜನಪದ ದಿನ ಆಯ್ತು ಮೇಡಮ್. ಇವತ್ತು ಜನಪದ ಏನ್ ರಾಷ್ಟ್ರೀಯ ಜನಪದ ದಿನ ಮೇಡಮ್.
0: ಹೌದ್ರಿ ಹೌದು.
2: ಅದ ಜನಪದ ಹಾಡನ್ನೇ ಹಾಡ್ಬೇಕಲ್ರಿ ಮೇಡಮ್?
0: ಹೌದ್ರಿ.
2: ಜನಪದ ಅಂದ್ರೆ ಒಂದು ದೊಡ್ಡ ಕಲೆ ಮೇಡಮ್. ಅದು ದೊಡ್ಡ ಜನಪದಪ್ಪ ಅಂತ ಕೇಳಿದ್ರ ನಮ್ ಉತ್ತರ ಕರ್ನಾಟಕದಾಗಂತೂ ಅದ್ರ ಫೇಮಸ್ ಆಗಿದ್ದಂದ್ರೆ ಜನಪದನೇ ಮೇಡಮ್. ಇವಾಗ ಯಾವ್ದೇ ಆಗ್ಲಿ, ಒಂದು ಡೊಳ್ಳಿನ ಪದ ಆಗ್ಲಿ, ಒಂದು ಜನಪದ ಯಾವ್ದೇ ಹಾಡಿದ್ರು ಎಲ್ಲಾ ಜನಪದನಾರ ಮೇಡಮ್. ಎಲ್ಲಾ ಯಾವ ಹಾಡ ಹಾಡಿದ್ರು ಜನಪದ ಒಳಗ ಬರುತ್ತೆ ಮೇಡಮ್. ಅದು ಈ ಎಲ್ಲಾ ಸಿನಿಮಾ ಹಾಡುಗಳು ಸಹ ಜನಪದ ಒಳಗ ಬರ್ತಾವ ಮೇಡಮ್. ಯಾವ ಹಾಡ ಹಾಡಿದ್ರು ಎಲ್ಲ ಜನಪದನೇ ಮೇಡಮ್. ಅವು
0: ನಿಜ ನಿಜ.
2: ಹಾ ಮೇಡಮ್, ಜನಪದ ಬಿಟ್ಟು ಯಾವ್ದು ಇಲ್ಲ ಮೇಡಮ್ ಇವಾಗ.
0: ಹೌದು.
2: ಒಂದ್ ಹಾಡ ಹಾಡ್ತೀನಿ ನಾನು.
0: ಓಕೆ.
2: ಹೋಗುತ್ತ ಹೊಸ ಕೋಟಿ, ಬರಹುತ್ತ ಬಾಗಲ ಕೋಟಿ, ಬಂಗಾರದ ಕೋಟಿ ಬಬಲಾದು, ಬಂಗಾರದ ಕೋಟಿ ಬಬಲಾದಿ ತೆಳಗಿರುವ ಸಿ

0: ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಶಿವಶರಣ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಶಿವಶರಣ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ಚಪಾತಿ ಬೀಟ್ರೂಟ್ ಪಲ್ಯ. ನಿಮ್ದು ಬೇಬಿನಾ?
1: ಹೌದು. ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಗಿದೆ.
1: ಯಾವ
2: ಮಿತ್ರ ಅವ್ರು ಹಾಡಿದ್ದು? ತುಂಬಾ ಫೇಮಸ್, ತುಂಬಾ ಹಳೆಯದಿದೆ. ಗಲ್ಲು ಗಲ್ಲನ್ನು ತಾಗೆಚ್ಚಿ ಕಲ್ಲು ತನ್ನನ್ನು ತಾ ಬಲ್ಲಿದ್ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕೊಳಿಯ ನಮ್ ಬಲ್ಲಿದ್ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರು ಕೊಳಿಯ ಅರೆದರು ಅರಿಶನವ ಅದಕ್ಕೆ ಬೆರೆತರು ಸುಣ್ಣವ ಅಂದದುಳ್ಳ ರಂಗನ ಮೇಲೆ ಚೆಲ್ಲಿದರು ಕೊಳಿಯ ಹಾಲಿನ ಕೊಳಿಯ ಒಳ್ಳೆ ನೀಲದ ಕೊಳಿಯ ಲೋಲನಾದ ರಂಗನ್ ಮೇಲೆ ಹಾಲಿನ ಕೊಳಿಯೋ ತುಪ್ಪದ ಕುಡಿಯೋ ಒಳ್ಳೆ ಒಪ್ಪದ ಕುಡಿಯೋ ಒಪ್ಪ

0: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನು ಹಾಡಿದ್ರಿ. ಎಸ್, ಅಮೀನ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
1: ನಮಸ್ತೆ.
0: ನಮಸ್ತೆ,
1: ಮಧುಕುಮಾರ್ ಮಾರಿಯಳ್ಳಿಯಿಂದ.
0: ಮಧು ಸರ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಓಕೆ, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು. ನಿಮ್ದು ಆಯ್ತಾ?
0: ನಮ್ದು ಕೂಡ ಆಯ್ತು ಸರ್. ಹಾಗೆ ಇವತ್ತಿನ ವಿಷಯ ಗೊತ್ತಾಗ್ತಾ ಇಲ್ಲ.
1: ಹೌದು, ಜನಪದ ಗೀತೆಯನ್ನ ಹಾಡಿಸ್ತಾ ಇದ್ರಿ ಕೇಳಿದ್ರಂತೆಯೇ. ನಾ ಇವತ್ತು ಅಪ್ಪಗೆರೆ ತಿಮ್ಮರಾಜು ಅವರು ಹಾಡಿರೋಂತ ಒಂದು ಬಾವಿ ಜನಪದ ಗೀತೆ ತಗೊಂಡಿದ್ದೀನಿ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ತಿಂಗ ತಿಂಗಳಿಗೂ ಚಂದ ನಂಜನಗೂಡು, ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ, ಅಪ್ಪ ನಂಜುಂಡ ನೆಲೆಗೊಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು. ಇಷ್ಟೇ ಮೇಡಮ್ ಬರೋದು.
0: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
0: ಥ್ಯಾಂಕ್ ಯು. ಎಸ್, ಮಧು ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ, ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ಕಾರ ರೀ.
0: ನಮಸ್ತೆ ವಿಠಲ್ ಸರ್. ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ, ನೀವು?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ತಿಂಡಿ ಮಾಡ್ತಾ ಇದ್ದೆ.
0: ಓಕೆ,
2: ಮತ್ತೆ ನಿಮ್ದು ತಿಂಡಿ?
0: ನಮ್ದು ಇವತ್ತು ಬಿಸಿಬೇಳೆ ಬಾತ್. ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ ಸರ್?
2: ಗೊತ್ತು ಗೊತ್ತು. ಕಾರ್ಯಕ್ರಮ ಆಲಿಸ್ತಾ ಇದ್ದೆ.
0: ಓಕೆ,
2: ನಮಾಜ್ ಅವರು ರಮೇಶ್ ಅಣ್ಣ ಚೆನ್ನಾಗಿ ಜಾನಪದಗಳನ್ನ ಹಾಡ್ತಾ ಇದ್ರು, ಖುಷಿ ಪಡ್ತಾ ಇದ್ದೆ. ಅದ್ರೊಳಗೇನೆ ನಂದು ಒಂದ್ ಜಾನಪದ ಹಾಡ್ಬಾರ್ದು ಯಾಕಂತೇಳಿ ಕಾಲ್ ಮಾಡಿದೆ.
0: ಓಕೆ,
2: ತಕ್ಷಣ ಕಾಲ್ ಸಿಕ್ತು. ಇವತ್ತು ನಂದು ಟೈಮ್ ಸರಳ ಅದೇ. ಸರಿ, ಒಂದ್ ಹಾಡ್ಲಾ?
0: ಹಾಡಿ ಹಾಡಿ ಸರ್.
2: ಜಗತ್ತಿಗೆ ಜಗದ್ಗುರು ಅನ್ಸಿಕೊಂಡ ಭೂಮಿ ಇದು, ಜಗತ್ತಿಗೆ ಜಗದ್ಗುರು ಅನ್ಸಿಕೊಂಡ ಭೂಮಿ ಇದು, ರಾಮಕೃಷ್ಣ ಇಲ್ಲಿ ಅವತಾರ ತಾಳಿ ಹೋಗ್ಯಾರ್ರಿ, ಅವತಾರ ತಾಳಿ ಹೋಗ್ಯಾರ್ರಿ. ಸ್ನೇಹ ತುಂಬ ಆಚರಣೆ ಸಂಪತ್ ಭರಿತ ದೇಶ ನಮ್ದು, ಸ್ನೇಹ ತುಂಬ ಆಚರಣೆ ಸಂಪತ್ ಭರಿತ ದೇಶ ನಮ್ದು, ಮುತ್ತು ರತ್ನ ಬಾಜಾರ್ದಾಗ ಮಾರಿ ಇದ್ದರ್ರಿ, ಮುತ್ತು ರತ್ನ ಬಾಜಾರ್ದಾಗ ಮಾರುತ್ತಿದ್ದರ್ರಿ. ಜಗತ್ತಿಗೆ ಜಗದ್ಗುರು ಅನಿಸಿಕೊಂಡ ಭೂಮಿ ಇದು, ಜಗತ್ತಿಗೆ ಜಗದ್ಗುರು ಅನಿಸಿಕೊಂಡ ಭೂಮಿ ಇದು, ರಾಮಕೃಷ್ಣ ಅವತಾರ ತಾಳಿ ಹೋಗ್ಯಾರ್ರಿ, ಅವತಾರ ತಾಳಿ ಹೋಗ್ಯಾರ್ರಿ. ಹುಣ್ಸಕೆ ಮೊಘಲರು ಡಚ್ಚ ಫ್ರೆಂಚ ಆಂಗ್ಲರು, ಹುಣ್ಸಕೆ ಮೊಘಲರು ಡಚ್ಚ ಫ್ರೆಂಚ ಆಂಗ್ಲರು, ದೇಶ ಕೋಶ ನಾಶ ಮಾಡಿ ಜೀವ ತೆಗ್ದಾರ್ರಿ, ನಮ್ಮ ಜೀವ ತೆಗ್ದಾರ್ರಿ. ಲಕ್ಷ ಲಕ್ಷ ಜನ ತಮ್ಮ ಮನೆ ಮಠ ಸುಟ್ಕೊಂಡ್ರು, ಸ್ವಾತಂತ್ರ್ಯ ಇದು ನಮ್ಗ ಹಂಗ ಸಿಕ್ಕಿಲ್ರಿ. ಧನ್ಯವಾದಗಳು, ಮುಂದಿನ ಅವ್ರಿಗೆ ಅವಕಾಶ ಆಗ್ಲಿ.
0: ಓಕೆ, ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡಿದ್ರಿ. ಎಸ್, ವಿಠಲ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮಳೆಗೆ ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामिना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ವಿಶ್ವ ಜಾನಪದ ದಿನ ಇರೋದ್ರಿಂದ ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಹಾಗೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಹಾಡನ್ನು ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ ಹಲೋ ಹಲೋ
10: ಮೇಡಮ್, ನಮಸ್ತೆ.
9: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
10: ಆರಾಮಿದ್ದೇನೆ ಮೇಡಮ್.
9: ಓಕೆ, ಊಟ ಆಯ್ತಾ?
10: ಆಯ್ತು, ಊಟ ಆಗಿ ಬಂದೆ.
9: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
10: ಗೊತ್ತಾಗಿದೆ ಮೇಡಮ್, ಕೇಳ್ತಾ ಇದ್ದೆ ನಾನು.
9: ಸೊ ಹಾಗೆ
10: ಕಲೆಗಳು ಮತ್ತೆ ಗೀತೆಗಳನ್ನ ಇದು ಮಾಡುವ, ನಾನು ಕಲೆಗಳ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ. ಒಂದ 3-4 ತ್ರಿಪದಿಗಳನ್ನ ಹೇಳ್ಬಿಡ್ತೀನಿ ಮೇಡಮ್.
9: ಓಕೆ ಓಕೆ.
10: ಚಿಕ್ಕ ಚಿಕ್ಕ ತ್ರಿಪದಿಗಳು, ಅವು ತುಂಬಾ ಅರ್ಥಪೂರ್ಣವಾಗಿರೋದು. ಅದು ಸಾಂಸಾರಿಕ ಜೀವನದಲ್ಲಿ ಹೊಂದಿಕೆ ಆಗ್ತಕ್ಕಂಥದ್ದು ಮೇಡಮ್. ಗಂಡನ ಮನೆಯಿಂದ ಮಗಳು ತವ್ರ ಮನೆ ಬರ್ತಾ ಇದ್ದಾಳೆ. ಮನೆಯಲ್ಲಿ ತಾಯಿ ಇಲ್ಲ, ಅಣ್ಣ ಅತ್ತಿಗೆ ಇದ್ದಾರೆ. ದೂರದಿಂದಲೇ ಅಣ್ಣ ನೋಡ್ತಾನೆ ಮೇಡಮ್ ತಂಗಿ ಬರ್ತಾ ಇರೋದನ್ನ. ಹೋಗಿ ಎಂತಿಗೆ ಹೇಳ್ತಾನೆ ಒಂದ್ ತ್ರಿಪದಿ ಹಾಡ್ತಾ. ಓ ನನ್ನ ರನ್ನವೇ, ಓ ನನ್ನ ಚಿನ್ನವೇ, ಮೂಡ್ಲನಾಡಿಂದ ತಂಗೆಮ್ಮ, ಮೂಡ್ಲನಾಡಿಂದ ತಂಗೆಮ್ಮ ಬಂದವಳೆ, ನೀನೊಂದು ಮಾತು ಕರಿಯೋಗೆ. ಅವಾಗ ಅವಳು ಹೇಳ್ತಾಳೆ ಮೇಡಮ್, ಹಿಂದಿನ ಕಾಲದಲ್ಲಿ ಅಂದಿದ್ಲು ಆಡಿದ್ಲು, ಭಂಗ ಪಡಿಸಿದ್ಲು ಬೈದಿದ್ಲು, ಭಂಗ ಪಡಿಸಿದ್ಲು ಬೈದಿದ್ಲು ನಿನ್ ತಂಗಿ, ಅವಳ ಹಂಗೇನು ಇರ ಹೇಳಿ. ಅಷ್ಟೊತ್ತಿಗೆ ಮನೆ ಒಳಗ್ ಬಂದ್ಬಿಡ್ತಾಳೆ, ಯಾರು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದಿಲ್ಲ. ಹಾಗಾಗಿ ಬೇಸರ ಆಗಿ ತಂಗಿ ಹೊರಟ್ಬಿಡ್ತಾಳೆ ಮೇಡಮ್ ಮತ್ತೆ ತಿರುಗಿ. ಆಗ ಅವಳು ಅಣ್ಣನಿಗೂ ಹೇಳಲ್ಲ, ತಂಗಿಗೂ ಹೇಳಲ್ಲ, ಒಂದು ತ್ರಿಪದಿಯನ್ನು ಹಾಡ್ತಾಳೆ ಮೇಡಮ್. ಓಯ್ತೀನಿ ಓಸ್ತೀಲೆ, ಓಯ್ತೀನಿ ಬಾಗಿಲೆ, ಓಯ್ತೀನಿ ಹೊನ್ನ ನಡುಮನೆಯೇ, ಓಯ್ತೀನಿ ಹೊನ್ನ ನಡುಮನೆ, ತಾ ಇಲ್ದ ತವರಿಗೆ ನಾವು ಬರಬಾರ್ದು. ಇಷ್ಟಾದ್ಮೇಲೆ ಅಣ್ಣ ಎದುರುಗಡೆ ಬರ್ತಾನೆ, ಅಣ್ಣನಿಗೂ ಕೂಡ ಏ ಮಡದಿಗಂಜವನೆ ಸುಖ ಬಾಳು ಅಂತ ಅಲ್ಲಿ ಒಂದು ಅಣ್ಣನಿಗೂ ಒಂದು ತ್ರಿಪದಿ ಹೇಳ್ತಾಳೆ ಮೇಡಮ್. ಅತ್ತಿಗೆ ಬಸಿರಾಗ್ಲಿ, ಅತ್ತೆಮ್ಮೆ ಕರೆಯಾಲಿ, ಅತ್ತೆಮ್ಮ ಎಂದು ಕೂಗಾಲಿ, ಅತ್ತೆಮ್ಮ ಎಂದು ಕೂಗಾಲಿ, ಅಣ್ಣಯ್ಯ ಹೆಚ್ಚುಕ್ಕಲಾಗಿ ಬದುಕಪ್ಪ ಈಗಂತ ಹೇಳಿ ಮೇಡಮ್ ಮತ್ತೆ ತಿರುಗಿ ಗಂಡನ ಮನೆಗೆ ಹೋಗ್ತಾಳಲ್ಲ, ಅಲ್ಲಿ ಅತ್ತೆ ಕೇಳ್ತಾಳೆ ಏನ್ ಹಿಂಗೋ ಹಿಂಗ್ ಬಂದ್ಬಿಟ್ಟಲ್ಲ ಅಂತ. ಅದಕ್ಕೆ ಅಲ್ಲೊಂದು ತ್ರಿಪದಿ ಹೇಳ್ತಾಳೆ ಮೇಡಮ್ ಅವಳು. ಹೋಗುತ್ತಾ ಹುಲಿ ಕಂಡೆ, ಬರುತ್ತಾ ಸಾರಗ ಕಂಡೆ, ತೌರೂರ ದಾರಿಲಿ ಹೇಳ್ತಾವ, ತೌರೂರ ದಾರಿಲಿ ಹೇಳ್ತಾವ, ಸರ್ಪನ ಕಂಡು ಹಿಂದಿರುಗಿ ಬಂದೆ ಅತ್ತೆಮ್ಮ. ನೋಡಿ ಅಲ್ಲಿ ತೌರ್ ಮನೇಲಿ ಆದಂತ ವಿದ್ಯಮಾನಗಳನ್ನ ಹೇಳದಿಲ್ಲ, ಮುಚ್ಚಿಟ್ಕೊಂಡು ಈ ರೀತಿ ಹೇಳಿ ನಮ್ಮ ಭಾರತೀಯ ನಾರಿಯರ ನೋಡಿ ಮೇಡಮ್ ಎಷ್ಟು ಗುಣ, ದೊಡ್ಡ ಗುಣ ಅಂದ್ರೆ ಇದೆಲ್ಲ ಸಣ್ಣ ಸಣ್ಣ ತ್ರಿಪದಿಗಳು ನೋಡಿ ಎಷ್ಟು ಚೆನ್ನಾಗಿ ಒಂದು ತಿರುಳನ್ನ ಕಟ್ಟಿಕೊಟ್ಬಿಡ್ತಾರೆ,
11: ಎಷ್ಟು ಅರ್ಥಪೂರ್ಣವಾಗಿದೆ.
10: ಅದಕ್ಕೆ ಮೇಡಮ್ ಅದನ್ನ ಅರ್ಥದಲ್ಲಿ ವಾಮನ ಅಲ್ಲ ಆಕಾರದಲ್ಲಿ ವಾಮನ, ಅರ್ಥದಲ್ಲಿ ತ್ರಿವಿಕ್ರಮ ಅಂತ ಕರೀತಾರೆ ಇದೆಲ್ಲ ತ್ರಿಪದಿಗಳನ್ನ ವಚನಗಳನ್ನ. ಒಂದು ಸದಾವಕಾಶ ಸಿಕ್ತು ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
11: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ತಿಳಿಸಿದ್ರಿ ತ್ರಿಪದಿಯನ್ನ, ಧನ್ಯವಾದಗಳು. ಒಂದು ಜಾನಪದ ತ್ರಿಪದಿಯನ್ನ ಸೋಮಶೇಖರ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಲ್ವಾ, ಎಂಥ ಅರ್ಥಗರ್ಭಿತವಾಗಿತ್ತು. ನಿಜವಾಗ್ಲೂ ಪ್ರತಿಯೊಂದು ಜಾನಪದ ಗೀತೆಗಳನ್ನ ಕೇಳಿದ್ರು ಕೂಡ ಅಷ್ಟೇ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
12: ಹಲೋ,
11: ನಮಸ್ತೆ.
12: ನಮಸ್ತೆ
11: ಅಕ್ಕ ಮಹಾದೇವಿ ಅವರು, ಹೇಗಿದ್ದೀರಾ?
12: ಆರಾಮಿದ್ದೀರಿ? ನೀವು ಹೆಂಗಿದ್ರಿ?
11: ನಾವು ಆರಾಮಿದೀವ್ರಿ. ಹಾಗೆ ನಾ ಏನೋ ತಿಂಡಿ ಆಯ್ತೇನ್ರಿ?
12: ಏನಿಲ್ರಿ, ಮಾಡ್ಬೇಕ್ರಿ.
11: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
12: ಇವತ್ ಜನಪದ ಗೀತೆ.
11: ಹ್ಮ್,
12: ಯಾವ್ದಾರು ಹಾಡ್ಬೋದು?
11: ಹೌದು, ಜನಪದ ಗೀತೆ ಯಾವ್ದಾದ್ರು ಹಾಡ್ಬಹುದು.
12: ಹಾಡ್ತೇನ್ರಿ.

0: ವನ್ನ ಬಿತ್ಯಾರೋ ಒಳಿಸಾಲು, ವನ್ನ ಬಿತ್ಯಾರೋ ಒಳಿಸಾಲು, ರೈತನ ಕರಿಯತ್ತು ಕಾಳಿಂಗ, ಬಿಳಿ ಎತ್ತು ಮಹಾಲಿಂಗ, ಸರಕಾರದತ್ತು ಸಾರಂಗ, ಸರಕಾರದತ್ತು ನನೆಯತ್ತು ಬರುವಾಗ, ಸರಕಾರವೆಲ್ಲ ನಡಗಿತ್ತು, ಸರಕಾರ ಬರುವಾಗ ನನೆಯತ್ತು ಬರುವಾಗ, ಸರ್ಕಾರವೆಲ್ಲ ನಡಗಿತ್ತು. ಆ ವರ್ಷ ಹಂಗಾತೋ ಈ ವರ್ಷ ಹಿಂಗಾತೋ, ಮುಂದಿನ ವರ್ಷ ಬೆಳಿ ಬರಲು, ಮುಂದಿನ ವರ್ಷ ಬೆಳಿ ಬರಲಿ ಮಾಲಿಂಗ, ಚಿನ್ನದ ಗೆಜ್ಜಿ ತರತೇನೆ, ಚಿನ್ನದ ಗೆಜ್ಜಿ ತರತೇನೆ ಮಾಲಿಂಗ, ಕೊರಳಿಗೆ ಗೆಜ್ಜಿ ಹಾಕುತ್ತೇನೆ. ಈ ವರ್ಷ ಬರಗಾಲ ಮುಂದಿನ ಸುಖ ತರಲಿ, ನಿನಗೆ ಊರು ಗೆಜ್ಜಿ ತರುವೇನ ಓಲನ ಅತ್ರಿ.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ರೀ, ನಿಮಗೂ ಕೂಡ.
1: ಥ್ಯಾಂಕ್ ಯು ಎಸ್ ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಹಾಗೆ ತುಂಬ ಚೆನ್ನಾಗಿ ಜಾನಪದ ಗೀತೆಯನ್ನ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ತೆ ರಕ್ಷಿತಾವಳ್ಳ.
1: ನಮಸ್ತೆ ರಾಜು ಸರ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ಬಿಸಿಬೇಳೆ ಚೆನ್ನಾಗಿತ್ತಾ?
1: ಹೌದು, ಚೆನ್ನಾಗಿತ್ತು. ನಿಮ್ದೇನಾಯ್ತು ತಿಂಡಿ?
2: ನಮ್ದು ಮಂಡಕ್ಕಿ.
1: ಮಂಡಕ್ಕಿ, ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ
2: ವಿಶ್ವ ಜಾನಪದ ವಿಶೇಷವಾಗಿ, ಹೌದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜಾನಪದ ಅನ್ನದೇ ಒಂದು ವಿಶೇಷತೆ ಮೇಡಮ್.
1: ನಿಜ ನಿಜ ಸರ್.
2: ಪ್ರತಿ ನಮ್ಮ ಮನೆಯಲ್ಲಿ ನಡೆಯುವಂತ ಪ್ರತಿ ಒಂದು ವಿಚಾರಗಳು ಜಾನಪದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುತ್ತೆ.
1: ಖಂಡಿತ, ಹೌದು.
2: ಯಾವುದೇ ಒಂದು ವಿಷಯ ತಗೊಳ್ಳೋಣ, ಈಗ ಒಂದು ಬುಗುರಿ ಆಡೋದು, ಹೋರಾಟ ಆಡೋದು, ಅಥವಾ ಮನೆ ಒಳಗೆ ಏನಾದ್ರೂ ಒಂದು ಆಟ ಆಡೋದು, ಅವೆಲ್ಲ ಜಾನಪದ ಕಲೆಗೆ ಸಂಬಂಧಪಟ್ಟಿದ್ದು.
1: ನಿಜ ನಿಜ.
2: ಹಾಗಾಗಿ ನಮ್ಮ ಜಾನಪದಕ್ಕೆ ಒಂದು ಮಹತ್ವವಾದ ಒಂದು ಸ್ಥಾನ ಇದೆ.
1: ನಿಜ ನಿಜ ಸರ್.
2: ಹಾಗಾಗಿ ಜಾನಪದಗೆ ನಾವು ಯಾವುದೇ ತರದ ಒಂದು ಇದನ್ನ ಕೊಡಕ್ಕೆ ಆಗದಿಲ್ಲ, ಅದೊಂದು ವಿಶೇಷ ಸ್ಥಾನಮಾನಕ್ಕೆ. ಆಮೇಲೆ ಅದು ಯಾವುದೇ ಒಂದು ವಿಚಾರಗಳು ನಾವ್ ಏನೇ ಮಾತಾಡಿದ್ರು, ಏನೇ ಹಾಡಿದ್ರು, ಹಾಡು ಭಾಷೆಯಲ್ಲಿ ಬರುವಂತ ಪ್ರತಿ ಒಂದು ವಿಚಾರನು ಜಾನಪದಗೆ ವಿಶೇಷತೆಯನ್ನ ಕೊಡುತ್ತೆ.
1: ನಿಜ ನಿಜ.
2: ಈಗ ಹಿಂದಿನವ್ರು ಏನ್ ಮಾಡ್ತಿದ್ರು ಅಂದ್ರೆ, ಪ್ರತಿ ಒಂದು ಹಾಡುಗಳನ್ನ ಬಾಯಿಂದ ಬಾಯಿಗೆ ಹಾಡ್ಕೊಂಡು ಹೋಗ್ತಾ ಇದ್ರು, ಅದು ಜಾನಪದ ಹಾಡು. ಈಗೇನಾಗ್ತಿದೆ ಅಂದ್ರೆ, ಜಾನಪದ ಗೀತೆ ಅನ್ನೋದು ಒಂಥರ ಆಡು ಭಾಷೆ ಬರ್ತಾ ಇಲ್ಲ, ಅದು ಕವಿಗಳು ಬರೆಯ ತರ ಬರೆದ್ಬಿಟ್ಟು ಹಾಡೋ ತರ ಶುರು ಆಗ್ಬಿಟ್ಟಿದೆ. ಆದ್ರೆ ಹಿಂದಿನ ಗೀತೆಗಳಿಗೆ ಇರೋ ಒಂದು ಮಹತ್ವ ಈಗಿನ ಗೀತೆಗಳಿಗೆ ಬರೋದಿಲ್ಲ.
1: ಹೌದು ಸರ್.
2: ನಾನೊಂದು ಒಂದೇ ಒಂದು ಹಾಡು ಹೇಳ್ತೀನಿ ಮೇಡಮ್. ಯಾಕೆ ಪರ್ತತಿ ತಮ್ಮ ಮಾಯ ಮೇಚಿ ಸಂಸಾರ ಮೇಚಿ, ನೀನೋಗ ದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ, ನೀನೋಗ ದರಿಯೇ ತಮ್ಮ ಮಣ್ಣ ಮೋಚಿ ಕಣ್ಣ ಮೋಚಿ. ಯಾಕೆ ಬರ್ದಾತಿ ತಮ್ಮ, ಯಾಕೆ ಬರ್ದಾತಿ ತಮ್ಮ ಮಾಯ ಮೇಚಿ ಸಂಸಾರ ಮೇಚಿ, ನೀನೋಗ ದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ರಾಜು ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವರು ಜಾನಪದ ಕ್ರೀಡೆಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ನಿಜವಾಗ್ಲೂ ಎಷ್ಟೊಂದು ಕ್ರೀಡೆಗಳಿದೆ, ಚೆನ್ನೆ ಮಣೆ ಇರಬಹುದು, ಹಾಗೆ ತುಂಬಾ ಜಾನಪದ ಕ್ರೀಡೆಗಳು ಕೂಡ ಇದಾವೆ ಅಂತಾನೆ ಹೇಳ್ಬಹುದು. ಜಾನಪದ ಕಲೆಯ ಜೊತೆಗೆ ಈ ಜಾನಪದ ಕ್ರೀಡೆಗಳು ಕೂಡ ಅಷ್ಟೇ ಮಹತ್ವವನ್ನ ಪಡಿತವೆ ಅಂತಾನೆ ಹೇಳ್ಬಹುದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್. ಉಲ್ಲಾಸ್ ವಿದ್ಯಾನಗರ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
3: ಹಾ ಮೇಡಮ್, ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ನಮ್ದಾಯ್ತು, ನಿಮ್ದಾಯ್ತಾ?
3: ಹಾ ಮೇಡಮ್, ಚಪಾತಿ ಮಾಡಿದ್ರೆ ನಮ್ದು ರಕ್ಷಿತವಳ್ಳ.
1: ಹೌದು
3: ಹೌದು ಮೇಡಮ್.
1: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಮೇಡಮ್, ಜನಪದ ಗೀತೆ ಹೇಳ್ಬೇಕು ಮೇಡಮ್ ಅಲ್ಲ?
1: ಹೌದು,
3: ನಾನು ಹೇಳ್ತೇನೆ ಮೇಡಮ್.
1: ಓಕೆ.
3: ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾ ನುಂದಣ್ಣ, ಹಾರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬರಣ್ಣ ಹಾಡು ಬಾಲುಂಡನ, ಹಾರ್ಯಾಡಿ ಮಣ್ಣ ತುಳಿದಾನ. ಆರು ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾಣ, ನಾವ್ಯಾರು ಹೊರುವಂತ ಐರಾಣಿ, ನಾವ್ಯಾರು ಹೊರುವಂತ ಐರಾಣಿ. ಮುಂಜಾನೆದ್ದು ಕುಂಬರಣ್ಣ ಹಾಡು ಬಾಲುಂಡನ, ಹಾರ್ಯಾಡಿ ಮಣ್ಣ ತುಳಿದಾನ. ಆರು ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾಣ, ನಾವ್ಯಾರು ಹೊರುವಂತ ಐರಾಣಿ. ಒತ್ತರೆದ್ದು ಕುಂಬರಣ್ಣ ತುಪ್ಪ ಬಾ ನುಂಡನ ಗಟ್ಟಿಸಿ ಮಣ್ಣ ತುಳಿತಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರಾರೆ ಹೊರುವಂತ ಐರಾಣಿ ಮಿತ್ರಾರೆ ಹೊರುವಂತ ಐರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾ ನುಂಡನ ಹಾರ್ಯಾಡಿ ಮಣ್ಣ ತುಳಿತಾನ ಹಾರು ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾವ್ಯಾರು ಹೊರುವಂತ ಐರಾಣಿ ಸಾಕ ಮೇಡಮ್
1: ಓಕೆ ಸಾಕು ಸರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ
3: ಧನ್ಯವಾದಗಳು ಮೇಡಮ್
1: ಥ್ಯಾಂಕ್ ಯು ಎಸ್ ಉಲ್ಲಾಸ್ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡ್ತಾ ಇದ್ರು ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತನಾಡಿಸೋಣ ಹಲೋ
4: ಹಲೋ
1: ನಮಸ್ತೆ
4: ತಿಂಡಿ ಆಯ್ತಾ ಮೇಡಮ್ ಬೇಳೆ ಬಾತ್ ತಿನ್ಕೊಂಡ್ಬಂದಿರ
1: ಹೌದು ಕಲ್ಪನಾ
4: ಮಾಡಿದ್ರಲ್ಲಿ ಹಾ ಮೇಡಮ್ ಆರಾಮಿದ್ವಿ
1: ಓಕೆ ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ
4: ಮೇಡಮ್ ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್ ನಾವು ಜನಪದ ಗೀತೆ ಬಗ್ಗೆ ಒಂದ ಹಾಡ್ ತಗೊಂಡಿದೀನಿ ಮೇಡಮ್
1: ಓಕೆ
4: ಒಂದ್ ಸ್ವಲ್ಪ ಗಂಟ್ಲೆ ಇದೆ ಆದ್ರೂ ಅದ್ರಲ್ಲೇ ಸ್ವಲ್ಪ
1: ಹಾಡ್ತೀನಿ ಹಾಡಿ
4: ಚೆನ್ನಪ್ಪ ಚೆನ್ನೇಗೌಡ ಚೆನ್ನಪ್ಪ ಚೆನ್ನೇಗೌಡ ಕುಂಬರ ಮಾಡಿದ ಕೊಡನವ್ವ ಕುಂಬರ ಮಾಡಿದ ಕೊಡನವ್ವ ತಂದೆಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ ಒಂಬತ್ತು ತೂತಿನ ಕೊಡನವ್ವ ಥ್ಯಾಂಕ್ ಯು ಮೇಡಮ್
1: ಓಕೆ ಧನ್ಯವಾದಗಳು ಕಲ್ಪನಾ ಮ್ಯಾಮ್ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಎಸ್ ಕಲ್ಪನಾ ಅವರು ಕರೆ ಮಾಡಿದ್ರು ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತನಾಡಿಸೋಣ ಹಲೋ
5: ನಮಸ್ತೆ ಮೇಡಮ್
1: ನಮಸ್ತೆ ಪ್ರೇಮ ಮ್ಯಾಮ್ ಹೇಗಿದ್ದೀರಾ
5: ಚೆನ್ನಾಗಿದ್ದೀನಿ ಮೇಡಮ್
1: ತಿಂಡಿ ಆಯ್ತಾ
5: ತಿಂಡಿ ಆಯ್ತು ಮೇಡಮ್ ಚಪಾತಿ ಪಾಲಕ್ ಪನ್ನೀರ್ ಮೇಡಮ್
1: ಪಾಲಕ್ ಪನ್ನೀರ್ ಹೋಮ್ ಮೇಡ್
5: ಹೌದು ಮೇಡಮ್
1: ಓಕೆ ಸೂಪರ್ ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ
5: ಜನಪದ ಆಗಿತ್ತೆ ಅಂತ ಹೇಳ್ತಿದ್ರಿ ಅಲ್ವಾ ಮೇಡಮ್
1: ಹೌದು
5: ಹಾಡ್ತೀನಿ ಮೇಡಮ್
1: ಓಕೆ ಓಕೆ ಮ್ಯಾಮ್

0: ఎరహలాయ రమణి మెచ్చుకుంటే సుళ్ళే ఎల్ల దాన ధర్మ మొదలే ఇల్ల గళసి గళసి ఇచ్చిదియల్ల ಒದಗಿ ಬಂತು ಮರಣದ ಕಾಲ ನೀ ಹೋದ ಮ್ಯಾಲ ಇದು ಎರ ಪಾಲ ಯರ ಹೊಲ ಯರ ಮನಿ ಮೆಚ್ಚಿಕೊಂಡೆ ಸುಳ್ಳೇ ಎಲ್ಲ ಹಣವ ಬಹಳ ಗಳಿಸಿದಿ ಹೆಚ್ಚ ಸಾಯ ತನಕ ತಿನ್ನುತ್ತಿದಿ ನುಚ್ಚ ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚ ಪರೋಪಕಾರ ಮಾಡಲಿಲ್ಲ ಹುಚ್ಚ ಯರ ಹೊಲ ಯರ ಮನಿ ಮೆಚ್ಚಿಕೊಂಡೆ ಸುಳ್ಳೇ ಎಲ್ಲ ಮರ ಜನ್ಮ ದೊಡ್ಡದೈತಿ ಪಾಪದಳು ಗಿದ್ದು ಸಾಯ್ತಿ ಹಗಲಿರುಳು ದುಡ್ಡಿಗೆ ಸಾಯ್ತಿ ನೀ ಹೊದ ಮ್ಯಾಲ ಉಳಿದವರ ಗತಿ ಯರ ಹೊಲ ಯರ ಮನಿ ಕುಂತೆ ಸುಳ್ಳೇ ಎಲ್ಲ ನಂದ ಧರ್ಮ ನಿಂದಿ ಧರ್ಮ ಎಂದು ನೀನು ಬೀಗುತ್ತಿಯಲ್ಲ ಸತ್ತ ಮೇಲೆ ಒಂದೇ ಎಲ್ಲ ಶಿವನ ಪಾದ ಸೇರುತ್ತಿವಲ್ಲ ಯರ ಹೊಲ ಯರ ಮನಿ
1: ಓಕೇ ಧನ್ಯವಾದಗಳು ಪ್ರೇಮ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಎಲ್ಲರೂ ಕೂಡ ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಹಾಗೇನೆ ಒಂದು ಹಾಡನ್ನ ಹಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ.

0: ಎಸ್, ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686962729 ಈ ಸಂಖ್ಯೆಗೆ ತಿಳಿಸಬಹುದಾಗಿದೆ ಅಂತ ಹೇಳ್ತಾ, ಮುಂದೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಡಾ ಬಾಯ್. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ.

ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗೆ ಹೇಳ್ತಾ ಇರುವಂತಹ ಕಥೆ, ಕಥೆಯ ಶೀರ್ಷಿಕೆ ದೊಡ್ಡ ಕಲ್ಲಂಗಡಿ ಹಣ್ಣು ಅಂತ ಹೇಳಿ. ರೈತನೊಬ್ಬ ತನ್ನ ಮನೆಯ ಹಿಂದಿದ್ದ ಜಮೀನಿನಲ್ಲಿ ಕಲ್ಲಂಗಡಿ ಹಣ್ಣಿನ ಫಲವನ್ನು ಬೆಳೆಸಿದ್ದ. ಭಾರೀ ಗಾತ್ರದ ಕಲ್ಲಂಗಡಿ ಹಣ್ಣುಗಳು ಹೊಲದ ತುಂಬಾ ಹರಡಿಕೊಂಡಿದ್ವು. ಅವುಗಳ ಬಗ್ಗೆ ರೈತ ಹೆಮ್ಮೆಯಿಂದ ಬೀಗುತ್ತಿದ್ದ. ಒಂದು ದಿನ ಆ ಪ್ರಾಂತ್ಯದ ರಾಜ ಮಾರುವೇಷದಲ್ಲಿ ರೈತನ ಹೊಲಕ್ಕೆ ಬಂದ. ತನ್ನ ಪ್ರಜೆಗಳ ಕುಂದು ಕೊರತೆಯನ್ನ ಅರಿಯುವುದು ಅವನ ಉದ್ದೇಶವಾಗಿತ್ತು. ರೈತನ ಹೊಲದಲ್ಲಿದ್ದ ಭಾರೀ ಗಾತ್ರದ ಕಲ್ಲಂಗಡಿ ಹಣ್ಣನ್ನ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಆ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ನನಗೆ ಕೊಡುವೆಯಾ ಅಂತ ರಾಜ ಕೇಳಿದ್ದಕ್ಕೆ ರೈತ ಇಲ್ಲವೆಂದು, ಹಾಗಾದ್ರೆ ಅದನ್ನ ಮಾರುವೆಯಾ ಎಂದು ಕೇಳಿದ್ದಕ್ಕೆ ಇಲ್ಲ ಅಂದ ಮೇಲೆ ಅದನ್ನ ಮತ್ತೇನು ಮಾಡುವೆ ಅಂತ ಕೇಳ್ತಾರೆ. ಇದನ್ನ ಮಹಾರಾಜರಿಗೆ ಉಡುಗೊರೆಯಾಗಿ ನೀಡುವೆ ಅಂತ ಹೇಳ್ತಾನೆ. ಆದ್ರೆ ಮಹಾರಾಜರು ಅದನ್ನ ಸ್ವೀಕರಿಸದಿದ್ರೆ ಏನು ಮಾಡುವೆ ಅಂತ ಕೇಳಿದಾಗ ಏನು ಮಾಡುವುದಿಲ್ಲ ಎಂದ ರೈತ. ರಾಜ ಅರಮನೆಗೆ ಹೋದ. ಒಂದು ದಿನ ರೈತ ದೊಡ್ಡ ಕಲ್ಲಂಗಡಿ ಹಣ್ಣಿನೊಡನೆ ಅರಮನೆಗೆ ಹೋಗಿ ಮಹಾರಾಜನನ್ನ ಕಂಡು, ಸ್ವಾಮಿ, ತಮಗಾಗಿ ಕಲ್ಲಂಗಡಿ ಹಣ್ಣು ತಂದಿರುವೆ, ಸ್ವೀಕರಿಸಬೇಕು ಎಂದ. ಅದನ್ನ ಕಂಡ ರಾಜ, ಇದು ವಿಶಿಷ್ಟವಾದದ್ದು, ಆದರೆ ನಾನಿದನ್ನ ಸ್ವೀಕಾರ ಮಾಡದಿದ್ದರೆ? ಮಹಾಪ್ರಭು, ತಮ್ಮ ಪ್ರಶ್ನೆಗೆ ಉತ್ತರ ತಮಗೆ ಈಗಲೇ ಗೊತ್ತಿದೆ. ಈ ಹಿಂದೆ ಮಾರುವೇಷದಲ್ಲಿ ನನ್ನ ಹೊಲಕ್ಕೆ ಬಂದಿದ್ದವರು ಮಹಾರಾಜರೇ ಎಂಬುದು ಅವನಿಗೆ ತಿಳಿದು ಹೋಗಿತ್ತು. ರೈತನ ಕೌಶಲ್ಯಕ್ಕೆ ಬೆರಗಾದ ರಾಜ ಕಲ್ಲಂಗಡಿ ಹಣ್ಣನ್ನ ಸ್ವೀಕರಿಸಿ ಅವನಿಗೆ ಬಹುಮಾನ ಕೊಟ್ಟರು. ಎಷ್ಟೋ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಒಂದು ಕಥೆ? ನನಗಂತೂ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಅದೇ ರೀತಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳೋದಿಕ್ಕೆ ಬಂದಿದ್ದೀನಿ. ಕಥೆಯನ್ನ ಕೇಳೋದಿಕ್ಕೆ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ನಾನುಪ್ಪಳೆ ಹೋಗಬಲ್ಲೆ. ಈ ಹುಡುಗಿಯರು ಎಷ್ಟೇ ಧೈರ್ಯಶಾಲಿಯಾಗಿರಲಿ, ಆಕೆಗೆ ಕೆಲವೊಂದಿಷ್ಟು ನಿರ್ಬಂಧಗಳು ಇದ್ದೇ ಇರುತ್ತೆ. ಆಕೆಗೂ ಹಾಗೆ ಮರಿಯಲ್ಲಿ ಗಂಡು ಮಗನಂತೆ ಬೆಳೆಸಿದ್ರು.

ಕೊಂಚ ಸಂಪ್ರದಾಯ ಹೆಚ್ಚಾಗಿರುವ ಕುಟುಂಬದಲ್ಲಿ ಹುಟ್ಟಿದ ಆಕೆಗೆ ಮೊದಲಿನಿಂದಲೂ ಸಾಹಸ ಕ್ರೀಡೆಯೆಂದರೆ ಹುಚ್ಚು. ಹುಡುಗಿಯರಂತೆ ಯೋಚಿಸುವ, ಹುಡುಗರಂತೆ ಕಾರ್ಯರೂಪಕ್ಕೆ ತರುವ ಮನೋಭಾವದ ರೋಶಿನಿಗೆ ಬೈಕಿಂಗ್ನಲ್ಲಿ ಎಲ್ಲಿಲ್ಲದ ಆಸಕ್ತಿ. ಬೇರೆ ಹುಡುಗಿಯರೆಲ್ಲ ಸ್ಕೂಟಿ ಏರಿ ಹೊರಟ್ರೆ ಆಕೆಗೆ ದೊಡ್ಡ ದೊಡ್ಡ ಬೈಕ್ ಮೇಲೆ ಕಣ್ಣು. ತೆಳ್ಳಗೆ ಬೆಳ್ಳಗೆ ಮುದ್ದಾಗಿದ್ದ 27 ವರ್ಷದ ರೋಶಿನಿಯದ್ದು ಮೊದಲಿನಿಂದಲೂ ಕೊಂಚ ಟಾಮ್ ಬಾಯ್ ಕ್ಯಾರೆಕ್ಟರ್. ಆಕೆಯ ಹುಂಬ ಧೈರ್ಯವೇ ಇದೀಗ ಲಿಮ್ಕಾ ರೆಕಾರ್ಡ್ ಸೇರುವಂತೆ ಮಾಡಿದೆ. ರೋಶಿನಿ ಈಗ ಕನ್ಯಾಕುಮಾರಿಯಿಂದ ಲೇಹ್ವರೆಗೆ ಬೈಕ್ ರೈಡ್ ಮಾಡಿದ ಮೊದಲ ಭಾರತೀಯ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ತಮ್ಮ 16ನೇ ವಯಸ್ಸಿನಲ್ಲಿ ಬೈಕ್ ರೈಡಿಂಗ್ ಆರಂಭಿಸಿದ ರೋಶಿನಿ, ಯುವತಿಯರು ಕೂಡ ಬೈಕಿಂಗ್ನಲ್ಲಿ ಕಮ್ಮಿ ಇಲ್ಲ, ಬೈಕ್ ಪುರುಷರಿಗಷ್ಟೇ ಸೀಮಿತವಲ್ಲ ಎಂಬುದನ್ನ ಸಾರಲು ದೇಶದಾದ್ಯಂತ ಬೈಕ್ನಲ್ಲಿ ಪ್ರವಾಸ ಮಾಡಲು ನಿರ್ಧರಿಸಿದರು. ಒಮ್ಮೆ ಆಕೆಯ ಸ್ನೇಹಿತರೊಂದಿಗೆ ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾದ ಕಡೆಗೆ ಬೈಕಿಂಗ್ ಮಾಡೋಣ ಅಂತ ಹೇಳಿದಾಗ ಆಕೆಯ ಕನಸಿಗೆ ಮತ್ತಷ್ಟು ಜೀವ ಬಂದಿತು. ಗೆಳೆಯರೊಂದಿಗೆ ಯಾಕೆ, ತಾನೊಬ್ಬಳೇ ಬೈಕಿಂಗ್ ಮಾಡಿ ಯುವತಿಯರನ್ನ ಉತ್ತೇಜಿಸಬೇಕು ಎಂದು ನಿರ್ಧರಿಸಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬೈಕ್ ರೈಡ್ ಹೋಗಲು ನಿರ್ಧರಿಸಿದ್ರು. 12 ರಾಜ್ಯ 4,100 ಕಿಲೋಮೀಟರ್. ಸಾಕಷ್ಟು ಬಾರಿ ಬೆಂಗಳೂರಿನಿಂದ ತಮಿಳುನಾಡು, ಕೇರಳ ಮುಂತಾದ ದಕ್ಷಿಣ ಭಾರತದ ಪ್ರವಾಸಿ ಸ್ಥಳಗಳಿಗೆ ಬೈಕಿಂಗ್ ನಡೆಸಿದ್ದ ರೋಶಿನಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 12 ದಿನಗಳ ಒಟ್ಟು 4,100 ಕಿಲೋಮೀಟರ್ ಪ್ರವಾಸ ಕೈಗೊಂಡಾಗ ಅಲ್ಲಿನ ವಾತಾವರಣ ತನ್ನ ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಬೇಕಿತ್ತು. ಅದಕ್ಕೆಂದು ಸ್ನೇಹಿತರ ಸಹಾಯ ಪಡೆದು 1 ವಾರದ ಕಾಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ಬಳಿಕ ಮೇ ತಿಂಗಳಿನಾದ್ಯಂತ ಬೈಕಿಂಗ್ ನಡೆಸಲು ಯೋಚಿಸಿದರು. ಜೂನ್ನಲ್ಲಿ ಕೇರಳದಲ್ಲಿ ಮಳೆ ಆಗುವುದರಿಂದ ತನ್ನ ಮಾರ್ಗಕ್ಕೆ ಅಡ್ಡಿಯಾಗಬಹುದಾದ ರಾಜ್ಯಗಳನ್ನ ತಪ್ಪಿಸಿ ಆಕೆ ಬೈಕ್ ರೈಡ್ ಮಾಡಬೇಕಿತ್ತು. ಇದರ ಜೊತೆ 12 ದಿನಗಳ ಪ್ರಯಾಣದಲ್ಲಿ ಉಳಿದುಕೊಳ್ಳಲು ಸುರಕ್ಷಿತವಾದ ನೆಲೆ ಬೇಕಿತ್ತು. ಅದಕ್ಕಾಗಿ ಅಲ್ಲಿನ ಸ್ಥಳೀಯರ ಸಹಾಯ ಪಡೆದು ಮುಂದೆ ಸಾಗಬೇಕಾಯಿತು. ದಾರಿಯಲ್ಲಿ ಹೋಗುವಾಗ ಸಾಕಷ್ಟು ಕಡೆ ದಟ್ಟ ಅರಣ್ಯದ ಹಾದಿ ಇರೋದ್ರಿಂದ ಸಹಾಯಕ್ಕೆ ಬೇಕಾಗುತ್ತದೆ ಎಂದು ಪೆಪ್ಪರ್ ಸ್ಪ್ರೇ, ಚಾಕು ಮುಂತಾದ ಅಗತ್ಯ ವಸ್ತುವನ್ನ ಇಟ್ಟುಕೊಂಡಿದ್ದ ರೋಶಿನಿಗಿಂತ ಹೆಚ್ಚು ಭಯಭೀತರಾಗಿದ್ದವರು ಆಕೆಯ ಕುಟುಂಬದವರು. ಹಲವೆಡೆ ನೆಟ್ವರ್ಕ್ ಇಲ್ಲದೆ ಪರದಾಡಿದ ಘಟನೆಯೂ ಇದೆಯಂತೆ. ಹಾಗೆ ಸಂಜೆ ಹೊತ್ತಿಗೆ ದಟ್ಟ ಅರಣ್ಯದ ಹಾದಿ ಹೊಕ್ಕು ಭಯದಿಂದ ಅತ್ತಿದ್ದೂ ಇದೆಯಂತೆ. ಅಷ್ಟಾದ್ರೂ ನದಿ, ಕಣಿವೆ, ಗುಡ್ಡಗಾಡು, ಬಿರು ಬಿಸಿಲಿನ ದುರ್ಗಮ ಹಾದಿ ಸವೆಸಿ ಗುರಿ ಮುಟ್ಟಿ ಬಂದಿದ್ದಾರೆ ರೋಶಿನಿ. ಬುಲೆಟ್ ಬೈಕ್ನಲ್ಲಿ ಹಿಂದೊಂದು ದೊಡ್ಡ ಬ್ಯಾಗ್ ಕಟ್ಕೊಂಡು ಹೋಗುತ್ತಿದ್ದ ಈ ಚೆಲುವೆಯನ್ನ ನೋಡಿ ಹಳ್ಳಿಯ ಅನೇಕರು ಹುಬ್ಬೇರಿಸಿ ವಿಚಾರಿಸಿ ಆಕೆಯ ಬೈಕಿಂಗ್ ವಿಷಯ ತಿಳಿದು ಉಪಚರಿಸಿ ಕಳಿಸಿದ್ದೂ ಇದೆಯಂತೆ. ಕನ್ಯಾಕುಮಾರಿಯಿಂದ ಹೊರಟು ಬೆಂಗಳೂರು, ಹೈದರಾಬಾದ್, ನಾಗ್ಪುರ್, ಝಾನ್ಸಿ, ಆಗ್ರಾ, ದೆಹಲಿ, ಮನಾಲಿ ಮೂಲಕ ಕಾಶ್ಮೀರದ ತಪ್ಪಲಿನವರೆಗೆ ಹೋಗಿ ಗುರಿ ಮುಟ್ಟಿ ಬಂದಿದ್ದಾರೆ ರೋಶಿನಿ. 12 ದಿನಗಳಲ್ಲಿ 12 ರಾಜ್ಯಗಳ ಜನರನ್ನ ನೋಡಿ ಮಾತನಾಡಿಸಿರುವ ರೋಶಿನಿಗೆ ಮಹಿಳೆಯೊಬ್ಬಳು ಏಕಾಂಗಿಯಾಗಿ ಪಯಣಿಸುವಾಗ ಯಾವೆಲ್ಲಾ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಎಂಬುದರ ಅನುಭವವೂ ಆಗಿದೆಯಂತೆ. ಆದರೂ ಪುರುಷರಂತೆ ಮಹಿಳೆಯೂ ಏಕಾಂಗಿಯಾಗಿ ಎಲ್ಲಿ ಬೇಕಾದ್ರಲ್ಲಿ ಹೋಗಬಹುದು ಎಂಬುದನ್ನ ಸಾಬೀತುಪಡಿಸಿರುವ ಬಗ್ಗೆ ಹೆಮ್ಮೆ ಇದೆ ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಇದಕ್ಕೂ ಮೊದಲು ಸುಮಾರು 7-8 ತಿಂಗಳು ತಾಲೀಮು ನಡೆಸಿದ್ದ ಅವರು ಬೈಕಿಂಗ್ ಕೇವಲ ಪ್ಯಾಷನ್ ಅಲ್ಲ, ಬದಲಾಗಿ ಅದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಹೆಣ್ಣು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಅತ್ಯಂತ ದುರ್ಗಮ ಮತ್ತು ಲಾಂಗ್ ರೂಟ್ನಲ್ಲಿ ಬೈಕಿಂಗ್ ಮಾಡಿದ್ದೇನೆ ಎನ್ನುತ್ತಾರೆ ರೋಶಿನಿ. ಹೆಣ್ಣು ಮಕ್ಕಳು ರಾತ್ರಿಯಾಗೋದ್ರೊಳಗೆ ಮನೆ ಸೇರಬೇಕು, ಜೊತೆಗೆ ಬೇರೆಯವರಿಲ್ಲದೆ ಏಕಾಂಗಿಯಾಗಿ ಎಲ್ಲೂ ಹೋಗಬಾರದು ಎಂಬೆಲ್ಲ ಕಟ್ಟುಪಾಡನ್ನ ದಾಟಿ 12 ಹಗಲು 13 ರಾತ್ರಿಯನ್ನ ಏಕಾಂಗಿಯಾಗಿ ಕಂಡು ಕೇಳರಿಯದ ಜನರ ನಡುವೆ ಕಳೆದು ಜೀವನ ಪಾಠ ಕಲಿತಿರುವ ರೋಶಿನಿ ಸ್ವಲ್ಪ ಯುವತಿಯರಿಗಾದರೂ ಮಾದರಿಯಾದರು. ಅವರ ಈ ಜರ್ನಿ ಖಂಡಿತವಾಗಿಯೂ ಕೆಲವರಲ್ಲಾದರೂ ಕೂಡ ಆತ್ಮವಿಶ್ವಾಸವನ್ನ ತುಂಬುವುದರಲ್ಲಿ ಅನುಮಾನವಿಲ್ಲ. ಕೇಳಿದ್ರಲ್ವಾ ಸ್ನೇಹಿತರೆ, ನಾನೊಬ್ಬಳಿ ಹೋಗಬಲ್ಲೆ ಎನ್ನುವಂತಹ ಒಂದು ಕಥೆಯನ್ನ. ಇದು ನಿಜವಾದ ಕಥೆ, ನಿಜವಾದ ರೋಶಿನಿಯ ಕಥೆಯಾಗಿದೆ. ಈ ರೀತಿ ಎಷ್ಟೋ ಹುಡುಗಿಯರು ನಮ್ಮ ನಿಮ್ಮ ಮಧ್ಯೆಯೂ ಕೂಡ ಇದ್ದಾರೆ, ಈ ರೀತಿಯ ಸಾಧನೆಯನ್ನ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರಲ್ವಾ. ನಾವು ಹೆಣ್ಣು ಮಕ್ಕಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರೂವ್ ಮಾಡ್ತಾ ಇದ್ದೀವಲ್ವಾ. ಹಾಗೆ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ.
ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686096279 6860962799

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ, ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ

0: ಚಿಕಿತ್ಸೆ ಪಡೆಯಬಹುದು. ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ

0: ದಾಖಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty is how to make the heterogeneous mix.

ಅಂಬೇಡ್ಕರ್ ಓದು ಸರಣಿಯ ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರ. ನಾನು ಕಾವೇರಿ ಸಾಗರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಕಟಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಭಾಷಣಗಳ ಸಂಪುಟ 22ರಲ್ಲಿಯ ಪುಣೆಯಲ್ಲಿನ ಪರ್ವತಿ ಸತ್ಯಾಗ್ರಹ ಪ್ರಕರಣ ಎಂಬ ಭಾಗವನ್ನ ಓದುತ್ತಿದ್ದೇನೆ. ಕಳೆದ ಆಗಸ್ಟ್ ತಿಂಗಳ ದಿನಾಂಕ 28ರಂದು ಶ್ರೀ ಲಬ ಭೋಪಟ್ಕರ್ ಅವರು ಪರ್ವತಿಯಲ್ಲಿ ದೇವಸ್ಥಾನದ ಪಂಚರಿಗೆ ದೇವಸ್ಥಾನದ ಆವಾರದಲ್ಲಿ ಸ್ಪರ್ಶ ಸ್ಪರ್ಶ ಭೇದ ಭಾವವನ್ನ ಇಂದಿನಿಂದ ತೊಳೆಯಬೇಕು ಮತ್ತು ಎಲ್ಲಾ ದೇವಳಗಳು ಮತ್ತು ದೇವರನ್ನ ಎಲ್ಲಾ ಹಿಂದೂ ಧರ್ಮೀಯರಿಗೆ ಮುಕ್ತವಾಗಿಸಿ ಅವರ ಧನ್ಯವಾದಕ್ಕೆ ಒಡೆಯರಾಗಿರಿ ಎಂದು ಒಂದು ಪ್ರಕಟಣಾ ಪತ್ರದ ಮೂಲಕ ವಿನಂತಿಸಿಕೊಂಡರು. ಈ ಪತ್ರವನ್ನ ಶ್ರೀ ಭೋಪಟ್ ಅವರು ಪುಣೆಯ ಬ್ರಾಹ್ಮಣ ವರ್ಗದವರು ನಡೆಸುವ ಅಸ್ಪೃಶ್ಯತಾ ನಿವಾರಣಾ ಮಂಡಳಿಯ ವತಿಯಿಂದ ಬರೆದರೆಂದು ತಿಳಿದು ಬರುತ್ತದೆ. ಎಲ್ಲೋ ಎಷ್ಟೋ ಅಲ್ಲದಿದ್ದರೂ ಒಮ್ಮಿಂದೊಮ್ಮೆಲೆ ಮಡಿವಂತರ ಎದೆಗೆ ಕೈ ಇಕ್ಕುವ ಇಂತಹ ಬೇಡಿಕೆಯನ್ನ ಅಸ್ಪೃಶ್ಯತಾ ನಿವಾರಣಾ ಮಂಡಳಿ ಮುಂದಿಟ್ಟದ್ದನ್ನ ಕಂಡು ನಮಗೆ ಸಖತ್ ಆಶ್ಚರ್ಯವಾಗಿದೆ. ವಿಚಾರಿಸಿದಾಗ ಪತ್ರ ಬರೆಯುವ ಮುನ್ನ ಪುಣೆಯಲ್ಲಿ ರಾಜಕಾರಣದಲ್ಲಿ ಹೊಕ್ಕು ಬಳಕೆ ಇರುವ ಕೆಲ ಬ್ರಾಹ್ಮಣ ಗೃಹಸ್ಥರು ಮಹಾರಾಷ್ಟ್ರದಲ್ಲಿನ ತಮ್ಮ ಜಾತಿ ಬಾಂಧವರೊಡನೆ ಅಸ್ಪೃಶ್ಯತಾ ನಿವಾರಣಾ ಸಂಬಂಧವಾಗಿ ತಾವೇನು ಮಾಡಬಹುದು ಎಂದು ವಿಚಾರ ಮಾಡಲು ಖಾಸಗಿಯಾಗಿ ಸಭೆ ಸೇರಿದರು ಮತ್ತು ಅವರಿವರೆಲ್ಲರೂ ತಮ್ಮ ತಮ್ಮ ಸ್ಥಳಗಳಲ್ಲಿ ದೇವಳಗಳನ್ನ ಅಸ್ಪೃಶ್ಯರಿಗೆ ಮುಕ್ತವಾಗಿಸುವ ನಿರ್ಧಾರಕ್ಕೆ ಬಂದರು. ಶ್ರೀ ಭೋಪಟ್ಕರ್ ಅವರು ಬರೆದ ಪತ್ರ ಇದೇ ಒಪ್ಪಂದದ ಫಲಶ್ರುತಿ ಎಂದು ನಮಗನಿಸುತ್ತದೆ. ಹೇಗೆ ಇರಲಿ, ಅಸ್ಪೃಶ್ಯತಾ ನಿವಾರಣಾ ಮಂಡಳಿ ಸ್ವೇಚ್ಛೆಯಿಂದ ಒಂದು ಘನ ಕಾರ್ಯವನ್ನ ತಿಳಿದೇ ಕೈಗೆತ್ತುಕೊಂಡಿದೆ ಎಂಬುದು ನಿರ್ವಿವಾದ ಮತ್ತು ಅದರ ಫಲಪ್ರಾಪ್ತಿಯೆಡೆಗೆ ಎಲ್ಲರ ದೃಷ್ಟಿಯು ಸಹಜವಾಗಿ ನೆಟ್ಟಿದೆ. ಸಾಕಷ್ಟು ಕಾಲ ಸಂದರೂ ಪರ್ವತೀಯ ಪಂಚರು ಇದಕ್ಕೆ ಉತ್ತರವನ್ನ ನೀಡದೆ ಮುಗ್ಧತೆಯನ್ನ ತೋರಿದ್ದಾರೆ. ಪಂಚರಿಂದ ಯಾವ ಉತ್ತರವೂ ಬರುತ್ತಿಲ್ಲವೆಂಬುದನ್ನ ಕಂಡು ಪುಣೆಯ ಅಸ್ಪೃಶ್ಯ ವರ್ಗವೇ ತಮಗಾಗಿ ಪರ್ವತೀಯ ದೇವಳವು ತೆರೆದಿರಲಿ ಎಂದು ಪ್ರತ್ಯೇಕ ಬೇಡಿಕೆ ಇಟ್ಟಿದೆ. ಆ ವಿನಂತಿಗೆ ಒತ್ತು ಸಿಗಲೆಂದು ಪುಣೆಯ ಯುವಕ ಸಂಘವು ವಿನಂತಿ ವಜಾಪತ್ರ ಬರೆದಿದೆ. ಆದರೂ ಪಂಚರಿಂದ ಮಾತೆ ಹೊರಟಿಲ್ಲ. ಈ ಮುಗ್ಧತೆಯ ಅರ್ಥ ಪಂಚರು ಈ ಬೇಡಿಕೆಗೆ ಒಪ್ಪುವವರಲ್ಲ ಎಂದರಿತು. ಪುಣೆಯ ಅಸ್ಪೃಶ್ಯ ವರ್ಗದ ಧುರೀಣರು ಸತ್ಯಾಗ್ರಹ ಆರಂಭಿಸುವುದಾಗಿ ಪ್ರಕಟಿಸಿದ್ದಾರೆ. ಆದರೂ ಬಾಯಿಬಿಡದ ಪಂಚರು ಕೊನೆಗೆ ದಿನಾಂಕ 2/10/29ರಂದು ಅಸ್ಪೃಶ್ಯ ವರ್ಗದ ವತಿಯಿಂದ 3 ದಿನಗಳ ಒಳಗೆ ಸ್ಪಷ್ಟ ಉತ್ತರ ನೀಡುವಂತೆ ನೋಟಿಸು ಕೊಡಲಾಯಿತು. ಹೀಗೆ ನೋಟಿಸು ಹೊರಟಾಗ ಸುಮ್ಮನಿರುವುದು ಶಕ್ಯವಾಗದೆ ಪಂಚರು ಅಕ್ಟೋಬರ್ ದಿನಾಂಕ 8ರ ಕೇಸರಿಯಲ್ಲಿ ತಮ್ಮ ಉತ್ತರವನ್ನು ಪ್ರಕಟಿಸಿದರು. ಅದರಲ್ಲಿ ಸದರಿ ದೇವಸ್ಥಾನವು ಪಂಚ ಕಮಿಟಿಯ ಖಾಸಗಿ ಮಾಲೀಕತ್ವದ್ದಾಗಿದೆ. ಯಾವ ಶ್ರೀಮಂತ ಬಾಳಾಜಿ ಬಾಜಿರಾವ್ ಉರ್ಫ್ ನಾನಾ ಸಾಹೇಬ್ ಪೇಶ್ವೆ ಇದನ್ನ ಕಟ್ಟಿದರೋ ಅವರು ತಮ್ಮ ಖಾಸಗಿ ಖರ್ಚಿನಿಂದ ಕಟ್ಟಿಸಿದರು ಮತ್ತು ಅದರಲ್ಲಿ ಅಸ್ಪೃಶ್ಯ ವರ್ಗಕ್ಕೆ ಅವರು ಹಿಂದೂ ಧರ್ಮೀಯರೇ ಇದ್ದರೂ ಇತರ ಉಚ್ಚವರ್ಣೀಯ ಹಿಂದೂಗಳು ಹೋಗುವಲ್ಲಿಗೆ ಪ್ರವೇಶವಿಲ್ಲ ಮತ್ತು ಈವರೆಗೆ ಅಂತಹ ವಹಿವಾಟಿಲ್ಲ ಮತ್ತು ಸದರಿ ದೇವಸ್ಥಾನದ ವ್ಯವಸ್ಥೆ ಪಂಚ ಕಮಿಟಿಯಲ್ಲಿ ಟ್ರಸ್ಟಿ ಇಲ್ಲವೇ ಬಂಧುಗಳಾಗಿದ್ದರಿಂದ ಮೂಲ ಸಂಸ್ಥಾಪಕರ ಕಾರಣದಿಂದ ಹೊರಗೆ ಏನೇ ಮಾಡಲು ಯಾವುದೇ ಪಂಚರಿಗೆ ಖಂಡಿತ ಅಧಿಕಾರವಿಲ್ಲ. ಹೀಗೆ ಈ ಕಾರಣದಿಂದ ಈ ಬೇಡಿಕೆಯನ್ನ ಮಾನ್ಯ ಮಾಡುವುದು ಅಸಾಧ್ಯ ಎಂದು ಹೇಳಿದ್ದಾರೆ. ಈ ಉತ್ತರ ಹೊರ ಬಂದ ಮೇಲೆ ಅಸ್ಪೃಶ್ಯ ವರ್ಗವು ಸತ್ಯಾಗ್ರಹದ ಉಪಾಯವನ್ನ ಜಾರಿಗೆ ತರುವುದು ಸಾಧ್ಯವಾಯಿತು ಮತ್ತು ಆ ರೀತಿ ಕಳೆದ ತಿಂಗಳ ದಿನಾಂಕ 13ರಂದು ಪರ್ವತಿಯಲ್ಲಿ ಸತ್ಯಾಗ್ರಹ ಹೂಡಲಾಯಿತು. ಪುಣೆಯ ಕರ್ಮಠರ ಗುಂಡಗಿರಿ, ಈ ಸತ್ಯಾಗ್ರಹದಲ್ಲಿ ವಿರುದ್ಧ ಪಕ್ಷದ ವತಿಯಿಂದ ಏನೇನೆಲ್ಲ ನಡೆಯಿತು ಎಂಬುದನ್ನ ನೋಡಿದರೆ ಪುಣೆ ಎಂಬುದು ಒಂದು ದುಷ್ಕರ್ಮಿಗಳ ಅಡ್ಡೆ ಎಂದೇ ಹೇಳಬೇಕು. ಪುಣೆಯ ಸತ್ಯಾಗ್ರಹದಲ್ಲಿ 100-150 ಜನರಿದ್ದರು. ಅಷ್ಟು ಅಲ್ಪಸಂಖ್ಯಾಬಲದ ಮೇಲೆ ಇಷ್ಟು ದೊಡ್ಡ ಕಾರ್ಯವನ್ನ ಹೊರಿಸುವ ಸಾಹಸ ಮಾಡುವ ಪುಣೆಯ ಅಸ್ಪೃಶ್ಯ ಜನರ ಮೇಲೆ ಕೈ ಮಾಡುವ ಬದಲು ಆ ಬಗ್ಗೆ ಕೌತುಕ ಪಡುವುದೇ ಯೋಗ್ಯವಿತ್ತು. ಹಾಗಲ್ಲದೆ ಈ ಸತ್ಯಾಗ್ರಹ ತುಂಬಾ ಶಾಂತತೆಯಿಂದ ನಡೆಯುವುದೆಂದು ಮೊದಲೇ ಸಾರಲಾಗಿತ್ತು. ಸತ್ಯಾಗ್ರಹಕ್ಕೆ ಬರುವವರು ಕೈಯಲ್ಲಿ ಬಡಿಗೆ ಕೊಡೆ
ತೆಗೆದುಕೊಳ್ಳಬಾರದೆಂದು ಸಾರಿದ್ದನ್ನ ಅಕ್ಷರಶಃ ಪಾಲಿಸಲಾಗಿತ್ತು. ಹೀಗೆ 100-150 ಸತ್ಯಾಗ್ರಹಿಗಳ ಹೆಸರು ಕೆಡಿಸಲು 5,000 ಸ್ಪರ್ಶರನ್ನ ಒಗ್ಗೂಡಿಸಿ ಸತ್ಯಾಗ್ರಹಿಗಳನ್ನ ಕಲ್ಲು ದೊಣ್ಣೆ ಚಪ್ಪಲಿಯ ಮಳೆಗರೆದು ಪ್ರತಿಕಾರ ಮಾಡದಿರುವ ನಿರ್ಧಾರವನ್ನ ಮೊದಲೇ ಪ್ರಕಟಿಸಿದ ಬಡ ಸತ್ಯಾಗ್ರಹಿಗಳನ್ನ ಈ ಪರಿ ಆಘಾತಿಸಿದ ಅಸುರಿ ಪ್ರವೃತ್ತಿ ಬೇರೆಲ್ಲಿ ಕಂಡು ಬಂದಿತ್ತು? ಈ ರೀತಿ ಹಲ್ಲೆ ಮಾಡುವ ಜನರಿಗೆ ನಾವು ಹೇಳುವುದೆಂದರೆ, ಅಸ್ಪೃಶ್ಯರ ಸತ್ಯಾಗ್ರಹ ವಿಷಯದಲ್ಲಿ ಸಶಸ್ತ್ರ ಪ್ರತಿಕಾರ ಕಿಳಿಸುವವರು ಅಸ್ಪೃಶ್ಯರ ಸತ್ಯಾಗ್ರಹದ ರೂಪಾಂತರಕ್ಕೂ ಕಾರಣರಾಗುತ್ತಾರೆ. ಅಸ್ಪೃಶ್ಯರ ಇಂದಿನ ಸತ್ಯಾಗ್ರಹ ಶಸ್ತ್ರ ಸನ್ಯಾಸಯುಕ್ತವಾದುದು. ಆದರೆ ಅವರ ವಿರೋಧಿಗಳು ಪ್ರತಿಕಾರ ಧೋರಣೆ ತಳೆದರೆ ಸತ್ಯಾಗ್ರಹಿಗಳು ತಮ್ಮ ಹಕ್ಕು ಸ್ಥಾಪಿಸಲು ಕಲ್ಲು ದೊಣ್ಣೆ ಕೈಗೆತ್ತಿಕೊಳ್ಳಬೇಕಾಗಿ ಬರುವುದು. ಅಪ್ರತಿಕಾರವನ್ನ ಅವಲಂಬಿಸಿರುವ ಉದಾತ್ತ ವರ್ತನೆಯನ್ನ ದೌರ್ಬಲ್ಯವೆಂದುಕೊಂಡು ಪ್ರತಿಪಕ್ಷದವರು ದೌರ್ಜನ್ಯ ತೋರಲು ಹೆಚ್ಚು ಪ್ರವೃತ್ತರಾಗುವರು ಎಂಬುದನ್ನ ಅವರು ಮರೆತಿಲ್ಲ. ತಮ್ಮ ಹಲ್ಲೆಯಿಂದ ಜರ್ಜರಿತರಾಗಿ ಬಹಿಷ್ಕೃತ ವರ್ಗದ ಜನರು ಮಂದಿರ ಪ್ರವೇಶದ ಬೇಡಿಕೆಯನ್ನ ಬಿಟ್ಟುಕೊಡುವರು ಎಂಬ ನಂಬಿಕೆಯನ್ನ ಆ ಧರ್ಮಾಂಧರಲ್ಲಿ ಈ ಸನಾತನಿ ನಾಯಕರು ಹುಟ್ಟಿಸಿದ್ದಾರೆ. ಹಾಗೆಂದೇ ಯಾವುದಾದರೂ ಉಪಾಯದಿಂದ ಅಸ್ಪೃಶ್ಯರನ್ನ ಬಂದಿಗಳಾಗಿಸಬೇಕು ಎಂಬ ಕರಪತ್ರಿಕೆಗಳನ್ನ ಪುಣೆಯಲ್ಲಿ ಹಂಚಲಾಗಿದೆ. ಆದರೆ ಆ ರೀತಿ ಅತಿಕ್ರಮಣ ಮಾಡಿ ಅಸ್ಪೃಶ್ಯರ ಸತ್ಯಾಗ್ರಹ ನಡೆಯದಂತೆ ಮಾಡುವ ಜನರಿಗೆ ನಮ್ಮ ಸೂಚನೆ ಎಂದರೆ, ಭಕ್ತಿ ಭಾವ ಮತ್ತು ಆತ್ಮೀಯತೆಯಿಂದ ದೇವದರ್ಶನಕ್ಕೆ ಬರುವ ಈ ಜನರು ಗಜನಿ ಮೊಹಮ್ಮದರಂತೆ ಮೂರ್ತಿ ಭಂಜಕರಾಗದಿದ್ದರೆ ಸಾಕು. ನೀರಿನ ಓಘವನ್ನ ತಿರುಗಿಸಬಹುದು, ಆದರೆ ತಡೆಯಲಾಗದು. ಅಣೆಕಟ್ಟು ಕಟ್ಟೆ ಹಿಡಿದಿಡಲತ್ನಿಸಿದರೆ ಕಟ್ಟೆ ಒಡೆಯುವುದು. ಅಜ್ಞ ಸಮಾಜದಲ್ಲಿ ಗುಂಡಾ ಶಕ್ತಿಯ ಮೇಲೆ ಕುಣಿದು ಅಸ್ಪೃಶ್ಯರನ್ನ ಹಣಿಸಿ ಅವರ ತೇಜೋವಧೆ ಮಾಡುವ ಈ ಮಹಾಮೂರ್ಖರು ಯಾವುದೇ ಶಕ್ತಿಯನ್ನ ರಾಕ್ಷಸೀಯವಾಗಿ ಇತರರ ಮೇಲೆ ಪ್ರಯೋಗಿಸಿದರೆ ಸ್ವನಾಶದ ಸಾಧ್ಯತೆಯೇ ಅಧಿಕವೆನ್ನುವುದನ್ನ ಅರಿಯಬೇಕು. ಅಸ್ಪೃಶ್ಯರ ಕಪಟ ಕೈವಾರ. ಜೇನಮತವಾದಿಗಳು ಹುಟ್ಟು ಹಾಕಿದ ಈ ಗೊಂದಲ ಮತ್ತು ಅವರು ಮಾಡಿದ ಹಿಂದೂ ಧರ್ಮದ ವಿಡಂಬನೆ ಅರ್ಥೈಸಿಕೊಳ್ಳುವಂತಹದಾಗಿದೆ. ಆದರೆ ಈ ಸತ್ಯಾಗ್ರಹ ಪ್ರಕರಣದಲ್ಲಿ ಅರ್ಥೈಸಿಕೊಳ್ಳಲಾಗದ ವೈಚಿತ್ರ್ಯಪೂರ್ಣ ವಿಷಯ ಪುಣೆಯ ನವಮತವಾದಿಗಳ ವರ್ತನೆ. ಪುಣೆಯಲ್ಲಿ ನವಮತವಾದಿಗಳ ಎರಡು ಪಕ್ಷಗಳಿವೆ. ಒಂದು, ಸಮಾಜ ಕಾರಣಕ್ಕಾಗಿ ಅಸ್ಪೃಶ್ಯತಾ ನಿವಾರಕ ಮಂಡಳಿಯಂತಹ ಅಸ್ಪೃಶ್ಯರ ಪುರಸ್ಕೃತರೆಂಬುವರು. ಮತ್ತೊಂದು, ರಾಜಕಾರಣಕ್ಕಾಗಿ ಅಸ್ಪೃಶ್ಯರ ಬಗ್ಗೆ ಸಹಾನುಭೂತಿ ತೋರುವ ಕೇಳ್ಕರ್ರಂತಹ ರಾಜಕೀಯ ನಾಯಕರು. ಈ ಜನರು ಸ್ವತಃ ಸತ್ಯಾಗ್ರಹ ಮಾಡುವ ತಯಾರಿ ಇರಲಿಲ್ಲವೆಂದು ಸಾರಿದ್ದಾರೆ. ಹಾಗಿದ್ದು ಆ ಸತ್ಯಾಗ್ರಹಿಗಳ ಮೇಲಾದ ಹಲ್ಲೆ ತಮಗೆ ಮಾನ್ಯವಲ್ಲ ಎಂದು ಸಹಾನುಭೂತಿ ನಟಿಸಿದ್ದಾರೆ. ಅವರ ಈ ಕಳಕಳಿ ತೋರುವಿಕೆಯದ್ದಲ್ಲವಾದರೆ ಆ ಅನರ್ಥವನ್ನ ತಡೆಯಲು ಅವರು ನಾವು ಮಾಡಿದ್ದೇನೆಂದು ನಾವು ಕೇಳಬಯಸುತ್ತೇವೆ. ಅಸ್ಪೃಶ್ಯ ಸತ್ಯಾಗ್ರಹಿಗಳನ್ನ ವಿರೋಧಿಸಲು ಅಲ್ಲಿ ದೇಹ ದಂಡನೆಯ ಸಮಾವೇಶ ಆಗದಂತೆ ತಾವು ಮಾಡಿದ್ದೇನು? ಅಲ್ಲಿ ಅತ್ಯಾಚಾರ ಮಾಡದೆ ವಿರೋಧಿಸಲು ಆಗುತ್ತಿರಲಿಲ್ಲವೇನು? ಹಲ್ಲೆಯಾದುದಲ್ಲವಾದರೆ ಅಲ್ಲಿ ನಿಷ್ಠೆಯಿಂದಲೇ ಎದುರಿಸಲಾಗುತ್ತಿತ್ತು. ಹಿಂದೂ ಸಮಾಜದ ನಾಯಕರು ಅಸ್ಪೃಶ್ಯರ ಸತ್ಯಾಗ್ರಹ ನಡೆಯದಂತೆ ಅಡ್ಡಿಯೊಡ್ಡಿದರು. ಮೇಲಿನೆರಡು ಪಕ್ಷಗಳಲ್ಲಿ ಮೊದಲನೆಯದು ಅಂದರೆ ಪಾರ್ವತಿ ದೇವಳ ಪ್ರವೇಶಕ್ಕೆ ಸೂತ ಉವಾಚ ಮಾಡುವ ಪಕ್ಷಕ್ಕೆ ವಿಶೇಷ ಜವಾಬ್ದಾರಿ ಎಂದು ಯಾರು ಹೇಳಬಹುದು? ಆದರೆ ಆಶ್ಚರ್ಯದ ವಿಷಯವೆಂದರೆ ಪಾರ್ವತಿ ಪಂಚರು ತಮ್ಮ ತೀರ್ಪು ಇತ್ತ ದಿನವೇ ಅಸ್ಪೃಶ್ಯತಾ ನಿವಾರಕ ಮಂಡಳಿಯು ತಮಗೆ ಸತ್ಯಾಗ್ರಹ ಚಳುವಳಿ ಜೊತೆ ಯಾವ ಸಂಬಂಧವೂ ಇಲ್ಲವೆಂದು ಸಾರಿತು. ತಾವು ಅದನ್ನು ಆರಂಭಿಸಿಯೂ ಇಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಟ್ಟೂ ಇಲ್ಲ. ಹೀಗೆ ಆ ಜವಾಬ್ದಾರಿಯಿಂದ ಕಳಚಿಕೊಂಡ ನಂತರ ಅವರ ಎಲ್ಲಾ ಜವಾಬ್ದಾರಿ ಸ್ಥಳೀಯ ಅಸ್ಪೃಶ್ಯ ವರ್ಗದ ಮೇಲೆ ಸಹಜವಾಗಿ ಬಂದು ಬಿಟ್ಟಿತು. ಒಮ್ಮತದ ಪಂಚರು ಮತ್ತು ಢೋಂಗಿ ಕೈವಾರಿಯರು. ಪರ್ವತಿ ಪಂಚರ ವಿವರಣೆ ಮತ್ತು ಅಸ್ಪೃಶ್ಯತಾ ನಿವಾರಕ ಮಂಡಳಿಯ ವಿವರಣೆ, ಈ ಎರಡು ವಿವರಣೆಗಳು ಒಂದೇ ದಿನ ಪ್ರಸಾರವಾದುದು ಮೂಲದಲ್ಲೇ ವಿಚಿತ್ರವಾಗಿ ಕಾಣಿಸುತ್ತದೆ. ಪಂಚರು ಮತ್ತು ಅಸ್ಪೃಶ್ಯತಾ ನಿವಾರಕ ಮಂಡಳಿ ಎರಡು ಮುನ್ನಾ ದಿನ ವಿಚಾರ ವಿನಿಮಯ ಮಾಡಿ
ಅಸ್ಪೃಶ್ಯತಾ ನಿವಾರಕ ಮಂಡಳಿಯ ಮನು ನಿರ್ಧಾರ ತೆಗೆದುಕೊಂಡ ಬಳಿಕವೇ ಪಂಚರು ನಕಾರಾರ್ಥಿ ಉತ್ತರ ಕೊಟ್ಟರೆಂದು ಹೇಳಿದರೆ ತಾರ್ಕಿಕ ದೃಷ್ಟಿಯಿಂದ ಅದು ಅಯುಕ್ತವೆಂದು ನಮಗೆ ಅನಿಸುವುದಿಲ್ಲ. ಹಾಗಲ್ಲದಿದ್ದರೆ ಪುಣೆಯಲ್ಲಿ ಅಸ್ಪೃಶ್ಯರು ಸತ್ಯಾಗ್ರಹ ಮಾಡುವುದಾಗಿ ತಿಳಿಸಿದ ದಿನವೇ ಈ ಸತ್ಯಾಗ್ರಹಕ್ಕೆ ತಮ್ಮ ಸಮ್ಮತಿ ಇಲ್ಲವೆಂದು, ಯಾವ ತರದ ಬೆಂಬಲವನ್ನು ತಾವು ನೀಡುವವರಲ್ಲವೆಂದು ಅಸ್ಪೃಶ್ಯತಾ ನಿವಾರಕ ಮಂಡಳಿ ಮೊದಲೇ ಸಾರಲಿಲ್ಲವೇಕೆ? ಹಾಗೆ ಮಾಡಿದ್ದರೆ ಟ್ರಸ್ಟಿಗಳ ಜೊತೆ ಸೇರಿ ಅಸ್ಪೃಶ್ಯರಿಗೆ ವಿಶ್ವಾಸಘಾತ ಮಾಡಿದ ಆರೋಪ ಹೊರಲು ಅಸ್ಪೃಶ್ಯ ವಸ್ತುಸ್ಥಿತಿಯಲ್ಲಿ ಯಾವ ಕಾರಣವೂ ಇರುತ್ತಿರಲಿಲ್ಲ. ಅಸ್ಪೃಶ್ಯರ ಹೊರತು ಅಸ್ಪೃಶ್ಯತಾ ನಿವಾರಕ ಮಂಡಳಿ ಎಷ್ಟರವರೆಗೆ ತಮಗೆ ಸಹಾಯ ಮಾಡಲು ಸಿದ್ಧವಿದೆ ಎಂಬುದನ್ನು ತಿಳಿಯದೆ ಈ ಪ್ರಸಂಗವು ಯಾರ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದರ ಅಂದಾಜು ಇಲ್ಲ. ಹಾಗಾಗದಿರುವುದರಲ್ಲಿ ಅಸ್ಪೃಶ್ಯತಾ ನಿವಾರಕ ಮಂಡಳಿಯ ಕುಟಿಲ ಹಸ್ತವಿದೆ ಎಂದು ಎದೆಗಾರಿಕೆಯಿಂದಲೇ ಹೇಳಬೇಕು. ನೀಚ ಕುಟಿಲ ಭೇದ ನೀತಿ. ಅಸ್ಪೃಶ್ಯ ವರ್ಗವು ಮೋಸ ಹೋದಲ್ಲಿಗೆ ಈ ಪ್ರಸಂಗ ಮುಗಿದಿದ್ದರೂ ಸಾಕಿತ್ತು. ಆದರೆ ದುರದೃಷ್ಟವಶಾತ್ ಹಾಗಾಗಲಿಲ್ಲ. ಅಸ್ಪೃಶ್ಯತಾ ನಿವಾರಕ ಮಂಡಳಿಯ ಬೆಂಬಲ ಹೋದರೆ ಹೋಗಲಿ, ಆದರೆ ಅದಕ್ಕೆ ಸರಿಯಾಗಿ ಪುಣೆಯಲ್ಲಿ ಅಸ್ಪೃಶ್ಯ ವರ್ಗವನ್ನ ಆಘಾತಿಸುವ ಯತ್ನವಾಯಿತು. ಪುಣೆಯ ಮಾತಂಗ ಸಮಾಜದ ನಾಯಕನೆನಿಸಿಕೊಂಡ ಶ್ರೇಯಸಕಟರು ಸತ್ಯಾಗ್ರಹಕ್ಕೂ ತಮಗೂ ಏನೇನೂ ಸಂಬಂಧವಿಲ್ಲ ಎಂದು ಸಾರಿ ಒಳ್ಳೆ ಆಯಕಟ್ಟಿನ ಸಮಯದಲ್ಲಿ ಸತ್ಯಾಗ್ರಹಿಗಳಿಗೆ ಮೋಸ ಮಾಡಿದರು. ಅದೇ ರೀತಿ ಪುಣೆಯಲ್ಲಿ ಹರಳೆ ಚಮ್ಮಾರ ಸಮಾಜದ ಕೆಲ ನಾಯಕರು ತಾವು ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಸಿದ್ಧರಿಲ್ಲವೆಂದು ಸಾರಿದರು. ಮತ್ತು ಎಲ್ಲಕ್ಕೂ ಬೇಸರದ ವಿಷಯವೆಂದರೆ ಈ ಅಸ್ಪೃಶ್ಯ ವರ್ಗದಲ್ಲಿ ಬಹುಸಂಖ್ಯಾತರೆಂಬ ಕಾರಣಕ್ಕೆ ಮಹಾರ್ ಜಾತಿಯ ಮೇಲೆ ಸಹಜವಾಗಿ ಎಲ್ಲ ರೀತಿಯ ಜವಾಬ್ದಾರಿ ಬಂದು ಬಿದ್ದಿತು. ಆ ಮಹಾರ್ ಜಾತಿಯ 60-65 ಜನರ ಸಹಿಯುಳ್ಳ ಪತ್ರವೊಂದು ಕೇಸರಿಯಲ್ಲಿ ಪ್ರಕಟಿಸಲ್ಪಟ್ಟು ಸತ್ಯಾಗ್ರಹಕ್ಕೆ ಮಹಾರ್ ಜಾತಿಯ ವಿರೋಧವಿದೆ ಎಂದು ಸಾರಲಾಯಿತು. ಇದೆಲ್ಲ ತನ್ನಷ್ಟಕ್ಕೆ ಆಯ್ತೋ ಇಲ್ಲ ಇದು ಯಾರದು ಕೈವಾಡವು, ವಿಚಾರ ಮಾಡಬೇಕಾಗಿದೆ. ಇದು ನಿಜಕ್ಕೂ ಯಾರೋ ನೀಚ ವ್ಯಕ್ತಿಗಳ ಕೆಲಸವೆಂದು ನಮಗೆ ಖಂಡಿತವಿದೆ. ನಿಜಕ್ಕೂ ಪುಣೆಯ ಅಸ್ಪೃಶ್ಯರು ಸತ್ಯಾಗ್ರಹದ ವಿರುದ್ಧ ಬಿದ್ದಿದ್ದರೆ ಹಾಗೆಂದು ಅವರು ಎಂದೋ ಸಾರುತ್ತಿದ್ದರು. ಇಷ್ಟು ದಿನಗಳ ಕಾಲ ಸುಮ್ಮನಿರುತ್ತಿರಲಿಲ್ಲ. ಅವರನ್ನ ಮೋಸಗೊಳಿಸಿದವರಾರೆಂದು ತಿಳಿದಿದ್ದರೆ ಒಳ್ಳೆಯದಿತ್ತು. ಹಾಗೆಯೇ ಇದು ಅಸ್ಪೃಶ್ಯರೊಡನೆ ಸಹಾನುಭೂತಿ ತೋರಲಿಸುವವರ ಕರ್ತವ್ಯ ಇರಬೇಕು. ಯಾವ ಮಹಾರರು ಸತ್ಯಾಗ್ರಹದ ವಿರುದ್ಧ ದನಿ ಎತ್ತಿದರೋ ಅವರು ಸತ್ಯಾಗ್ರಹದ ದಿನ ಪರಿಸ್ಥಿತಿ ನೋಡಿ ನಿಶಂಕೆಯಿಂದ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದನ್ನ ಕಂಡು ನಮಗೆ ಆನಂದವಾಗಿದೆ. ನಮ್ಮ ಅಸ್ಪೃಶ್ಯ ಬಂಧುಗಳು ತಮ್ಮ ಉನ್ನತಿಯ ವಿಷಯದಲ್ಲಿ ಯಾರೇ ಸ್ಪರ್ಶ ಜನರ ಸಲಹೆಯಲ್ಲಿ ವಿಶ್ವಾಸವಿಟ್ಟು ನಡೆಯುವುದು ಬೇಡ ಎಂದು ನನ್ನ ಸಲಹೆ. ಇಲ್ಲವಾದರೆ ಪುಣೆಯಲ್ಲಾದಂತಹ ಪರಿಸ್ಥಿತಿ ಎಲ್ಲೆಡೆ ಆಗುವುದು ನಿಸ್ಸಂಶಯ. ಅಸ್ಪೃಶ್ಯತಾ ನಿವಾರಣೆಯ ಪ್ರಸಾರ ಮಾಡಿ ದೇವಳಗಳನ್ನ ಮುಕ್ತವಾಗಿಸಬಹುದೆಂದು ಪ್ರತಿಪಾದಿಸಿದವರು ಮತ್ತು ಹಾಗೆ ಮಾಡಿ ಸತ್ಯಾಗ್ರಹಿಗಳಾಗಲು ಅಸ್ಪೃಶ್ಯರ ಮನೋಭೂಮಿಕೆ ಸಿದ್ಧ ಮಾಡಲು ಕಾರಣರಾದವರೇ ಕೊನೆಯ ಗಳಿಗೆಯಲ್ಲಿ ಸತ್ಯಾಗ್ರಹಕ್ಕೂ ತಮಗೂ ಸಂಬಂಧವಿಲ್ಲವೆಂದು ಅವಸಾನಘಾತ ಮಾಡಿದರು. ಇಂತಹ ನೀಚರನ್ನ ಪುಣೆಯ ಸನಾತನರ ಸಭೆಯಲ್ಲಿ ನಿಷೇಧಿಸಿದ್ದು ಯುಕ್ತವೇ ಆಗಿದೆ ಎಂದು ನಮಗೆ ಅನಿಸುತ್ತದೆ. ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಓದಲಿದ್ದೇನೆ. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 PM RJ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಕೂಡ ಈ ಊಟ ಮಾಡುವಂಥದ್ದು, ತಿಂಡಿ ತಿನ್ನುವಂಥದ್ದು, ಜೊತೆಗೆ ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳು ಸರಿಯಾದ ಸಮಯಕ್ಕೆ ಇದ್ದಾಗ ಮಾತ್ರ ನಾವು ಮತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅಂದಾಗೆ ಸಹಜವಾಗಿ ಹೇಳಬೇಕು ಅಂದರೆ, ಆರೋಗ್ಯ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ತೀವಿ. ಹಾಗೆ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಅಂದರೆ ಕಾರ್ಯಚಟುವಟಿಕೆಗಳು ಕ್ರಿಯಾಶೀಲವಾಗಿ ತನ್ನ ಪಾಡಿಗೆ ತಾನು ನಡೀತಾ ಹೋಗುತ್ತೆ. ಈ ರೊಟೀನ್ ಎಲ್ಲ ಚೆನ್ನಾಗಿರಬೇಕು ಅಂದರೆ ನಾವು ಸೇವನೆ ಮಾಡುವಂತಹ ಆಹಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಪ್ಪ ಅಂದರೆ, ನಾವು ಯಾವ ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಳ್ತೀವೋ ಅದೇ ರೀತಿಯಲ್ಲಿ ನಮ್ಮ ಒಂದು ಆರೋಗ್ಯ ಕೂಡ ಇರುತ್ತೆ. ಬೆಳಗ್ಗೆ ಸರಿಯಾದ ಸಮಯಕ್ಕೆ ತಿಂಡಿ ತಿನ್ನೋದಿರ್ಬೋದು, ಮಧ್ಯಾಹ್ನ ಊಟ ಮಾಡೋದು, ಜೊತೆಗೆ ರಾತ್ರಿ ಊಟ ಮಾಡೋದು, ಹಾಗೆ ಆ ಸಮಯಕ್ಕೆ ತಕ್ಕಂತೆ ಮಲಗೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇವೆಲ್ಲವೂ ಕೂಡ ಆಚೆ ಈಚೆ ಆದರೆ ದೇಹದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ ಸ್ನೇಹಿತರೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಅಥವಾ ತಲೆನೋವು, ಆ ದಿನ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಮೂಡ್ ಇಲ್ಲದೇ ಇರೋದು, ಮೈಕೈ ನೋವು, ಸುಸ್ತು, ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗೋದು ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಬಂದಾಗ ಸ್ನೇಹಿತರೆ, ಈ ಹೊಟ್ಟೆ ಉಬ್ಬರ, ತೇಗು, ಎದೆ ಉರಿ, ಹುಳಿ ತೇಗು, ಸೊ ಈ ರೀತಿಯಲ್ಲಿ ಆಗುವಂಥದ್ದನ್ನು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಇದು ಇತ್ತೀಚೆಗೆ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕಪ್ಪ ಅಂದರೆ, ಹೆಚ್ಚಿನ ಮಸಾಲೆಯುಕ್ತ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು, ಹಾಗೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೇ ಇರೋದು, ಈ ಟೀ ಕಾಫಿ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದು, ಹೆಚ್ಚಿನದಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ರಾತ್ರಿ ಲೇಟಾಗಿ ಊಟ ಮಾಡೋದು, ಹಾಗೆ ಗಬಗಬಗಬಗಬ ತಿನ್ನೋದು, ಬೇಗ ಬೇಗ ವೇಗವಾಗಿ ತಿನ್ನೋದಿರ್ಬೋದು, ಹಾಗೆ ಹೆಚ್ಚಿನ ಮಾತ್ರೆಗಳನ್ನು ತೆಗೆದುಕೊಳ್ಳೋದು, ಈ ಧೂಮಪಾನ, ಮದ್ಯಪಾನ, ಇವೆಲ್ಲವೂ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ದಾರಿ ಮಾಡಿಕೊಡ್ತವೆ. ಇದು ಬರಬಾರ್ದು ಅಂದರೆ, ನಾನು ಆಗಲೇ ಹೇಳ್ದಾಗೆ ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ದೆ ಎಲ್ಲದೂ ಕೂಡ ತುಂಬ ಮುಖ್ಯ ಆಗುತ್ತೆ. ಕೆಲವೊಂದು ಸಮಯದಲ್ಲಿ ನಮ್ಮ ಯೋಚನೆ, ಚಿಂತನೆ, ನಮ್ಮ ಮನಸ್ಥಿತಿ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾದರೆ ಈ ಗ್ಯಾಸ್ಟ್ರಿಕ್ ಅಕಸ್ಮಾತಾಗಿ ಬಂದಾಗ ಯಾವೆಲ್ಲ ರೀತಿಯಲ್ಲಿ ಮನೆಯಲ್ಲೇ ರೆಮಿಡಿಗಳನ್ನು ಮಾಡ್ಕೊಳ್ಬೋದು, ಯಾವೆಲ್ಲ ರೀತಿಯಲ್ಲಿ ಮನೆ ಮದ್ದುಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಯೋಣ ಸ್ನೇಹಿತರೆ. ಅಂದಾಗೆ ಸಾಮಾನ್ಯವಾಗಿ ಅಡುಗೆ ಮನೆಯ ಔಷಧಾಲಯ ಅಂತ ಹೇಳ್ತಾ ಇರ್ತೀವಿ. ಈ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಔಷಧಿಗಳು, ಈ ಜೀರಿಗೆ, ಶುಂಠಿ, ಉಪ್ಪು, ಮಜ್ಜಿಗೆ, ಬಿಸಿನೀರು, ಇವೆಲ್ಲವೂ ಕೂಡ ಅಡುಗೆ ಮನೆಯಲ್ಲಿ ಸಿಗುವಂತಹ ಔಷಧೀಯ ಆಹಾರಗಳಾಗಿವೆ. ಸೊ ಹಾಗಾದರೆ ಈ ಅಡುಗೆ ಮನೆಯಲ್ಲಿ ಸಿಗುವಂತಹ ಔಷಧಿಗಳನ್ನು ಬಳಸ್ಕೊಂಡು ಮನೆ ಮದ್ದುಗಳನ್ನು ಹೇಗೆ ಮಾಡ್ಕೊಳ್ಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾದಾಗ ಅನ್ನೋದನ್ನು ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಯೋಣ. ಇದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಯೋಗ ಗುರುಗಳಾದ ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಶ್ರೀ ಚನ್ನಬಸವಣ್ಣ ಗುರುಗಳಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಯಾವ ರೀತಿಯೆಲ್ಲ ಮನೆ ಮದ್ದುಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿತಾ ಹೋಗೋಣ. ಆ ಎಲ್ಲ ಮಾಹಿತಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಯ್ಯೋ ರಾಮ ರಾಮ ಕೃಷ್ಣ ಪ್ರಭುವೇ ಮೊದಲು ತೊಲಗು ನೀನು.
1: ಅರೆ ಬಂದಳೋ ಬಂದಳೋ ಕಾಂಚನ ಕಾಂಚನ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಯೋಗ ಗುರುಗಳಾದ ವೈದ್ಯಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಈ ದಿನ ಚನ್ನಬಸವಣ್ಣ ಅವರು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಯಾವ ರೀತಿಯಲ್ಲಿ ಮನೆ ಮದ್ದುಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಯಾವ ರೀತಿಯೆಲ್ಲ ನಾವು ಹೆಲ್ತ್ ಬಗ್ಗೆ ಕೇರ್ ತೆಗೆದುಕೊಳ್ಬೇಕು ಅನ್ನೋದನ್ನು ಅವರಿಂದ ಕೇಳೋಣ.
3: ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಗುಣಪಡಿಸ್ತಕ್ಕಂಥ ವಿಧಾನವನ್ನು ನೋಡೋಣ. ಭಾಳ ಜನರಿಗೆ ಈ ಸಮಸ್ಯೆ ಕಾಡ್ತಾ ಇದೆ, ಭಾಳ ಜನರಿಗೆ ಅಂದರೆ ಆಲ್ಮೋಸ್ಟ್ ಆಲ್ ಜನರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ಜೀವನದಲ್ಲಿ ಬರಬಾರದ ರೋಗಗಳೆಲ್ಲ ಬರ್ತಾಯಿದ್ದಾವೆ. ಸಣ್ಣ ಜ್ವರ ನೆಗಡಿ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ನವರೆಗೂ ದೊಡ್ಡ ದೊಡ್ಡ ರೋಗಗಳು ಬರಲಿಕ್ಕೆ ಪ್ರಧಾನ ಕಾರಣ ಇದೇ ಗ್ಯಾಸ್ಟ್ರಿಕ್. ಹಾಗಿದ್ರೆ ಗ್ಯಾಸ್ಟ್ರಿಕ್ ಹೇಗೆ ಸಂಭವಿಸುತ್ತೆ, ಗ್ಯಾಸ್ಟ್ರಿಕ್ ಸಂಭವಿಸಲಿಕ್ಕೆ ಕಾರಣಗಳೇನು, ಅದೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಗೆ ಗೊತ್ತಿರುತ್ತೆ. ತಿನ್ನಬಾರ್ದೆಲ್ಲ ತಿನ್ನೋದು, ತಿನ್ನಬಾರ್ದ ಸಮಯದಲ್ಲೆಲ್ಲ ತಿನ್ನೋದು, ತಡವಾಗಿ ಮಲಗೋದು, ತಡವಾಗಿ ಏಳೋದು, ದುಶ್ಚಟಗಳನ್ನು ಮಾಡೋದು, ಇವೆಲ್ಲ ಬೀಡಿ ಸಿಗರೇಟು ಗುಟ್ಕಾ ತಂಬಾಕು ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದು, ಹಾಗೆ ಹದ ತಪ್ಪಿದ ಜೀವನ ಕ್ರಮದ ಒಂದು ವ್ಯವಸ್ಥೆಯಲ್ಲಿ ಶರೀರದ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ತೊಂದರೆ ಉಂಟಾಗಿ ಅದರಿಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಕ್ಕಂಥದ್ದು ಹುಟ್ಕೊಳ್ತದೆ. ನಾವು ತಿಂದಿರುವ ಆಹಾರ ಕೆಟ್ಟ ಭಾಗ ಮತ್ತು ಸಾರ ಭಾಗವಾಗಿ ಪರಿವರ್ತನೆ ಆಗಬೇಕು ಅಂದರೆ ಮೊದಲು ಆಹಾರ ಶುದ್ಧ ಆಗಬೇಕು. ಆಹಾರ ಶುದ್ಧವಾಗಬೇಕು ಅಂತ ಹೇಳಿದ್ರೇನು, ಆಹಾರದಲ್ಲಿ ಪೋಷಕಾಂಶಗಳು ಹಾಗೂ ಸಾತ್ವಿಕ ಶಕ್ತಿಗಳು ಇರಬೇಕು ಅಂತ ಆಹಾರ ತಿನ್ನಬೇಕು. ಯಾರಿಗೆ ಅಧಿಕವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಂಥವರು ದ್ವಿದಳ ಧಾನ್ಯಗಳನ್ನು ಕಡಿಮೆ ಸೇವನೆ ಮಾಡಬೇಕು, ಹೆಚ್ಚು ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದನ್ನು ಕಲಿಬೇಕು. ಇನ್ನು ಚಹಾ ಕಾಫಿ ಅಂತಕ್ಕಂಥ ವಿಷೈಲಿ ಪದಾರ್ಥಗಳನ್ನು ಯಾವತ್ತೂ ಸೇವನೆ ಮಾಡಬಾರದು. ಅವುಗಳ ಸೇವನೆಯಿಂದಾಗಿಯೇ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳು ಸೃಷ್ಟಿಯಾಗಿ ಅದರಿಂದಾಗಿಯೇ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಕ್ಕಂಥದ್ದು ಹುಟ್ಟಿಕೊಳ್ತದೆ. ಡೈಜೆಸ್ಟಿವ್ ಎಂಜೈಮ್ಸ್ಗಳು ಅಂತ ಇರ್ತವೆ, ಆ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಹಾಳು ಮಾಡ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದು. ನಾನು ಹೇಳಿದ್ನಲ್ಲ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಚಹಾ ಕಾಫಿ ಇವೆಲ್ಲವುಗಳು ಏನು ಮಾಡ್ತವೆ, ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಹಾಳು ಮಾಡ್ತವೆ. ಡೈಜೆಸ್ಟಿವ್ ಎಂಜೈಮ್ಸ್ಗಳು ಹಾಳಾಗಿ ಶರೀರದ ಗಟ್ಟು ಬ್ಯಾಕ್ಟೀರಿಯಾಗಳು ಹಾಳಾಗಿ ನಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬ ನಿಷ್ಕ್ರಿಯಗೊಂಡಾಗ ಅದರಿಂದ ಏನಾಗ್ತದೆ, ತಿಂದಿರುವ ಆಹಾರ ಜೀರ್ಣವಾಗದೆ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಒಂದು ಕೆಟ್ಟ ಬ್ಯಾಕ್ಟೀರಿಯಾ, ಎಚ್ ಪೈಲೋರಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಕರುಳುಗಳನ್ನು ಹಾಳು ಮಾಡುತ್ತಾ ಇರ್ತದೆ, ಅದರಿಂದಾಗಿ ಗ್ಯಾಸ್ಟ್ರಿಕ್ ಉತ್ಪತ್ತಿಯಾಗುತ್ತೆ. ಭಾಳ ಜನರಿಗೆ ಗೊತ್ತಿಲ್ಲ, ಒಳ್ಳೆಯದು ಕಡಿಮೆ ಆದಾಗ ಕೆಟ್ಟದ್ದು ಬೆಳೀತದಲ್ಲ, ಗಟ್ ಬ್ಯಾಕ್ಟೀರಿಯಾಗಳು ಡೈಜೆಸ್ಟ್ ಎಂಜೈಮ್ಸ್ಗಳು ನಿಷ್ಕ್ರಿಯವಾದಾಗ ಇಂಥ ಬ್ಯಾಕ್ಟೀರಿಯಾಗಳು ಸಾವಿರಾರು ಬ್ಯಾಕ್ಟೀರಿಯಾಗಳು ಬೆಳ್ಕೊಂಡು ದೇಹದಲ್ಲಿ ಇಂಥ ಗ್ಯಾಸ್ ಉತ್ಪತ್ತಿಯನ್ನು ಮಾಡ್ತವೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ, ಹಾಗೂ ಕರುಳಿನ ನಿಶಕ್ತಿಯಿಂದಾಗಿ, ಹಾಗೂ ಲಿವರಿನ ನಿಶಕ್ತಿಯಿಂದಾಗಿ, ಜಠರದ ನಿಶಕ್ತಿಯಿಂದಾಗಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಒಂದು ನಿಶಕ್ತಗೊಳ್ಳಲಿಕ್ಕೆ ಕಾರಣ ಅಂದರೆ ನಾವು ತಿನ್ನೋ ಆಹಾರವನ್ನು ಸರಿಯಾಗಿ ತಿನ್ನೋದಿಲ್ಲ. ತಿನ್ನಬೇಕಾದರೂ ಚೆನ್ನಾಗಿ ತಿಂತೀವ, ಅಗದಗದು ತಿಂತೀವ. ಕೆಲವು ಜನ ಅಂತೂ ನುಂಗ್ತಾನೇ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತಿಲ್ಲ ಹಲ್ಲು ಹೊಟ್ಟೆಯಲ್ಲಿಲ್ಲ ಬಾಯಲ್ಲಿದ್ದಾವಂತ. ಆಹಾರ ಹೇಗೆ ಅಗಿಬೇಕು ಅಂದರೆ ಜ್ಯೂಸ್ ರೂಪದಲ್ಲಿ ಅಗಿಬೇಕು. ಈಟ್ ವಾಟರ್ ಆ್ಯಂಡ್ ಡ್ರಿಂಕ್ ಫುಡ್ ಅಂತ ಹೇಳ್ತೇವೆ ನಾವು. ಅಂದರೆ ಆಹಾರ ಅಗದಾಗ ಅದು ಜ್ಯೂಸ್ ಆಗಬೇಕು, ಹಂಗೆ ಅಗಿಬೇಕು. 32 ಹಲ್ಲಿದಾವಲ್ಲ, 32 ಬಾರಿ ಅಗಿಬೇಕು. ಹಲ್ಲಿ ಎಣಿಸ್ಕೊಳ್ಳಿ, 32 ಇದ್ದಾವೆ. ಹಾಗೆ ಒಂದು ತುತ್ತನ್ನು 32 ಬಾರಿ ಅಗಿಬೇಕು. ತುತ್ತು ಹೇಗಿರಬೇಕಂದ್ರೆ ಭಾಳ ಚಿಕ್ಕ ತುತ್ತಿರಬೇಕು, ಮತ್ತೊಂದು ದೊಡ್ಡ ತುತ್ತು ತೊಗೊಂಡು 32 ಬಾರಿ ಅಗಿಲಿಕ್ಕೆ ಆಗೋದಿಲ್ಲ. ಭಾಳ ಜನ ದೊಡ್ಡ ದೊಡ್ಡ ತುತ್ತು ಇಟ್ಕೊಂಡಾಗ ಅಗಿಲಿಕ್ಕಾಗದೆ ಹಾಗೆ ನುಂಗಿಬಿಡ್ತಾರೆ. ಚಿಕ್ಕ ತುತ್ತಿದ್ರೆ ಅದು ಚೆನ್ನಾಗಿ ಅಗಿಬಹುದು, ಅದು ಸಿಗುತ್ತೆ, ಅದು ಸಮರ್ಪಕವಾಗಿ ಜೀರ್ಣ ಆಗುತ್ತೆ ಬಾಯಲ್ಲಿ. ಆ ಜೀರ್ಣಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಚೆನ್ನಾಗಿ ಅಗದು ಆಹಾರ ಸೇವನೆ ಮಾಡದೇ ಇರೋದು. ಇನ್ನು ಆಹಾರ ಸೇವನೆ ಮಾಡಬೇಕಾದ್ರೆ ಏನೇನೋ ವಿಚಾರ ಮಾಡಿಕೊಂಡು ಮಾತಾಡಿಕೊಂಡು ಆಹಾರ ಸೇವನೆ ಮಾಡೋದ್ರಿಂದ ಹೊಟ್ಟೆಗೆ ಗಾಳಿ ಹೋಗಿ ಅಜೀರ್ಣ ಸೃಷ್ಟಿಯಾಗುತ್ತೆ. ಆಹಾರ ಸೇವನೆ ಮಾಡಬೇಕಾದ್ರೆ ಮಾತಾಡಬಾರ್ದು, ಮೊಬೈಲ್ ನೋಡಬಾರ್ದು, ಟಿ ವಿ ನೋಡಬಾರ್ದು, ಪ್ರಸನ್ನವಾಗಿರಬೇಕು, ಮೌನ. ಆಹಾರ ಸೇವನೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅನ್ಬೇಕು. ಪಂಚ ಪ್ರಾಣಗಳಿಗೆ ಪಂಚಾಕ್ಷರಿ ಮಂತ್ರದಿಂದ ಶಕ್ತಿ ದೊರೀತದೆ. ನಮ್ಮ ಶರೀರದಲ್ಲಿ ಭೂಮಿ, ನೀರು, ಹಾಗೆ ಅಗ್ನಿ, ವಾಯು, ಆಕಾಶ ತತ್ವಗಳಿದ್ದಾವೆ. ಆ ಒಂದು ತತ್ವಗಳಿಗೆ ಸತ್ವನೇ ಪಂಚ ಅಕ್ಷರ ಮಂತ್ರ ನಮಃ ಶಿವಾಯ. ಅದನ್ನು ಆಹಾರ ಸೇವನೆ ಮಾಡಬೇಕಾದ್ರೆ ಒಂದೊಂದು ಅಕ್ಷರದಿಂದನೂ ಒಂದೊಂದು ಸತ್ವಗಳು ಸೃಷ್ಟಿಯಾಗಿದ್ದಾವೆ. ಭೂತತ್ವ ನಕಾರದಿಂದ ಸೃಷ್ಟಿಯಾಗಿದೆ, ಹಾಗೂ ಜಲತತ್ವ ಮಕಾರದಿಂದ ಸೃಷ್ಟಿಯಾಗಿದೆ, ಅಗ್ನಿತತ್ವ ಶಿಕಾರದಿಂದ ಸೃಷ್ಟಿಯಾಗಿದೆ, ವಾಯುತತ್ವ ವಕಾರದಿಂದ ಸೃಷ್ಟಿಯಾಗಿದೆ, ಆಕಾಶ ತತ್ವ ಯಕಾರದಿಂದ ಸೃಷ್ಟಿಯಾಗಿದೆ, ನಾದ ನಾದದಿಂದ ಬಿಂದು, ಬಿಂದುವಿನಿಂದ ಕಳೆ ಅಂತಕ್ಕಂಥದ್ದು ಬಹಳ ಮುಖ್ಯ, ಅದನ್ನೆಲ್ಲ ತಿಳ್ಕೋಬೇಕು. ಇದು ಸೈಂಟಿಫಿಕ್ ಆಗಿನೂ ಕೂಡ ನೀವು ತಿಳ್ಕೋಬಹುದು. ಹಾಗಾಗಿ ಪ್ರಸಾದ ಸೇವನೆ ಮಾಡ್ಬೇಕಾದ್ರೆ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವ ಎಲ್ಲ ವೈಬ್ರೇಷನ್ಗಳು ಆಹಾರ ಸೇವನೆ ಮಾಡಬೇಕಾದ್ರೆ ಅದು ಶರೀರದ ಒಂದು ಧಾರಣಾ ಶಕ್ತಿಯನ್ನು ಹೆಚ್ಚಿಸಿ ನಮ್ಮ ಶರೀರದಲ್ಲಿ 108 ರೀತಿಯ ಜೀರ್ಣಾಂಗ ವ್ಯವಸ್ಥೆಯ ಕೇಂದ್ರಗಳಿರ್ತವೆ. ಅವೆಲ್ಲ ಕೇಂದ್ರಗಳು ಕ್ರಿಯಾಶೀಲವಾಗಿ 108 ಹಂತದಲ್ಲಿ ನಮ್ಮ ಆಹಾರ ಜೀರ್ಣ ಆಯಿತು ಅಂತ ಹೇಳಿದರೆ ನಾವು 108 ವರ್ಷಕ್ಕೂ ಅಧಿಕವಾಗಿ ಬದುಕ್ಬೋದು ಗ್ಯಾಸ್ಟ್ರಿಕ್ ಬರೋದೇ ಇಲ್ಲ. ಇಲ್ಲಾಂದರೆ 108 ಸಮಸ್ಯೆಗಳನ್ನು ಅನುಭವಿಸಿ ಗ್ಯಾಸ್ಟ್ರಿಕ್ ಅನುಭವಿಸಿ ಜೀವನದಲ್ಲಿ ನರಕ ಅನುಭವಿಸಿ ಸಾಯಬೇಕಾಗುತ್ತೆ. ಸಂಧಿವಾತ ಬಂತು, ಆಮವಾತ ಬಂತು, ತಲೆನೋವು ಬಂತು, ಬಿ ಪಿ ಬಂತು, ಶುಗರ್ ಬಂತು, ಅರ್ಥರೈಟಿಸ್ ಬಂತು, ಕೊಲೆಸ್ಟ್ರಾಲ್ ಬಂತು, ಥೈರಾಯ್ಡ್ ಬಂತು, ಗರ್ಭಕೋಶ ಸಮಸ್ಯೆ ಬಂತು. ಯಾಕೆ ಬಂತು? ಜೀರ್ಣ ಆಗದೆ ಆಮ ಸೃಷ್ಟಿಯಾಗಿ ಆಮವಾತ ಶರೀರದ ಕೋಶಗಳನ್ನು ಹಾಳು ಮಾಡಿ ಅದರಿಂದಾಗಿ ಬರ್ತಕ್ಕಂಥ ರೋಗಗಳು. ಈ ವಾತವಿಕಾರ ಗ್ಯಾಸ್ಟ್ರಿಕ್ಕು ಅದು ವಾತವಿಕಾರಗಳನ್ನು ಸೃಷ್ಟಿ ಮಾಡಿ ಶರೀರದಲ್ಲಿ 80 ಅಧಿಕ ರೋಗಗಳನ್ನು ಸೃಷ್ಟಿ ಮಾಡುತ್ತೆ. ಆ 80 ರೋಗಗಳು ಮತ್ತೆ 10 ರೋಗಗಳನ್ನು ಉತ್ಪತ್ತಿ ಮಾಡಿದರೆ 800 ರೋಗ ಆಯಿತು. ಹಾಗೆ ಲಕ್ಷಾಂತರ ರೋಗಗಳು, ಈಗ ಬದಲು 16 ರೋಗಗಳಂತ ಮಾತಾಡ್ತಾ ಇದ್ದೀವಿ. ಈಗ 1000 ಲಕ್ಷಾಂತರ ಅನ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಒಂದರಿಂದ ಮತ್ತೊಂದು, ಮತ್ತರಿಂದ ಇನ್ನೊಂದು, ಮತ್ತೊಂದರಿಂದ ಮುಗಿದೊಂದು, ಹೀಗೆ ಕಾಯಿಲೆಗಳ ಒಂದು ಸಂಖ್ಯೆ ಹೆಚ್ಚಾಗ್ತದೆ. ಅದೆಲ್ಲದಕ್ಕೂ ಕಾರಣ ಇದೇ ಗ್ಯಾಸ್ಟ್ರಿಕ್.
2: ಸ್ನೇಹಿತರೆ, ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಇದರಿಂದ ಯಾವೆಲ್ಲ ಸಮಸ್ಯೆಗಳು ಉಂಟಾಗತ್ತೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಸರಳವಾಗಿ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರು. ಈ ಸಮಸ್ಯೆಗಳು ಬರಬಾರ್ದು ಅಂದರೆ ನಮ್ಮ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳು ಕೂಡ ಹೇಗಿರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಹಾಗಾದರೆ ಅಕಸ್ಮಾತ್ ಆಗಿ ಈ ಸಮಸ್ಯೆ

0: ಆಗ್ತದೆ.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರು ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ, ಬಂದಾಗ ಯಾವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಅಕಸ್ಮಾತಾಗಿ ಈ ಗ್ಯಾಸ್ಟ್ರಿಕ್ ಬಂದಾಗ ಮನೆ ಮದ್ದುಗಳನ್ನು ಔಷಧಿ ರೂಪದಲ್ಲಿ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಮನೆ ಮದ್ದುಗಳ ಬಗ್ಗೆ

0: ನೋಡೋಣ.
1: ಇನ್ನು ಇದರ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆ ಪರಿಹಾರವನ್ನು ಹೇಳ್ತಾ ಇದ್ದೇನೆ. ಅಗತ್ ತಿನ್ನಬೇಕು ಅಂಥೇಳಿ, ಚೆನ್ನಾಗಿ ಅಗತ್ ತಿನ್ನಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ, ಇದೆಲ್ಲವನ್ನು ಸರಿಪಡಿಸ್ಕೊಳ್ಬೇಕು. ಮನೆ ಮದ್ದನ್ನು ನೋಡೋಣ. ಈಗ 100 ಗ್ರಾಮ್ ಸೋಂಪು ಕಾಳು, 100 ಗ್ರಾಮ್ ಓಮ್ ಕಾಳು, 100 ಗ್ರಾಮ್ ಸೋಂಪು ಕಾಳು, 100 ಗ್ರಾಮ್ ಓಮ್ ಕಾಳು, 100 ಗ್ರಾಮ್ ಶುಂಠಿ, 100 ಗ್ರಾಮ್ ಸೈಂಧವ ಲವಣ, ಇವೆಲ್ಲವನ್ನು ಸೇರಿಸಿ ಏನು ಮಾಡಬೇಕು, ಪುಡಿ ಮಾಡಬೇಕು. ಈ ಪುಡಿಯನ್ನು ಬೆಳಗ್ಗೆ ಸಂಜೆ ಒಂದು ಚಮಚದಷ್ಟು ಉಗುರು ಬೆಚ್ಚನೆಯ ನೀರಿನಲ್ಲಿ, 50 ml ನೀರಿನಲ್ಲಿ ಸೇವನೆ ಮಾಡಿದರೆ ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ ಹೊರಟೋಗುತ್ತೆ. ಒಂದೇ ಮನೆ ಮದ್ದಾಯಿತು. ಇನ್ನು ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಈ ಆಯುರ್ವೇದದಲ್ಲಿ ಹೇಳ್ತಾರೆ, ಭೋಜನ ಆಗರೆ ಅರ್ಧಕ ಸೈಂಧವ ಭುಂಜತೆ ಅಂಥೇಳಿ. 1 ಇಂಚಿನಷ್ಟು ಹಸಿ ಶುಂಠಿಯನ್ನು ಸ್ವಲ್ಪ ಸೈಂಧವ ಲವಣದಲ್ಲಿ ಅದ್ದಿ ಅದನ್ನು ಅಗದು ನಿಧಾನವಾಗಿ ರಸ ಸೇವನೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗುತ್ತೆ, ಗ್ಯಾಸ್ಟ್ರಿಕ್ ಸರಿಯಾಗುತ್ತೆ. ಅರ್ಧಕ ಅಂದರೆ ಹಸಿ ಶುಂಠಿ, ಸೈಂಧವ ಅಂದರೆ ಲವಣ. ಇದರ ಸೇವನೆಯಿಂದಾಗಿಯೂ ಕೂಡ ಗ್ಯಾಸ್ಟ್ರಿಕ್ ಹೊರಟೋಗುತ್ತೆ. 1 ಚಮಚ ಶುಂಠಿ ರಸ, 2 ಚಮಚ ನಿಂಬೆಹಣ್ಣು ರಸ, 6 ಚಿಟಿಕೆ ಹಿಂಗು, 6 ಚಿಟಿಕೆ ಸೈಂಧವ ಲವಣವನ್ನು ಬೆರೆಸಿ 20-30 ml ನೀರಿನಲ್ಲಿ ಸೇರಿಸಿ ಸೇವನೆ ಮಾಡಿದರೂ ಕೂಡ ಗ್ಯಾಸ್ಟ್ರಿಕ್ ಭಾಳ ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ. ಇದೆಲ್ಲ ಇನ್ಸ್ಟಂಟಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದು. ಮತ್ತು ಹಿಂಗೆ ನಿವಾರಣೆ ಮಾಡ್ಕೊಳ್ಳೋದು, ಮತ್ತೆ ಹೊಲಸು ಮಾಡ್ಕೊಳ್ಳೋದು, ಮತ್ತು ನಿವಾರಣೆ ಮಾಡ್ಕೊಳ್ಳೋದು, ಮತ್ತು ಹೊಲಸು ಮಾಡ್ಕೊಳ್ಳೋದು ಅಲ್ಲ ಜೀವನ. ಅಂದರೆ ನಿವಾರಣೆ ಮಾಡ್ಕೊಂಡ್ಮೇಲೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನ ಪದ್ಧತಿನ ರೂಢಿಸ್ಕೊಳ್ಬೇಕು. ಅಂದಾಗ ಆ ನಿವಾರಣೆ ಮಾಡಿಕೊಂಡಿದ್ದಕ್ಕೂ ಕೂಡ ಅರ್ಥ ಇರುತ್ತೆ. ಮಲಬದ್ಧತೆಯಿಂದ ಗ್ಯಾಸ್ಟ್ರಿಕ್ ಸೃಷ್ಟಿಯಾಗುತ್ತೆ. ಯಾಕಂದರೆ ಮಲ ಸರಿಯಾಗಿ ಹೊರಗಡೆ ಹೋದಾಗ ಅಪಾನವಾಯು ಕ್ರಿಯಾಶೀಲವಾಗಿರುತ್ತೆ. ಇಲ್ಲಾದರೆ ಆ ಅಪಾನವಾಯು ಎಲ್ಲ ಹೊಟ್ಟೆ ತುಂಬ ತುಂಬಿಕೊಂಡು ಕರಳು ಊತ ಬರ್ತದೆ. ಆ ಊತ ಎಲ್ಲ ಶರೀರದಲ್ಲಿ ವ್ಯಾಪಿಸಿಕೊಂಡಾಗ ಭಯಾನಕ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಉಂಟಾಗ್ತದೆ. ಗ್ಯಾಸ್ಟ್ರೈಟಿಸ್ ಅದೆಲ್ಲ ಅಲ್ಸರ್ ಆಗಿ ಪರಿವರ್ತನೆ ಆಗ್ತದೆ. ಶರೀರ ಎಲ್ಲ ಎಷ್ಟು ಅಂತ ಹೇಳಿದ್ರೆ ಕೈ ಎತ್ತಲಿಕ್ಕೆ ಕಾಲು ಎತ್ತಲಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟೊಂದು ಜಡತ್ವ ಸೃಷ್ಟಿಯಾಗುತ್ತೆ ಗ್ಯಾಸ್ಟ್ರಿಕ್ಕಿಂದ. ಅದಕ್ಕೆ ಅದು ಸೃಷ್ಟಿ ಆಗಬಾರ್ದು ಅಂದರೆ ಮಲಬದ್ಧತೆಯಿಂದನೂ ಕೂಡ ಇದು ಬರುತ್ತೆ ಅಂಥೇಳಿ ಆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಅದೇನು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಇದು ಆರೋಗ್ಯಕರವಾಗಿರೋದು, ಆಯಸ್ಸು ವೃದ್ಧಿ ಮಾಡುತ್ತೆ, ನವಚೈತನ್ಯ ಯೋಗದ ಆಹಾರ ಅಂತ ಹೇಳ್ಬೋದು ಇದನ್ನು. ಯೋಗ ಸಾಧನೆ ಮಾಡೋರು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಸಾತ್ವಿಕ ಶಕ್ತಿಯನ್ನು ತುಂಬುತ್ತದೆ, ಕರಳನ್ನು ಸ್ವಚ್ಛ ಮಾಡುತ್ತೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ, ಗ್ಯಾಸ್ಟ್ರಿಕ್ಗೆ ಪರಿಹಾರವನ್ನು ಒದಗಿಸುತ್ತೆ. ತ್ರಿಫಲ ಚೂರ್ಣದಲ್ಲಿ ಇದು ಒಂದು ಬೆರೆತಿರುತ್ತೆ. ಆಮ್ಲ ಅಂದರೆ ನೆಲ್ಲಿಕಾಯಿ, ತಾರೆಕಾಯಿ ಮತ್ತು ಅಳಲೆಕಾಯಿ, ಈ ಮೂರು ಸೇರಿದಾಗ ತ್ರಿಫಲ ಚೂರ್ಣ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಹೊಟ್ಟೆ ಶುದ್ಧಿ ಕೊಡ್ತಾರೆ. ನೀವು ಫ್ರೆಶ್ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದ್ರೆ ಬಹಳ ಚೆನ್ನಾಗಿ ನಿಮ್ಮ ಹೊಟ್ಟೆ ಸ್ವಚ್ಛ ಆಗ್ತದೆ, ಬಹಳ ಚೆನ್ನಾಗಾಗುತ್ತೆ. ಹಾಗೆ ವರ್ಷಕ್ಕೆ ಒಂದು ಬಾರಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಇಂತಹ ಸಮಸ್ಯೆಗಳು ಬರೋದೇ ಇಲ್ಲ. ಪಂಚಕರ್ಮ ಚಿಕಿತ್ಸೆ ಶರೀರದ ಶುದ್ಧೀಕರಣದ ಚಿಕಿತ್ಸೆ. ನಮ್ಮ ಆಶ್ರಮದಲ್ಲಿ ಪಂಚಭೂತ ಶುದ್ಧಿ ಅಂತ ತಯಾರಿಸಿದ್ದೇವೆ, ಕರಳನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡುತ್ತೆ. ಅಂತಹ ಚಿಕಿತ್ಸೆಗಳನ್ನು ನೀವು ಪಡ್ಕೊಳ್ಳೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಆತ್ಮೀಯರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬಹಳ ಪ್ರಧಾನವಾಗಿ ಇನ್ನೊಂದಿಷ್ಟು ಕಾರಣ ಅಂದರೆ ಆಹಾರ ಸೇವನೆಯ ನಂತರ ತಕ್ಷಣ ಕೆಲಸ ಮಾಡಬಾರ್ದು. ಆಹಾರ ಸೇವನೆ ಮಾಡಿದ್ಮೇಲೆ ಸ್ವಲ್ಪ ಒಂದು 1/2 ಗಂಟೆ, ಒಂದು 10-15 ನಿಮಿಷ ಕೂರಬೇಕು, ವಜ್ರಾಸನದಲ್ಲಿ ಕೂರೋದು. ಎಡಗಡೆ ಮಲ್ಕೋಬೇಕು ರಾತ್ರಿ, ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲು ಮಾಡಿ ಮಲಗಿದರೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಎಡಗಡೆ ಭುಜ ಮೇಲ್ಮಾಡಿ ಬಲಗಡೆ ಭುಜ ಎಡಗಡೆ ಭುಜ ಕೆಳಗೆ ಬಲಗಡೆ ಭುಜ ಮೇಲ್ಮಾಡಿ ಮಲಗಿದಾಗ ಲಿವರ್ ಬಲಗಡೆ ಇರುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಡೈಜೆಸ್ಟಿವ್ ಎಂಜೈಮ್ಸ್ ಅಂತ ಏನು ಹೇಳ್ತೇವೆ, HCl ಹೈಡ್ರೋಕ್ಲೋರಿಕ್ ಆಸಿಡ್, ಅದು ಹೊಟ್ಟೆಗೆ ಬಿದ್ದಾಗ ಚೆನ್ನಾಗಿ ಜೀರ್ಣ ಆಗುತ್ತೆ. ಇನ್ನು ಆಹಾರವನ್ನು ನಾವು ಹೇಗೆ ಅಂದರೆ ಬಹಳ ಅಗತ್ಯತೆ ಇರೋಷ್ಟು ಸೇವನೆ ಮಾಡಬೇಕು. ಕೆಲವು ಜನ ಹಾಲ್ಟಿ ಮೀಲ್ ಸೇವನೆ ಮಾಡ್ತಿರ್ತಾರೆ, ಅಂದರೆ ವಿಪರೀತವಾಗಿ ತಿನ್ನೋದು ರುಚಿ ಇದೆ ಅಂತ ವಿಪರೀತವಾಗಿ ತಿನ್ನೋದು, ಹಾಗೆಲ್ಲ ಮಾಡಬಾರ್ದು. ಹಾಲ್ಟಿ ಮೀಲ್ ಅಂದರೆ ಅಧಿಕವಾಗಿ ನೀವು ಮಿಕ್ಸಿಯಲ್ಲಿ ಲೋಡ್ ಹಾಕಿ ತಿರುಗುತ್ತೆ, ಅದು ತಿರುಗೋದಿಲ್ಲ. ಅದೇ ರೀತಿ ಅಧಿಕವಾದ ಆಹಾರವೇ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ. ಹಗಲತ್ತಿನಲ್ಲಿ ಮಲ್ಕೊಳ್ಳೋದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ, ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ಹೊಕ್ಕಳಿಗೆ ಸ್ವಲ್ಪ ಹರಳೆಣ್ಣೆನೋ ಅಥವಾ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಮಲ್ಕೊಂಡ್ರೆ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಆಗಿರ್ತದೆ. ಇದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಆವಾಗವಾಗ ಜೀರಿಗೆ ಕಷಾಯವನ್ನು ಕುಡಿತಾ ಇರಿ, ಅದರಿಂದನೂ ಕೂಡ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗುತ್ತೆ. ನಿಂಬೆಹಣ್ಣಿನ ಜ್ಯೂಸ್ ಕುಡೀರಿ, ಅದು ಕೂಡ ಡೈಜೆಸ್ಟಿವ್ ಸಿಸ್ಟಮನ್ನು ಕ್ರಿಯಾಶೀಲಗೊಳಿಸುತ್ತೆ. ನಿಂಬೆಹಣ್ಣಿನ ಜ್ಯೂಸು, ಜೀರಿಗೆ ಕಷಾಯ ಹಾಗೂ ಶುಂಠಿ ಕಷಾಯ, ಹಸಿ ಶುಂಠಿ ಕಷಾಯ, ತುಳಸಿ ಕಷಾಯ ಹಾಗೂ ನೆಲನೆಲ್ಲೆಯ ಕಷಾಯ ಇವೆಲ್ಲವೂ ಕೂಡ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತವೆ. ಎಷ್ಟು ದಿವಸ ಕುಡಿಬೇಕು, ಹೆಂಗೆ ಕುಡಿಬೇಕಂದ್ರೆ ಎಲ್ಲವನ್ನು ಒಂದು ತಿಂಗಳು ಮೂರು ತಿಂಗಳು ಕುಡಿತಾ ಹೋಗೋದು, ಇವನ್ನೆಲ್ಲವನ್ನು ಒಂದೊಂದು ತಿಂಗಳು ಎರಡು ತಿಂಗಳು ಬದಲಾಯಿಸ್ತಾ ಹೋದರೆ ಏನು ತೊಂದರೆ ಇಲ್ಲ. ಒಂದನ್ನೇ ನಿರಂತರವಾಗಿ ಸೇವನೆ ಮಾಡೋದು ಒಳ್ಳೆಯದಲ್ಲ, ಅದಕ್ಕೆ ಅಡಿಕ್ಷನ್ ಆಗ್ತದೆ ನಮ್ಮ ಶರೀರ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ದಯವಿಟ್ಟು ಚಹಾ ಕಾಫಿಯನ್ನು ಬಿಟ್ಟರೆ ಮಾತ್ರ ನಿಮ್ಮ ರೋಗದ ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು. ಇಲ್ಲಾಂದರೆ ಚಹಾ ಕಾಫಿ ಕುಡಿಯೋರಿಗೆ ಗ್ಯಾಸ್ಟ್ರಿಕ್ ಒಳ್ಳೆಯದು, ಗ್ಯಾಸ್ಟ್ರಿಕ್ ನಿವಾರಣೆ ಆಗಲಿಕ್ಕೆ ಸಾಧ್ಯವಿಲ್ಲ.
0: ಸ್ನೇಹಿತರೆ, ಕೇಳಿದ್ರಲ್ವಾ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಇದು ಬಂದಾಗ ನಾವು ಯಾವ ರೀತಿಯಲ್ಲಿ ಇದ್ರ ಬಗ್ಗೆ ಕೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ಇಲ್ಲಿ ಆಹಾರ ಸೇವನೆ ಮಾತ್ರ ಮುಖ್ಯ ಅಲ್ಲ, ಆಹಾರ ಸೇವನೆ ಜೊತೆ ಜೊತೆಗೆ ನಾವು ಕೂಡ ಯಾವ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿರ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಅಂತ ಹೇಳ್ತಾ, ಈ ದಿನ ವೈದ್ಯಶ್ರೀ ಚನ್ನಬಸವಣ್ಣ ಗುರುಗಳು ತಿಳಿಸಿದಂತಹ ಈ ಎಲ್ಲ ಮಾಹಿತಿ ನಿಮಗೆಲ್ಲ ತುಂಬ ಉಪಯುಕ್ತ ಆಯಿತು ಅಂದ್ಕೊಳ್ತೀನಿ. ಚನ್ನಬಸವಣ್ಣ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ, ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೂರ್ಯ ಕೆಲವರಿಗೆ ಬಿಸಿಲು ಅನ್ನಿಸ್ತಾನೆ, ಇನ್ ಕೆಲವರಿಗೆ ಬೆಳಕು ಅನ್ನಿಸ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನ್ನಿಸ್ಬೋದು, ಇನ್ ಕೆಲವರಿಗೆ ಕೆಟ್ಟವರು ಅಂತಾನೂ ಅನ್ನಿಸ್ಬೋದು. ಅದಕ್ಕೆ ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕು, ಜನರ ಯೋಚನೆ ಅಂತಲ್ಲ. ಅವ್ರು ಹಾಗೆ ಅನ್ಕೊಳ್ತಾರೆ, ಇವ್ರು ಹೀಗೆ ಅನ್ಕೊಳ್ತಾರೆ ಅಂತ ನೀವು ಅವ್ರಿವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಇಷ್ಟಪಟ್ಟಂತೆ ಬದುಕೋದು ಯಾವಾಗ ಅಲ್ವಾ? ನಿಮಗೋಸ್ಕರನೂ ಕೂಡ ನೀವು ಜೀವಿಸಿ. ಆಲ್ ಈಸ್ ವೆಲ್. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಹೆಗ್ಗೋಡಿನ ನಿನಾಸಂ ರಂಗಶಿಕ್ಷಣ ಸಂಸ್ಥೆ ಪ್ರಾಚಾರ್ಯ ಎಂ ಗಣೇಶ್ ಹಾಗೂ ಹೊನ್ನೇಸರ ಗ್ರಾಮದ ರಂಗಭೂಮಿ ಕಲಾವಿದೆ ಪಣಿಯಮ್ಮ ಅವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಪ್ರಶಸ್ತಿ ಪುರಸ್ಕೃತ ಎಂ ಗಣೇಶ್ ಅವರು ಸ್ಪಂದನ, ಚರಕ, ನಿನಾಸಂ, ಕಾಗೋಡು, ರಂಗಮಂಚ ಮತ್ತಿತರರ ರಂಗ ತಂಡಗಳಿಗೆ ನಾಟಕ ನಿರ್ದೇಶಿಸಿದ್ದಾರೆ. ರಂಗ ನಿರ್ದೇಶಕ ಬಿವಿ ಕಾರಂತ್, ಕೆವಿ ಅಕ್ಷರ, ಇಕ್ಬಾಲ್ ಅಹಮದ್ ಅವರ ನಿರ್ದೇಶನದ ನಾಟಕದಲ್ಲಿ ಅಭಿನಯಿಸಿದ್ದಾರೆ. ಆಧುನಿಕ ಕನ್ನಡ ರಂಗಭೂಮಿಯ ಹೊಸ ಸಾಧ್ಯತೆಗಳು ಈ ವಿಷಯ ಕುರಿತು ಕುವೆಂಪು ವಿಶ್ವವಿದ್ಯಾಲಯದಿಂದ PhD ಪಡೆದಿದ್ದಾರೆ. ಕನ್ನಡದ ರಂಗ ಪ್ರಯೋಗಗಳಲ್ಲಿ ಇವರ ಪ್ರಯೋಗಶೀಲ ಚಿಂತನೆಗಳು ಜನಮನ ಸೆಳೆದಿವೆ. ನಟರಾಗಿ ನಿರ್ದೇಶಕರಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾಗರ ತಾಲೂಕಿನ ಹೊನ್ನೇಸರ ಗ್ರಾಮದ ಪಣಿಯಮ್ಮ ರಂಗ ಕಲಾವಿದೆಯಾಗಿ ನಾಟಕಗಳ ನೇಪಥ್ಯದಲ್ಲೂ ಕೆಲಸ ಮಾಡಿಕೊಂಡು ಬಂದವರು. 1985-86 ನಿನಾಸಂ ರಂಗಶಿಕ್ಷಣ ಕೇಂದ್ರದಿಂದ ಡಿಪ್ಲೊಮೋ ಪಡೆದು ನಿನಾಸಂ ತಿರುಗಾಟ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಮಲೆನಾಡಿನ ಕಲೆ, ಹಸೆ ಚಿತ್ತಾರವನ್ನು ಒಳಗೊಂಡಂತೆ ಡೊಳ್ಳು ಕುಣಿತದಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ನಿರ್ದೇಶನ ಮಾಡಿದ್ದಾರೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕು ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆಯಲ್ಲಿ ಇನ್ನಷ್ಟು ಗುಣಮಟ್ಟದ ಸೇವೆ ಒದಗಿಸುವ ಸಲುವಾಗಿ ಮೂಲ ಸೌಲಭ್ಯ ಹೆಚ್ಚಿಸಬೇಕು ಎಂದು ಶಾಸಕ ಬಿವೈ ವಿಜಯೇಂದ್ರ ಅವರು ಆರೋಗ್ಯ ಸಚಿವ ಯುಟಿ ಖಾದರ್ ಅವರನ್ನು ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಸಾರ್ವಜನಿಕ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವ ಹಾಗೂ ಬಾಕಿ ಇರುವ ಕೆಲಸವನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಇಲಾಖೆಗೆ ಹಸ್ತಾಂತರಗೊಳಿಸುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಕಟ್ಟಡ ಹಸ್ತಾಂತರ ಬಳಿಕ ರಕ್ತನಿಧಿ ಸ್ಥಾಪನೆಗೆ ಉಪಕರಣ, ಸಿಬ್ಬಂದಿಯನ್ನು ಅವಶ್ಯಕತೆಗೆ ಅನುಗುಣವಾಗಿ ಒದಗಿಸುವುದಾಗಿ ಭರವಸೆ ನೀಡಿದರು. ಆಸ್ಪತ್ರೆಗೆ ಒಂದು ಹೆಚ್ಚುವರಿ ಆಂಬ್ಯುಲೆನ್ಸ್ ನೀಡುವಂತೆ, ಆಸ್ಪತ್ರೆಗೆ ತುರ್ತಾಗಿ ಅವಶ್ಯವಿರುವ ನೇತ್ರ ತಜ್ಞ ವೈದ್ಯರನ್ನು ಗುತ್ತಿಗೆ ಆಧಾರದ ಮೇಲೆ ಒದಗಿಸಲು ಡಿಎಚ್ಒ ಅವರಿಗೆ ಸೂಚಿಸಿದರು. ಮುಂದಿನ ವಿವರ. ಕೇಂದ್ರೀಯ ವಿದ್ಯಾಲಯ ಸಂಘಟನದಿಂದ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ 55ನೇ ರಾಷ್ಟೀಯ ಮಟ್ಟದ ಈಜು ಕ್ರೀಡಾಕೂಟದಲ್ಲಿ ಶಿವಮೊಗ್ಗ ಕ್ರೀಡಾ ಸಂಕೀರ್ಣದ ಈಜುಪಟು ಬಿ ಲತಿಕಾ 2ನೇ ಕಂಚಿನ ಪದಕ ಪಡೆದಿದ್ದಾರೆ. ಫ್ರೀಸ್ಟೈಲ್ 100 ಮೀಟರ್ ಮತ್ತು 4,100 ರಿಲೇ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕಂಚಿನ ಪದಕ ಪಡೆದಿದ್ದಾಳೆ. ಈಜುಪಟುಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ರೇಖ್ಯಾ ನಾಯಕ್ ಮತ್ತು ಆಲ್ಬಿನ್ ಮ್ಯಾಥೋ ಅವರು ಪದಕ ಮತ್ತು ಪ್ರಶಸ್ತಿ ಪತ್ರ ಪ್ರದಾನ ಮಾಡಿದರು. ಮುಂದಿನ ವಿವರ. ಜೆಸಿಎ ಶಿವಮೊಗ್ಗ ವಿವೇಕ್, ಯಕ್ಷರಾಘವ, ಜನ್ಸಾಲೆ ಪ್ರತಿಷ್ಠಾನ ಮತ್ತು ಅತಿಥಿ ಕಲಾವಿದರ ಸಹಯೋಗದಲ್ಲಿ ಕಂದಾವರ ರಘುರಾಮ ಶೆಟ್ಟಿ ವಿರಚಿತ ಚೆಲುವೆ ಚಿತ್ರಾವತಿ ಯಕ್ಷಗಾನ ಪ್ರದರ್ಶನ ನಾಳೆ ಸಂಜೆ 5 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಸಿಎ ಶಿವಮೊಗ್ಗ ವಿವೇಕ್ ಪ್ರಮುಖ ಉದಯ್ ಕಡಂಬ ತಿಳಿಸಿದರು. ಯಕ್ಷಗಾನದ ಹಿಮ್ಮೇಳದಲ್ಲಿ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಮತ್ತು ದರ್ಶನ್ ಗೌಡ ಗೋಳಿಹೊಳೆ ಭಾಗವತರಾಗಿ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಅತಿಥಿ ಭಾಗವತರಾಗಿರುವರು. ಶಶಾಂಕ್ ಆಚಾರ್ಯ, ಕಿರಿಮಂಜೇಶ್ವರ ಮದ್ದಳೆ ಮತ್ತು ಪ್ರಜ್ವಲ್ ಮಂದಾಡಿ ಚಂಡೆ ವಾದಕರಾಗಿ ಸಾಥ್ ನೀಡುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ವ್ಯಕ್ತಿತ್ವ ವಿಕಸನ ಪ್ರತಿಯೊಬ್ಬರ ಜೀವನದಲ್ಲೂ ಬದಲಾವಣೆ ತರುವುದೇ ಶಿವಶರಣರ ಪ್ರಮುಖ ಚಿಂತನೆಯಾಗಿತ್ತು ಎಂದು ಸೊರಬ ಕಾನುಕೇರಿ ಮಠದ ಶ್ರೀ ಗಣಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಸೊರಬ ಪಟ್ಟಣದ ಕಾನುಕೇರಿ ಮಠದಲ್ಲಿ ಸದ್ಗುರು ಸೇವಾ ಟ್ರಸ್ಟ್ ಟೌನ್, ವೀರಶೈವ ಸಮಾಜ ಮತ್ತು ಅಕ್ಕನ ಬಳಗದಿಂದ ವಚನ ಶ್ರಾವಣ ಸಂಜೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮನುಷ್ಯನ ಆಸೆ ಮೋಹಗಳಿಂದ ದೂರವಿರಬೇಕು. ಅಂತರಂಗದಲ್ಲಿ ಅಡಗಿರುವ ಅಹಂಕಾರ ಗುಣಗಳನ್ನು ದೂರ ಮಾಡಿಕೊಂಡು ನಡೆದಾಗ ಸಮಾಜದಲ್ಲಿ ಒಬ್ಬ ಆದರ್ಶ ಪ್ರಜೆಯಾಗಿ ಬೆಳೆಯಲು ಸಾಧ್ಯ. ಶಿವಶರಣರ ಚಿಂತನೆ ಸಮಾಜದಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಸಮಾಜದ ನಿರ್ಮಾಣದ ಕನಸು ಕಂಡಿದ್ದರು ಎಂದರು. ಉಪನ್ಯಾಸಕ ರವಿ ಕಲ್ಲಂಬಿ ಮಾತನಾಡಿ, 12ನೇ ಶತಮಾನದಲ್ಲಿ ವಚನಕಾರರು ಜೀವನದ ಸದೃಢತೆ ಹಾಗೂ ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದರು. 16ನೇ ಮತ್ತು 19ನೇ ಶತಮಾನದ ಸಮಾಜ ಸುಧಾರಣಾ ಚಳುವಳಿ, 12ನೇ ಶತಮಾನದ ವಚನ ಸಾಹಿತ್ಯ ಚಳುವಳಿ ಭದ್ರವಾದ ಭೂಮಿಕೆಯಾಗಿತ್ತು. ಅಕ್ಕನ ಬಳಗದವರು ತಾಲೂಕಿನ ವಚನ ಶ್ರಾವಣ ಸಂಜೆ ಕಾರ್ಯಕ್ರಮದ ಮೂಲಕ ವೈಚಾರಿಕ ಹಾಗೂ ಆಧ್ಯಾತ್ಮಿಕ ಜಾಗೃತಿ ಭಕ್ತಿಯ ಸಂದೇಶ ಸಾರುತ್ತಿರುವುದು ಶ್ಲಾಘನೀಯ ಎಂದರು. ಮುಂದಿನ ವಿವರ. ಪ್ರತಿ ವರ್ಷ ಗುರುಸ್ಪಂದನ ಕಾರ್ಯಕ್ರಮ ಆಗಬೇಕು. ಶಿಕ್ಷಕರು ತಮ್ಮ ಸೇವಾ ಪುಸ್ತಕದಲ್ಲಿ ಕಡ್ಡಾಯವಾಗಿ ಕಾರ್ಯಕ್ರಮವನ್ನು ನಮೂದಿಸಬೇಕು ಎಂದು ಬಿಇಒ ಆರ್ ಪುಷ್ಪ ಹೇಳಿದರು. ಸೊರಬ ತಾಲೂಕಿನ ಆನವಟ್ಟಿಯ ಗುರುಭವನದಲ್ಲಿ ಶಿಕ್ಷಕರಿಗೆ ಆಯೋಜಿಸಿದ್ದ ಗುರುಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವರ್ಷಕ್ಕೊಮ್ಮೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕರು ಸೇವಾ ಪುಸ್ತಕ ಪಡೆದುಕೊಂಡ ಸಂದರ್ಭ ಸೇರಿಸಬೇಕಾದ ಅಂಶಗಳನ್ನು ಗಮನಿಸಬೇಕು ಮತ್ತು ತಪ್ಪುಗಳು ಇದ್ದಲ್ಲಿ ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಶಿಕ್ಷಕರು ಶಾಲೆಗಳಿಗೆ ಸರಿಯಾದ ಸಮಯಕ್ಕೆ ಹೋಗುವ ಮೂಲಕ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು. ಶಾಲೆಯ ಅಭಿವೃದ್ಧಿ ಮತ್ತು ಕುಂದುಕೊರತೆಗಳನ್ನು ಇಲಾಖೆಯ ಗಮನಕ್ಕೆ ತರಬೇಕು ಎಂದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಮಡ್ಲೂರು ಮಾತನಾಡಿ, ಶಿಕ್ಷಕರು ಇಂದು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹರಿಸಬೇಕು ಎಂದು ಮನವಿ ಮಾಡಿದರು. ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಸಿ ಶಿವಕುಮಾರ್, ಸಮನ್ವಯಾಧಿಕಾರಿ ದಯಾನಂದ್ ಕಲ್ಲೇರ, ಗಜಾನನ ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಪರಸಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಯಾವುದೇ ರಾಷ್ಟ್ರ ಸಮರ್ಥ ಎನಿಸಿಕೊಳ್ಳುವುದಕ್ಕೆ ಸಮುದ್ರ ಭೂಭಾಗ, ಅತ್ಯಂತ ಬಲವಾದ ಸೇನಾಪಡೆ, ಬಲಿಷ್ಠ ಆರ್ಥಿಕತೆ, ವಿಜ್ಞಾನ ತಂತ್ರಜ್ಞಾನ, ಮಹತ್ವಾಕಾಂಕ್ಷಿ ಮತ್ತು ದೃಢ ನಿರ್ಧಾರಗಳು ಮಹತ್ವದ್ದಾಗಿದೆ ಎಂದು ಶಿರಸಿಯ ನಿವೃತ್ತ ಸೇನಾಧಿಕಾರಿ ಮೇಜರ್ ಗಣಪತಿ ಹೆಗಡೆ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ಕರ್ನಾಟಕ ಸಂಘದಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಸಮರ್ಥ ಭಾರತದ ಸಾಂಸ್ಕೃತಿಕ ವಿಕಾಸಕ್ಕೆ ಸೇನೆಯ ಕೊಡುಗೆ ಈ ಕಾರ್ಯಕ್ರಮ ಕುರಿತು ಉಪನ್ಯಾಸ ನೀಡಿದ ಅವರು, ಯಾವುದೇ ರಾಷ್ಟ್ರಗಳು ಆಯಾ ದೇಶಗಳ ಸೇನಾ ಬಲದ ಆಧಾರದ ಮೇಲೆ ಸಮರ್ಥವಾಗಿದೆ ಎನಿಸಿಕೊಳ್ಳುತ್ತದೆ. ಆ ನಿಟ್ಟಿನಲ್ಲಿ ಭಾರತವು ಪ್ರಬಲವಾದ ವಾಯುಪಡೆ, ಭೂಸೇನೆ ಮತ್ತು ನೌಕಾಪಡೆಯನ್ನು ಒಳಗೊಂಡಿದೆ. ಆ ಕಾರಣಕ್ಕೆ ಭಾರತ ಸಮರ್ಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ ಎಂದರು. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಮಗ್ಗಲು ಮುರಿದಿದೆ. ನಮ್ಮ ದೇಶದಲ್ಲಿ ವಿದ್ರೋಹಿಗಳು ಮತ್ತು ವಿಘಟನಾ ಶಕ್ತಿಗಿಂತ ರಾಷ್ಟ್ರಪ್ರೇಮಿಗಳ ದಂಡು ಹೆಚ್ಚಿದೆ. ರಾಷ್ಟ್ರಪ್ರೇಮ ಎಂಬುದು ಪ್ರತಿಯೊಬ್ಬರಿಗೂ ಅಸ್ಮಿತೆಯಾಗಿದೆ. ಭಾರತದಲ್ಲಿ 98% ದೇಶಭಕ್ತರಿದ್ದಾರೆ ಎಂದು ಹೇಳಿದರು. ಕಳೆದೆರಡು ದಶಕಗಳ ಪೂರ್ವದಲ್ಲಿ ಭಾರತವನ್ನು ಬೇರೆ ದೇಶದವರು ಬಹಳ ಹಗುರವಾಗಿ ಕಾಣುತ್ತಿದ್ದರು. ಆದರೆ 20 ವರ್ಷಗಳಿಂದ ಈಚೆಗೆ ಭಾರತ ಬಲಿಷ್ಠವಾಗಿದೆ. ನಮ್ಮನ್ನ ಹಗುರವಾಗಿ ಪರಿಗಣಿಸುತ್ತಿದ್ದವರಿಗೆ ವಿಜ್ಞಾನ ತಂತ್ರಜ್ಞಾನ ಒಳಗೊಂಡಂತೆ ಎಲ್ಲ ರಂಗದಲ್ಲೂ ತಿರುಗೇಟು ನೀಡುವ ಶಕ್ತಿಯನ್ನು ಬೆಳೆಸಿಕೊಂಡಿದ್ದೇವೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದಿಂದ ನವಿಲೆ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿ ಸೆಪ್ಟೆಂಬರ್ 5 ಮತ್ತು 6 ಸಹ್ಯಾದ್ರಿ ಕೃಷಿ ಸಂತೆ 2026 ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ರಾತ್ರಿ 8 ಕೃಷಿ ಸಂತೆ ಜರುಗಲಿದೆ. ಮೇಳದಲ್ಲಿ ಹಣ್ಣಿನ ಸಸಿಗಳ ನರ್ಸರಿ, ಅಲಂಕಾರಿಕ ಗಿಡಗಳು, ತರಕಾರಿ ಮತ್ತು ಹೂವಿನ ಬೀಜಗಳು, ತಾರಸಿ ಅಥವಾ ಕೈತೋಟದ ಪರಿಕರಗಳ ಮಾರಾಟ ಮಳಿಗೆಗಳು, ಅಲಂಕಾರಿಕ ಮೀನುಗಳು, ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಒಳಗೊಂಡ 50 ಮಳಿಗೆ ಸ್ಥಾಪಿಸಲಾಗುತ್ತಿದೆ. ಮೇಳವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಬೀಜಗಳು, ಸಸಿಗಳು ಮತ್ತು ಪರಿಕರಗಳು ಒಂದೇ ಸೂರಿನಡಿ ಪ್ರದರ್ಶನ, ಮಾರಾಟ ಮತ್ತು ತಾಂತ್ರಿಕ ಮಾಹಿತಿಯನ್ನ ರೈತ ಸಮೂಹಕ್ಕೆ ನೀಡುವ ಉದ್ದೇಶ ಹೊಂದಿದೆ. ಸಂತೆಯಲ್ಲಿ ಮಲೆನಾಡಿನ ವಿಶಿಷ್ಟ ಸಿಹಿ ಖಾದ್ಯ, ತೊಡದೇವು, ಉತ್ತರ ಕನ್ನಡದ ತಿಂಡಿ ತಿನಿಸುಗಳು ಹಾಗೂ ಸಿರಿಧಾನ್ಯಗಳ ಉತ್ಪನ್ನಗಳು ಮತ್ತು ಸ್ಥಳೀಯ ವಿಶಿಷ್ಟ ಖಾದ್ಯಗಳು, ಜೇನುತುಪ್ಪದ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳು ಪ್ರಮುಖ ಆಕರ್ಷಣೆಗಳಾಗಿರಲಿವೆ. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆಯಲು ರೈತರಿಗೆ ನೋಂದಣಿ ಅವಧಿಯನ್ನು 31 ವಿಸ್ತರಿಸಲಾಗಿದೆ. ಭತ್ತ ಹಾಗೂ ರಾಗಿ ಬೆಳೆಗಳಿಗೆ ನೋಂದಣಿ ಮಾಡಿಕೊಳ್ಳಲು 14 ಕೊನೆಯ ದಿನವಾಗಿತ್ತು. ರೈತರ ಕೋರಿಕೆಯ ಮೇರೆಗೆ ಇದೀಗ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ದಿನಾಂಕ ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಾಲ ಪಡೆಯದ ರೈತರು ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ಕಂದಾಯ, ಸಹಕಾರ ಇಲಾಖೆ, ಬ್ಯಾಂಕ್ಗಳು ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಎಂ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಅಲಂಕಾರ್ ಸಂಗೀತ ಸಭಾದಿಂದ 23 ಬೆಳಗ್ಗೆ 10 to 9 ಕರ್ನಾಟಕ ಸಂಘದಲ್ಲಿ ಸಭಾವ 5 ವಾರ್ಷಿಕೋತ್ಸವ ಹಾಗೂ ಪಂಚಾಕ್ಷರಿ ಗವಾಯಿ ಮತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತೋತ್ಸವ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಸಭಾದ ನಿಷಾದ್ ಹರ್ಲಾಪುರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸ್ತ್ರೀಯ ಸಂಗೀತಕ್ಕೆ ಉತ್ತೇಜನ ನೀಡಬೇಕು ಎನ್ನುವ ಉದ್ದೇಶದಿಂದ ಅಲಂಕಾರ್ ಸಂಗೀತ ಸಭಾ ಆರಂಭಿಸಲಾಯಿತು. ಜಿಲ್ಲೆಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಬಹಳಷ್ಟು ಮನ್ನಣೆ ಇದೆ ಎಂದರು. ಕಾರ್ಯಕ್ರಮವನ್ನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸಲಿದ್ದು, ಮಾಜಿ ಎಂಎಲ್ಸಿ ಎಸ್ ರುದ್ರೇಗೌಡ ಭಾಗವಹಿಸಲಿದ್ದಾರೆ. ಹಿಂದೂಸ್ತಾನಿ ಗಾಯಕ ಹುಮಾಯೂನ್ ಹರ್ಲಾಪುರ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಅಲಂಕಾರ ಸಂಗೀತ ಸಭಾದಿಂದ ನೀಡಲಾದ ಶ್ರೀ ಗುರು ಪುಟ್ಟರಾಜ ಕೃಪಾಭೂಷಣ 2026 ಸಾಲಿನ ಪ್ರಶಸ್ತಿಯನ್ನ ಧಾರವಾಡದ ತಬಲವಾದಕ ಸಾತಿ ಲಿಂಗಪ್ಪ ದೇಸಾಯಿ ಕಲ್ಲೂರು ಅವರಿಗೆ ನೀಡಿ ಗೌರವಿಸಲಾಗುವುದು. 70 ವಿದ್ಯಾರ್ಥಿಗಳು ಗಾಯನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಡಾಕ್ಟರ್ ಶರತ್ ಮರಿಯಪ್ಪ, ಶಶಿ ಎಸ್ ಮಂಗಳವಾರ್, ಶಶಿಕಾಂತ್ ಮತ್ತಿತರರಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜன அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ನೀರಿನಲ್ಲಿ, ಆಕಾಶದಲ್ಲಿ ಎಲ್ಲೆಲ್ಲೂ ವಿಕಾಸದ ದ್ವೀಪಗಳು. ದ್ವೀಪಗಳು ಎಂದರೆ ಪದಶಃ ನೀರಿನಿಂದ ಆವೃತ್ತವಾದ ನೆಲ ಹಾಗೂ ಮಾರ್ಮಿಕವಾಗಿ ಯಾವುದರಿಂದಲೋ ಸುತ್ತುವರಿದ ಫಲವಾಗಿ ಬೇರೆಯಾಗಿಟ್ಟ ಇನ್ನೇನೋ. ಇವೆರಡೂ ವಿಕಾಸ ಎನ್ನುವ ಪ್ರಕ್ರಿಯೆ ಹಾಗೂ ಅದನ್ನು ನಾವು ಅಧ್ಯಯನ ಮಾಡುವ ರೀತಿಯಲ್ಲಿ ಪ್ರಮುಖ ಪಾತ್ರಧಾರಿಗಳು. ಪ್ರತ್ಯೇಕವಾಗಿರುವ ಕಾರಣದಿಂದಲೇ ದ್ವೀಪಗಳು ವಿಕಾಸವೆಂಬ ಬದಲಾವಣೆ ಹಾಗೂ ಹೊಸ ಪ್ರಭೇದಗಳ ಹುಟ್ಟು ಬಿರುಸಾಗಿ ಆಗಲು ಹಾದಿ ಮಾಡಿಕೊಟ್ಟು ದೊಡ್ಡ ಭೂಖಂಡಗಳಲ್ಲಿ ಅಸಾಧ್ಯವೆನಿಸುವ ವಿಕಾಸದ ಮಾದರಿ ಪ್ರಯೋಗಗಳು ನಡೆಯಲು ನೆರವಾಗುತ್ತವೆ. ದ್ವೀಪಗಳ ಪುಟ್ಟ ಗಾತ್ರವೇ ಈ ವಿಕಾಸದ ಪ್ರಕ್ರಿಯೆಗಳನ್ನು ಪತ್ತೆ ಮಾಡಿ ವಿಕಾಸದ ಫಲವನ್ನು ದಾಖಲಿಸಲು ನಮಗೆ ಅನುಕೂಲಿಯಾಗುತ್ತದೆ. ಹೀಗಾಗಿ ವಿಕಾಸದ ಅಧ್ಯಯನದಲ್ಲಿ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನ ಎನ್ನುವುದಕ್ಕೆ ವಿಶೇಷ ಸ್ಥಾನವಿದೆ. ನಿಸರ್ಗದ ಆಯ್ಕೆಯಿಂದ ವಿಕಾಸದ ಪ್ರಕ್ರಿಯೆ ನಡೆಯುತ್ತದೆ ಎನ್ನುವ ತತ್ವವನ್ನು ಪತ್ತೆ ಮಾಡಿದ ಇಬ್ಬರು ಸಂಶೋಧಕರಾದ ಚಾರ್ಲ್ಸ್ ಡಾರ್ವಿನ್ ಮತ್ತು ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ವಿಕಾಸ ವಿಜ್ಞಾನಿಗಳು ಎಂದು ಪ್ರಸಿದ್ಧಿಯಾಗುವುದಕ್ಕೂ ಮುನ್ನ ದ್ವೀಪಗಳ ಭೌಗೋಳಿಕ ಜೀವ ವಿಜ್ಞಾನಿಗಳಾಗಿದ್ದರು. ಅನುಕ್ರಮವಾಗಿ ಗ್ಯಾಲಪಗೋಸ್ ದ್ವೀಪಗಳು ಹಾಗೂ ಮಲಯ ದ್ವೀಪ ಸಮೂಹಗಳಿಗೆ ಪ್ರವಾಸ ಹೋಗಿ ಬಹಳ ಮುಖ್ಯವಾದ ಸುಳಿವುಗಳನ್ನು ಪಡೆದಿದ್ದರು. ದ್ವೀಪ ಭೌಗೋಳಿಕ ಜೀವಿ ವಿಜ್ಞಾನದ ತತ್ವಗಳು. ರಾಬರ್ಟ್ ಎಚ್ ಮ್ಯಾಕ್ ಆರ್ಥರ್ ಎನ್ನುವ ಪರಿಸರ ತತ್ವವಿಜ್ಞಾನಿ ಹಾಗೂ ಎಡ್ವರ್ಡ್ ಒ ವಿಲ್ಸನ್ ಎನ್ನುವ ಅನುಪಮ ಪ್ರಕೃತಿ ವಿಜ್ಞಾನಿ ಜತೆಯಾಗಿ 1960ರ ದಶಕದಲ್ಲಿ ಈಗ ಜನಪ್ರಿಯವಾಗಿರುವ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನ ಎನ್ನುವ ಥಿಯರಿಯನ್ನು ಪ್ರತಿಪಾದಿಸಿದಂದಿನಿಂದ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನ ಎನ್ನುವ ಈ ಕ್ಷೇತ್ರ ಬೆಳೆಯುತ್ತಲಿದೆ. ಮ್ಯಾಕ್ ಆರ್ಥರ್ ಮತ್ತು ವಿಲ್ಸನ್ ಇಬ್ಬರ ಸ್ಫೂರ್ತಿದಾಯಕ ಪರಂಪರೆ ಅವರ ಸಿದ್ಧಾಂತವನ್ನೂ ಮೀರಿದೆ. ಮ್ಯಾಕ್ ಆರ್ಥರ್ ಜಿಯೋಗ್ರಫಿಕಲ್ ಎಕಾಲಜಿ ಎನ್ನುವ ಉದ್ಗ್ರಂಥವನ್ನು 1972ರಲ್ಲಿ ಬರೆದಿದ್ದ. ವರ್ಮೆಂಟ್ನಲ್ಲಿ ಖಾಯಿಲೆಯಿಂದ ನರಳುತ್ತಿರುವಾಗ ಸಾಯುವುದಕ್ಕೆ ಸ್ವಲ್ಪವೇ ಮುನ್ನ ಯಾವುದೇ ಪುಸ್ತಕಗಳು, ಗ್ರಂಥಾಲಯವೂ ಇಲ್ಲದಾಗ ಕೇವಲ ತನ್ನ ನೆನಪಿನಿಂದಲೇ ಅದನ್ನು ಬರೆದಿದ್ದ. ಪುಸ್ತಕದ ಮುನ್ನುಡಿಯಲ್ಲಿ ಆತ ಬರೆದಿದ್ದ ಕೆಲವು ಮಾತುಗಳು ನನ್ನ ಸ್ಮರಣೆಯಲ್ಲಿ ಅಚ್ಚಳಿಯದೆ ಉಳಿದಿವೆ.
2: ವಿಜ್ಞಾನ ಎಂದರೆ ಎಲ್ಲರೂ ಹೇಳುವಂತಹ ಭಾವನೆಗಳನ್ನು ಅದು ಬಿಡುವಂತದ್ದೋ, ಮಾನವೀಯತೆಯನ್ನು ಮರೆಸುವಂತದ್ದೋ ಅಲ್ಲ. ವಿಜ್ಞಾನದ ಅರಿವಿನಿಂದ ನಿಸರ್ಗದ ಸೌಂದರ್ಯ ಕುಗ್ಗುವುದಿಲ್ಲ. ಪ್ರಾಮಾಣಿಕ ವೀಕ್ಷಣೆಗಳು ಹಾಗೂ ನಿಖರವಾದ ತರ್ಕಗಳಷ್ಟೇ ವಿಜ್ಞಾನಕ್ಕೆ ಒಪ್ಪುವ ನಿಯಮಗಳು. ವಿವೇಚನೆ ಯಾವುದನ್ನು ಅಧ್ಯಯನ ಮಾಡಬೇಕೆನ್ನುವ ಒಂದು ರೀತಿಯ ಒಳತೋಟಿಯಷ್ಟೇ ಉತ್ತಮ ವಿಜ್ಞಾನ ಏನೆಂಬುದನ್ನು ತೀರ್ಮಾನಿಸುತ್ತದೆ. ಪ್ರಾಮಾಣಿಕತೆ ಹಾಗೂ ನಿಖರವಾದ ಅಧ್ಯಯನಗಳು ರೂಪಿಸಿದ ಕಲ್ಪನೆಗಳು ನಿಸರ್ಗದ ಸೌಂದರ್ಯವನ್ನು ಕಸಿದುಕೊಳ್ಳಲಾರವು.
0: ಪ್ರಪಂಚ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳೇನು ಎಂದು ಕೇಳಿದಾಗ ಇಒ ವಿಲ್ಸನ್ ಹೀಗೆ ಹೇಳಿದ್ದಾರೆ. ಮುಂದೆ ಬರಬಹುದಾದ ಅತಿ ಕೆಟ್ಟ ದುರಂತಗಳೆಂದರೆ ಶಕ್ತಿಯ ಕ್ಷಯವೋ, ಆರ್ಥಿಕ ಕುಸಿತವೋ, ಸಣ್ಣದೊಂದು ಪರಮಾಣು ಯುದ್ಧವೋ ಅಥವಾ ಸರ್ವಾಧಿಕಾರ ಆಡಳಿತವೋ ಅಲ್ಲ. ಬಹುಶಃ ಇವು ಬಹಳ ಕೆಟ್ಟ ದುರಂತಗಳೆನಿಸಿದರೂ ಕೂಡ ಕೆಲವೇ ಪೀಳಿಗೆಗಳ ಅವಧಿಯಲ್ಲಿ ಸರಿಹೊಂದಿಸಿಕೊಳ್ಳಬಹುದು. ಆದರೆ 1980ರ ದಶಕದಿಂದ ನಡೆಯುತ್ತಿರುವ ಒಂದು ಕ್ರಿಯೆ, ನೈಸರ್ಗಿಕ ನೆಲೆಗಳ ನಾಶದಿಂದಾಗಿ ಆಗುತ್ತಿರುವ ಜೀವಿ ಪ್ರಭೇದಗಳು ಹಾಗೂ ತಳಿಗಳಲ್ಲಿನ ವೈವಿಧ್ಯದ ನಷ್ಟವನ್ನು ಸರಿಪಡಿಸಲು ಕೋಟ್ಯಂತರ ವರ್ಷಗಳು ಬೇಕಾಗುತ್ತವೆ. ನಮ್ಮ ಮುಂದಿನ ಪೀಳಿಗೆಯವರು ಈ ತಪ್ಪಿಗಾಗಿ ನಮ್ಮನ್ನು ಕ್ಷಮಿಸುವ ಸಾಧ್ಯತೆ ಬಹಳ ಕಡಿಮೆ.
3: ಮ್ಯಾಕ್ ಆರ್ಥರ್ ಮತ್ತು ವಿಲ್ಸನ್ರು ಒಟ್ಟಾಗಿದ್ದು ನಮ್ಮ ಅದೃಷ್ಟ. ಇವರಿಬ್ಬರೂ ಕೂಡಿ ಒಂದು ಸರಳವಾದ, ಸುಂದರವಾದ ತರ್ಕವೊಂದನ್ನು ಮಂಡಿಸುವ ಮೈಲಿಗಲ್ಲೆನಿಸುವ ಪ್ರಬಂಧವೊಂದನ್ನು 1963 ಹಾಗೂ ಪ್ರಭಾವಶಾಲಿ ಪುಸ್ತಕವೊಂದನ್ನು 1967 ಪ್ರಕಟಿಸಿದರು. ತಾವು ಗಮನಿಸಿದ ವಿನ್ಯಾಸಗಳು, ಕೆಲವು ಸರಳ ಊಹೆಗಳು ಹಾಗೂ ಗಣಿತ ಮಾದರಿಗಳ ಫಲಿತಾಂಶಗಳನ್ನು ತಮ್ಮ ಅರಿವಿನೊಂದಿಗೆ ಸೇರಿಸಿ ಮ್ಯಾಕ್ ಆರ್ಥರ್ ಮತ್ತು ವಿಲ್ಸನ್ ದ್ವೀಪವೊಂದರ ಮೇಲೆ ಇರುವ ಜೀವಿ ಪ್ರಭೇದಗಳ ಸಂಖ್ಯೆಯು 2 ವಿರುದ್ಧ ಬಲಗಳ ಫಲವೆಂದು ವಾದಿಸಿದರು. ದ್ವೀಪದ ಮೇಲೆ ಮೊದಲೇ ಹೆಚ್ಚು ಸಂಖ್ಯೆಯ ಪ್ರಭೇದಗಳು ಇದ್ದಲ್ಲಿ ಅದಕ್ಕೆ ಬಹಳ ಸಮೀಪದಲ್ಲಿರುವ ಭೂಖಂಡದಿಂದ ವಲಸೆ ಬರುವ ಪ್ರಭೇದಗಳ ಸಂಖ್ಯೆ ಕಡಿಮೆ ಇರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ದ್ವೀಪದಲ್ಲಿ ಹೆಚ್ಚೆಚ್ಚು ಪ್ರಭೇದಗಳು ಇದ್ದಷ್ಟು ಪ್ರಭೇದಗಳು ಅಳಿದು ಹೋಗುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಹೀಗೆ ವಲಸೆ ಹಾಗೂ ಅಳಿವಿನ ನಡುವಣ ಸಮತೋಲನದಿಂದಾಗಿ ದ್ವೀಪದ ಮೇಲಿನ ಪ್ರಭೇದಗಳ ಸಂಖ್ಯೆ ಸ್ಥಿರವಾಗಿರಬೇಕು ಎಂದು ಊಹಿಸಿದರು. ಇದನ್ನೇ ದ್ವೀಪ ಭೌಗೋಳಿಕ ಜೀವಿ ವಿಜ್ಞಾನದ ಸಮಸ್ಥಿತಿಯ ಮಾದರಿ ಅಥವಾ ಈಕ್ವಿಲಿಬ್ರಿಯಂ ಮಾಡೆಲ್ ಎಂದು ಹೇಳುತ್ತಾರೆ. ಈ ಮೂಲ ತತ್ವವನ್ನೇ ಸ್ವಲ್ಪ ವಿಸ್ತರಿಸಿದರೆ ಪ್ರಧಾನ ಭೂಖಂಡದಿಂದ ದ್ವೀಪಗಳು ದೂರ ದೂರವಿದ್ದಷ್ಟು ವಲಸೆಯ ಗತಿ ನಿಧಾನವಾಗಿರುತ್ತದೆ. ಆದರೆ ಪ್ರಧಾನ ಭೂಖಂಡ ಎಷ್ಟು ದೂರದಲ್ಲಿದೆ ಎನ್ನುವುದು ದ್ವೀಪದಲ್ಲಿ ಆಗುವ ಅಳಿವಿನ ದರವನ್ನು ಬಾಧಿಸುವುದಿಲ್ಲ. ಹೀಗೆ ಪ್ರಧಾನ ಭೂಖಂಡಕ್ಕೆ ಸಮೀಪವಿರುವ ದ್ವೀಪಗಳಲ್ಲಿ ಜೀವಿ ಪ್ರಭೇದಗಳ ಸಂಖ್ಯೆ ದೂರದಲ್ಲಿರುವ ದ್ವೀಪಗಳಿಗಿಂತಲೂ ಹೆಚ್ಚು ಇರುತ್ತದೆ. ಇದೇ ತರ್ಕದ ಪ್ರಕಾರ ದ್ವೀಪಗಳು ಸಣ್ಣದಾಗಿದ್ದಷ್ಟು ಅಳಿವಿನ ದರ ಹೆಚ್ಚಾಗಿರುತ್ತದೆ. ಆದರೆ ವಲಸೆಯ ದರವನ್ನು ದ್ವೀಪದ ಗಾತ್ರ ಬಾಧಿಸುವುದಿಲ್ಲ. ಹೀಗಾಗಿ ದೊಡ್ಡ ದ್ವೀಪಗಳಲ್ಲಿ ಸಣ್ಣ ದ್ವೀಪಗಳಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಪ್ರಭೇದಗಳು ಇರುತ್ತವೆ. ಇಒ ವಿಲ್ಸನ್ ಹಾಗೂ ಆತನ ಪಿಎಚ್ಡಿ ವಿದ್ಯಾರ್ಥಿ ಡೇನಿಯಲ್ ಸಿಂಬರ್ಲಾಫ್ ದ್ವೀಪಗಳ ಭೌಗೋಳಿಕ ಜೀವಿ ವಿಜ್ಞಾನದ ಸಮಸ್ಥಿತಿಯ ಕುರಿತ ಮೊತ್ತ ಮೊದಲ ಕ್ಷೇತ್ರಾಧ್ಯಯನದ ಮೇಲೆ ಒಂದು ಪ್ರಬಂಧವನ್ನು ಪ್ರಕಟಿಸಿದರು. ಈ ಬಗ್ಗೆ ವಿಲ್ಸನ್ ಹೇಳಿದ್ದು ಹೀಗೆ:
4: ಸಿಂಬರ್ಲಾಫ್ನನ್ನು ನನ್ನ ಕೆಳಗೆ ಅಧ್ಯಯನ ಮಾಡಿದ ಎಂದು ಹೇಳಲು ಸಂಕೋಚವಾಗುತ್ತದೆ, ಏಕೆಂದರೆ ನಂತರದ ವರ್ಷಗಳಲ್ಲಿ ನಾನು ನನ್ನಿಂದ ಅವನು ಕಲಿತಿದ್ದಕ್ಕಿಂತಲೂ ಹೆಚ್ಚು ಅವನಿಂದ ಕಲಿತೆ. ನಮ್ಮಿಬ್ಬರನ್ನು ಗುರು ಶಿಷ್ಯರೆನ್ನುವುದಕ್ಕಿಂತಲೂ ಸಹಯೋಗಿಗಳು ಎನ್ನುವುದೇ ಸರಿ.
3: ವಿಲ್ಸನ್ ಮತ್ತು ಸಿಂಬರ್ಲಾಫ್ ಅಟ್ಲಾಂಟಿಕ್ ಸಾಗರ ಹಾಗೂ ಮೆಕ್ಸಿಕೋ ಕೊಲ್ಲಿಗಳ ನಡುವೆ ಫ್ಲಾರಿಡಾ ರಾಜ್ಯದ ದಕ್ಷಿಣ ತುದಿಯಲ್ಲಿ ಇರುವ ಫ್ಲಾರಿಡಾ ಕೀಸ್ ಎನ್ನುವ ಹೆಸರಿನ ದ್ವೀಪ ಸಮೂಹಗಳಲ್ಲಿನ ಸುಮಾರು 11-19 ಮೀಟರಿನಷ್ಟು ಅಗಲವಿರುವ 6 ಕಾಂಡ್ಲಾ ದ್ವೀಪಗಳಲ್ಲಿ ಪ್ರಯೋಗಗಳನ್ನು ಕೈಗೊಂಡರು. ಸಾಕಷ್ಟು ಶ್ರಮದಿಂದ ಮೊದಲು ಅವರು ಆ ದ್ವೀಪಗಳಲ್ಲಿ ಇದ್ದ ಕೀಟಗಳು, ಜೇಡಗಳು, ಐಸೋಪಾಡುಗಳು, ಚೇಳುಗಳೆ ಮೊದಲಾದ ಎಲ್ಲ ಸಂಧಿಪದಿಗಳನ್ನು ಪಟ್ಟಿ ಮಾಡಿದರು. ಈ ದ್ವೀಪಗಳಲ್ಲಿ ಇವನ್ನು ಬಿಟ್ಟು ಬೇರೇನೂ ಇಲ್ಲವೂ ಇಲ್ಲ. ಅನಂತರ ಈ ದ್ವೀಪಗಳಲ್ಲಿ ಕೀಟನಾಶಕಗಳ ಹೊಗೆಯನ್ನು ಹರಡಿ ಎಲ್ಲ ಸಂಧಿಪದಿಗಳನ್ನು ನಾಶ ಮಾಡಿದರು. ಕೊನೆಗೆ 1 ವರ್ಷದವರೆಗೂ ಈ ದ್ವೀಪಗಳಲ್ಲಿ ಈ ಸಂಧಿಪದಿಗಳ ಪುನರ್ವಸತಿ ಹೇಗಾಗುತ್ತದೆಂದು ಗಮನಿಸಿದರು. 6 ದ್ವೀಪಗಳಲ್ಲಿ 5 ಹೊಸದಾಗಿ ನೆಲೆಗೊಂಡ ಜೀವಿರಾಶಿಯು ಹೆಚ್ಚು ಕಡಿಮೆ ಕೀಟನಾಶಕದ ಹೊಗೆ ಹಾಕುವ ಮೊದಲಿದ್ದ ಸಂಖ್ಯೆಯಷ್ಟೇ ಇತ್ತಲ್ಲದೆ ಅದರಲ್ಲಿನ ವೈವಿಧ್ಯವೂ ಮೊದಲಿನಂತೆಯೇ ಇದ್ದು ಸ್ಥೂಲವಾಗಿ ಸಮಸ್ಥಿತಿಯ ತತ್ವವನ್ನು ಬೆಂಬಲಿಸುತ್ತಿತ್ತು. ಮರಗಳೆಂಬ ದ್ವೀಪಗಳು ಮ್ಯಾಕ್ ಆರ್ಥರ್ ಹಾಗೂ ವಿಲ್ಸನ್ನರ ಈ ದ್ವೀಪ ಭೌಗೋಳಿಕ ಜೀವಿ ವಿಜ್ಞಾನದ ತತ್ವಗಳು ವ್ಯಾಪಕವಾಗಿ ಅನ್ವಯವಾಗುತ್ತದೆ ಎನ್ನುವುದಕ್ಕೆ ಕಾರಣ ಇವು ಭೌತಿಕ ದ್ವೀಪಗಳಷ್ಟೇ ಅಲ್ಲ, ಜೀವಿಗಳಿದ್ದು ಸುತ್ತಲೂ ಆ ಜೀವಿಗಳು ಬದುಕಲು ಅನುಕೂಲಿಯಲ್ಲದ ಜಾಗದಿಂದ ಸುತ್ತುವರೆದಿದ್ದರಿಂದಾಗಿ ದ್ವೀಪದಂತಾಗಿರುವ ಜೀವಿ ನೆಲೆಗಳೆಂದು ಅನ್ವಯವಾಗುತ್ತದೆ. ಮ್ಯಾಕ್ ಆರ್ಥರ್ ಹಾಗೂ ವಿಲ್ಸನ್ನರ ಪುಸ್ತಕ ಪ್ರಕಟವಾದ 1 ವರ್ಷದೊಳಗೆ ಡೇನಿಯಲ್ ಹೆಚ್ ಜಾನ್ಝೆನ್ ಸಸ್ಯಗಳು ಅದರಲ್ಲಿಯೂ ಮರಗಳು ಕೀಟಗಳಿಗೆ ದ್ವೀಪಗಳಂತೆ ಎಂದು, ಹೀಗಾಗಿ ಕೀಟಗಳ ವಲಸೆಯ ಅಧ್ಯಯನಗಳಿಗೆ ಮರಗಳನ್ನು ಬಳಸಬಹುದೆಂದು ಸೂಚಿಸಿದ. ಇಂದು ಇರುವ ಸುಪ್ರಸಿದ್ಧ ಪರಿಸರ ವಿಜ್ಞಾನಿ ಹಾಗೂ ಸಂರಕ್ಷಣಾ ತಜ್ಞರಲ್ಲಿ ಜಾನ್ಝೆನ್ ಕೂಡ ಒಬ್ಬರು. ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿರುವ ಈತ ಕೋಸ್ಟರಿಕಾದಲ್ಲಿ ಸಫಲವಾದ ಒಂದು ಪುನರ್ವಸತಿ ಯೋಜನೆಯನ್ನು ಕೈಗೊಂಡಿದ್ದ. ಅನಂತರ ಮರಗಳಲ್ಲಿರುವ ಕೀಟಗಳು ಆಗಾಗ್ಗೆ ಈ ಭೌಗೋಳಿಕ ಜೀವಿ ದ್ವೀಪಗಳ ತತ್ವಗಳನ್ನು ಆಧರಿಸಿ ಮಾಡಿದ ಊಹೆಗಳಿಗೆ ತಕ್ಕಂತೆ ಇರುವುದಿಲ್ಲ. ವೈಫಲ್ಯ ಅಥವಾ ಗಮನಿಸಿದ ವಿನ್ಯಾಸಗಳನ್ನು ವಿವರಿಸುವುದರಲ್ಲಿ ಅಸಮರ್ಥತೆಯಿಂದ ಕೂಡ ನಾವು ಕಲಿಯಬಹುದೆನ್ನುವುದು ಒಳ್ಳೆಯ ತತ್ವವೊಂದರ ಗುಣವೇ. ಮರಗಳಲ್ಲಿ ನೆಲೆಸಿರುವ ಕೀಟಗಳು ವಲಸೆ ಹಾಗೂ ಅಳಿವಿನ ಬಗ್ಗೆ ಹಾಗೂ ನೆಲೆಯ ದೂರ ಮತ್ತು ಗಾತ್ರದಂತಹ ಸರಳ ವಿಷಯಗಳನ್ನು ಇವು ಆಧರಿಸಿವೆ ಎನ್ನುವ ನಮ್ಮ ತರ್ಕಗಳಿಗೆ ಅಪವಾದದಂತೆ ತೋರುತ್ತವೆ. ಹಲವು ಕೀಟಗಳು ನಿರ್ದಿಷ್ಟ ನೆಲೆಯುಳ್ಳವು, ಅಂದರೆ ಅವು ಕೇವಲ ಒಂದು ಬಗೆಯ ಮರದ ಮೇಲಷ್ಟೇ ಬದುಕಬಲ್ಲವು. ಆದ್ದರಿಂದ ಇಂತಹ ಕೀಟಗಳಲ್ಲಿ ವಲಸೆಯ ಪ್ರಮಾಣವು ಆ ಕೀಟದ ಉಳಿವಿಗೆ ಆ ಮರ ಎಷ್ಟು ತಕ್ಕುದಾಗಿದೆ ಎನ್ನುವುದನ್ನು ಹೆಚ್ಚು ಅವಲಂಬಿಸಿರುತ್ತದೆ. ಅಲ್ಲದೆ ಇಂತಹ ಕೀಟಗಳು ಅವುಗಳು ನೆಲೆಸುವ ಮರಗಳು ಕೂಡ ಸಹವಿಕಾಸಿಗಳಾದದ್ದರಿಂದ ಕೀಟಗಳ ವಲಸೆ ಹಾಗೂ ಅಳಿವಿನ ದರವನ್ನು ಬದಲಿಸುತ್ತದೆ. ಅಂದರೆ ಕೀಟಗಳು ನೆಲೆಸುವ ಪ್ರಮಾಣವೀಗ ಕೀಟಗಳ ಉಳಿವಿಗೆ ಆ ಮರವೆಷ್ಟು ತಕ್ಕುದಾಗಿದೆ ಎನ್ನುವುದನ್ನು ಅವಲಂಬಿಸಿರುತ್ತದೆಯೇ ಹೊರತು ಮರಗಳ ಗಾತ್ರ ಹಾಗೂ ದೂರದಂತಹ ಸರಳ ಅಂಶಗಳನ್ನಲ್ಲ. ವಲಸೆಯ ದೂರ ಹಾಗೂ ಅಳಿವಿನ ದರಗಳು ದ್ವೀಪಗಳ ಗಾತ್ರ ಹಾಗೂ ವಲಸೆಯ ಮೂಲದಿಂದ ಅವುಗಳ ದೂರವುಗಳನ್ನು ಈ ಭೌಗೋಳಿಕ ಜೀವಿ ದ್ವೀಪಗಳ ತತ್ವ ಆಧರಿಸಿರುವುದನ್ನು ಪರಿಗಣಿಸಿದರೆ ಪ್ರಕೃತಿ ಸಂರಕ್ಷಣಾ ನೆಲೆಗಳ ವೈಜ್ಞಾನಿಕ ವಿನ್ಯಾಸಗಳಲ್ಲಿ ಇದಕ್ಕೆ ಪ್ರಧಾನ ಪಾತ್ರವಿದೆ ಎನ್ನುವುದು ಅಚ್ಚರಿಯ ವಿಷಯವೇನಲ್ಲ. ನೈಸರ್ಗಿಕ ನೆಲೆಗಳು ಅವಿರತವಾಗಿ ಛಿದ್ರವಾಗುತ್ತಾ ಇರುವುದು ಹಾಗೂ ವಿವಿಧ ಭೂಬಳಕೆಯ ವಿಧಾನಗಳಲ್ಲಿ ಪೈಪೋಟಿ ಹೆಚ್ಚಿರುವುದರಿಂದಾಗಿ ಪ್ರಾಕೃತಿಕ ಸಂರಕ್ಷಣಾ ನೆಲೆಗಳನ್ನು ವಿನ್ಯಾಸ ಮಾಡುವುದೆಂದರೆ ಕೆಟ್ಟದ್ದನ್ನು ಸರಿಪಡಿಸುವ ಕೆಲಸವಾಗಿದ್ದರಿಂದ ಅದಕ್ಕೆ ಸಾಕಷ್ಟು ತಾತ್ವಿಕ ಅಂಶಗಳ ನೆರವು ಅಗತ್ಯವಾಗಿರುತ್ತದೆ. ವಿಶೇಷವಾಗಿ ಭೌಗೋಳಿಕ ಜೀವಿ ದ್ವೀಪಗಳ ತತ್ವವು ಕಳೆದ ಅರ್ಧಶತಮಾನದಿಂದಲೂ ವಿವಿಧ ಸಂಶೋಧನೆಗಳಿಗೆ ಪ್ರೇರಣೆಯಾಗಿ ನಿಂತಿದೆ. ಅದರ ಸರಳತೆಯೇ ಇದಕ್ಕೆ ಮೂಲ. ಏಕೆಂದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದಷ್ಟೇ ಅಲ್ಲ, ಬಳಸುವುದು, ಬಳಸಿದಾಗ ಅದು ಏಕೆ ವಿಫಲವಾಯಿತೆಂದು ತಿಳಿಯುವುದು ಸುಲಭ. ಇಂದಿಗೂ ಪರಿಸರ ಜೀವಿ ವಿಜ್ಞಾನಿಗಳು ಜೀವಿದ್ವೀಪ ವಿಜ್ಞಾನದ ನಾಳಿನ ಹೆಜ್ಜೆಗಳು. ಜೀವಿದ್ವೀಪ ವಿಜ್ಞಾನದ ತತ್ವಗಳು ಪ್ರಕಟವಾದ 50 ವರ್ಷಗಳ ನಂತರ ಉಳಿದಿರುವ 50 ಪ್ರಾಥಮಿಕ ಪ್ರಶ್ನೆಗಳು ಹಾಗೂ ಭೌಗೋಳಿಕ ಜೀವಿದ್ವೀಪ ವಿಜ್ಞಾನದಲ್ಲಿ ಹೊಸ ಪಲ್ಲಟಗಳು ಎನ್ನುವ ಶೀರ್ಷಿಕೆಯ ಪ್ರಬಂಧಗಳನ್ನು ಇನ್ನೂ ಪ್ರಕಟಿಸುತ್ತಿದ್ದಾರೆ ಎನ್ನುವುದು ಮ್ಯಾಕ್ ಆರ್ಥರ್ ಹಾಗೂ ವಿಲ್ಸನ್ನರು ಪ್ರತಿಪಾದಿಸಿದ ಪರಿಸರ ವಿಜ್ಞಾನದಲ್ಲಿನ ಸಂಶೋಧನೆಗಳಿಗೆ ಪ್ರೇರಣೆಯಾಗಿರುವ ಈ ತತ್ವಗಳ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿವೆ. ಹಾಗಿದ್ದು ಇದು ವಿಫಲವಾಯಿತು ಎಂದರೆ ಅದು ಹೊಸ ತರ್ಕಗಳು ಹಾಗೂ ಸೈದ್ಧಾಂತಿಕ ಸಂಶೋಧನೆಗಳಿಗೆ ನೆರವಾಗುವುದರಲ್ಲಿ ಸೋತಿರುತ್ತದೆಯಷ್ಟೇ. ಆಕಾಶ ದ್ವೀಪಗಳು ಬದುಕಲು ಆಗದಂತಹ ಶೂನ್ಯತೆ ಸುತ್ತಲೂ ಆವರಿಸಿಕೊಂಡು ಪರ್ವತ ಶಿಖರಗಳಲ್ಲಿ ಪ್ರತ್ಯೇಕವಾಗಿರುವ ದ್ವೀಪಗಳಂತೆ ಇರುವ ಜೀವಿ ನೆಲೆಗಳನ್ನು ಆಕಾಶ ದ್ವೀಪಗಳು ಎನ್ನುತ್ತಾರೆ. ಅತಿಯಾದ ಉಷ್ಣತೆ ಅಥವಾ ಇತರೆ ಪರಿಸರದ ಬದಲಾವಣೆಗಳು ಅಥವಾ ದಾಟಲಾಗದಂತಹ ಕಮರಿಗಳ ನಡುವೆ ಇರುವ ಪರ್ವತ ಶಿಖರಗಳ ಸುತ್ತಲೂ ಇರುವಂತಹ ಜಾಗಗಳಲ್ಲಿ ಬದುಕುಳಿಯುವುದು ಕಷ್ಟವೆನಿಸುವಂತಹ ಹಲವು ಜೀವಿ ಪ್ರಭೇದಗಳಿಗೆ ವಿಶಿಷ್ಟ ನೆಲೆಯಾಗಿರಬಲ್ಲವು. ನೀರಿನಿಂದ ಆವೃತವಾದ ದ್ವೀಪಗಳು ಹೇಗೋ ಹಾಗೆಯೇ ಈ ಆಕಾಶ ದ್ವೀಪಗಳು ವಿಕಾಸದಿಂದಾಗಿ ಆಗುವ ಬದಲಾವಣೆಗಳನ್ನು ಕ್ಷಿಪ್ರವಾಗಿ ಪರೀಕ್ಷಿಸಲು ಅವಕಾಶಗಳನ್ನು ಒದಗಿಸುತ್ತವೆ. ಅಮೆರಿಕೆಯ ಅರಿಜೋನಾ ಹಾಗೂ ನ್ಯೂ ಮೆಕ್ಸಿಕೋದಲ್ಲಿರುವ ಮಾಡ್ರಿಯನ್ ಆಕಾಶ ದ್ವೀಪಗಳು ಹಾಗೂ ಮೆಕ್ಸಿಕೋದಲ್ಲಿರುವ ಚಿಹುವಾ ಹುವಾ ಮತ್ತು ಸೋನಾರ ಆಕಾಶ ದ್ವೀಪಗಳು ಇಂತಹ ಅಧ್ಯಯನಗಳಿಗೆ ಉತ್ತಮ ಉದಾಹರಣೆ. ಭಾರತದಲ್ಲಿಯೂ ಆಕಾಶ ದ್ವೀಪಗಳಿಗೆ ಸಾಕಷ್ಟು ಉದಾಹರಣೆಗಳಿವೆ. ಜೀವಿ ವೈವಿಧ್ಯದ ಬಿಸಿದಾಣವೆಂದು ಹೆಸರಾದ ಭಾರತದ ಪಶ್ಚಿಮ ಘಟ್ಟಗಳು ಕೂಡ ತಮ್ಮ ಸೌಂದರ್ಯ ಹಾಗೂ ಭೌಗೋಳಿಕ ಜೀವಿ ವಿಜ್ಞಾನದಲ್ಲಿ ಅನನ್ಯವೆನಿಸಿದ, ಪ್ರಪಂಚದಲ್ಲಿಯೇ ಅಮೋಘವೆನಿಸಿದ ಹಲವು ಆಕಾಶ ದ್ವೀಪಗಳ ನೆಲೆಯಾಗಿವೆ. ಪಶ್ಚಿಮ ಘಟ್ಟಗಳ ಈ ಆಕಾಶ ದ್ವೀಪಗಳು ಸುಮಾರು 700 ಚದರ ಕಿಲೋಮೀಟರ್ ವಿಸ್ತಾರವಾಗಿದ್ದು ಹಲವು ಬಗೆಯ ಜೀವಿ ನೆಲೆಗಳು ಮತ್ತು ಸೂಕ್ಷ್ಮ ನೆಲೆಗಳಿಂದ ಕೂಡಿವೆ. ಬಹುಶಃ ಇವುಗಳಲ್ಲಿ ಅತ್ಯಂತ ವಿಸ್ಮಯಕಾರಿ ಎನಿಸುವುದು ಶೋಲಾ ಕಾಡುಗಳು ಎಂದು ಪ್ರಸಿದ್ಧವಾದ ಮೋಡಗಳನ್ನು ಚುಂಬಿಸುವ ಕಾಡುಗಳು. ಈ ಆಕಾಶ ದ್ವೀಪಗಳು ಇದುವರೆವಿಗೂ ಅಧ್ಯಯನದ ಕೊರತೆಯಿಂದ ನರಳಿದ್ದುವು. ಆದರೆ ವಿವಿ ರಾಬಿನ್ ಅವರ ಶಿಷ್ಯರು ಹಾಗೂ ಸಹಯೋಗಿಗಳ ಕೃಪೆ ಪರಿಸ್ಥಿತಿ ಬದಲಾಗಿದೆ. ರಾಬಿನ್ ಆಂಧ್ರಪ್ರದೇಶದ ದೇವಳಗಳ ಪಟ್ಟಣ ತಿರುಪತಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಸಂಸ್ಥೆಯಲ್ಲಿ ಸಹಾಯಕ ಪ್ರೊಫೆಸರ್ ಆಗಿದ್ದಾರೆ. ಈತ ಕೆಲವು ಯುವ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಡಾಕ್ಟರೇಟ್ ನಂತರದ ಸಂಶೋಧನೆಗಳಲ್ಲಿ ನಿರತರಾಗಿರುವ ತಂಡದ ನೇತಾರರು ಹಕ್ಕಿಗಳ ಪ್ರಯೋಗಾಲಯದ ಮುಖ್ಯಸ್ಥರೂ ಆಗಿದ್ದಾರೆ. ರಾಬಿನ್ ಪರಿಸರ ವಿಜ್ಞಾನಿಗಳ ವಂಶದಲ್ಲಿ ಎರಡನೆಯ ಪೀಳಿಗೆ. ಭಾರತದಲ್ಲಿ ಇಂತಹದ್ದು ಇನ್ನೂ ಬಹಳ ಅಪರೂಪ. ರಾಬಿನ್ನರ ತಂದೆ ತಾಯಂದಿರು ಇಬ್ಬರು ಬಲು ದೀರ್ಘಕಾಲದಿಂದ ನನ್ನ ಗೆಳೆಯರು, ಸುಪ್ರಸಿದ್ಧ ಪರಿಸರ ವಿಜ್ಞಾನಿಗಳೂ ಆಗಿದ್ದಾರೆ. ರಾಬಿನ್ನನ್ನು ಬಾಲ್ಯದಿಂದಲೂ ನೋಡಿರುವ ನನಗೆ ಅವನ ಅದ್ಭುತ ಕೆಲಸಗಳನ್ನು ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಬರೆಯುವುದು ಖುಷಿ ಕೊಡುತ್ತದೆ. ರಾಬಿನ್, ಸಿ ಕೆ ವಿಷ್ಣುದಾಸ್, ಪೂಜಾ ಗುಪ್ತಾ ಹಾಗೂ ಉಮಾ ರಾಮಕೃಷ್ಣನ್ ಪಶ್ಚಿಮ ಘಟ್ಟದ ಶೋಲಾ ಕಾಡುಗಳಲ್ಲಿ ಇರುವ ಪಕ್ಷಿ ಸಮುದಾಯದ ವಿಸ್ತಾರವಾದ ವಿಶ್ಲೇಷಣೆಯೊಂದನ್ನು 2015ರಲ್ಲಿ ಪ್ರಕಟಿಸಿದರು. ನ್ಯಾಷನಲ್ ಜಿಯೋಗ್ರಾಫಿಕ್ ಯೋಜನೆಯೊಂದರಲ್ಲಿ ರಾಬಿನ್ನ ಸಹಯೋಗಿಯಾಗಿದ್ದ ವಿಷ್ಣುದಾಸ್ ಪಶ್ಚಿಮ ಘಟ್ಟಗಳಲ್ಲಿರುವ ಪಕ್ಷಿ ಸಮುದಾಯಗಳ ಕುರಿತು ವಿಸ್ತಾರವಾದ ಸಮೀಕ್ಷೆಯನ್ನು ನಡೆಸಿರುವ ಕಟ್ಟಾಸೆಯ ಪ್ರಕೃತಿ ವಿಜ್ಞಾನಿ ಹಾಗೂ ಪಕ್ಷಿತಜ್ಞ. ಭಾರತದ ಸುಪ್ರಸಿದ್ಧ ಪಕ್ಷಿತಜ್ಞರಾದ ಸಲೀಂ ಆಲಿಯವರು ಪಯಣಿಸಿದ್ದ ಹಾದಿಯಲ್ಲಿಯೇ ಅವರು ಪಯಣಿಸಿದ್ದ ವರ್ಷದ ಸಮಯದಲ್ಲಿಯೇ ಸಾಗಿ

ಆಕಾಶ ದ್ವೀಪಗಳ ಬಗ್ಗೆ ನಡೆಸಿದ ಅಧ್ಯಯನಗಳು ಹಾಗೂ ರಾಬಿನ್ನರ ಕೆಲಸವನ್ನು ಕುರಿತು ಸಾಕ್ಷ್ಯಚಿತ್ರವೊಂದನ್ನು ತಯಾರಿಸುವುದಕ್ಕಾಗಿ ಸುಪ್ರಸಿದ್ದ ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿಗೆ ಬರೆದು ಯಂಗ್ ಎಕ್ಸ್ಪ್ಲೋರರ್ ಪ್ರಶಸ್ತಿಯನ್ನು ಗಳಿಸಿದ್ದರು. ಈತನ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದ್ದು ಬಾಂಫ್ ಫಿಲ್ಮ್ ಪ್ರಶಸ್ತಿಯೇ ಮೊದಲಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿವೆ. ಯಾದವ್ ಈಗ ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿಯ ಅಧಿಕೃತ ಛಾಯಾಗ್ರಾಹಕರಾಗಿದ್ದು ಪ್ರಪಂಚದ ವಿವಿಧೆಡೆಗಳ ಕಥೆಗಳನ್ನು ತಮ್ಮ ವಿಡಿಯೋಗಳಲ್ಲಿ ದಾಖಲಿಸಿದ್ದಾರೆ. ರಾಬಿನ್ ಮತ್ತು ಪ್ರಸನ್ಜಿತ್ ಯಾದವ್ ನ್ಯೂಯಾರ್ಕಿನ ಸಂಗೀತಗಾರರೊಬ್ಬರೊಟ್ಟಿಗೆ ಕೈಜೋಡಿಸಿ ಹಕ್ಕಿಗಳ ಹಾಡುಗಳಿಂದ ಕೂಡಿದ ಸ್ಕೈ ಐಲ್ಯಾಂಡ್ ಬೀಟ್ ಬಾಕ್ಸ್ ಎನ್ನುವ ಸಂಗೀತವನ್ನು ಸೃಷ್ಟಿಸುವುದರಲ್ಲಿ ನಿರತರಾಗಿದ್ದಾರೆ. ಇವರ ತಂಡಗಳು ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪರಿಸರವನ್ನು ಅಧ್ಯಯನ ಮಾಡುವುದರಲ್ಲಿ ಇರುವ ಖುಷಿ ಹಾಗೂ ಪ್ರಕೃತಿ ವಿಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ರಾಬಿನ್ ಮತ್ತು ಅವರ ತಂಡ ಪಶ್ಚಿಮ ಘಟ್ಟಗಳ ಆಕಾಶ ದ್ವೀಪಗಳಾದ ಶೋಲಾ ಕಾಡುಗಳಲ್ಲಿ ಇರುವ ಓಸೈನ್ ಎಂದು ವಿಜ್ಞಾನಿಗಳು ಕರೆಯುವ ಕಾಡು ಹಕ್ಕಿಗಳ ಇಡೀ ಸಮುದಾಯವನ್ನು ಅಧ್ಯಯನ ಮಾಡಿದೆ. ಈ ಕಾಡು ಹಕ್ಕಿಗಳು ಪ್ಯಾಸರಿ ಫಾರ್ಮೀಸ್ ಶ್ರೇಣಿಗೆ ಸೇರಿದ ಸಾಮಾನ್ಯವಾಗಿ ನೆಲದ ಮೇಲೆ ಕುಪ್ಪಳಿಸುವ ಪ್ಯಾಸರೈನ್ ಇಲ್ಲವೇ ರೆಂಬೆಗಳ ಮೇಲೆ ಕುಳಿತಿರುವ ಪರ್ಚಿಂಗ್ ಹಕ್ಕಿಗಳ ಜಾತಿಯವು. ಈ ಸಮುದಾಯವನ್ನು ಪ್ರತಿನಿಧಿಸುವ 25 ಪ್ರಭೇದಗಳಲ್ಲಿ 23 ಪ್ರಭೇದಗಳ ಹಕ್ಕಿಗಳನ್ನು ಬಲೆ ಬೀಸಿ ಹಿಡಿದರು. 356 ಹಕ್ಕಿಗಳ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿದರು. ಹಕ್ಕಿಗಳ ಜೀವಕೋಶಗಳ ನ್ಯೂಕ್ಲಿಯಸ್ಸಿನ 2 ಜೀನ್ಗಳ ಅಂಶಗಳನ್ನು ಜೀವಕೋಶಗಳೊಳಗೆ ಇರುವ ಮೈಟೋಕಾಂಡ್ರಿಯಾದಲ್ಲಿರುವ 2 ಜೀನ್ಗಳ ಅಂಶಗಳನ್ನು ಬಿಡಿಸಿ ಹೋಲಿಸಿ ನೋಡಿ ಇಡೀ ಹಕ್ಕಿ ಸಮುದಾಯದ ವಂಶವೃಕ್ಷವನ್ನು ತಯಾರಿಸಿದರು. ಇವರ ಅಧ್ಯಯನದ ಉದ್ದೇಶವಿಷ್ಟೇ: ವಿವಿಧ ಸಮುದಾಯಗಳ ನಡುವೆ ಇರುವ ಜೀನ್ಗಳ ಹರಿದಾಟಕ್ಕೆ ಅಡ್ಡಿ, ಆಕಾಶ ದ್ವೀಪಗಳಲ್ಲಿ ಇರುವ ಹಕ್ಕಿಗಳನ್ನು ವಲಸೆ, ಅಳಿವು ಹಾಗೂ ಸಂಕರಗಳು ಹೇಗೆ ಬಾಧಿಸಿವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಾಗಿತ್ತು. ಆಳವಾದ ಕಣಿವೆಗಳು ಹಲವಾರು ಪ್ರಭೇದಗಳ ವಲಸೆಗೆ ಸದಾಕಾಲ ಅಡ್ಡಿಯಾಗಬಹುದು, ಆದರೆ ಈ ಅಡೆತಡೆಯ ಸಾಮರ್ಥ್ಯ ಕೂಡ ಪರಿಸರದ ಬದಲಾವಣೆಗಳಿಂದ ವ್ಯತ್ಯಾಸವಾಗುತ್ತದೆ. ಇತರೆ ಹಲವು ಪ್ರಭೇದಗಳಿಗೆ ಕಣಿವೆಗಳು ಅಡ್ಡಿ ಎನಿಸದೇ ಹೋಗಬಹುದು. ಓಸೈನ್ ಎಂದು ವಿಜ್ಞಾನಿಗಳು ಕರೆಯುವ ಹಾಡು ಹಕ್ಕಿಗಳ ಇಡೀ ಸಮುದಾಯವನ್ನು ಅಧ್ಯಯನ ಮಾಡಿದೆ. ಈ ಹಾಡು ಹಕ್ಕಿಗಳು ಪ್ಯಾಸರಿ ಫಾರ್ಮಿಸ್ ಶ್ರೇಣಿಗೆ ಸೇರಿದ ಸಾಮಾನ್ಯವಾಗಿ ನೆಲದ ಮೇಲೆ ಕುಪ್ಪಳಿಸುವ ಪ್ಯಾಸರೈನ್ ಇಲ್ಲವೇ ರೆಂಬೆಗಳ ಮೇಲೆ ಕುಳಿತಿರುವ ಪರ್ಚಿಂಗ್ ಹಕ್ಕಿಗಳ ಜಾತಿಯವು. ಇವರ ಅಧ್ಯಯನದ ಕ್ಷೇತ್ರದಲ್ಲಿ 3 ಮುಖ್ಯ ಕಣಿವೆಗಳಿವೆ: ವಯನಾಡು ಹಾಗೂ ನೀಲಗಿರಿ ಬೆಟ್ಟಗಳನ್ನು ಬೇರ್ಪಡಿಸುವ ಚಾಳಿಯಾರ್ ಕಣಿವೆ, ನೀಲಗಿರಿ ಬೆಟ್ಟಗಳು ಹಾಗೂ ಆನೈಮಲೈ ಬೆಟ್ಟಗಳನ್ನು ಬೇರ್ಪಡಿಸುವ ಪಾಲ್ಗಾಟ್ ಸಂಧಿ, ಹಾಗೂ ಆನೈಮಲೈ ಮತ್ತು ಅಗಸ್ತ್ಯಮಲೈ ಬೆಟ್ಟಗಳನ್ನು ಪ್ರತ್ಯೇಕಿಸುವ ಸಂಗೋಟ್ಟೈ ಸಂಧಿ. ಅಧ್ಯಯನ ಮಾಡಿದ 23 ಪ್ರಭೇದಗಳಲ್ಲಿ 13 ಪ್ರಭೇದಗಳು ಈ ಯಾವ ಕಣಿವೆಯಿಂದಲೂ ಬಾಧಿತವಾಗಿಲ್ಲ. ಅವುಗಳನ್ನು ಸರಾಗವಾಗಿ ದಾಟುವ ಸಾಮರ್ಥ್ಯ ಇದ್ದಂತೆ ತೋರುತ್ತಿತ್ತು. ಬಹುತೇಕ ಇವು ಪರಿಸರವು ವಲಸೆಗೆ ಅನುಕೂಲಿಯಾಗಿದ್ದಾಗ ಕಣಿವೆಗಳನ್ನು ದಾಟಿದ್ದಿರಬಹುದು. ಆದರೆ ಕೆಲವು ಸ್ಥಳಗಳಲ್ಲಿ ಇದ್ದ 10 ಪ್ರಭೇದಗಳಲ್ಲಿ ಅನುವಂಶೀಯ ಮಾರ್ಪಾಟುಗಳು ಇದ್ದವು. ಕಣಿವೆಗಳು ಅಡ್ಡಿಯಾಗಿದ್ದಲ್ಲಿ ಇಂತಹ ಅನುವಂಶೀಯ ಬದಲಾವಣೆಗಳು ಆಗುತ್ತವೆಂದು ನಿರೀಕ್ಷಿಸಬಹುದು. ಈ ಎಲ್ಲ 10 ಪ್ರಭೇದಗಳು ಕೂಡ 3 ಕಣಿವೆಗಳಲ್ಲಿ ಅತ್ಯಂತ ಆಳದ ಕಣಿವೆಯಾದ ಪಾಲ್ಘಾಟ್ ಸಂಧಿಯಿಂದ ಬಾಧಿತವಾಗಿದ್ದವು. ಲಾಫಿಂಗ್ ಥ್ರಶ್ ನಂತಹ ಕೆಲವು ಪ್ರಭೇದಗಳು ಈ ಎಲ್ಲ 3 ಕಣಿವೆಗಳಿಂದ ಬಾಧಿತವಾಗಿದ್ದವು. ಕೆಲವು ಪಾಲ್ಘಾಟ್ ಸಂಧಿ ಹಾಗೂ ಅದರ ಅಕ್ಕಪಕ್ಕ ಸ್ವಲ್ಪ ಕಡಿಮೆ ಆಳದ ಸಂಗೋಟ್ಟೈ ಸಂಧಿಯಿಂದ ಬಾಧಿತವಾಗಿದ್ದವು. ಆದರೆ ಎಲ್ಲಕ್ಕಿಂತಲೂ ಆಳ ಕಡಿಮೆ ಇರುವ ಚಾಳಿಯಾರ್ ಕಣಿವೆಯಿಂದ ಬಾಧಿತವಾಗಿರಲಿಲ್ಲ. ಈ ಅಧ್ಯಯನಗಳ ಸಾಫಲ್ಯಕ್ಕೆ ಹಲವು ಮೂಲಗಳಿವೆ. ಮೊದಲನೆಯದಾಗಿ, ಸಂಶೋಧಕರು ವಿಸ್ತೃತವಾದ ಕ್ಷೇತ್ರಾಧ್ಯಯನದ ಜೊತೆಗೆ ಕಣಜೀವಿ ವಿಜ್ಞಾನದ ನವನವೀನ ವಿಶ್ಲೇಷಣೆಗಳು ಜೊತೆಯಾಗಿದ್ದು. ಎರಡನೆಯದು, ಇದೊಂದು ಬಲು ಮಹತ್ವಾಕಾಂಕ್ಷೆಯ ಅಧ್ಯಯನ, ಏಕೆಂದರೆ ಇದು ಈ ಆಕಾಶ ದ್ವೀಪಗಳಲ್ಲಿ ಇದ್ದ ಹಾಡು ಹಕ್ಕಿಗಳೆಲ್ಲದರ ಸಮುದಾಯವನ್ನು ಒಳಗೊಂಡಿತ್ತು. ಮೂರನೆಯದಾಗಿ, ಇದು ಮೌಂಟನ್ ಕಾಡುಗಳಲ್ಲಿನ ಹಕ್ಕಿಗಳ ಗೀಳು ಹಿಡಿದ ರಾಬಿನ್ನನ 2 ದಶಕಗಳ ಅಧ್ಯಯನದ ಸಾಧನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ನನ್ನ ಸಹೋದ್ಯೋಗಿ ರಾಮನ್ ಸುಕುಮಾರ್ ಬಳಿ 2002ರಲ್ಲಿ ಭೇಟಿಗೆ ಬಂದಿದ್ದಾಗ ರಾಬಿನ್ ಈ ಹಕ್ಕಿಗಳಲ್ಲಿ ಒಂದಾದ ವೈಟ್ ಪ್ರೆಸ್ಟೆಡ್ ಶಾರ್ಟ್ ವಿಂಗ್ ಎನ್ನುವ ಬಿಳಿ ಹೊಟ್ಟೆ ಪುಟ್ಟ ರೆಕ್ಕೆಯ ಹಕ್ಕಿಯೊಂದು ನೆಲೆಯನ್ನು ಹೇಗೆ ಆಯ್ಕೆ ಮಾಡುತ್ತದೆ ಎನ್ನುವುದರ ಬಗ್ಗೆ ಒಂದು ಸಮೀಕ್ಷೆಯನ್ನು ತಮಿಳುನಾಡು ಹಾಗೂ ಕೇರಳದ ಕಾಡುಗಳಲ್ಲಿ ಕೈಗೊಂಡಿದ್ದ. ನಾಲ್ಕನೆಯದಾಗಿ 2015ರ ಈ ಅಧ್ಯಯನಕ್ಕೂ ಮುನ್ನ 2010ರಲ್ಲಿ ಇನ್ನೊಂದು ಅಧ್ಯಯನ ನಡೆದಿತ್ತು. ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಸಂಸ್ಥೆಯ ಅನಿಂದ್ಯಾ ಸಿನ್ಹಾ ಅವರ ಅಡಿಯಲ್ಲಿ ಪಿಎಚ್ಡಿ ಅಧ್ಯಯನ ಮಾಡುತ್ತಿದ್ದಾಗ ರಾಬಿನ್
ಎನ್ಸಿಬಿಎಸ್ನ

0: ಉಮಾರಾಮಕೃಷ್ಣನ್ ಜೊತೆಗೆ ಕೂಡಿ ಒಂದು ಹಕ್ಕಿಯ ವಿತರಣೆಯ ಮೇಲೆ ಕಣಿವೆಗಳು ಹಾಗೂ ಪರಿಸರದ ಹವಾಮಾನ ಯಾವ ರೀತಿ ಪ್ರಭಾವ ಬೀರುತ್ತವೆ ಎಂದು ಅಧ್ಯಯನ ಮಾಡಿದ್ದರು. ಈ ಬಿಳಿ ಹೊಟ್ಟೆಯ ಪುಟ್ಟ ರೆಕ್ಕೆಯ ಹಕ್ಕಿಯನ್ನು ಎರಡು ವಿಭಿನ್ನ ಪ್ರಭೇದಗಳನ್ನಾಗಿ ಫಾಲ್ಗಾಟ್ ಸಂಧಿ ಬೇರ್ಪಡಿಸಿರುವುದನ್ನು ಇವರು ನಿರೂಪಿಸಿದರು. ಈ ಎರಡೂ ಪ್ರಭೇದಗಳು ಹಾಡುವ ಹಾಡುಗಳು ವಿಭಿನ್ನವಾಗಿದ್ದವು. ಈ ಅಧ್ಯಯನವು ದೊರಕಿಸಿದ ಪುರಾವೆಯೇ ಮುಂದೆ 2015ರಲ್ಲಿ ಇನ್ನೂ ಮಹತ್ವಾಕಾಂಕ್ಷೆಯ ಅಧ್ಯಯನವನ್ನು ಮಾಡಲು ರಾಬಿನ್ನರಿಗೆ ಪ್ರೇರಣೆಯಾಯಿತು. ಐದನೆಯ ಹಾಗೂ ಕೊನೆಯ ಮಹತ್ವದ ಅಂಶವೇನೆಂದರೆ 2015ರಲ್ಲಿ ನಡೆದ ಈ ಅಧ್ಯಯನ ಇನ್ನೂ ಸಾಹಸದ ಹಲವು ಸಂಶೋಧನೆಗಳಿಗೆ ಹುಟ್ಟು ನೀಡಿತು. 2017ರಲ್ಲಿ ರಾಬಿನ್ ಮತ್ತು ಸಂಗಡಿಗರು ಸಿಂಗಪೂರ್ ಮತ್ತು ಅಮೆರಿಕೆಯ ವಿಜ್ಞಾನಿಗಳ ಜೊತೆಗೆ ಸೇರಿಕೊಂಡು ಒಂದು ಹೊಸ ಕ್ರಾಂತಿಕಾರಿ ಅಧ್ಯಯನವನ್ನು ಪ್ರಕಟಿಸಿದರು. ಅನುವಂಶೀಯ ಹೊರರೂಪ ಹಾಡು ಮತ್ತು ರೆಕ್ಕೆ ಪುಕ್ಕಗಳ ಮಾಹಿತಿಗಳನ್ನೆಲ್ಲ ಒಳಗೊಂಡು ಆ ಪ್ರದೇಶದ ಹಕ್ಕಿಗಳನ್ನು ಮತ್ತೊಮ್ಮೆ ವರ್ಗೀಕರಿಸಿದರು. ಆಕಾಶ ದ್ವೀಪಗಳಲ್ಲಿ ಇರುವ ಲಾಫಿಂಗ್ ಥ್ರಶ್ಗಳು ಹಾಗೂ ಪುಟ್ಟರೆಕ್ಕೆಯ ಹಕ್ಕಿಗಳು, ಎರಡು ಹಾಡು ಹಕ್ಕಿಗಳ ಪ್ರಭೇದಗಳು, ಹಿಮಾಲಯದಲ್ಲಿರುವ ಇದೇ ಬಗೆಯ ಹಕ್ಕಿಗಳ ಸಂಬಂಧಿಗಳು ಎನ್ನುವ ಸಾಂಪ್ರದಾಯಿಕ ನಿಲುವನ್ನು ಈ ಅಧ್ಯಯನಗಳು ಪ್ರಶ್ನಿಸಿವೆ. ಬದಲಿಗೆ ಈ ಮಾಹಿತಿಗಳು ಈ ಎರಡೂ ಪ್ರಭೇದಗಳು ಕೂಡ ಎರಡು ವಿಭಿನ್ನ ಕುಲವೆಂದು, ಇವು ಸುಮಾರು 50 ಲಕ್ಷ ವರ್ಷಗಳ ಹಿಂದೆಯೇ ಹಿಮಾಲಯದ ಸಂಬಂಧಿಗಳಿಂದ ಪ್ರತ್ಯೇಕವಾಗಿ ಪಶ್ಚಿಮ ಘಟ್ಟದ ಆಕಾಶ ದ್ವೀಪಗಳಲ್ಲಿಯೇ ವಿಕಾಸವಾಗಿವೆ ಎಂದು ತಿಳಿಸಿದೆ. ಈ ಎರಡೂ ಗುಂಪುಗಳು ಕೂಡ ಒಂದೇ ಕಾಲಘಟ್ಟದಲ್ಲಿ ಹೀಗೆ ವಿಕಾಸವಾಗಿವೆ ಎನ್ನುವುದು ಭೌಗೋಳಿಕ ಅಂಶಗಳ ಮೇಲೆ ಹವಾಮಾನದ ಅಂಶಗಳು ಸೇರಿವೆ ಎನ್ನುವುದನ್ನು ಒತ್ತಿ ಹೇಳುತ್ತವೆ. ಪಶ್ಚಿಮ ಘಟ್ಟದ ಲಾಫಿಂಗ್ ಥ್ರಶ್ಗಳು ಈಗ ಮಾಂಟೆಸಿಂಕ್ಲಾ ಎನ್ನುವ 4 ಪ್ರಭೇದಗಳಿರುವ ಹೊಸ ಕುಲದ ಹೆಮ್ಮೆಯ ಪ್ರತಿನಿಧಿಗಳಾಗಿವೆ. ಇದೇ ರೀತಿಯಲ್ಲಿ ಪಶ್ಚಿಮ ಘಟ್ಟದ ಪುಟ್ಟರೆಕ್ಕೆಯ ಹಕ್ಕಿಗಳು ಶೋಲಿಕೋಲಾ ಎನ್ನುವ 3 ಪ್ರಭೇದಗಳಿರುವ ಹೊಸ ಕುಲದವಾಗಿವೆ. ರಾಬಿನ್ ನನಗೆ ಕಳಿಸಿದ ಇಮೇಲಿನಲ್ಲಿ ಹೀಗೆ ಹೇಳಿದ್ದಾನೆ, ಈ ಗಮನಾರ್ಹವಾದ ಶೋಧವೆನ್ನುವುದು ಎರಡು ಕಾರಣಗಳಿಗೆ ಹೊಸ ಹೆಜ್ಜೆ ಎನಿಸಿದೆ. ಮೊದಲನೆಯದಾಗಿ ಪಶ್ಚಿಮ ಘಟ್ಟಗಳನ್ನು ಭಾರತದಲ್ಲಿಯೇ ಅತಿ ವ್ಯಾಪಕವಾಗಿ ಅಧ್ಯಯನ ಮಾಡಿದ ಜೀವಿನೆಲೆ ಎಂದು ಹೇಳಲಾಗುತ್ತಿತ್ತು. ಈ ಶತಮಾನದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಪತ್ತೆಯಾದ ಎರಡು ಹೊಸ ಪಕ್ಷಿ ಕುಲಗಳು ಇಲ್ಲಿನವು ಎನ್ನುವ ಅಂಶ ಪಶ್ಚಿಮ ಘಟ್ಟದ ಬಗ್ಗೆ ನಾವು ತಿಳಿಯಬೇಕಾದದ್ದು ಇನ್ನೂ ಇದೆ ಎನ್ನುತ್ತದೆ. ಎರಡನೆಯದಾಗಿ ಹಾಗೂ ಬಹುಶಃ ನನ್ನ ಮಟ್ಟಿಗೆ ಬಹಳ ಪ್ರಮುಖವಾಗಿದ್ದು ಎಂದರೆ, ಈ ಅಧ್ಯಯನವು ಹೀಗೆ ದ್ವೀಪಗಳಂತೆ ಪ್ರತ್ಯೇಕವಾಗಿರುವ ನೆಲೆಗಳು ಹೊಸ ಪ್ರಭೇದಗಳ ವಿಕಾಸದ ಮಟ್ಟಿಗೆ ಸಾಗರ ದ್ವೀಪಗಳನ್ನೇ ಹೋಲುತ್ತವೆ ಎಂದು, ಪಕ್ಷಿಗಳಂತಹ ಚುರುಕಾದ ಜೀವಿಗಳಲ್ಲಿಯೂ ಕೂಡ ವಿಕಾಸದ ಕವಲುಗಳೊಡೆಯುವಂತೆ ಮಾಡಬಲ್ಲವು ಎನ್ನುವುದನ್ನು ನಿರೂಪಿಸಿವೆ. ನಿಜ, ತಿಳಿಯದೇ ಇರುವುದು ಬಹಳವಿದೆ. ಆದರೆ ರಾಬಿನರಂತೆ ಗಾಢಾನುರಾಗದಿಂದ ಬದ್ಧತೆಯಿಂದ ಸಂಶೋಧನೆ ನಡೆಸುವ ಯುವಕರು ಈ ಕ್ಷೇತ್ರದಲ್ಲಿ ಇದ್ದಾರೆ ಎನ್ನುವುದು ಭರವಸೆಯನ್ನು ಮೂಡಿಸುತ್ತದೆ. ಆದರೆ ಇಂತಹ ಸಂಶೋಧನೆಗಳಿಗೆ ಸಾಕಷ್ಟು ದೀರ್ಘ ಕಾಲಾವಧಿಯಲ್ಲಿ ಸಾಂಸ್ಥಿಕ ಹಾಗೂ ಆರ್ಥಿಕ ಬೆಂಬಲ ಅವಶ್ಯಕ ಎನ್ನುವುದನ್ನು ನಾವು ಮನಗಾಣಬೇಕು. ಭಾರತೀಯ ವಿಜ್ಞಾನಿಗಳು ಕೇವಲ ಹಿಂಬಾಲಕರಾಗದೆಯೇ ಪ್ರಪಂಚದಲ್ಲಿ ಮುಖಂಡರಾಗಿ ಪಠ್ಯಪುಸ್ತಕಗಳಲ್ಲಿರುವ ವಿಷಯಗಳನ್ನು ತಿದ್ದುವ ಅವಕಾಶವನ್ನು ಒದಗಿಸುತ್ತದೆ. ಈ ಸವಾಲನ್ನು ಯುವ ವಿಜ್ಞಾನಿಗಳು ಎದುರಿಸಬಲ್ಲರೆನ್ನುವುದು ನನಗೆ ಗೊತ್ತು. ಆದರೆ ನಿಧಾನದ್ರೋಹಿ ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆ ಈ ಸವಾಲನ್ನು ಎದುರಿಸಬಲ್ಲದೆ? ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾಕ್ಟರ್ ಜೆಆರ್ ಮಂಜುನಾಥ. ಈ ಲೇಖನ ಮೊದಲಿಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 24ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆಲ್ಬಿನಿಸಂ ಅಂದರೆ ಬಿಳಿಚುವಿಕೆ ಅಥವಾ ಬಿಳಿಚಾಗುವಿಕೆ. ಸೊ ಪ್ರಾಣಿಗಳಲ್ಲಿ ಕಂಡುಬರುವ ಒಂದು ಅಪರೂಪದ ಅನುವಂಶಿಕ ಲಕ್ಷಣ. ಪ್ರಾಣಿಗಳಲ್ಲಿ ಕೂದಲು, ಚರ್ಮ ಇಲ್ಲವೇ ಕಣ್ಣುಗಳಿಗೆ ಬಣ್ಣವನ್ನು ಕೊಡಲು ಅತ್ಯವಶ್ಯಕವಾದ ಮೆಲನಿನ್ ಎನ್ನುವ ವರ್ಣದ್ರವ್ಯದ ಉತ್ಪಾದನೆಯನ್ನು ಪ್ರಚೋದಿಸುವ ಟೈರೋಸಿನಸ್ ಎನ್ನುವ ಎನ್ಸೈಮ್ ಈ ಪ್ರಾಣಿಗಳಲ್ಲಿ ಇರುವುದಿಲ್ಲ. ಈ ಲಕ್ಷಣಕ್ಕೆ ಅಪ್ರಭಾವಿ ಜೀನ್ಗಳು ಕಾರಣ. ಬಿಳಿಚಿಕೆಯ ಮುಖ್ಯ ಲಕ್ಷಣವೆಂದರೆ ಚರ್ಮ ಮತ್ತು ಕೂದಲುಗಳು ಬಿಳಿಯಾಗುವುದು, ಕಣ್ಣು ಗುಲಾಬಿ ಬಣ್ಣಕ್ಕೆ ತಿರುಗುವುದು ಮತ್ತು ದೃಷ್ಟಿಮಾಂದ್ಯತೆ. ಬಿಳಿಚರು ಆಲ್ಬಿನೋ ಎಂದರೆ ಬಿಳಿಚಿಕೆಯ ಲಕ್ಷಣಗಳನ್ನು ತೋರುವವರು ಎಂದು ಅರ್ಥ ಕೊಡುತ್ತದೆ. ಆಲ್ಬೋಮಿನ್, ಕನ್ನಡದಲ್ಲೂ ಇದನ್ನು ಆಲ್ಬೋಮಿನ್ ಎಂದೇ ಕರೆಯಬೇಕಾಗುತ್ತದೆ. ಗಂಧಕಯುಕ್ತವಾದ ಸರಳ ಪ್ರೋಟೀನ್, ಇದು ನೀರಿನಲ್ಲಿ ಕರಗುತ್ತದೆ. ಆಲ್ಬುಮಿನ್ ಸಾಮಾನ್ಯವಾಗಿ ಜೀವದ್ರವ್ಯಗಳಲ್ಲಿ ಕಂಡುಬರುತ್ತದೆ, ಅಲ್ಲದೆ ಪ್ಲಾಸ್ಮಾ, ಕಣ್ಣೀರು, ಮೂಗಿನ ಅಲೋಳೆ, ಮೊಟ್ಟೆ, ಮೆದುಳು, ಮೆದುಳಿನ ಬಳ್ಳಿಯ ದ್ರವ ಮುಂತಾದವುಗಳಲ್ಲಿ ಇದು ಇರುತ್ತದೆ. ಶಾಖ ತಗಲಿದೊಡನೆ ಇದು ಕೋಯಾಗ್ಯುಲೇಟ್ ಅಥವಾ ಗಟ್ಟಿಯಾಗುತ್ತದೆ. ಪರಾಸರಣ ಅಥವಾ ಆಸ್ಮೋಸಿಸ್, ಆಸ್ಮೋಸಿಸ್ ಎಂದು ಕರೆಯುವುದೇ ಉತ್ತಮ. ಪರಾಸರಣ ಇದಕ್ಕೆ ಕನ್ನಡದ ಈಕ್ವಲೆಂಟ್ ವರ್ಡ್. ಸೊ ಪರಾಸರಣ ಅಥವಾ ಆಸ್ಮೋಸಿಸ್ ನಿಯಂತ್ರಣ ಮತ್ತು ಪೋಷಕಾಂಶಗಳ ಸಾಗಣೆ ಇದರ ಮುಖ್ಯ ಕೆಲಸವೆಂದು ಇತ್ತೀಚೆಗೆ ತಿಳಿದುಬಂದಿದೆ. ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಸೊ ನಮ್ಮ ದೋಸೆ ಮತ್ತು ಇಡ್ಲಿಯ ಹಿಟ್ಟು ಸಹ ಫರ್ಮೆಂಟೇಷನ್ ಆಗುತ್ತದೆ, ಅಂದರೆ ಫರ್ಮೆಂಟೇಷನ್ ಅಂದರೆ ಹುಳಿಯಾಗುತ್ತದೆ. ಸೊ ಇಲ್ಲಿ ಆಲ್ಕೋಹಾಲ್ ಫರ್ಮೆಂಟೇಷನ್ ಬಗ್ಗೆ ವಿವರ ಆಗಿ ಹೇಳುತ್ತೇನೆ. ಇದು ಆಲ್ಕೋಹಾಲಿಯ ಕಿಣ್ವನ ಅಂತ ಇದನ್ನು ಕನ್ನಡದಲ್ಲಿ ಕರೆಯಬಹುದು. ಸೊ ಫರ್ಮೆಂಟೇಷನ್ಗೆ ಈಕ್ವಲ್ ಪದ ಇವರು ಹುಡುಕಲಾಗಿದೆ ಕಿಣ್ವನ ಅಂತ. ಸೊ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾ ಮುಂತಾದ ಜೀವಿಗಳಿಂದ, ಈ ಜೀವಿಗಳು ಅವಾಯು ಜೀವಿಗಳು, ಅಂದರೆ ವಾಯುವನ್ನು ಉಪಯೋಗ ಮಾಡುವುದಿಲ್ಲ. ಜೀವಕ ಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ವಿಭಜನೆಗೊಳ್ಳುತ್ತವೆ. ಇದು ಎನ್ಜೈಮ್ಗಳ ಸಹಾಯದಿಂದ ರಾಸಾಯನಿಕ ಬದಲಾವಣೆಯಾಗುತ್ತದೆ. ಉದಾಹರಣೆಗೆ ಕಾರ್ಬೋಹೈಡ್ರೇಟನ್ನು ಈಥೇಲ್ ಆಲ್ಕೋಹಾಲ್ ಅಥವಾ ಎಥೆನಾಲ್ ಮತ್ತು ಇಂಗಾಲದ ಡೈಆಕ್ಸೈಡ್ಗಳಾಗಿ ಮಾರ್ಪಡಿಸಲು ಸಹಾಯ ಮಾಡುವ ಎನ್ಜೈಮ್ ಎಂದರೆ ಝೈಮೇಸೆ. ಸೊ ಕಿಣ್ವನ ಒಂದು ಅವಾಯು ಜೀವಕ, ವಾಯುರಹಿತ ಅಂತಲೂ ಹೇಳಬಹುದು. ಪ್ರಕ್ರಿಯೆಯಿಂದಾಗಿ ಇಲ್ಲಿ ವಾಯು ಜೀವಕ ಪ್ರಕ್ರಿಯೆ ಎಷ್ಟು ಶಕ್ತಿ ಬಿಡುಗಡೆಯಾಗುವುದಿಲ್ಲ, ಅಂದರೆ ಏರೋಬಿಕ್ ಬ್ಯಾಕ್ಟೀರಿಯಾಗಳಷ್ಟು ಶಕ್ತಿ ಇಲ್ಲಿ ಬಿಡುಗಡೆಯಾಗುವುದಿಲ್ಲ. ಅನರೋಬಿಕ್ ಬ್ಯಾಕ್ಟೀರಿಯಾಗಳಲ್ಲಿ ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ ಎಂದು ಅರ್ಥ. ಕಿಣ್ವನ ಅಥವಾ ಫರ್ಮೆಂಟೇಷನ್ ಕ್ರಿಯೆಯಿಂದ ಬಿಯರ್, ವೈನ್, ಜಿನ್, ವಿಸ್ಕಿ, ಬ್ರಾಂಡಿ ಮುಂತಾದ ಆಲ್ಕೋಹಾಲಿನ ಪಾನೀಯಗಳನ್ನು ತಯಾರಿಸಲಾಗುತ್ತದೆ. ಆಲ್ಕೋಹಾಲ್ ಒಳ್ಳೆಯ ಇಂಧನವೂ ಸಹ. ಹಾಗಾಗಿ ಎಥೆನಾಲ್ ಅಥವಾ ಈಥೇಲ್ ಆಲ್ಕೋಹಾಲನ್ನು 25%ವರೆಗೆ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಲು ಕೇಂದ್ರ ಸರ್ಕಾರವೂ ಸಹ ಶಿಫಾರಸು ಮಾಡಿದೆ. ಆಲ್ಗೆ ಅಂದರೆ ಪಾಚಿ, ಕೆಳವರ್ಗದ ಅತ್ಯಂತ ಸರಳ ಸಸ್ಯಗಳು. ಭೂಮಿಯಲ್ಲಿ ಮೊದಲು ಕಾಣಿಸಿಕೊಂಡ ಆಮ್ಲಜನಕ ಉತ್ಪಾದಿಸುವ ಸಸ್ಯಗಳು ಇವಾಗಿವೆ. ಸುಮಾರು 3.5 ಬಿಲಿಯನ್ ವರ್ಷಗಳ ಕೆಳಗೆ ಇವು ಕಂಡುಬಂದವು ಎಂದು ನಂಬಲಾಗಿದೆ. ಪಾಚಿಯ ಗಾತ್ರ ಸೂಕ್ಷ್ಮ ರೂಪದಿಂದ ಹಿಡಿದು 164 ಅಡಿಗಳಷ್ಟು ಬೃಹತ್ತಾದ ಕಡಲ ಕಳೆ. ಇವು ಜಲಜೀವಿಗಳು ಅಥವಾ ಅರೆ ಜಲಜೀವಿಗಳು. ಇವು ಸಾಗರದಲ್ಲಿಯೂ ಸಿಹಿ ನೀರಿನಲ್ಲಿಯೂ ಕಂಡುಬರುತ್ತವೆ. ತೇವಪೂರಿತ ಮಣ್ಣು, ಮರುಭೂಮಿಯ ಶಿಲೆಗಳು, ಹಿಮರಾಸುಗಳಲ್ಲಿಯೂ ಬೆಳೆಯುತ್ತವೆ. ಪಾಚಿಗಳು ಇತರ ಜೀವಿಗಳಲ್ಲಿ ಬೆಳೆದ ದಾಖಲೆಗಳೂ ಇವೆ. ಜೀವಿಗಳು ಬದುಕಲು ಸಾಧ್ಯವಿಲ್ಲದ ಬಿಸಿ ನೀರಿನ ಬುಗ್ಗೆಗಳಲ್ಲಿಯೂ ಸಹ ಬೆಳೆಯು ಸಮರ್ಥವಾಗಿ ಇವು ಇದಕ್ಕೆ ಆ ಒಂದು ಸಾಮರ್ಥ್ಯವಿದೆ, ಅಂದರೆ ಬಿಸಿ ನೀರಿನಲ್ಲಿಯೂ ಸಹ ಪಾಚಿಗಳು ಬೆಳೆಯುತ್ತವೆ. ಪಾಚಿಗಳು ಚಲನಶೀಲವಾಗಿರಬಹುದು, ಇಲ್ಲವೇ ಯಾವುದೇ ತಳಕ್ಕೆ ಭದ್ರವಾಗಿ ಅಂಟಿಕೊಂಡಿರಬಹುದು. ಶೈವಲಗಳನ್ನು ಅಥವಾ ಆಲ್ಗೆಯನ್ನು ಇತರ ಮೇಲ್ವರ್ಗದ ಸಸ್ಯಗಳಂತೆ ಬೇರು, ಕಾಂಡ, ಎಲೆ ಎಂದು ಸ್ಪಷ್ಟವಾಗಿ ವಿಂಗಡಿಸಲಾಗದು. ಆಲ್ಗೆಯ ಅಥವಾ ಪಾಚಿಯ ರಚನೆ ಎಲೆಯಂತಿದ್ದು ಇದನ್ನು ಥ್ಯಾಲಸ್ ಎಂದು ಕರೆಯುತ್ತಾರೆ. ಅನೇಕ ಥ್ಯಾಲಸ್ಗಳು ಸೂರ್ಯನ ಬೆಳಕಿನ ಸಹಾಯದಿಂದ ದ್ಯುತಿಸಂಶ್ಲೇಷಣೆ ನಡೆಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಪಾಚಿಯಲ್ಲಿ 8 ವಿಧವಾದ ಪಾಚಿಗಳನ್ನು ನಾವು ನೋಡಬಹುದು. ನೀಲಿ ಪಾಚಿ, ಕೆಂಪು ಪಾಚಿ, ಹಸಿರು ಪಾಚಿ, ಯುಗ್ಲೀನ ಹಾಗೂ ಕಡಲ ಪಾಚಿ, ನಂತರ ಡಯಾಟಮ್ ಹಾಗೂ ಕಂದು ಪಾಚಿ. ಪಾಚಿಗಳಿಂದ ಅನೇಕ ಉಪಯೋಗಗಳಿವೆ. ಪಾಚಿಗಳು ಆಹಾರ ಜಾಲದ ಮುಖ್ಯ ಭಾಗ, ಉದಾಹರಣೆಗೆ ಡಯಾಟಮ್. ಇವು ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸುತ್ತವೆ, ಉದಾಹರಣೆಗೆ ನೀಲಿ ಮತ್ತು ಹಸಿರು ಪಾಚಿ, ನೀಲಿ ಹಸಿರು ಪಾಚಿ. ಪಾಚಿ ಆಲ್ಗನೇಟ್ ಎನ್ನುವ ರಾಸಾಯನಿಕದ ಮೂಲ. ಈ ರಾಸಾಯನಿಕವನ್ನು ಬಣ್ಣ, ಆಹಾರ, ಔಷಧಿ, ನೇಯ್ಗೆ ಮುಂತಾದ ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ, ಉದಾಹರಣೆಗೆ ಲ್ಯಾಮಿನೇರಿಯಾ ಎಂಬ ಪಾಚಿ. ಪಾಚಿಗಳು ಉತ್ತಮ ಗೊಬ್ಬರಗಳು ಸಹ ಹೌದು, ಏಕೆಂದರೆ ಇವು ಸಾವಯವ ಗೊಬ್ಬರಕ್ಕೆ ಉತ್ತಮವಾಗಿವೆ. ಆಗರ್ ಎನ್ನುವ ರಾಸಾಯನಿಕವನ್ನು ಪಾಚಿಗಳಿಂದ ತಯಾರಿಸಬಹುದು, ಉದಾಹರಣೆಗೆ ಗ್ರೇಸಿಲೇರಿಯಾ ಎಂಬ ಪಾಚಿ. ಪಾಚಿಗಳು ಉತ್ತಮ ಆಹಾರ, ಉದಾಹರಣೆಗೆ ಫ್ಲೋರ್ ಫೈರ್. ಸಾಗರಗಳಲ್ಲಿ ಪಾಚಿಗಳು ಶಿಲೆಗಳ ಸವಕಳಿಯನ್ನು ತಪ್ಪಿಸಿ ಹವಳದ ದಿಬ್ಬಗಳನ್ನು ಸಂರಕ್ಷಿಸುತ್ತವೆ. ಡಯಾಟಮ್ ಮಣ್ಣನ್ನು ಬಾಂದ್ ಕಲ್ಲು ಅಥವಾ ಬಂಧಕಾರಕ ಬೈಂಡರ್ ಮತ್ತು ಸೋಸುವಿಕೆ ಫಿಲ್ಟರ್ ಪದಾರ್ಥಗಳಂತೆ ಬಳಸುತ್ತಾರೆ. ನೀರಿನ ಆಕಾರಗಳಲ್ಲಿ ಪಾಚಿಯು ಮಿತಿಮೀರಿ ಬೆಳೆದಾಗ ಅದನ್ನು ಜಲಮಾಲಿನ್ಯ ಎಂದು ಕರೆಯುತ್ತಾರೆ. ಬೆಂಗಳೂರಿನಲ್ಲಿರತಕ್ಕಂಥ ಸುಮಾರು 25 ಕೆರೆಗಳನ್ನು ಸಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವಿಶ್ಲೇಷಣೆ ಮಾಡುತ್ತಿದೆ. ಈ 25 ಕೆರೆಗಳು ಸಹ ಹಸಿರು ಬಣ್ಣದಲ್ಲಿ ಇದ್ದಾವೆ. ಹಸಿರು ಬಣ್ಣ ಎಂದರೆ ಪಾಚಿ. ಈ ಪಾಚಿಯನ್ನು ನೀರಿನಿಂದ ಬೇರ್ಪಡಿಸುವುದು ತುಂಬ ಕಷ್ಟ. ಅಲ್ಲದೆ ಉತ್ತಮ ನೀರಿನಲ್ಲಿ, ಅಂದರೆ ಶುದ್ಧವಾದ ನೀರಿನಲ್ಲಿ ಕೆಲವು ಒಳ್ಳೆಯ ಪಾಚಿಗಳು ಬೆಳೆಯುತ್ತವೆ. ಆದರೆ ಬೆಂಗಳೂರಿನಲ್ಲಿರತಕ್ಕಂತಹ 25 ಕೆರೆಗಳಲ್ಲಿಯೂ ಸಹ ಮನುಷ್ಯನ ಸೀವೇಜ್ ಸೇರಿರುವುದರಿಂದ ಈ ಸೀವೇಜ್ನಲ್ಲಿ ಬೆಳೆಯತಕ್ಕಂಥ ಪಾಚಿಯು ವಿಷಕಾರಿಯಾಗಿರುತ್ತದೆ ಅಥವಾ ಟಾಕ್ಸಿಕ್ ಆಗಿರುತ್ತದೆ. ಹಾಗಾಗಿ ಅಲ್ಲಿ ಬೇರೆ ಯಾವುದೇ ಜಲಚರಗಳು ಬದುಕಲು ಸಾಧ್ಯವಾಗುವುದಿಲ್ಲ. ಅಲ್ಲದೆ ಕೆಲವು ಲೇಕ್ ಅಥವಾ ಸರೋವರಗಳಲ್ಲಿ ಅಥವಾ ಕೆರೆಗಳಲ್ಲಿ ಈ ಹಸಿರು ಪಾಚಿಯು ಬೆಳೆದಿರುವುದಿಲ್ಲ. ಇದಕ್ಕೆ ಕಾರಣ ಅಲ್ಲಿ ಆರ್ಗ್ಯಾನಿಕ್ನ ಯಾವುದೇ ಪದಾರ್ಥ ಇರುವುದಿಲ್ಲ, ಅಲ್ಲಿ ಕೆಮಿಕಲ್ ಪದಾರ್ಥವಿರುತ್ತದೆ. ಅಂದರೆ ರಾಸಾಯನಿಕ ಪದಾರ್ಥಗಳು ಯಾವುದೇ ಕೆರೆಯಲ್ಲಿದ್ದರೂ ಅಲ್ಲಿ ಈ ಪಾಚಿಗಳು ಬೆಳೆಯುವುದಿಲ್ಲ. ಸೊ ಪಾಚಿಗಳ ಇರುವಿಕೆಯಿಂದ ನಾವು ಕೆರೆಗಳನ್ನು ಆರ್ಗ್ಯಾನಿಕ್ ಪೊಲ್ಯೂಷನ್ ಅಥವಾ ಕೆಮಿಕಲ್ ಪೊಲ್ಯೂಷನ್ ಎಂದು ವಿಂಗಡಣೆ ಮಾಡಬಹುದು. ಆರ್ಗ್ಯಾನಿಕ್ ಪೊಲ್ಯೂಷನ್ಗಿಂತ ಕೆಮಿಕಲ್ ಪೊಲ್ಯೂಷನ್ಗಳು ಅತ್ಯಂತ ಟಾಕ್ಸಿಕ್ ಅಥವಾ ಪಾಯ್ಸನ್ ಆಗಿರುತ್ತವೆ. ನನಗೆ ತಿಳಿದು ಬಂದ ವಿಷಯದ ಪ್ರಕಾರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರತಕ್ಕಂಥ ಹಲವಾರು ಕೆರೆಗಳಲ್ಲಿ ಯಾವುದೇ ಪಾಚಿಯು ಬೆಳೆದಿಲ್ಲ. ಇದಕ್ಕೆ ಅರ್ಥ ಕಾರ್ಖಾನೆಯನ್ನು ನಡೆಸುವ ಮಾಲೀಕರು ಕಾರ್ಖಾನೆಯಿಂದ ಬರುವ ಕಲುಷಿತ ನೀರನ್ನು ಕದ್ದು ಮುಚ್ಚಿ ಅಥವಾ ಇಲ್ಲೀಗಲ್ ಆಗಿ ಇಂಥ ಕೆರೆಗಳಿಗೆ ರಾತ್ರಿಯ ವೇಳೆಯಲ್ಲಿ ಬಿಡುವುದರಿಂದ ಆ ಎಲ್ಲ ಕೆರೆಗಳಲ್ಲಿಯೂ ನೀರು ಕಪ್ಪಾಗಿರುತ್ತದೆ. ಪಾಚಿ ಇದ್ದರೆ ನೀರು ಹಸಿರಾಗಿರುತ್ತದೆ. ಕಪ್ಪಾಗಿರುವ ನೀರಿನಲ್ಲಿ ರಾಸಾಯನಿಕ ವಸ್ತುಗಳು ಸಿಗುತ್ತವೆ, ಹಸಿರಾಗಿರುವ ನೀರಿನಲ್ಲಿ ಮಾನವನಿಂದ ಬಿಡುಗಡೆಯಾದ ಕಲುಷಿತ ನೀರು ಅದರಲ್ಲಿ ಸೇರಿರುತ್ತದೆ. ಎರಡೂ ಕೆರೆಗಳಲ್ಲಿಯೂ ಸಹ ಜಲಚರಗಳು ಅಂದರೆ ಮೀನುಗಳು, ತಿನ್ನಲು ಯೋಗ್ಯವಾದ ಮೀನುಗಳು ಇರುವುದಿಲ್ಲ. ಪೇಪರ್ಗಳಲ್ಲಿ ನಾವು ಆಗಾಗ ಓದುತ್ತೇವೆ ಕೆರೆಗಳಲ್ಲಿ ಮೀನುಗಳ ಮಾರಣ ಹೋಮ. ಇದಕ್ಕೆ ಕಾರಣ ಅಲ್ಲಿರತಕ್ಕಂಥ ಕರಗಿದ ಆಮ್ಲಜನಕವು ಕಡಿಮೆಯಾಗುವುದರಿಂದ. ಯಾವುದೇ ಮೀನು ಬದುಕಲು ಕಡಿಮೆ ಎಂದರೆ 4 mg/L ಕರಗಿದ ಆಮ್ಲಜನಕ ಇರಬೇಕಾಗುತ್ತದೆ. ಕೆಲವೊಮ್ಮೆ ಚದುರ ಅಡಿಗೆ ಇಂತಿಷ್ಟು ಮಿತಿಯುಳ್ಳ ಮೀನುಗಳನ್ನು ಬಿಡಬೇಕೆಂದು ನಿಯಮವಿರುತ್ತದೆ. 100 ಮೀನುಗಳು ಬಿಡುವ ಜಾಗದಲ್ಲಿ ಅವರು 200 ಮೀನುಗಳನ್ನು ಬಿಟ್ಟಾಗ ಅವುಗಳಿಗೆ ಆಹಾರ ಮತ್ತು ಆಕ್ಸಿಜನ್ಗಳ ಕೊರತೆಯಾಗುತ್ತದೆ. ಅಂಥ ಸಮಯದಲ್ಲಿಯೂ ಸಹ ಈ ಮೀನುಗಳು ಎಲ್ಲವೂ ಸತ್ತು ಹೋಗುತ್ತವೆ. ಸೊ ಅದು ಅಲ್ಲದೆ ಅತ್ಯಂತ ಹೆಚ್ಚು ಆರ್ಗ್ಯಾನಿಕ್ ಮ್ಯಾಟರನ್ನು ಕೆರೆಗೆ ಸೇರಿದಾಗ ಅಥವಾ ಬಿಟ್ಟಾಗ ಅಲ್ಲಿರ್ತಕ್ಕಂಥ ಮೀನುಗಳಿಗೆ ಸಾವು ಸಂಭವಿಸುತ್ತದೆ. ಏಕೆಂದರೆ ಕೆಲವೊಮ್ಮೆ ಅತಿ ಹೆಚ್ಚು ಮಳೆ ಬಂದಾಗ ನಗರದಲ್ಲಿ ಇರತಕ್ಕಂತಹ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಸಾವಯವ ಪದಾರ್ಥಗಳನ್ನು ನೇರವಾಗಿ ಕೆರೆಗೆ ಈ ಮಳೆಯ ನೀರು ಕೊಂಡೊಯ್ಯುತ್ತದೆ. ಅಂಥ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿಗಳು ಅಂದರೆ ಕೆರೆಯ ತಳಭಾಗದಲ್ಲಿ ಇರತಕ್ಕಂಥ ಅನರೋಬಿಕ್ ಬ್ಯಾಕ್ಟೀರಿಯಾಗಳು ಅಥವಾ ವಾಯುರಹಿತ ಬ್ಯಾಕ್ಟೀರಿಯಾಗಳು ಹೆಚ್ಚು ಆಕ್ಟಿವೇಟ್ ಆಗಿ ಆರ್ಗ್ಯಾನಿಕ್ ಮ್ಯಾಟರನ್ನು ವಿಘಟನೆ ಮಾಡುತ್ತವೆ. ಇಂಥ ಸಂದರ್ಭಗಳಲ್ಲಿ ಮೇಲ್ಭಾಗದಲ್ಲಿ ವಾಯು ಇರುವ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಅತ್ಯಂತ ಹೆಚ್ಚು ಕ್ರಿಯಾಶೀಲತೆಯಿಂದ ಕೆಲಸ ಮಾಡುತ್ತವೆ. ಅಂಥ ಸಂದರ್ಭದಲ್ಲಿ ಕರಗಿದ ಆಮ್ಲಜನಕವು 4 mg/L ಕಡಿಮೆಯಾಗುತ್ತದೆ. ಆಗ ಅಲ್ಲಿರತಕ್ಕಂತಹ ಜಲಚರಗಳಲ್ಲಿ ಮುಖ್ಯವಾಗಿ ಮೀನುಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಇದು ಸಹ ಕೆರೆಯ ಮಲೀನ ಎಂದು ನಾವು ಹೇಳಬಹುದು. ಕೆರೆಯು ಮಲೀನವಾಗಿರುವುದಕ್ಕೆ ಪಾಚಿಯು ಸಹ ಒಂದು ಕಾರಣವಾಗುತ್ತದೆ. ಇದಕ್ಕೆ ಕಾರಣ ಮನುಷ್ಯನಿಂದ ಬರುವ ಕಲುಷಿತ ನೀರನ್ನು ನೇರವಾಗಿ ಬಿಡುವುದರಿಂದ. ಬೆಂಗಳೂರಿನಲ್ಲಿ ವೃಷಭಾವತಿ ವ್ಯಾಲಿಯೂ ಇದೆ, ಅದು ಸಹ ಕಲುಷಿತ ನೀರನ್ನು ಕ್ಯಾರಿ ಮಾಡುತ್ತೆ. ಹಾಗೂ ಬೆಳ್ಳಂದೂರು ವ್ಯಾಲಿ ಇದೆ, ಅಲ್ಲೂ ಸಹ ಕಲುಷಿತ ನೀರು ಹೊರ ಹೋಗುತ್ತದೆ. ಸೊ ಬೆಂಗಳೂರಿನಲ್ಲೇ ಇರತಕ್ಕಂತಹ 2 ಪ್ರಮುಖ ನದಿಗಳು ವೃಷಭಾವತಿ ವ್ಯಾಲಿ ಮತ್ತು ಪಾಲಾರ್ ರಿವರ್ ವ್ಯಾಲಿಗಳು ಬೆಂಗಳೂರಿನಿಂದ ಬರುವ ಕಲುಷಿತ ನೀರಿನಿಂದ ಮಲಿನವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಂಡಳಿನ ನಿಯಂತ್ರಣ ಮಂಡಳಿಯು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಎಪಿಸೋಡ್ ಈ 24 ಇಲ್ಲಿಗೆ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 89ನೆಯ ಪದ್ಯ. ಆ ಪದ್ಯ ಹೀಗಿದೆ. ಪಿರಿಯರ್ ನೀ ಮಿರೆ ಪಾಂಡುರಾಜನೆ ವಲಂ ಮುಂ ಪಟ್ಟಮುಂ ಕಟ್ಟೆ ಭೂಭರವಂ ತಾಳಿದ ನೀಗಳಾತನ ಸುಧರ್ತಾಮಾಗಳೇ ಯೋಗ್ಯರಾಗರೆ ಪಟ್ಟಕ್ಕೆ ತಗುಳುದು ಪಾಲ ನೆರವೀರ್ಪಾವಿಂಗೆ ದಾಯಾದಿರಂ ಪಿರಿಯರ್ ಮಾಡಿದಿರಮ್ಮ ಸಾವುಂ ಉಳಿವುಂ ದೈವೇಚ್ಛೆಯಾಯ್ತಾಗದೇ. ಇದನ್ನು ಬಿಡಿಸಿ, ಹೀಗೆ ಓದಬಹುದು. ಪಿರಿಯರ್ ನೀ ಮಿರೆ ಪಾಂಡುರಾಜನೇ ವಲಂ ಮುಂ ಪಟ್ಟಮುಂ ಕಟ್ಟೆ ಭೂಭರಮಂ ತಾಳ್ದಿದಂ ಈಗಳಾತನ ಸುತರ್ತಾಂ ಆಗಳೇ ಯೋಗ್ಯರಾಗರೆ ಪಟ್ಟಕ್ಕೆ ತಗುಳುದು ಪಾಲನರವಿರೆ ಪಾವಿಂಗೆ ದಾಯಾದಿರಂ ಪಿರಿಯರ್ ಮಾಡಿದಿರಿ ಎಮ್ಮಂ ಎಮ್ಮ ಸಾವುಂ ಉಳಿವುಂ ದೇವೇಚ್ಛೆಯಾಗದೆ ದೇವೇಚ್ಛೆಯಾಯಿತು ಆಗದೆ. ಇದನ್ನು ವಿವರಿಸಿ ಹೀಗೆ ಹೇಳಬಹುದು. ಪಿರಿಯರ್ ನೀವಿರೆ ಪಿರಿಯರ್ ಹಿರಿಯರು ನೀಮಿರೆ ನೀಮ್ ಇರೆ ನೀವು ಇರಲು ಅಂದರೆ ಧೃತರಾಷ್ಟ್ರನ ಕೂಡೆ ಸುಯೋಧನ ಹೀಗೆ ಹೇಳ್ತಾನೆ. ತಂದೆಯವರೇ ಪಿರಿಯರ್ ನೀವಿರೆ ಹಿರಿಯರು ನೀವಿರಲು, ಯಾಕಂದರೆ ಈ ಚಂದ್ರವಂಶದಲ್ಲಿ ನೀವೇ ಹಿರಿಯರು, ಧೃತರಾಷ್ಟ್ರೇ ಮೊದಲಿಗ, ಪಾಂಡುರ ಚಕ್ರವರ್ತಿ ತಮ್ಮ. ಪಿರಿಯರ್ ನೀಮಿರೆ ಪಾಂಡುರಾಜನೇ ಬಲಂ ಮುಂಪಟ್ಟ ಮುಂಕಟ್ಟೆ ಪಾಂಡುರಾಜನೇ ಬಲಂ, ಹಿರಿಯರು ನೀವಿದ್ದಾಗ ಪಾಂಡುರಾಜನು ಹಿರಿಯನಾಗುವನೇ ಪಾಂಡುರಾಜನೇ ಬಲ ಮುಂಪಟ್ಟೆ ಪಾಂಡುರಾಜನು ಮುಂಪಟ್ಟ ಮುಂಕಟ್ಟೆ ಹಿಂದೆ ಪಟ್ಟ ಕಟ್ಟಲು ಭೂಭರವಂ ತಾಳ್ದ. ಹಿರಿಯರಾಗಿ ನೀವಿದ್ದಾಗಲೂ ಕೂಡ ಪಾಂಡುರಾಜನೇ ಬಲ ಮುಂಪಟ್ಟ ಮುಂಕಟ್ಟೆ ಭೂಭರವಂ ತಾಳ್ದ. ಹಿಂದೆ ಪಟ್ಟವನ್ನು ಕಟ್ಟಿಸಿಕೊಂಡು ಭೂಮಿಯ ಭಾರವನ್ನು ತಾಳ್ದ, ಅಂದರೆ ಚಕ್ರವರ್ತಿಯಾದ ಭೂಮಿಪರು ಅಂತ ಹೇಳೋದು ಅದಕ್ಕೆ ಅವರನ್ನಂದರೆ ಅವರು ಭೂಮಿಗೆ ಒಡೆಯರಾದ್ದರಿಂದಾಗಿ ಅವರು ಭೂಮಿಪರು, ಭೂಭರವನ್ನು ತಾಳುವವರು ಅದರಿಂದಾಗಿ ಭೂಮಿಪರು. ಭೂಭರವಂ ತಾಳಿದೆ ಚಕ್ರವರ್ತಿ ಆದ. ಏನಾಯಿತು? ಆಯಿತು, ಒಂದು ಕಾಲಕ್ಕೆ ತಾವು ಹಿರಿಯರು ಆದರೆ ಕುರುಡರಾದ ಕಾರಣಕ್ಕಾಗಿ, ಪಾಂಡು ಚಕ್ರವರ್ತಿ ಕುರುಡ ಅಲ್ಲ ಎನ್ನುವ ಕಾರಣಕ್ಕಾಗಿ ಹಿರಿಯರೆಲ್ಲ ಸೇರಿಕೊಂಡು ಪಟ್ಟ ಕಟ್ಟಿದ್ರು. ಮುಂಪಟ್ಟ ಮುಂಕಟ್ಟೆ ಭೂಭರವಂ ತಾಳಿದ. ಆಯಿತು, ಆತ ಚಕ್ರವರ್ತಿ ಆದ. ಈಗಳಾತನ ಸುತರ ತಾಮಾಗಳೇ ಯೋಗ್ಯರಾಗರೆ ಪಟ್ಟಕ್ಕೆ. ಈಗಲೂ ಕೂಡ ಧೃತರಾಷ್ಟ್ರನ 100 ಮಕ್ಕಳಿಗೆ ಯೋಗ್ಯತೆ ಬಂದಿಲ್ವೇ? ತಾಮಾಗಳೇ ಯೋಗ್ಯರಾಗರೆ ಪಟ್ಟಕ್ಕೆ. ಅವರು ತಂದೆಗೆ ಉನ್ನತ ಇತ್ತು ಎನ್ನುವ ಕಾರಣಕ್ಕೆ ಮಕ್ಕಳಿಗೂ ಕೂಡ ಉನ್ನತ ಇರಬೇಕೇ? ಯೋಗ್ಯರಾಗರೆ ಪಟ್ಟಕ್ಕೆ, ಅವರು ಪಟ್ಟಕ್ಕೆ ಯೋಗ್ಯರೇ? ತಗುಳ್ದು ಪಾಲನೆ ನೀರು ಪಾವಿಂಗೆ. ನೀವು ತಗುಳ್ದು ಅಂದರೆ ಮತ್ತೆ ಜೊತೆಯಾಗಿ ಹೋಗಿ ತಾಗಿ ಹೋಗಿ ಪಾಲನೆ ನೀರು ಪಾವಿಂಗೆ ಹಾವಿಗೆ ಹಾಲನ ಅರಿಯುತ್ತಿದ್ದಿರಿ, ದಾಯಾದಿರಂ ಪಿರಿಯರ್ ಮಾಡಿದಿರಿ. ಯಾರು ದಾಯಾದಿರಿದ್ದರೋ ಅವರನ್ನು ಹಿರಿಯರಾಗಿ ಮಾಡಿದಿರಿ. ಎಮ್ಮ ಸಾವು ಇಳಿಯಂ ದೈವೇಚ್ಛೆ ಆಯಿತು. ಇನ್ನು ಈಗ ನಾವು ಸಾಯುವುದೋ ಬದುಕುವುದೋ ಎನ್ನುವುದು ದೈವೇಚ್ಛೆ ಆದಾಗ ಆಯಿತು. ಆಗದೆ ಇದು ನಿಮಗೆ ತೃಪ್ತಿಯೇ ಎಂದು ದುರ್ಯೋಧನ ಧೃತರಾಷ್ಟ್ರನಲ್ಲಿ ಏಕಾಂತದಲ್ಲಿ ಒಬ್ಬನೇ ಇದ್ದುಕೊಂಡು ಮಾತಾಡ್ತಾನೆ. ಅಂದರೆ ಬಹಳ ಸೂಕ್ಷ್ಮವಾದ ಪ್ರಶ್ನೆಯನ್ನು ಸುಯೋಧನ ತನ್ನ ತಂದೆಯಲ್ಲಿ ಕೇಳ್ತಾನೆ. ಆದರೆ ಈಗ ಆತನ ಮಕ್ಕಳು ಈಗಲೇ ಯೋಗ್ಯರಾಗಿದ್ದಾರೆ. ಅಂದರೆ ತಂದೆಗಿದ್ದಂತಹ ಉನ್ನತೆ ಮಕ್ಕಳಿಗಿಲ್ಲ. ಯೋಗ್ಯರಾಗರೆ ಅವರು ಯೋಗ್ಯತೆ ಇದ್ದವರಿಲ್ವೇ ಅಂತ ಕೇಳುವಾಗ, ತಂದೆಗೆ ಇದ್ದ ಉನ್ನತೆ ಮಕ್ಕಳಿಗೆ ಯಾಕೆ ಇರಬೇಕು ಎನ್ನುವುದು ಧೃತರಾಷ್ಟ್ರ ಜೊತೆಗೆ ಕೌರವನ ಪ್ರಶ್ನೆ. ಅಂದರೆ ಹಿಂದೆ ಹಿರಿಯರು ಕುರುಡನಿಗಿಂತ ರೋಗಿಷ್ಠ ವಾಸಿ ಎನ್ನುವ ಹಾಗೆ ಕುರುಡನನ್ನು ಬಿಟ್ಟು ರೋಗಿಷ್ಠನಾದಂಥ ಪಾಂಡು ಚಕ್ರವರ್ತಿಗೆ ಪಟ್ಟ ಕಟ್ಟಿದರು. ಅದು ಸರಿ, ಒಪ್ಪೋಣ. ಆದರೆ ಕುರುಡನ ಮಕ್ಕಳು ಕುರುಡರಾಗಿಲ್ಲಲ್ಲ, ತಾಮಾಗಳೇ ಯೋಗ್ಯರಾಗರೆ ಪಟ್ಟಕ್ಕೆ. ಅವರು ಪಟ್ಟಕ್ಕೆ ಯೋಗ್ಯರಾಗಿದ್ದಾರೆ. ಹಾಗಿರುವಾಗ ಮತ್ತೆ ಪಾಲನೆರವಿರಿ ಪಾವಿಂಗೆ ದಾಯಾದಿರಂ, ದಾಯಾದಿರಿಗೆ ಮತ್ತೆ ಅವರ ಜೊತೆಗೆ ಹೋಗಿ ಅವರಿಗೆ ಮತ್ತೆ ಅವರನ್ನು ಹಿಂದೆ ಹೋಗಿ ಹಾವಿಗೆ ಹಾಲೆರಿಯುವ ಹಾಗೆ ದಾಯಾದಿರನ್ನು ಹಿರಿಯರನ್ನಾಗಿ ನೀವು ಮಾಡ್ತಿದ್ದೀರಿ, ನಮ್ಮನ್ನು ಕೈ ಬಿಡ್ತಿದ್ದೀರಿ ಎನ್ನುವ ಹಾಗೆ ಆತ ಬಹಳ ಸೂಕ್ಷ್ಮವಾದ ಪ್ರಶ್ನೆಯನ್ನು ಸುಯೋಧನ ಕೇಳ್ತಾನೆ. ಇದು ಬಹಳ ಮುಖ್ಯವಾದುದು ಮತ್ತು ಸುಯೋಧನ ಏನು ಯೋಚನೆ ಮಾಡ್ತದೆ ಎನ್ನುವುದನ್ನು ಕೂಡ ಬಹಳ ಸಂಕ್ಷಿಪ್ತವಾಗಿ ಪಂಪ ಇಲ್ಲಿ ವರ್ಣಿಸ್ತಾನೆ. ಅಂದರೆ ಈ ಪದ್ಯದಲ್ಲಿ ಮನುಷ್ಯನ ಆಲೋಚನೆ ಹೇಗೆ ಇದೆ, ಹೇಗೆ ಇರ್ತದೆ ಎನ್ನುವಂಥ ಸೂಕ್ಷ್ಮ ವಿಷಯವನ್ನು ಪಂಪ ಹೇಳಿದ್ದಾನೆ. ಅಂದರೆ ಇದರಲ್ಲಿ ವರ್ಣನೆಯ ಮಟ್ಟಿಗೆ ಹೋದರೆ ಏನೂ ಇಲ್ಲ, ಆದರೆ ಮನಸ್ಸಿನ ಅತ್ಯಂತ ಸೂಕ್ಷ್ಮವಾಗಿ ಮನಸ್ಸಿನ ಆಲೋಚನೆಯನ್ನು ಹೇಳಿದ ಕ್ರಮ ಮಾತ್ರ ಬಹಳ ಸುಂದರವಾಗಿದೆ ಮತ್ತು ಅದು ಸುಯೋಧನನ ಚಾಣಾಕ್ಷತನಯವನ್ನು ಅಥವಾ ಸುಯೋಧನನ ಒಳಗುದಿಯನ್ನು, ಬೇಕಾದರೆ ಕುಟಿಲತೆ ಅಂತಲೂ ಹೇಳ್ಬೋದು. ಆದರೆ ಚಕ್ರವರ್ತಿಯ ಮಗನಾಗಿ ಆತ ಯೋಚನೆ ಮಾಡುತ್ತಿರುವ ರೀತಿಯ ಸೂಕ್ಷ್ಮತೆಯನ್ನು ಬಹಳ ಪರಿಣಾಮಕಾರಿಯಾಗಿ ಹಿಡಿದಿಟ್ಟ ಸಾಲು ಅಂತ ನನಗೆ ಅನ್ನಿಸ್ತದೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಯಾರನ್ನಾದರೂ ಭೇಟಿಯಾದಾಗ ಹೇಗೆಲ್ಲ ಸಂಭಾಷಣೆ ನಡೆಸ್ತೀವಿ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ವಾಕ್ಯ ರಚನೆ ಮಾಡೋದ್ ಮೂಲಕ ಕಲ್ತ್ಕೊಂಡ್ವಿ. ಇವತ್ತು ಒಂದು ಹೊಸ ವಿಷಯದೊಟ್ಟಿಗೆ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಶಾಪಿಂಗ್ ಇಷ್ಟನಾ? ಹಿಂದೆಲ್ಲ ಹೇಗಿತ್ತೇಳಿ ಶಾಪಿಂಗ್ ಸಿಸ್ಟಮ್ ಅಂದರೆ? ಏನಾದರೂ ಹಬ್ಬ ಹರಿದಿನ ಬಂದಾಗ ಮದುವೆ ಸಮಾರಂಭಗಳಲ್ಲಿ ಹೊಸ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಯಾವುದಾದ್ರೂ ನಮ್ಗೆ ಇಷ್ಟವಾಗಿರೋ ಒಂದು ಅಂಗಡಿಗೆ ಹೋಗಿ ಜವಳಿ ವ್ಯಾಪಾರ ಅಂತ ಮಾಡ್ತಿದ್ವಿ. ಅದಲ್ಲದೆ ದಿನಸಿಗಳು ಸಹ ಯಾವುದಾದ್ರೂ ನಮಗೆ ಗೊತ್ತಿರೋ ಒಂದು ಅಂಗಡಿಯಲ್ಲಿ ಪ್ರತಿ ದಿವಸದ ಪ್ರತಿ ತಿಂಗಳಿನ ದಿನಸಿನ ಅಲ್ಲೇ ತಗೊಳ್ತಾ ಇರ್ತಿದ್ವಿ. ಆದ್ರೀಗ ಕಾಲ ಬದಲಾಗಿದೆ. ಮನೆಯಲ್ಲೇ ಕುತ್ಕೊಂಡು ಒಂದು ಸ್ಮಾರ್ಟ್ ಫೋನಲ್ಲಿ ಬೇಕಾದ್ದು ಬೇಡದ್ದು ಎಲ್ಲದನ್ನೂ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ಅದು ಸಾಲದೆ ಮಾಲ್ ಶಾಪಿಂಗ್ ಇದೆ, ಜೊತೆಯಲ್ಲಿ ದಿನಸಿ ಅಂಗಡಿಗಳು ಸಹ ಇದೆ. ಕೆಲವರಿಗೆ ಕೆಲವುದು ಸೂಕ್ತ ಇಷ್ಟ ಅನ್ಸತ್ತೆ ಅಂತಲ್ಲಿ ಹೋಗಿ ತಗೊಳ್ತಾರೆ. ಶಾಪಿಂಗ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಅಪ್ಡೇಟ್ ಆಗಿದೆ ಅಲ್ವಾ? ಸೊ ಇಷ್ಟೊತ್ತಿಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಶಾಪಿಂಗ್ ಮಾಡೋ ಸಮಯದಲ್ಲಿ ಮಾಡುವಂತಹ ಸಂಭಾಷಣೆಯನ್ನೇ ಇವತ್ತು ಇಂಗ್ಲಿಷ್ ವಾಕ್ಯ ರಚನೆನ ಮಾಡ್ತಾ ಇದ್ದೀವಿ ಅಂತ. ಓಕೆ, ಒಂದು ಸಣ್ಣ ಗೂಡಂಗಡಿ ಅವನು, ಅದು ಅಷ್ಟು ಪುಟ್ಟ ಅಂಗಡಿಗೆ ಅವನೇ ಓನರು, ಅವನೊಬ್ಬ ಚಿಕ್ಕ ಅಂಗಡಿ ಮಾಲೀಕ ಅಂತ. ಅದನ್ನ ಹೇಗೆ ಹೇಳ್ತೀರಾ? ಹೀ ಈಸ್ ಅ ಪೆಟಿ ಅನ್ಬೇಕು, ಅಥವಾ ಹೀ ಈಸ್ ಆನ್ ಆರ್ಡಿನರಿ ಶಾಪ್ ಕೀಪರ್. ಒಂದು ಪುಟ್ಟ ಅಂಗಡಿಯ ಮಾಲೀಕ ಅವನು, ಹೀ ಈಸ್ ಅ ಪೆಟಿ ಅಥವಾ ಹೀ ಈಸ್ ಆನ್ ಆರ್ಡಿನರಿ ಶಾಪ್ ಕೀಪರ್ ಅಂತ ಹೇಳಬೇಕು. ಕೆಲವರೆಲ್ಲ ಮನೆ ಬಾಗಿಲಲ್ಲಿ ಬರ್ತಾರಲ್ವಾ, ಅದು ಬೇಕಾ ಇದು ಬೇಕಾ ಅಂತ ಜೋರಾಗಿ ಕಿರಿಸ್ಕೊಂಡು ಅವರಿಗೆ ಏನಂತ ಹೇಳ್ತೀರಾ? ದ ಹಾಕರ್ಸ್ ಆರ್ ಶೌಟಿಂಗ್ ಎಟ್ ದ ಟಾಪ್ ಆಫ್ ದೇರ್ ವಾಯ್ಸ್. ದ ಹಾಕರ್ಸ್, ಎಚ್ ಎ ಡಬ್ಲ್ಯೂ ಕೆ ಇ ಆರ್ ಎಸ್, ಎಚ್ ಎ ಡಬ್ಲ್ಯೂ ಕೆ ಇ ಆರ್ ಎಸ್, ಹಾಕರ್ಸ್, ದ ಹಾಕರ್ಸ್ ಆರ್ ಶೌಟಿಂಗ್ ಎಟ್ ದ ಟಾಪ್ ಆಫ್ ದೇರ್ ವಾಯ್ಸ್. ಜೋರಾಗಿ ಹೇಳ್ತಾರಲ್ವಾ, ಟೊಮ್ಯಾಟೊ ಬೇಕಾ, ಸೊಪ್ಪು ಬೇಕಾ, ತರಕಾರಿ ಬೇಕಾ, ಅದು ಬೇಕಾ ಇದು ಬೇಕಾ ಅಂತ ಅವರಿಗೆ ಹೀಗೆ ಹೇಳಬೇಕಾಗತ್ತೆ. ದ ಹಾಕರ್ಸ್ ಆರ್ ಶೌಟಿಂಗ್ ಎಟ್ ದ ಟಾಪ್ ಆಫ್ ದ ವಾಯ್ಸ್ ಅಂತ. ನಾವೆಲ್ಲರೂ ಅನ್ನ ಊಟ ಮಾಡೇ ಮಾಡ್ತೀವಲ್ವಾ, ಆದರೆ ಎಷ್ಟು ವೆರೈಟಿ ಅಕ್ಕಿಗಳಿದೆ ನೋಡಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ, ಒಂದೇ ಥರ ಅಕ್ಕಿ ಇರುತ್ತೆ, ಒಂದು ಮೂರು ನಾಲ್ಕು ಥರ ಅಕ್ಕಿ ಇಟ್ಕೊಂಡಿರ್ತಾರೆ. ದೋಸೆಗೆ ಬೇರೆ, ಇಡ್ಲಿಗೆ ಬೇರೆ, ಇವ್ರಿಗೆ ಈ ಥರದ್ದನ್ನು ಬೇಕು, ಅವ್ರಿಗೆ ಆ ಥರದ್ದನ್ನು ಬೇಕು ಅಂತ. ಓಕೆ, ಅದರಲ್ಲೇ ಒಂದ್ಸಲ ನಿಮಗೆ ತುಂಬ ಕಡಿಮೆ ದರ್ಜೆಯ ಅಕ್ಕಿ ಸಿಗತ್ತೆ. ಇದು ಬಹಳ ಕೀಳು ದರ್ಜೆಯ ಅಕ್ಕಿ ಅನ್ನೋದಕ್ಕೆ, ದಿಸ್ ರೈಸ್ ಈಸ್ ಆಫ್ ಆನ್ ಇನ್ಫೀರಿಯರ್ ಕ್ವಾಲಿಟಿ. ದಿಸ್ ರೈಸ್ ಈಸ್ ಆಫ್ ಆನ್ ಇನ್ಫೀರಿಯರ್ ಕ್ವಾಲಿಟಿ. ಇನ್ಫೀರಿಯರ್, ಐ ಎನ್ ಎಫ್ ಇ ಆರ್ ಐ ಓ ಆರ್, ಇನ್ಫೀರಿಯರ್ ಕ್ವಾಲಿಟಿ, ಕೀಳು ದರ್ಜೆಯ ಅಕ್ಕಿ ಇದು. ಈ ವಸ್ತುನ ತುಂಬ ಕಡಿಮೆ ಬೆಲೆಗೆ ಮಾರ್ತಾ ಇದ್ದಾರೆ, ಈ ವಸ್ತುನ ತುಂಬ ಕಡಿಮೆ ಬೆಲೆಗೆ ಮಾರ್ತಾ ಇದ್ದಾರೆ. ದ ಆರ್ಟಿಕಲ್ ಈಸ್ ಸೆಲ್ಲಿಂಗ್ ಎಟ್ ಅ ಥ್ರೋ ಅವೇ ಪ್ರೈಸ್. ಥ್ರೋ ಅವೇ, ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಅನ್ನೋದಕ್ಕೆ ಥ್ರೋ ಅವೇ. ದಿಸ್ ಆರ್ಟಿಕಲ್ ಈಸ್ ಸೆಲ್ಲಿಂಗ್ ಎಟ್ ಅ ಥ್ರೋ ಅವೇ ಪ್ರೈಸ್. ಎಲ್ಲ ಸಮಯದಲ್ಲೂ ಈ ವ್ಯಾಪಾರ ಅನ್ನೋದು ಒಂದೇ ರೀತಿಲಿ ಇರೋದಿಲ್ಲ ಅಲ್ವಾ. ಕೆಲವೊಮ್ಮೆ ಸೀಸನ್ನಲ್ಲಿ ಚೆನ್ನಾಗಾಗ್ಬೋದು, ಈ ಸೀಸನ್ ಇಲ್ಲದೆ ಇರೋ ಸಮಯದಲ್ಲಿ ವ್ಯಾಪಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಚೆಗೆ ವ್ಯಾಪಾರ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಹೇಗೆ ಹೇಳ್ತೀರಾ ಇಂಗ್ಲೀಷಲ್ಲಿ? ದೇರ್ ಈಸ್ ಅ ಡಿಪ್ರೆಷನ್ ಇನ್ ಟ್ರೇಡ್ ದೀಸ್ ಡೇಸ್, ಅಥವಾ ದರ್ ಇಸ್ ಅ ಸ್ಲಂಪ್ ಇನ್ ಬಿಸ್ನೆಸ್ ದೀಸ್ ಡೇಸ್. ವ್ಯಾಪಾರ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ದರ್ ಇಸ್ ಅ ಡಿಪ್ರೆಷನ್ ಇನ್ ಟ್ರೇಡ್ ದೀಸ್ ಡೇಸ್, ಅಥವಾ ದರ್ ಇಸ್ ಅ ಸ್ಲಂಪ್, ಎಸ್ ಎಲ್ ಯು ಎಂ ಪಿ, ಸ್ಲಂಪ್ ಇನ್ ಬಿಸ್ನೆಸ್ ದೀಸ್ ಡೇಸ್ ಅಂತ ಹೇಳಬೇಕು. ಈಗ ನೀವೆಲ್ಲ ನೋಡ್ತಿರ್ತೀರ, ಅಲ್ಲೆಲ್ಲೋ ಎಕ್ಸಿಬಿಷನ್ಸ್ ಇರುತ್ತೆ, ಸ್ಪೆಷಲ್ ಸೇಲ್ ಅಂತ ಹಾಕಿರ್ತಾರೆ. ಅದೇ ರೀತಿ ಕೆಲವು ಪುಸ್ತಕಗಳು ಬಹಳ ಬೇಗ ಬೇಗ ಮಾರಾಟ ಆಗ್ತಾ ಇರುತ್ತೆ. This book is selling like hot cakes. This book is selling like hot cakes. ತುಂಬ ಆರಾಮಾಗಿ ಮಾರಾಟ ಆಗ್ತಿರುತ್ತಲ್ವ, ತುಂಬ ಡಿಮ್ಯಾಂಡ್ ಇರುತ್ತೆ, ಅದಕ್ಕೆ ಹಾಟ್ ಕೇಕ್ಸ್ ಅಂತಾರೆ. ಈ ಪುಸ್ತಕ ಸರಸರವಾಗಿ ಮಾರಾಟ ಆಗ್ತಿದೆ ಅನ್ನೋದಕ್ಕೆ ದಿಸ್ ಬುಕ್ ಈಸ್ ಸೆಲ್ಲಿಂಗ್ ಲೈಕ್ ಹಾಟ್ ಕೇಕ್ಸ್. ಹೀಗೆ ಏನೋ ನೀವು ಪರ್ಚೇಸ್ ಮಾಡಿರ್ತೀರಾ, 5 ರೂಪಾಯಿ ಕಡಿಮೆ ಕೊಟ್ಬಿಟ್ಟಿರ್ತೀರಾ. ಆ ಶಾಪ್ ಕೀಪರ್ ಹೇಳ್ತಾರೆ, ನನಗೆ 5 ರೂಪಾಯಿ ಕಡಿಮೆ ಬಂದಿದೆ. I am short by 5 rupees. ನನಗೆ 5 ರೂಪಾಯಿ ಕಡಿಮೆ ಬಂದಿದೆ ಅನ್ನೋದನ್ನು I am short by 5 rupees ಅಂತ ಹೇಳಬೇಕು. ಈ ಸಿಹಿ ತಿಂಡಿ, ಸ್ನ್ಯಾಕ್ಸ್ ಈ ಥರ ಮಾರಾಟದ ಅಂಗಡಿಗಳು ಕೂಡ ತುಂಬ ವೆರೈಟಿ ಆದ ಅಂಗಡಿಗಳನ್ನು ನಾವು ನೋಡ್ಬೋದು ನಮ್ಮ ರೋಡಿನ ಬದಿ ಬದಿಗಳಲ್ಲೆಲ್ಲ ಅಲ್ವಾ. ಅಲ್ಲಿ ಯಾವುದೋ ಒಂದು ಅಂಗಡಿಲಿ ಅಷ್ಟೊಂದು ಚೆನ್ನಾಗಿ ನೀವು ತಿಂಡಿ ಇಷ್ಟಪಡಲಿಲ್ಲ, ಈ ಸಿಹಿ ತಿಂಡಿ ಅಂಗಡಿಯವನು ಬಹಳ ಹಳಸಲು ತಿಂಡಿನ ಮಾರ್ತಾನೆ ಅಂತ ಹೇಳ್ತೀರ. ಹೇಗದನ್ನು ಹೇಳೋದು, ಹಳಸಲು ತಿಂಡಿ ಅಂದರೆ ಹೇಗೆ ಹೇಳೋದು ಅದನ್ನ? ದಿಸ್ ಕಾನ್ಫೆಕ್ಷನರ್ ಸೆಲ್ಸ್ ಸ್ಟೇಲ್ ಸ್ಟಫ್ಸ್. ಸ್ಟೇಲ್, ಹಾಳಾಗಿರೋದು. ಕನ್ಫೆಕ್ಷನರ್, ಅಂಗಡಿಯವನು ದಿಸ್ ಕನ್ಫೆಕ್ಷನರ್ ಸೆಲ್ಸ್ ಸ್ಟೇಲ್ ಸ್ಟಫ್ಸ್ ಅಥವಾ ಸ್ಟೇಲ್ ಥಿಂಗ್ಸ್ ಅಂತ ಹೇಳ್ಬೋದು. ಈ ಸಿಹಿ ತಿಂಡಿ ಅಂಗಡಿಯವನು ಬಹಳ ಹಳಸಲು ತಿಂಡಿನ ಮಾರ್ತಾನೆ. ದಿಸ್ ಕನ್ಫೆಕ್ಷನರ್ಸ್ ಸೆಲ್ಸ್ ಸ್ಟೇಲ್

ಸ್ಟಫ್ಸ್ ಅಥವಾ ಸ್ಟೇಲ್ ಥಿಂಗ್ಸ್ ಅಂತ ಹೇಳ್ಬೋದು. ನೀವು ಚೆನ್ನಾಗಿ ಬಟ್ಟೆಗಳನ್ನು ಶಾಪ್ ಮಾಡಿರ್ತೀರಾ ಅಂತಂದರೆ, ಕೆಲವು ಕಾಟನ್ ಬಟ್ಟೆಗಳು ಹೋಗಿದ ತಕ್ಷಣ ಒಂಥರ ಮುದ್ದೆ ಆಗಿ ಸೈಜಲ್ಲಿ ಸಣ್ಣ ಆಗೋ ಥರ ನಿಮ್ಗೆ ಅನಿಸುತ್ತಲ್ವಾ, ಥರ ಸಂಕುಚಿತಗೊಳ್ಳುತ್ತೆ. ಆ ಬಟ್ಟೆನ ಒಗೆದ್ರೆ ಸಾಕು ಅದು ಸಂಕುಚಿತ ಆಗುತ್ತೆ ಅನ್ನೋದನ್ನು ಹೇಗೆ ಹೇಳ್ತೀರಾ? ದಿಸ್ ಕ್ಲಾತ್ ಶ್ರಿಂಕ್ಸ್ ಆನ್ ವಾಷಿಂಗ್. ದಿಸ್ ಕ್ಲಾತ್ ಶ್ರಿಂಕ್ಸ್ ಆನ್ ವಾಷಿಂಗ್. ವಾಶ್ ಮಾಡಿದ ತಕ್ಷಣ ಅದು ಶ್ರಿಂಕ್ ಆಗುತ್ತೆ ಅಂತ ಹೇಳ್ತಿದ್ದೀರ. ಮಳೆಗಾಲ ಬರ್ತಾ ಇದ್ದ ಹಾಗೆ ಮಾವಿನ ಹಣ್ಣು ಕೂಡ ಜಾಸ್ತಿ ಅಲ್ವಾ, ಅದನ್ನೆಲ್ಲ ನೋಡಬೇಕಾದ್ರೆ ಹೇಳ್ತೀರಾ ತುಂಬ ಹಣ್ಣಾಗ್ಬಿಟ್ಟಿದೆ ಇದು ಅಂತ. ಈ ಮಾವಿನ ಹಣ್ಣು ಜಾಸ್ತಿ ಹಣ್ಣಾಗ್ಬಿಟ್ಟಿದೆ. ದಿಸ್ ಮ್ಯಾಂಗೋ ಈಸ್ ಓವರ್ ರೈಪ್. ತುಂಬ ಹಣ್ಣಾಗ್ಬಿಟ್ಟಿದೆ ಅನ್ನೋದಕ್ಕೆ ಓವರ್ ರೈಪ್. ದಿಸ್ ಮ್ಯಾಂಗೋ ಈಸ್ ಓವರ್ ರೈಪ್. ಈ ಮಾವಿನ ಹಣ್ಣು ತುಂಬ ಹಣ್ಣಾಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಇನ್ನೊಂದು ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಅವೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಹೇಳಿ? ನಾವು ತಗೊಳ್ಳುವಂಥ ಥಿಂಗ್ಸ್ಗಳ ಮೇಲೆ ಕೂಡ ಎಫೆಕ್ಟ್ ಆಗಿರುತ್ತೆ ಅಲ್ವಾ. ಅದ್ರ ಜೊತೇಲಿ ಕೆಲಸ ಮಾಡೋರು ಕೂಡ ಕಡಿಮೆ ಆಗಿಬಿಡ್ತಾರೆ. ಎಲ್ಲದರ ರೇಟು ಜಾಸ್ತಿ ಆದಾಗ ಕೆಲಸಗಾರರಿಗೆ ದುಡ್ಡು ಕೊಟ್ಟು ಆ ಕೆಲಸ ಮಾಡಿಸ್ಕೊಳ್ಳೋದು ಕಷ್ಟ ಆಗ್ತಿರತ್ತೆ. ಆಗ ಮುಷ್ಕರದಿಂದ ಎಲ್ಲ ಕೆಲಸ ನಿಂತು ಹೋಗಿದೆ. ಅದನ್ನು ಹೇಗೆ ಹೇಳ್ತೀರಾ? ಎವ್ರಿಥಿಂಗ್ ಈಸ್ ಕ್ಲೋಸ್ಡ್ ಬಿಕಾಸ್ ಆಫ್ ದಿ ಸ್ಟ್ರೈಕ್. ತುಂಬ ಸಿಂಪಲ್ ಆದ ವಾಕ್ಯ ಅಲ್ವಾ. ಮುಷ್ಕರದಿಂದ ಎಲ್ಲ ಕೆಲಸ ನಿಂತೋಗಿದೆ. ಮುಷ್ಕರ ಅಂದರೆ ಸ್ಟ್ರೈಕ್. ಎವ್ರಿಥಿಂಗ್ ಈಸ್ ಕ್ಲೋಸ್ಡ್ ಬಿಕಾಸ್ ಆಫ್ ದಿ ಸ್ಟ್ರೈಕ್. ಬಿಕಾಸ್ ಆಫ್ ದಿ ಸ್ಟ್ರೈಕ್ ಎವ್ರಿಥಿಂಗ್ ಈಸ್ ಕ್ಲೋಸ್ಡ್. ಆಮೇಲೆ ಈ ಅಂಗಡೀಲಿ ಎಲ್ಲ ಬಟ್ಟೆ ಎಲ್ಲ ರೀತಿಯ ಬಟ್ಟೆಗಳು ಸಿಗುತ್ತೆ ಅಂತ ಹೇಳಬೇಕು. ಈ ಅಂಗಡೀಲಿ ಎಲ್ಲ ಬಗೆಯ ಬಟ್ಟೆಗಳು ಸಿಗುತ್ತೆ ಅದನ್ನು ಹೇಗೆ ಹೇಳ್ತೀರಾ? All varieties of cloth are available at this shop. All varieties of cloth are available at this shop. ಅಂತ ಹೇಳ್ಬೇಕು. ಬಹಳ ಜನಪ್ರಿಯವಾಗಿರೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಪುಸ್ತಕ ಬಹಳ ಜನಪ್ರಿಯವಾಗಿದೆ. ಹೇಗೆ ಹೇಳ್ತೀರಾ ಜನಪ್ರಿಯ ಅನ್ನೋದು ಯಾವ ಪದ? ಇಂಗ್ಲೀಷ್ನಲ್ಲಿ ಯಾವ ಪದ ಅದು? ಪಾಪ್ಯುಲರ್. ದಿಸ್ ಬುಕ್ ಈಸ್ ವೆರಿ ಪಾಪ್ಯುಲರ್. ದಿಸ್ ಬುಕ್ ಈಸ್ ವೆರಿ ಪಾಪ್ಯುಲರ್. ಬಹಳ ಜನಪ್ರಿಯ ಆಗಿರುವಂಥ ಪುಸ್ತಕ. ಮತ್ತು ಇದರ ಬೆಲೆಗಳು ಕೂಡ ಇಳಿತಾ ಇದೆ. ದ ಪ್ರೈಸಸ್ ಆರ್ ಫಾಲಿಂಗ್. ಬೆಲೆಗಳು ಇಳಿತಾ ಇದೆ. ದ ಪ್ರೈಸಸ್ ಆರ್ ಫಾಲಿಂಗ್. ನಿಮ್ಮ ಬಹಳ ಇಷ್ಟದ ಒಂದು ಕೋಟು ಬಿಗಿಯಾಗೋದಕ್ಕೆ ಶುರುವಾಗುತ್ತೆ. ದಿಸ್ ಕೋಟ್ ಈಸ್ ಟೈಟ್ ಫಾರ್ ಮೀ. ದಿಸ್ ಕೋಟ್ ಈಸ್ ಟೈಟ್ ಫಾರ್ ಮೀ. ಈ ಕೋಟ್ ನನಗೆ ಬಹಳ ಬಿಗಿ ಆಗ್ತಿದೆ. ಥಿಂಗ್ಸ್ನ ನೀವು ತಗೊಳ್ಳೋದಕ್ಕೆ ಅಂತ ಹೊರಗಡೆ ಹೋದಾಗ ಅಲ್ಲೊಂದು ಚೇರ್ ನಿಮಗೆ ಬಹಳ ಇಷ್ಟ ಆಗ್ಬಿಡತ್ತೆ. ಆ ಕುರ್ಚಿಗೆ 200 ರೂಪಾಯಿ ಅಂತಾರೆ. 200 ರೂಪಾಯಿಗೆ ಇದು ಬಹಳ ಕಡಿಮೆಗೆ ಸಿಗ್ತಾ ಇದೆ ಅನ್ನೋ ಖುಷಿ ನಿಮಗೆ. ದಿಸ್ ಚೇರ್ ಇಸ್ ಕ್ವೈಟ್ ಚೀಪ್ ಫಾರ್ 200 ರುಪೀಸ್. ಹಾಗೆ ಅಲ್ವಾ ಅನ್ಸೋದು? ದಿಸ್ ಚೇರ್ ಇಸ್ ಕ್ವೈಟ್ ಚೀಪ್ ಫಾರ್ 200 ರುಪೀಸ್. 200 ರೂಪಾಯಿಗೆ ಬಹಳ ಅಗ್ಗ ಅನ್ಸುತ್ತೆ ಈ ಚೇರು ಅಂತ ಅದರ ಅರ್ಥ. ನೀವೆಲ್ಲ ಹೇರ್ ಕಟ್ಗೆ ಸಲೂನ್ಗೆ ಹೋಗಿರ್ತಾರಲ್ವಾ, ಹೇಳ್ತೀರಾ ಅವರಲ್ಲಿ ಕೂದಲನ್ನ ತುಂಬ ಚಿಕ್ಕದಾಗಿ ಕತ್ತರಿಸ್ಬೇಡ. ಡೋಂಟ್ ಕಟ್ ದ ಹೇರ್ ಟೂ ಶಾರ್ಟ್. ಡೋಂಟ್ ಕಟ್ ದ ಹೇರ್ ಟೂ ಶಾರ್ಟ್. ಹೇರ್ಸ್ ಅಂತ ಹೇಳ್ತೀರಾ, ತುಂಬ ಕೂದಲಿದೆ ಅಲ್ವಾ. ಹೇರ್ ಅಂದರೆ ಒಂದು ಹೇರು, ಹೇರ್ಸ್ ಅಂದರೆ ತುಂಬ ಕೂದಲು, ಅದು ತಪ್ಪಾಗತ್ತೆ. ಹೇರ್ ಅಂತ ಹೇಳಿದರೆ ಆಯಿತು, ಹೇರ್ಸ್ ಅನ್ನೋ ಪದ ಇಲ್ಲ. ಡೋಂಟ್ ಕಟ್ ದ ಹೇರ್ ಟೂ ಶಾರ್ಟ್. ಕೂದಲನ್ನ ತುಂಬ ಚಿಕ್ಕದಾಗಿ ಕತ್ತರಿಸ್ಬೇಡ ಅಂತ ಅರ್ಥ. ಮತ್ತೆ ನಿಮ್ಮಲ್ಲೆಲ್ಲ ಥಿಂಗ್ಸ್ನ ಬೈ ಮಾಡೋದಕ್ಕೆ ಕ್ರೆಡಿಟ್ ಕಾರ್ಡ್ ಇದೆಯಾ? ಏನದು ಕ್ರೆಡಿಟ್ ಕಾರ್ಡ್ ಅಂದರೆ? ಹೆಚ್ಚು ಕಮ್ಮಿ ಸಾಲ ಮಾಡಿ ತೊಗೊಂಡ ಹಾಗೆ ಅಲ್ವಾ. ಸಾಲದ ಮೇಲೆ ತೊಗೊಳ್ಬಾರ್ದು, ಪರ್ಚೇಸ್ ಮಾಡಬಾರ್ದು. ಏನು ಹೇಗೆ ಹೇಳ್ತೀರಾ ದಿನ? ಡೋಂಟ್ ಬೈ ಆನ್ ಕ್ರೆಡಿಟ್. ಡೋಂಟ್ ಬೈ ಆನ್ ಕ್ರೆಡಿಟ್. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾರೆ. ನಾನು ಸಾಲ ಮಾಡಿಯೇ ತಿಂತೀನಿ ಅಂತೀರಾ? ಸಾಲ ಮಾಡಿ ಪರ್ಚೇಸ್ ಮಾಡ್ತೀನಿ ಅಂತೀರಾ? ಅದು ಒಳ್ಳೆಯದಲ್ಲ. ಸಾಲದ ಮೇಲೆ ತಗೊಳ್ಬಾರ್ದು. ಡೋಂಟ್ ಬೈ ಆನ್ ಕ್ರೆಡಿಟ್. ನೀವು ಹೀಗೇನಾದರೂ ಸಾಲ ಮಾಡಿ ಮಾಡಿ ಒಳ್ಳೆ ರೀತಿಯ ಜೀವನ ಒಳ್ಳೆ ರೀತಿಯ ಜೀವನನ ಸಾಗಿಸ್ತೀನಿ ಅಂತ ಹೊರಟ್ರೆ ನೀವು ಸಾಲ ಮಾಡಿದವರೆಲ್ಲ ಹೇಳ್ತಾರೆ, ನನ್ನ ಲೆಕ್ಕನ ತೀರಿಸ್ಬಿಡಪ್ಪ ನೀನು, ಕ್ಲಿಯರ್ ಮೈ ಅಕೌಂಟ್ಸ್. ನನ್ನ ಲೆಕ್ಕನ ತೀರಿಸು, ಬೇಕಾದಷ್ಟು ದುಡ್ಡಿರೋ ಹಾಗಿದೆ, ನಂದು ಸಾಲನ ನೀನು ಕೊಟ್ಬಿಡು, ಕ್ಲಿಯರ್ ಮೈ ಅಕೌಂಟ್ಸ್. ನನ್ನ ಲೆಕ್ಕನ ತೀರಿಸೋ ಅನ್ನೋದಕ್ಕೆ ಕ್ಲಿಯರ್ ಮೈ ಅಕೌಂಟ್ಸ್ ಅಂತ ಹೇಳಬೇಕು. ಇನ್ನು ಮನೇಲಿರೋರಿಗೆ ಅಮ್ಮಂದರು ಹೆಣ್ಮಕ್ಳು ಹೇಳೋದಿದೆ, ಪೇಟೆಗೆ ಹೋಗಿ 50 ರೂಪಾಯಲ್ಲಿ ಗೋಧಿ ಹಿಟ್ಟು ತೊಗೊಂಡು ಬಾ ಅಂತ. ಹೇಗೆ ಹೇಳಬೇಕದಿನ? ಬ್ರಿಂಗ್ ಫ್ಲೋರ್ ಫಾರ್ 50 ರುಪೀಸ್ ಫ್ರಮ್ ದಿ ಬಾಜಾರ್, ಫ್ರಮ್ ದಿ ಮಾರ್ಕೆಟ್. ಬ್ರಿಂಗ್ ಫ್ಲೋರ್ FLOUR. ಬ್ರಿಂಗ್ ಫ್ಲೋರ್ ಫಾರ್ 50 ರುಪೀಸ್ ಫ್ರಮ್ ದಿ ಬಜಾರ್, ಫ್ರಮ್ ದಿ ಮಾರ್ಕೆಟ್ ಅಂತ ಹೇಳ್ಬೋದು.

0: ಹೇಗೆ ಅನ್ನಿಸ್ತಾ ಇದೆ? ಶಾಪಿಂಗ್ ವಿಷಯದಲ್ಲಿ ನಾವು ಮಾಡ್ತಾ ಇರೋ ಸಂಭಾಷಣೆಯನ್ನ ವಾಕ್ಯ ರಚನೆ ಮಾಡ್ತಾ ಇರೋದು ಬಹಳ ಅಗತ್ಯವಾಗಿದ್ದಂತಹ ಟಾಪಿಕ್ ಅಲ್ವಾ ಇದು? ಇನ್ನೂ ಹೇಳೋದಿದೆ, ಕಲಿಯೋದಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
6: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಾವಿನ ದೇಶ ಹನ್ನೆರಡು ವರುಷ, ಹಾವಿನ ದೇಶ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ ಹನ್ನೆರಡು.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಎಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎಂದರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

ಲಕ್ಷ ಲಕ್ಷ ಇದ್ದೋರೆಲ್ಲ ಕಾರಿನಲ್ಲಿ ಹೋಗೋದು, ಅಲ್ಪ ಸ್ವಲ್ಪ ಗಳಿಸೋರೆನ್ನೆ ಬಸ್ಸಿನಲ್ಲಿ ಕೊಡೋದು. ಚಿಲ್ಲರೆ ಕೊಡಿ, ಸರಿಯಾದ ಚಿಲ್ಲರೆ ಕೊಡಿ ಪ್ಲೀಸ್. ಎಲ್ಲೋ ಜಗಳ ಎಲ್ಲೋ ಕದನ, ಕಲ್ಲು ಇಲ್ಲೇ ಬೀಳೋದು. ಯಾರ ಕೋಪ ಯಾರ ಮೇಲೋ, ನ್ಯಾಯ ಯಾರ ಕೇಳೋದು. ನಿಮ್ಮ ದುಡ್ಡಲ್ಲೇ ನಮ್ಮ ವಾಹನ ಬೀಳೋದು. ಹಾ, ನೀವೇನೆ ತೆರಿಗೆ ಹೆಚ್ಚಿ ಅಯ್ಯೋ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ. ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗೋದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೇ ಬೇಕು, ಇಂಥ ಜೀವನನೇ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
0: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ. ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಸಮಯ ಕೂಡ 4 ಗಂಟೆ ಆಗಿದೆ, ನಾನು ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಗಿದೆ. ಸೊ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯಿಂದ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಸೊ ವೀಕೆಂಡು ಏನು ಪ್ಲ್ಯಾನ್ಸು, ಏನು ಸಮಾಚಾರ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ? ಆರೋಗ್ಯವಾಗಿ ಆರಾಮಾಗಿ ಖುಷಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಫ್ಕೋರ್ಸ್, ಇರೋದೊಂದು ಜೀವನವನ್ನು ಖುಷಿ ಖುಷಿಯಿಂದ ಕಳೀಲೇಬೇಕು ಅಲ್ವಾ? ಯಾಕಪ್ಪ ಅಂದರೆ ಈ ದಿನನಿತ್ಯದ ಲೈಫ್ನಲ್ಲಿ ಸಣ್ಣ ಸಣ್ಣ ತೊಂದರೆಗಳಾಗುತ್ತೆ. ಅದಕ್ಕೆ ಉದಾಹರಣೆ ಅಂದರೆ ಒಂದು ಟ್ರಾಫಿಕ್ ಇರ್ಬೋದು, ಅಥವಾ ಆಫೀಸ್ ಕೆಲಸ ಇರ್ಬೋದು, ಮನೆಯಲ್ಲಿ ಎಷ್ಟು ಮಾಡಿದ್ರೂ ಕೂಡ ಮುಗಿದಿರುವಂಥ ಕೆಲಸಗಳಿರ್ಬೋದು. ಹೀಗೆ ಸಿಕ್ಕಾಪಟ್ಟೆ ಟೆನ್ಷನ್ಸ್ಗಳಿರುತ್ತೆ. ಯಾಕೆ ಸ್ವಾಮಿ ಈ ಜೀವನ ಬೇಕು ಅಂತೆಲ್ಲ ಅನಿಸುತ್ತೆ. ಆದರೆ ಇದರ ನಡುವೆ ಕೂಡ ನಮ್ಮದು ಅಂತ ಒಂದು ಜೀವನ ಇರುತ್ತೆ. ಆ ಜೀವನದಲ್ಲಿ ಖುಷಿಯನ್ನು ಕಂಡುಕೊಳ್ಳೋರು ನಾವೇ ಆಗಿರ್ತೀವಿ. ನಮ್ಮ ಲೈಫಲ್ಲಿ ಖುಷಿಯಾಗಿದ್ರು ದುಃಖದಿಂದ ಆದರೂ ಅದಕ್ಕೆ ನಾವೇ ಕಾರಣವಾಗಿರ್ತೀವಿ ಅಲ್ವಾ? ಹೀಗಿದ್ಮೇಲೆ ನಗೋದೇ ಸ್ವರ್ಗ ಅಂತ ದೊಡ್ಡವ್ರು ಕೂಡ ಹೇಳಿದ್ದಾರೆ. ಸೊ ನಾವ್ಯಾಕೆ ಇವತ್ತು ಇದೇ ವಿಷಯದ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು. ಏನಕ್ಕಪ್ಪ ಅಂದರೆ, ನಗು ಹೇಗೆ ಅಂದರೆ ಒಂದು ರೀತಿ ಪವರ್ಫುಲ್ ವರದಾನ ಇದ್ದಂಗೆ. ನಾವು ಹೆಚ್ಚು ನಗ್ತಾ ಇದ್ದಷ್ಟು ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ, ನಾವು ಹೆಚ್ಚು ಆರೋಗ್ಯವಾಗಿ ಇರ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವಿನ ಬಗ್ಗೆ ಮಾತಾಡ್ಬೋದು, ಹಾಗೆ ನಿಮ್ಮ ಜೀವನದಲ್ಲಿ ನಡೆದಂಥ ಅತ್ಯಂತ ಫನ್ನಿ ಘಟನೆ, ಅಥವಾ ನೀವು ಕೊನೆದಾಗಿ ಬಿದ್ದು ಬಿದ್ದು ನಗ್ದಂಥ ಸಂದರ್ಭ ಯಾವುದು, ಆ ಒಂದು ಸಂದರ್ಭವನ್ನು ನೀವು ನನ್ನೊಟ್ಟಿಗೆ ಹಂಚ್ಕೋಬೋದು, ಸರಿನಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ನಗ್ತಾ ನಗ್ತಾ ಭಾಗವಹಿಸಿ ಕಾರ್ಯಕ್ರಮ 1 ಗಂಟೆ ಪೂರ್ತಿ ಎಲ್ಲರೂ ಖುಷಿಯಿಂದನೇ ಇರೋಣ, ಸರಿನಾ? ಹಾಗಿದ್ರೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686

0: ಒಂಬತ್ತು ಆರು ಎರಡು ಏಳು ಒಂಬತ್ತು ಈ ಒಂದು ಸಂಖ್ಯೆ ಕರೆಯನ್ನ ಮಾಡಿ ಮಾತಾಡೋಣ ಅಂತ ತಿಳಿಸ್ತಾ ಹಾಗೆ ನಮ್ದೊಂದು ಚಿಕ್ಕ ಪುಟ್ಟ ಕಂಡೀಷನ್ಸ್ ಕೂಡ ಇದೆಯಪ್ಪ. ಕರೆ ಮಾಡಿರೋರು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಯಾಕಪ್ಪ ಅಂದ್ರೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಅಷ್ಟು ಜನರಲ್ಲಿ ನಿಮಗೆ ಕರೆ ಸಿಕ್ಕಿದೆ ಅನ್ವಾಗ ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಕರೆ ಮಾಡಬೇಕು, ಜೊತೆಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕೂಡ ಕರೆ ಮಾಡಬೇಕು. ಆವಾಗ ಯಾವುದೇ ಟೆನ್ಷನ್ ಇಲ್ಲದಲೆ ಆರಾಮಾಗಿ ಮಾತಾಡ್ಬೋದು, ನಗ್ತಾ ನಗ್ತಾ ಮಾತಾಡ್ಬೋದು. ಏನಂತೀರಾ? ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳುವ?
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಮಸ್ತೆ ಅರ್ಪಿತಾ.
0: ಅರ್ಪಿತಾ ಅವರೇ ಮಾತಾಡ್ತಿರೋದು, ಹೇಗಿದ್ದೀರಾ ಸರ್?
1: ಅದೇ ಓದಾದಿ ಚಕ್ಕದ ಬರ್ಬಾರ್ದು ವಾಣಿ ನಂಜುಂಡ ಅರ್ಪಿತಾ ಅಂತ.
0: ಹೌದು ಹೌದು ಸರ್.
1: ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು ಸರ್. ನಿಮ್ದು?
1: ಆಯ್ತು ಆಯ್ತು. ನಿಮ್ದು ಬೆಳಗ್ಗೆ ಪ್ರೋಗ್ರಾಮ್ ಬರ್ತದೆ ವಚನವಿಹಾರಣ ಎಲ್ಲ ಹಕ್ಕಿದೆ ನಾವು. ಪರಿಸರದ
0: ಪರಿಸರ ಪರಿಚಯ ಸರ್.
1: ಪರಿಸರ ತಗದಾಗಿರ್ತೇವೆ ಮೇಡಮ್, ಮಂಡಗದ್ದೆ ಎಲ್ಲ ಮಾಡ್ತಿರಲ್ಲ ಪರಿಚಯ. ಹಾ
0: ಹಾ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.
1: ನಾನು ಪರಿಚಯ ಮಾಡ್ಕೊಂಡ್ಬಿಟ್ಟು
0: ಮಾಡಿ ಸರ್, ಮಾಡ್ಕೊಳ್ಳಿ ಸರ್.
1: ಆಮೇಲೆ ವಿಷಯ ಬರ್ತದೆ. ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಹತ್ತಿ ಚೌಡದಲ್ಲಿ ಹೊಳೆಸ್ಪುರ ತಾಲೂಕು ಹಾಸನ ಜಿಲ್ಲೆ 573 200 ಅನ್ನೋದು. ನಮ್ಮೆಲ್ಲ ಸೋದರ ಸೋದರಿಯವರಿಗೆ ನನ್ನ ನಮಸ್ಕಾರಗಳು ನಿಮಗೂ ಸೇರಿ.
0: ಎಲ್ಲರ ಪರವಾಗಿ ನಿಮಗೂ ಕೂಡ ಶುಭ ಸಂಜೆ ಸರ್.
1: ಶುಭ ಸಂಜೆ.
2: This call is now being recorded.
0: ಸರಿ, ಇವತ್ತು ವಿಷಯ ರೆಕಾರ್ಡಿಂಗ್ ಮಾಡ್ಕೊಳ್ತಿದ್ದೀರಾ ಸರ್?
1: ಇಲ್ವಲ್ಲ. ಓಹ್, ನಿಮಗೆ ಗೊತ್ತಾಗುತ್ತೆ ಅಲ್ಲಿ.
0: ನಿಮಗೆಲ್ಲ ಗೊತ್ತಾಗುತ್ತೆ ಸರ್, ಎಲ್ಲ ಗೊತ್ತಾಗುತ್ತೆ.
1: ಯಾರ್ಯಾರು ಸ್ನೇಹಿತರು ಕಳಸಲ್ಲ ಅಂತ ಕೆಲವರು ಇರ್ತಾರೆ.
0: ಸರಿ ಸರಿ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ.
1: ಅದ ಹಾಡಿದೆಯಲ್ಲ ಮೇಡಮ್, ನಗುವುದೇ ಸ್ವರ್ಗ, ನಗುವುದೇ ಸ್ವರ್ಗ, ಅಳುವುದೇ ನರಕ, ಬಾಳೋಣ ಅಂತ ವಿಟ್ಟು ಫಿಲಂ.
0: ಇನ್ನು ನಗು ನಗುತ್ತಾ ನಲ್ಲಿ ಏನೇ ಆಗಲಿ
1: ಇದೆ.
0: ಸೊ ಹೀಗೆಲ್ಲ ಇರುವಾಗ
1: ಎಂದರೆ ಮಂಜಿನ ಬಿಂದು ಅಂತ ಒಂದು ಹಾಡಿದೆ ಮೇಡಮ್, ಪಲ್ಲವೇನು ಪಲ್ಲವಿ.
0: ನಗುವಿನ ಬಗ್ಗೆ ಸಾಕಷ್ಟು ಗೀತೆಗಳು ಇದೆ ಸರ್.
1: ಅಲ್ಲ, ನಗು ಎಂದರೆ ಮಂಜಿನ ಬಿಂದು, ಪಲ್ಲವೇನು ಪಲ್ಲವಿಲ್ಲ ಇದೆ ಮೇಡಮ್. ಅದು ಇಳೆಯರಾಜ ಇದು ಇದು
0: ನಿಜ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು ನಗುವಿನ ಬಗ್ಗೆ ಸಾಕಷ್ಟು ಗೀತೆಗಳಿದೆ ಅಂತ. ಸೊ ಈಗ ನಗುವಿನ ಬಗ್ಗೆ ಮಾತ್ರ ಸರ್, ನಮ್ಮ ಜೀವನದಲ್ಲಿ ನಗು ಅನ್ನೋದು ಎಷ್ಟು ಮುಖ್ಯ
1: ಮೇಡಮ್. ನಗು ಮುಖದ ಆರೋಗ್ಯಕ್ಕೆ, ಮುಖದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
0: ಹೌದು,
1: ಮುಖದ ಸ್ನಾಯುಗಳು, ಕೆನ್ನೆ ಸ್ನಾಯುಗಳು, ಇವೆಲ್ಲ ಸ್ನಾಯುಗಳೆಲ್ಲ ಆರೋಗ್ಯವಾಗಿ ನಗ್ತಾ ಇದೆ.
0: ನಿಮ್ ಜೀವನದಲ್ಲಿ ಇತ್ತೀಚೆಗೆ ಯಾವ್ದಾದ್ರು ತುಂಬಾ ಫನ್ನಿಯೆಸ್ಟ್ ಮೂಮೆಂಟ್ ನಡೆದಿದೆ, ಆ ವಿಷಯ ಕೇಳಿ ತುಂಬಾ ನಗು ಬರ್ತಿತ್ತು ಅಂದ್ರೆ ಯಾವ್ದಾದ್ರು ಇದೆಯಾ ಸರ್, ಯಾವ್ದಾದ್ರು ಸಂದರ್ಭ ಇದೆಯಾ?
1: ಅದು ಮರ್ತ ಹೋಗ್ಬಿಟ್ಟಿದೆ ಮೇಡಮ್, ಈ ಸರಿ ಜ್ಞಾಪಕ ಬರ್ತಾ ಇಲ್ಲ. ನಗು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಮೇಡಮ್. ನಗು ಇದು ಏನಪ್ಪಾ ಅಂದ್ರೆ, ನಾವು ಜೀವನದಲ್ಲಿ ಕೆಲವು ವಿಷಯಗಳು ನಗ್ತಾ ಇರ್ತೀವಿ. ಅದು ಒಂದು ಹೇಳ್ತೀನಿ ಹೇಳ್ರಿ, ಒಂದು ಉದಾಹರಣೆ ಹೇಳ್ತೀನಿ ಅಂದ್ರೆ
0: ಹೇಳಿ ಸರ್.
1: ಒಬ್ಬ ಮಗುನ ಅಂಗಡಿ ಕಳಿಸ್ತಾರಂತೆ, ಏನೋ ತಗಬಾ ಅಂತ ಅವ್ರ ಅಮ್ಮ ಕಳಿಸ್ದಂಗೆ.
0: ಓಕೆ,
1: ಅಂಗಡಿ ಹೋಗಿ ತಗಬಾ ಅಂತ ಹೇಳ್ದಂಗೆ. ಆಮೇಲೆ ಅವ್ರಿಗೆ ಅವ್ರ ಏನೋ ದುಡ್ಡು ಅಂತ ಕೇಳಿದ್ರೆ ಅಮ್ಮ ಬಂದ್ರು ಕೊಡ್ತದೆ ಅಂತ ಹೇಳು ಅಂತ ಹುಡುಗಿ ಕೈ ಹೇಳಿ ಕಳ್ಸವ್ರೆ.
0: ಓಕೆ,
1: ಅವ್ರ ಏನ್ ಮಾಡ್ತಾರೆ, ಅವ ಚಾಕ್ಲೇಟ್ ಕೊಟ್ಟ ಅಂಗಡಿ ಏನೋ ಪ್ರೀತಿಯಿಂದ ಮಗು ಚೆನ್ನಾಗಿದೆ ಮುದ್ದಾಗ ಬಂದ್ರೆ ಸಾಮಂತ ಅಂದ್ರೆ ಚಾಕ್ಲೇಟ್ ಕೊಟ್ಟ ದುಡ್ಡು ಅಂತ ಅದ್ದತ್ತೆ ದುಡ್ಡು ಅಂತ ಅಂಗಡಿ ಅಂದ.
0: ಓಕೆ,
1: ಅಲ್ಲ ದುಡ್ಡು ಅಂತ ಅವನು ಜಾಗ್ನ ದುಡ್ಡು ಅಂತ ಮುಂದೆ ಮುಚ್ಕೊಡಪ್ಪ ಅಂತ ಅವನು ಅಂಗಡಿಯಲ್ಲಿ ಕೇಳ್ದ, ದುಡ್ಡು ಕೇಳಲಿಲ್ಲ.
0: ಓಕೆ, ಚಾಕ್ಲೇಟ್ ಕೊಟ್ಟಿದ್ದಕ್ಕೆ
1: ದುಡ್ಡು ಕೇಳಿದ್ರು ಇವಳು, ಯಾಕೆ ಕಳಿಸಿದ್ ದುಡ್ಡು ಕೊಟ್ಟಿದ್ರೆ ನಮ್ಮ ಅಮ್ಮ ಬಂದ್ ಕೊಡ್ತೈತೆ ಹೇಳಂತ ಹೇಳಿದ್ರು ಇವಳು ದುಡ್ಡು ಕೇಳಿದ್ರೆ. ಅವ್ನು ದುಡ್ಡು ಕೇಳಿಲ್ಲ,
0: ದುಡ್ಡು ಕೇಳಿಲ್ಲ,
1: ಮುಗ್ದು ಕೇಳಿದ ಮಗು ಕೈಲಿ.
0: ಓಕೆ ಓಕೆ ಸರ್.
1: ಅವನ ಮಗು ಏನಂತಂದೆ ಗೊತ್ತಾ, ಮುಗ್ಧ ಮನಸ್ಸಲ್ವಾ, ನಮ್ಮಅಮ್ಮ ಬಂದು ಕೊಡತ್ತೆ ಅಂತ.
0: ಕೆಲವೊಮ್ಮೆ ಈ ರೀತಿ ಆಗತ್ತೆ, ಎಡಬಟ್ಟುಗಳಾಗತ್ತೆ, ಏನೋ ಮಾಡಕ್ ಇನ್ನೇನೋ.
1: ಮಗುಗೆ ಮಗುಗ್ ಮುಗ್ಧ ಮನಸ್ಸಲ್ವಾ, ನಮ್ಮಅಮ್ಮ ಬಂದು ಕೊಡತ್ತೆ.
0: ಹೌದು,
1: ಕೆಲವು ಪುನಿ ಇನ್ಸಿಡೆಂಟ್ಸ್ ಆಗತ್ತೆ
0: ಕೆಲವೊಮ್ಮೆ.
1: ಮುಗ್ಧಲ್ಲ ಮೇಡಮ್, ಮಕ್ಕಳು ಅಂದ್ರೆ.
0: ಹೌದ್ ಹೌದ್ ಸರ್.
1: ಇದು ಒಂಥರ ಹಸುಗೂಸಿನಂತ ಮನಸ್ಸು ಅಂತ ನೋಡಿ.
0: ನಿಜ ನಿಜ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿ ನಿಮ್ಮ ಜೀವನದಲ್ಲಿ ನಡೆದಂತ ಒಂದು ಸನ್ನಿವೇಶವನ್ನ ಹೇಳಿದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
3: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ಗುಡ್ ಈವ್ನಿಂಗ್ ಸರ್, ನಾನು ಆರ್ಜೆ ಅರ್ಪಿತಾ, ರೇಡಿಯೋ ಶಿವಮೊಗ್ಗದಿಂದ ಮಾತಾಡ್ತಿದ್ದೀನಿ.
3: ಮೇಡಮ್, ಊಟ ಕಾಫಿ ಎಲ್ಲ ಆಯ್ತಾ?
0: ಕಾಫಿ ಆಗಿಲ್ಲ, ಊಟ ಆಯ್ತು ಸರ್. ನಿಮ್ದು?
3: ನಮ್ದು ಊಟ ಆಯ್ತು, ಹಾಗೆ ಕಾಲ್ ಮಾಡ್ಬಿಟ್ಟು ಆಮೇಲೆ ಕಾಫಿ ಕೊಡೋಣ ಅಂತ ಅನ್ಕೊಂಡಿದ್ದೆ.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ.
3: ರಿಯಲಿ ಮೇಡಮ್, ಗುಡ್, ಒಳ್ಳೆ ತಿಂಗೆ ತಂದಿದ್ದೀರ, ನನಗೆ ಬಹಳ ಇಷ್ಟವಾದ ವಿಷಯ ಅದು.
0: ಸೊ ಈಗ ನೀವು ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆದಂತ ಒಂದು ಫನ್ನಿ ಇವೆಂಟ್ ಅಂದ್ರೆ ಆ ವಿಷಯಕ್ಕೆ ತುಂಬಾ ನಗು ಬಂತು ಅಂತ ಹೇಳಿದನ್ನ ಹಂಚ್ಕೋಬಹುದು, ಹಾಗೆ ನಗುವಿನ ಪ್ರಾಮುಖ್ಯತೆ ಬಗ್ಗೆ ಕೂಡ ತಿಳಿಸ್ಕೊಡ್ಬೋದು.
3: ಹೌದು ಮೇಡಮ್, ತುಂಬಾ ವಿಷಯಗಳು ಈ ತರ ನಗು ಬರುತ್ತೆ. ಅನೇಕ ವಿಷಯಗಳು ನಮ್ ಜೀವನದಲ್ಲಿ ನಡೀತಾ ಇರ್ತವೆ, ಅದು ನಮಗೆ ಗೊತ್ತಿಲ್ಲದೇ ನಡೆದಿರ್ತವೆ, ಅದು ಹಾಸ್ಯವಾಗಿರುತ್ತೆ. ಆದ್ರೆ ಕೆಲಸಲ ಅದನ್ನ ಹಾಸ್ಯವಾಗಿ ತಗೊಳಕ್ ಆಗಲ್ಲ, ಕೆಲಸಲ ಫುಲ್ ಫ್ರೀಯಾಗಿ ನಗ್ತೀವಿ.

0: ಕೆಲವು ಸಲ ಮನಸ್ಸಿನೊಳಗೆ ನಕ್ತಿವಿ, ಕೆಲವು ಸಲ ಬೇರೆಯವ್ರಿಗೆ ಬೇಜಾರಾಗ್ಬೋದು ಅಂತ ಒಳಗೆ ನಕ್ಕಿ ಸುಮ್ಮನೆ ಆಗ್ಬಿಡ್ತೀವಿ. ಈ ತರ ತುಂಬಾ ಇನ್ಸಿಡೆಂಟ್ ಆಗತ್ತೆ. ನಾನು ಇತ್ತೀಚೆಗೆ ಹೇಳ್ಬೇಕಂದ್ರೆ ನಮ್ಮ ಇದು ಬೆಂಗಳೂರಿಗೆ ಹೋಗ್ತಾ ಇದ್ದೆ ರೈಲಲ್ಲಿ, ನಾನು ಲಗೇಜ್ ಎಲ್ಲ ಮೇಲಿಟ್ಟಿದ್ದೆ, ಅದು ಮೆಜೆಸ್ಟಿಕ್ ಅಲ್ಲಿ ಇಳಿಬೇಕಿತ್ತು. ಮಲ್ಲೇಶ್ವರಂ ಸ್ಟೇಷನ್ ಬಂತು, ನಮ್ ಹಿಂದ್ಗಡೆ ಗುಜರಾತ್ನವ್ರ ಗಂಡ ಹೆಂಡತಿ ಇಬ್ರು ಇದ್ರು. ಅವ್ರೇನ್ ಮಾಡ್ಬಿಟ್ಟಿದಾರೆ, ನನ್ ಬ್ಯಾಗ್ನು ಅವ್ರದೇ ಬ್ಯಾಗು ಅಂತೇಳಿ ತೆಗೆದು ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ವಾಶ್ರೂಮ್ ಹೋಗ್ ಬಂದು ನೋಡ್ತೀನಿ, ನನ್ ಬ್ಯಾಗ್ ಕಾಣ್ತಾನೆ ಇಲ್ಲ, ಅಯ್ಯೋ ಯಾರೋ ಯಶವಂತಪುರದಲ್ಲಿ ತಗೊಂಡ್ಬಿಟ್ರು ಇಳದು ಅಂತ ಒಂಥರ ಟೆನ್ಷನ್ ಆದೆ. ಆಮೇಲೆ ಎಲ್ಲಿ ಎಲ್ಲಿ ಅಂತ ನೋಡ್ತೀನಿ, ಪಾಪ ಅವ್ರಿಗೆ ಗೊತ್ತಿಲ್ಲ, ಅವರು ಹೆಂಡತಿ ಲಗೇಜ್ ಜೋಡಿಸಿ ಇಟ್ಟಿದ್ದಂತೆ, ಗಂಡನಿಗೆ ಗೊತ್ತಿಲ್ಲ, ನನ್ ಲಗೇಜ್ ಅವ್ರದೇ ಲಗೇಜ್ ಅಂತ ತೆಗ್ದಿಟ್ಕೊಂಡ್ಬಿಟ್ಟಿದ್ರು. ಒಂದ್ ಕಡೆ ತುಂಬಾ ಸಿಟ್ಟು ಬಂತು, ಒಂದ್ ಕಡೆ ಯಪ್ಪ ಇವ್ರು ಏನು ಒಂಚೂರು ಗೊತ್ತಾಗಲ್ಲ ಕೇರ್ಲೆಸ್ ಅನ್ನಿಸ್ತು, ಇನ್ನೊಂದ್ ಕಡೆ ಒಳಗೊಳಗ್ ನಗುನು ಬಂತು. ಆದ್ರೂ ಪಾಪ ಬೇಡ ಜೋರ್ ಮಾಡಬಾರ್ದು ಯಾರಿಗೂ ಅಂತ ಹೇಳಿ ಒಳಗೆ ನಗ್ತಾ ನಗ್ತಾ, ಹೋಗ್ಲಿ ಬಿಡಿ ಮಿಸ್ ಆಗಿರುತ್ತೆ, ಜೊತೆಗೆ ಇತ್ತಲ್ಲ ತಗೊಂಡಿದ್ರಿ, ನೋ ಪ್ರಾಬ್ಲಮ್, ಇಲ್ಲಿ ಸಿಕ್ತಲ್ಲ ಏನ್ ಟೆನ್ಷನ್ ಇಲ್ಲ ಅಂತ ಹೇಳಿ ಇಸ್ಕೊಂಡೆ. ಆದ್ರೆ ತುಂಬಾ ನಗು ಬಂತು, ಪಾಪ ಅವ್ರು ಇನ್ನೋಸೆಂಟ್ ಆಗಿ ಗೊತ್ತಿಲ್ಲದೆ ನನ್ ಲಗೇಜ್ ಅನ್ನು ತೆಗೆದಿಟ್ಕೊಂಡ್ಬಿಟ್ಟಿದ್ರಲ್ಲ ಅಂತ.
1: ಓಕೆ ಓಕೆ, ಸೊ ಇದು ಕೂಡ ಆಗುತ್ತೆ ಅಲ್ವಾ?
0: ಹೌದು ಹೌದು ಮೇಡಮ್, ಹೌದು.
1: ಜೀವನದಲ್ಲಿ ನಗ್ತಾ ಇರ್ಬೇಕು ಅಲ್ವಾ ಸರ್? ಆದ್ರೆ ಕೆಲವೊಮ್ಮೆ ಸಂದರ್ಭ ಕೂಡ ತುಂಬಾ ಮುಖ್ಯ ಆಗುತ್ತೆ.
0: ಹೌದು ಹೌದು, ಯಾವಾಗ್ಲೂ ನಗ್ತಾ ಇದ್ರೆ ಏನಂತಾರೆ, ಹುಚ್ಚ ಅಂತಾರೆ. ಆದ್ರೆ ತುಂಬಾ ನಗುನು ಜಾಸ್ತಿ ಇರಬಾರ್ದು, ಅಳು ಇದ್ರೂ ಹುಚ್ಚ ಅಂತಾರೆ, ನಕ್ಕಿದ್ರು ಹುಚ್ಚ ಅಂತಾರೆ. ಸಮಯ ಸಂದರ್ಭ ನೋಡ್ಕೊಂಡು ನಗದು ಅಳದು ಎಲ್ಲವನ್ನ ಮನುಷ್ಯ, ಅದು ಮನುಷ್ಯನಲ್ಲೇ ಬಂದಂತ ಸಹಜ ಕ್ರಿಯೆ ಮೇಡಮ್. ನಗದಾಗ್ಲಿ ಅಳದಾಗ್ಲಿ ಸಿಟ್ ಮಾಡೋದಾಗ್ಲಿ ಬೇಸರ ಮಾಡೋದಾಗ್ಲಿ ಜೋರ ಕಿರ್ಚೋದಾಗ್ಲಿ ನಿಧಾನಕ್ ಮಾತಾಡೋದಾಗ್ಲಿ ಅವೆಲ್ಲವೂ ಮನುಷ್ಯನಲ್ಲಿ ಇರ್ತಕ್ಕಂಥದ್ದೇ. ಸಮಯ ಸಂದರ್ಭ ನೋಡಿ ಮನುಷ್ಯ ಆತರ ಅಭಿವ್ಯಕ್ತ ಪಡಿಸ್ತಾನೆ. ಆದ್ರೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಜೀವನದಲ್ಲಿ ಯಾವಾಗ್ಲೂ ನಗ್ತಾ ನಗ್ತಾ ಇದ್ರೆ ನಿಮ್ಮ ಮನಸ್ಸು ಕೂಡ ಉಲ್ಲಾಸವಾಗಿರುತ್ತೆ, ಆರೋಗ್ಯ ಕೂಡ ಇರುತ್ತೆ, ಮತ್ತೆ ನೀವು ನಗದಲ್ದೆ ಬೇರೆಯವ್ರನ್ನ ಕೂಡ ನಗಿಸ್ಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಗಕ್ಕಾಗ್ದಿದ್ರು ಮೇಡಮ್ ಮನಸ್ಸೊಳಗೆ ಸಂತೋಷ ಪಡಿ, ಖುಷಿ ಪಡಿ, ಮುಖದಲ್ಲಿ ಒಂದು ಮಂದಹಾಸ ಒಂದು ಮಂದಸ್ಮಿತ ತೋರಿಸಿ. ಈಗ ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಯಾರೋ ಇಬ್ರು ಬೇಸರದಲ್ಲಿ ಹೋಗ್ತಿರ್ತಾರೆ, ಅವ್ರನ್ನ ನೋಡಿ ಒಂದ್ ನಾವು ಸಣ್ಣ ಸ್ಮೈಲ್ ಕೊಟ್ರೆ ಅವ್ರು ಒಂದ್ ಸ್ಮೈಲ್ ಕೊಡ್ತಾರೆ, ಅವಾಗ ಎಷ್ಟು ಅವ್ರ ಮನಸ್ಸು ಬದಲಾಗುತ್ತೆ.
1: ಹಾಗೆ
0: ಮೇಡಮ್ ನಾವು ಸದಾ ನಗ್ತಿರ್ಬೇಕು, ಬೇರೆಯವರನ್ನು ಕೂಡ ನಗಿಸ್ತಾ ಇರ್ಬೇಕು. ಇದು ನಮ್ಗೆ ಒಂದು ಪಾಸಿಟಿವ್ ವೇವ್ಸ್ ಅನ್ನು ಕೂಡ ಮೂಡಿಸುತ್ತೆ, ಮತ್ತೆ ಆರೋಗ್ಯ ದೃಷ್ಟಿಯಿಂದನು ಒಳ್ಳೇದು.
1: ಖಂಡಿತ ಸರ್, ಒಳ್ಳೆ ವಿಚಾರವನ್ನ ಹಂಚ್ಕೊಂಡ್ರಿ, ಧನ್ಯವಾದಗಳು.
0: ನಗಕ್ಕೆ ಎರಡೇ ಲೈನ್, ನಗಕ್ಕೆ ನಾವೇನ್ ಚಾರ್ಜ್ ಕೊಡ್ಬೇಕಾಗಿಲ್ಲ, ದೈವದತ್ತವಾಗಿ ಬಂದಿದೆ. ನಾವು ನಗೋಣ, ಎಲ್ಲರನ್ನು ನಗ್ಸೋಣ, ನಗು ನಮ್ಮದೆಲ್ಲರದ್ದು ಸದಾ ಒಮ್ಮಿ ತುಂಬಿರಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ.
1: ಸೂಪರ್ ಸೂಪರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದೆ.
0: ಥ್ಯಾಂಕ್ ಯು ಮೇಡಮ್, ಇದಕ್ಕೆಲ್ಲ ನಿಮ್ FM ಕಾರಣ, ನಿಮ್ FM ಕೂಡ ನಮ್ ಸಂತೋಷಕ್ಕೆ ಕಾರಣ.
1: ಧನ್ಯವಾದ ಧನ್ಯವಾದ ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಸೊ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ನಗುವಿನ ಪ್ರಾಮುಖ್ಯತೆ ಬಗ್ಗೆ ಹೇಳ್ತಿದ್ರು, ಹಾಗೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಹಲೋ,
2: ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ಸರ್.
2: ಆರಾಮಿದ್ದೀರಿ ಮೇಡಮ್?
1: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
2: ನೋಡ್ರಿ ಮೇಡಮ್,
1: ನೀವು ಆರಾಮಿದ್ದೀರೇನ್ರಿ?
2: ಮಳೆ ಆಯ್ತ್ರಿ ತಮ್ಗೆ?
1: ಮಳೆ ಬರೋದು ಹೋಗುದು ಬರೋದು ಹೋಗುದು ಆಗ್ತಿದೆ ಅಲ್ಲಿ.
2: ನಮಗೆ ಏನ್ ಹಿಂಗ ಯಾವಾಗ ನಾಲ್ಕು ಗಂಟೆ ಹಿಡಿದೈತ್ರಿ ಅದ
1: ಅಷ್ಟೇ.
2: ಏನ್ ಮಳೆನೇ ಇಲ್ರಿ ಮೇಡಮ್ ಈ ವರ್ಷ.
1: ಹ್ಮ್ ಸರ್, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ಮಳೆ ಆಗಿಲ್ಲ.
2: ಇಲ್ಲ ಇಲ್ಲ ಮೇಡಮ್, ಮಳೆನೇ ಇಲ್ಲ ಮೇಡಮ್ ನಮ್ಗೆ ಇನ್ನೂ ತನ.
1: ಹೌದೌದು, ಸೊ ಇನ್ನೂ ಸಮಯ ಇದೆ, ಮಳೆ ಬಂದ್ರೆ ಸಾಕು.
2: ಏನಾತ್ರಿ?
1: ಇನ್ನೂ ಸಮಯ ಇದೆ ಸರಿ, ಇನ್ಮೇಲೆ ಆದ್ರೂ ಒಳ್ಳೆ ಮಳೆ ಬರ್ಲಿ ಅಲ್ಲ.
2: ಬರ್ಲಿ ಮೇಡಮ್ ಸ್ವಲ್ಪ.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ವಿಷಯವನ್ನ ತೆಗೆದುಕೊಂಡು ಬಂದಿದೆ. ನಮ್ಮ ಜೀವನದಲ್ಲಿ ನಗು ಎಷ್ಟು ಮುಖ್ಯ ಆಗತ್ತೆ ಸರ್, ಹಾಗೆ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ನಡೆದಂತ ಯಾವ್ದಾದ್ರು ಒಂದು ನಗುವಿನ ಸಂದರ್ಭ ಯಾವ್ದಾದ್ರು ವಿವರಿಸ್ಬೋದಾ?
2: ಇಲ್ಲ ಮೇಡಮ್, ನಗಬೇಕ್ರಿ ಮೇಡಮ್, ಯಾವತ್ತು ಇದೇ ಸಂದರ್ಭ ಅಂತೇನಿಲ್ಲ ಮೇಡಮ್. ಇದಕ್ಕೆ ನಮ್ಮ ಆಯುಷ್ಯ ಆರೋಗ್ಯ ನಮಗೆ ಏನೋ ಒಂದು ಒಳ್ಳೇದ್ ಇರ್ಬೇಕಪ್ಪ ಅದು ಕೇಳಿದ್ರೆ,
1: ಓಕೆ,
2: ನಾವು ಯಾವತ್ತು ನಗನಗತಾನೆ ಇರ್ಬೇಕು ಮೇಡಮ್. ಅದಕ್ಕೆ ಅದಕ್ಕೆ ಒಬ್ರು ಒಂದ್ ಮಾತು ಕೇಳ್ತಾರ ಮೇಡಮ್.
1: ಏನಂತ?
2: ಚರ್ಚೆ ನಡೆದಿರ್ತೈತಿ, ನಡೆ ಹೊತ್ತಾಗ ಒಬ್ ಕೇಳ್ತಾನೆ ಹೆಂಗ್ ನಗುದ ಅಂತ ಕೇಳ್ತಾನ. ಹೆಂಗ್ ನಗುದಂದ್ರ ಏನ್ ಹೇಳ್ಬೇಕ್ರಿ ಅವ್ರು? ಅವಾಗ
1: ಏನ್ ಹೇಳ್ತಾರ ಸರ್?
2: ಅವಾಗ ಹೇಳ್ತಾನ್ರಿ ಅವ, ನೀ ಹಲ್ಲ ಕಚ್ಚರಿ ನಗು, ಹಲ್ಲ ಬಿಚ್ಚರಿ ನಗು, ಬಾಯಿ ತೆರೆ ನಗು, ನಗುವಾಗ ಮನಸ್ಸು ಬಿಚ್ಚಿ ನಗು ಅತ್ತ.
1: ಸೂಪರ್.
2: ಇದು ಬೇಕ್ರಿ ಮೇಡಮ್, ಮನುಷ್ಯ ನಗುದಂತ ನಗುದಲ್ಲ, ಮನಸ್ಸು ಬಿಚ್ಚಿ ನಗಬೇಕ್ರಿ, ಅಂದಾಗ ಮಾತ್ರ ನಮಗ ಸ್ವರ್ಗ ಅದು.
1: ನಿಜ ನಿಜ ಸರ್, ಮನ ಬಿಚ್ಚಿ
2: ನಗಬೇಕು. ಏನಾಗುತ್ತೆ ಮೇಡಮ್, ಎಂದೊಮ್ಮೆ ನಗ್ತಾರ ಗೊತ್ತೇನ್ರಿ ಮೇಡಮ್ ನಿಮಗೆ?
1: ಖಂಡಿತ ಖಂಡಿತ ಸರ್.
2: ಅವ್ರು ಎಂದ್ರೆ ನಗ್ತಾರಲ್ಲ ಮೇಡಮ್, ಅವ್ರು ನಕ್ಕು ಹೊತ್ತಾಗ ಅವ್ರಿಗೆ ಕೆಮ್ಮು ಬತ್ತು, ಇವತ್ತು ಅವ್ರು ಯಾವತ್ತು ನಗ್ತಾರ ತಿಳ್ಕೊಬೇಕು ಮೇಡಮ್ ನಾವು.
1: ಓಕೆ,
2: ಕೆಮ್ಮು ಬರ್ದಾದ್ರಿ ಮೇಡಮ್, ಕೆಮ್ಮು ಬತ್ತಂದ್ರೆ ಇವ್ರು ನಕ್ಕಿಲ್ಲ ತಿಳ್ಕೊಬೇಕು.
1: ಓಹೋ, ಹಂಗೆ
2: ಚೆನ್ನಾಗಿ ನೀನು.

0: ಬಂದು ಅಂದ್ರೆ ಇವ್ರು ಯಾವತ್ತು ನಗ್ತಾರ ತಿಳ್ಕೊಬೇಕು ಮೇಡಮ್.
1: ಓಕೆ ಓಕೆ, ನಗುವಾಗ ಕಣ್ಣಲ್ಲಿ ಆನಂದ ಭಾಷ್ಪ ಬರಬೇಕು, ಆ ಮಟ್ಟಕ್ಕೆ ನಗಾಡಬೇಕಂತ
0: ಹೇಳ್ತಿದ್ದೀರಾ. ಇವ್ರ ನಕ್ಕೆಯಲ್ಲಿ ಯಾವತ್ತೋ ತಿಳ್ಕೊಳ್ಳೋದು ಮೇಡಮ್. ಬಾಗ್ಲು ಬಾಗ್ಲ ತೆರಿತೀವಲ್ಲ ಮೇಡಮ್, ಗೊತ್ತೈತಲ್ಲ, ಮನಿ ಬಾಗ್ಲ ತರ ತರ ಕರಕರ ಮಾಡ್ತಾವ.
1: ಹೌದೌದು ಸರ್,
0: ದಿನ ತೆರೆದ್ರೆ ಕರಕರ ಮಾಡಲ್ಲ ಮೇಡಮ್, ಅವು ಯಾವಾಗ ನಮ್ ತೆರೆದ ಮರ ಕರಕರ ಮಾಡ್ತಾವ, ಯಾಕಂದ್ರೆ ಬಾವಿನ ತೆರೆದಿಲ್ಲ ಅಂತ ಅರ್ಥ ಮೇಡಮ್. ಅದ್ರ
1: ನಿಜ ನಿಜ ಸರ್,
0: ನಮ್ಮ ಬತ್ತು ಇವ್ ಯಾವಾಗೂ ನಕ್ಕಿಲ್ಲ ಅಂತ ಇವ್ರ ಅರ್ಥ ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಗುವಿನ ಬಗ್ಗೆ ಒಂದೆರಡು ಒಳ್ಳೆ ವಾಕ್ಯಗಳನ್ನ ಕೂಡ ಹೇಳಿದ್ರಿ.
0: ಓಕೆ ಮೇಡಮ್, ಧನ್ಯವಾದ ಮೇಡಮ್.
1: ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರ್ ಕೇಳುವ? ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ಕಾರ ಸರ್.
2: ಆರಾಮಿದ್ದೀರಿ ಮೇಡಮ್?
1: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
2: ನಾವು ಚಲೋ ಇದೀವಿ ಮೇಡಮ್.
1: ಹೌದೇನ್ರಿ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ವಿಷಯ ತೆಗೆದುಕೊಂಡಿದ್ದೀನಿ. ನಗು ಎಷ್ಟು ಮುಖ್ಯ ಆಗತ್ತೆ, ಇನ್ನು ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ನಡೆದಂತ ಯಾವ್ದಾದ್ರು ಒಂದು ಹಾಸ್ಯ ಸನ್ನಿವೇಶವನ್ನ ನಮ್ಮೊಟ್ಟಿಗೆ ಹಂಚ್ಕೋಬಹುದಾ?
2: ನನಗೊಂದು ಹಾಸ್ಯ ಸನ್ನಿವೇಶ ಇನ್ನು ನೆನಪು ಬರ್ತೈತಿ. ನಮ್ಮ ಶಿವಮೊಗ್ಗ ರೇಡಿಯೋದೊಳಗೆ ಒಬ್ಬ ಒಂದ್ಸಾರಿ ಪರಸ್ಪರ ಕಿವುಡ್ರ ಭೇಟಿ ಆದಾಗ ಅಂತೇಳಿ ಒಬ್ರು ನಮ್ ಕೇಳೋಗರಿಗೆ ಕೇಳೋಗ್ರೇ ಮಾತಾಡಿದ್ರಿ ಮೇಡಮ್. ಅದು ಇನ್ನೂ ನೆನಪೈತಿ, ನಾನು ನೆನಸ್ಕೊಂಡು ಹಬ್ಬ ನಗ್ತಿರ್ತೀನಿ.
1: ಯಾವ ತರ, ಹೇಗೆ ಅದು?
2: ಅವರು ಬಜಾರ್ ಕೊಂಟಿದ್ರತ್ರಿ ಸಂತಿಗೆ, ಇನ್ನೊಬ್ರು ಕಿವುಡ್ರ ಭೇಟಿ ಆದ್ರತ್ತ.
1: ಓಕೆ,
2: ಏನ್ ಸಂತಿ ಕೊಂಟಿದ್ಯಾ ಅಂದ್ರತ್ತ. ಇಲ್ಲ ಇಲ್ಲ ಇಲ್ಲೇ ಸಂತ್ಯಾಕ ಬಜಾರ್ನ್ಯಾಕ ಹೊಂಟಿದ್ಯಾ ಅಂದ್ರತ್ತವ್ರು. ಓ ಹೌದಾ, ನಾ ಸಂತ್ಯಾಗ ಹೊಂಟಿರೋದ್ ತಿಳಿದಿದ್ದೆ, ನೀವು ಬೇರೆ ಕಡೆ ಹೊಂಟಿರ. ಬಟ್ ಇವ್ರು ಹೇಳಿದ್ ಅವ್ರಿಗೆ ಕೇಳಿಸ್ಲಿಲ್ಲತ್ತ, ಅವ್ರು ಹೇಳಿದ್ ಇವ್ರಿಗೆ ಕೇಳಿಸ್ಲಿಲ್ಲತ್ರಿ ಮೇಡಮ್. ಅವ್ರು ಬಾಳ ಚಂದ ವಿವರಣೆ ಮಾಡಿ ಹೇಳಿದ್ರು, ಅದನ್ನ ನೆನಸ್ಕೊಂಡ್ ಇನ್ನೂ ನಗ್ತೀನ್ರಿ.
1: ಸೂಪರ್,
2: ಆದ್ರೆ ನಗು ಅಂತರೂ ಒಳ್ಳೇದ್ರಿ ಮೇಡಮ್.
1: ಖಂಡಿತ ಸರ್,
2: ಎಲ್ಲದಕ್ಕೂ ಲಾಭ ಐತ್ರಿ ಮೇಡಮ್. ಒಂದ್ ನಗು ಮುಖದಿಂದ ಯಾರನ್ನೋ ಏನೋ ಸಹಾಯ ಕೇಳಿದ್ರ, ಅವ್ರು ಏನೋ ಒಂದ್ ಕಷ್ಟದಿಂದ ಬಂದಾರಂದ್ರು ಅಷ್ಟು ನಗ್ನಗ್ತ ಅಂದವಾಗಿ ಬಂದಾರಲ್ಲ ಅಂತ ಹೇಳಿ ಅದಕ್ಕೂ ಮೆಚ್ಕೊಂಡು ಏನೋ ಒಂದು ಹೆಲ್ಪ್ ಮಾಡಬಹುದ್ರಿ ಮೇಡಮ್.
1: ಹೌದೌದು ಸರ್.
2: ಮತ್ತೆ ನಾವು ಹಿಂಗ ಮಾರಿ ಗಂಟ್ ಹಾಕೊಂಡ್ ಹೋಲಿ, ಏ ಬಾರಿ ಬೆಂಕಿನಿಂದ ಅಡ್ಡಾಡ್ತಿದ್ದ, ಇವತ್ ಹೆಂಗ್ ಮೆತ್ತಗ ಬಂದಾನ ನೋಡು ಅತ್ ಹಿಂಗ್ ಏನೋ ಬೇರೆನೆ ಕಲ್ಪನಾ ಮಾಡ್ಕೋತಾರಿ ಮೇಡಮ್. ನಗುವಿನಿಂದ ಬಹಳ ಲಾಭ ಐತಿ, ಆರೋಗ್ಯಕ್ಕೂ ಲಾಭ ಐತ್ರಿ. ಇನ್ನೊಬ್ರ ಜೊತೆ ನಾವು ವಿವರಣೆ ಮಾಡಾಕನು ಮತ್ತ ದಿನನಿತ್ಯ ಭೇಟಿ ಆಗಾಕ ಮಾತಾಡಾಕ ಎಲ್ಲಾ ದೃಷ್ಟಿಗೂ ನಗು ಒಳ್ಳೇದ್ರಿ ಮೇಡಮ್.
1: ಹೌದ್ ಸರ್, ಗಂಟಾಕ್ ಇಟ್ಕೊಂಡ್ರೆ ಎದುರಲೇ ಇರೋ ವ್ಯಕ್ತಿ ಕೂಡ ಮಾತಾಡಲ್ಲ.
2: ಹೌದ್ರಿ ಮೇಡಮ್,
1: ಮಂದಹಾಸ ಇದ್ರೆ ಎಲ್ರು ಕೂಡ ಮಾತಾಡಿಸ್ತಾರೆ.
2: ಹೌದ್ರಿ ಹೌದ್ರಿ ಮೇಡಮ್, ನಗು ಬಾಳ ಮುಖ್ಯ ರೀ. ಒಂದ್ ನನಗ್ ಭಾವಗೀತೆ ನೆನಪ್ ಬರ್ತೈತ್ರಿ, ಪುತ್ತೂರು ನರಸಿಂಹ ನಾಯಕ ಮತ್ತ ನಮ್ಮ ಕೆ ಎಸ್ ಸೂರ್ಯಕಾಮ ಅವ್ರ ಹಾಡ್ಯಾರಿ, ನಗು ಗುಲಾಬಿ ನಗು ನಗು ಹಮ್ಮಿನಿಂದ ನೀ ನಗು, ನಗು ಗುಲಾಬಿ ನಗು ನಗು ಬೆಂಕಿನಿಂದ ನೀ ನಗು ಅತ್ತೈತ್ರಿ ಮೇಡಮ್. ಅದು ಬಾಳ ಚಂದ ಐತ್ರಿ, ಅದನ್ ಕಾಲರ್ ಟ್ಯೂನ್ ಆಗಿ ಇಟ್ಟಿದ್ದೀನಿ ನಾ ಹಿಂದೊಮ್ಮೆ.
1: ಸೂಪರ್
2: ಸರ್, ಯಾವಾಗ್ಲೂ ನಗ್ತಿರ್ತೀವಿ. ನೀನ್ ನಗುವಿನ ಹಾಡ ಹೇಳಿ ತಂದ ಇಟ್ಟು ಕೇಳ್ತಿದ್ರಿ, ಅದು ಭಾವಗೀತೆ ಆಗಿರ್ಬೋದ್ರಿ ಮೇಡಮ್.
1: ಓಕೆ,
2: ಅದ ನಗುವಿನ ಮ್ಯಾಲ ಬಾಳ ಚಂದ ಐತ್ರಿ ಮೇಡಮ್. ಒಂದ್ ಜಿಂಗಲ್ನು ಐತ್ರಿ ನಮ್ ರಾಷ್ಟ್ರೀಯ ರೇಡಿಯೋದೊಳಗ ಬರ್ತೈತ್ರಿ ಅದು.
1: ಓಕೆ,
2: ಆ ಹಾಡ ತಗೊಂಡು ಒಂದು ನಗುವಿನ ಬಗ್ಗೆ ವಿವರಣೆ ಮಾಡಿದ ಒಂದು ಪ್ರಕಟಣೆ ಐತ್ರಿ ಮೇಡಮ್ ಅದ.
1: ಸೂಪರ್ ಸರ್,
2: ಮಾತಾಡಿದ್ರು ಬಹಳ ಮುಖ್ಯ ರೀ ಮೇಡಮ್. ನಗ್ಲೇಬೇಕು, ಏನೇ ಇರ್ತಾವ್ರಿ ಮನುಷ್ಯಗೆ ಬರಲಾರ್ದ ಏನ್ ತಲ್ಲ ಮಾಡಕ್ ಬರಲ್ರಿ.
1: ಹೌದ್ರಿ, ನಿಜ,
2: ಎಲ್ಲಾನು ಬಂದಿಗೆ ನಗಬೇಕ್ರಿ ಮೇಡಮ್.
1: ಖಂಡಿತ,
2: ಒಳ್ಳೆ ವಿಷಯ ರೀ ಮೇಡಮ್. ಅವ್ರವ್ರ ಅನಿಸಿಕೆ ಹೇಳಕತ್ತಾರ, ಚಂದ ಕೇಳಕತ್ತೀವಿ, ಬಾಳ ಖುಷಿ ಆತ್ರಿ ಮೇಡಮ್.
1: ನಮ್ಗೂ ನಿಮ್ ಒಟ್ಟಿಗೆ ಮಾತಾಡಿ ಅಷ್ಟೇ ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿ.
2: ಧನ್ಯವಾದಗಳು, ನಮಸ್ಕಾರ ಮೇಡಮ್.
1: ರಮೇಶ್ ಸರ್ ಕರೆ ಮಾಡಿದ್ರು, ಎಲ್ಲರೂ ಕೂಡ ನಗ್ನಗ್ತಾ ಮಾತಾಡ್ತಿದಾರಲ್ವಾ. ಸೊ ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ
3: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ಕಾರ ಸರ.
3: ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
1: ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ?
3: ನಾನು ಯಾವಾಗ್ಲೂ ನಗ್ನಗ್ತಾನೆ ಸೂಪರ್ ಆಗಿದ್ದೇನೆ ಮೇಡಮ್. ಅಲ್ಲ, ನಗುವನ್ನೇ ಆ ದೇವ್ರ ನನಗೆ ಕೊಟ್ಟು ಮರ್ತು ಬಿಟ್ಟಿದ್ದಾನೆ ಕಣ್ರಿ ಮೇಡಮ್. ಅರೆ,
1: ವರವಾಗಿ ಸಿಕ್ಕಿದೆ ನಿಮಗೆ ನಗು ಅನ್ನೋದು ಅಲ್ವಾ?
3: ನಗು ಅನ್ನೋದೇ ವರವಾಗಿ ಸಿಕ್ಕಿದೆ ಅದು, ಯಾಕಂದ್ರೆ ಎಲ್ಲರೂ ಅದನ್ನ ಪಡೆಯಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿನ ಕಾಲದಾಗೆ ನಗ್ಸ್ತಾರೆ ಅಂದ್ರೂ ನಗದ್ ಕಷ್ಟ ಇರುತ್ತೆ. ಅದು ನಗು ಅನ್ನೋದು ಇನ್ನೊಬ್ರು ನಗ್ಸೋದಲ್ಲ ಮೇಡಮ್ ಅರೆ, ಅದು ತನ್ನಷ್ಟಕ್ಕೆ ತಾನೇ ಬರ್ಬೇಕದು.
1: ಹೌದು ಸರ್,
3: ನಾವು ನಗಬೇಕು, ನಾವು ಮಾತಾಡಿದ್ರೆ ನಾವು ಯಾವ ತರ ಮಾತಾಡ್ತೇವೆ ಅವ್ರ ನಗೋ ತರನೇ ನಾವು ಮಾತಾಡ್ಬೇಕಾಗುತ್ತೆ. ನಾವು ಸುಮ್ನೆ ಅವ್ರು ಏನೋ ಕಾಟಾಚಾರಕ್ಕೆ ನಗ್ಲಿ ಅಂತ ಮಾತಾಡ್ಬಾರ್ದು. ನಾವು ಮಾತಾಡೋ ಮಾತಲ್ಲಿ ಅವ್ರಿಗೆ ನಗು ಬರ್ಬೇಕು, ಆ ತರ ಇರ್ಬೇಕು ಮೇಡಮ್ ಅರೆ ಮಾತಾಡಿದ್ರೆ.
1: ಖಂಡಿತ ಖಂಡಿತ ಸರ್.
3: ನಾವು ನೋಡ್ರಿ ಮೇಡಮ್ ಅರೆ, ಬರುವಾಗ ಏನು ತಂದಲ್ಲ, ಹೋಗುವಾಗ ನಾವು ಏನು ತಗೊಂಡೋಗೋದಿಲ್ಲ. ಹೋಗು ಬಂದು ಮಧ್ಯದಲ್ಲಿ ನಾವು ನಾಲ್ಕು ದಿನ ಈ ಭೂಮಿ ಮೇಲೆ ಜೀವನ ಮಾಡೋರು. ಯಾಕೆ ನಾವು ಒಂದು ಸಿಟ್ಟಿಂದ ಇರೋದು, ಯಾವಾಗ್ಲೂ ಮುಖ ಗಂಟಕ್ಕೆಂದಿರೋದು,

0: ಸಿಟ್ಟಿಂದ ಇರಬಾರ್ದು. ಯಾರು ಏನು ಇಲ್ದೇನೆ ಯಾರ ಮನೆಗೂ ಹೋಗಿರೋದಿಲ್ಲ ಮೇಡಮ್ ಅವರೇ. ಹಾಗಾಗಿ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು, ಯಾವಾಗಲೂ ನಗ್ನಗ್ತಾ ಇರ್ಬೇಕು ಅಷ್ಟೇ. ನಮ್ಮ ಜೀವನ ಏನಿಲ್ಲ, ನಾವು ಏನ್ ತಗೊಂಡು ಹೋಗೋದು ಏನಿಲ್ಲ, ನಾವು ಮತ್ತು ಹಾಗೆ ಹೋಗೋದು, ಬಂದ ದಾರಿ ಹೇಗಿರುತ್ತೋ ಹಾಗೆ ಹೋಗ್ತಾ ಇರ್ತೇವೆ. ಆದ್ರೆ ಇರೋದ್ ನಾಲ್ಕು ದಿವಸ ಎಲ್ಲರ ಹತ್ರನು ಚೆನ್ನಾಗಿರೋಣ, ನಮ್ಮ ಹತ್ರ ಹೆಚ್ಚಾಗಿದ್ರೆ ಅವ್ರಿಗೆ ಕೊಡೋಣ, ಅವ್ರ ಹತ್ರ ಹೆಚ್ಚಾಗಿದ್ರೆ ಒಂದು ನಾವ್ ಇಸ್ಕೊಳೋಣ, ಈ ಒಂದ್ ಲೇವಾದೇವಿ ಇಟ್ಕೊಳೋಣ, ಅವ್ರ ನಮ್ಮ ಪ್ರೀತಿ ವಿಶ್ವಾಸ ಇದ್ರೆ
1: ಜಾಗವನ್ನ ಸ್ವರ್ಗ ಮಾಡೋಣ ಅಂತ ನೀವು ಹೇಳ್ತಿದ್ದೀರಾ.
0: ಹೌದು ಖಂಡಿತ ಹೋಗೋ ಮೇಡಮ್, ಇದು ತುಂಬಾ ಒಳ್ಳೆ ಟಾಪಿಕ್ ತಗೊಂಬಂದಿದ್ರೆ. ಯಾಕೆಂದ್ರೆ ಈ ನಗು ಅನ್ನೋದು ತುಂಬಾ ಒಳ್ಳೇದು, ಯಾಕಂದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನಾನು ಈಗ ಚೆನ್ನಾಗಿದ್ದೀನಿ ಅಂದ್ರೆ ಈ ನಗು ಇರೋದ್ರಿಂದಾನೇ ಅಂತ ನನ್ನ ಅನಿಸಿಕೆ ಮೇಡಮ್. ಅರೆ
1: ಇನ್ನೊಂದು ವಿಷಯ ಏನ್ ಗೊತ್ತಾ ಸರ್, ಹೆಣ್ಮಕ್ಳು ಕೂಡ ಅಷ್ಟೇ, ಎಷ್ಟು ದುಬಾರಿ ಇರಂತ ಬೆಲೆ ಬಾಳುವಂತ ಆಭರಣಗಳ ಧರಿಸಿದ್ರು ಕೂಡ ಆ ಮುಖದಲ್ಲಿ ಒಂದು ನಗು ಇಲ್ಲ ಅಂದ್ರೆ ಅಷ್ಟು ಆಭರಣಕ್ಕೂ ಒಂದು ಕಳೆನೆ ಇರುದಿಲ್ಲ. ಆದ್ರೆ ಆಭರಣ ಇಲ್ದಲೆ ಬರೀ ನಗ್ತಾ ಇದ್ರು ಕೂಡ ಆ ನಗುವಿನಲ್ಲಿ ಒಂದು ಕಳೆ ಇರುತ್ತೆ.
0: ಹೌದು ಮೇಡಮ್ ಅರೆ, ಈಗ ನೋಡ್ರಿ ಮದ್ವೆಯಲ್ಲಿ ಒಂದ್ ಹೆಣ್ಣು ಅವ್ರಿಗೆ ಎಷ್ಟೇ ಬಂಗಾರ ಹಾಕಿರ್ಲಿ, ಎಷ್ಟೇ ಬೆಲೆ ಬಾಳೋ ಅಂತ ಸೀರೆ ಹಾಕಿರ್ಲಿ, ಅವ್ರು ಏನೇ ಮಾಡಿರ್ಲಿ, ಅವ್ರಿಗೆ ಮುಖದಲ್ಲಿ ಒಂದು ನಗು ಇಲ್ಲ ಅಂತಂದ್ರೆ ಅದು ಏನ್ ಉಪಯೋಗಕ್ಕೆ ಬರೋದಿಲ್ಲ ಮೇಡಮ್ ಅರೆ. ಏನು ಇಲ್ದೆ ಇದ್ರು ಕೂಡ ಒಂದು ನಗು ಇದ್ರೆ ಸಾಕು ಮೇಡಮ್ ಅರೆ, ಅದು ಒಂದು ಕಳೆನೆ ಬೇರೆ ಇರುತ್ತೆ.
1: ಹೌದು ಸರ್, ತುಂಬಾ ಚೆನ್ನಾಗಿ ಈ ವಿಚಾರವನ್ನ ಹಂಚ್ಕೊಂಡ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು ಮೇಡಮ್ ಅರೆ, ನಮಸ್ಕಾರ.
1: ಓಕೆ, ಚಿಕ್ಕಪ್ಪ ಅವ್ರು ಕರೆ ಮಾಡಿ ನಗುವಿನ ಬಗ್ಗೆ ಒಳ್ಳೆ ವಿಚಾರವನ್ನ ಹಂಚ್ಕೊಂಡ್ರು ಅಲ್ವಾ. ಸೊ ಹಾಗಿದ್ರೆ ಕೇಳುಗರೆ, ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾಫಿ ವಿತ್ ಆಜಿಸ್ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆಜಿಸ್ ಕಾರ್ಯಕ್ರಮ, ನಾನು ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಸೊ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಹಿಪ್ರಿಯರಿಗೆ ಶುಭ ಸುದ್ದಿ,
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.

0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ನಮ್ಮ ಅಣ್ಣವ್ರು ಕೂಡ ಅದೇ ಹೇಳ್ತಾ ಇದ್ರೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಬಂಗಾರದ ಮನುಷ್ಯ ಸಿನಿಮಾದ ಒಂದು ಸೊಗಸಾದ ಗೀತೆಯನ್ನ ಕೇಳ್ಕೊ ಬಂದ್ರಿ. ಹಾಗೆ ಈ ಒಂದು ಗೀತೆಗೆ ಸಂಗೀತವನ್ನ ನೀಡಿದವರು ಜಿ ಕೆ ವೆಂಕಟೇಶ್ ಅವರು, ಜೊತೆಗೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ಇರುವಂತಹ ಹಾಡು, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ. 1972 ಬಿಡುಗಡೆಯಾದಂತಹ ಬಂಗಾರದ ಮನುಷ್ಯ ಸಿನಿಮಾದ ಗೀತೆ. ನಗುವಿನ ಪ್ರಾಮುಖ್ಯತೆ ಬಗ್ಗೆ ಮಾತಾಡುವಾಗ ಈ ಹಾಡನ್ನ ಖಂಡಿತವಾಗ್ಲೂ ನಾವು ನೆನಪು ಮಾಡ್ಕೊಳ್ಳೇಬೇಕು ಅಲ್ವಾ? ಇನ್ನು ನಮ್ಮ ಅಣ್ಣರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈ ಹಾಡಿನ ಅರ್ಥವನ್ನ ಕೇಳಿದಾಗ ಕೂಡ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ನಗು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಒಂದು ಸಣ್ಣ ನಗು ನೂರಾರು ಚಿಂತೆಗಳಿಗೆ ದೊಡ್ಡ ಉತ್ತರವನ್ನ ಕೂಡ ನೀಡಬಲ್ಲದು. ಬೆಲೆ ಕಟ್ಟಕ್ಕಾಗದೆ ಇರುವಂತಹ ಒಂದೇ ಒಂದು ರತ್ನ ಅಂದ್ರೆ ಅದು ನಮ್ಮ ಮುಖದ ಮೇಲಿರುವಂತಹ ನಗು ಅಂತಾನೆ ಹೇಳ್ಬೋದು. ಹಾಗಿದ್ರೆ ನೀವು ಕೂಡ ನಗುವಿನ ಪ್ರಾಮುಖ್ಯತೆ ಬಗ್ಗೆ ಮಾತನಾಡಬಹುದು, ಜೊತೆಗೆ ನಗುವೆ ಸ್ವರ್ಗ ಅನ್ನೋ ವಿಷಯ ಕುರಿತು ಕೂಡ ಮಾತಾಡಬಹುದು. ನಮ್ಮ ಸಂಖ್ಯೆ 9686096279. ಈ ಸಂಖ್ಯೆ ಕರೆ ಮಾಡಿ ಮಾತಾಡಿ ಎಂದು ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ
1: ಹಲೋ, ನಮಸ್ತೆ ರೀ ಮೇಡಮ್.
0: ಹಲೋ, ನಮಸ್ತೆ ರೀ ಸರ್.
1: ನಾ ವಿಜಯಪುರದಿಂದ ನವಾಜ್ ಅಂತ್ರಿ ಮೇಡಮ್. ಆರಾಮದಿರಿ?
0: ನಾವು ಚಲೋ ಐತಿವ್ರಿ ನವಾಜ್ ಸರ್, ನೀವ್ ಹೇಗಿದ್ದೀರಾ?
1: ನಾವು ಎಲ್ಲ ಆರಾಮದೇವ್ ನೋಡ್ರಿ ಮೇಡಮ್. ನಾವು ಕಾರ್ಯಕ್ರಮ ಮಾಮೂಡಿ ಬರಗಾತ್ತಿದ್ರಿ, ಕಾರ್ಯಕ್ರಮ ಸೂಪರ್ ಆಗಿದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಒಳ್ಳೆ ಟಾಪಿಕ್ ತಂದಿರಿ ಇವತ್ತು. ಒಟ್ಟ
0: ಹೌದಾ?
1: ಹೌದ್ರಿ.
0: ಓಕೆ ಸರ್, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವಿನ ಪ್ರಾಮುಖ್ಯತೆ, ನಗುವುದೇ ಸ್ವರ್ಗ ಅನ್ನೋ ವಿಷಯ ತೆಗೆದುಕೊಂಡು ಬಂದಿದೆ.
1: ನಗುವುದೇ ಸ್ವರ್ಗ, ಅಳುವುದೇ ನರಕ. ಯಾವಾಗ್ಲೂ ನಗ್ತಾ ಇರ್ಬೇಕ್ರಿ ಮೇಡಮ್. ಅಕಸ್ಮಾತ್ ಆಗಿ ನಮ್ಗೆ ಎಷ್ಟು ಕಷ್ಟ ಇದ್ರು ಸಹಿತ ನಾವು ನಗ್ತಾ ಇದ್ದೇವಪ್ಪ ಅಂದ್ರೆ ನಮ್ಗೆ ಯಾವಾಗು ರೋಗ ರುಜಿನಗಳು ಬರಂಗಿಲ್ರಿ ಮೇಡಮ್.
0: ಹೌದ್ ಹೌದ್ ಸರ್,
1: ಯಾವಾಗ್ಲೂ ಕಷ್ಟ ಅಂತ ಇದ್ದೇ ಇರ್ತಾವ್ರಿ ಮೇಡಮ್. ಬರೇ ನಮ್ಮ ಮನಸ್ಸಿನ ಇದ್ರ ಭಾವನೆದಿಂದ ನಗ್ಕೋತಿರ್ಬೇಕ್ರಿ. ಸುಮ್ಮನೆ ನಗುವುದಂದ್ರೆ ಅಲ್ರಿ, ಅದನ್ನು ಒಂದು
0: ಮನಸಾರೆ ನಗ್ಬೇಕು.
1: ಹಾ, ಮನಸಾರೆ ಖುಷಿದಿಂದ ನಗ್ಬೇಕ್ರಿ ಮೇಡಮ್. ಅಂದ್ರೆ ಅದಕ್ಕೇನದ ಆರೋಗ್ಯಕ್ಕೆ ಒಳ್ಳೇದ್ರಿ ಅದು.
0: ಹೌದ್ ಹೌದ್ ಸರ್.
1: ಹಾ, ಯಾವಾಗ ಆಗ್ಲಿ ನಾವು ನಗ ನಗ್ತಾ ಇದ್ದೇವಪ್ಪ ಅಂತಂದ್ರೆ ನಮ್ಗೆ ಯಾವಾದ್ರೂ ರೋಜು ರುಗುನೂ ಬರಲ್ರಿ. ಮನುಷ್ಯ ಯಾವ ಟೆನ್ಷನ್ ಇರಲ್ರಿ ಮೇಡಮ್.
0: ನಿಜ ನಿಜ ಸರ್.
1: ಹಾ, ಯಾವಾಗ್ಲೂ ನಾವ್ ಹಿಂಗ ರೇಡು ಕೇಳ್ಕೊತ ಇವತ್ ಯಾರು ಕೂಡ ಮಾತಾಡ್ಕೋತ ಎಷ್ಟು ನಗ್ಕೋತಿರ್ತೇವೆ, ಬಟ್ ಒಳ್ಳೇದ್ ನೋಡ್ರಿ ಮೇಡಮ್.
0: ಹೌದ್ ಹೌದು. ಅದೇ ಖುಷಿಗೆ ನಿಮ್ ಜೀವನದಲ್ಲಿ ಇತ್ತೀಚೆಗೆ ನಡೆದಂತ ಯಾವ್ದಾದ್ರು ಒಂದು ಹಾಸ್ಯ ಸಂದರ್ಭ ಅದ್ರ ಬಗ್ಗೆ ವಿವರಿಸ್ಬೋದಾ?
1: ಹಾಸ್ಯ ಸಂದರ್ಭ ಅಲ್ಲ ಕೇಂದ್ರ ಮೇಡಮ್, ನಿಮ್ಮಲ್ಲಿ ಟಾಪಿಕ್ ಗಳು ತರ್ತಿದ್ರಿ ಮೇಡಮ್. ಅದು ಅಂತರೂ ನಗುದೇ ನಗುದ್ರಿ. ಯಾಕಪ್ಪ ಅಂತಂದ್ರೆ ಸುಳ್ಳು ಹೇಳುವುದರೆ ಆಗ್ಲಿ, ಇವತ್ ಯಾವಾಗಲೇ ತರ್ತಿದ್ರಲ್ರಿ ಮೇಡಮ್. ಆ ನಗು ಇನ್ನಾದ್ರೂ ನೆನಪು ಬರ್ತಾವ್ರಿ ಮೇಡಮ್. ಯಾಕಂದ್ರೆ ಒಳ್ಳೆ ಒಳ್ಳೆ ಟಾಪಿಕ್ ತರ್ತೀರಿ ನೀವು. ಈಗ ಯಾವಾಗಾದ್ರೂ ಒಟ್ಟು ಸುಳ್ಳು ಹೇಳ್ಬೇಕು, ಕೆಲವರು ಸುಳ್ಳು ಹೇಳಕ್ ಬರಂಗಿಲ್ರಿ. ಗಪ್ಪನ ಕರೆನ ಹೇಳ್ತಿರ್ತಾರ್ರಿ ನೀವು, ಒಳ್ಳೆ ಅವ್ರಿಗೆ ಸುಳ್ಳು ಹೇಳ್ಬೇಕನ್ನೋ ಕರೆನ ಹೇಳ್ತಿರ್ತಾರ್ರಿ ಹಂಗ. ಅದಕ್ಕೆ ಏನ್ ಅಂತ ಟಾಪಿಕ್ ಗಳು ಒಂದ್ ಎರಡ್ ಮೂರ್ ಸಲ ತಂದಕ್ರೆ ನಮ್ಗೆ ಅದೇ ನಗು ನೆನಪು ಬರ್ತದೆ ಮೇಡಮ್. ಅದು ಯಾವಾಗ್ಲೂ
0: ಸುಳ್ಳು ಉತ್ತರಗಳನ್ನ ನೀಡಿ ಅಂತ ಹೇಳಿ ನಾವ್ ಯಾವಾಗ್ಲೂ ಮಾಡಿ ಟಾಪಿಕ್ ನೀವ್ ಈಗ್ಲೂ ನೆನಪು ಮಾಡ್ಕೊಂಡು ನಗ್ತೀರಾ ಅಂದ್ರೆ
1: ಶಿವಮೊಗ್ಗ ಅಂದ್ರೆ ಈಗಿನ ವಾತಾವರಣಕ್ಕೆ ನಾವು ಕೇಳಕ್ ಹತ್ತಿ ಈಗ 2 ವರ್ಷ ಆಗಿರ್ಬೇಕ್ರಿ ಮೇಡಮ್ ಶಿವಮೊಗ್ಗ ರೀ. ಆದ್ರೆ ನಮ್ ಮನಸ್ಸಿನ ತಕ್ಕ ಪ್ರತಿಯೊಂದು ಕಾರ್ಯಕ್ರಮ ಕೇಳಬೇಕು, ಕರೆ ಮಾಡ್ಬೇಕು ಅನ್ನೋದು ಉಲ್ಲಾಸ ಮಾಡ್ರಿ, ನಗುದು ಮಾಡ್ರಿ. ಯಾಕಪ್ಪ ಅಂತಂದ್ರೆ ಅದು ಕಾರ್ಯಕ್ರಮ ಎಲ್ಲ ಪ್ರತಿಯೊಂದರ ಬರ್ತಾವ್ರಿ ಮೇಡಮ್ ನಿಮ್ಮಲ್ರಿ.
0: ನಿಜ ನಿಜ ಸರ್.
1: ಹಾ, ಪ್ರತಿಯೊಂದು ಸಿಬ್ಬಂದಿ ಅವ್ರು ನಡೆಸ್ಕೊಡುದು ಅಂತರು ಕೆಲವೊಂದು ಶಿಸ್ತಾಗಿ ಮಾತಾಡಿದ್ರಿ, ಟಾಪಿಕ್ ಗಳು ಒಳ್ಳೆ ಒಳ್ಳೆ ಟಾಪಿಕ್ ತರುದ್ರಿ. ಹಿಂಗಾಗಿ ಅದು ಬಹಳ ಒಳ್ಳೆ ನಮ್ಗ ಇದಕ್ಕ ಜ್ಞಾನ ಮನೋರಂಜನೆ ಎಲ್ಲ ಕೊಡ್ತದ ನೋಡ್ರಿ ನಿಮ್ಮ ಆಕಾಶವಾಣಿ ರೀ.
0: ಸೂಪರ್ ಸರ್, ನಿಮ್ಮ ಪ್ರೋತ್ಸಾಹ ನಮ್ಮ ರೇಡಿಯೋ ಶಿವಮೊಗ್ಗದ ಮೇಲೆ ಹೀಗೆ ಇರ್ಲಿ. ನಿಮ್ಮೆಲ್ಲ ಅಭಿಪ್ರಾಯಗಳಿಗಾಗಿ ಅಭಿನಂದನೆಗಳು ಸರ್. ನವಾಜ್ ಸರ್ ಕರೆ ಮಾಡಿ ಚಲೋ ಮಾತಾಡಿದ್ರು ಅಲ್ವೇನ್ರಿ? ಸೊ ನೆಕ್ಸ್ಟ್ ಕಾಲರ್ ಇದಾರೆ, ಯಾರು ಕೇಳುವ? ಹಲೋ ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್.
2: ಹಾ, ಒಳ್ಳೆ ವಿಷಯ ಇದೆ ಮೇಡಮ್ ಇವತ್ತು.
0: ಹೌದಾ ಸರ್?
2: ನನಗೆ ಬೇಂದ್ರೆ ತಾತ ಒಂದ್ ಕಡೆ ಬರೆದಿರೋದು ನೆನಪಾಗುತ್ತೆ ಮೇಡಮ್.
0: ಹೇಳಿ ಸರ್, ಏನಂತ?
2: ಅಳುತ್ತಳುತ್ತ ಬಂದೇವ ನಗು ನಗುತ್ತ ಬಾಳೋಡ ಬಡ 100 ವರ್ಷ ಅಂತ.
0: ವಾ ವಾ, ಸೂಪರ್.
2: ಎಷ್ಟ್ ಚೆನ್ನಾಗಿದೆ ನೋಡ್ರಿ, ಎಲ್ಲಾರು ಅಳತಾ ಬರ್ತೀವಿ, ನಗು ನಗ್ತಾ ಬಾಳೋಣ, ಎಷ್ಟು ಒಂದ್ ಬದುಕರ ಜೀವಿತಾವಧಿಯಲ್ಲಿ ಅಂತ.
0: ಹೌದು, ನಾವು ಈ ಭೂಮಿ ಮೇಲೆ ಬರುವಾಗ ಅಳ್ಕೊಂಡೇ ಬರ್ತೀವಿ. ಆದ್ರೆ ದೊಡ್ಡವರಾದ್ಮೇಲೆ ಅವ್ರು ನಗ್ಬೋದು, ಇರೋ ತನಕನಾದ್ರು ನಗ್ತಾ ಇರ್ಬೋದಲ್ವಾ?
2: ಹೌದೌದು. ಈಗ ನಾವು ಒಂದ್ ಸ್ವಲ್ಪ ನಗುಮುಖ ಇದ್ರೆ ಸದಾ ಹಸನ್ಮುಖಿ ಅಂತ ಅಂತಾರೆ.
0: ಹೌದ್ ಸರ್.
2: ಆಮೇಲೆ ಇಲ್ಲ ಯಾವಾಗ್ಲೂ ಮುಖ ಗಟ್ಟಿಕೊಂಡಿದ್ರೆ ಹರಳೆಣ್ಣೆ ಅಂತಾರೆ.
0: ಹರಳೆಣ್ಣೆ ಕುಡ್ದೋರ್ತಾರ ಇದಾರಲ್ಲ
2: ಇದಾರೆ. ಅದ್ ನಾವು ಇಲ್ಲಿವರೆಗೂ ನಿಜ ಮೇಡಮ್, ನನಗೂ ಒಂದ್ ಸ್ವಲ್ಪ ಈ ದ್ವಂದ್ವ ಕಾಡ್ತಾ ಇದೆ. ನಾನು ಸದಾ ಹಸನ್ಮುಖಿ ಆಗಿದ್ದೆ ಇಲ್ಲಿವರೆಗೂ. ಇತ್ತೀಚೆಗೆ ನನಗೆ ಕೆಲವರು ದುರಂಧರ್ ಅಂತ
0: ಕರೆಯಕ್ಬಿಟ್ಟಿದ್ದಾರೆ.
2: ನನಗೆ ಆ ದುರಂಧರ್ ಪಾತ್ರ ಏನು ಗೊತ್ತೇ ಇಲ್ಲ. ಏನೋ ಸಿನಿಮಾದಲ್ಲಿ ಅವ್ರು ಹೇಗೆ ಹೇಗಿದಾರೆ ಏನೋ ಗೊತ್ತಿಲ್ಲ. ನಮ್ಮ ಅಕ್ಕನ ಮಗನ ಮದುವೆಯಲ್ಲಿ ಎಲ್ಲ ಓಡಾಡದೆ ಮಾಡದೆ, ಬಟ್ ಫೋಟೋದಲ್ಲೆಲ್ಲ ಏನ್ ದುರಂಧರ್ ಇದ್ದಂಗೆ ಇದೆ, ಒಂದ್ ಸ್ವಲ್ಪ ನಗುಮುಖ
0: ಕೊಡೋದಲ್ವಾ ಅಂತ ಅಂದ್ರು.
2: ಹಾಗಾಗಿ ಬಟ್ ಬೇರೆ ಸಮಯದಲ್ಲಿ ಸ್ಪಾಂಟೇನಿಯಸ್ ಆಗಿ ನಾವು ಸೆನ್ಸ್ ಆಫ್ ಹ್ಯೂಮರ್ ಜಾಗೃತ ಆಗುತ್ತೆ ಮೇಡಮ್.
0: ಹೌದು ಹೌದು ಸರ್,
2: ಅಲ್ಲಿ ವಾತಾವರಣವನ್ನೆಲ್ಲ ಒಂದ್ ಸ್ವಲ್ಪ ಹಾಸ್ಯಮಯವಾಗಿ ಇಟ್ಕೊಳ್ತೀವಿ. ಬಟ್ ಎಲ್ಲ ಇಲ್ಲ ಸುಮ್ನೆ ಯಾವಾಗ್ಲೂ ಕೂತಿದ್ದು ಅಥವಾ ಏನೋ ಯೋಚನೆ ಮಾಡ್ತಾ ಇದ್ದಾಗ ಬೇರೆಯವ್ರಿಗೆ ಹಂಗ ಅನ್ಸಿರ್ಬಹುದು, ಯಾಕೋ ಮುಖ ಗಂಟಿಕೊಂಡು ಕೂತಿದ್ದಾರೆ ನಮ್ ಗುರುಗಳು ಅಂತ. ಈ ತರದ್ದೆಲ್ಲ ಆಗುತ್ತೆ. ಬಟ್ ನನಗೆ ಒಂದು ಜೋಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಹೇಳಿ ಸರ್.
2: ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಪಾಠ ಕೇಳ್ತಿರಲ್ಲ, ಮಾಸ್ಟರ್ಗೆ ಸುಮ್ನೆ ಏನೋ ಚೇಡ್ಸನ್ ಅವನು ಅವ್ರಿಗೂ ತೊಂದರೆ ಕೊಡ್ತಾ ಇದ್ದ, ಅದನ್ನ ಕಾಯ್ತಾ ಇದ್ರು ಅವರು. ಇವನ್ ಸರಿಯಾಗಿ ಒಂದ್ಸರಿ ಎಲ್ಲ ಹುಡುಗರ ಎದುರಿಗೆ ಅವಮಾನ ಮಾಡ್ಬೇಕು ಅಂತ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದಿದ್ದ ಅವನು. ಏ ರಮೇಶ ಹೇಳ ಮೇಲೆ ಅಂತ ಅಂದ್ರು ಕ್ಲಾಸ್ ಬಂದು. ಆಮೇಲೆ ಎಷ್ಟು ಬಂದಿದೆ ಒಂದ್ ನಂಬರ್ ನಿಗೆ? ಏ ಅಯೋಗ್ಯ, ನಿಮ್ ಅಪ್ಪನಿಗೋ ತೋರಿಸಿದೆ ನಮ್ ಮಾರ್ಕ್ಸ್ ಕಾರ್ಡು ಅಂತ ಅಂದ್ರು. ತೋರಿಸಿದೆ ಸರ್. ಸರಿಯಾಗಿ ಬೈದಿರ್ಬೇಕು ನಿನಗೆ, ಅದೇನ್ ಬೈದ್ರು ಹೇಳೋ ಇಲ್ಲಿ ಅಂತ ಅಂದ್ರು. ಸರ್ ಬೇಡ ಸರ್, ಖಂಡಿತ ಅವ್ರು ಬೈದಿದ್ದಂತ ಸತ್ಯ, ಅದನ್ನ ಕೇಳಕ್ ಮಾತ್ರ ನೀವು ಮನಸ್ಸು ಮಾಡ್ಬೇಡ್ರಿ, ಆ ವಿಷಯ ಬಿಟ್ಬಿಡಿ ಸರ್ ಅಂತ ಅಂದ. ಏ ರಮೇಶ ಇಲ್ಲ, ನಿಮ್ ಅಪ್ಪ ನಿನ್ ಏನ್ ಬೈದ್ರು ನೀನ್ ಹೇಳ್ಬೇಕೀಗ, ಹೇಳು ಈಗ ಅಂತ ಅಂದ್ರು. ಸರ್ ಖಂಡಿತ ಕೊನೆ ಮಾತು ಹೇಳ್ತೀನಿ, ಬೇಡ ಸರ್ ಸುಮ್ನಿದ್ ಬಿಡಿ, ನಾನು ಬಯಸ್ಕೊಂಡಿದ್ದೀನಿ, ನನಗೆ ಸಾಕು ಸರ್ ಅದು, ಬೇಡ ಸುಮ್ನಿದ್ ಬಿಡ್ರಿ ಅಂತ. ಅಯೋಗ್ಯ ಅಂತಂದು ಬರ ಇಲ್ಲಿ ಮುಂದೆ ಬರ ಇಲ್ಲಿ ಇಲ್ಲಿ ಹೇಳೋ ಈಗ ನೀನು ಅಂತ ಅವ್ರ ಹತ್ರ ಕರೆದು ಹೇಳೋ ವಿದ್ಯಾರ್ಥಿಗಳಿಗೆಲ್ಲ ಏನಂತ ಬೈದ್ರು ನಿಮ್ಮಪ್ಪ. ಸರ್ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ಕೊಟ್ಟೆ, ನಮ್ಮಪ್ಪ ನೋಡಿದ್ರು. ಯಾವ ಕಳ್ಳನ ಮಕ್ಕಳು ನಿಮ್ಗೆಲ್ಲ ಪಾಠ ಮಾಡಿದ್ರು? ಅವನೇನ್ ಸಂಬಳ ತಾಣಿಸ್ತಾನೋ ಪೂಸೆಟೆ ಮಾಡ್ತಾನೋ?
0: ಅಯ್ಯಯ್ಯೋ,
2: ಇವ್ರು ಮಾಡಿದ್ರು. ಅವಾಗ ಮೇಷ್ಟು ಏ ಬಿಡಪ್ಪ ಸಾಕು ಅನ್ನಂಗು ಇಲ್ಲ, ಯಾಕಂದ್ರೆ ಅವರೇ ಒತ್ತಾಯ ಮಾಡಿ ಕರ್ಸ್ಕೊಂಡಿದ್ದಾರೆ ಅಲ್ಲಿಗೆ.
0: ಹೌದು ಹೌದು, ಕರ್ಸ್ಕೊಂಡು ಬೈಸ್ಕೊಂಡಂಗಾಯ್ತು.
2: ಹಂಗಾಯ್ತು, ಇಂತ ಒಂದು ಜೋಕ್ಸ್ಗಳು ನಡೀತಾವೆ ಮೇಡಮ್.
0: ನಿಜ ನಿಜ, ಆದ್ರೆ ಅಲ್ಲಿ ಪೋಷಕರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ನಾವ್ ಯಾವಾಗ್ಲೂ ಹೇಳ್ತೀವಿ, ಪೋಷಕರು ಯಾವಾಗ್ಲೂ ಮಕ್ಕಳ ಮುಂದೆ ಗುರುಗಳನ್ನ ಬೈಬಾರ್ದಂತೆ.
2: ಖಂಡಿತ,
0: ಗುರುಗಳನ್ನ ಬೈದ್ರೆ ಆಗ ಮಕ್ಕಳು ಗುರುಗಳ ಮೇಲೆ ಇರುವಂತಹ ಒಂದು ಗೌರವ ಕಡಿಮೆ ಆಗೋಗ್ಬಿಡುತ್ತೆ. ನಮ್ಮನೆ ಬೈತಾರೆ, ನಾನಿನ್ನೇನು ಅಂತ.
2: ನಿಜ ನಿಜ, ಹಾಗಾಗುತ್ತೆ. ಬಟ್ ಇಲ್ಲಿ ಅವರು ಮೇಸ್ಟ್ಗೆ ಏನು ಅಂದ್ರೆ ಇವನ್ ಹಣಿಬೇಕು ಅಂತ ಹೇಳಿ ಸರಿಯಾಗಿ ಬೈದಿರ್ತಾರೆ ಇವನಿಗೆ ಅಂತ ಹೇಳಿ ಎಲ್ಲಾರ ಎದುರಿಗೂ ಇವನಿಗೆ ಅವಮಾನ ಮಾಡ್ಬೇಕು ಅಂತ ಅಂತಾರೆ. ಅದು ಅವ್ರಿಗೆ
0: ಗುರುಗೆ ತಿರುಮಂತ್ರ ಆಗೋಗಿದೆ,
2: ಆಗೋಗ್ಬಿಡುತ್ತೆ. ಇಂತ ಸನ್ನಿವೇಶಗಳು ಆಗ್ತವೆ ಮೇಡಮ್. ಬಟ್ ಒಂದೇನು ಅಂದ್ರೆ ಸ್ವಲ್ಪ ನಗ್ನಾಗ್ತಾ ಇದ್ರೆ ವಾತಾವರಣನು ಕೂಡ ತುಂಬಾ ಖುಷಿಯಾಗಿರುತ್ತೆ, ಎಲ್ಲ ಸಾಂಗ್ವಾಗಿ ನಡೆಯುತ್ತೆ. ಒಳ್ಳೆ ವಿಷಯ ತೆಗೆದುಕೊಂಡು ಬಂದಿದ್ರಿ, ಧನ್ಯವಾದ.
0: ಧನ್ಯವಾದ ಸರ್. ನಗು ಯಾವ ರೀತಿ ಎಲ್ಲ ತರ್ಸುತ್ತಲ್ವಾ, ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಚಿಕ್ಕ ಸಲಹೆ ಅಂದ್ರೆ, ನೀವು ಪೋಷಕರಾದಂಥವರು ದಯಮಾಡಿ ನಿಮ್ಮ ಮಕ್ಕಳ ಮುಂದೆ ಗುರುಗಳಿಗೆ ಯಾವುದೇ ಕಾರಣಕ್ಕೂ ಬೈಬೇಡಿ. ನೀವು ಎಲ್ಲೋ ನಿಮ್ಮ ಕೋಪದಲ್ಲೋ ಅಥವಾ ನಿಮ್ಮ ಒತ್ತಡದ ಜೀವನದಲ್ಲಿ ಏನೋ ಒಂದು ಮಾತು ಅಂತೀರಾ ಅಂತ ಹೇಳುವಾಗ ಆ ಮಕ್ಕಳಿಗೆ ಅದೇ ಒಂದು ಸದ್ರ ಆಗುತ್ತೆ, ಏ ನಮ್ಮ ಅಪ್ಪ ಅಮ್ಮನೆ ನಮ್ಮ ಗುರುಗಳಿಗೆ ಗೌರವ ಕೊಡಲ್ಲ, ನಾವಿನ್ಯಾಕೆ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಹುಟ್ಕೊಳ್ಳುತ್ತೆ. ಹಾಗಾಗಿ ನಿಮಗೆ ಗುರುಗಳ ಮೇಲೆ ಅಸಮಾಧಾನ ಇದ್ದರೆ ಅದು ನೀವು ಮಕ್ಕಳು ಇಲ್ದಿದ್ದಾಗ ತೋರಿಸ್ಕೊಳ್ಳಿ, ಆದರೆ ಮಕ್ಕಳ ಮುಂದೆ ಈ ರೀತಿ ಮಾಡಬೇಡಿ. ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ
3: ಮೇಡಮ್. ನಮಸ್ತೆ.
0: ನಮಸ್ತೆ ಸರ್.
3: ಗಂಗಾಪ್ರಿ ಮೇಡಮ್, ಗಂಗಾವತಿಯಿಂದ.
0: ಓಹೋ, ಗಂಗಪ್ಪನವ್ರೆ ಹೆಂಗಿದ್ದೀರಾ?
3: ಚೆನ್ನಾಗಿದ್ದೀರಿ ಮೇಡಮ್? ಬಹಳ ದಿವಸ ಆಗಿತ್ತು.
0: ತುಂಬಾ ದಿನ ಆಗುತ್ತೆ, ಎಲ್ಲಿ ಕಳೆದೋಗ್ಬಿಟ್ಟಿದ್ರಿ?
3: ಎಲ್ಲಿ ಕಳೆದಿಲ್ರಿ, ಹಂಗಾಗಿ ನಾನೇ ಮಾಡಿದ್ದಿಲ್ಲ. ಏನೋ ಇವತ್ತೇನೋ ದಾಸ ಆಯ್ತು, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕಂತ ಕಾಲ್ ಮಾಡ್ತೀನಿ.
0: ಸೂಪರ್ ಸೂಪರ್ ಸರ್, ಆರೋಗ್ಯವಾಗಿದ್ದೀರಾ ತಾನೇ?
3: ಆರಾಮಿದ್ದೀರಿ ಮೇಡಮ್, ಸ್ವಲ್ಪ ಕೋಲ್ಡ್.
0: ಓಕೆ,
3: ಹ್ಞೂ ಮೇಡಮ್.
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ಕಾರ್ಯಕ್ರಮ ತೆಗೆದುಕೊಂಡು ಬಂದಿದೆ.
3: ನಗಬೇಕ್ರಿ ಮೇಡಮ್, ಯಾವಾಗ್ಲೂ ನಗತಾ ಇದ್ರೇನೆ ಜೀವನ ರೀ. ಎಲ್ಲ ನಾವು ಎಲ್ಲರು ನಾವ್ ಇನ್ನೊಬ್ರು ನಗ್ತಾರ, ನಾವು ಹತ್ರ ಅಂದ್ರೆ ಯಾರು ಅಳ್ತಾರೆ ಹೇಳ್ರಿ ನೋಡೋಣ.
0: ನಾವ್ ಹತ್ರ ಯಾರು ಅಳಲ್ಲ, ಆದ್ರೆ ನಾವ್
3: ಹ್ಞೂನ್ರಿ, ನಾವ್ ನಕ್ರೆ ಇನ್ನೊಬ್ರು ಯಾರು ನಮ್ ಜೊತೆ ಯಾರು ನಕ್ಕ ನಗ್ತಾರೆ. ನಾವ್ ಅದೇ ನಾವ್ ಜೋತ್ ಮರಿ ಹಾಕೊಂಡು ಅವ್ರ ಹತ್ರ ಹೋದ್ವಿ ಅಂತ ಹೇಳಿ ಅಂತಂದ್ರೆ ಇವಂದ ಏನ ಏನಪ್ಪ ಇವ್ನು ಒಳಕತ್ತಿದ್ದಂಗ ಅದನ್ನ ಇವನ್ ಮಾತಾಡ್ಸೋದ ಬೇಡ ಅಂತ ಕಳಿಸಿ ಬಿಡ್ತಾರೆ ನಮ್ಮನ್ನ. ಹಾಗಾಗಿ ಹಂಗಾಗಿ ಅದಕ್ಕೆ ಒಬ್ರು ಅವ್ರ ವಿಷ್ಣುವರ್ಧನ್ ಅವ್ರು ಹೇಳ್ಯಾರಲ್ರಿ, ಅದ್ ಒಂದ್ ಹಾಡ್ ಆಡಿದ್ರಲ್ರಿ, ನಗುವುದೇ ಸ್ವರ್ಗ ಅಳುವುದೇ ನರಕ, ಬಾಳೋನ ನಗು ನಗುತ್ತಾ ಬಾಳೋನ ಅಂತೇಳಿ ಅಂತಂದು. ಯಾವಾಗ ನಗು ನಗುತ್ತಾ ಇದ್ರೇನೆ ಒಂದು ಜೀವನ ಅಲ್ರಿ ಮೇಡಮ್, ಹತ್ರ ಯಾರು ನಮ್ಮನ್ನ ಕೇಳೋದಿಲ್ಲ. ಹಾಗಾಗಿ ಯಾವಾಗ್ಲೂ ನಗತಾನೆ ಇರ್ಬೇಕು ಮೇಡಮ್, ನಗಬೇಕು, ನಕ್ಕ ನಕ್ಕ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದ.
0: ಸರ್, ನಿಮ್ ಜೀವನದಲ್ಲಿ ಇತ್ತೀಚೆಗೆ ತುಂಬಾ ನಕ್ಕಿದ್ದಂದ್ರೆ ಯಾವಾಗ?
3: ಈ ಜೀವನದಾಗ ನಕ್ಕಿದ್ದ ಅಂತ ಹೇಳಂತಂದ್ರೆ ಮೇಡಮ್,
0: ಇತ್ತೀಚೆಗೆ ಯಾವ್ದೋ ಒಂದು ಸನ್ನಿವೇಶ ತುಂಬಾ ನಗು ತರಿಸ್ತು ಅನ್ನೋದಾದ್ರೆ ಯಾವ ಸನ್ನಿವೇಶ ಇರ್ಬೋದು?
3: ಯಾವಾಗ ಒಂದ್ಸಲ ಟಿವಿ ನೋಡ್ತಾ ಇರ್ತೀರಿ ಮೇಡಮ್, ಅವಾಗ ಏನಾದ್ರೆ ಕಾವಿಡಿ ಗಿಮಿಡಿ ಯಾವ ಬಂದತ್ನಾಗ ಜಾಸ್ತಿ ನಗ್ತಾ ಇರ್ತೀನಿ ನಾನು ರಾತ್ರಿ ಟೈಮ್. ಹೌದ್ರಿ ಮೇಡಮ್, ಅದ ಅದ ಅಷ್ಟೇ ನಗದ್ರಿ. ಮತ್ತೆ ನಮ್ ಜೀವನದಾಗ ಅಂದ್ರೆ ಮತ್ತೆ ಬೇರೆ ಏನಿಲ್ಲ. ಯಾವಾಗ್ಲೂ ಏನ ನಿಮ್ಮಂತ ಜೊತೆ ನಾವ್ ಯಾವಾಗ್ಲೂ ನಕ್ಕಂತಾನೆ ಮಾತಾಡ್ತಿರ್ತೀನಿ. ನಮ್ದು ಎಷ್ಟೋ ಕಷ್ಟ ಇರೋಲ್ವಾಕೆ.
0: ಹೌದ್ ಹೌದು
3: ಹೌದ್ರಿ, ನಾವ್ ಎಷ್ಟೋ ಕಷ್ಟ ಇರ್ಲಿ, ನಾನ್ ನಕ್ಕಂತಾನ ಮಾತಾಡಿದ್ರೆ ನಮ್ ಜೊತೆ ಯಾರಾದ್ರೂ ಮಾತಾಡ್ತಾರ್ರಿ. ನಮ್ ಕಷ್ಟ ಅವ್ರ ಮುಂದೆ ನಿಮ್ ಮುಂದೆ ಹೇಳಿದ್ರೆ ಯಾರು ಕೇಳ್ತಾರೆ ಹೇಳ್ರಿ?
0: ನಿಜ ನಿಜ ಸರ್,
3: ಯಾರು ಕೇಳೋದಿಲ್ಲ.
0: ಎಲ್ರೂ ಮುಂದೆ ನಗ್ಬೋದಂತೆ, ಆದ್ರೆ ನಮ್ಮವ್ರ ಮುಂದೆ, ನಮ್ ಮನ್ಸಿಗೆ ಹತ್ರ ಆದವ್ರ ಮುಂದೆ ನಾವು ಅಳೋಕ್ ಸಾಧ್ಯ. ಸೊ ಆದ್ರೆ ನಗುನ ನಾವು ಎಲ್ರೊಟ್ಟಿಗೆ ಹಂಚ್ಕೋಬಹುದು, ಆದ್ರೆ ದುಃಖನ ಎಲ್ರೊಟ್ಟಿಗೆ ಹಂಚ್ಕೊಳಕ್ ಆಗಲ್ಲ. ಓಕೆ, ಸೊ ನೀವು ಕೂಡ ಯಾವಾಗ್ಲೂ ಖುಷಿ ಖುಷಿಯಾಗಿರಿ ಸರ್, ಹೀಗೆ ಕರೆ ಮಾಡ್ತಾ ಇರಿ. ಓಕೆನಾ?
3: ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಮೇಡಮ್ ತಮ್ಗೆ.
0: ಧನ್ಯವಾದ ಸರ್, ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
3: ನಮಸ್ತೆ.
0: ನಮಸ್ತೆ ಸರ್. ಓಕೆ, ಗಂಗಪ್ಪನವರು ಗಂಗಾವತಿಯಿಂದ ಕರೆ ಮಾಡಿದ್ರು, ಚಲೋ ಮಾತಾಡಿದ್ರು ಅಲ್ವಾ. ಸೊ ನಗು ತುಂಬಾ ಮುಖ್ಯವಾದದ್ದು, ಎಲ್ಲರೂ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ನಗ್ಬೇಕು. ಹೀಗೆ ನಗ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಕಾಫಿ ವಿತ್ ಆರ್ಟಿಸ್ಟ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಟಿಸ್ಟ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಅಕಾಲಿಕ ಮಳೆಗೆ

0: ಬೇರೆ ಸ್ವರ್ಗವ ಕಾಣೋಣ. ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮ. ಸೊ ಒಂದು ಒಳ್ಳೆ ಗೀತೆಯನ್ನು ಕೂಡ ಕೇಳ್ಕೊಂಬಂದ್ರಿ ಅಲ್ವಾ. ನಗುವುದೇ ಸ್ವರ್ಗ, ಅಳುವುದೇ ನರಕ, ನಾಗ ಕಾಳಾ ಭೈರವ ಸಿನಿಮಾದ ಒಂದು ಸಾಂಗ್ ಇದು. ಜೊತೆಗೆ ಈ ಒಂದು ಹಾಡನ್ನು ವಿಶೇಷವಾಗಿ ನಮ್ಮ ಅಭಿನಯ ಭಾರ್ಗವ, ನಮ್ಮ ವಿಷ್ಣುವರ್ಧನ್ ಅವರು ಹಾಡಿರುವಂತಹ ಹಾಡಾಗಿದ್ದು. ಸೊ ಹಾಡು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ವಿಷಯವನ್ನ ತೆಗೆದುಕೊಂಡು ಬಂದಿದೆ. ಜೀವನದಲ್ಲಿ ನಗ್ತಾ ಇರಬೇಕು ರೀ, ಯಾಕಪ್ಪ ಅಂದ್ರೆ ಈ ಒಂದು ನಗುವಿಗೆ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ನಾವು ಜೀವನದಲ್ಲಿ ಎಷ್ಟೇ ದುಃಖದಿಂದ ಇದ್ರು ನಮ್ಮ ಪ್ರೀತಿ ಪಾತ್ರರು ನಗೋದನ್ನ ನೋಡಿದಾಗ ಬಹುಶಃ ನಮ್ಮ ದುಃಖ ಕೂಡ ದೂರ ಆಗಿ ನಮ್ಮ ಮುಖದಲ್ಲಿ ಕೂಡ ನಗು ತರಿಸುತ್ತೆ. ನಗುಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಏನ್ ಗೊತ್ತಾ, ನಗ್ತಾ ಇದ್ರೆ ಜಗತ್ತನ್ನು ಕೂಡ ಗೆಲ್ತಾ ಇರ್ಬೋದು. ಈಗ ಒಬ್ಬ ವ್ಯಾಪಾರಸ್ಥ ಕೂಡ ಅಷ್ಟೇ, ಅವನು ನಗ್ತಾ ಇದ್ದಾಗ ಮಾತ್ರ ತನ್ನ ವ್ಯಾಪಾರವನ್ನ ಚೆನ್ನಾಗಿ ಮಾಡೋಕ್ಕಾಗದು. ಈಗ ಗುರುಗಳು ಕೂಡ ಅಷ್ಟೇ, ಶಾಲೆಯಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಪಾಠ ಮಾಡುವಾಗ ಅವರು ನಗ್ತಾ ನಗುಮುಖದಿಂದ ಮಂದಹಾಸದಿಂದ ಪಾಠ ಮಾಡಿದಾಗ ಮಾತ್ರ ವಿದ್ಯಾರ್ಥಿಗಳ ಮನಸ್ಸಿಗೆ ನೇರವಾಗಿ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಅವರು ಕೋಪದಲ್ಲಿ ಮಾತಾಡ್ತಾ ಇದ್ರೆ ಅಂದ್ರೆ ಆಗ ಕೂಡ ಇಲ್ಲಿ ಪಾಠಗಳು ಕೂಡ ಸರಿಯಾಗಿ ಅರ್ಥ ಆಗಲ್ಲ. ಸೊ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ನಗು ಅನ್ನೋದು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ವಹಿಸುವಂಥದ್ದು. ಇನ್ನು ನಮ್ಮ ನಗು ನೋಡೋಕೆ ಇಷ್ಟಪಡೋರಿಗೋಸ್ಕರ ನಾವು ನಗಲೇಬೇಕಲ್ವಾ. ನಮಗಾಗಿ ಕೆಲವೊಂದು ಜೀವಗಳು ಕಾಯ್ತಾ ಇರುತ್ತೆ, ನಮ್ಮ ನಗುವನ್ನ ನೋಡೋದಕ್ಕಾಗಿ ಹಂಬಲಿಸ್ತಾ ಇರುತ್ತೆ. ಅಂತ ಜೀವಗಳಿಗಾದ್ರೂ ನಾವು ನಗ್ತಾ ಇರಬೇಕು. ಸಮಸ್ಯೆಗಳು ಬರ್ತಾ ಇರುತ್ತೆ, ಸಮಸ್ಯೆಗಳು ಮನುಷ್ಯರಿಗೆ ಬರದಲ್ಲೇ ಮರಕ್ ಬರುತ್ತಾ. ಹೀಗಿರುವಾಗ ಸಮಸ್ಯೆಗಳನ್ನ ಬದಿಗಿಟ್ಟು ನಮ್ಮ ಜೀವನದ ಖುಷಿಯನ್ನ ಕಾಣುವಂತಹ ಜವಾಬ್ದಾರರು ನಾವೇ ಆಗಿರ್ತೀವಿ. ಹಾಗಾಗಿ ನಿಮ್ಮ ನಗುವೆ ನಿಮ್ಮ ಶಕ್ತಿ, ಅದನ್ನ ಯಾರು ಕದಿಯೋಕ್ ಬಿಡಬೇಡಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತಾಡಬಹುದು. ನಮ್ಮ ಸಂಖ್ಯೆ 9686869279. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕರೆ ಮಾಡಿದ್ದಾರೆ ಕೇಳುವ.
1: ಹಲೋ
0: ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ
1: ಗುಣಾ ಶಂಕರ್ಘಟ್ಟ.
0: ಗುಣಾ ಮ್ಯಾಮ್ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಪ್ಪ. ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.
1: ಧನ್ಯವಾದಗಳು ಮೇಡಮ್.
0: ಓಕೆ ಗುಣಮ್ಮ, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ವಿಷಯವನ್ನ ತೆಗೆದುಕೊಂಡು ಬಂದಿದೆ.
1: ನಿಜ ಮೇಡಮ್.
0: ಸೊ ಹೇಳಿ, ನಗುವಿನ ಪ್ರಾಮುಖ್ಯತೆ ಎಷ್ಟು ಮುಖ್ಯ ಆಗುತ್ತೆ?
1: ನಮ್ಮ ಇದು ಪ್ರಾಣಿಗಳಲ್ಲಿ ನಗುವನ್ನ ಅಂದ್ರೆ ನಗೋದಿಕ್ಕೆ ಬರೋ, ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳು ನಗುತ್ತೆ ಮೇಡಮ್, ಆದ್ರೆ ನಮಗದು ಗೊತ್ತಾಗೋದಿಲ್ಲ. ಮನುಷ್ಯ ನಕ್ಕಿದ್ದು ಮಾತ್ರ ಗೊತ್ತಾಗತ್ತೆ. ಕೆಲವೊಂದು ಪ್ರಾಣಿಗಳ ಜೊತೆ ಯಾರು ಒಡನಾಟ ಇಡ್ಕೊಂಡಿರ್ತಾರೋ ಅಂತವ್ರಿಗೆ, ಈಗ ಉದಾಹರಣೆಗೆ ಒಂದು ನಾಯಿ, ನಾವ್ ಮನುಷ್ಯ ಬಿಟ್ರೆ ನೆಕ್ಸ್ಟ್ ನಗೋ ಪ್ರಾಣಿ ಅಂದ್ರೆ ನಾಯಿ ಅಂತ ಹೇಳ್ತಾರಂತೆ. ಆ ನಾಯಿ ನಗದು ಸಾಕಿದವ್ರಿಗೆ ಗೊತ್ತಿರುತ್ತೆ, ಅದು ಖುಷಿಯಾಗಿದ್ಯಾ ಇದಾಗಿದ್ಯಾ ಸ್ಯಾಡ್ ಅಲ್ಲಿ ಇದೆಯಾ ಅಂತೆಲ್ಲ ಒಂಥರ ಅದು ಗೊತ್ತಾಗುತ್ತೆ. ಹಾಗಾಗಿ ಈ ನಗು ಅನ್ನೋದು ಮನುಷ್ಯ ದೇವರು ನಮ್ಗೆ ಮನುಷ್ಯನಿಗೆ ಕೊಟ್ಟು ಒಂದು ವರ. ನಗಬೇಕು, ನಗೆಯಲ್ಲೊಂದು ಬಗೆ ಇದೆ, ಬಗೆ ಬಗೆಯ ನಗುವಿದೆ, ನಗುವ ನಗೆಯ ತಿಳಿಯುವ ಬಗೆಯೂ ಬೇರಿದೆ ಅಂತ ಕವಿ ಒಂದ್ ಕಡೆ ಹೇಳ್ತಾರೆ.
0: ಸೂಪರ್ ಸೂಪರ್.
1: ನಗುವಿನಲ್ಲಿ ಹಲವಾರು ವಿಧ ಇದೆ ಮೇಡಮ್. ವ್ಯಂಗ್ಯದ ನಗು, ಆತ್ಮವಿಶ್ವಾಸದ ನಗು, ಗೆಲುವಿನ ನಗು, ಸೋಲಿನ ನಗು, ಒಂಥರ ಎಷ್ಟು ಅಂದ್ರೆ ಕೆಲವೊಂದ ಸರಿ ನಕ್ತಿವಿ, ನಕ್ಕಿದ್ದೆಲ್ಲ ಖುಷಿಗೆ ನಕ್ಕಿರೋದಿಲ್ಲ. ನೋವಲ್ಲಿ ಒಂದ್ ರೀತಿ ವ್ಯಂಗ್ಯ, ನಮ್ಗೆ ಎಲ್ಲೋ ಒಂದ್ ಕಡೆ ಏನೋ ಆಗಿರುತ್ತೆ, ನಕ್ಬಿಟ್ಟು ಸುಮ್ನಾಗ್ತೀವಿ, ಆ ನಗುನಲ್ಲಿ ಎಷ್ಟು ನೋವುಗಳು ಅಡಗಿರುತ್ತೆ ಅಂತಂದ್ರೆ.
0: ಹೌದು, ಕೆಲವೊಮ್ಮೆ ನಗುವಂತಹ ಮುಖದಲ್ಲಿ ಮನದ ಆಳದಲ್ಲಿ ನೋವಿರುತ್ತೆ.
1: ಹೌದು. ಆ ಒಬ್ಬ ಈಗ ಒಂದು ಉದಾಹರಣೆ, ಕಾಮಿಡಿ ರೋಲ್ ಮಾಡೋರೆಲ್ಲ ಅವ್ರು ನಗಿಸ್ತಾ ಇರ್ತಾರೆ ಸ್ಟೇಜ್ ಮೇಲೆ ನಮ್ಮನ್ನ, ಆದ್ರೆ ಆ ನಗುವಿನಿಂದ ಎಷ್ಟೊಂದು ನೋವುಗಳಿರುತ್ತೆ, ಹಸಿವುಗಳಿರುತ್ತೆ ಅನ್ನೋದು ಅವನಿಗಷ್ಟೇ, ನಗ್ಸೋನಿಗಷ್ಟೇ ಗೊತ್ತಿರುತ್ತೆ. ಜೋಕರ್ ಬಣ್ಣದ ಡ್ರೆಸ್ ಹಾಕೊಂಡು ನಮ್ಮನ್ನ ನಗಿಸ್ತಾ ಇರ್ತಾನೆ.
0: ಖಂಡಿತ. ಕೆಲವರು ಹೇಗ್ ಗೊತ್ತಾ ಮ್ಯಾಮ್, ತಮಗೆ ನೋವಾದ್ರೂ ಪರವಾಗಿಲ್ಲ, ತಮ್ಮವರಿಗೆ ನೋವಾಗ್ಬಾರ್ದು ಅಂತ ಹೇಳಿ ನಗುವಿನ ಮುಖವಾಡವನ್ನ ಕೂಡ ಹಾಕೊಂಡಿರ್ತಾರೆ,
1: ಹಾಕೊಂಡು ಬದುಕ್ಬೇಕಾಗಿರುತ್ತೆ.
0: ಹೌದು.
1: ಉದಾಹರಣೆಗೆ ಮೇಡಮ್, ಅಲ್ಲಿ ತನಕ ಹೋಗೋದ್ ಬೇಡ, ನಮ್ಮ ನಮ್ಮ ನಡುವೆನೆ ನೀವೇ ಎಷ್ಟೋ ಸಲ ನಿಮಗೆ ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಅಂತಾನೆ ಮುಚ್ಚಿಟ್ ನಗ್ತಾ ಇರ್ತೀರಾ. ಮನೇಲೆ ಏನೋ ನಡೆದಿರುತ್ತೆ, ಅಥವಾ ಎಲ್ಲೋ ಸ್ನೇಹಿತರ ನಡುವೆನೆ ಏನೋ ಆಗುತ್ತೆ, ಹೋಗ್ಲಿ ಬಿಡು ಅಂತ ಅದನ್ನ ನಾವು ಇದ್ ಮಾಡ್ಕೊಂಡು ನಕ್ ಬಿಡ್ತೀವಿ ಅಲ್ವಾ.
0: ಒಂದ
1: ಸರಿ ನಾವೇ ಒಂದು ಆ ಸೋಲನ್ನ ಜಯಿಸ್ಬಿಟ್ಟು ಗೆಲ್ವನ್ ಸಾಹಸಿ ನಗ್ತಾ ಇರ್ತೀವಿ.
0: ಹೌದು,
1: ನಮ್ಮ ನಮ್ಮ ಜೀವನದಲ್ಲೇ ನಾವು ಅದನ್ನ ಮಾಡ್ತಾ ಇರ್ತೀವಿ. ಆಮೇಲೆ ಅನ್ಸುತ್ತೆ, ಅಷ್ಟೆಲ್ಲ ಅಂದ್ರು ನನ್ನ ಹಾಕ್ಬಿಟ್ನಲ್ವಾ, ಸುಮ್ನದ್ವಲ್ಲ ಅಂದ್ರೆ ನನಗೆ ಆ ಮೆಂಟಾಲಿಟಿ ಅಷ್ಟೊಂದು ದೃಢ ಸ್ಥಿರತೆ ಮೈಂಡ್ ಎಲ್ಲಿಂದ ಬಂತು ಅಂತ ಅನ್ಕೊಂತಾನೆ ಇರ್ತೀವಿ. ಹಾಗಾಗಿ ಆಮೇಲೆ ನಗು ಯಾವತ್ತೂ ಒಂದು, ನಾವು ನಗುವಿನ ವಿಷಯ ಹೇಳಿದ್ರೆ ಅದು ಹೇಳಿದವರು ನಗ್ಬೇಕು, ಕೇಳಿಸ್ಕೊಂಡವರು ನಗ್ಬೇಕು.
0: ಮಾತುಗಳು ಎದುರುಗಡೆಯಿರೋ ವ್ಯಕ್ತಿಗೆ ನೋವಾಗ್ಬಾರ್ದು,
1: ನೋವಾಗ್ಬಾರ್ದು. ಆ ಮನುಷ್ಯನಲ್ಲೂ ನಗು ಬರ್ಸಿದ್ರೆ ಮಾತ್ರ ಅದು ನಗು ಆಗಿರುತ್ತೆ, ತಮಾಷೆ ಆಗಿರುತ್ತೆ. ಹಾಗಾಗಿ ನಗುನ್ ಕೂಡ್ಲೇನೆ ನಕ್ಕಿದ್ದವರೆಲ್ಲ ಖುಷಿಯಲ್ಲ, ನಕ್ಕಿದ್ ಕೂಡ್ಲೆ ಸ್ವರ್ಗ ಅಲ್ಲ. ಎದುರಿಗೆ ಯಾರೋ ಓಡ್ ಬರ್ತಾರೆ, ಜಾರ್ ಬಿದ್ದ್ ಬಿಡ್ತಾರೆ, ನಾನ್ ನಗುನೇ ಸ್ವರ್ಗ ಅತ್ ನಕ್ ಬಿಟ್ರೆ ಆ ಮೂಳೆ ಮುರ್ಕೊಂಡು ಕಾಲ್
0: ಮುರ್ಕೊಂಡವ್ರಿಸ್ತಾ ಇರ್ತಾರಲ್ಲ, ಒಬ್ರು ನೋವಲ್ಲಿ ನಾವು ನಗುವನ್ನ ಕಾಣಬಾರ್ದು, ನಮ್ಮ ನಗುವಿನಲ್ಲಿ ಇನ್ನೊಬ್ರು ನಗುವನ್ನ ಕಾಣ್ಬೇಕು, ಸಂತೋಷವನ್ನ ಕಾಣ್ಬೇಕು.
1: ಹೌದು ಹೌದು ಮೇಡಮ್, ಇನ್ನೊಬ್ರಲ್ಲಿ ನಗುನಲ್ಲಿ ನಗು ಆಗಿರ್ಬೇಕು, ನೋವಿನಲ್ಲಿ ಭಾಗಿಯಾಗಿರ್ಬೇಕು. ಆ ರೀತಿ ಅದೇ ಹೇಳಿದ್ನಲ್ಲ, ನಗಲೊಂದ್ ನಗೋದಕ್ಕೆ ಹಲವಾರು ಇದೆ, ನಗೋ ಇಲ್ಲ ನಗೇನೊಂದು ಬಗೆ ಇದೆ, ಬಗೆ ಬಗೆಯ ನಗುವಿದೆ ಅಂತ ಹೇಳ್ಬಿಟ್ಟೆ ಅಲ್ವಾ ನಾನು.
0: ನಿಜ ನಿಜ.
1: ಹಾಗಾಗಿ ಆಮೇಲೆ ಒಂದು ಜೀವನದಲ್ಲಿ ಕಷ್ಟ ನಷ್ಟ ನೋವು ನೆಲುವು ಎಲ್ಲಿಗೂ ಬಂದೇ ಬರುತ್ತೆ ಮೇಡಮ್. ಯಾಕಂದ್ರೆ ನಾವು ಮನುಷ್ಯ ಜೀವಿ, ಮನುಷ್ಯನಿಗೆ ಎಲ್ಲದು ಇರುತ್ತೆ. ಏನೇ ಕಷ್ಟ ನಷ್ಟಗಳು ಬಂದ್ರು, ಯಾರು ಏನೇ ಮಾಡಿದ್ರು ನಗ್ನಗ್ತಾ ಹೋಗೋಣ. ಯಾಕೆ ಅಂದ್ರೆ ಇದು ಜೀವನ ಮೂರು ದಿನದ ಆಟ ಅಷ್ಟೇನೆ ಇಲ್ಲಿ.
0: ಹೌದು,
1: ಮಾತು ಬರುತ್ತೆ ಹೋಗುತ್ತೆ, ಈಗ ಇದ್ದವ್ರು ನಾಳೆ ಇರೋದಿಲ್ಲ. ಈಗ ಮತ್ತೆ ಸಾಯೋದಕ್ಕೆ ಒಂದು ಡೇಟೇ ಬೇಕಿಲ್ಲ ಮೇಡಮ್, ವಯಸ್ಸೇ ಬೇಕಿಲ್ಲ. ಯಾವಾಗ ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಸಾಯ್ಬೋದು.
0: ಖಂಡಿತ.
1: ಈಗೇನು ಈಗೇನು ಈ ಕ್ಷಣ ಮಾತ್ರ ನನ್ನದು ಅಷ್ಟೇ.
0: ಹೌದು ಹೌದು,
1: ದಿನನೂ ನನ್ನದಲ್ಲ,
0: ನಮ್ಮದು ನೆಕ್ಸ್ಟ್ ಕ್ಷಣ ಕೂಡ ನಮ್ಮದಲ್ಲ,
1: ದಿನನೂ ನಮ್ದಲ್ಲ, ಇವಾಗ ವರ್ಷನೂ ನಮ್ದಲ್ಲ, ದಿನನೂ ಅಲ್ಲ, ನಂತರ ಕ್ಷಣ ಮಾತ್ರ ನಮ್ದು. ಈ ಕ್ಷಣ ಗೊತ್ತಿಲ್ಲ, ನಾನು ಹಿಂಗೇನೆ ಮೇಲೆ ರೈಟ್ ಹೇಳ್ಬಹುದು. ಹಾಗಾಗಿ
0: ಯಾವಾಗ ಖುಷಿಯಾಗಿ ನಗ್ನಾಗ್ತಾ ಇನ್ನೊಬ್ರಿಗೂ ನಗುಸ್ತಾ ಚೆನ್ನಾಗಿರ್ಬೇಕು ಅಲ್ವಾ.
1: ಹೌದು ಹೌದು ಮೇಡಮ್,
0: ಸೂಪರ್ ಮ್ಯಾಮ್, ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ನಗುವಿನ ಪ್ರಾಮುಖ್ಯತೆ ಬಗ್ಗೆ ಹೇಗೆಲ್ಲ ಮಾತಾಡ್ತಾರೆ ಕೇಳುವ. ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ತಂಗಿಯವರಿಗೆ.
0: ಪ್ರೇಮಕ್ಕ ಹೇಗಿದ್ದೀರಾ?
2: ಹಾ, ಚೆನ್ನಾಗಿದ್ದೀನಿ.
0: ಯಾಕೋ ವಾಯ್ಸ್ ಅಲ್ಲಿ ಸ್ವಲ್ಪ ಏರುಪೇರ್ ಇದೆಯಲ್ಲ.
2: ಹಾ ಹೌದು ನೋಡಿ, ಕಣ್ಣಿಡಿದ್ ಬಿಟ್ರಿ, ಯಾಕೆ ಸ್ವಲ್ಪ ಗಂಟಲು ನೋವು ಇದೆ.
0: ಹಾ,
2: ನೀವು ಡಾಕ್ಟರ್ ಆಗ್ಬೇಕಿತ್ತು.
0: ಹೌದು, ಕುತ್ತಲೇ ಡಾಕ್ಟರ್ ಆಗ್ಬಿಟ್ಟೆ ಇವತ್ತು.
2: ಹೌದು,
0: ಮನೇಲೇ ಒಂದಿಷ್ಟು ಕಷಾಯ ಮಾಡ್ಕೊಂಡು ಕುಡೀರಿ. ಓಕೆನಾ?
2: ಹಾ, ನನ್ ಮನೆ ಮದ್ದನ್ನೇ ಮಾಡ್ತಿರೋದೀಗ, ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡ್ದೆ ಈಗ.
0: ಓಕೆ, ಸೊ ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೇ ಸ್ವರ್ಗ ಅನ್ನೋ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ.
2: ಹೌದು, ನಗುವುದೇ ಸ್ವರ್ಗ, ಅಳುವುದೇ ನರಕ ಅಂತ.
0: ಹೌದು,
2: ಏನೇ ಇರ್ಲಿ ಸಮಸ್ಯೆಗಳು, ಅವು ಬರ್ತಿರ್ತಾ ಬಿಡಿ ಸಮಸ್ಯೆ. ನಾ ಎಷ್ಟು ಬಂದ್ರು ನಾವು ನಗ್ನಗ್ತಾ ಇದ್ರೆ, ಅಂದ್ರೆ ನಾವೊಬ್ರು ನಗ್ತಾ ಇದ್ರು ನಾವು ಸುಮ್ನೆ ಯಾರೋ ಗೊತ್ತಿಲ್ದಾರು, ಪರಿಚಯ ಇರಲ್ಲ ನಮ್ಗೆ, ಅವ್ರು ಸಹ ಪರಿಚಯಸ್ಥರ ಆಗ್ಬಿಡ್ತಾರೆ ಒಂದೊಂದ್ಸರಿ ಈ ನಗುವಿಂದ.
0: ನಿಜ ನಿಜ, ನಗು ಸ್ನೇಹವನ್ನ ಬೆಳೆಸುತ್ತೆ.
2: ಹೌದು,
0: ಕೋಪ ಇರೋ ಸ್ನೇಹವನ್ನ ಕಳಿಯುತ್ತೆ, ಕಟ್ ಮಾಡುತ್ತೆ,
2: ಕಳಿಯುತ್ತೆ. ಮಾತಾಡಿಸ್ಬೇಕು ಅಂತ ಇದ್ದರು ನಮ್ಮ ಗಂಟಿಕ್ಕಿದ್ ಮುಖ ನೋಡಿ, ಏನೋ ಒಂದ್ ಇದ್ರಲ್ಲಿ ಇದ್ ಮುಖ ನೋಡಿ ಸುಮ್ನೆ ಹೋಗ್ಬಿಡ್ತಾರೆ, ಬೇಡಪ್ಪ ಇವ್ರ ಸವಾಸನೆ ಅಂತ. ಸುಮ್ನೆ ಏನ ಸುಮ್ನೆ ಸ್ಮೈಲ್ ಏನೇ ಯಾರು ಬಂದಾಗ ಒಂದು ಮುಗುಳ್ನಗೆ ಇತ್ತು ಅಂದ್ರೆ, ಹೌದಾ, ಯಾವ ನಿಮ್ದು ಏನೋ ಒಂದ್ ವಿಚಾರನಾರ ಕೇಳಿ ನಮ್ನ ಅವ್ರ ಕಡೆ ಹೇಳ್ಕೋತಾರೆ ಏನೋ ಮಾತಿಗೆ.
0: ನಿಜ ನಿಜ ಮ್ಯಾಮ್.
2: ಹಾಗಾಗಿ ನಾವು ಯಾವುದೇ ಸಮಸ್ಯೆ, ನಮ್ ಸಮಸ್ಯೆನೆ ಮುಂದಿಟ್ಕೊಂಡು ನಾವ್ ಯಾವಾಗ್ಲೂ ಮುಖ ಇದ್ ಮಾಡ್ಕೊಂಡಿದ್ದಾಗ ಅವ್ರಿಗೆ ನಮ್ಮ ಒಳಗಡೆ ಸಮಸ್ಯೆ ಅಂತ ಬೇರೆಯವ್ರಿಗೆ ಏನ್ ಗೊತ್ತಿರಲ್ಲ ಅದು.
0: ಹೌದೌದು,
2: ಅವ್ರೇನು ನಮ್ಮ ಇದನ್ ನೋಡಿ ಕಂಡಿಡಿಯಕ್ ಆಗಲ್ಲ. ಹಾಗಾಗಿ ನಾವ್ ಏನೇ ಇದ್ರು ಅದನ್ನ ಬಿಟ್ಟು,
0: ಅದಕ್ಕೆ ನಾನು ಮುಂಚೆನೆ ಹೇಳಿದೆ ಪ್ರೇಮಕ್ಕ, ಈಗ ನಾವು ನಗುವನ್ನ ಎಲ್ಲರ ಮುಂದೆ ತೋರಿಸ್ಕೋಬಹುದು, ಆದ್ರೆ ನಮ್ಮ ದುಃಖವನ್ನ ಬೇಜಾರನ್ನ ಎಲ್ಲರ ಮುಂದೆ ತೋರಿಸ್ಕೊಳಕ್ ಆಗಲ್ಲ.
2: ಆಗಲ್ಲ.
0: ಹೌದು,
2: ಹಾಗಾಗಿ ಏನೇ ಇದ್ರೆ ನಾವು ನಗ್ನಗ್ತಾ ಇದ್ದಾಗ ನಮ್ಮ ಸಮಸ್ಯೆಗಳು ಕೆಲವು ಮಾಯವಾಗ್ತವೆ. ಯಾಕೆಂದ್ರೆ ಯಾರೋ ಮಾತಾಡಿದಾಗ ನಾವು ಅವ್ರ ವಿಷಯ ಯಾವ್ದೋ ಇರ್ತಾರೆ, ನಾವೇನೋ ಮಾತಾಡ್ತೀವಿ, ಆಗ ಸಮಸ್ಯೆಗೆ ಒಂದ್ ಪರಿಹಾರನು ಸಿಕ್ಬಿಡುತ್ತೆ ನಮ್ಗೆ.
0: ಖಂಡಿತ ಖಂಡಿತ ಪ್ರೇಮಕ್ಕ.
2: ಹಾಗಾಗಿ ನೀವ್ ಹೇಳ್ದಂಗೆ ಯಾವಾಗ್ಲೂ ನಗ್ತಾ ಇರ್ಬೇಕು, ಯಾವಾಗ್ಲೂ ನಗ್ತಾ ಇರಿ ಅಂದ್ರೆ ನಾವು ಸುಮ್ ಸುಮ್ನೆ ಅಂತ ನಗಕ್ ಆಗಲ್ಲ.
0: ಮುಖದಲ್ಲಿ ಒಂದು ಮಂದಹಾಸ ಇದ್ರೆ ಓಕೆ,
2: ಮಂದಹಾಸ ಮಂದಹಾಸ ಇರ್ಬೇಕು. ಒಂದೊಂದ್ಸರಿ ತುಂಬಾ ದುಃಖ ಆದಾಗಳ್ತೀವಿ ನೋಡಿ, ತುಂಬಾ ದುಃಖ ಆದಾಗ ನಗೋದು ಉಂಟು, ಏನೋ ಒಂಥರ ಅಯ್ಯೋ ಜೀವನನೇ.
0: ಕೆಲವೊಮ್ಮೆ ಆನಂದ ಬಾಷ್ಪ ಬರುತ್ತೆ, ಈಗ ಸಂತೋಷ ಹೆಚ್ಚಾದಾಗ ಕಣ್ಣಲ್ಲಿ ನೀರ್ ಬರೋದು ಒಂದ್ ರೀತಿ.
2: ಹೌದು,
0: ಆದ್ರೆ ನಮ್ಮ ನಗು ಏನಿದೆ ಮುಖದಲ್ಲಿ ಒಂದು ಮಂದಹಾಸ ಇದ್ದಾಗ ಎದುರುಗಡೆ ಇರೋ ವ್ಯಕ್ತಿ ಕೂಡ ಖುಷಿಯಾಗಿರ್ತಾರೆ
2: ನಿಜವಾಗ್ಲು. ಹಾಗಾಗಿ ನಗು ಎಲ್ಲಾ ಟೈಮಲ್ಲೂ ಅದು ಇದ್ರೆ ಒಳ್ಳೇದು, ಯಾಕೆಂದ್ರೆ ಅದು ಇದ್ದಾಗ ನಮಗೆ ಪರಿಹಾರನು ಸಿಗುತ್ತೆ ಬೇರೆಯವರಿಂದ.
0: ನಿಜ ನಿಜ ಪ್ರೇಮಕ್ಕ, ನೀವು ಕೂಡ ಚಂದ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದ ನಿಮಗೂ.
0: ಓಕೆ, ಸೊ ನಮ್ಮ ಪ್ರೇಮಕ್ಕ ಅವ್ರು ಕರೆ ಮಾಡಿದ್ರು, ಮುಂದಿನ ಕರೆ ತಯಾರಾಗಿದೆ, ಯಾರು ಕೇಳುವ? ಹಲೋ
3: ಹಲೋ,
0: ನಮಸ್ತೆ.
3: ನಮಸ್ತೆ ಮೇಡಮ್,
0: ಯಾರಿದು?
3: ದುಮ್ಮೇನಹಳ್ಳಿಯಿಂದ ನಿರ್ಮಲಾ ಮಾತಾಡ್ತಿರೋದು.
0: ನಿರ್ಮಲಾ?
3: ಹಾ ಮೇಡಮ್.
0: ಓಕೆ, ಏನ್ ಮಾಡ್ತಿರೋದು ಮ್ಯಾಮ್ ನೀವು?
3: ನಾವು ಮೇಡಮ್ ಕೃಷಿಕರು ಮೇಡಮ್.
0: ಮೊದಲನೇ ಬಾರಿ ಕರೆ ಮಾಡ್ತಿರೋದಾ?
3: ಇಲ್ಲ ಮೇಡಮ್, ನಾನು ಮೊನ್ನೆ ಒಂದು ಮಾನವೀಯತೆ ಅಂತ ಒಂದು ಟಾಪಿಕ್ ಕೊಟ್ಟಿದ್ರಲ್ಲ ಮೇಡಮ್, ಅವತ್ತೊಂದಿನ ಮಾಡಿದ್ದೆ.
0: ಓಕೆ, ಮೇಬಿ ನನ್ನ ಒಟ್ಟಿಗೆ ಮೊದಲನೇ ಬಾರಿ ಕರೆ ಮಾಡ್ತಿರ್ಬೇಕಲ್ವಾ?
3: ಹಾ ಮೇಡಮ್.
0: ನನ್ನ ಹೆಸರು ಆರ್ಜೆ ಅರ್ಪಿತಾ.
3: ಹಾ ಮೇಡಮ್.
0: ಓಕೆ ನಿರ್ಮಲಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಗುವುದೆ ಸ್ವರ್ಗ ಅನ್ನೋ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ.
3: ಓಕೆ,
0: ಸೊ ಹೇಳಿ, ನಗು ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಆಗುತ್ತೆ?
3: ಮೇಡಮ್, ನಗು ನಗು ಅನ್ನೋದ್ರಲ್ಲಿ ಹಲವಾರು ರೀತಿಗಳಿದೆ ಮೇಡಮ್. ಉಸಿ ನಗು, ಮಂದಹಾಸ ನಗು, ಕುಹಕ ನಗು, ವ್ಯಂಗ್ಯ ನಗು, ಹಾಸ್ಯ ನಗು, ಈ ತರ ಎಲ್ಲ ಇದೆ ಮೇಡಮ್. ಆದ್ರೆ ಒಂದು ಮಗುನಲ್ಲಿ ನೈಸರ್ಗಿಕವಾದ ನಗುನ ಕಾಣ್ಬೋದು ಮೇಡಮ್. ಒಬ್ರು ಕವಿ ಬರೆದಿದ್ದಾರೆ ಮೇಡಮ್, ಗುರುಪ್ರಸಾದ್ ಶೆಟ್ಟಿ ಅಂತ, ಮಗು ಬಗ್ಗೆ. ನಗುವೆನ್ನ ಕಣ್ಣ ಕಾಡಿಗೆಯು, ನಗುವೆನ್ನ ಕಣ್ಣ ಕಾಂತಿಯು, ನಗುವೆನ್ನ ತುಟಿಯ ಅಂದವು, ನಗುವೆನ್ನ ತುಟಿಗೆ ಶೃಂಗಾರ, ನಗುವೆನ್ನ ಮುಖದ ಒಳಪು, ನಗು ವರವಾಗಿ ಪಡೆದಿಹನು, ನಾನೇ ನಗುವಾಗಿ ಬಂದಿಹೆನು ನಿಮ್ಮಿಬ್ಬರ ಬಾಳಿಗೆ ಅಂತ. ಆ ಮಗು ಯಾವಾಗ್ಲೂ ಮೇಡಮ್ ನಗ್ತಾನೆ ಇರುತ್ತೆ. ಆ ಮುಖ ತುಂಬಾ ಸುಂದರವಾಗಿ ಕಾಣ್ತಾ ಇರುತ್ತೆ ಮೇಡಮ್. ಯಾವುದೇ
0: ಮಗು ನಗುವನ್ನ ನೋಡಿದಾಗ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ನಗು ಮೂಡುತ್ತೆ ಅಲ್ವಾ?
3: ಹೌದು ಮೇಡಮ್.
0: ಸೊ ನೀವು ಕೂಡ ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್.
3: ಹೌದು ಮೇಡಮ್, ತುಂಬಾ ವಿಷಯ ಚೆನ್ನಾಗಿತ್ತು.
0: ಓಕೆ, ನೀವು ಯಾವಾಗ್ಲೂ ನಗ್ತಾ ಇರಿ. ಓಕೆನಾ? ನೋಡಿ, ನಿಮ್ ನಗು ಚೆನ್ನಾಗಿದೆ.
3: ಥ್ಯಾಂಕ್ ಯು ಮೇಡಮ್.
0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ನಿರ್ಮಲಾ ಮ್ಯಾಮ್ ಕರೆ ಮಾಡಿ ನಗುವಿನ ಬಗ್ಗೆ ಒಂದು ಒಳ್ಳೆ ಕವನ ಕೂಡ ಹೇಳಿದ್ರು. ನಿಮ್ಮೊಟ್ಟಿಗೆ ಮಾತಾಡಕ್ಕೆ ಇನ್ನೂ ಆಸೆ ಇದೆ, ಆದ್ರೆ ಸಮಯದ ಅಭಾವ, ಸಮಯ ಕೂಡ ಮುಗಿತಾ ಬಂತು, ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಆದ್ರೆ ನಗೋದಕ್ಕೆ ಸಮಯ ಬೇಡರಿ, ಸಿಗೋ ಸಮಯದಲ್ಲೆಲ್ಲ ನಗ್ತಾ ಇರಿ, ಖುಷಿಯಾಗಿರಿ. ನಾನು ಕಾರ್ಯಕ್ರಮ ಮುಗಿಸುವಾಗ ಹಾಗೆ ಕೊನೆಗೆ ಪ್ರಾರಂಭ ಆಗುವಾಗ ಕೂಡ ಯಾವಾಗ್ಲೂ ಹೇಳ್ತಿರ್ತೀನಿ, ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ. ಯಾಕಪ್ಪ ಅಂದ್ರೆ ನಮ್ಮ ಜೀವನ ಏನಿದೆ, ಮನುಷ್ಯರ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂತೆ. ನಾನು ಇವತ್ತು ನಗಲ್ಲ, ನಾಳೆ ನಗ್ತೀನಿ ಅಂತ ಹೇಳಿ ಮುಖ ಗಂಟಾಕೊಂಡು ಕುತ್ಕೊಂಡ್ರೆ ಇವತ್ತಿನ ದಿನ ಎಲ್ಲ ವೇಸ್ಟ್ ಅಲ್ವಾ? ಇವತ್ತಿನ ದಿನ ಮತ್ತೆ ನಮಗೆ ನಾಳೆ ಬೇಕು ಅಂದ್ರೆ ಸಿಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಪ್ರತಿ ಕ್ಷಣ ಸಂತೋಷದಿಂದ ಇರೋಕೆ ಪ್ರಯತ್ನ ಪಡಿ, ಕಷ್ಟಗಳನ್ನ ಬದಿಗಿಡಿ. ಖಂಡಿತವಾಗ್ಲೂ ಕಷ್ಟಗಳು ಎಲ್ರಿಗೂ ಇದ್ದಿದ್ದೆ, ಆದ್ರೆ ಆ ಕಷ್ಟದ ಜೊತೆನೆ ನಾವು ಜೀವನ ನಡೆಸ್ಬೇಕಲ್ವಾ? ಕಷ್ಟ ಬಂದಿದೆ ಅಂತ ಹೇಳಿ ನಾವು ಜೀವನ ನಡೆಸ್ತಲೇ ಹಾಗೆ ಇರೋಕ್ಕಾಗಲ್ಲ ಅಲ್ವಾ? ಸೊ ನಗೋದ್ರಿಂದ ನಮ್ಗೆ ಸಂಬಂಧಗಳು ಬೆಸೆಯುತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ, ನಮ್ಮ ಕೋಪ ಕೂಡ ಕಡಿಮೆ ಆಗುತ್ತೆ. ಯಾರೋ ಇಬ್ರು ವ್ಯಕ್ತಿಗಳು ಜಗಳ ಆಡ್ತಿದ್ದಾಗ ಒಬ್ಬ ವ್ಯಕ್ತಿ ಸಮಾಧಾನದಿಂದ ನಗ್ತಾ ಉತ್ತರವನ್ನ ನೀಡಿದಾಗ ಆ ಜಗಳ ಅಲ್ಲಿ ನಿಲ್ಲುವಂತ ಸಾಧ್ಯತೆ ಇದೆ. ಇನ್ನು ನಮ್ಮ ಹೃದಯದ ಆರೋಗ್ಯ ವೃದ್ಧಿಸುತ್ತೆ ನಗೋದ್ರಿಂದ, ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ, ನಮ್ಮ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದೆ ಅಲ್ವಾ ನಗೋದ್ರಿಂದ? ಇನ್ಯಾಕೆ ತಡ, ಇನ್ಮೇಲಾದರೂ ಆದಷ್ಟು ನಗೋದಕ್ಕೆ ಪ್ರಯತ್ನ ಪಡಿ, ಹೆಚ್ಚು ಹೆಚ್ಚು ನಗುಕೂಟಗಳಲ್ಲಿ ಪಾಲ್ಗೊಳ್ಳಿ ಅಂತ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ನಗ್ತಾ ಇರಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಸೊ ನಾಳೆ ಸಂಡೇ, ಎಲ್ಲರೂ ಹ್ಯಾಪಿಯಾಗಿರಿ, ಎಲ್ರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ, ಓಕೆ ನಾ ಹೋಗಿ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
7: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
9: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
10: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಪರಿಣಿತ ಪ್ರಾಧ್ಯಾಪಕರು ಉಪನ್ಯಾಸ ಸರಣಿ 2026 ಶೈಕ್ಷಣಿಕ ಕ್ರಾಂತಿಯ ಹೊಸ ಮನ್ವಂತರ ಅನುಭವದ ಪಾಠಶಾಲೆ ಎರಡನೇ ಹಂತದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದೆ. ಈ ಸರಣಿಯ ಎರಡನೇ ಹಂತದ ಬೌದ್ಧಿಕ ಸಂವಾದವು ದಿನಾಂಕ 24/8/2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಹ್ಯಾದ್ರಿ ಕಲಾ ಕಾಲೇಜು ಆವರಣದಲ್ಲಿ ನಡೆಯಲಿದೆ. ಅಂದು ವಿವಿಧ ವಿಭಾಗಗಳಲ್ಲಿ ಆಹ್ವಾನಿತ ವಿಷಯ ತಜ್ಞರು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಇತಿಹಾಸ ವಿಭಾಗದಲ್ಲಿ ಶ್ರೀ ಹೆಚ್.ಆರ್. ಬಸವರಾಜಪ್ಪ ಅವರು ರೈತರ ಚಳುವಳಿಯ ಐತಿಹಾಸಿಕ ಹಿನ್ನೆಲೆ ಮತ್ತು ಪ್ರಸ್ತುತತೆಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಶಿಕ್ಷಣ ವಿಭಾಗದಲ್ಲಿ ಶಿವಮೊಗ್ಗ ಎಫ್ಎಂ ರೇಡಿಯೋ ಖ್ಯಾತಿಯ ಶ್ರೀ ಜನಾರ್ದನ್ ಅವರು ಪರಿಸರ ಶಿಕ್ಷಣ ಮತ್ತು ಸುಸ್ಥಿರ ಭವಿಷ್ಯದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಮಾಜಶಾಸ್ತ್ರ ವಿಭಾಗದ ಬಗ್ಗೆ ಶ್ರೀ ನಾಗೇಂದ್ರ ಅವರು ಸ್ಮಾರ್ಟ್ ಸಿಟಿ ಪರಿಕಲ್ಪನೆ ಮತ್ತು ಅದರ ಸಾಮಾಜಿಕ ಆರ್ಥಿಕ ಆಯಾಮ ಕುರಿತು ಮಾತನಾಡಲಿದ್ದಾರೆ. ಪ್ರಥಮ ವರ್ಷದ ತರಗತಿಗಳು ಶ್ರೀ ಸುಬ್ರಹ್ಮಣ್ಯ ಅವರು ನೂತನ ವಿದ್ಯಾರ್ಥಿಗಳ ಭವಿಷ್ಯದ ದಾರಿದೀಪಕ್ಕಾಗಿ ಪ್ರೇರಣಾದಾಯಕ ಉಪನ್ಯಾಸ ನೀಡಲಿದ್ದಾರೆ. ಇಂಗ್ಲಿಷ್ ವಿಭಾಗ ಶ್ರೀಮತಿ ಸುಮಾರಾವ್ ಅವರು ಪ್ರಧಾನಮಂತ್ರಿಯವರ ನಿರ್ಧಾರಗಳನ್ನು ಕೈಗೊಳ್ಳುವ ವಿಧಾನ, ಹೌ ದ ಪ್ರೈಮ್ ಮಿನಿಸ್ಟರ್ ಟೇಕ್ ಡಿಸಿಷನ್ ಎಂಬ ವಿಷಯದ ಮೇಲೆ ಬೆಳಕು ಚೆಲ್ಲಲಿದ್ದಾರೆ. ಉಪನ್ಯಾಸ ಸರಣಿಯ ದೂರದೃಷ್ಟಿ ಮತ್ತು ಮುಖ್ಯ ಉದ್ದೇಶಗಳು ಈ ಯೋಜನೆಯ ಕೆಲವು ಮಾಹಿತಿಯನ್ನ ನೀಡುವುದಕ್ಕೆ ಸೀಮಿತವಾಗಿದೆ. ವಿದ್ಯಾರ್ಥಿಗಳ ಒಟ್ಟಾರೆ ವ್ಯಕ್ತಿತ್ವವನ್ನು ರೂಪಿಸುವ ಉದ್ದೇಶ ಹೊಂದಿದೆ. ಅನುಭವಗಳ ಸಂವಹನ, ಪುಸ್ತಕದ ಪುಟಗಳಲ್ಲಿ ಸಿಗದ ಬದುಕಿನ ಸತ್ಯಗಳು, ಹೋರಾಟಗಳ ಹಾದಿ ಮತ್ತು ಅನುಭವವನ್ನು ನೇರವಾಗಿ ತಜ್ಞರ ಮಾತುಗಳಲ್ಲಿ ಗ್ರಹಿಸುವುದು, ಸಾಮಾಜಿಕ ಪ್ರಜ್ಞೆ ಜಾಗೃತಿ, ಲಿಂಗ ಸಮಾನತೆ, ಮಾನವ ಹಕ್ಕುಗಳು, ರೈತಪರ ಹೋರಾಟ ಮತ್ತು ಪ್ರಸ್ತುತ ಸಾಮಾಜಿಕ ಸವಾಲುಗಳ ಬಗ್ಗೆ ಗಂಭೀರ ತಾರ್ಕಿಕ ಆಲೋಚನೆಯನ್ನು ಬೆಳೆಸುವುದು, ವಿಮರ್ಶಾತ್ಮಕ ದೃಷ್ಟಿಕೋನ, ಯಾವುದನ್ನು ಕುರುಡಾಗಿ ನಂಬದೆ ಪ್ರಶ್ನಿಸುವ ಮೂಲಕ ಸಮಾಜದ ವಾಸ್ತವಗಳನ್ನು ವಿಶ್ಲೇಷಿಸುವುದು ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವುದು ಸಂವಾದಾತ್ಮಕ ಕಲಿಕೆ. ವಿಷಯ ತಜ್ಞರೊಂದಿಗೆ ವಿದ್ಯಾರ್ಥಿಗಳು ನೇರವಾಗಿ ಮುಕ್ತ ಸಂವಾದದಲ್ಲಿ ತೊಡಗುವ ಮೂಲಕ ಜ್ಞಾನದ ಗಡಿಯನ್ನು ವಿಸ್ತರಿಸಿಕೊಳ್ಳುವುದು. ಈ ಉಪನ್ಯಾಸ ಸರಣಿಯು ವಿದ್ಯಾರ್ಥಿಗಳ ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಗಣ್ಯರ ಉಪಸ್ಥಿತಿ ಮತ್ತು ಅವರ ವಿಚಾರಗಳ ಮಂಥನವು ಭವಿಷ್ಯದ ಹಾದಿಯನ್ನು ಸ್ಪಷ್ಟಗೊಳಿಸಲಿದೆ. ಕೇವಲ ಪದವಿ ಪ್ರಮಾಣ ಪತ್ರಕ್ಕಾಗಿ ಓದದೆ ಬದುಕಿನ ಮೌಲ್ಯಗಳಿಗಾಗಿ ಈ ಉಪನ್ಯಾಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಸಮಾಜದ ಪ್ರತಿಯೊಂದು ಸ್ತರದ ಆಳ ಅಗಲಗಳನ್ನು ಅರಿಯುವ, ಪ್ರಶ್ನಿಸುವ ಮತ್ತು ಉತ್ತರಿಸುವ ಕೌಶಲ್ಯವನ್ನು ಬೆಳೆಸಿಕೊಳ್ಳುವ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಉನ್ನತೀಕರಿಸಿಕೊಳ್ಳಬಹುದು ಎಂದು ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ ಇದರ ಪ್ರಾಂಶುಪಾಲರು ಹಾಗೂ ಸಂಚಾಲಕರು ತಿಳಿಸಿರುತ್ತಾರೆ. ಮುಂದಿನ ವಿವರ. ಪ್ರೋಪಾತ್ ಅಕಾಡೆಮಿ ವತಿಯಿಂದ 7ನೇ ಅಂತರ ಜಿಲ್ಲಾ ಓಪನ್ ಅಬಾಕಾಸ್ ಹಾಗೂ 6ನೇ ವೈದಿಕ ಗಣಿತ ಮಾನಸಿಕ ಅಂಕಗಣಿತ ಸ್ಪರ್ಧೆ 2026 ಆಗಸ್ಟ್ 23 ಶಿವಮೊಗ್ಗದಲ್ಲಿ ನಡೆಯಲಿದೆ. ನಗರದ ಗೋಪಾಲಗೌಡ ಬಡಾವಣೆಯ ಬಂಟರ ಭವನದಲ್ಲಿ ಬೆಳಗ್ಗೆ 9 ಗಂಟೆಗೆ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಪ್ರೋಪಾತ್ ಅಕಾಡೆಮಿಯ ನಿರ್ದೇಶಕರಾದ ಆಶಾ ದಿನೇಶ್, ಜಯಂತಿ ಮೋಹನ್, ನರಹರಿ ಆರ್, ಮುರಳೀಧರ್, ವೀರೇಶ್, ಮಮತಾ, ಶಿಬು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಶಿವಮೊಗ್ಗದ ಪಾಸಿಟಿವ್ ಮೈಂಡ್ ಆಸ್ಪತ್ರೆಯ ಮಾನಸಿಕ ಆರೋಗ್ಯ ಸಲಹೆಗಾರ ಹಾಗೂ ಪ್ರಮಾಣಿತ ಲೈಫ್ ಸ್ಕಿಲ್ ತರಬೇತುದಾರರಾದ ಡಾಕ್ಟರ್ ಐಶ್ವರ್ಯ ವಿಹೆಚ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಪ್ರಪಾತ್ ಅಕಾಡೆಮಿಯ ವ್ಯವಸ್ಥಾಪಕ ನಿರ್ದೇಶಕಿ ಆಶಾ ದಿನೇಶ್ ಹಾಗೂ ಮಾರ್ಕೆಟಿಂಗ್ ನಿರ್ದೇಶಕ ನರಹರಿ ಆರ್ ಗೌರವ ಅತಿಥಿಗಳಾಗಿ ಉಪಸ್ಥಿತರಿರುವರು. ಬಹುಮಾನ ವಿತರಣಾ ಸಮಾರಂಭ 4:00 ನಡೆಯಲಿದೆ ಎಂದು ಆಯೋಜಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ವ್ಯಕ್ತಿತ್ವ ವಿಕಸನ ಪ್ರತಿಯೊಬ್ಬರ ಜೀವನದಲ್ಲೂ ಬದಲಾವಣೆ ತರುವುದೇ ಶಿವಶರಣರ ಪ್ರಮುಖ ಚಿಂತನೆಯಾಗಿತ್ತು ಎಂದು ಸೊರಬ ಕಾನುಕೇರಿ ಮಠದ ಶ್ರೀ ಗಣಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಸೊರಬ ಪಟ್ಟಣದ ಕಾನುಕೇರಿ ಮಠದಲ್ಲಿ ಸದ್ಗುರು ಸೇವಾ ಟ್ರಸ್ಟ್ ಟೌನ್, ವೀರಶೈವ ಸಮಾಜ ಮತ್ತು ಅಕ್ಕನ ಬಳಗದಿಂದ ವಚನ ಶ್ರಾವಣ ಸಂಜೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಮನುಷ್ಯನ ಆಸೆ ಮೋಹಗಳಿಂದ ದೂರವಿರಬೇಕು. ಅಂತರಂಗದಲ್ಲಿ ಅಡಗಿರುವ ಅಹಂಕಾರ ಗುಣಗಳನ್ನು ದೂರ ಮಾಡಿಕೊಂಡು ನಡೆದಾಗ ಸಮಾಜದಲ್ಲಿ ಒಬ್ಬ ಆದರ್ಶ ಪ್ರಜೆಯಾಗಿ ಬೆಳೆಯಲು ಸಾಧ್ಯ. ಶಿವಶರಣರ ಚಿಂತನೆ ಸಮಾಜದಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಸಮಾಜದ ನಿರ್ಮಾಣದ ಕನಸು ಕಂಡಿದ್ದರು ಎಂದರು. ಉಪನ್ಯಾಸಕ ರವಿ ಕಲ್ಲಂಬಿ ಮಾತನಾಡಿ, 12ನೇ ಶತಮಾನದಲ್ಲಿ ವಚನಕಾರರು ಜೀವನದ ಸದೃಢತೆ ಹಾಗೂ ಶೋಷಣೆ ರಹಿತ ಸಮಾಜ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದರು. 16ನೇ ಮತ್ತು 19ನೇ ಶತಮಾನದ ಸಮಾಜ ಸುಧಾರಣಾ ಚಳವಳಿ, 12ನೇ ಶತಮಾನದ ವಚನ ಸಾಹಿತ್ಯ ಚಳವಳಿ ಭದ್ರವಾದ ಭೂಮಿಕೆಯಾಗಿತ್ತು. ಅಕ್ಕನ ಬಳಗದವರು ತಾಲೂಕಿನ ವಚನ ಶ್ರಾವಣ ಸಂಜೆ ಕಾರ್ಯಕ್ರಮದ ಮೂಲಕ ವೈಚಾರಿಕ ಹಾಗೂ ಆಧ್ಯಾತ್ಮಿಕ ಜಾಗೃತಿ ಭಕ್ತಿಯ ಸಂದೇಶ ಸಾರುತ್ತಿರುವುದು ಶ್ಲಾಘನೀಯ ಎಂದರು. ಮುಂದಿನ ವಿವರ. ಪ್ರತಿ ವರ್ಷ ಗುರುಸ್ಪಂದನ ಕಾರ್ಯಕ್ರಮ ಆಗಬೇಕು. ಶಿಕ್ಷಕರು ತಮ್ಮ ಸೇವಾ ಪುಸ್ತಕದಲ್ಲಿ ಕಡ್ಡಾಯವಾಗಿ ಕಾರ್ಯಕ್ರಮವನ್ನು ನಮೂದಿಸಬೇಕು ಎಂದು ಬಿಇಒ ಆರ್ ಪುಷ್ಪ ಹೇಳಿದರು. ಸೊರಬ ತಾಲೂಕಿನ ಆನವಟ್ಟಿಯ ಗುರುಭವನದಲ್ಲಿ ಶಿಕ್ಷಕರಿಗೆ ಆಯೋಜಿಸಿದ್ದ ಗುರುಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವರ್ಷಕ್ಕೊಮ್ಮೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕರು ಸೇವಾ ಪುಸ್ತಕ ಪಡೆದುಕೊಂಡ ಸಂದರ್ಭ ಸೇರಿಸಬೇಕಾದ ಅಂಶಗಳನ್ನು ಗಮನಿಸಬೇಕು ಮತ್ತು ತಪ್ಪುಗಳು ಇದ್ದಲ್ಲಿ ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಶಿಕ್ಷಕರು ಶಾಲೆಗಳಿಗೆ ಸರಿಯಾದ ಸಮಯಕ್ಕೆ ಹೋಗುವ ಮೂಲಕ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು. ಶಾಲೆಯ ಅಭಿವೃದ್ಧಿ ಮತ್ತು ಕುಂದುಕೊರತೆಗಳನ್ನು ಇಲಾಖೆಯ ಗಮನಕ್ಕೆ ತರಬೇಕು ಎಂದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಮಡ್ಲೂರು ಮಾತನಾಡಿ, ಶಿಕ್ಷಕರು ಇಂದು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹರಿಸಬೇಕು ಎಂದು ಮನವಿ ಮಾಡಿದರು. ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಸಿ ಶಿವಕುಮಾರ್, ಸಮನ್ವಯಾಧಿಕಾರಿ ದಯಾನಂದ್ ಕಲ್ಲೇರ, ಗಜಾನನ ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷ ಪರಸಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಯಾವುದೇ ರಾಷ್ಟ್ರ ಸಮರ್ಥ ಎನಿಸಿಕೊಳ್ಳುವುದಕ್ಕೆ ಸಮುದ್ರ ಭೂಭಾಗ, ಅತ್ಯಂತ ಬಲವಾದ ಸೇನಾಪಡೆ, ಬಲಿಷ್ಠ ಆರ್ಥಿಕತೆ, ವಿಜ್ಞಾನ ತಂತ್ರಜ್ಞಾನ, ಮಹತ್ವಾಕಾಂಕ್ಷಿ ಮತ್ತು ದೃಢ ನಿರ್ಧಾರಗಳು ಮಹತ್ವದ್ದಾಗಿದೆ ಎಂದು ಶಿರಸಿಯ ನಿವೃತ್ತ ಸೇನಾಧಿಕಾರಿ ಮೇಜರ್ ಗಣಪತಿ ಹೆಗಡೆ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ಕರ್ನಾಟಕ ಸಂಘದಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಸಮರ್ಥ ಭಾರತದ ಸಾಂಸ್ಕೃತಿಕ ವಿಕಾಸಕ್ಕೆ ಸೇನೆಯ ಕೊಡುಗೆ ಈ ಕಾರ್ಯಕ್ರಮ ಕುರಿತು ಉಪನ್ಯಾಸ ನೀಡಿದ ಅವರು, ಯಾವುದೇ ರಾಷ್ಟ್ರಗಳು ಆಯಾ ದೇಶಗಳ ಸೇನಾ ಬಲದ ಆಧಾರದ ಮೇಲೆ ಸಮರ್ಥವಾಗಿದೆ ಎನಿಸಿಕೊಳ್ಳುತ್ತದೆ. ಆ ನಿಟ್ಟಿನಲ್ಲಿ ಭಾರತವು ಪ್ರಬಲವಾದ ವಾಯುಪಡೆ, ಭೂಸೇನೆ ಮತ್ತು ನೌಕಾಪಡೆಯನ್ನು ಒಳಗೊಂಡಿದೆ. ಆ ಕಾರಣಕ್ಕೆ ಭಾರತ ಸಮರ್ಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ ಎಂದರು. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಮಗ್ಗಲು ಮುರಿದಿದೆ. ನಮ್ಮ ದೇಶದಲ್ಲಿ ವಿದ್ರೋಹಿಗಳು ಮತ್ತು ವಿಘಟನಾ ಶಕ್ತಿಗಿಂತ ರಾಷ್ಟ್ರಪ್ರೇಮಿಗಳ ದಂಟು ಹೆಚ್ಚಿದೆ. ರಾಷ್ಟ್ರಪ್ರೇಮ ಎಂಬುದು ಪ್ರತಿಯೊಬ್ಬರಿಗೂ ಅಸ್ಮಿತೆಯಾಗಿದೆ. ಭಾರತದಲ್ಲಿ 98% ದೇಶಭಕ್ತರಿದ್ದಾರೆ ಎಂದು ಹೇಳಿದರು. ಕಳೆದೆರಡು ದಶಕಗಳ ಪೂರ್ವದಲ್ಲಿ ಭಾರತವನ್ನು ಬೇರೆ ದೇಶದವರು ಬಹಳ ಹಗುರವಾಗಿ ಕಾಣುತ್ತಿದ್ದರು. ಆದರೆ 20 ವರ್ಷಗಳಿಂದ ಈಚೆಗೆ ಭಾರತ ಬಲಿಷ್ಠವಾಗಿದೆ. ನಮ್ಮನ್ನ ಹಗುರವಾಗಿ ಪರಿಗಣಿಸುತ್ತಿದ್ದವರಿಗೆ ವಿಜ್ಞಾನ ತಂತ್ರಜ್ಞಾನ ಒಳಗೊಂಡಂತೆ ಎಲ್ಲ ರಂಗದಲ್ಲೂ ತಿರುಗೇಟು ನೀಡುವ ಶಕ್ತಿಯನ್ನು ಬೆಳೆಸಿಕೊಂಡಿದ್ದೇವೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದಿಂದ ನವಿಲೆ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿ ಸೆಪ್ಟೆಂಬರ್ 5 ಮತ್ತು 6 ಸಹ್ಯಾದ್ರಿ ಕೃಷಿ ಸಂತೆ 2026 ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9:00 ರಾತ್ರಿ 8:00 ಕೃಷಿ ಸಂತೆ ಜರುಗಲಿದೆ. ಮೇಳದಲ್ಲಿ ಹಣ್ಣಿನ ಸಸಿಗಳ ನರ್ಸರಿ, ಅಲಂಕಾರಿಕ ಗಿಡಗಳು, ತರಕಾರಿ ಮತ್ತು ಹೂವಿನ ಬೀಜಗಳು, ತಾರಸಿ ಅಥವಾ ಕೈತೋಟದ ಪರಿಕರಗಳ ಮಾರಾಟ ಮಳಿಗೆಗಳು, ಅಲಂಕಾರಿಕ ಮೀನುಗಳು, ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಒಳಗೊಂಡ 50 ಅಧಿಕ ಮಳಿಗೆ ಸ್ಥಾಪಿಸಲಾಗುತ್ತಿದೆ. ಮೇಳವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಬೀಜಗಳು, ಸಸಿಗಳು ಮತ್ತು ಪರಿಕರಗಳು ಒಂದೇ ಸೂರಿನಡಿ ಪ್ರದರ್ಶನ, ಮಾರಾಟ ಮತ್ತು ತಾಂತ್ರಿಕ ಮಾಹಿತಿಯನ್ನು ರೈತ ಸಮೂಹಕ್ಕೆ ನೀಡುವ ಉದ್ದೇಶ ಹೊಂದಿದೆ. ಸಂತೆಯಲ್ಲಿ ಮಲೆನಾಡಿನ ವಿಶಿಷ್ಟ ಸಿಹಿ ಖಾದ್ಯ, ತೊಡದೇವು, ಉತ್ತರ ಕನ್ನಡದ ತಿಂಡಿ ತಿನಿಸುಗಳು ಹಾಗೂ ಸಿರಿಧಾನ್ಯಗಳ ಉತ್ಪನ್ನಗಳು ಮತ್ತು ಸ್ಥಳೀಯ ವಿಶಿಷ್ಟ ಖಾದ್ಯಗಳು, ಜೇನುತುಪ್ಪದ ಮೌಲ್ಯವರ್ಧಿತ ಉತ್ಪನ್ನಗಳ ಮಳಿಗೆಗಳು ಪ್ರಮುಖ ಆಕರ್ಷಣೆಗಳಾಗಿರಲಿವೆ. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆಯಲು ರೈತರಿಗೆ ನೋಂದಣಿ ಅವಧಿಯನ್ನು 31st ವಿಸ್ತರಿಸಲಾಗಿದೆ. ಭತ್ತ ಹಾಗೂ ರಾಗಿ ಬೆಳೆಗಳಿಗೆ ನೋಂದಣಿ ಮಾಡಿಕೊಳ್ಳಲು 14th ಕೊನೆಯ ದಿನವಾಗಿತ್ತು. ರೈತರ ಕೋರಿಕೆಯ ಮೇರೆಗೆ ಇದೀಗ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ದಿನಾಂಕ ವಿಸ್ತರಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವ ಮುನ್ನವೇ ರೈತರು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಾಲ ಪಡೆಯದ ರೈತರು ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಸಮೀಪದ ಬ್ಯಾಂಕ್, ಹಣಕಾಸು ಸಂಸ್ಥೆ ಅಥವಾ ಸಿಎಸ್ಸಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ಕಂದಾಯ, ಸಹಕಾರ ಇಲಾಖೆ, ಬ್ಯಾಂಕ್ಗಳು, ಸರ್ಕಾರದ ಸಂರಕ್ಷಣೆ ವೆಬ್ಸೈಟ್ಗೆ ಭೇಟಿ ನೀಡುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಎಂ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಅಲಂಕಾರ್ ಸಂಗೀತ ಸಭಾದಿಂದ 23rd ಬೆಳಗ್ಗೆ 10:00 ರಾತ್ರಿ 9:00 ಕರ್ನಾಟಕ ಸಂಘದಲ್ಲಿ ಸಭಾವ 5ನೇ ವಾರ್ಷಿಕೋತ್ಸವ ಹಾಗೂ ಪಂಚಾಕ್ಷರಿ ಗವಾಯಿ ಮತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತೋತ್ಸವ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಸಭಾದ ನಿಷಾದ್ ಹರ್ಲಾಪುರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸ್ತ್ರೀಯ ಸಂಗೀತಕ್ಕೆ ಉತ್ತೇಜನ ನೀಡಬೇಕು ಎನ್ನುವ ಉದ್ದೇಶದಿಂದ ಅಲಂಕಾರ್ ಸಂಗೀತ ಸಭಾ ಆರಂಭಿಸಲಾಯಿತು. ಜಿಲ್ಲೆಯಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಬಹಳಷ್ಟು ಮನ್ನಣೆ ಇದೆ ಎಂದರು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸಲಿದ್ದು, ಮಾಜಿ ಎಂಎಲ್ಸಿಎಸ್ ರುದ್ರೇಗೌಡ ಭಾಗವಹಿಸಲಿದ್ದಾರೆ. ಹಿಂದೂಸ್ತಾನಿ ಗಾಯಕ ಹುಮಾಯೂನ್ ಹರ್ಲಾಪುರ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಅಲಂಕಾರ್ ಸಂಗೀತ ಸಭಾದಿಂದ ನೀಡಲಾದ ಶ್ರೀ ಗುರು ಪುಟ್ಟರಾಜ ಕೃಪಾಭೂಷಣ 2026 ಸಾಲಿನ ಪ್ರಶಸ್ತಿಯನ್ನ ಧಾರವಾಡದ ತಬಲವಾದಕ ಸಾತಿ ಲಿಂಗಪ್ಪ ದೇಸಾಯಿ ಕಲ್ಲೂರು ಅವರಿಗೆ ನೀಡಿ ಗೌರವಿಸಲಾಗುವುದು. 70 ವಿದ್ಯಾರ್ಥಿಗಳು ಗಾಯನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು. ಡಾಕ್ಟರ್ ಶರತ್ ಮರಿಯಪ್ಪ, ಶಶಿ ಎಸ್ ಮಂಗಳವಾರ್, ಶಶಿಕಾಂತ್ ಮತ್ತಿತರರಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಈಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ ಎಂಎಸ್ಸಿ ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ ಬಿಎಸ್ಸಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
1: ಅಜ್ಜಿ, ನನ್ ಸ್ಯಾಲರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
2: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
1: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಕಾಫಿಯ ಸಮಯ ಅಥವಾ ಟೀ ಬ್ರೇಕಿನ ಸಮಯ. ಸೊ ಎಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದಿನವಿಡೀ ದೇಹ ಸುಸ್ತಾಗಿರಬಹುದು, ಆದ್ರೆ ನಮ್ಮ ಮಲೆನಾಡಿನವರ ಮನಸ್ಸು ಯಾವತ್ತೂ ಸುಸ್ತಾಗಲ್ಲ ಅಲ್ವಾ? ಆ ಆಫೀಸ್ ಫೈಲ್ಸ್ ಅನ್ನ ಪಕ್ಕಕ್ಕಿಡಿ, ಆ ಚಿಂತೆಗಳನ್ನೆಲ್ಲ ಗಾಳಿಯಲ್ಲೇ ತೇಲಿಬಿಡಿ. ಈಗ ನಿಮ್ಮ ಗಾಡಿಯ FM ವಾಲ್ಯೂಮ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ. ಮುಖದ ಮೇಲೆ ಒಂದು ಕ್ಯೂಟ್ ಆಗಿರೋ ಸ್ಮೈಲ್ ತಂದ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಲೈಫಿನ ಪ್ರೀತಿ, ಖುಷಿ ಮತ್ತು ಜ್ಞಾನದ ಗ್ರಾಫ್ ಅನ್ನ ರೈಸ್ ಮಾಡೋದಕ್ಕೆ ನಾನು ಇವತ್ತು ಒಂದು ಸೂಪರ್ ಆದಂತಹ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಇವತ್ತು ನಾವು ಮಾತನಾಡ್ತಾ ಇರೋ ವಿಷಯ ಏನಪ್ಪ ಅಂತಂದ್ರೆ, ನಿಮ್ಮ ಜಮೀನು ನಿಮ್ಮ ಹಕ್ಕು ಮತ್ತು ನಿಮ್ಮ ನೆಮ್ಮದಿಗೆ ಸಂಬಂಧಿಸಿದ್ದು. ಸೊ ಜಸ್ಟ್ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಆಲಿಸಿ. ಎಸ್, ಹೌದು ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬರಿಗೂ, ಅದರಲ್ಲೂ ಮುಖ್ಯವಾಗಿ ನಮ್ಮ ಹೆಮ್ಮೆಯ ಅನ್ನದಾತರಿಗೆ ಅತಿ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದೇ ನಮ್ಮ ಸಮಾಜದಲ್ಲಿ ಸದ್ದಿಲ್ಲದ ಅತಿ ದೊಡ್ಡ ಜವಾಬ್ದಾರಿ ನಿಭಾಯಿಸುವ ಸರ್ಕಾರದ ಸರ್ವೆಯರ್ಗಳ ಪಾತ್ರ. ಭೂಮಿಯ ಅಳತೆ ಮತ್ತು ಗಡಿ ನಿರ್ಧಾರಣೆ. ಅಕ್ಕಪಕ್ಕದ ಮನೆಯವರ ಜೊತೆ ಜಗಳ ಇರಬಹುದು, ಆದ್ರೆ ಗಡಿ ರೇಖೆ ಕರೆಕ್ಟ್ ಆಗಿದ್ರೆ ಮನಸ್ಸಿಗೆ ನೆಮ್ಮದಿ ಅಲ್ವಾ? ಹೌದು, ಒಬ್ಬ ಸರ್ಕಾರಿ ಸರ್ವೆಯರ್ ಅಂತಂದ್ರೆ ಕೇವಲ ಟೇಪ್ ಹಿಡಿದು ನಿಲ್ಲೋ ವ್ಯಕ್ತಿ ಅಲ್ಲ ಸ್ನೇಹಿತರೆ. ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಲಿಂಕ್ ಹೊಂದಿರ್ತಾರೆ. ಅವರು ಮಾಡುವ ಅಕ್ಯುರಸಿ ಅಂದ್ರೆ GPS, ETS ನಂತಹ ಮಾಡ್ರನ್ ಮೆಷಿನ್ ಬಳಸಿ 1 inch ಕೂಡ ವ್ಯತ್ಯಾಸವಾಗದಂತೆ ಭೂಮಿಯ ನೈಜ ಗಡಿಯನ್ನು ಗುರುತಿಸುತ್ತಾರೆ. ಹಾಗೆ ವಿವಾದಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಇವರ ಸಹಾಯ ಬೇಕೇ ಬೇಕು. ಈ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಪಕ್ಕದ ಹೊಲದವರ ಜೊತೆ ಇದು ನನ್ನ ಜಾಗ ಅದು ನಿನ್ನ ಜಾಗ ಅನ್ನೋ ಕನ್ಫ್ಯೂಷನ್ಸ್ ಬಂದಾಗ ಕಾನೂನಾತ್ಮಕವಾಗಿ ಗಡಿ ಗುರುತಿಸಿ ಶಾಂತಿ ತರೋದೇ ನಮ್ಮ ಸರ್ವೇಯರ್ಗಳು. ಇನ್ನ ಮಾತು ಕೃತಿಯಾಗಬೇಕು, ಭೂಮಿ ದಾಖಲಾಗಬೇಕು ಅನ್ನೋ ಒಂದು ಮಾತಿದೆ. ನಮ್ಮ ಹಿರಿಯರು ಜಾಗ ತಗೊಂಡಿರ್ತಾರೆ, ಆದ್ರೆ ರೆಕಾರ್ಡ್ಸ್ ಎಲ್ಲಿದೆ ಅನ್ನೋ ಕನ್ಫ್ಯೂಷನ್ಸ್ ಬೇಡ. ಅದನ್ನ ನೋಡ್ಕೊಳ್ಳೋರೆ ಸರ್ವೇಯರ್ಸ್ ಅವರು. ಪ್ರತಿಯೊಂದು ಜಮೀನಿನ ಆಕಾರ ವಿಸ್ತರಣವನ್ನು ಕಾಗದದ ಮೇಲೆ ತಂದು ಸರ್ಕಾರದ ಅಧಿಕೃತ ದಾಖಲೆಯನ್ನಾಗಿ ಮಾಡ್ತಾರೆ. ಈಗಿನ ಆನ್ಲೈನ್ ಜಮಾನದಲ್ಲಿ ಭೂ ದಾಖಲೆಗಳು ಕಂಪ್ಯೂಟರ್ಗೆ ಸೇರೋಕೆ ಇವರ ನಿಖರವಾದ ಸರ್ವೆ ರಿಪೋರ್ಟ್ಗಳೇ ಅಡಿಪಾಯ. ಇದರಿಂದಾಗಿ ನಿಮ್ಮ ಜಮೀನಿನ ಹಕ್ಕು ನಿಮಗೆ ಭದ್ರವಾಗಿರುತ್ತೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ರೈತ ದೇಶದ ಬೆನ್ನೆಲುಬು ಅಂತಂದ್ರೆ ಸರ್ವೇಯರ್ ಆ ಬೆನ್ನೆಲುಬಿಗೆ ಸಿಗೋ ಕಾನೂನಿನ ಸಪೋರ್ಟ್ ಅಂತಾನೆ ಹೇಳ್ಬೋದು. ನಮ್ಮ ರೈತ ಬಾಂಧವರಿಗೆ ಇವರಿಂದ ಆಗೋ ಲಾಭಗಳು ಒಂದೆರಡಲ್ಲ. ಬ್ಯಾಂಕ್ ಸಾಲ ಮತ್ತು ಸೌಲಭ್ಯಗಳು ಸಿಗ್ತವೆ. ರೈತರು ಕೃಷಿ ಸಾಲ ಪಡಿಬೇಕು ಅಂತಂದ್ರೆ ಭೂಮಿಯ ನಿಖರ ದಾಖಲೆ ಬೇಕು. ಸರ್ವೇಯರ್ ನೀಡೋ ಸ್ಕೆಚ್ ಇಲ್ಲದೆ ಬ್ಯಾಂಕ್ ಲೋನ್ ಸಿಗೋದು ಕಷ್ಟ. ಹಾಗೆ ಭೂಸ್ವಾಧೀನ ಪರಿಹಾರಕ್ಕೆ ಸರ್ವೇಯರ್ಗಳ ಪಾತ್ರ ಇರುತ್ತೆ. ರಸ್ತೆ ಆಗಿರಬಹುದು, ರೈಲ್ವೆ ಲೈನ್ ಆದಾಗ ರೈತರ ಭೂಮಿ ಸರ್ಕಾರಕ್ಕೆ ಸೇರಿದ್ರೆ ಅದಕ್ಕೆ ತಕ್ಕ ನ್ಯಾಯಯುತ ಪರಿಹಾರ ಸಿಗೋದು ಇವರು ಮಾಡೋ ನಿಖರ ಅಳತೆಯ ಮೇಲೆಯೇ. ಇನ್ನ ಗಂಗಾ ಕಲ್ಯಾಣದಂತಹ ಯೋಜನೆಗಳಿಗೆ ಜಮೀನಿನ ಗುರುತು ಪಕ್ಕಾ ಇರಬೇಕು. ಅಲ್ಲೂ ಕೂಡ ಇವರೇ ಮುಂಚೂಣಿಯಲ್ಲಿರ್ತಾರೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಭೂಮಿಯ ಗಡಿಯನ್ನು ಅಳೆಯುವುದು ಕೇವಲ ಮಣ್ಣಿನ ತುಂಡನಲ್ಲ, ಅದು ಒಬ್ಬ ರೈತನ ಸ್ವಾಭಿಮಾನ ಮತ್ತು ಕಷ್ಟದ ಬೆವರಿನ ಹಕ್ಕನ್ನು. ಆದ್ದರಿಂದ ನಿಮ್ಮ ಊರಿಗೆ ಅಥವಾ ಜಮೀನಿಗೆ ಸರ್ವೇಯರ್ ಬಂದಾಗ ಅವರಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಿ. ಅವರು ಸರ್ಕಾರದ ಕಣ್ಣು ಮತ್ತು ನಿಮ್ಮ ಆಸ್ತಿಯ ಕಾವಲುಗಾರರು ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಸರ್ವೇಯರ್ಗಳು ರೈತರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾಯ್ತು. ಆದ್ರೆ ಇನ್ನ ಮುಂದಿನ ಭಾಗದಲ್ಲಿ ಈ ಕೋರ್ಟು ಕಚೇರಿ ಜಮೀನುಗಳ ಜಗಳ ಮತ್ತು ಈ ಅತಿಕ್ರಮಣ ಅನ್ನೋ ತಲೆನೋವನ್ನ ನಮ್ಮ ಸರ್ವೇಯರ್ಗಳು ಕಾನೂನು ಪ್ರಕಾರ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸರ್ವೇಯರ್ಗಳು ರೈತರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಇದ್ವಿ. ಈಗ ಅತಿ ಮುಖ್ಯವಾದ, ಅದರಲ್ಲೂ ಈ ಕೋರ್ಟು ಕಚೇರಿ ಜಮೀನು ಜಗಳ ಮತ್ತು ಅತಿಕ್ರಮಣ ಅನ್ನೋ ತಲೆನೋವನ್ನು ನಮ್ಮ ಸರ್ವೇಯರ್ಗಳು ಕಾನೂನು ಪ್ರಕಾರ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತು ನಾವು ತಿಳಿಯೋಣ. ಈ ಜಮೀನು ವಿಷಯ ಅಂತಂದ್ರೆ ಸುಮ್ನೆನಾ ಸ್ನೇಹಿತರೆ? ನ್ಯಾಯಾಲಯದಲ್ಲಿ ಸರ್ವೇಯರ್ ಅಂದ್ರೆ ಅಲ್ಟಿಮೇಟ್ ವಿಟ್ನೆಸ್ ಅಂತಾನೆ ಹೇಳಬಹುದು. ಕೋರ್ಟ್ನಲ್ಲಿ 100 ಮಾತು ಒಂದು ಕಡೆ ಆದ್ರೆ ಸರ್ವೇಯರ್ ಕೊಟ್ಟ ಒಂದು ಅಫಿಷಿಯಲ್ ಸ್ಕೆಚ್ ಒಂದು ಕಡೆ ಆಗಿರುತ್ತೆ. ಹೌದು ಸ್ನೇಹಿತರೆ, ಜಮೀನಿನ ಗಡಿ ಬಗ್ಗೆ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಪಕ್ಕದ ಹೊಲದವರ ಮಧ್ಯೆ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಜಡ್ಜ್ ಸಾಹೇಬ್ರಿಗೆ ಅತಿ ದೊಡ್ಡ ಕಾನೂನು ಸಾಕ್ಷಿ ಯಾವುದು ಗೊತ್ತಾ? ಅದೇ ನಮ್ಮ ಸರ್ಕಾರಿ ಸರ್ವೇಯರ ರಿಪೋರ್ಟ್ಗಳು. ಕೆಲವು ಸಲ ಸ್ವತಃ ನ್ಯಾಯಾಲಯವೇ ಸರ್ವೇಯರ್ಗಳನ್ನ ಕೋರ್ಟ್ ಕಮಿಷನರ್ ಆಗಿ ನೇಮಕ ಮಾಡಿ ಸ್ಪಾಟ್ಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿಕೊಂಡು ಬನ್ನಿ ಅಂತ ಕಳಿಸುತ್ತೆ. ಹಾಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಈ ಕಾನೂನಿನ ಸೆಕ್ಷನ್ಗಳ ಅಡಿಯಲ್ಲಿ ಸರ್ವೇಯರ್ ಅವರು ಮಾಡುವಂತಹ ಅಳತೆ, ಸಿದ್ಧಪಡಿಸುವ ಹದ್ದುಬಸ್ತು, ನಕ್ಷೆ ಅಥವಾ ಪೋಡಿ ನಕ್ಷೆಗಳು ಕೋರ್ಟ್ನಲ್ಲಿ ಕಣ್ಣಿಗೆ ಕಟ್ಟಿದಂತಹ ಅಖಂಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಇವರ ಸಹಿ ಇರೋ ದಾಖಲೆಯನ್ನು ಯಾರು ಅಷ್ಟು ಸುಲಭವಾಗಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇನ್ನ ಜಮೀನು ಅತಿಕ್ರಮಣ ತಡೆ ಹೇಗೆ ಅಂತ ನೀವು ಕೇಳೋದಾದ್ರೆ, ಎಸ್, ನಮ್ಮ ಒಂದು ಇಂಚು ಜಾಗನೂ ಬೇರೆಯವರ ಪಾಲಾಗಬಾರ್ದು, ಬೇರೆಯವರ ಒಂದು ಕಡ್ಡಿಯೂ ನಮಗೆ ಬೇಡ ಅನ್ನೋರಿಗೆ ಈ ಒಂದು ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ಹೊಲದ ಬದು ಒತ್ತುವರಿ ಮಾಡೋದು, ಬೇಲಿ ಜರುಗಿಸೋದು, ಇವೆಲ್ಲ ಹಳ್ಳಿಗಳಲ್ಲಿ ದಿನ ನೋಡೋ ಕಥೆ ಆಗಿರುತ್ತೆ. ಇದಕ್ಕೆ ಸರ್ವೇಯರ್ ಅವರು ಹೇಗೆ ಬ್ರೇಕ್ ಹಾಕ್ತಾರೆ ಗೊತ್ತಾ? ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಸರ್ವೇಯರ್ಸ್ ಅವರ ಹತ್ತಿರ ಬ್ರಿಟಿಷರ ಕಾಲದ ಅಥವಾ ಸರ್ಕಾರ ಮೊದಲಿನಿಂದ ಕಾಪಾಡಿಕೊಂಡು ಬಂದಿರುವ ಮೂಲ ಟಿಪ್ಪಣಿ ಮತ್ತು ಬಾಂಧ್ ನಕ್ಷ ಇರುತ್ತೆ. ಯಾರೋ ಇವತ್ತು ಬೇಲಿ ಜರುಗಿಸಿದ ತಕ್ಷಣ ಹಳೆ ರೆಕಾರ್ಡ್ಸ್ ಬದಲಾಗಲ್ಲ ಅಲ್ವಾ? ಇನ್ನ ಸ್ಥಳದಲ್ಲೇ ಹದ್ದುಬಸ್ತು ಅಂದ್ರೆ ಬೌಂಡ್ರಿ ಫಿಕ್ಸಿಂಗ್ ಅಂತ ಹೇಳ್ತೀವಿ. ಸೊ ನೀವು ಸರ್ಕಾರದ ಸ್ವಾಮಿತ್ವ ಅಥವಾ ಕಂದಾಯ ಇಲಾಖೆ ಮೂಲಕ ಅರ್ಜಿ ಹಾಕಿದಾಗ ಸರ್ವೇಯರ್ ಅವರು ಬಂದು ಒರಿಜಿನಲ್ ಮ್ಯಾಪ್ ಇಟ್ಕೊಂಡು GPS ಮೂಲಕ ಅಳತೆ ಮಾಡಿ ಇದೇ ನಿಮ್ಮ ಒರಿಜಿನಲ್ ಗಡಿ ಅಂತ ಕಲ್ಲು ನೆಟ್ಟು ಕೊಡ್ತಾರೆ. ನಂತರ ಅತಿಕ್ರಮಣದ ರಿಪೋರ್ಟ್ ಇವ್ರ ಹತ್ರ ಇರುತ್ತೆ. ಏನಪ್ಪ ಅಂದ್ರೆ, ಒಂದು ವೇಳೆ ಯಾರಾದ್ರೂ ಸರ್ಕಾರಿ ಜಾಗ ಅಥವಾ ನಿಮ್ಮ ಜಾಗ ಒತ್ತುವರಿ ಮಾಡಿರೋದು ಕನ್ಫರ್ಮ್ ಆದ್ರೆ ಸರ್ವೇಯರ್ ಅವರು ಅದರ ವಿಸ್ತರಣದ ಸಮೇತ ತಹಶೀಲ್ದಾರರಿಗೆ ಅಥವಾ ಕೋರ್ಟ್ಗೆ ಅಧಿಕೃತ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಈ ರಿಪೋರ್ಟ್ ಆಧಾರದ ಮೇಲೆ ಒತ್ತುವರಿ ತೆರವು ಮಾಡೋಕೆ ಕಾನೂನಿನಲ್ಲಿ ಪವರ್ ಸಿಗುತ್ತೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ನಿಮ್ಮ ಜಮೀನಿನ ಗಡಿ ಬಗ್ಗೆ ಅನುಮಾನ ಇದ್ರೆ ಯಾರ ಜೊತೆಯೂ ಜಗಳಕ್ಕೆ ಹೋಗಬೇಡಿ. ನೇರವಾಗಿ ಸೇವಾ ಸಿಂಧು ಅಥವಾ ಕಂದಾಯ ಇಲಾಖೆಯ ಆನ್ಲೈನ್ ಪೋರ್ಟ್ನಲ್ಲಿ ಹದ್ದುಬಸ್ತು ಮಾಡಿಕೊಡಿ ಅಂತ ಅರ್ಜಿ ಹಾಕಿ. ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಸರ್ವೇಯರ್ ಬಂದು ನಿಮ್ಮ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡ್ತಾರೆ. ಸೊ ಸ್ನೇಹಿತರೆ, ಭೂಮಿ ಅನ್ನೋದು ಬರೀ ಮಣ್ಣಲ್ಲ, ನಮ್ಮ ಶ್ರಮದ ಪವಿತ್ರ ಆಸ್ತಿ. ಅದನ್ನ ಕಾನೂನು ಬದ್ಧವಾಗಿ ಉಳಿಸಿಕೊಳ್ಳೋದಕ್ಕೆ ನಮ್ಮ ಸರ್ವೇಯರ್ಗಳು ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ. ಇನ್ನ ಮುಂದಿನ ಭಾಗದಲ್ಲಿ ವಿಪತ್ತು ನಿರ್ವಹಣೆ ಹಾಗೆ ಮಾಡರ್ನ್ ತಂತ್ರಜ್ಞಾನ ಮತ್ತು ನಮ್ಮ ಸಮಾಜದಲ್ಲಿ ಸರ್ವೇಯರ್ಗಳ ಅಲ್ಟಿಮೇಟ್ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಸರ್ವೇಯರ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಕಳೆದ ಭಾಗದಲ್ಲಿ ಸರ್ವೇಯರ್ಗಳ ಕೋರ್ಟ್ ಕತೆ, ಜಮೀನು ಜಗಳ ಬಿಡಿಸೋ ಪವರ್ ಎಲ್ಲ ತಿಳ್ಕೊಂಡಿದ್ದಾಯ್ತು. ಸೊ ಹಾಗಾದ್ರೆ ಈಗ ವಿಪತ್ತು ನಿರ್ವಹಣೆ, ಹಾಗೆ ಮಾಡರ್ನ್ ತಂತ್ರಜ್ಞಾನ ಮತ್ತು ನಮ್ಮ ಸಮಾಜದಲ್ಲಿ ಸರ್ವೇಯರ್ ಅವರ ಅಲ್ಟಿಮೇಟ್ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ, ಕೇಳಿ. ನಮ್ಮ ಶಿವಮೊಗ್ಗದಂತಹ ಹಸಿರು ಮಲೆನಾಡಿನಲ್ಲಿ ಮಳೆ, ಪ್ರವಾಹ, ಗುಡ್ಡ ಕುಸಿತದಂತಹ ಚಾಲೆಂಜ್ಗಳು ಎದುರಾದಾಗ ಈ ಸರ್ವೇಯರ್ಗಳು ಹೇಗೆ ಹೀರೋಗಳ ತರಹ ನಿಲ್ತಾರೆ ಗೊತ್ತಾ? ಎಸ್, ಮೊದಲನೇದಾಗಿ ಪ್ರಕೃತಿ ಮುನಿದಾಗ ಜೀವ ಉಳಿಸೋದಕ್ಕೆ ಧೈರ್ಯ ಬೇಕು. ಆಸ್ತಿ ಪಾಸ್ತಿ ನಷ್ಟ ಅಳಿಯೋಕೆ ಸರ್ವೇಯರ್ ಅವರೇ ಬೇಕು. ಎಸ್, ಹೌದು ಸ್ನೇಹಿತರೆ, ಪ್ರವಾಹ ಬಂದಾಗಲೋ ಅಥವಾ ಭೀಕರ ಮಳೆಯಾಗಿ ಹಾನಿಯಾದಾಗಲೋ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಜಿಲ್ಲಾಡಳಿತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ನಿಲ್ಲೋದೆ ಈ ಭೂಮಾಪಕರು. ಹಾನಿಯ ನಿಖರವಾಗಿ ಅಂದಾಜು ಮಾಡೋರೆ ಭೂಮಾಪಕರು. ಪ್ರವಾಹ ಬಂದು ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋದಾಗ ಯಾವ ರೈತನಿಗೆ ಎಷ್ಟು ನಷ್ಟ ಆಯಿತು, ಯಾರ ಜಮೀನು ಎಲ್ಲಿದೆ ಅಂತ ಗುರುತೇ ಸಿಗದ ಸ್ಥಿತಿ ಇರುತ್ತೆ. ಆಗ ಕಾನೂನಿನ ಅಡಿಯಲ್ಲಿ ಸರ್ವೇಯರ್ಸ್ ಸ್ಪಾಟ್ಗೆ ಇಳಿದು ಕಳೆದು ಹೋದ ಗಡಿಗಳನ್ನ ಮರು ಗುರುತಿಸಿ ಸರ್ಕಾರದಿಂದ ರೈತರಿಗೆ ಸಿಗಬೇಕಾದ ಸೂಕ್ತ ಪರಿಹಾರ ಧನ ತಲುಪುವಂತೆ ಮಾಡ್ತಾರೆ. ನಂತರ ಪುನರ್ವಸತಿ ಕಲ್ಪಿಸುವುದು ಕೂಡ ಇವರ ಜವಾಬ್ದಾರಿಯಾಗಿರುತ್ತೆ. ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಹೊಸದಾಗಿ ಜಾಗ ಕೊಟ್ಟು ಪುನರ್ವಸತಿ ಕಲ್ಪಿಸುವಾಗ ಆ ಲೇಔಟ್ಗಳನ್ನು ಪ್ಲಾನ್ ಮಾಡಿ ಸುರಕ್ಷಿತ ವಲಯದಲ್ಲಿ ಜಾಗ ಗುರುತಿಸಿಕೊಡುವ ಜವಾಬ್ದಾರಿ ಇವರದ್ದೇ ಆಗಿರುತ್ತೆ. ಇನ್ನು ಹೈಟೆಕ್ ತಂತ್ರಜ್ಞಾನ ಬಳಕೆ ಹೇಗೆ ಆಗ್ತಿದೆ ಅಂತ ಹೇಳೋದಾದ್ರೆ, ಕೈಯಲ್ಲಿ ಚೈನ್ ಹಿಡಿಯೋ ಕಾಲ ಹೋಯಿತು ಸ್ನೇಹಿತರೆ. ಈಗ ಇವರು ಆಕಾಶದಲ್ಲಿ ಡ್ರೋನ್ ಹಾರಿಸೋ ಹೈಟೆಕ್ ಜಮಾನ ಬಂದಿದೆ. ಈಗಿನ ಸರ್ವೇಯರ್ಸ್ ಅವರು ಕೇವಲ ಟೇಪ್ ಹಿಡಿದು ಅಳಿಯಲ್ಲ, ಇವರು ಬಳಸ್ತಾ ಇರೋ ಟೆಕ್ನಾಲಜಿ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಎಸ್, ಡ್ರೋನ್ ಸರ್ವೆ ಅಂದ್ರೆ ನೂರಾರು ಎಕರೆ ಜಮೀನನ್ನು, ಗುಡ್ಡಗಾಡು ಪ್ರದೇಶವನ್ನು ಕೇವಲ ಕೆಲವೇ ಗಂಟೆಗಳಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮರಾ ಇರೋ ಡ್ರೋನುಗಳ ಮೂಲಕ ಅಳೆದು ಬಿಡ್ತಾರೆ. ಇನ್ನ DGPS ಮತ್ತು ಸ್ಯಾಟಲೈಟ್ ತಂತ್ರಜ್ಞಾನ, ಗೂಗಲ್ ಮ್ಯಾಪ್ಗಿಂತ 100 ಪಟ್ಟು ನಿಖರವಾದ ಸ್ಯಾಟಲೈಟ್ ಲಿಂಕ್ ಬಳಸಿ ಜಮೀನಿನ ಆಕಾಂಕ್ಷ ರೇಖಾಂಶಗಳನ್ನು ಲಾಕ್ ಮಾಡ್ತಾರೆ. ಇದರಿಂದ ನಿಮ್ಮ ಜಮೀನಿನ ಮ್ಯಾಪ್ ಡಿಜಿಟಲ್ ಆಗಿ ಕ್ಲೌಡ್ನಲ್ಲಿ ಸೇಫ್ ಆಗಿರುತ್ತೆ. ಹಾಗೆ ನಿಮಗೆ ಗೊತ್ತಾ ಸ್ನೇಹಿತರೆ, ಡಾಕ್ಟರ್ ಜೀವ ಉಳಿಸಿದ್ರೆ, ಎಂಜಿನಿಯರ್ ಮನೆ ಕಟ್ಟಿದ್ರೆ, ಸರ್ವೇಯರ್ ಅವರು ಆ ಮನೆ ಮತ್ತು ಜೀವಕ್ಕೆ ಕಾನೂನಿನ ನೆಮ್ಮದಿ ಕೊಡ್ತಾರೆ. ಹೇಗೆ ಅಂತೀರಾ? ಬನ್ನಿ ಹೇಳ್ತೀನಿ. ಸಮಾಜದಲ್ಲಿ ಇವರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ, ದೇಶದಲ್ಲಿ 60%ಕ್ಕಿಂತ ಹೆಚ್ಚು ಸಿವಿಲ್ ಜಗಳಗಳು ನಡೆಯೋದು ಭೂ ವಿಚಾರದಲ್ಲೇ. ಅಂತಹ ಜಗಳಗಳನ್ನು ಸೈಂಟಿಫಿಕ್ ಆಗಿ ಸಾಲ್ವ್ ಮಾಡಿ ಸಮಾಜದಲ್ಲಿ ಶಾಂತಿ ಕಾಪಾಡೋ ಸೈಲೆಂಟ್ ರೆವಲ್ಯೂಷನರಿಗಳು ಇವರು. ಹಾಗೆ ಸ್ನೇಹಿತರೆ, ನಮ್ಮ ಶಿವಮೊಗ್ಗದಲ್ಲಿ ಹೈವೇ ಆಗ್ಬೇಕಾ, ಫ್ಲೈಓವರ್ ಬರ್ಬೇಕಾ, ಹೊಸ ಕೈಗಾರಿಕೆ ಸ್ಥಾಪನೆ ಆಗ್ಬೇಕಾ, ಯಾವುದೇ ಡೆವಲಪ್ಮೆಂಟ್ ಇರಲಿ, ಅದಕ್ಕೆ ಮೊದಲ ಹೆಜ್ಜೆ ಇಡೋದೇ ಸರ್ವೇಯರ್ ಅವರು. ಇವರ ಮಾರ್ಕಿಂಗ್ ಇಲ್ಲದೆ ದೇಶದ ಯಾವ ಪ್ರಗತಿಯೂ ಸಾಧ್ಯವಿಲ್ಲ ಅಂತಾನೆ ಹೇಳಬಹುದು. ಬಿಸಿಲು ಅನ್ನದೆ, ಮಳೆ ಅನ್ನದೆ, ಮುಳ್ಳಿನ ಹಾದಿ ಕಾಡು ಮೇಡುಗಳನ್ನ ಅಲೆದು ನಮ್ಮ ಆಸ್ತಿಯನ್ನು, ನಮ್ಮ ಹಕ್ಕನ್ನು ನಮಗೆ ದೃಢೀಕರಿಸಿ ಕೊಡುವ ಪ್ರತಿಯೊಬ್ಬ ಸರ್ಕಾರಿ ಮತ್ತು ಪರವಾನಗಿ ಭೂಮಾಪಕರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಭೂಮಾಪಕರ ಕತೆ, ವ್ಯಥೆ ಮತ್ತು ಅವರ ಮಹತ್ವದ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ ಅಲ್ವಾ? ನಿಮ್ಮ ಜಮೀನಿನ ದಾಖಲೆಗಳನ್ನ ಸದಾ ಅಪ್ಡೇಟ್ ಆಗಿ ಇಟ್ಕೊಳ್ಳಿ. ಯಾವುದೇ ಗೊಂದಲವಿದ್ರೂ ಕಂದಾಯ ಇಲಾಖೆಯನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅದೇ ಸ್ಯಾಲ್ರಿ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ?
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
3: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು,
5: ಬಳಸಿ ಪರಿಶುದ್ಧ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಆಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸಮಯ 6:30 ಆಗಿದೆ. ಹಾಗಾಗಿ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಸರಿಯಾಗಿ ಬಂದಿದ್ದು ಆಗಿದೆ. ಹಾಗಿದ್ಮೇಲೆ ಈ ಮುಸ್ಸಂಜೆ ಹೊತ್ತಿನಲ್ಲಿ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣವಾ. ಸೊ ಪ್ರತಿಯೊಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಹಾಗೆ ವಿಶೇಷವಾದ ವ್ಯಕ್ತಿಯ ಜೊತೆಗೆ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಡೆಸೋಣ. ಯಾಕಂದ್ರೆ ವಯಸ್ಸು ಅನ್ನೋದು ಕೇವಲ ಸಂಖ್ಯೆ ಮಾತ್ರ, ಏಜ್ ಇಸ್ ಎ ಜಸ್ಟ್ ನಂಬರ್ ಅಂತಾರಲ್ಲ, ಹಾಗೆ ಎಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ, ನನ್ನ ದುಡಿಮೆನ ನಾನು ಮಾಡ್ಕೊಳ್ತೀನಿ ಅಂತ ನಮ್ಮ ಚೆನ್ನಪ್ಪ ಸರ್ ಅವರು ಈಗಲೂ ಕೂಡ ಬಿಸ್ನೆಸ್ ಮಾಡ್ತಾ ಇದಾರೆ. ಸೊ ಇವತ್ ಯಾವ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸುಮುಖ್ ಹಾರ್ಡ್ವೇರ್ ಈ ಒಂದು ಶಾಪ್ ನಲ್ಲಿ ಹಾರ್ಡ್ವೇರ್ ಗೆ ಬೇಕಾಗಿರುವಂತ ಐಟಮ್ಸ್ ಗಳೆಲ್ಲ ಸಿಗುವಂತದ್ದು. ಸೊ ಈ ಒಂದು ಶಾಪ್ ನ ಮಾಲೀಕರಾಗಿರುವ ಚೆನ್ನಪ್ಪ ಸರ್ ಅವರು ನಮ್ ಜೊತೆ ಇದಾರೆ. ಹಾಗಿದ್ಮೇಲೆ ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭ ಮಾಡೋಣವಾ. ಚೆನ್ನಪ್ಪ ಸರ್, ನಮಸ್ತೆ.
1: ನಮಸ್ಕಾರ
0: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು.
0: ಹೇಗಿದ್ದೀರಾ ಚೆನ್ನಪ್ಪ ಸರ್?
1: ಆರಾಮಿದ್ದೀವಿ, ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
0: ಥ್ಯಾಂಕ್ ಯು ಸರ್, ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ ಚೆನ್ನಪ್ಪ ಸರ್, ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
1: ನಮ್ದು ಎಜುಕೇಷನ್ ವಿದ್ಯೆ ಏನಿಲ್ಲ, ನಾವು ಹುಟ್ಟಿ ಬೆಳೆದು ಬೇರೆ ಕಡೆಗೆ ಶಿವಮೊಗ್ಗ ಬದುಕನ್ನ ಕಟ್ಕೊಳ್ಳೋಕೆ ಶಿವಮೊಗ್ಗಕ್ಕೆ ಬಂದವರು ನಾವು.
0: ನಿಮ್ಮ ಹುಟ್ಟೂರು ಯಾವುದು ಸರ್?
1: ನಮ್ದು ಹುಟ್ಟೂರು ಮುಂಡ್ರಿಗೆ.
0: ಮುಂಡ್ರಿಗೆ?
1: ಸೊ ಆಗಿನ ಧಾರವಾಡ ಜಿಲ್ಲೆ ಮುಂಡ್ರಿಗೆ. ಹಾಗೆ
0: ಧಾರವಾಡದಿಂದ ಬದುಕನ್ನ ಕಟ್ಕೊಳ್ಳೋಕೋಸ್ಕರ ಶಿವಮೊಗ್ಗಕ್ಕೆ ಬಂದಿದ್ದೀರಾ?
1: ಹೌದು ಹೌದು.
0: ಎಷ್ಟು ವರ್ಷ ಆಯ್ತು ಸರ್ ಶಿವಮೊಗ್ಗಕ್ಕೆ ಬಂದು?
1: ಶಿವಮೊಗ್ಗಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು 50-55 ವರ್ಷ.
0: ಶಿವಮೊಗ್ಗಕ್ಕೆ ಬಂದು 55 ವರ್ಷ ಆಯ್ತು ಅಂದ್ರೆ ನಿಮಗೆ ಎಷ್ಟು ವರ್ಷ ಆಗಿದೆ ಸರ್?
1: ನಮಗೀಗ 71.
0: ಸರ್, ನಿಮ್ಮ ನೋಡೋಕೆ ಹಾಗೆ ಕಾಣಿಸಲ್ಲ, ಎನರ್ಜೆಟಿಕ್ ಆಗಿದ್ದೀರಾ.
1: ನಾವು ಯಾವಾಗಲೂ ಆಕ್ಟಿವ್ ಆಗಿದ್ರೆ ನಮ್ಮ ಇದರಲ್ಲಿ ನಾವು ಇದಾಗಿದ್ದೀವಿ, ಯಾವುದನ್ನು ನೆಗೆಟಿವ್ ಆಗಿ ತೊಳೆದು ಪಾಸಿಟಿವ್ ಆಗಿ ತೊಳೆದು ಸೋಲು ಗೆಲುವು ಜೀವನದಲ್ಲಿ ಇದ್ದದ್ದೇ ಪಾಸಿಟಿವ್ ಆಗಿ ತಿಳ್ಕೊಂಡು ನಾವು ಎನರ್ಜೆಟಿಕ್ ಯಾವಾಗ ಆಗ್ತೀವಿ ಅವಾಗ ಸರಳವಾಗಿ ಮತ್ತು ನಮ್ಮ ದೈನಂದಿನ ಬದುಕಿನ ಊಟ ತಿಂಡಿ ಇದು ಇದರಲ್ಲಿ ನಾವು ಹೆಂಗೆ ಇರ್ತೀವಿ ಆ ರೀತಿಯಲ್ಲಿ.
0: ಹೌದು ಸರ್,
1: ಖುಷಿ ಮತ್ತು ಎಲ್ಲರ ಖುಷಿ ಎಷ್ಟು ಇರ್ತೀವಿ ಆರೋಗ್ಯ ಚೆನ್ನಾಗಿ ಆಗುತ್ತೆ.
0: ಖಂಡಿತ, ನಾವು ಹೇಗೆ ಇರ್ತೀವಿ ಹಾಗೆ ಜೀವನ ಕೂಡ ಇರುತ್ತೆ ಅಲ್ವಾ?
1: ಖಂಡಿತವಾಗಿ ಹೌದು.
0: ಸೊ ನಮಗೆ ಚೆನ್ನಪ್ಪ ಸರ್ ಎಲ್ಲಿನವ್ರಂತ ಗೊತ್ತಾಯ್ತು. ಈಗ ಈ ಸುಮುಖ್ ಹಾರ್ಡ್ವೇರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್? ಇದು ಏನು ಹಾರ್ಡ್ವೇರ್, ಇಲ್ಲಿ ಏನೆಲ್ಲ ಸಿಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್.
1: ಜನರಲ್ ಐಟಮ್ಸ್, ಮನೆಗೆ ಬೇಕಾಗಿರೋ ಹಾರ್ಡ್ವೇರು, ಅಗ್ರಿಕಲ್ಚರು, ಟೂಲ್ಸ್ಗಳು, ಕರಣೆ ಮತ್ತು ಗುದ್ಲಿ, ಸಲಿಕೆ, ಪಿಕಾಸಿ, ಬಾಂಡ್ಲಿಗಳು, ನೀರಿನ ಪೈಪ್ಗಳು, ಜನರಲ್ ಐಟಮ್ಸ್ ದಿನನಿತ್ಯ ನಮಗೆ ಏನು ಅವಶ್ಯಕತೆಗಳಿರ್ತಾವೆ ಸಣ್ಣ ಪುಟ್ಟ ಅವೆಲ್ಲ ನಾನು ಮಾಡ್ತೇನೆ.
0: ಎಲ್ಲ ಮಾಡ್ತೀರಾ? ಸೊ ಈ ಸುಮುಖ್ ಎಂಟರ್ಪ್ರೈಸಸ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು ಸರ್?
1: ಇನ್ನು 6-7 ವರ್ಷ ಆಯ್ತು ಸರ್.
0: 6-7 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಸರ್?
1: ಇದಕ್ಕಿಂತ ಮುಂಚೆನೇ ಇದನ್ನೇ ಇದ್ದದ್ದು, ಬಟ್ ನಾ ಇದನ್ನು ಮನೆಯೆಲ್ಲ ಇಟ್ಕೊಂಡು ಸಪ್ಲೈ ಮಾಡ್ತಾ ಇದ್ದಿದ್ದು.
0: ಓಕೆ.
1: ಒಬ್ಬ ಅಧಿಕಾರಿಗಳು, ಟ್ಯಾಕ್ಸ್ ಆಫೀಸರ್ ಒಬ್ಬರು ಇದರಲ್ಲಿ ಇದಾಗಿದ್ರು. ಅವರ ಮಾರ್ಗದರ್ಶನದಲ್ಲಿ, ಇಲ್ಲ ರೀ ನೀವು ಮಾಡೋದು ತಪ್ಪಿಗೆ, ಹೀಗೆ ಮಾಡಿ ನೀವು ಅಂತಂದು ಅವರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಹೆಚ್ಚಂಗ. ಆ ಅಧಿಕಾರಿಗಳು ಯಾರೋ ಎಲ್ಲೋ ಗೊತ್ತಿಲ್ಲ, ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ.
0: ಖಂಡಿತ. ಹೌದು, ಮನೆಯಲ್ಲೇ ವ್ಯಾಪಾರ ಮಾಡ್ತಿದ್ರಿ, ಬಟ್ ಆ ರೀತಿ ಮಾಡಬಾರ್ದು, ಒಂದು ಮಳಿಗೆಯನ್ನು ಮಾಡಿ ವ್ಯಾಪಾರ ಮಾಡಬೇಕು ಅಂತ ಸಲಹೆ ಕೊಟ್ಟ ನಂತರ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಧನ್ಯವಾದವನ್ನ ಕೂಡ ತಿಳಿಸ್ತಾ ಇದ್ದೀರಾ.
1: ಖಂಡಿತವಾಗಿ ಹೌದು, ಅಧಿಕಾರಿಗಳು ಅವ್ರ ಮಾರ್ಗದರ್ಶನ ಇಲ್ಲ ಅಂದ್ರೆ ನಾವು ಮನೆಯಲ್ಲಿ ಇಟ್ಕೊಂಡು ಇದು ಮಾಡಿ ಹಂಗೆ ಮಾಡಿ, ಅವ್ರ ಮಾರ್ಗದರ್ಶನ ಹೀಗೆ ಮಾಡ್ರಿ ಹೀಗಿದಾಗಿ ಅಂತಂದು ಅವ್ರ ಮಾರ್ಗದರ್ಶನದಲ್ಲಿ.
0: ಸೊ ಹೇಗಿದೆ ಸರ್ ವ್ಯಾಪಾರ?
1: ಸಾಧಾರಣ ಇದೆ, ಈಗೆಲ್ಲ ಕೊರೋನಾ ನಂತರ ಎಲ್ಲ ಇಲ್ಲ, ಎಲ್ಲ ಆನ್ಲೈನ್ ಬಿಸ್ನೆಸ್ಸು ಇಲ್ಲ. ಮತ್ತು ನಾನು ಮಾಡೋದು ಒಬ್ಬನೇ, ನನಗೆ ಟೈಮ್ ಫಿಕ್ಸ್ ಇಲ್ಲ, 12 ಗಂಟೆ ತೆಗಿಬೋದು, 1 ಗಂಟೆ ತೆಗಿಬೋದು, ಅಂದ್ರೆ ಕ್ಲೋಸಿಂಗ್ ಮಾತ್ರ 7 ಗಂಟೆ
0: ಸಾಯಂಕಾಲ ತನಕ ಇರುತ್ತೆ. ಸರ್, ನಿಮಗೆ ಸಹಾಯಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ?
1: ಇಲ್ಲ ಇಲ್ಲ, ಯಾರೂ ಇಲ್ಲ, ಯಾರನ್ನೂ ನಾನು ಇಟ್ಕೊಂಡಿಲ್ಲ, ಒಬ್ಬನೇ.
0: ಚೆನ್ನಪ್ಪ ಸರ್ ಹೆಂಗೆ ಎನರ್ಜೆಟಿಕ್ ಆಗಿರೋದ್ರಿಂದ ಒಬ್ಬರೇ ನಡೆಸ್ತಾ ಇದ್ರೆ ಅಂಗಡಿನ
1: ಅಷ್ಟೇ. ಹಾಗಾಗಿ
0: ಓಕೆ ಸರ್, ನಿಮಗೆ ಒಟ್ಟಾರೆ ಎಷ್ಟು ವರ್ಷದ ಬಿಸ್ನೆಸ್ ಅನುಭವ ಇದೆ ಸರ್?
1: ಬಿಸ್ನೆಸ್ ಅನುಭವ ಅಂದರೆ ನನಗೆ ತುಂಬ ಇದೆ ಬಿಸ್ನೆಸ್ನಲ್ಲಿ, ಹೆಚ್ಚು ಕಡಿಮೆ ಒಂದು 40-45 ವರ್ಷ ಅನುಭವ ಇದೆ. ಇದಕ್ಕಿಂತ ಮುಂಚೆ ನಾನು ಸ್ಟೇಷ್ನರಿ ನನಗೆ ಸಾಕಷ್ಟು ಅನುಭವ ಇದೆ. ಆ ವ್ಯಾಪಾರ ನಮಗೆ ಇದಾಗಲಿಲ್ಲ, ಕೈ ಹಿಡಿಯಲಿಲ್ಲ, ಅದು ನಮಗೆ ಅದ್ರ ಬದಲು ಬೇರೆ ಮಾಡಬೇಕು ಅಂತ ಆಲೋಚನೆ, ಯಾವಾಗಲೂ ನಾವು ಆಲೋಚನೆ ಮಾಡಬೇಕು. ಅದು ಆಯಿತು, ಇದಾಯಿತು, ಲಾಸ್ ಆಯಿತು ಅಂತಂದರೆ ಎಲ್ಲ ಫೀಲ್ಡಲ್ಲೂ

0: ಕಳ್ಕೊಳ್ಳೋದು ಇದ್ದದ್ದೇ ಇದ್ದದ್ದೇ. ಆದರೆ ಹೋಗೋದು, ಮನೆ ಚೇಂಜ್ ಮಾಡಿದೆ, ಏನಾದರೂ ಮಾಡೋದು, ಇದಕ್ಕೂ ಒಬ್ರು ಯಾರೋ ಮಾರ್ಗದರ್ಶನ, ಕಸ್ಟಮರ್ ಒಬ್ರು ಹೇಳಿದ್ವಿ ಇದೆಲ್ಲ ಇದು ಮಾಡಿ. ಅವ್ರು ಇದರಲ್ಲಿ ನಾನು ಹೀಗೆ ಬಂದೆ, ಇದರಲ್ಲಿ ನನಗೆ ಏನು ಏನು ಗೊತ್ತಿಲ್ಲದೇ ಬಂದೆ, ಬಟ್ ನನಗೆ ತೃಪ್ತಿ ಇದೆ.
1: ಮಾಡುವಂಥ ಕೆಲಸ ತೃಪ್ತಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹಾಗಿದ್ರೆ ಕೇಳುಗರೆ, ಚನ್ನಪ್ಪ ಸರ್ ಜೊತೆ ಮಾತಾಡೋಕೆ ಸಾಕಷ್ಟು ವಿಷಯಗಳು ಬಾಕಿ ಇದೆ. ಆ ಮಾತುಕತೆಯನ್ನ ಮುಂದುವರಿಸಬೇಕು ಅಂದ್ರೆ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮುಖ್ ಹಾರ್ಡ್ವೇರ್ನ ಮಾಲೀಕರಾಗಿರುವ ಶ್ರೀಯುತ ಚನ್ನಪ್ಪ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಚೆನ್ನಪ್ಪ ಸರ್, ಈ 40 ವರ್ಷದ ಹಿಂದೆ ವ್ಯಾಪಾರ ಹೇಗಿತ್ತು, ಈಗ ಹೇಗಿದೆ ಸರ್?
3: ಅವಾಗೆಲ್ಲ ಬಹಳ ಚೆನ್ನಾಗಿತ್ತು ಬಿಡಿ, ತುಂಬಾ ಚೆನ್ನಾಗಿತ್ತು. ಮೊದಲು ಪ್ರತಿಯೊಬ್ಬರಲ್ಲಿ ಕಾಂಟ್ರಾಕ್ಟ್ ಇತ್ತು, ಈಗ ಅಂಗೈಯಲ್ಲಿ ಇಡೀ ಪ್ರಪಂಚ ಬಂದ್ಬಿಟ್ಟಿದೆ. ಇಡೀ ಪ್ರಪಂಚ ಅಂದ್ರೆ ಮುಷ್ಟಿಯಲ್ಲಿದೆ. ಸೊ ಹಂಗಾಗಿ ಇವತ್ತು ನಾವು ಇಲ್ಲಿ ವೈಲ್ಡ್ ಇದೆ, ಬಿಸ್ನೆಸ್ ಮಾಡ್ಬೋದು. ಇವತ್ತು ಅವರವರ ಬುದ್ಧಿಮತ್ತೆಗೆ, ನನ್ನ ಇದರಲ್ಲಿ ಅವರವರ ಬುದ್ಧಿಮತ್ತೆಯಿಂದ ಹಿಡಿದು ಅದಕ್ಕೆ ಇಲ್ಲೇ ಕೂತ್ಕೊಂಡು ಇಡೀ ಪ್ರಪಂಚನ ಆಳ್ಬಹುದು, ಮಾಡ್ಬೋದು. ಅದು ನನ್ನ ಅಭಿಪ್ರಾಯ, ಮಾಡ್ಬೋದು. ಅದರಲ್ಲೂ ನಮ್ಮ ಹುಡುಗರು ಎಕ್ಸಲೆಂಟ್ ಟ್ಯಾಲೆಂಟ್ ಇದ್ದಾರೆ. ಕೆಲವರು ಹೇಳ್ತಾರೆ, ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ, ಮುಟ್ಟಾಡ್ರಿದ್ದಾರೆ ಕೆಲವರೆಲ್ಲ. ನಮ್ಮ ಹುಡುಗರನ್ನ ನಂಬೋದೇ ಇಲ್ಲ. ನಮ್ಮ ಮಕ್ಕಳು ದಡ್ಡ ಇರ್ಬೋದು ಅವನು, ಆ ದಡ್ಡ ಅವನಲ್ಲಿರುವಂಥ ಕೆಲವೊಂದು ಟ್ಯಾಲೆಂಟ್ಗಳು ಅವನು ತೋರಿಸ್ಕೊಳ್ಳೋದಿಲ್ಲ. ಸಮಯ ಬಂದಾಗ ಅದು ತಾನಾಗಿ ಗೊತ್ತಾಗುತ್ತೆ. ಯಾರನ್ನು
2: ಈಗಿನ ಯುವಕ ಯುವತಿಯರು ಸ್ವಂತವಾಗಿ ವ್ಯಾಪಾರ ಮಾಡಬೇಕು, ಆರಂಭ ಮಾಡಬೇಕು ಅಂತಿರ್ತಾರೆ ಸರ್, ಅಂಥವ್ರಿಗೆ ನೀವೊಬ್ರು ಅನುಭವಸ್ಥ ವ್ಯಾಪಾರಸ್ಥರಾಗಿ ಒಂದಿಷ್ಟು ಸಲಹೆನ ಕೊಡೋದಾದ್ರೆ ಏನ್ ಕೊಡೋಕೆ ಇಷ್ಟಪಡ್ತೀರಾ ಸರ್?
3: ಈಗಿನ ಹುಡುಗರಿಗೆ ಅವಶ್ಯಕತೆ ಏನಿಲ್ಲಪ್ಪ ಟ್ರೈನಿಂಗ್ ಇಂದು.
2: ಟ್ರೈನಿಂಗ್ ಬೇಕು ಸರ್, ನಿಮ್ಮಂತವರ ಸಲಹೆ ಬೇಕು.
3: ಪ್ರಾಮಾಣಿಕತೆ ಇರಬೇಕು, ಶುದ್ಧ ಇದು ಮೈನ್. ಈಗ ಎಲ್ಲಿ ಹೋದ್ರು ಕೆಲಸಗಾರರಿಗೆ ಹೆವಿ ಡಿಮ್ಯಾಂಡ್ ಇದೆ ಅಂಗಡಿಗಳಲ್ಲಿ, ಎಲ್ಲೇ ಹೋದ್ರು. ಆದರೆ ಅವರು ಕೊಡೋಷ್ಟು ಸಂಬಳ ಆಗೋದಿಲ್ಲ ಅವ್ರಿಗೆ, ಖಂಡಿತವಾಗಿ ಹೌದು. ಒಬ್ಬ ಈಗ ನನ್ನ ಅಂಗಡಿಗೆ ಕೆಲಸಗಾರ ಬೇಕಾಗುತ್ತೆ, ನನ್ನ ಹತ್ರ ಮಾಡೋಕ್ಕಾಗಲ್ಲ. ಆದರೆ ಅವ್ರಿಗೆ ಕೊಡೋಷ್ಟು ಬಿಸ್ನೆಸ್ ಇಲ್ಲ, ಆಗಲ್ಲ, ಸಂಬಳ ಕೊಡೋಕ್ಕಾಗಲ್ಲ. ನನಗೆ ಸಿಕ್ಕಲ್ಲ, ನನಗೆ ಸಹಿತ ಒಂದೊಂದು ದಿವಸ ಟೀ ಕುಡಿಯೋಷ್ಟು ವ್ಯಾಪಾರ ಆಗಲ್ಲ. ಏನು ಹಂಗಾಗತ್ತೆ. ಆದರೆ ಈಗಿನ ಹುಡುಗರು ನಾಲೆಡ್ಜ್ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಅನುಭವ ಬೇಕು ಅಂದರೆ ಅವರು ಅದರಲ್ಲಿ ಸ್ವಲ್ಪ ಪಳಗಬೇಕು. ಅದು ಯಾವ ಫೀಲ್ಡಿಗೆ ಹೋಗ್ತಾರೆ ಅವ್ರಿಗೆ ಒಂದಲ್ಲ 100 ಲಕ್ಷಾಂತರ ದಾರಿಗಳಿದೆ. ಯಾರು ಧೈರ್ಯ ಕಳ್ಕೋಬೇಡಿ. ನನ್ನ ಇದರಲ್ಲಿ ಭಾಳ ಬೇಜಾರಾಗುತ್ತೆ. ಎಷ್ಟೋ ಮಕ್ಕಳು ನೋಡ್ತೀವಿ, ಏನೋ SLC ಅದು ಆಯಿತು ಇದಾಯಿತು, ಅವೆಲ್ಲ ಇಲ್ಲ. ಯಾ ಭಗವಂತ ಯಾರಲ್ಲಿ ಯಾವ ಶಕ್ತಿ ಕೊಟ್ಟಿದ್ದಾನೆ? ಪ್ರತಿಯೊಬ್ಬರು ನಾವು ಹೆವಿ ಟ್ಯಾಲೆಂಟೆಡ್, ಅದರಲ್ಲೂ ನಮ್ಮ ದೇಶದ ಹುಡುಗರು ಎಕ್ಸಲೆಂಟ್. ನಾವಂತೂ ನೋಡ್ತೀವಿ ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರು ಇದ್ದಾರೆ. ನಾನು ದಡ್ಡ ಅಂತ ಅನ್ನೋಂಗೆ ಇಲ್ಲ ನನಗೆ. ಆ್ಯಕ್ಚುಲಿ ನನ್ನ ಅಂಗಡಿ ಬೇಕು ದಡ್ಡ, ಹೆವಿ ದಡ್ಡ ಬೇಕು. ನಿಜವಾಗ್ಲೂ ಅವನನ್ನು ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ ಕರೋಡ್ಪತಿ ಮಾಡಿ ಕಳಿಸ್ತಿದ್ದೆ. ಈಗ ಆಗಲ್ಲ, ಮತ್ತೆ ಯಾರು ಬಿಟ್ಟು ಈಗಿಲ್ಲ. ಆ ಶಕ್ತಿ ಹೋಯಿತು, ಮಾನಸಿಕ ದೈಹಿಕನೂ ಇಲ್ಲ, ಮಾನಸಿಕನೂ ಇಲ್ಲ. ಸೊ ಹಂಗಾಗಿ
2: ಈಗಿನ ಯುವಕ ಯುವತಿಯರು ಧೈರ್ಯ ತಗೋಬೇಕು.
3: ಧೈರ್ಯ ಮೇನ್, ಧೈರ್ಯ. ನೀವು ಏನು ಓದಿರ್ತೀವಿ ಅದರಲ್ಲೇ ಇದೆ. ಎಕ್ಸ್ಪರ್ಟ್ ಹಾಕೊಳ್ಳಿ, ಎಕ್ಸ್ಪರ್ಟ್ಸ್ ಎಲ್ಲ ಕೇಳಿ. ಯಾರೊಬ್ಬರು ದೊಡ್ಡ ವ್ಯಕ್ತಿಗಳೊಬ್ಬರು ಹೇಳಿದ್ರು ವಾರಕ್ಕೆ 70 ಗಂಟೆ ಮಾಡಬೇಕು, ಇನ್ನೊಬ್ರು ಯಾರು ಹೇಳಿ 90 ಗಂಟೆ ಮಾಡಬೇಕು ಅಂದ. ನಿನಗೆಷ್ಟಪ್ಪ ಸ್ಯಾಲ್ರಿ ತೊಗೊತೀಯ, ಹುಡು ಎಷ್ಟು ಕೊಡ್ತೀಯ ನಿನ್ನಲ್ಲಿ ಇರೋರಿಗೆ? ಅವನು ಕೊಡೋ ಸ್ಯಾಲ್ರಿಯಲ್ಲಿ ಇದರಂಥ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅಷ್ಟೆಲ್ಲ ಕಟ್ಕೊಂಡು ಅವನು ಅವನ ಕುಟುಂಬನೂ ನೋಡಿಕೊಂಡು ಮನೆಗೂ ಕಳಿಸ್ತಾರೆ ಹುಡುಗರು. ಅವರಲ್ಲಿ ಈಗಿನ ಹುಡುಗರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ.
2: ತುಂಬಾ ಒಳ್ಳೆ ಸಲಹೆನ ಕೊಟ್ರಿ ಸರ್. ನಿಮ್ಮ ವೃತ್ತಿ ಅನುಭವನ ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡು ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಮಕ್ಕಳನ್ನಷ್ಟೆಲ್ಲ ಕಂಡ ಮಾಡಬೇಡಿ ಯಾರಿಗಾದ್ರೂ ಹೇಳೋದು. ದೊಡ್ಡ ವ್ಯಕ್ತಿಗಳು ಹೇಳಿದ್ರೆ ಅಷ್ಟೇ ಮಾಡಬೇಕು ಅನ್ನೋದಿಲ್ಲ. ನೀವು ಇಡೀ ವರ್ಷದ ಕೊಟ್ಟರೆ ನಮ್ಮ ಹುಡುಗರು 2 ಅವರ್ಸಲ್ಲಿ ಮಾಡ್ತಾರೆ, 2 ಗಂಟೆಯಲ್ಲಿ ಮಾಡಿ ಹಾಕ್ತಾ. ಅಂಥ ಟ್ಯಾಲೆಂಟೆಡ್ ಇದ್ದಾರೆ, ಅವ್ರನ್ನ ಕಂಡು ಡಿಗ್ರೇಡ್ ಮಾಡಬೇಡಿ, ಯಾರನ್ನು ಡಿಗ್ರೇಡ್ ಮಾಡಬೇಡಿ. ಬ್ರಿಲಿಯಂಟ್, ಥ್ಯಾಂಕ್ಸ್, ಧನ್ಯವಾದಗಳು.
2: ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ನಿಮ್ಮ ಈ ಒಂದು ವೃತ್ತಿ ಅನುಭವವನ್ನ ಕೇಳಿ ನಮಗೂ ಖುಷಿ ಆಯ್ತು, ಹಾಗೆ ಸ್ಫೂರ್ತಿ ಕೂಡ ಸಿಕ್ತು ಸರ್. ಅವ್ರು ಹೇಳ್ತಿದ್ರು ಯಾರನ್ನು ಕೂಡ ಡಿಗ್ರೇಡ್ ಮಾಡಬೇಡಿ, ಎಲ್ಲರಲ್ಲೂ ಕೂಡ ಅವರದೇ ಆದಂತಹ ಒಂದು ಶಕ್ತಿ ಅನ್ನೋದು ಇರುತ್ತೆ ಅಂತ ಖಂಡಿತವಾಗ್ಲು ಸರ್. ಹಾಗೆ ಕೇಳುಗರೆ, ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿ ಬಯಸ್ತಾ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ನನ್ನ ಜೊತೆ ಭೇಟಿಯಾಗ್ತೀನಿ. ಇಷ್ಟೊತ್ತಂಗ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮುಖ್ ಹಾರ್ಡ್ವೇರ್ನ ಮಾಲೀಕರಾಗಿರುವ ಶ್ರೀಯುತ ಚನ್ನಪ್ಪ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಚನ್ನಪ್ಪ ಸರ್, ಈ 40 ವರ್ಷದ ಹಿಂದೆ ವ್ಯಾಪಾರ ಹೇಗಿತ್ತು, ಈಗ ಹೇಗಿದೆ ಸರ್?
3: ಅವಾಗೆಲ್ಲ ಬಹಳ ಚೆನ್ನಾಗಿತ್ತು ಬಿಡಿ, ತುಂಬಾ ಚೆನ್ನಾಗಿತ್ತು. ಮೊದಲು ಪ್ರತಿಯೊಬ್ಬರಲ್ಲಿ ಕಾಂಟ್ರಾಕ್ಟ್ ಇತ್ತು, ಈಗ ಅಂಗೈಯಲ್ಲಿ ಇಡೀ ಪ್ರಪಂಚ ಬಂದ್ಬಿಟ್ಟಿದೆ. ಇಡೀ ಪ್ರಪಂಚ ಅಂದ್ರೆ ಮುಷ್ಟಿಯಲ್ಲಿದೆ. ಸೊ ಹಂಗಾಗಿ ಇವತ್ತು ನಾವು ಇಲ್ಲಿ ವೈಲ್ಡ್ ಇದೆ, ಬಿಸ್ನೆಸ್ ಮಾಡ್ಬೋದು. ಇವತ್ತು ಅವರವರ ಬುದ್ಧಿಮತ್ತೆಗೆ, ನನ್ನ ಇದರಲ್ಲಿ ಅವರವರ ಬುದ್ಧಿಮತ್ತೆಯಿಂದ ಹಿಡಿದು ಇಲ್ಲೇ ಕೂತ್ಕೊಂಡು ಇಡೀ ಪ್ರಪಂಚನೂ ಆಳ್ಬಹುದು, ಮಾಡ್ಬೋದು. ಅದು ನನ್ನ ಅಭಿಪ್ರಾಯ, ಮಾಡ್ಬೋದು. ಅದರಲ್ಲೂ ನಮ್ಮ ಹುಡುಗರು ಎಕ್ಸಲೆಂಟ್ ಟ್ಯಾಲೆಂಟ್ ಇದ್ದಾರೆ. ಕೆಲವರು ಹೇಳ್ತಾರೆ, ದಯವಿಟ್ಟು ಯಾರೋ ತಪ್ಪು ತಿಳ್ಕೋಬೇಡಿ, ಮುಟ್ಟಾಳ್ರ ಇದ್ದಾರೆ ಕೆಲವರೆಲ್ಲ. ನಮ್ಮ ಹುಡುಗರನ್ನ ನಂಬೋದೇ ಇಲ್ಲ. ನಮ್ಮ ಮಕ್ಕಳು ದಡ್ಡ ಇರ್ಬೋದು ಅವನು, ಆ ದಡ್ಡ ಅವನಲ್ಲಿರುವಂಥ ಕೆಲವೊಂದು ಟ್ಯಾಲೆಂಟ್ಗಳು ಅವನು ತೋರಿಸ್ಕೊಳ್ಳೋದಿಲ್ಲ. ಸಮಯ ಬಂದಾಗ ಅದು ತಾನಾಗಿ ಗೊತ್ತಾಗುತ್ತೆ. ಯಾರನ್ನು
0: ಡಿಗ್ರೇಡ್ ಮಾಡ್ಬೋದು ಸರ್? ಈಗಿನ ಯುವಕ ಯುವತಿಯರು ಸ್ವಂತವಾಗಿ ವ್ಯಾಪಾರ ಮಾಡಬೇಕು, ಆರಂಭ ಮಾಡಬೇಕು ಅಂತಿರ್ತಾರೆ ಸರ್. ಅಂಥವ್ರಿಗೆ ನೀವೊಬ್ಬರು ಅನುಭವಸ್ಥ ವ್ಯಾಪಾರಸ್ಥರಾಗಿ ಒಂದಿಷ್ಟು ಸಲಹೆನ ಕೊಡೋದಾದರೆ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್?
3: ಈಗಿನ ಹುಡುಗರಿಗೆ ಅವಶ್ಯಕತೆ ಏನಿಲ್ಲ, ಟ್ರೈನಿಂಗಿಂದು
0: ಟ್ರೈನಿಂಗ್ ಬೇಕು ಸರ್. ನಿಮ್ಮಂಥವ್ರ ಸಲಹೆ ಬೇಕು,
3: ಪ್ರಾಮಾಣಿಕತೆ ಇರಬೇಕು, ಶುದ್ಧ ಇದು ಮೈನ್. ಈಗ ಎಲ್ಲಿ ಹೋದ್ರೆ ಕೆಲಸಗಾರರಿಗೆ ಹೆವಿ ಡಿಮ್ಯಾಂಡ್ ಇದೆ ಅಂಗಡಿಗಳಲ್ಲಿ, ಎಲ್ಲೇ ಹೋದರು. ಆದರೆ ಅವ್ರು ಕೊಡೋಷ್ಟು ಸಂಬಳ ಆಗೋದಿಲ್ಲ ಅವ್ರಿಗೆ, ಖಂಡಿತವಾಗಿ ಹೌದು. ಒಬ್ಬ ಈಗ ನನ್ನ ಅಂಗಡಿಗೆ ಕೆಲಸಗಾರ ಬೇಕಾಗುತ್ತೆ, ನನ್ನ ಹತ್ರ ಮಾಡೋಕ್ಕಾಗಲ್ಲ. ಆದರೆ ಅವ್ರಿಗೆ ಕೊಡೋಷ್ಟು ಬಿಸ್ನೆಸ್ ಇಲ್ಲ, ಆಗಲ್ಲ, ಸಂಬಳ ಕೊಡೋಕ್ಕಾಗಲ್ಲ, ನನಗೆ ಸಿಕ್ಕಲ್ಲ. ನನಗೆ ಸಹಿತ ಒಂದೊಂದು ದಿವಸ ಟೀ ಕುಡಿಯೋಷ್ಟು ವ್ಯಾಪಾರ ಆಗಲ್ಲ, ಹೇಳಿ ಹಂಗಾಗತ್ತೆ. ಆದರೆ ಈಗಿನ ಹುಡುಗರು ನಾಲೆಡ್ಜ್ ಚೆನ್ನಾಗಿದೆ, ಸ್ವಲ್ಪ ಅನುಭವ ಬೇಕು ಅಂದರೆ ಅವರು ಅದರಲ್ಲಿ ಸ್ವಲ್ಪ ಪಳಗಬೇಕು. ಅದು ಯಾವ ಫೀಲ್ಡಿಗೆ ಹೋಗ್ತಾರೆ ಅವ್ರಿಗೆ ಒಂದಲ್ಲ 100 ಲಕ್ಷಾಂತರ ದಾರಿಗಳಿದೆ. ಯಾರು ಧೈರ್ಯ ಕಳ್ಕೋಬೇಡಿ. ನನ್ನ ಇದರಲ್ಲಿ ಭಾಳ ಬೇಜಾರಾಗುತ್ತೆ, ಎಷ್ಟೋ ಮಕ್ಕಳು ನೋಡ್ತೀವಿ, ಏನೋ SLC ಇದು ಅದು ಆಯಿತು ಇದಾಯಿತು, ಅವೆಲ್ಲ ಇಲ್ಲ. ಭಗವಂತ ಯಾರಲ್ಲಿ ಯಾವ ಶಕ್ತಿ ಕೊಟ್ಟಿದ್ದಾನೆ, ಪ್ರತಿಯೊಬ್ಬರು ನಾವು ಹೆವಿ ಟ್ಯಾಲೆಂಟೆಡ್, ಅದರಲ್ಲೂ ನಮ್ಮ ದೇಶದ ಹುಡುಗರು ಎಕ್ಸಲೆಂಟ್. ನಾವಂತೂ ನೋಡ್ತೀವಿ, ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರು ಇದ್ದಾರೆ. ನಾನು ದಡ್ಡ ಅಂತ ಅನ್ನೋಂಗೆ ಇಲ್ಲ ನನಗೆ. ಆ್ಯಕ್ಚುಲಿ ನನ್ನ ಅಂಗಡಿ ಬೇಕು ದಡ್ಡ, ಹೆವಿ ದಡ್ಡ ಬೇಕು. ನಿಜವಾಗ್ಲೂ ಅವನನ್ನು ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ ಕರೋಡ್ಪತಿ ಮಾಡಿ ಕಳಿಸ್ತಿದ್ದೆ. ಈಗ ಆಗಲ್ಲ, ಮತ್ತೆ ಯಾರು ಬಿಟ್ಟು ಈಗಿಲ್ಲ, ಆ ಶಕ್ತಿ ಹೋಯಿತು. ಮಾನಸಿಕ ದೈಹಿಕನೂ ಇಲ್ಲ, ಮಾನಸಿಕನೂ ಇಲ್ಲ. ಸೊ ಹಂಗಾಗಿ
0: ಈಗಿನ ಯುವಕ ಯುವತಿಯರು ಧೈರ್ಯ ತಗೋಬೇಕು.
3: ಧೈರ್ಯ ಮೇನ್, ಧೈರ್ಯ. ನೀವು ಏನು ಓದಿರ್ತೀವಿ ಅದರಲ್ಲೇ ಇದೆ. ಎಕ್ಸ್ಪರ್ಟ್ ಹಾಕೊಳ್ಳಿ, ಎಕ್ಸ್ಪರ್ಟ್ಸ್ ಎಲ್ಲ ಕೇಳಿ. ಯಾರೊಬ್ಬರು ದೊಡ್ಡ ವ್ಯಕ್ತಿಗಳೊಬ್ಬರು ಹೇಳಿದರು ವಾರಕ್ಕೆ 70 ಗಂಟೆ ಮಾಡಬೇಕು, ಇನ್ನೊಬ್ರು ಯಾರು ಹೇಳಿ 90 ಗಂಟೆ ಮಾಡಬೇಕು ಅಂದ. ನಿನಗೆಷ್ಟಪ್ಪ ಸ್ಯಾಲ್ರಿ ತೊಗೊತೀಯ, ಎಷ್ಟು ಕೊಡ್ತೀಯ ನಿನ್ನಲ್ಲಿ ಇರೋರಿಗೆ? ಅವನು ಕೊಡೋ ಸ್ಯಾಲ್ರಿಯಲ್ಲಿ ಇದರ ಇರೋವಂಥ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅಷ್ಟೆಲ್ಲ ಕಟ್ಕೊಂಡು ಅವನು ಅವನ ಕುಟುಂಬನೂ ನೋಡಿಕೊಂಡು ಮನೆಗೂ ಕಳಿಸ್ತಾರೆ ಹುಡುಗರು. ಅವರಲ್ಲಿ ಈಗಿನ ಹುಡುಗರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ.
0: ತುಂಬ ಒಳ್ಳೆ ಸಲಹೆನ ಕೊಟ್ರಿ ಸರ್. ನಿಮ್ಮ ವೃತ್ತಿ ಅನುಭವನ ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡು ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಮಕ್ಕಳನ್ನ ಅಷ್ಟೆಲ್ಲ ಕಂಡ ಮಾಡಬೇಡಿ, ಯಾರಿಗಾದರೂ ಹೇಳೋದು. ದೊಡ್ಡ ವ್ಯಕ್ತಿಗಳು ಹೇಳಿದ ಅಷ್ಟೇ ಮಾಡಬೇಕು ಅನ್ನೋದಿಲ್ಲ. ನೀವು ಇಡೀ ವರ್ಷದ ಕೊಟ್ಟರೆ ನಮ್ಮ ಹುಡುಗರು 2 ಅವರ್ಸಲ್ಲಿ ಮಾಡ್ತಾರೆ, 2 ಗಂಟೆಯಲ್ಲಿ ಮಾಡಿ ಹಾಕ್ತಾ. ಅಂಥ ಟ್ಯಾಲೆಂಟೆಡ್ ಇದ್ದಾರೆ, ಅವ್ರನ್ನ ಕಂಡು ಡಿಗ್ರೇಡ್ ಮಾಡಬೇಡಿ, ಯಾರನ್ನು ಡಿಗ್ರೇಡ್ ಮಾಡಬೇಡಿ. ಬ್ರಿಲಿಯಂಟ್, ಥ್ಯಾಂಕ್ಸ್, ಧನ್ಯವಾದಗಳು.
2: ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ನಿಮ್ಮ ಈ ಒಂದು ವೃತ್ತಿ ಅನುಭವವನ್ನ ಕೇಳಿ ನಮಗೂ ಖುಷಿ ಆಯ್ತು, ಹಾಗೆ ಸ್ಫೂರ್ತಿ ಕೂಡ ಸಿಕ್ತು ಸರ್. ಅವ್ರು ಹೇಳ್ತಿದ್ರು ಯಾರನ್ನು ಕೂಡ ಡಿಗ್ರೇಡ್ ಮಾಡಬೇಡಿ, ಎಲ್ಲರಲ್ಲೂ ಕೂಡ ಅವರದೇ ಆದಂತಹ ಒಂದು ಶಕ್ತಿ ಅನ್ನೋದು ಇರುತ್ತೆ ಅಂತ. ಖಂಡಿತವಾಗ್ಲೂ ಸರ್. ಹಾಗೆ ಕೇಳುಗರೆ, ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609926 ಈ ಒಂದು ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ನನ್ನ ಜೊತೆ ಭೇಟಿಯಾಗ್ತೀನಿ. ಇಷ್ಟೊತ್ತಂಗ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹೆಂಗಮ್ಮ ಮಲ್ಗೆ ಮಾರು,
5: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
5: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
10: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279 6860 9627 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗೋಡಂಬಿ ಕೃಷಿಯ ಕುರಿತಂತೆ ಮಾತಾಡ್ತಾ ಇದ್ದೀವಿ. ನಿನ್ನೆ ಸಂಚಿಕೆಯನ್ನು ಕೇಳಿದ್ರಿ ಅಂತಂದರೆ, ಸೊ ನಿನ್ನೆ ಸಂಚಿಕೆಯಲ್ಲಿ ಗೋಡಂಬಿ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಯಾವ ರೀತಿಯ ಹವಾಮಾನ ಮತ್ತು ಮಣ್ಣಿನ ಪ್ರಕಾರ ಇದಕ್ಕೆ ಸೂಕ್ತವಾಗುತ್ತೆ, ಮತ್ತು ಗೋಡಂಬಿ ಬೆಳೆ ಬೆಳೆಸುವಂತಹ ವಿಧಾನ ಹೇಗೆ, ಗೋಡಂಬಿ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಬಳಸುವಂತಹ ಸುಧಾರಿತ ತಂತ್ರಜ್ಞಾನಗಳೇನೇನಿದೆ, ಮತ್ತು ಈ ಗೋಡಂಬಿ ಬೆಳೆಗೆ ಬರುವಂತಹ ರೋಗಗಳು ಕೀಟಗಳನ್ನ ನಿಯಂತ್ರಣ ಮಾಡೋದು ಹೇಗೆ, ಮತ್ತೆ ಬೆಳೆಸುವಂತಹ ವಿಧಾನ ಹೇಗೆ, ಸೂಕ್ತವಾದಂತಹ ಮಣ್ಣು ಯಾವ ರೀತಿ ಇರಬೇಕಾಗತ್ತೆ, ಯಾವ್ಯಾವ ಪ್ರದೇಶಗಳಲ್ಲಿ ಹೆಚ್ಚು ಗೋಡಂಬಿ ಬೆಳೆ ಬೆಳೀತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಿನ್ನೆ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ವಿ. ಸೊ ನಿನ್ನೆ ಸಂಚಿಕೆನ ಕೇಳಿಸ್ಕೊಂಡಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನುಳಿದಂತೆ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಪುತ್ತೂರಿನ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಇಲ್ಲಿಯ ನಿರ್ದೇಶಕರಾದಂತಹ ಡಾಕ್ಟರ್ ಜೆ ದಿನಕರ ಅಡಿಗಾ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ. ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಸರ್ ನಿನ್ನೆ ಸಂಚಿಕೆನಲ್ಲೇ ಮಾತಾಡಿದ ಹಾಗೆ ಗೋಡಂಬಿ ಬೆಳೆಯನ್ನ ಬೆಳೆಸೋದು ಹೇಗೆ, ಮತ್ತೆ ಅದನ್ನ ನಾಟಿ ಮಾಡೋದು ಹೇಗೆ, ಜೊತೆಗೆ ಅವುಗಳನ್ನ ಯಾವ ರೀತಿ ಪೋಷಣೆ ಮಾಡಬೇಕಾಗತ್ತೆ, ರೋಗಗಳು ಬಂದಾಗ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಗೋಡಂಬಿ ಬೆಳೆ ಬಂದ ನಂತರದಲ್ಲಿ ಅದರ ಕೊಯ್ಲಾಗಿರ್ಬೋದು ಅಥವಾ ಕೊಯ್ಲಿನ ನಂತರದ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ವಿವರಿಸಬಹುದಾ ಸರ್?
11: ಆಯ್ತು, ತಿಳಿಸೋಣ. ಇವಾಗ ಗೋಡಂಬಿ ಕೊಯ್ಲಿನ ವಿಚಾರ ಬಂದಾಗ ಬೇರೆ ಎಲ್ಲ ಬೆಳೆಗಳಲ್ಲಿ ನಾವು ಮ್ಯಾನ್ಯುವಲಿ ಆ ಬೆಳೆಯನ್ನು ಕೊಯ್ತೇವೆ. ಒಂದು ಕತ್ತಿಯಲ್ಲೋ ಕೊಕ್ಕೆಯಲ್ಲೋ ಈಗ ಮಾವಿನ ಹಣ್ಣಾಗಿರ್ಬೋದು, ಸೇಬು ಆಗಿರ್ಬೋದು, ಕಿತ್ತಳೆ ಆಗಿರ್ಬೋದು, ಇವೆಲ್ಲವನ್ನು ನಾವು ಕೈಯಾರೆ ಕೊಯ್ತೀವಿ. ಆದರೆ ಗೋಡಂಬಿಯಲ್ಲಿ ಹಾಗಲ್ಲ, ನಾವು ಬಿದ್ದಂತ ಹಣ್ಣಿನಿಂದ ಬೀಜ ಬೇರ್ಪಡಿಸಿ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಯಾಕಂದ್ರೆ ಒಂದು ವಿಚಾರ ಏನಂದ್ರೆ ಗೋಡಂಬಿ ಬೆಳೆದ ನಂತರವಷ್ಟೇ ಕೆಳಗೆ ಬೀಳೋದು, ಮತ್ತೆ ಮರ ತುಂಬಾ ಎತ್ತರ ಇರ್ತದೆ. ಕೆಳಗೆ ಬಿದ್ದಂತ ಬೀಜವನ್ನು ನಾವು ಆರಿಸಿ ಒಣಗಿಸಿದಲ್ಲಿ ಆ ಬೀಜದ ಗುಣಮಟ್ಟ ಉತ್ತಮವಾಗಿರೋದ್ರಿಂದ ಬಿದ್ದ ಬೀಜವನ್ನೇ ಆರಿಸೋದಕ್ಕೆ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ನಾವು ಕೆಲವೊಂದು ಕೊಯ್ಲಿನ ಸಾಧನವನ್ನು ಅಭಿವೃದ್ಧಿಪಡಿಸಿದೀವಿ. ಇದು ಯಾತಕ್ಕಂದ್ರೆ ಹಣ್ಣಿನ ಮೌಲ್ಯವರ್ಧನೆ ವಿಚಾರದಿಂದ ನೋಡಿದ್ರೆ ನಾವು ಮ್ಯಾನ್ಯುವಲಿ ಹಾರ್ವೆಸ್ಟಿಂಗ್ ಮಾಡ್ಬೋದು. ಯಾಕಂದ್ರೆ ಅದರ ಬೆಳವಣಿಗೆ ಪೂರ್ಣವಾದ ಹಂತ ಯಾವ್ದನ್ನೋದು ಎಲ್ಲರ ರೈತರಿಗೆ ಗೊತ್ತಿರ್ತದೆ. ಇನ್ನೇನು ಹಣ್ಣು ಬೀಳಲಿಕ್ಕೆ ತಯಾರಾಯ್ತು ಅನ್ನುವಾಗ ಆ ಹಣ್ಣನ್ನು ಕೊಕ್ಕೆ ಅಂತ ಸಾಧನ ಇರ್ಬೋದು, ಅಥವಾ ಇವಾಗ ನಿಮ್ಮ ಈ ವಾಲ್ನಟ್ ಹಾರ್ವೆಸ್ಟರ್ಸ್ ಅಥವಾ ನಿಮ್ಮ ಬೇರೆ ಟೆಂಪರೇಟ್ ಬೇರೆ ವಿದೇಶಗಳಲ್ಲಿ ಮಾಡುವಂತಹ ಬ್ರಾಂಚ್ ಅನ್ನು ಅಲುಗಾಡಿಸಿ ಹಣ್ಣನ್ನು ಕೊಯ್ಯುವಂತಹ ವಿಧಾನ, ಆ ವಿಧಾನದಲ್ಲಿ ಯಂತ್ರಗಳನ್ನು ನಾವು ತಯಾರಿಸಿದ್ದೇವೆ. ಸೊ ಈಗಿನ ಪ್ರಕಾರದಲ್ಲಿ ನಾವು ಬಿದ್ದ ಬೀಜವನ್ನು ಆರಿಸ್ತೇವೆ. ಈ ಆರಿಸಿದ ನಂತರ ಹಲವಾರು ಪ್ರಕ್ರಿಯೆ ಇದೆ. ಮೊದಲಿಗೆ ನಾವು ಬೀಜವನ್ನು ಹಣ್ಣಿನಿಂದ ಬೇರ್ಪಡಿಸಬೇಕಾಗತ್ತೆ. ಬೇರ್ಪಡಿಸಿದ ನಂತರ ಅದನ್ನು 3 ದಿವಸ ನಾವು ಒಣಗಿಸ್ಬೇಕಾಗ್ತದೆ. ಯಾಕೆ ಒಣಗಿಸೋದು ಅಂತ ಎಲ್ಲ ಕೇಳ್ಬೋದು. ಯಾಕಂದ್ರೆ ಆ ಬೀಜ ಬಿದ್ದ ಕೂಡಲೇ ಅದರಲ್ಲಿನ ತೇವಾಂಶ ಸುಮಾರು 16-20% ಇರ್ತದೆ. ಆ ತೇವಾಂಶದಲ್ಲಿ ನೀವು ಬೀಜವನ್ನು ಸಂರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮ ಶಿಲೀಂಧ್ರದ ಸೋಂಕು ಬರ್ಬೋದು, ಬೀಜದ ಗುಣಮಟ್ಟ ಬೇಗ ಹಾಳಾಗ್ತದೆ. ಆದ್ರಿಂದ ಈ ಬಿಸಿಲಿಗೆ 3-4 ಬಿಸಿಲಿಗೆ ಹಾಕಿದಾಗ 16-20% ಇದ್ದಂತ ಈ ತೇವಾಂಶ 8%ಕ್ಕೆ ಕಡಿಮೆ ಆಗ್ತದೆ. ಈ 8% ಬಂದಾಗ ಅಂದ್ರೆ 8% ಮಾಯಿಶ್ಚರ್ ಲೆವೆಲ್ ಬಂದಾಗ ಅದನ್ನ ನಮ್ಮ ಬೀಜವನ್ನು ಶೇಖರಿಸಲಿಕ್ಕೆ ಅದು ಸೇಫ್ ಮಾಯಿಶ್ಚರ್ ಲೆವೆಲ್ ಅಂತ ಕರಿತೀವಿ ನಾವು. ಈ ರೀತಿ ಮಾಡಿದ ನಂತರ ಅದನ್ನು ಗಾಳಿ ಆಡುವಂತಹ ಗೋಣಿ ಚೀಲದಲ್ಲಿ ನಾವು ತುಂಬಿಸಿ ಇಡಬೇಕಾಗ್ತದೆ. ಯಾಕಂದ್ರೆ ಗಾಳಿಯ ಅಗತ್ಯ ಬೇಕು, ಇಲ್ಲಾಂದ್ರೆ ಅದು ಒಳಗಡೆಯಿಂದ ಮತ್ತೆ ನಿಮ್ಮ ಮಾಯಿಶ್ಚರ್ ಬೆಂದಾಗ ಆಗ್ಬೋದು ಬೀಜ. ಈ ಗಾಳಿ ಆಡುವಂತಹ ಗೋಣಿ ಚೀಲಗಳಲ್ಲಿ ತುಂಬಿಸಿ ಇಟ್ಟರೆ 8% ಮಾಯಿಶ್ಚರ್ ಲೆವೆಲ್ಗೆ ಬಂದ್ರೆ ಸುಮಾರು 8-12 ತಿಂಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ನೀವು ಬೀಜವನ್ನು ಸಂರಕ್ಷಿಸಬಹುದು. ಆಮೇಲೆ ನಿಮ್ಮ ಮಾರುಕಟ್ಟೆಯ ಬೆಲೆಯನ್ನು ಆಧರಿಸಿ ಅದನ್ನು ಮಾರುಕಟ್ಟೆಗೆ ಕೂಡ ಕೊಡ್ಬೋದು. ಈಗ ನೀವು ಬೀಜವನ್ನು ಶೇಖರಿಸಿದಿರಿ, ಶೇಖರಿಸಿದ ನಂತರ ನೀವು ಅದನ್ನು ಕೊಡುವ ಮುಂಚೆ ಏನು ಮಾಡ್ತಾರಂದ್ರೆ ಸರಿಯಾಗಿ ಒಣಗಿದೆಯಾ ಇಲ್ವಾ ಅಂತ ಅದನ್ನು ನಿಮ್ಮ ಫ್ಯಾಕ್ಟ್ರಿಯವರು ನೋಡ್ತಾರೆ. ಒಣಗಿದ ಬೀಜ ಇಲ್ಲ ಅಂದ್ರೆ ಅದಕ್ಕೆ ಕಡಿಮೆ ಬೆಲೆ ಇರುತ್ತೆ, ಬೆಲೆ ಕಡಿಮೆ ಕೊಡ್ತಾರೆ. ಆಗ ಬೀಜದ ಗುಣಮಟ್ಟ ಕೂಡ ಚೆನ್ನಾಗಿರೋದಿಲ್ಲ. ಸೊ ಆದ್ರಿಂದ ಬೀಜವನ್ನು ಆರಿಸಿ ಹಣ್ಣಿನಿಂದ ಬೇರ್ಪಡಿಸಿ ಕೆಲವೊಬ್ರು ಏನ್ ಮಾಡ್ತಾರೆ ಅದರಲ್ಲಿ ಹಣ್ಣಿನ ರಸ ಇದ್ರೆ ಅದನ್ನ ಸ್ವಲ್ಪ ತೊಳಿತಾರೆ. ತೊಳೆದ್ಬಿಟ್ಟು ಚೆನ್ನಾಗಿ ಸಿಮೆಂಟ್ ನೆಲ ಇರ್ಬೋದು, ಇಲ್ಲ ನೆಲದ ಮೇಲೆ ನೀವು ಪ್ಲಾಸ್ಟಿಕ್ ಹಾಳೆನ ಹಾಯಿಸ್ಬೋದು. ಹಾಯಿಸಿಬಿಟ್ಟು 3-5 ಬಿಸಿಲು ಚೆನ್ನಾಗಿ ಕೊಡಬೇಕು. ಕೊಟ್ಟ ನಂತರ ಈ ಬೀಜವನ್ನು ಶೇಖರಿಸಲಿಕ್ಕೆ ಅದು ಸೂಕ್ತವಾಗಿರುತ್ತೆ.
10: ಓಕೆ ಸರ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇದ್ದೀವಿ ಗೋಡಂಬಿ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಗೋಡಂಬಿ ಬೆಳೆ ಬಂದ ನಂತರದಲ್ಲಿ ಅದರ ಕೊಯ್ಲು ಮತ್ತು ಕೊಯ್ಲಿನ ನಂತರದ ಪ್ರಕ್ರಿಯೆಗಳು ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಸರ್ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಸರ್ ಜೊತೆಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿದೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ನೀವು ಕೂಡ ಕೇಳಿಸ್ಕೊಳ್ಳೋದಕ್ಕಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಕೂಡ ತಗೊಂಡು ವಾಪಸ್ ಬನ್ನಿ, ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಗೋಡಂಬಿ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಗೋಡಂಬಿ ಕೃಷಿನಲ್ಲಿ ಯಾವ್ಯಾವ ರೀತಿಯ ತಳಿಗಳ ಅಭಿವೃದ್ಧಿ ಆಗಿದೆ, ಜೊತೆಗೆ ಯಾವ್ಯಾವ ರೀತಿಯ ಮಣ್ಣಿನಲ್ಲಿ ಈ ಒಂದು ಗೋಡಂಬಿ ಬೆಳೆಯನ್ನು ಬೆಳೆಯಬಹುದು, ಹಾಗೆ ಸರ್ ಇವಾಗ ಹೇಳಿದಾಗೆ ಗೋಡಂಬಿ ಬೆಳೆ ಕೊಯ್ಲು ಮತ್ತು ಕೊಯ್ಲಿನ ನಂತರದ ಪ್ರಕ್ರಿಯೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ ಹೇಳಿದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಇನ್ನಿಷ್ಟು ವಿಚಾರಗಳನ್ನು ಸರ್ ಜೊತೆಯಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಯ ಬಗ್ಗೆ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪುತ್ತೂರಿನ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಇಲ್ಲಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜೆ ದಿನಕರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಾವು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬೆಳೆದಿರುವಂತಹ ಗೋಡಂಬಿಯನ್ನು ಯಾವ ರೀತಿ ಕೊಯ್ಲು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ, ಹಾಗೆ ಈಗ ಗೋಡಂಬಿ ಹಣ್ಣಿನ ಸಂಸ್ಕರಣೆ ಮಾಡೋದಕ್ಕೆ ಯಾವ್ಯಾವ ರೀತಿಯ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್?
5: ಈಗ 1 kg ಬೀಜ ಒಂದು ಮರದಲ್ಲಿ ಆಯ್ತಂದ್ರೆ ಸುಮಾರು 8-10 kg ಅಷ್ಟು ಅದರ ಹಣ್ಣು ಉತ್ಪತ್ತಿ ಆಗ್ತದೆ. ಈಗಿನ ಸಂದರ್ಭದಲ್ಲಿ ಏನಾಗ್ತದೆ, ಹಣ್ಣನ್ನು ಯಾರು ಕೂಡ ಮೌಲ್ಯವರ್ಧನೆ ಮಾಡ್ತಾ ಇಲ್ಲ, ಉಪಯೋಗಿಸ್ತಾ ಇಲ್ಲ. ಗೋವಾದಲ್ಲಿ ಮಾತ್ರ ಪೆನ್ನಿ ಅಂತ ಒಂದು ಆಲ್ಕೋಹಾಲಿಕ್ ಪೇಯವನ್ನು ಮಾಡ್ತಾರೆ, ಉರಾಕ್ ಮತ್ತೆ ಫೆನ್ನಿ ಅಂತ. ಉರಾಕ್ ಅಂದ್ರೆ ಅದರಲ್ಲಿ ಒಂದೇ ಸಾರಿ ಬಟ್ಟೆ ಇಳಿಸ್ತಾರೆ, ಒಂದು 14% ನಷ್ಟು ಆಲ್ಕೋಹಾಲ್ ಇರುತ್ತೆ. ಅದನ್ನ ಇನ್ನೊಮ್ಮೆ ಬಟ್ಟೆ ಇಳಿಸಿದಾಗ ಅದು ಫೆನ್ನಿ ಆಗತ್ತೆ. ಇದು ಗೋವಾದಲ್ಲಿ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ಇಡೀ ದೇಶದಲ್ಲಿ ಸುಮಾರು 1% ಮಾತ್ರ ಈ ಹಣ್ಣುಗಳ ಉಪಯೋಗ ಆಗ್ತಾ ಇದೆ. ಅದೇ ಬ್ರೆಜಿಲ್ ದೇಶದಲ್ಲಿ ಸುಮಾರು 25% ಗೇರು ಹಣ್ಣುಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಅದನ್ನ ಈ ಪಲ್ಪಿಂಗ್ ಮಾಡ್ತಾರೆ, ಆಮೇಲೆ ಅದರಿಂದ ರಸ ತೆಗಿತಾರೆ, ಅದರಿಂದ ಬೇರೆ ಬೇರೆ ಪೇಯಗಳನ್ನು ಮಾಡ್ತಾರೆ. ಈ ಸಂಸ್ಕರಣೆಗೆ ತುಂಬಾ ಅವಕಾಶ ಇದೆ, ಯಾಕಂದ್ರೆ ಒಬ್ಬ ರೈತನಿಗೆ ಸುಮಾರು 8 kg ಅಷ್ಟು ಹಣ್ಣನ್ನು, ಅದರಿಂದ ಅವನಿಗೆ 1 kg 5 rupees ಆದ್ರೂ ಸಿಕ್ಕಿದ್ರೆ ಅಡಿಷನಲ್ ಆಗಿ ಅವನಿಗೆ 40 rupees ಸಿಗ್ತದೆ. 1 kg ಮೇಲೆ, 1 kg ಬೀಜದ ಮೇಲೆ ಹಣ್ಣಿನ ಮೊತ್ತವೇ 40 rupees ಎಕ್ಸ್ಟ್ರಾ ಸಿಗ್ತದೆ ಅವನಿಗೆ. ಆಗ ಏನಾಗ್ತದೆ, 150 rupees 160 rupees ಬೀಜಕ್ಕಿದ್ರೆ ನಿಮ್ಗೊಂದು 8 kg ಹಣ್ಣು ಸಿಕ್ಕಿದ್ರೆ ಅದರಿಂದ 40 ಒಟ್ಟಾರೆ ನಮ್ಗೆ 1 kg ಬೀಜ ಆರಿಸುವಾಗ ಅವ್ರಿಗೆ 200 rupees ಸಿಕ್ಕಿದಾಗ ಆಗ್ತದೆ. ಇದರಿಂದ ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು, ಆಮೇಲೆ ಕಾನ್ಸಂಟ್ರೇಟ್ ಅಂತ ಏನಾಗ್ತದೆ ಅದನ್ನ ಮಾಡ್ಬೋದು, ಆಮೇಲೆ ರೆಡಿ ಟು ಡ್ರಿಂಕ್ ಬ್ಯೂರೇಜ್ ಅಂತ ಹೇಳ್ತಾರೆ, RTS, ರೆಡಿ ಟು ಸರ್ವ್ ಬ್ಯೂರೇಜ್. ಇದರಲ್ಲಿ ನೀವು ಹಣ್ಣಿನ ರಸವನ್ನು ತೆಗೆದು ಅದರಲ್ಲಿರುವ ಗಂಟಲು ಕೆರೆಯುವಂತ ಕನರಿನ ಅಂಶ ಇರ್ತದೆ, ಅದನ್ನ ನೀವು ಸೆಟ್ಲ್ ಮಾಡಿ, ಸೆಟ್ಲ್ ಮಾಡಿಕ್ಕೆ ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಅದು ಸುಲಭವಾಗಿ ಯಾರು ಕೂಡ ಮನೆ ಮಟ್ಟದಲ್ಲಿ ಮಾಡ್ಬೋದು. ಮಾಡಿ ಆ ಪೇಯವನ್ನು ಕೂಡ ತೆಂಗಿನ ನೀರ ಅಂತ ಕೇಳಿದಿರಿ, ತೆಂಗಿನ ಹೂವಿನಿಂದ ತೆಗೆಯುವಂತ ನೀರ ಅನ್ನುವಂಥ ಪೇಯ ಇದೆ. ಆ ನೀರಾದಂತೆ ಇದನ್ನು ಕೂಡ ಶೀತಲೀಕರಿಸಿದ ವ್ಯವಸ್ಥೆಯಲ್ಲಿ ಇದನ್ನ ಸ್ಟೋರೇಜ್ ಮಾಡಬೇಕಾಗ್ತದೆ. ಮಾಡಿದ್ರೆ ಇದರ ರಸವನ್ನು ಕೂಡ ನೀವು ಮಾರ್ಕೆಟ್ ಮಾಡ್ಬೋದು. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಏನಿದೆಯಲ್ಲ ಕಿತ್ತಳೆ ಹಣ್ಣಿಗಿಂತ 4 ಪಟ್ಟಿದೆ. ಯಾರಿಗೂ ಇದು ಗೊತ್ತಿಲ್ಲ. ಹೆಚ್ಚಿನವರು ಗೋಡಂಬಿ ಹಣ್ಣನ್ನ ತಿಂದ್ರೆ ನಮ್ಗೇನೋ ಆಗ್ತದೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಆಮೇಲೆ ನಮಗೆ ಅದರಲ್ಲಿ ಮದ್ಯಸಾರ ಅಂಶ ಇರ್ಬೋದು, ಹಾಗೆಲ್ಲ ತಪ್ಪು ತಿಳುವಳಿಕೆ ಇದೆ. ಹಾಗೇನು ಇಲ್ಲ, ಇದನ್ನು ನೀವು ಕೊಳಿಲಿಕ್ಕೆ ಬಿಟ್ಟರೆ ಮಾತ್ರ ಅದರಲ್ಲಿ ಮದ್ಯಸಾರದ ಅಂಶ ಆಗ್ಬೋದು. ಇಲ್ಲ ಅಂದ್ರೆ ನೀವು ತಾಜಾ ಹಣ್ಣಿನ ರಸ ತುಂಬಾ ರುಚಿಕರವಾಗಿರುತ್ತದೆ, ವಿಟಮಿನ್ ಸಿ ಅಂಶ ಜಾಸ್ತಿ ಇದೆ, ಅದರಲ್ಲಿ ಪಾಲಿಫಿನಾಲ್ಸ್ ಇದೆ, ಆಂಟಿ ಆಕ್ಸಿಡೆಂಟ್ ಅಂಶ ಕೂಡ ತುಂಬಾ ಇದೆ. ಮತ್ತೆ ಇದರ ಹಣ್ಣಿನ ರಸಕ್ಕೆ ಸೋಡಾ ಸೇರಿಸಿ, ನೀವು ಒಂಥರ ಸೋಡಾ ಸೇರಿಸಿದಾಗ ಅದರ ಟೇಸ್ಟೇ ಬೇರೆ ಆಗ್ತದೆ. ಕಾರ್ಬನೇಷನ್ ಪ್ರೊಸೆಸ್ ಮೂಲಕ ಸೋಡಾವನ್ನು ಹಾಕ್ಬೋದು, ಅದಕ್ಕೆ ಬೇರೆ ನೀವು ಮಿಕ್ಸ್ ಕೂಡ ಮಾಡ್ಬೋದು. ಅಂದ್ರೆ ನೀವು ಹಣ್ಣಿನ ರಸಕ್ಕೆ ಸ್ವಲ್ಪ ಶುಂಠಿ ರಸ, ನಿಂಬೆಹಣ್ಣಿನ ರಸ ಮಿಕ್ಸ್ ಮಾಡಿ ಅದಕ್ಕೆ ಸೋಡಾ ಹಾಕಿದಾಗ ಅದರ ಒಂದು ರುಚಿಯೇ ಬೇರೆ. ಅಂದ್ರೆ ನೀವು ಮಾಮೂಲಿ ಆರ್ಟಿಫಿಷಿಯಲ್ ಸೋಡಾ ಕುಡಿಯೋದಕ್ಕಿಂತ ಈ ಗೇರು ಹಣ್ಣಿನ ಸೋಡಾ ಕುಡಿದ್ರೆ ಖಂಡಿತವಾಗಿ ಆರೋಗ್ಯ ದೃಷ್ಟಿಯನ್ನು ಕೂಡ ಒಳ್ಳೆಯದು. ಹಾಗೆ ಇತ್ತೀಚೆಗೆ ನಮ್ಮ ಸಂಸ್ಥೆ ಇದರ ಹಣ್ಣಿನ ಪಲ್ಪನ್ನು ಒಣಗಿಸಿ ಅದರಿಂದ ನಾವು ಕುಕ್ಕೀಸ್ ಮಾಡಿದ್ದೀವಿ, ಕ್ಯಾಶ್ಯೂ ಆಪಲ್ ಪೊಮೇಸ್ ಪೌಡರ್ ಕುಕ್ಕೀಸ್ ಅಂತ. ಅದರಲ್ಲಿ ಕೂಡ ತುಂಬಾ ಪೋಷಕಾಂಶಗಳಿದೆ. ಮತ್ತೆ ಈ ಹಣ್ಣಿನ ರಸದಿಂದ ಇತ್ತೀಚೆಗೆ ನಾವು ಜೋನಿ ಬೆಲ್ಲ ಕೂಡ ತೆಗೆದಿದ್ದೇವೆ. ಈ ಜೋನಿ ಬೆಲ್ಲದಲ್ಲಿ ಈ ಗ್ಲೈಸಿಮಿಕ್ ಅಂಶ ಇದೆಯಲ್ಲ, ನಿಮ್ಮ ಕಬ್ಬಿನ ಬೆಲ್ಲಕ್ಕಿಂತ ತುಂಬಾ ಕಮ್ಮಿ ಇದೆ. ಕಬ್ಬಿನ ಬೆಲ್ಲದಲ್ಲಿ ಸುಮಾರು 85-86% ಗ್ಲೈಸಿಮಿಕ್ ಅಂಶ ಇದ್ರೆ ಈ ಗೇರು ಹಣ್ಣಿನ ಬೆಲ್ಲದಲ್ಲಿ ಬರೀ ಒಂದು 56-57% ಗ್ಲೈಸಿಮಿಕ್ ಅಂಶ ಇದೆ. ನಿಮಗೆ ಜೇನಿಗೆ ಈಕ್ವಲ್ ಆಗಿದೆ. ಮತ್ತೆ ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇದೆ, ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ. ಆರೋಗ್ಯ ದೃಷ್ಟಿಯಿಂದ ಅದು ಅತ್ಯುತ್ತಮವಾದ ಒಂದು ಜೋನಿ ಬೆಲ್ಲ ಅಂತ ಈ ಇದರ ಗೋಡಂಬಿ ಜೋನಿ ಬೆಲ್ಲವನ್ನು ನಾವು ಹೇಳ್ಬೋದು. ಹಾಗೆ ಇದರಿಂದ ಹಲವಾರು ಜನ ಇನ್ನೂ ಈ ಪಲ್ಪ್ ತಂತ್ರಜ್ಞಾನವನ್ನು ನಾವು ರೈತರಿಗೆ ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಹೇಗೆ ಪಲ್ಪಿಂಗ್ ಮಾಡ್ಬೋದು, ಪಲ್ಪಿಂಗ್ ಮಾಡಿ ಇಟ್ಟುಬಿಟ್ರೆ ನೀವು ವರ್ಷ ಪೂರ್ತಿ ಇದರ ಸಂಸ್ಕರಣೆ ಮಾಡ್ಬೋದು. ಸುಮಾರೊಂದು 20 ಸಂಸ್ಕರಿತ ಪದಾರ್ಥವನ್ನು ಹಣ್ಣಿನಿಂದ ನಮ್ಮ ಸಂಶೋಧನಾ ಸಂಸ್ಥೆ ತಯಾರು ಮಾಡಿದೆ. ಆಮೇಲೆ ಹಲವರು ಇದನ್ನು ಕೂಡ ತಗೊಂಡಿದ್ದಾರೆ. ಈ ಸಂಸ್ಕರಣಾ ತಂತ್ರಜ್ಞಾನವನ್ನು ತೆಗೆದುಕೊಂಡು ಅವರ ಒಂದು ಮಟ್ಟದಲ್ಲಿ, ಸಂಸ್ಥೆಯ ಮಟ್ಟದಲ್ಲಿ ಇದನ್ನು ಈಗ ತಯಾರು ಮಾಡಿ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಚಾಕ್ಲೇಟ್ ಕೂಡ ಮಾಡ್ಬೋದು, ಎನರ್ಜಿ ಬಾರ್ ಅಂತ ಹೇಳ್ತೀವಿ ಹಣ್ಣಿನ ಪಲ್ಪನ್ನು ಉಪಯೋಗಿಸ್ಕೊಂಡು. ಆಮೇಲೆ ಈ ಮಾವಿನ ಹಣ್ಣಲ್ಲಿ ನೀವು ಲೆದರ್ ಅನ್ನು ಮಾಡ್ತೀರಿ, ಮಾಂಬಳ ಅಂತ ಕರೀತಾರೆ, ಹಾಗೆ ಹಣ್ಣಿನ ಪಲ್ಪನ್ನು ನೀವು ತೆಳುವಾಗಿ ಒಣಗಿಸಿ ಅದನ್ನ ರೋಲ್ ಮಾಡಿ ನೀವು ಅದನ್ನ ಮಾವಿನ ಹಣ್ಣಿನ ಮಾಂಬಳ ತರ ಕೂಡ ತಿನ್ಬಹುದು. ಇದರಲ್ಲೂ ಕೂಡ ವಿಟಮಿನ್ ಸಿ ಅಂಶ ತುಂಬಾ ಚೆನ್ನಾಗಿದೆ. ಹಾಗೆ ಇದರ ಪಲ್ಪಿಗೆ ನಾವು ಈ ಪೇರ್ಲ ಹಣ್ಣಿನ ಪಲ್ಪನ್ನು ಬ್ಲೆಂಡ್ ಮಾಡಿ ಕೂಡ ನಾವು ಅದನ್ನು ಟೆಕ್ನಾಲಜಿಯನ್ನು ತಯಾರು ಮಾಡಿದ್ದೇವೆ. ಹೀಗಾಗಿ ಇದರ ಹಣ್ಣಿನ ಸಂಸ್ಕರಣಾ ಅವಕಾಶಗಳು ತುಂಬಾ ಇದೆ. ಈಗ ಇತ್ತೀಚೆಗೆ ನಮ್ಮ ಗೋಡಂಬಿ ಮಿಷನ್ ಬರ್ತಾ ಇದೆ, ಅದರಲ್ಲಿ

0: ಆದ್ರೆ ನಾವು ತಯಾರು ಮಾಡ್ತಾ ಇರೋದು ಬರೀ 8 ಲಕ್ಷ ಟನ್ಗಳು, 12 ಲಕ್ಷವನ್ನು ಆಮದು ಮಾಡ್ಕೊಳ್ತಾ ಇದ್ದಾರಂದ್ರೆ ನಮ್ಮ ದೇಶದಲ್ಲೇ ಸಿಗುವಾಗ ಖಂಡಿತವಾಗಿ ಫ್ಯಾಕ್ಟ್ರಿ ಅವರೇ ತಗೊಳ್ತಾರೆ. ನಿಮ್ಮ ಗುಣಮಟ್ಟ, ಬೀಜದ ಗುಣಮಟ್ಟ ಮುಖ್ಯವಾಗಿರ್ಬೇಕಲ್ಲಿ. ಇದರ ಬೆಲೆ ನಿರ್ಧಾರ ಹೇಗಂದ್ರೆ, ಇದರಲ್ಲಿ ಎರಡು ವಿಧಾನ ಇದೆ. ಒಂದು ಫ್ಯಾಕ್ಟ್ರಿ ಅವರಿಗೆ ನೀವು ಬೆಳೆದ ರೈತರು ಸೀದಾ ಕೊಡ್ಬೋದು, ಇನ್ನೊಂದು ವಿಧಾನದಲ್ಲಿ ದಲ್ಲಾಳಿಗಳು ಬರ್ತಾರೆ, ಮಧ್ಯವರ್ತಿಗಳು. ಮಧ್ಯವರ್ತಿಗಳು ಬಂದು ಕೂಡ ಬೀಜವನ್ನು ತಗೊಳ್ಕೊಂಡು ಹೋಗ್ತಾರೆ. ನೀವು ಎರಡು ಈಗ ಫ್ಯಾಕ್ಟ್ರಿ ಹತ್ರದಲ್ಲಿ ಇಲ್ಲ ಅಂದ್ರೆ ಮಧ್ಯವರ್ತಿಗಳ ಮೂಲಕ ಕೂಡ ಇದರ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ. ಮತ್ತೆ ಬೆಲೆ ನಿರ್ಧಾರ, ಬೆಲೆ ನಿರ್ಧಾರ ಅಂದ್ರೆ ಅದರ ಮಾಯಿಶ್ಚರ್ ಕಂಟೆಂಟ್ ನಾನು ಹೇಳಿದ್ನಲ್ಲ, 8% ಗಿಂತ ಜಾಸ್ತಿ ಇದ್ರೆ ಬೆಲೆ ಕಮ್ಮಿ ಮಾಡ್ತಾರೆ. ಅದೊಂದು. ಇನ್ನೊಂದು ಕಟಿಂಗ್ ಟೆಸ್ಟ್ ಅಂತ ಹೇಳ್ತಾರೆ, ಅದನ್ನು ಬೀಜವನ್ನು ಕೊಯ್ದು ನೋಡ್ತಾರೆ ಅದರ ಫಿಲ್ಲಿಂಗ್ ಹೇಗಿದೆ. ಫಿಲ್ಲಿಂಗ್ ಅಂದ್ರೆ ಬೀಜದ ಒಳಗೆ ತಿರುಳಿನ ಪ್ರಮಾಣ ಎಷ್ಟಿದೆ, ತಿರುಳಿನ ಪ್ರಮಾಣ ಚೆನ್ನಾಗಿದೆಯಾ, ಅಥವಾ ತಿರುಳಿಗೆ ಯಾವ್ದಾದ್ರು ರೋಗ ಬಾಧಿಸಿದೆಯಾ, ಶಿಲೀಂಧ್ರ ಬಂದಿದೆಯಾ, ಅಥವಾ ಬ್ಯಾಕ್ಟೀರಿಯಾ ಬಂದಿದೆಯಾ, ಅಥವಾ ತಿರುಳಿನ ಒಂದು ಮಾಲ್ ಫಾರ್ಮೇಶನ್ ಅಂತ ಹೇಳ್ತೀವಿ, ಅದು ತಿರುಳು ಸಣ್ಣದಾಗಿ ಫಿಲ್ಲಿಂಗ್ ಸರಿಯಾಗಿಲ್ಲದೆ ಇದ್ರೆ ಅದಕ್ಕೆ ಬೆಲೆ ಕಡಿಮೆ ಮಾಡ್ತಾರೆ. ಇನ್ನೊಂದು ಬೀಜದ ಗಾತ್ರ ಕೂಡ ಹೋಗುತ್ತೆ. ಬೀಜದ ಗಾತ್ರ ಸುಮಾರು 9-10 ಗ್ರಾಂ ಇದ್ರೆ ಅದಕ್ಕೆ ಒಂದು 10% ಅಷ್ಟು ಹೆಚ್ಚಿಗೆ ಬೆಲೆ ಸಿಗುತ್ತೆ. ಆಮೇಲೆ ಮಾಯಿಶ್ಚರ್ ಕರೆಕ್ಟ್ ಆಗಿ 8 ಅಥವಾ 7-8 ಮಧ್ಯೆ ಇದ್ರೆ ಅದಕ್ಕೂ ಕೂಡ ಉತ್ತಮವಾದ ಬೆಲೆ ಸಿಗುತ್ತೆ. ಇನ್ನೊಂದು ಬೆಲೆ ನಿರ್ಧಾರ ಏನಂದ್ರೆ, ಆಫ್ರಿಕಾದಿಂದ ನಾವು ಆಮದು ಮಾಡ್ಕೊಳ್ಳುವಾಗ ಎಷ್ಟು ಬೆಲೆಗೆ ಸಿಗ್ತಾ ಇದೆ, ಅಲ್ಲಿನ ಬೀಜ ಇಲ್ಲಿಗೆ ಬರುವಾಗ 1 ಕೆಜಿಗೆ ಎಷ್ಟು ಬೀಳ್ತದೆ, ಅದನ್ನು ನೋಡಿಕೊಂಡು ಅದರ ಮೂಲಕ ಕೂಡ ಬೆಲೆ ನಿರ್ಧಾರ ಆಗುತ್ತೆ. ಅಲ್ಲಿ ಸಾಧಾರಣ ನಮ್ಗೆ 100-120 ರೂಪಾಯಿಗೆ ಆಫ್ರಿಕಾದಲ್ಲಿ ಬೀಜ, ಆಫ್ರಿಕಾದಿಂದ ಬೀಜ ಇಲ್ಲಿಗೆ ಸಿಕ್ಕಿದ್ರೆ ಅವರು 120 ರೂಪಾಯಿಗಿಂತ ಜಾಸ್ತಿ ಹೋಗುದಿಲ್ಲ ಇಲ್ಲಿನ ಲೋಕಲ್ ಬೀಜಕ್ಕೆ. ಅದೇ ಆಫ್ರಿಕಾದಿಂದ ಇವಾಗ ಬಹಳಷ್ಟು ಏನಾಗ್ತಾ ಇದೆ, ಅವರು ಎಕ್ಸ್ಪೋರ್ಟ್ ಅನ್ನು ತಡೀತಾ ಇದ್ದಾರೆ. ಅಲ್ಲೇ ಒಂದು ಪ್ರೊಸೆಸಿಂಗ್ ಫೆಸಿಲಿಟಿ ಮಾಡಿ ಅವರೇ ಅಲ್ಲಿ ತಿರುಳನ್ನು ಸಂಸ್ಕರಿಸಿ ಮಾರುಕಟ್ಟೆಗೆ ಅವರು ರಫ್ತು ಮಾಡಲಿಕ್ಕೆ ಆಫ್ರಿಕಾದವ್ರು ನೋಡ್ತಾ ಇದ್ದಾರೆ. ಹಾಗಾಗಿ ಆಫ್ರಿಕಾದಿಂದ ಬರುವಂತಹ ಬೀಜಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಇತ್ತೀಚೆಗೆ ನಿಮ್ಮ ಈ ಇರಾನ್ ವಾರ್ ಸಂಬಂಧ ಕೂಡ ಬೀಜಗಳ ಆವಕ ತುಂಬಾ ಕಮ್ಮಿ ಆಗಿದೆ ನಮ್ಮ ದೇಶಕ್ಕೆ. ಹಾಗಾಗಿ ಅಲ್ಲಿನ ಬೆಲೆ ಎಷ್ಟಿದೆ, ಅದು ಕೂಡ ಆಫ್ರಿಕಾದಿಂದ ಬರುವಂತಹ ಬೀಜಗಳ ಬೆಲೆ ಎಷ್ಟಿದೆ, ಅದು ಕೂಡ ಈ ಬೆಲೆ ನಿರ್ಧಾರಕ್ಕೆ ಒಂದು ಪ್ರಮುಖವಾದ ಕೊಂಡಿಯಾಗಿರ್ತದೆ.
1: ಓಕೆ ಸರ್, ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದೀರಾ. ಸೊ ಹಾಗೆ ಸರ್, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ನಮಗೆ ಇವತ್ತು ದಿನಕರ್ ಸರ್ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದಾರೆ. ಹಾಗೆ ಇದಕ್ಕಿರುವಂತಹ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ವಿವರಣೆಯನ್ನ ನೀಡಿದ್ರು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಿದೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗೆ ಈಗ ಗೋಡಂಬಿ ಬೆಳೆಗೆ ಯಾವ ರೀತಿಯ ಮಾರುಕಟ್ಟೆ ವ್ಯವಸ್ಥೆ ಇದೆ, ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಬೆಲೆ ನಿರ್ಧಾರ ಹೇಗೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಷ್ಟು ವಿಚಾರಗಳನ್ನು ಮಾತಾಡೋದಕ್ಕಿದೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜೆ ದಿನಕರ ಅಡಿಗ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ಹೇಳಿದ್ರಿ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಬೆಲೆ ನಿರ್ಧಾರ ಹೇಗೆ ಆಗುತ್ತೆ ಅಂತೇಳಿ. ಹಾಗಾದರೆ ಈಗ ರೈತರು ಎದುರಿಸಿರುವಂತಹ ಪ್ರಮುಖವಾದಂತಹ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋದರೆ ಯಾವ್ಯಾವ ಸಮಸ್ಯೆಗಳು ಸಿಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮುಖ್ಯ ಸಮಸ್ಯೆ ಅಂದರೆ ಬೆಲೆ. ಒಂದು ವರ್ಷ ಇದ್ದಾಗೆ ಇನ್ನೊಂದು ವರ್ಷ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ. ಈಗ ಒಂದು ವರ್ಷ 150 ಇದ್ರೆ ಅದರ ಮುಂದಿನ ವರ್ಷ ಆಫ್ರಿಕಾದಲ್ಲಿ ಉತ್ತಮವಾದ ಬೆಳೆ ಬಂದರೆ ಅದು 120 ರೂಪಾಯಿ ಕುಸಿಬೋದು ರೈತರಿಗೆ. ಯಾವಾಗ ಏನಾಗ್ತದೆ ಅವರಿಗೆ ಅದರ ನೆಟ್ ಪ್ರಾಫಿಟ್ ಅನ್ನೋದು ಕಮ್ಮಿಯಾಗಿ ತೋರ್ತದೆ ಅವರಿಗೆ. ಇನ್ನೊಂದು ಅಂದರೆ ಹವಾಮಾನ ವೈಪರೀತ್ಯ ಜಾಸ್ತಿ ಆದಾಗ ಒಂದೊಂದು ಸಾರಿ ಏನಾಗ್ತದೆ ಈ ಬೆಳೆಯಲ್ಲಿ ಕೀಟಗಳ ಹಾವಳಿ ಜಾಸ್ತಿ ಆಗ್ಬೋದು. ಹೆಚ್ಚಾಗಿ ಕೀಟಗಳ ಹಾವಳಿಯಲ್ಲಿ ನಾನು ಹೇಳಿದಾಗೆ ಚಹಾ ಸೊಳ್ಳೆ ಬಾಧೆ ಬಹಳ ಕಾಡ್ತದೆ. ಇದಕ್ಕೆ ಚಹಾ ಸೊಳ್ಳೆಯಿಂದ ಒಂದು ವೇಳೆ ಬೆಳೆ ನಷ್ಟ ಆದರೆ ಸುಮಾರು 40-60% ಬೆಳೆ ನಷ್ಟ ಆಗ್ಬೋದು. ಮತ್ತೊಂದು ವಿಚಾರ ಅಂದರೆ ಇದಕ್ಕೆ ರೈತರಿಗೆ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ. ಕ್ರಾಪ್ ಇನ್ಶೂರೆನ್ಸ್ ಅಂತ ಏನು ಕೇಳ್ತೀವಲ್ಲ, ಬೇರೆ ಬೆಳೆಗಳಿಗೆ ಸಿಕ್ಕಿದಾಗ ಇದಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ರೈತರಿಗೆ ಇದೊಂದು ಸಮಸ್ಯೆ ಕಾಡ್ತಾ ಇದೆ. ಮತ್ತೆ ಕೆಲವೊಂದು ರಾಜ್ಯಗಳಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಗೋಡಂಬಿ ಕೊಡ್ತಾ ಇದ್ದಾರೆ. ಈಗ ಗೋವಾದಲ್ಲಿ ಕೊಡ್ತಾ ಇದ್ದಾರೆ, ಕೇರಳದಲ್ಲಿ ಕೊಡ್ತಾ ಇದ್ದಾರೆ. ಈಗ ಒಂದು ರೈತ ಬೆಳೆದ ಒಂದು ಬೆಳೆಯಲ್ಲಿ ಸುಮಾರೊಂದು ಇಷ್ಟು ಟನ್ಗಳವರೆಗೆ ಅವನಿಗೆ ಮಿನಿಮಮ್ 1 ಕೆಜಿಗೆ 150 ರೂಪಾಯಿ ಸಿಗುವಾಗೆ ಸರ್ಕಾರ ನೋಡ್ತದೆ. ಅಂದರೆ ನಿಮ್ಗೆ ಅವನಿಗೆ ಮಾರ್ಕೆಟಲ್ಲಿ 120 ರೂಪಾಯಿ ಸಿಕ್ಕಿದ್ರೆ ಸರ್ಕಾರ ಅದಕ್ಕೆ 30 ರೂಪಾಯಿ ಹೆಚ್ಚಿಗೆ ಕೊಡ್ತದೆ. ಕೊಟ್ಟು 1 ಕೆಜಿಗೆ 150 ಸಿಗುವಾಗ ಮಾಡ್ತದೆ. ಆದರೆ ಅದು ನಮ್ಮ ಕರ್ನಾಟಕದಲ್ಲಿ ಹಾಗೆ ಇಲ್ಲ. ಹಾಗೆ ನಮ್ಮ ಕ್ರಾಪ್ ಇನ್ಶೂರೆನ್ಸ್ ಕೂಡ ಕರ್ನಾಟಕದಲ್ಲಿ ಇಲ್ಲ. ಮತ್ತೆ ಇತ್ತೀಚೆಗೆ ಬೆಳೆಗಾರರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ನಮ್ಗೆ ಅಡಿಕೆಯಲ್ಲಿ ಸಿಕ್ಕಷ್ಟು ಲಾಭ ಇದ್ರಲ್ಲಿ ಸಿಗ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದಾರೆ. ಆದ್ರೆ ಇದರ ನಿರ್ವಹಣೆ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು. ನಿರ್ವಹಣೆ ಬಹಳ ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಅಡಿಕೆ ತರ ನೀರ್ ಕೊಡ್ಲೇಬೇಕಾಗಿಲ್ಲ ಇದಕ್ಕೆ. ಅಡಿಕೆಗೆ ನಿಮ್ಗೆ ನೀರ್ ಕೊಡ್ಲಿಲ್ಲ ಅಂದ್ರೆ ಬೇಸಿಗೆಯಲ್ಲಿ 3-4 ದಿವಸದಲ್ಲಿ ನೀರ್ ಕೊಡ್ಲಿಲ್ಲ ಅಂದ್ರೆ ಗಿಡ ಸತ್ತು ಹೋಗ್ತದೆ. ಇದರಲ್ಲಿ ಹಾಗಿಲ್ಲ, ಇಡೀ ಬೇಸಿಗೆಯಲ್ಲಿ ನೀರ್ ಕೊಟ್ಟಿಲ್ಲ ಅಂದ್ರೂ ಕೂಡ ಬೆಳೆಯನ್ನು ಕೊಡುವಂತ ಬೆಲೆ. ಸೊ ರೈತರಿಗೆ ಇವೆಲ್ಲ ಮುಖ್ಯ ಸಮಸ್ಯೆಗಳು. ಒಂದೇದಾಗಿ ಮಾರುಕಟ್ಟೆಯಲ್ಲಿ ಬೆಲೆಯ ಸಮಸ್ಯೆ, ಇನ್ನೊಂದು ಕ್ರಾಪ್ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇಲ್ಲ, ಹಾಗೆ ಈ ಹಣ್ಣು ಹಾಳಾಗ್ತಾ ಇದೆಯಲ್ಲ, ಹಣ್ಣಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಅವ್ರಿಗೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ಕೆಲವು ಸಮಸ್ಯೆಗಳು ನಮ್ಮ ಗೋಡಂಬಿ ರೈತರಿಗೆ ಎದುರಿಸ್ತಿರುವಂತ ಕೆಲವು ಸಮಸ್ಯೆಗಳು.
2: ಓಕೆ, ಹಾಗಾದ್ರೆ ಸರ್, ಈಗ ಭವಿಷ್ಯದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಈ ಒಂದು ಗೋಡಂಬಿ ಬೆಳೆ ಅಭಿವೃದ್ಧಿಗೆ ಅವಕಾಶಗಳು ಏನೇನು ಇರುತ್ತೆ ಸರ್, ಇರ್ಬೋದು?
3: ಈಗ ಭಾರತ ಸರ್ಕಾರ ಮೊನ್ನೆ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ನಲ್ಲಿ ಗೋಡಂಬಿ ಬೆಳೆ ಅಭಿವೃದ್ಧಿಗಾಗಿಯೇ ಒಂದಷ್ಟು ಬಜೆಟ್ ಅನ್ನು ಎತ್ತಿಟ್ಟಿದೆ. ಹಾಗೆ ಕ್ಯಾಶ್ವ ಮಿಷನ್ ಅಂತ ಒಂದು ಈಗ ಸದ್ಯದಲ್ಲೇ ಬರ್ಲಿಕ್ಕಿದೆ ಈ ವರ್ಷದಿಂದಲೇ. ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೈತರಿಗೆ ಅವರು ಬೆಳೆಯನ್ನು ವಿಸ್ತರಿಸಲಿಕ್ಕೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು. ಹಾಗೆ ಮಾರುಕಟ್ಟೆ ವ್ಯವಸ್ಥೆಗೂ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ಬೀಜಗಳನ್ನು ಒಣಗಿಸ್ಲಿಕ್ಕೆ ಅದರ ಸ್ಟೋರ್ ಹೌಸ್ ಫೆಸಿಲಿಟಿಗೆ, ವೇರ್ ಹೌಸ್ ಫೆಸಿಲಿಟಿಗೆ, ಮತ್ತೆ ಹಣ್ಣಿನ ಸಂಸ್ಕರಣೆಗೆ ಅದನ್ನು ಕೂಡ ಸರ್ಕಾರ ಒಂದು ನಿಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ಡೆವಲಪ್ ಮಾಡುವ ಹಾಗೆ ಸರ್ಕಾರ ಅದಕ್ಕೆ ಹೊಸದಾಗಿ ಈ ಕ್ಯಾಶು ಮಿಷನ್ ಅನ್ನು ಶುರು ಮಾಡ್ತಾ ಇದೆ. ಅದರಲ್ಲಿ ರೈತರಿಗೆ ಹೆಚ್ಚಿನ ಆದಾಯ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಅದು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಸರ್ಕಾರದಿಂದ ಸಿಗ್ಲಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯ ಉಜ್ವಲವಾಗಿದೆ. ಯಾಕಂದ್ರೆ ಇದು ತಿನ್ನುವಂತ ಬೆಳೆ, ನಮ್ಮ ದೇಶಕ್ಕೆ ಬೀಜದ ಅಗತ್ಯ ತುಂಬಾ ಇದೆ, ಗೋಡಂಬಿ ಬೆಳೆಯ ಅಗತ್ಯ ತುಂಬಾ ಇದೆ. ಯಾಕಂದ್ರೆ 12 ಲಕ್ಷ ಟನ್ಗಳಷ್ಟು ನಾವು ಆಮದು ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಆಮದು ಸಿಗ್ಲಿಕ್ಕಿಲ್ಲ. ಹಾಗಾಗಿ ಸಂಸ್ಕರಣಾ ಸಂಸ್ಥೆಗಳು ಸಂಸ್ಕರಣಾ ಘಟಕಗಳು ಉಳಿಬೇಕಾದ್ರೆ ನಮ್ಮಲ್ಲಿನ ಗೋಡಂಬಿಯ ಬೆಳೆ ಹೆಚ್ಚಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲಾ ಸೌಕರ್ಯಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಕೊಡ್ಲಿಕ್ಕಿದೆ.
4: ಓಕೆ ಸರ್, ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ತೋಟಗಾರಿಕೆ ಇಲಾಖೆಯಿಂದ ಇರ್ಬೋದು, ಕೃಷಿ ಇಲಾಖೆಯಿಂದ ಇರ್ಬೋದು, ಈ ಡ್ರೋನ್ ಸಿಂಪಡಣೆಯ ಒಂದು ಪ್ರಯೋಗವನ್ನು ಮಾಡ್ತಾ ಇದಾರೆ. ಸೊ ಆ ರೀತಿನಲ್ಲಿ ನೋಡೋದಾದ್ರೆ ಗೋಡಂಬಿ ಬೆಳೆನಲ್ಲಿ ಡ್ರೋನ್ ಬಳಕೆ ಹೇಗಿದೆ ಸರ್, ಇದ್ರ ಸಾಧ್ಯ ಆಗತ್ತಾ ಹೇಗೆ ಸರ್?
3: ಖಂಡಿತ ಸಾಧ್ಯ ಇದೆ, ನಾವು ಅದನ್ನ ಸಾಧಿಸಿ ತೋರಿಸಿದ್ದೇವೆ. ಹಾಗೆ ಅದಕ್ಕೆ ತಂತ್ರಜ್ಞಾನವನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. SOP ಅಂತ ಹೇಳ್ತಾರಲ್ಲ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ನಮ್ಮ ಸಿಂಪಡಣೆ ಮಾಡಲಿಕ್ಕೆ ಡ್ರೋನ್ ಮೂಲಕ ನಾವು ಅದನ್ನು ಟೆಕ್ನಾಲಜಿ ಅಭಿವೃದ್ಧಿಪಡಿಸಿದ್ದೇವೆ. ಇಲ್ಲಿ ಒಂದು ಅನುಕೂಲ ಏನಂದ್ರೆ, ಒಂದು ಎಕರೆಗೆ ನೀವು ಬರೀ ಒಂದು 20-25 ನಿಮಿಷದಲ್ಲಿ ಒಂದು ಎಕರೆನ ಕವರ್ ಮಾಡಬಹುದು. ಆದ್ರೆ ನಿಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಿಮ್ಗೆ 2.5-3 ಗಂಟೆ ಬೇಕಾಗ್ತದೆ ಒಂದು ಎಕರೆ ಕವರ್ ಮಾಡ್ಲಿಕ್ಕೆ. ಅದೊಂದು. ಇನ್ನೊಂದು, ನೀರಿನ ಉಳಿತಾಯ ಹೆಚ್ಚು ಕಮ್ಮಿ 90% ನೀರಿನ ಉಳಿತಾಯ ಆಗ್ಲಿಕ್ಕಿದೆ, 50%

0: ಔಷಧಿಯ ಉಳಿತಾಯ ಆಗ್ಲಿಕ್ಕಿದೆ, ಹಾಗೆ ವಾತಾವರಣದಲ್ಲಿ ಔಷಧಿಯ ಪ್ರಮಾಣ ಕಮ್ಮಿ ಆಗ್ಲಿಕ್ಕಿದೆ ಡ್ರೋನ್ನಿಂದ. ಹಾಗಾಗಿ ಡ್ರೋನ್ ಬಳಕೆ ತುಂಬಾ, ಇದು ನಿಮ್ಮ ಕೀಟಬಾಧೆಗೆ ಸ್ಪ್ರೇ ಮಾಡಲಿಕ್ಕೆ, ಹಾಗೆ ಈ ಲಘು ಪೋಷಕಾಂಶ ಸ್ಪ್ರೇ ಮಾಡಲಿಕ್ಕೆ ತುಂಬಾ ಅನುಕೂಲವಾಗಿದೆ ಡ್ರೋನ್ ಮೂಲಕ. ಅತಿ ಕಡಿಮೆ ನೀರಿನಲ್ಲಿ, ಅತಿ ಕಡಿಮೆ ಅವಧಿಯಲ್ಲಿ ನೀವು ಈ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಬಹುದಾಗಿದೆ. ಇದು ಡ್ರೋನ್ನ ಬಳಕೆ ಖಂಡಿತವಾಗಿ ಸಾಧ್ಯ ಇದೆ. ನಾವು ಕೂಡ ತುಂಬಾ ಡೆಮಾನ್ಸ್ಟ್ರೇಷನ್ ಕೂಡ ನಾವು ಮಾಡಿದ್ದೇವೆ ರೈತರ ಹೊಲದಲ್ಲಿ, ಈ ಒಂದು ಸಿಂಪರಣೆ ಮಾಡಿ, ಅದರಲ್ಲಿ ಇಳುವರಿ ಕೂಡ ಜಾಸ್ತಿ ಆಗಿದೆ.
1: ಓಕೆ ಸರ್, ಖಂಡಿತ ನೀವು ಹೇಳುವಂತಹ ಮಾತು ನಿಜ ಆಗುತ್ತೆ. ಯಾಕೆಂದ್ರೆ ಈಗ ಕೃಷಿ ಬೆಳೆಯ ಜೊತೆಗೆ ತಂತ್ರಜ್ಞಾನ ಕೂಡ ಇನ್ಕ್ಲೂಡ್ ಆದಾಗ ಒಳ್ಳೆಯ ಒಂದು ಬೆಳೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಒಂದು ಉತ್ತಮ ಇಳುವರಿಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ತಂತ್ರಜ್ಞಾನ ಅಳವಡಿಸ್ಕೊಂಡಾಗ ರೈತರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಸರ್. ಹಾಗೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರೆಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಗೆ ಸಂಬಂಧಪಟ್ಟಂತೆ ಗೋಡಂಬಿ ಕೃಷಿನಲ್ಲಿ ಯಾವ್ಯಾವ ರೀತಿ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೋದು, ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಾಗ ನಮ್ಮ ಕೃಷಿನಲ್ಲಿ ಯಾವ ರೀತಿಯ ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಕೂಡ ಮಾಹಿತಿಗಳನ್ನು ತಿಳಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಯ ಬೆಳೆಯ ಬಗ್ಗೆ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜೆ ದಿನಕರ ಅಡಿಗ ಸರ್. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ, ಒಂದು ಮಾರುಕಟ್ಟೆ ವ್ಯವಸ್ಥೆಯಿಂದ ಹಿಡಿದು ನಾವು ಗೋಡಂಬಿ ಹಣ್ಣಿನ ಸಂಸ್ಕರಣೆಗೆ ಯಾವ್ಯಾವ ರೀತಿಯ ಅವಕಾಶಗಳಿದೆ, ಅಷ್ಟೇ ಅಲ್ಲದೆ ರೈತರು ಎದುರಿಸಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳೇನಿದೆ, ಜೊತೆಗೆ ಈ ಅವರು ಬೆಳೆದಿರುವಂತಹ ಬೆಳೆಯ ಭವಿಷ್ಯಕ್ಕೆ ತಂತ್ರಜ್ಞಾನದ ವ್ಯವಸ್ಥೆ ಕೂಡ ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಸರ್, ಈಗ ಗೋಡಂಬಿ ಹಣ್ಣಿನ ತಿರುಳಿನ ಸಂಸ್ಕರಣಾ ತಂತ್ರಜ್ಞಾನ ಹೇಗಿದೆ, ಅದ್ರ ಬಗ್ಗೆ ವಿವರಿಸಬಹುದಾ ಸರ್?
3: ತಿರುಳಿನ ಸಂಸ್ಕರಣೆ ಹೆಚ್ಚಾಗಿ ಈಗ ನಮ್ಮಲ್ಲಿ ಮೂರು ವಿಧಾನ ಇದೆ. ಒಂದು ಡ್ರಮ್ ರೋಸ್ಟಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಆಯಿಲ್ ಬಾತ್ ರೋಸ್ಟಿಂಗ್, ಮತ್ತೆ ಸ್ಟೀಮ್ ರೋಸ್ಟಿಂಗ್ ಅಂತ ಹೇಳ್ತೀವಿ. ಮೂರು ವಿಧಾನ ಇದೆ. ನೀವು ಬೀಜವನ್ನು ಒಣಗಿಸಿದ ನಂತರ ಈ ಮೂರು ವಿಧಾನದಲ್ಲಿ ನೀವು ತಿರುಳನ್ನ ಸಂಸ್ಕರಣೆ ಮಾಡಬಹುದು. ಈಗ ಆಯಿಲ್ ಬಾತ್ ರೋಸ್ಟಿಂಗ್ ನಮ್ಮ ದೇಶದಲ್ಲಿ ಇಲ್ಲ, ಅದು ಬ್ರೆಜಿಲ್ನಲ್ಲಿ ಇದೆ. ಮತ್ತೆ ಡ್ರಮ್ ರೋಸ್ಟಿಂಗ್ ಕೆಲವೊಂದು ಕಡೆಯಲ್ಲಿ ಇದೆ, ಯಾಕಂದ್ರೆ ಇತ್ತೀಚೆಗೆ ಅದರ ಬಳಕೆ ತುಂಬಾ ಕಮ್ಮಿ ಆಗ್ತಾ ಇದೆ. ಮುಂಚೆ ಇತ್ತು. ಡ್ರಮ್ ರೋಸ್ಟಿಂಗ್ ನ ಒಂದು ಅನಾನುಕೂಲ ಅಂದ್ರೆ ಇದು ವಾತಾವರಣದ ಕಲುಷಿತಗೊಳ್ಳಿಕೆ ಜಾಸ್ತಿ, ಇದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ಮತ್ತೆ ಆಮೇಲೆ ಇದರಲ್ಲಿ ನಿಮ್ಮ ತಿರುಳು ಸ್ವಲ್ಪ ಸುಟ್ಟಾಗ್ತದೆ ಡ್ರಮ್ ರೋಸ್ಟಿಂಗ್ ನಲ್ಲಿ, ಆದ್ರೆ ನಿಮ್ಮ ಸ್ಟೀಮ್ ರೋಸ್ಟಿಂಗ್ ನಲ್ಲಿ ಆತರ ಆಗುದಿಲ್ಲ. ಹಾಗಾಗಿ ಎಲ್ಲಾ ಫ್ಯಾಕ್ಟರಿ, ಹೆಚ್ಚಿನ ಫ್ಯಾಕ್ಟರಿ ಅವರು ಕಮರ್ಷಿಯಲ್ ಆಗಿ ಸ್ಟೀಮ್ ರೋಸ್ಟಿಂಗ್ ಪದ್ಧತಿಯನ್ನು ಉಪಯೋಗಿಸ್ತಾ ಇದ್ರು. ಇಲ್ಲಿ ಬಾಯ್ಲರ್ ಇರ್ತದೆ, ಬಾಯ್ಲರ್ ನಿಂದ ನಿಮ್ಗೆ ಉಗಿ ಬರ್ತದೆ, ಸ್ಟೀಮ್ ಅಂತ ಹೇಳ್ತಿರಲ್ಲ, ಆ ಸ್ಟೀಮ್ ಮೂಲಕ ಬೀಜವನ್ನು ಬೇಯಿಸ್ತಾರೆ. ಸುಮಾರು ಒಂದು ಹೈ ಪ್ರೆಷರ್ ನಲ್ಲಿ ಬೇಯಿಸ್ತಾರೆ, ನಿಮ್ಗೊಂದು 120 PSI ಪ್ರೆಷರ್ ನಲ್ಲಿ ಬೇಯಿಸಿದಾಗ ಸೊ ಅರ್ಧ ಗಂಟೆ ಒಳಗಡೆ ನಿಮ್ಮ ಎಲ್ಲ ಪ್ರಕ್ರಿಯೆ ಬೆಂದು ಬೇಯುವ ಪ್ರಕ್ರಿಯೆ ಮುಗಿದೋಗ್ತದೆ. ಹಾಗೆ ಮಾಡಿದಾಗ ಅದರ ಹೊರಕವಚ ಇದೆಯಲ್ಲ, ತಿರುಳಿನ ಹೊರಕವಚ, ಬೀಜದ ಹೊರಕವಚ, ಅದು ಸಡಿಲಗೊಂಡು ಬಿಡಿಸ್ಲಿಕ್ಕೆ ಶುರುವಾಗ್ತದೆ. ಇದನ್ನ ಆಮೇಲೆ ನೆಲದ ಮೇಲೆ ಹರಡಿ ಒಂದು 8-12 ಗಂಟೆ ಕಾಲ ಹರಡಿ, ಆಮೇಲೆ ಎಲ್ಲ ಅದರ ಪಸೆ ಅಂಶ ಹೋದ್ಮೇಲೆ ಅದನ್ನ ನಾವು ಶೆಲ್ಲಿಂಗ್ ಅಂತ ಏನ್ ಕರಿತೀವಿ, ಶೆಲ್ಲಿಂಗ್ ಮಿಷನ್ಗೆ ಹಾಕ್ತೀವಿ. ಒಂದೇ ಮ್ಯಾನ್ಯುವಲ್ ಇದೆ, ಫುಲ್ಲಿ ಮೆಕನೈಸ್ಡ್ ಕೂಡ ಇದೆ ಶೆಲ್ಲಿಂಗ್. ಮ್ಯಾನ್ಯುವಲ್ ಅಲ್ಲಿ ನಿಮ್ಗೆ ಜಾಸ್ತಿ ಔಟ್ಪುಟ್ ಬರೋದಿಲ್ಲ, ಈಗ ಲೇಬರ್ ಕೂಡ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲ ಹೆಚ್ಚಾಗಿ ಸೆಮಿ ಮೆಕನೈಸ್ಡ್ ಇಲ್ಲ ಫುಲ್ಲಿ ಮೆಕನೈಸ್ಡ್ ಶೆಲ್ಲಿಂಗ್ ವಿಧಾನಕ್ಕೆ ಹೋಗ್ತಾರೆ. ಶೆಲ್ಲಿಂಗ್ ಆದ್ಮೇಲೆ ತಿರುಳನ್ನು ಸ್ಕೂಪ್ ಮಾಡಿ ಹೊರಗೆ ತೆಗಿತಾರೆ. ತೆಗೆದ ನಂತರ ಆ ತಿರುಳುಗಳನ್ನು ನೀವು ಓವನ್ ಅಲ್ಲಿ ಒಣಗಿಸ್ಬೇಕಾಗ್ತದೆ, ಯಾಕಂದ್ರೆ ತಿರುಳಿನ ಹೊರಗೆ ಕೂಡ ಒಂದು ಸಿಪ್ಪೆ ಇರ್ತದೆ, ಅದನ್ನ ಚೆಷ್ಟ ಅಂತ ಕರಿತೀವಿ. ಅದನ್ನ ನೀವು ಈಗ ಈ ಓವನ್ ಅಲ್ಲಿ ಒಣಗಿಸಿದ ನಂತರ ಆ ತಿರುಳನ್ನು ಹೊರತೆಗೆದು ನಂತರ ಆ ತಿರುಳಿನ ಹೊರಸಿಪ್ಪೆಯನ್ನು ಕೂಡ ತೆಗಿತಾರೆ. ಆ ತೆಗೆದ ನಂತರ ನಿಮ್ಗೆ ಅದರ ಈಗ ಮೊದಲು ಬೀಜದಲ್ಲಿ 8%ನಷ್ಟು ಮಾಯಿಶ್ಚರ್ ಇರ್ತದೆ, ಆಮೇಲೆ ನಿಮ್ಮ ಪ್ರೊಸೆಸಿಂಗ್ ಮಾಡಿದ ನಂತರ ಅದೊಂದು 4-5% ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಈಗ ನಿಮ್ಮ ಆಮೇಲೆ ಈ ಸಿಪ್ಪೆಯ ತಿರುಳು ಅಂತ ಹೇಳಿ ನಾವು ಏನ್ ಹೇಳಿದಿವಲ್ಲ ಟೆಸ್ಟ್, ಅದು ತೆಗಿಲಿಕ್ಕೆ ಮ್ಯಾನ್ಯುವಲ್ ಮೆಥಡ್ ಅಂತ ಒಂದಿದೆ, ಇನ್ನೊಂದು ನಿಮ್ಮ ಫುಲ್ಲಿ ಮೆಕನೈಸ್ಡ್ ಮೆಥಡ್. ಮೆಕನೈಸ್ಡ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಅದು ಪೂರ್ತಿ ಯಾಂತ್ರಿಕತವಾಗಿದೆ, ಯಾಕಂದ್ರೆ ಮ್ಯಾನ್ಯುವಲ್ ಮೆಥಡ್ ನಲ್ಲಿ ನಿಮ್ಗೊಂದು ಹತ್ರ ಒಂದು 12-15 kg ಒಬ್ರು ತೆಗೆದ್ರೆ ಒಂದ್ ದಿವಸಕ್ಕೆ ಸಿಪ್ಪೆ. ಮೆಕನೈಸ್ಡ್ ಮೆಥಡ್ ಅಲ್ಲಿ ನಿಮ್ಗೆ 200 kg ಇಂದ 300 kg ವರೆಗೆ ಸುಲಭದಲ್ಲಿ ಒಂದು ಗಂಟೆಯಲ್ಲಿ ತೆಗಿಬಹುದಾಗಿದೆ. ಆದರೆ ನಿಮ್ಮ ಈ ಫ್ಯಾಕ್ಟ್ರಿಯಲ್ಲಿ ಬರುವಂತ

0: ಬೀಜದ ಅವಕಾಶ ಎಷ್ಟಿದೆ ಅದನ್ನು ನೋಡಿ ಅದು ಮ್ಯಾನ್ಯುವಲ್ ಗೆ ಹೋಗ್ಬೋದಾ ಅಥವಾ ಸೆಮಿ ಮೆಕನೈಸ್ಡ್ ಹೋಗ್ಬೋದಾ ಇಲ್ಲ ಮೆಕನೈಸ್ಡ್ ಗೆ ಹೋಗ್ಬೋದು ಅಂತ ತಿಳಿಬಹುದು. ಈ ತಿರುಳನ್ನು ಆಮೇಲೆ ತಿರುಳಿನ ಹೊರಸಿಪ್ಪೆಯನ್ನು ತೆಗೆದ ನಂತರ ಅದನ್ನ ಗ್ರೇಡಿಂಗ್ ಮಾಡ್ತಾರೆ. ಈ ಪ್ರೊಸೆಸಿಂಗ್ ಮಾಡುವ ಮುಂಚೆನೆ ಬೀಜವನ್ನು ಬೇರೆ ಬೇರೆ ಗಾತ್ರದಲ್ಲಿ ಗ್ರೇಡಿಂಗ್ ಮಾಡಿ ಆಮೇಲೆ ಇದನ್ನು ಬಾಯ್ಲ್ ಮಾಡ್ತಾರೆ. ಹಾಗಾದಾಗ ಮುಂದಿನ ಗ್ರೇಡಿಂಗ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಈ ಗ್ರೇಡಿಂಗ್ ನಲ್ಲಿ ಒಂದು 23 ಈಗ ನಮ್ಮ ಗ್ರೇಡ್ಗಳಿದೆ, ಇಂಟರ್ನ್ಯಾಷನಲ್ ಗ್ರೇಡ್ಗಳಿದೆ. ಅದರಲ್ಲಿ WW ಅಂದ್ರೆ ವೈಟ್ ಹೋಲ್ಸ್ ಅಂತ ಕರಿತೀವಿ, WW180 ಇದು ದೊಡ್ಡ ಬೀಜದ್ದು, ದೊಡ್ಡ ತಿರುಳಿದ್ದು, ಅದು ಸುಮಾರು ಈ ವೈಟ್ ಹೋಲ್ಸ್ ಅಂತ ಕರೀತಾರೆ, ಅದಕ್ಕೆ ಹೈಯೆಸ್ಟ್ ಪ್ರೈಸ್ ಇರ್ತದೆ ಮಾರ್ಕೆಟ್ ನಲ್ಲಿ. ನಿಮ್ಗೆ WW180 ಅಂದ್ರೆ 1 ಪೌಂಡ್ ನಲ್ಲಿ 180 ಇಡೀ ತಿರುಳನ್ನು ಇದೆ ಅಂತ ಅರ್ಥ. ಇನ್ನೊಂದು ಅದರ ನೆಕ್ಸ್ಟ್ ಬರೋದು WW210, ಇನ್ನೊಂದು 240 ಅಂತ ಇದೆ, ಇನ್ನೊಂದು 320 ಇದೆ, 400 ಇದೆ, ಹೀಗೆ. ಆಮೇಲೆ ಎರಡು ಪೀಸ್ ಅನ್ನು ಜಂಬೋ ಹಾಫ್ ಅಂತ ಕರೀತಾರೆ, 4 ಪೀಸ್ ಇದ್ರೆ ಲಾರ್ಜ್ ವೈಟ್ ಪೀಸಸ್ ಅಂತಾರೆ, 8 ಪೀಸ್ ಇರ್ತದೆ ಸ್ಮಾಲ್ ವೈಟ್ ಪೀಸಸ್. ಆಮೇಲೆ ಕೊನೆಗೆ ಒಂದು ಸಣ್ಣ ಸಣ್ಣ ತುಣುಕು ಬರ್ತದೆ, ಅದನ್ನ ಬೇಬಿ ಬಿಟ್ಸ್ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲಾ ಗ್ರೇಡ್ಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಇದೆ. ನೀವು ಕಾಜು ಕತ್ಲಿ ಮಾಡಕ್ಕೆ ಸಣ್ಣ ಪೀಸ್ಗಳು ಬಹಳ ಒಳ್ಳೇದು. ಆಮೇಲೆ ನೀವು ಅಡುಗೆಯಲ್ಲಿ ಬೆಳೆಸಲಿಕ್ಕೆ ಕೇಸರಿ ಬಾತ್ ಮಾಡುವಾಗ ಪಾಯಸ ಹಾಕುವಾಗ 4 ಪೀಸ್ ಇಲ್ಲ 8 ಪೀಸ್ ಇದು ಹಾಕ್ಲಿಕ್ಕೆ ಸುಲಭ ಆಗ್ತದೆ. ಆದ್ರೆ ಹಾಗೆ ಟೇಬಲ್ ಮೇಲೆ ಇಟ್ಟು ನಿಮ್ಗೆ ಡ್ರೈ ಫ್ರೂಟ್ ಅಂತ ಕೊಡ್ಲಿಕ್ಕೆ ನಿಮ್ಮ ಹೋಲ್ ಗ್ರೇಡ್ ಬೇಕು. ಸೊ ಈ ರೀತಿಯಲ್ಲಿ ಗ್ರೇಡಿಂಗ್ ಮಾಡಿ ಆಮೇಲೆ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಮಾಡುವಾಗ ಮುಂಚೆ ಟಿನ್ ಡಬ್ಬಗಳಲ್ಲಿ ಮಾಡ್ತಾ ಇದ್ದಾರೆ. ಟಿನ್ ಡಬ್ಬಗಳಲ್ಲಿ ಪ್ಯಾಕಿಂಗ್ ಮಾಡುವಾಗ ಏನ್ ಮಾಡ್ತಾರೆ, ಅದಕ್ಕೆ ಒಂದು ಗ್ಯಾಸ್ ಅನ್ನು ಸೇರಿಸ್ತಾರೆ. ಮುಂಚೆ ಕಾರ್ಬನ್ ಡೈಆಕ್ಸೈಡ್ ಸೇರಿಸ್ತಾ ಇದ್ದಾರೆ, ಈಗ ನೈಟ್ರೋಜನ್ ಫ್ಲಷಿಂಗ್ ಅಂತ ಹೇಳ್ತಾರೆ. ಸೊ ನೈಟ್ರೋಜನ್ ಗ್ಯಾಸ್ ಅನ್ನು ಸೇರಿಸಿ ಪ್ಯಾಕಿಂಗ್ ಮಾಡ್ತಾರೆ. ಮಾಡಿದಾಗ ಅದರಲ್ಲಿ ಯಾವುದೇ ಒಂದು ಸ್ಟೋರೇಜ್ ಪೆಸ್ಟ್ ಹುಳುಗಳಾಗುವ ಸಾಧ್ಯತೆ ಕಡಿಮೆ ಇರ್ತದೆ. ಈಗ ನಿಮ್ಮ ಪ್ಲಾಸ್ಟಿಕ್ ಸ್ಟೋರೇಜ್ ಬಾಕ್ಸಸ್ ಬಂದಿದೆ, ನಿಮ್ಮ ಪ್ಲಾಸ್ಟಿಕ್ ಟಬ್ ತರ ಬರ್ತದೆ, ಅದರಲ್ಲಿ ಬೀಜವನ್ನು ಹಾಕಿ ಈಗ ಅದಕ್ಕೆ ನೈಟ್ರೋಜನ್ ಗ್ಲಾಸ್ ಫ್ರಶಿಂಗ್ ಮಾಡಿ ಆ ರೀತಿಯಲ್ಲಿ ಅದನ್ನ ಸ್ಟೋರೇಜ್ ಮಾಡುವಂಥದ್ದು ಇತ್ತೀಚಿನ ವಿಧಾನ. ಇದರಲ್ಲಿ ಸಂಸ್ಕರಣಾ ತಂತ್ರಜ್ಞಾನದಲ್ಲಿ ನಮ್ಮಲ್ಲಿ ಈ ಕೆಲಸದ ಆಳುಗಳು ಜಾಸ್ತಿ ಇರೋದ್ರಿಂದ 1 ಕೆಜಿ ತಿರುಳಿಗೆ ಹೆಚ್ಚಿನ ಸಂಸ್ಕರಣಾ ಕಾಸ್ಟ್ ಬೀಳ್ತಾ ಇದೆ. ಆದ್ರೆ ವಿಯೆಟ್ನಾಂ ಅಂತ ಕಡೆಯಲ್ಲಿ ಇದು ಫುಲ್ಲಿ ಮೆಕನೈಸ್ಡ್ ಆದಾಗ ತಿರುಳಿನ ಸಂಸ್ಕರಣಾ ವೆಚ್ಚ ಗಣನೀಯವಾಗಿ ಕಮ್ಮಿ ಆಗ್ತದೆ.
1: ಓಕೆ, ಸೊ ಹಾಗೇನೆ ಸರ್, ಕೊನೆಯದಾಗಿ ಈಗ ನಿಮ್ಮ ಕ್ಯಾಶು ರಿಸರ್ಚ್ ಸೆಂಟರ್ ಮೂಲಕ ಸೊ ಗೋಡಂಬಿ ಬೆಳೆ ಅಭಿವೃದ್ಧಿಗೆ ನೀಡ್ತಾ ಇರುವಂತಹ ಕೊಡುಗೆಗಳೇನಿದೆ ಹೇಳ್ಬೋದು ಸರ್?
0: ಮೊದಲನೇದಾಗಿ ಸಂಶೋಧನೆ ಮೂಲಕ ನಾವು ಹಲವಾರು ತಳಿಗಳನ್ನು ಮಾಡಿದ್ದೇವೆ. ಆ ಎಲ್ಲಾ ತಳಿಗಳನ್ನು ನಾವು ಈಗ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ನಟ್ ಅಂಡ್ ಕೋಕೋ ಡೆವಲಪ್ಮೆಂಟ್ ಅಂತ ಕೊಚ್ಚಿನ್ ನಲ್ಲಿ ಹೊಂದಿದೆ. ಅದು ಅಭಿವೃದ್ಧಿಗೆ ಹಣಕಾಸು ನೀಡುವಂತಹ ಸಂಸ್ಥೆ. ಅವರ ಹಣಕಾಸು ಸಹಯೋಗದೊಂದಿಗೆ ನಾವು ರೈತರ ಹೊಲಗಳಲ್ಲಿ ಹೊಸ ತಳಿಗಳ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೇವೆ. ಮಾಡಿ ರೈತರಿಗೆ ಅದರ ಅನುಕೂಲವನ್ನು ತೋರಿಸಿ ಆಮೇಲೆ ಆ ತಳಿಯ ಬಗ್ಗೆ ನಾವು ಹೆಚ್ಚಿನ ಪ್ರಚಾರ ಮಾಡ್ತೇವೆ. ಅದು ಒಂದು. ಆಮೇಲೆ ಈಗ ನಮ್ಮಲ್ಲಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ. ಅದರಲ್ಲಿ ಯಾವ್ದಾದ್ರೂ ನವ ಉದ್ಯಮ ಶುರು ಮಾಡ್ಬೇಕಂತ ಇರುವವರು ನಮ್ಮಲ್ಲಿ ಬಂದಾಗ 3 ದಿವಸದ ಟ್ರೈನಿಂಗ್ ಅಂತ ತರಬೇತಿ ನಾವು ಕೊಡ್ತಾ ಇದೀವಿ. ತರಬೇತಿಯಲ್ಲಿ ಅವರಿಗೆ ಪ್ರತಿಯೊಬ್ಬರಿಗೂ ಒಂದು 80-80 ಕೆಜಿ ಅಷ್ಟು ಕಚ್ಚಾ ಬೀಜ ಕೊಟ್ಟು ಅದನ್ನು ಅವರೇ ಸಂಸ್ಕರಣೆ ಮಾಡುವ ಹಾಗೆ ತರಬೇತಿ ಕೊಟ್ಟು ಅವರು ಮತ್ತೆ ತರಬೇತಿಯನ್ನು ಪಡೆದ ನಂತರ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಈಗ ಹಣಕಾಸಿನ ಸಹ ಎಲ್ಲೆಲ್ಲಿ ಸಿಗ್ತದೆ ಅಂತ ಹೇಳಿ ಆಮೇಲೆ ಅದಕ್ಕೆ ಏನೇನು ಮೆಷಿನರಿ ಬೇಕು ಅದರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟು ಅವರೊಂದು ನವ ಉದ್ಯಮವನ್ನು ಶುರು ಮಾಡಲಿಕ್ಕೆ ನಾವು ಎಲ್ಲಾ ರೀತಿಯ ಒಂದು ಸಪೋರ್ಟ್ ಅನ್ನು ಕೊಡ್ತಾ ಇದ್ದೀವಿ. ಆಮೇಲೆ ನವ ಉದ್ಯಮ ಶುರು ಮಾಡಿದ ನಂತರ ಮತ್ತೆ ಏನಾದರೂ ಅವರಿಗೆ ಸಮಸ್ಯೆ ಬಂದ್ರೆ ಅದಕ್ಕೆ ನಮ್ಮ ವಿಜ್ಞಾನಿಗಳು ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. ಹಾಗೆ ಅದೇ ತರ ಗೇರು ಹಣ್ಣಿನ ಸಂಸ್ಕರಣೆಗೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ನವೋದ್ಯಮ ಶುರು ಮಾಡುವವರಿಗೂ ಕೂಡ ನಾವು ಸಹಾಯವನ್ನು ನೀಡ್ತಾ ಇದ್ದೇವೆ. ಮತ್ತೆ ಈ ಡ್ರೋನ್ಗಳ ಮೂಲಕ ಹಲವಾರು ರೈತರ ತೋಟಗಳಲ್ಲಿ ನಾವು ಈ ಸ್ಪ್ರೇ ಮಾಡಿಬಿಟ್ಟು ಅದರ ಲಘು ಪೋಷಕಾಂಶ ಇರ್ಬೋದು ಅಥವಾ ನಿಮ್ಮ ಕೀಟನಾಶಕ ಇರ್ಬೋದು ಮಾಡಿ ಅದನ್ನು ಕೂಡ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ಡ್ರೋನ್ ತಂತ್ರಜ್ಞಾನದ ಇಂಪಾರ್ಟೆನ್ಸ್ ಅನ್ನು ರೈತರಿಗೆ ಹೇಳ್ತಾ ಇದ್ದೀವಿ. ಹಾಗೆ ಮತ್ತೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗೇರು ಗಿಡಗಳನ್ನು ಸುಮಾರು ವರ್ಷಕ್ಕೆ 3-4 ಲಕ್ಷದಷ್ಟು ಗೇರು ಗಿಡಗಳನ್ನು ನಾವು ರೈತರಿಗೆ ವಿತರಣೆ ಮಾಡ್ತೀವಿ. ರೈತರಿಗೆ ಹಾಗೂ ರೈತೋಪಯೋಗಿ ಸಂಸ್ಥೆಗಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಮತ್ತೆ ಯಾವ್ದಾದ್ರೂ ಸಮಸ್ಯೆಗಳು ಅವರ ಇದರಲ್ಲಿ ಬೇಸಾಯದಲ್ಲಿ ಬಂದಾಗ ಅದಕ್ಕೂ ಕೂಡ ನಾವು ಶೀಘ್ರವಾದ ಪರಿಹಾರವನ್ನು ನೀಡ್ತಾ ಇದ್ದೇವೆ. ಮತ್ತೆ ಆ್ಯಪ್ಗಳ ಮೂಲಕ ಪರಿಹಾರ

0: ಹೇಳ್ತಾ ಇದ್ದೇವೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ನಾವು ಮಾಡಿದ್ದೇವೆ ಗೇರು ಬೆಳೆಗಾರರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೂಡ ಅವರ ಚರ್ಚೆಗೆ ಮುಕ್ತವಾದ ಅವಕಾಶವನ್ನು ನೀಡಿದ್ದೇವೆ. ಹೀಗೆ ಇವು ಕೆಲವೊಂದಿಷ್ಟು ನಮ್ಮ ಕೊಡುಗೆಗಳು ಗೋಡಂಬಿ ಬೇಸಾಯಕ್ಕೆ, ಗೋಡಂಬಿ ಅಭಿವೃದ್ಧಿಗೆ.
1: ಓಕೆ ಸರ್, ಈ ಒಂದು ಏನು ಗೋಡಂಬಿಯ ಬೆಳೆ ಕುರಿತಂತೆ ತುಂಬಾ ಚೆನ್ನಾಗಿ ರೈತರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರಿಗೆ ಏನೇನು ಅಗತ್ಯ ಇದೆ, ಸೊ ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳೇನು, ಎಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ 2 ದಿನಗಳ ಕಾಲ ಮಾಹಿತಿಯನ್ನು ತಿಳಿಸಿದ್ರಿ ಸರ್.
2: ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಅವರಿಗೆ ಯಾವುದೇ ಒಂದು ಮಾಹಿತಿ ಬೇಕಿದ್ರು ಕೂಡ ಮುಂದೆ ನಮ್ಮ ಗೋಡಂಬಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿಗೆ ಅವರು ಭೇಟಿ ಕೊಡಬಹುದು, ಅಥವಾ ನಮ್ಮ ವೆಬ್ಸೈಟ್ ಮೂಲಕ ಕೂಡ ಅವರು ಅದನ್ನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿದೆ. ಧನ್ಯವಾದಗಳು.
2: ಧನ್ಯವಾದಗಳು ಸರ್ ತಮಗೂ ಕೂಡ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಂಡ್ರಲ್ಲ ಗೋಡಂಬಿ ಕೃಷಿಯ ಬೆಳೆಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ವಿಚಾರಗಳನ್ನ ನೀವು ಕೇಳಬೇಕು ಅಂತ ಅನ್ಕೊಂಡಿದ್ರು, ಅದೆಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿಸಿದೀವಿ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿಗಳು ಬೇಕಾಯಿತು ಅಂತಂದ್ರೆ ಗೋಡಂಬಿ ಬೆಳೆ ನಿರ್ದೇಶನಾಲಯದ ವೆಬ್ಸೈಟ್ ಇದೆ, ಅಲ್ಲಿ ಕೂಡ ನೀವು ವಿಸಿಟ್ ಮಾಡಿ ನಿಮ್ಮ ವಿಚಾರಗಳನ್ನ ಅಲ್ಲಿ ಪ್ರಶ್ನೆ ಮಾಡಿ ಕೇಳಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ 2 ದಿನದ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686926 2790 9686096279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ರಣಬಿಸಿಲಿನ ಝಳ ತಂಪಾಗುವುದು ಯಾವಾಗ? ಹೌದು, ಬೇಸಿಗೆ ಕಾಲದಲ್ಲಂತೂ ಮೈಸುಡುವ ವಾತಾವರಣ. ಮಧ್ಯಾಹ್ನದ ಹೊತ್ತು ರಸ್ತೆಗಳಲ್ಲಿ ಓಡಾಡತೊಡಗಿದರೆ ರಣರಣ ಬಿಸಿಲಿನ ಝಳ ಮೈಯಲ್ಲಿ ಬೆವರಿಳಿಸುತ್ತದೆ. ಅಷ್ಟೇ ಅಲ್ಲ, ಬಿಸಿ ಗಾಳಿ ಮೈಗೆ ಸೋಕಿ ಜ್ವರ ಬಂದಂಥ ಅನುಭವವಾಗುತ್ತದೆ. ತಾಪವನ್ನು ಅಳತೆ ಮಾಡಿದರೆ ದಿನದ ಗರಿಷ್ಠ ಉಷ್ಣಾಂಶ 38-40 ಡಿಗ್ರಿ ಸೆಲ್ಸಿಯಸ್ ತಲುಪುವ ಭರವಸೆ ಇದೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅತಿವೃಷ್ಟಿ, ಪ್ರವಾಹ, ಮೈಕೊರೆವ ಚಳಿ, ಹೆಪ್ಪುಗಟ್ಟುವ ನದಿಗಳು ಇವೆಲ್ಲವುಗಳನ್ನು ನಾವು ನೋಡುತ್ತಿದ್ದೇವೆ. ಅವುಗಳ ಜೊತೆಗೆ ಬಿರುಬಿಸಿಲು, ಚಂಡಮಾರುತಗಳ ಹಾವಳಿಯನ್ನು ನಾವು ನೋಡಿದ್ದೇವೆ. ವಾತಾವರಣದ ಈ ಎಲ್ಲ ವಿದ್ಯಮಾನಗಳನ್ನು ವಾಯುಗುಣ ಬದಲಾವಣೆ ಎಂದೇ ಕರೆಯುತ್ತೇವೆ. ಕೇವಲ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಮಾತ್ರವಲ್ಲ, ಇಡೀ ಜಗತ್ತಿನ ವಿದ್ಯಮಾನವಿದು. ವಿಶೇಷವಾಗಿ ಉಷ್ಣವಲಯದ ದೇಶಗಳಾದ ಮಧ್ಯ ಪ್ರಾಚ್ಯ ರಾಷ್ಟ್ರಗಳಾದ ದುಬೈ, ಇರಾನ್, ಇರಾಕ್, ಪಾಕಿಸ್ತಾನ್, ಸಿರಿಯಾ ಮುಂತಾದ ದೇಶಗಳಲ್ಲಿ ಜನ ಬದುಕುವುದೇ ದುಸ್ತರವಾಗಿದೆ. ಬೇಸಿಗೆ ಬಿಸಿಲು ಎಂದರೇನು ಎಂಬುದನ್ನು ನಾವು ಆ ದೇಶದಲ್ಲಿ ಓಡಾಡಿದಾಗ ಮಾತ್ರ ನಮಗೆ ತಿಳಿಯುತ್ತದೆ. ಏಕೆಂದರೆ ಅವರು ಬಿಸಿಲನ್ನು ಅನುಭವಿಸಿರುತ್ತಾರೆ. ಹಾಗಾಗಿ ಯಾವಾಗಲೂ ಅವರು ಹವಾನಿಯಂತ್ರಿತ ಕೊಠಡಿಗಳಲ್ಲೇ ಬದುಕಬೇಕಾಗುತ್ತದೆ. ಅರಲ್ನಂಥ ಸಮುದ್ರ ಈಗಾಗಲೇ ಸಂಪೂರ್ಣ ಬತ್ತಿ ಹೋಗುವ ಹಂತದಲ್ಲಿದೆ. ನದಿಗಳ ನೀರಂತೂ ಸಂಪೂರ್ಣ ತಳ ಕಂಡಿದೆ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್, ಟೆಲ್ ಅವಿವ್, ಇಸ್ತಂಬೂಲ್, ಕರಾಚಿ, ಕೈರೋ ಇಂತಹ ದೊಡ್ಡ ದೊಡ್ಡ ಪಟ್ಟಣಗಳ ಜನ ಸಮುದ್ರದ ನೀರನ್ನೇ ಶುದ್ಧೀಕರಣ ಮಾಡಿ ಕುಡಿಯುತ್ತಾರೆ. ಈ ದೇಶಗಳಲ್ಲಿ ಎಷ್ಟೋ ವರ್ಷಗಳಿಂದ ಜನ ನೀರನ್ನು ಕೊಂಡು ಕುಡಿಯುತ್ತಾರೆ. ಜಗತ್ತಿನಲ್ಲಿ ನೀರಿನ ಮಾರಾಟ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದಿದೆ. 1,000,000,000,000 ವಹಿವಾಟು

0: ನಡೆಸುತ್ತಿರುವ ಏಕೈಕ ವ್ಯವಹಾರ ಎಂದರೆ ನೀರಿನ ವ್ಯವಹಾರ. ಅಲ್ಲಿ ಅನೇಕ ಜಾಗಗಳಲ್ಲಿ ಹಿಮದ ಬೆಟ್ಟಗಳನ್ನೇ ಕರಗಿಸಲಾಗುತ್ತದೆ. ಇಂಥ ಪರಿಸ್ಥಿತಿ ಬಂದದ್ದಾದರೂ ಹೇಗೆ ಎಂದು ನಾವು ಆಲೋಚನೆ ಮಾಡಿದರೆ ಮನುಷ್ಯ ಮಾಡಿದ ತಪ್ಪುಗಳು ಕಣ್ಣಿಗೆ ಎದ್ದು ಕಾಣುತ್ತವೆ. ಈಗಾಗಲೇ ವ್ಯಾಪಕವಾಗಿ ಮರಗಿಡಗಳು ಕಾಣೆಯಾಗಿವೆ. ಅಳಿದುಳಿದ ಗಿಡಮರ, ಹಸಿರು ರಸ್ತೆಗಳು ಎಲ್ಲವೂ ಕಾಣೆಯಾಗಿವೆ. ಎಲ್ಲಿಯೂ ತಂಪಾದ ವಾತಾವರಣವೇ ಇಲ್ಲ. ಇದೆಲ್ಲ ನಾವು ಮಾಡಿದ ತಪ್ಪು ಎಂದು ನಮಗೆ ಅನಿಸತೊಡಗಿದೆ. ಸಹಜವಾಗಿ ಪ್ರಕೃತಿಯಲ್ಲಿ ಏರುಪೇರುಗಳನ್ನು ನಾವು ಕಾಣಬಹುದು. ಆಧುನಿಕತೆ ಬಂದ ಮೇಲೆ ನಮ್ಮ ಬದುಕು ಸಹಜವಾಗಿರದೆ ಕೃತಕವಾಗುತ್ತಿದೆ. ದೈಹಿಕ ಶ್ರಮ ಕಡಿಮೆಯಾಗಿದೆ. ಬಹುತೇಕ ಜನ ನಡೆದಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಕೆಲವರು ಪಾರ್ಕ್ನಲ್ಲಿ ಓಡಾಡುವುದನ್ನು ಬಿಟ್ಟರೆ ಉಳಿದಂತೆ ಎಲ್ಲರೂ ವಾಹನಗಳ ಸವಾರರಾಗಿದ್ದಾರೆ. ಬೈಕು, ಸ್ಕೂಟರು, ಕಾರುಗಳ ಭರಾಟೆ ಎಲ್ಲೆಲ್ಲೂ ಕಂಡುಬರುತ್ತದೆ. ಪಟ್ಟಣಗಳಲ್ಲಿ ವಾಹನಗಳ ದಟ್ಟಣೆಯನ್ನು ನೋಡಿ ನಮಗೆ ಅಚ್ಚರಿಯಾಗುತ್ತದೆ. ಕಚೇರಿಗಳಲ್ಲಿ ಕೆಲಸ ಮಾಡುವವರು ತಮ್ಮ ಸಮಯವನ್ನು ಬಹುತೇಕ ಟ್ರಾಫಿಕ್ ಜಾಬ್ನಲ್ಲಿ ಕಳೆದುಕೊಳ್ಳುತ್ತಾರೆ. ಬಿಸಿಗಾಳಿ, ಬೆವರಳಿಯುವ ಸ್ಥಿತಿ, ಹೊರಗಿನ ಕರ್ಕಶ ಧ್ವನಿ ಮನುಷ್ಯನನ್ನು ಕುಗ್ಗಿಸಿ ಹೋಗುವಂತೆ ಮಾಡುತ್ತದೆ. ಮನುಷ್ಯ ತನ್ನ ಮೇಲಾಗುವ ಪರಿಣಾಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೃತಕ ಮಾರ್ಪಾಡುಗಳಿಂದ ಸರಿದೂಗಿಸಿಕೊಂಡಿದ್ದಾನೆ. ಹವಾನಿಯಂತ್ರಿತ ಕಾರು, ಕೊಠಡಿಗಳು, ಫ್ಯಾನುಗಳು, ಏರ್ ಕೂಲರ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಹೀಗೆ ಮೈತಂಪು ಮಾಡಿಕೊಳ್ಳಲು ಎಷ್ಟೊಂದು ಏರ್ಪಾಡುಗಳು. ಆದರೆ ಭಾರತದಂಥ ಬಡ ದೇಶಗಳ ಸಾಮಾನ್ಯರು, ಕೂಲಿ ಕಾರ್ಮಿಕರು, ಬೀದಿ ಬೀದಿಯಲ್ಲಿ ಕೆಲಸ ಮಾಡುವವರು, ಹೊಲಗದ್ದೆಗಳ ಕಾರ್ಮಿಕರು, ಇವರೆಲ್ಲರ ಬದುಕು ಹೇಗಿದೆ ಎಂಬುದನ್ನು ನಾವು ಊಹಿಸಿಕೊಳ್ಳಬೇಕಾಗಿದೆ. ಏನಾದರೂ ಪ್ರಾಕೃತಿಕ ವಿಪತ್ತುಗಳು ಬಂದೆದಗಿದರೆ ಸಾಯುವವರು ಹೆಚ್ಚು ಬಡವರೇ. ಪ್ರವಾಹ ಬಂದಾಗ, ಬಿರುಗಾಳಿ ಬೀಸಿದಾಗ, ಭೂಕಂಪನಗಳಾದಾಗ, ಭೂಮಿ ಕುಸಿತ ಕಂಡಾಗ, ಬಿಸಿಗಾಳಿ ಸೂರ್ಯಾಘಾತವಾದಾಗ ಕೋಟಿ ಲಕ್ಷ ಸಾವಿರ ಸಾವಿರ ಜನ ಸಾವಿಗೀಡಾಗಿದ್ದು ನಮಗೆ ಕಂಡುಬರುತ್ತದೆ. ನಾವು ಯಾವಾಗ ಸಿರಿವಂತರ ಐಷಾರಾಮಿ ಬದುಕನ್ನು ನೋಡಿಯೇ ದೇಶ ಸುಭಿಕ್ಷವಾಗಿದೆ ಎಂದು ಹೊಗಳಿಕೊಳ್ಳುತ್ತೇವೆ? ಈಗಲಾದರೂ ಪ್ರಕೃತಿಯ ಏರುಪೇರುಗಳನ್ನು ಗಮನಿಸಿ ಸೂಕ್ಷ್ಮವಾಗಿ ಅವಲೋಕಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಸುಂದರವಾದ ಬದುಕನ್ನು ಈ ಭೂಮಿ ಮೇಲೆ ಕಟ್ಟಿಕೊಳ್ಳಬೇಕು. ಏಕೆಂದರೆ ಇಡೀ ವಿಶ್ವದಲ್ಲಿ ಜೀವಜಂತುಗಳಿರುವುದು ಈ ಭೂಮಿಯಲ್ಲಿ ಮಾತ್ರ. ಭೂತಾಯಿಯ ಒಡಲನ್ನು ಸದಾ ತಂಪಾಗಿಡಬೇಕು. ಹಾಗಾದರೆ ನಾವೇನು ಮಾಡಬೇಕೆಂದು ನೀವು ಕೇಳುತ್ತೀರಿ. ಹೌದು, ನಾವು ಗಂಭೀರವಾಗಿ ಯೋಚಿಸಿದ್ದೇವೆ. ಇನ್ನು ಮುಂದೆ ನಮಗೆ ಭೂಮಿಯನ್ನು ಕಳೆದುಕೊಳ್ಳುವ, ಕಬಳಿಸುವ ಯಾವ ಯೋಜನೆಗಳು ಬೇಡ. ಅರಣ್ಯ ಸಂರಕ್ಷಣೆ, ಸಸಿ ನೆಟ್ಟು ಬೆಳೆಸುವುದು, ಸೂರು ನೀರು ಸಂಗ್ರಹಿಸುವುದು, ಸಾವಯವ ಕೃಷಿಗೆ ಆದ್ಯತೆ ನೀಡುವುದು, ಸಿರಿಧಾನ್ಯಗಳನ್ನು ವ್ಯಾಪಕವಾಗಿ ಬೆಳೆಯುವುದು ಮತ್ತು ಬಳಸುವುದು, ಇವೆಲ್ಲ ಆಗಬೇಕಾದ ತುರ್ತು ಕೆಲಸಗಳು. ಮನುಷ್ಯರಾದ ನಾವು ಹೇಗಾದರೂ ವಿಪತ್ತುಗಳನ್ನು ಮೆಟ್ಟಿ ನಿಲ್ಲಬಹುದು. ಆದರೆ ಪ್ರಾಣಿ, ಪಕ್ಷಿ, ಸರೀಸೃಪ, ಕೀಟಗಳು ಹೇಗೆ ಬದುಕಬೇಕು ಎಂಬುದನ್ನು ನಾವು ಯೋಚಿಸಬೇಕು. ಭಾರೀ ಬಿಸಿಲಿನ ತಾಪಕ್ಕೆ ಕೀಟಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಿತ್ಯ ಸಾಯುತ್ತವೆ. ಪಕ್ಷಿಗಳು ನೀರು ತಂಪು ಹುಡುಕಿ ದೂರ ದೂರ ವಲಸೆ ಹೋಗುತ್ತವೆ. ಪ್ರಾಣಿಗಳಂತೂ ನೀರಿಲ್ಲದೆ ಅದೆಷ್ಟೋ ಸಂಖ್ಯೆಯಲ್ಲಿ ಸಾಯುತ್ತವೆ. ಅದೆಷ್ಟೋ ಆನೆಗಳು, ಚಿರತೆ, ಹುಲಿ, ಕಾಟೆ, ಜಿಂಕೆಗಳು ವಿದ್ಯುತ್ ತಂತಿ ತಗಲಿ ಸಾಯುತ್ತವೆ. ಯೋಚಿಸಿ, ಅವುಗಳ ಕಷ್ಟವೇ ನಮ್ಮ ಕಷ್ಟವೆಂದು ತಿಳಿದು ಸಸ್ಯ ಸಾಮ್ರಾಜ್ಯವನ್ನು ಕಟ್ಟುವುದು ನಮಗೆ ಉಳಿದಿರುವ ಏಕೈಕ ದಾರಿ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ತೆ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ

0: ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಒರೆ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರನ್ನ ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ತರ ಡ್ರೆಸ್ ಹಾಕೊಂಡ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡು ಅವ್ರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗದಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟುಪಾಡಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋನ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೇಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್ ಇಷ್ಟ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ

ಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾಮನ ಬಿಲ್ಲು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನೇಗಿಲ ಹಿಡಿದ ಹೊಲದೊಳು ಉಳುವ ಯೋಗಿಯ ನೋಡಲ್ಲಿ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಸಿ ಅಶ್ವಥ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕುವೆಂಪು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಸರಿತಾ ಅನಂತನಾಗ್ ಅವರ ಒಂದು ಚಿತ್ರದ ನಟನೆಯ ಈ ಒಂದು ಗೀತೆ, ಹಾಗೆ ದತ್ತರಾಜ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಆತ್ಮೀಯ ಕಿಳುಗರಿ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕಿಳುಗರಿ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೇವರ ದೊಡ್ಡ ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕೃಷ್ಣ ಹೇ ಕೃಷ್ಣ. ಇದು ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಶ್ರೀನಾಥ್ ಜಯಂತಿ ಚಂದ್ರಶೇಖರ್ ಅವರ ಒಂದು ನಟನೆಯ ಚಿತ್ರ, ಇದು KSL ಸ್ವಾಮಿ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1977 ತೆರೆ ಕಂಡಿರುವಂತಹ ಒಂದು ಅದ್ಭುತವಾದಂತಹ ಗೀತೆ, ತುಂಬಾ ಒಂದು ಅದ್ಭುತವಾದಂತಹ ಗೀತೆ. ಈ ಹಾಡಿನಲ್ಲಿ

ಈ ಸಂಗೀತದ ಸ್ವಾರಸ್ಯವೇ ತುಂಬಿದೆ ಅಂತ ಹೇಳುತ್ತಾ ಇದೀಗ ನಿಮ್ಮ ಒಂದು ಸುಂದರವಾದಂಥ ಗೀತೆ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ವತಂತ್ರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನ್ಯಾಯವೇ ದೇವರು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಆಕಾಶವೇ ಬೀಳಲಿ ಮೇಲೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಇದು ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶರ ವೇಗದ ಸರದಾರ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕನ್ನಡ ನಾಡಿನ ರನ್ನದ ರತ್ನ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ದೊಡ್ಡರಂಗೇಗೌಡರು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಸಂಗೀತ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕುಮಾರ್ ಬಂಗಾರಪ್ಪ ಅವರ ಒಂದು ನಟನೆಯ ಚಿತ್ರ. ಇದು 1989 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ಕನ್ನಡ ನಾಡಿನ ರನ್ನದ ರತ್ನ. ಈ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಬಾಳ ಬಂಗಾರ ನೀನು. ಇದು ನಮ್ಮ ಪಿ ಸುಶೀಲಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಜೆ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಗೀತೆ ಅದುವೇ ಬಾಳ ಬಂಗಾರ ನೀನು.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಗಾರದ ಪಂಜರ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಕರಿಯ ಕಂಬಳಿ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಸಂಗಡಿಗರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ, ಇದು 1974ರಲ್ಲಿ ತೆರೆ ಕಂಡಿರುವಂಥ ವರ್ಷದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಈ ಒಂದು ಮಧುರವಾದಂಥ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವ, ಕನ್ನಡಿಗರ ಒಂದು ಹೆಮ್ಮೆಯ ವಾಹಿನಿ ಕೂಡ ಆಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಬಂಗಾರದ ಪಂಜರ ಚಿತ್ರದ ಈ ಗೀತೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹರಿಭಕ್ತ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ದೇವ ದರ್ಶನಮ ನೀಡಯ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಘಂಟಸಾಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳು ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಪಂಡ್ರಿಬಾಯಿ ಮೈನಾಮತಿ ಅವರ ಒಂದು ನಟನೆಯ ಚಿತ್ರ. ಇದು 1956 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೇಡರ ಕಣ್ಣಪ್ಪ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ಶಿವಪ್ಪ ಕಾಯೋ ತಂದೆ ಎನ್ನುವಂತ ಒಂದು ಸಮುದ್ರವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ. ಈ ಒಂದು ಚಿತ್ರ 1954 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಾಳಿ ಗೋಪುರ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಿ ಆನಂದಿಸೋಣ. ಅದುವೇ ಯಾರಿಗೆ ಯಾರುಂಟು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಘಂಟಸಾಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿವಿ ಅಯ್ಯರ್ ಬರೆದಿರುವಂತಹ ಒಂದು ಗೀತೆ, ಟಿಜಿಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಚಿತ್ರ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆ ಇದೀಗ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಯಸಿಂಹ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಜಯಸಿಂಹ ಬಂದ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಮಹಾಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1987 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ನನ್ನ ಸ್ವಲ್ಪ ಒಳ್ಳೆ ಗಂಟ ಬಿಡ್ತೀರಾ?
1: ಈ ದಾರಿಲ್ ಬೇಡ, ಹಂಗೆ ಹೋಗಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಇಮ್ಮಡಿ ಪುಲಿಕೇಶಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕನ್ನಡದ ಕುಲತಿಲಕ ಪರಮೇಶ್ವರ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಇಮ್ಮಡಿ ಪುಲಿಕೇಶಿ ಚಿತ್ರದ ಈ ಒಂದು ಮಧುರ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸತ್ಯ ಹರಿಶ್ಚಂದ್ರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಮೋ ಭೂತನಾಥ ಎನ್ನುವಂತ ಒಂದು ಸುಮಧುರವಾದಂತ ಗೀತೆ. ಇದು 1965 ತೆರೆ ಕಂಡಿರುವಂತ ವರ್ಷದ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾಂಡ್ರಿಬಾಯ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಪ್ರತಿ ನಿಮಿಷ ಹೊಸ ಧಾರೆಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ 1 ರೇಡಿಯೋ ಸ್ಟೇಷನ್ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಗಾರದ ಹೂ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನೀ ನಡೆವ ಹಾದಿಯಲ್ಲಿ ಎನ್ನುವಂತ ಒಂದು ಸುಮಧುರವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್, ಕಲ್ಪನಾ, ಉದಯ್ ಕುಮಾರ್ ಹಾಗೂ ರಾಜೇಶ್ವರಿ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಿರಿಕನ್ಯೆ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಿ ಆನಂದಿಸೋಣ. ಅದುವೇ ತೈ ತೈ ತೈ ಬಂಗಾರಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನಗು ನಗುತ್ತಾ ನಲಿ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಹೃದಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: Let's go, you already know.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿರ್ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು.

ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟು ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂಥ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನೂ ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ, ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ, ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರೆತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ಆ, ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ, ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛೀ, ನೋಡಬಾರ್ದು ಇತ್ತು ಆ ದೃಶ್ಯವನ್ನು, ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರಿಗಿಳಿತೇನೆ, ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರಣತೆರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ, ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆ ಆಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯ್ತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಮಟ್ಟಿದ್ದೆ.

0: చారి పేళ్వి.
1: రేణుకా
2: స్వామి
1: దూర నిల్లు. ఈ నన్న పవిత్రవంత ఆశ్రమవన్ను అశుద్ధగొలిసిబేడ. నిన్న నెరళు ననకు సోకబారదు. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ಈ ಹೊತ್ತು ಏನಾಗಿದ್ದೀಯ ಅನ್ನೋದರ ಕಲ್ಪನೆಯಾದರೂ ಇದೆಯೇನೆ ನಿನಗೆ? ನೀರಿಗಾಗಿ ಹೋದಯ, ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ. ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನು ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ.
2: ಸ್ವಾಮಿ.

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ತಾನು ಅಪರಾಧ ಮಾಡಿದ್ದೇನೆ ಎಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳೆಲ್ಲ ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು.
1: ಓಹೋ
0: ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ. ಸ್ವಾಮಿಯೇ,
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ? ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನಾನು ಕ್ಷಮಿಸಿ, ಇದು ಪ್ರಮಾದ.
1: ಕ್ಷಮೆ ಕೆಟ್ಟಿಲ್ಲ.

0: ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೆ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತಿ, ಮಾನಸಿಕವಾದಂತ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣ ಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವೃತ್ತಿಯಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಳಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವೃತ್ತಿಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರಾಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಂಡಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತಾ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದು ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯಿತೆಂದು ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿಯೇ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕೂ ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ ಅಲ್ಲ. ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವರಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾಮನನ್ನು ಹೆತ್ತ ಹೊಟ್ಟೆ ನನ್ನದು, ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡಿತೆ? ನಾನು ಪತಿತಳ ಅದೇನೆ ಹೇಳಿ.
0: ರೇಣುಕ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆಯ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು. ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೆ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವು
0: ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ. ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೀನಿ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನೋ ಗೊತ್ತಾ?
2: ಅರುಳಿರೋಳ್ಪೆರು ರಾಮನೋರ್ ಬಗೆ ಬರದಳನು ತಾರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದರಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರರ ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
3: ಅಪ್ಪ
2: ಜನಕರೇ, ಬಿಡು ಬಿಡು,

0: ಶಾಂತಮೂರ್ತಿ ಆಗಿರುವಂತ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ನನ್ನ ತನುಭವ ನೀನು.

0: ನಿನ್ನಣ್ಣಂದಿರು ಆಳಿದು ಬಿದ್ದಿದ್ದಾರೆ.
1: ಹೌದು,
0: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಅಗತ್ಯವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
1: ಹೌದಪ್ಪ,
0: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
1: ಏನು?
0: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
1: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮ ದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗಬೇಕಪ್ಪ, ನೀವು ಭಾಷೆ ಕೊಟ್ಟಿದ್ದೇನೆ.
0: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
1: ಹೌದಪ್ಪ.
0: ಯೋ, ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಅನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
1: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?
0: ಜಡಿಯದ ಕೊಡಲಿಯ

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನೂ ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ? ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು. ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು, ಅನುಗ್ರಹಿಸ್ತೇನೆ.
0: ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ನಿಮ್ಮ ಬಾಯಿನಿ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆಯೇ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತಹ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ?
0: ಮೊದಲನೇ ವರವಾಗಿ ನಾನು ಕೇಳೋದೊಂದೇ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದ್ರವರು.
0: ಅಪ್ಪ,
1: ಬೇಕಾಗಿದ್ದಾರೆ ನಿನಗೆ?
0: ಹೌದು.
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುವುದಿದ್ರೆ ಕೊಲಿಸ್ತಿದ್ನು ನಾನು? ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದೀಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡುವ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗೆ ಅಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ,
2: ಎದ್ದೇಳು.
0: ನಿಮ್ಮ ತಲೆಯನ್ನು ಕಡಿದ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ. ಇನ್ನೊಂದು ವರ ಉಳಿದಿದೆ ಅಮ್ಮ, ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಎರಡು ವಾರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡದ್ರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ, ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳುತ್ತೇನೆ.
1: ಒಳ್ಳೆಯದು,
0: ಕೈಲಾಸಕ್ಕೆ
3: ತೆರಳಿ. ಯದಿಪ ಕೇಳಿ ಜಯಲಿ ಮಹಿಷ್ಮದಿಪ

0: ನಾವುಬುದ್ಧಿ ವನಪಾಲಕರು.
1: ನಮ್ಮ ವನಪಾಲಕರು?
0: ಹೌದು ಬುದ್ಧಿ.
1: ಏನು ಬಂದಿರ?
0: ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಮಹಿಷಿ ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
0: ಹೌದು ಬುದ್ಧಿ.
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದೊಡೆಯ.
1: ಏನಾಯ್ತೋ ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು. ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿಗಟ್ಟುವುದಕ್ಕೆ ಸಾಧ್ಯವಾಗಲಿಲ್ವೇನ?
0: ನಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ. ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ಮನಪಾಲಕರೇ,
0: ಬುದ್ಧಿ,
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯ ಅಲ್ವೇ? ಆದ್ರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ಬಾಲಕನೇ, ಪರಿವಾರ ಸಮೇತನಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುರವೇ ಬದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯಿತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು. ಮಧ್ಯಾಹ್ನದ ವೇಳೆಯಲ್ಲವೇ ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ತಡೀರಿ, ಅದೇ ಓಹೋ ಏನಂತೆ,
2: ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ, ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೇನೆ. ಬಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದು ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಆ ಭಾಗ್ಯವು ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳ್ಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳು ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರು ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರ ವಿಂದಗಳಿಗೆ ನಮೋ ನಮಃ.

0: ಸ್ವಾಮಿ ಸ್ವಾಮಿ
1: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
0: ಹೌದೇ,
1: ನಿಂತೇ ಇದೆಯಲ್ಲ.
0: ಸರಿ ಸ್ವಾಮಿ,
1: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
0: ಆಗಲಿ,
1: ಕುಳಿತುಕೊಳ್ಳಯ್ಯ.
0: ಸ್ವೀಕಾರ ಮಾಡಿಕೊಂಡೆ.
1: ವಿಶ್ರಮಿಸಿಕೋ.
0: ಆಗಲಿ.
1: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
0: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
1: ಯಾವುದು?
0: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
1: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
0: ಹೌದು ಸ್ವಾಮಿ.
1: ಆತಂಕ ನಿವಾರಣೆ ಆಯ್ತಲ್ಲ?
0: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
1: ರಾಜೇಂದ್ರ
0: ಸ್ವಾಮಿ,
1: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇನು ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
0: ಹೌದು ಸ್ವಾಮಿ.
1: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯಲ್ಲ.
0: ಸರಿ,
1: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
0: ಏನು ಸ್ವಾಮಿ,
1: ಮಧ್ಯಾಹ್ನದ ವೇಳೆ
0: ಸರಿ
1: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
0: ಸ್ವಾಮಿ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
1: ಏನಯ್ಯ ಅದು?
0: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
1: ಆಹಾ,
0: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
1: ಕರ್ತವೀರ್ಯ ಅರ್ಜುನ.
0: ಸ್ವಾಮಿ,
1: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತಿ.
0: ಹೌದು ಸ್ವಾಮಿ.
1: ನನ್ನ ಮಾತಿನ ಅರ್ಥ ಅದಲ್ಲ.
0: ಮತ್ತೆ
1: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
0: ಹೌದೇ.
1: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣು.
0: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಪಾಲಕರೇ ಬಂದಿರೋ, ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯನ್ನು ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
0: ಬನ್ನಿ, ಊಟ ಮಾಡಿ.
2: ಊಟವಾಯ್ತು.
0: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
0: ಆಯ್ತೇ?
2: ಆಯ್ತು.
0: ಇಲ್ಲಿ ಬನ್ನಿ.
2: ಬುದ್ಧಿ ಬನ್ನಿ,
0: ಹೀಗೆ ಬನ್ನಿ.
2: ಬಂದೆ ಬುದ್ಧಿ.
0: ವನಪಾಲಕರೇ,
2: ಬುದ್ಧಿ
0: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ.
0: ಚೆನ್ನಾಗಿತ್ತು.
2: ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
0: ಬಹಳ ರುಚಿಕರವಾದಂತ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
0: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು.
2: ಹೌದು
0: ಅಲ್ವೇ?
2: ಹೌದು.
0: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನು ಬುದ್ಧಿ?
0: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಬುದ್ಧಿಯದು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆಯ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತಹ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ
0: ಇಂತಹ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂತಹ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯ್ತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೋ.
0: ಸ್ವಾಮಿ,
2: ಏನು
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂತ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಸಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತೋ ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ
0: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
0: ಸ್ವಾಮಿ,
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ.
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
0: ಹಾಗೇನೂ ಇಲ್ಲ.
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತೇ ಔಷಧ ಯಾರು ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀಯನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತು? ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು. ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ.
0: ಮುನಿವರ್ಯ,
2: ಏನು

0: ಮಾಡಿಕೊಟ್ಟರೆ ಮುಳ್ಳಿತುದೇನು ಸಾಮ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪ ಧರ್ಮವು ಈ ಮುಹೂರ್ತದ ಇವತ್ತು.
1: ಸ್ವಾಮಿ
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕಾಗ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನು ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು, ಆದ್ರಿಂದ ದೇರುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯಾ?
3: ತೋರಿಸು.

0: ಬಗೆಯ ಬೇಡ.
1: ಅಂದ್ರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಪ್ಪಳ ಪ್ರವೇಶ ಅಂದ್ರೆ
2: ಗಂಡಸರು ಗಂಡಸರು ಮಾತಾಡುವಾಗ ಹೆಂಗಸಿಗೇನು ಅಧಿಕ ಪ್ರಸಂಗ?
1: ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ.
2: ಹೌದು
1: ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೇದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀಯನಿಗೆ
2: ಉಂಟು
1: ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?
2: ಏನ್ ಮಾಡ್ತಾ
1: ಕೇಳಿ? ನೀನು

0: ಉಗ್ರಮುನಿಯಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ ಬಂತು!
1: ಚಿಂತಾಕ್ರಾಂತನಾಗಿರಲು ಭೂತನಾತ್ಮಜನ ಬೀಳ್ಕೊಂಡವರ ತಾತ ಮಾತೆಯ ನೀಕ್ಷಿಪ ತವ ಕದಿಂ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೀನಪ್ಪ. ತುಂಬಾ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೇನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
2: ಹೋಗ್ತೇನೆ. ಅಪ್ಪನೇ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದನೆ. ಬರಲಿ, ಭಾರ್ಗವರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವ ಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತಹ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಂಕ್ರಜಿತ್.
3: ಪ್ರಭೋ,
1: ಹೀಗೆ ಬಾ.
3: ಏನ್
1: ಶಂಕ್ರಜಿತ್?

0: ಉಸಿರ ಬಾಲ ತಕ್ಕನೆ ಬಂದಿರಲ್ಲ.
1: ಶಕ್ರದೇತು
2: ಮಹಾಪ್ರಭುಗಳೇ,
1: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಕರುಣೆ ತಂದಿಹನೆ, ನೀ ಕರುಣಿಸಲೆ ಮಗ ಜಯನು.
1: ಮಹಾಪ್ರಭು
2: ಚಕ್ರಜಿತ್,
1: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ.
2: ಹೌದು,
1: ವಿಚಿತ್ರ ಘಟನೆ ಇದು. ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು, ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲೇ, ಆ ಸುದ್ದಿ ತಿಳಿದಾಗಲೇ ನಿಮಗೆ ನಾನು ಹೇಳಿದ್ದೇನೆ, ದುಡುಕಿದ್ದು ಹೆಚ್ಚಾಯಿತು.
2: ಹೌದು,
1: ರಾಜನಾದವನು ಸಾಮ ಬಿಡಬಾರದಂತೆ. ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು, ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ. ಆದ್ರೆ ಏನು ಮಾಡೋದು, ತಂದಾಗಿದೆ, ಮರ್ಯಾದೆ ಪ್ರಶ್ನೆ. ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು, ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ, ಯಾವ ಶಾಪವು ಯಾವ ಮಾತು ಅದಕ್ಕೆ ಬೆಲೆ ಕೊಡುವುದಲ್ಲ. ನಮ್ಮ ಮರ್ಯಾದೆಯ ಪ್ರಶ್ನೆ, ನೀವು ಹೋಗುವುದು ಬೇಡ. ನಮ್ಮಿಂದ ಆಗಿದ್ರೆ ನೀವು ಬನ್ನಿ, ನನಗೆ ಕೊಡಿ ಅಪ್ಪಣೆ.
2: ಹೋಗಿ ಸಮರವನ್ನೇ ಸೇರಿ.

0: ಪುರಗನು ಮಾಗುವನು ಹರಿಹರ ಜನಪದ ಅಳುಕುಮಾರಲ್ಲಿಗೆ ತರಬಲ್ಲ.
1: ಕೈಯಲ್ಲಿ ಪರಶುರಾಮ ಹಿಡಿದು
2: ಬೀಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ.
2: ಆ
1: ಆಶ್ಚರ್ಯ
2: ಯಾಕೆ?
1: ಕಲಿಸುವುದು ಕಲಿಯುವುದು,
2: ಆ
1: ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ,
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯಲ್ಲಿ ನಾನು ಹೇಳಿ ತಂದದ್ದು. ಈ ಶಕ್ತಿಯನ್ನು ಕೈಯಲ್ಲೇ ಪ್ರಾಣ ಕಳ್ಕೊಳ್ಳಬಾರದು ಅಂತ ಆಗಿರುತ್ತೆ.
2: ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ನೀನು? ಧರ್ಮದಲ್ಲಿ ನಡೀಬೇಕಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರು ಎಂಬುದನ್ನು ರಣರಂಗ ತೀರ್ಮಾನ ಮಾಡಿ. ನಾನು
3: ಯಾರದು ಮಾರ್ಗವನ್ನ

0: ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ
1: ದರ್ಬೇನು
2: ಹಿಡಿಯಬೇಕಾದಂತ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು,
2: ಇಳೆಯ ವಯಸ್ಸಿನ ತರಳ ನೀನು. ಮಿಂಚಿನ ಹೊಡೆತದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇ ವರೆಗೂ ಮುಂದೆ ಬಂದಿದ್ದೀಯ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ,
2: ಕಾರ್ತಿವೀರ ಅರ್ಜುನ ಭದ್ರವಾದಂತ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಎಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರ್ಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ, ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡಿ ಹಿಂದೆ ಇಲ್ಲಿಂದ.
1: ನಾನು ಹುಡುಗನೆಂಬ ಕೀಳು ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತ ಪರಶುವಿಗೆ ಹುಡುಗತನವೇ.

0: ಮಹಿಷ್ಮತಿ ಬೆಟ್ಟಡದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯೆಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರ ನೀವು ಬುದ್ಧಿಯ ಮಾತನ್ನು ಹೇಳಿದೆ. ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ.
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೇನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಅತಿ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನು ಓರ್ವ ಜಂಗಮನು, ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕಬಳವನ್ನು ಕೊಟ್ಟು ಕಾಪಾಡು ತಾಯೇ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ. ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನಿನಗೆ ಮಂಗಲವಾಗಲಿ ಮಗಳೇ. ನೀನು ಓರ್ವಳೆ ಈ ಕಾನನದಲ್ಲಿ ಅಲಿಯುತ್ತಿರಲಿ ಏನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತೆಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ,
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ. ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗು ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರಬಹುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನಯ್ಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಆ ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಬಿಡುತ್ತಂದೆ. ಕ್ಷಮಿಸು.

0: ದೇವ, ಈ ದೀನರ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಯ ತಲೆಯನ್ನು ಅಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜಯ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನಿತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲೇ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಿಚ್ಛವು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವ ಅದು ಸಾಕಾಯಿ ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾರೋ ಒಬ್ಬ ಕೂಗಿದೆ ನೋಡು.
2: ಮತ್ತೆ ಅವ ಬಂದ? ಊರ್ ಬಿಟ್ರು ಸೋಮಾರ್ ಬಿಡವಲ್ಲ ನೋಡು ಅಕ್ಕ. ಇವನಪ್ಪ ಜಂಗಮಯ್ಯ.
1: ಯಾಕೋ ಜಂಗಮಯ್ಯ, ಏತಕ್ಕಾಗಿ ಬಂದಿರುವಿ?
0: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು, ಇಲ್ಲವೇ ಬೇಯಿಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
2: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಅಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲ್ಲಿಯು ಈಗ ಇಲ್ಲಯ್ಯಪ್ಪ.
0: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
1: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
0: ಹೌದಮ್ಮ, ಇದು ನಿಜವಾದ ಮಾತಮ್ಮ.
1: ಸಮಾನ ಸುಖ ದುಃಖದಲ್ಲಿ ಸಮಭಾಗಿ ಆಗಿರುವವರು ಭಾಗಿಗಳು.
0: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕು ಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪನುಚ್ಛರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೆ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
3: ಈ ಮುದುವನಾರು
2: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪಿರಿಪಿ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
3: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕ್ನೆ ಬರೋದು ಕೋರಾನ್ನ ಭಿಕ್ಷ ನಿಲ್ಲುವುದು. ತಂಗಿ ನಾಗಮ್ಮ, ಬಸಮ್ಮ,
2: ಅತ್ತೆ,
3: ಈ 500 ಬಹಳ ಹಚ್ಚಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿಬಿಡ್ರಿ.
1: ಆಗ್ಲಿ ಅತ್ತೆಯವ್ರಿ, ನೀವು ಹೊರಗೆ ಹೋಗಿ ನೋಡ್ತಾ ಇರ್ರಿ.
3: ಆಗ್ಲಿ ಆಗ್ಲಿ
2: ಸ್ವಾಮಿ.
0: ಅಮ್ಮ.
2: ಸ್ವಾಮಿಗಳೇ.
0: ಯಾಕಮ್ಮ ತಾಯಿ,
2: ತಾವು ಬಹಳ ಹಸಿದಂತೆ ಕಾಣುತ್ತದೆ.
0: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
1: ನಾವು ಊಟ ಮಾಡಿಸ್ಬೇಕಿತ್ತೀವಯ್ಯಪ್ಪ.
0: ಇದು ಹೊಸ್ತಾಯ್ತಲ್ಲವಮ್ಮ.
1: ಏನಿಲ್ಲ ಅಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
0: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
2: ಸಾವಕಾಶ ಕುಳಿತುಕೊಳ್ಳಪ್ಪ.
0: ಒಳ್ಳೆಯದಮ್ಮ ತಾಯಿ.
1: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
2: ಹೌದಮ್ಮ,
1: ಅವರಿಗೆ ಬಿಸಿ ಬಿಸಿ.
2: ಒಳ್ಳೆಯದು.
0: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
1: ಮತ್ತೇನು ಸ್ವಾಮಿ?
0: ನಾನು ಕೇಳ್ತಾ ಇರುವುದು ಅದೇ, ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ. ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
2: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯ್ತು.
0: ಅಂದ್ರೆ ಏನಮ್ಮ ಇದರ ಅರ್ಥ?
2: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಕತ್ತನಿ.
0: ಎಂಥ ಮಾತನ್ನಾಡಿದೆಯಮ್ಮ, ಆ ನನ್ನ ತಾಯಿ ಎಂಥ ಬಿರುನುಡಿಗಳನ್ನ ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
2: ಸುಖವಾಗಿ ಊಟ
0: ಮಾಡೋಮ್ಮ. ಮಲ್ಲಮ್ಮ, ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
1: ಅತ್ತೆಯವ್ರಿ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ ವಿಷಯ ನಿಮಗೆ ಹೊಳೆಯುತ್ತೆ?
3: ಐ ತಂಗಿ, ಹೊಳೆದಿನ ಮಾಡಿತು. ಆ ಮಲ್ಲೆ ಇಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
2: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ, ನಮ್ಮ ಮಾನವ ಉಳಿದಂತಾಗಲಿಲ್ಲ. ಸರಿ, ಸಮಾನಿಕರಲ್ಲಿ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದೆ. ಹೇಮರೆಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರ ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
3: ಹೌದು ತಂಗಿ, ಇನ್ನೇನು ಮಾಡಬೇಕು?
1: ಮಾಡುವುದೇನು, ಮುಳ್ಳನ್ನು ಮುಳಿದು ತೆಗೆಯಬೇಕು.
2: ಅತ್ತೆ, ತೆಗೆಯಬೇಕು ಉಪಯೋಗಿಸ ಮುಳ್ಳು ಲೊಡ್ಡಾಗಿರಬಾರ್ದ.
3: ತಂಗಿ ಬಸಮ್ಮ, ನೀನೇ ಹೋಗಿ ಆ ಬರಬೇಡನ್ನು ಕರ್ಕೊಂಡು ಬರ ಹೋಗು.
2: ಎಲ್ಲಿ ಹೋಗ್ಯಾನೋ?
3: ಎಲ್ಲಿ ನೋಡವ?
2: ಭಾವಯ್ಯ, ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಣ್ಯ ಸೊಸಿಯ ಶ್ಯಾವಿ ಬಸಿಯ ಯಾಕೆ ಬೇಯಮ್ಮ?
3: ಮಾರಿಗಡೆ ನಗತಿಯೇನು?
4: ಮತ್ತೇನು ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
3: ಏ ಹಾಗಲ್ಲ, ಆಕಿನ ಅಡವಿ ಗಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತೆಯನ್ನು ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಗಟ್ಟಿದ್ರಿ? ಹಿಂದ್ ಮುಂದ ಸಂಬಂಧಿಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇಯಮ್ಮ. ನನ್ನ ಏಂತಿನ ಅಡವಿ ಗಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟರಿ?
3: ನೀನು ಒಪ್ಪಟ್ಟಿಗನಾಗಿದ್ರೆ ನಿಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ.
3: ಹಾಗಲ್ಲ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುವಂತೆ.
4: ಬೇಷ್ ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿತರ ಮಾಡ್ತಾಳಂತ.
2: ಹಾವ, ನಾವಷ್ಟೇ ಅಂತೀವಿ. ಹೀಗಲ್ಲ, ಊರೆ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೇ ತಿರುಗಾಡಲು ನಾಚಿಕೆಯಾಗಿದ್ದು ಏನು ಮಾಡಬೇಕು?
4: ಏ ಬಸಮ್ಮ, ಅವ್ರ ಮುಂದೆ ನಿನ್ನ ಮುಖ ಎತ್ತದು ಬ್ಯಾಡಿನ ತೆಗೆದು ಮಣ್ಣಾಗಿ ಮುಚ್ಚಿಸ್ಬಿಡು. ನೋಡೇ ಬಸಮ್ಮ, ಗಡಿಗಿ ಬಾಯಿ ಮುಚ್ಚಾಕ್ ಬರ್ತೈತೆ, ಆದ್ರೆ ಮಂದಿ ಬಾಯಿ ಮುಚ್ಚಾಕ್ ಆಗಾಣಿಲ್ಲ ಎಂಬ ಮಾತೈತೆ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡಂದ್ರಿ?
3: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
4: ಮತ್ತ ನನಗೇಂತಿ?
3: ನಿನಗೆ ಇನ್ನೊಬ್ಬಳನ್ನು ತಂದು ಮದ್ವೆ ಮಾಡ್ತೇನೆ.
4: ಈಗ ಮಾಡಿಬಿಡಂಗ್ರ, ಅಡಿವೆಯಾಗಿದ್ದಾಗಿಂದ ನಾಯಕ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರು ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತಾರೆ?
4: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ
4: ಯಾಕ, ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ.
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರೆ ಅಂತ ಹೇಳಿದ್ ಇಷ್ಟೇ
4: ಇಷ್ಟೇ. ವಹವಾರೆ ಜಂಗರ ಬೆಲ್ಲಿ. ನೋಡೇ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆತ್ತಿನಿ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ.
2: ಏ ನಾಗಮ್ಮ ಬಸಮ್ಮ,
4: ನಾನು ಹೇಳಿದ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೆ ಏನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
4: ಏ ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರು ತಲೆ ಮುಟ್ಟಿ ಹೇಳ್ತೀರಾ?
2: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತೀವಿ.
4: ಹೆಂಗಸರು ಬಹಳ ಬೇರ್ಕಿಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತನು ತಾಕೊಡ್ಲಿ.
2: ತಕ್ಕೊಳ್ಳಿ.

0: ಶಗಣಿಯನ್ನು ಕೂಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳುವೆ ಇಲ್ಲವಲ್ಲ, ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಸಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನು ಒತ್ತಲಿ. ಏನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಗೆಣ್ಣಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೆ ಪರಿತ ಆಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತೆಯವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯಾ ತಂದೆ? ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
1: ತಾಯಿ,
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧೆಯು ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳಿಗೆ ಎಷ್ಟು ಅಹಂಕಾರ ತಾಯೇ! ಪರಪಿಯು ನರಕ ಸಾಧನ ಸಾಧು ಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿನ್ನ ಅತ್ತೆ ನೆಗಂಡಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
1: ಮಹಾಶಾಪ ಕೊಡುವೇ ವಿನಾಶ, ಜೈ ದಭಾಜವಾನ ಹರಿಸುವೆ, ಜೈ ದಭಾಜವಾನ ಹರಿಸ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧರ ಮತ ಭಾರ, ಮದಾಂಧರ ಮತ ಭಾರ, ದತ್ತನ ಧಾರ ಸರ್ವನಾಶ, ದತ್ತನ ಧಾರ ಸರ್ವನಾಶ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ.
2: ಸಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಎಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತೋ ನಿನ್ನ ಅವಸ್ಥೆ? ಎಲ್ಲೋ ಬರ್ಮ, ಎಂತ ಹುತ್ತು ಮನುಷ್ಯನ ಪಾಣಿನು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನ್ ಮಾತಾಡ್ತಾರೆ, ಏನೇನ್ ಕೃತಿ ಮಾಡ್ತಾರೆ ಎಂಬುದನ್ನ ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗ್ಲೇ ಮಗನ. ಹಂಗ ಗಸಕ ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗಣ್ಯಾಗ ಅಪ್ಪ ಅಯ್ಯ ಅಂತ ಕರೀತಾಳ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳ. ಅಂದ್ಮೇಲೆ ಹಂಗ ದೋಷ ಕೊಡುದಪ್ಪ
1: ಮಗಳೇ?
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯೇ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆ ನಿಜನ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೇ ಬೇಕು ತಂದೆ.
1: ಅಮ್ಮ,
0: ತಂದೆ,
1: ಅವರು ಬರೇ ಬಗಳುತ್ತಾ ಕುಳಿತಿಲ್ಲ ತಾಯೇ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ದೃಶ್ಯವನ್ನು ನೋಡಲು ಕಣ್ತೆರೆದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರದ ಬಂದದ್ದು ಇವಾಗ ಹೆಂಗ ತಿಳಿದಿರ್ಬೇಕಪ್ಪ? ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯೇ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರು. ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬಿದ್ದುಕೊಂಡಿದ್ದಾರೆ.
0: ಮಗಳೇ, ಸ್ವಾಮಿ
1: ನೋಡು ತಾಯಿ ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೇ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥಾಯಿ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೇಳ್ತಿ ಮಲ್ಲಮ್ಮ. ಏ ಅಲ್ಲ ಅಲ್ಲ ಅಲ್ಲ, ಮಲ್ಲಿ ಹಾದಿರಿಗಿತ್ತಿ ಅಂತ ಹೇಳಿ ಕಡಿದ ಬಾ ಅಂತ ಕಳಿಸಿದ್ರಲ್ಲ ಭೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೇ ಬೇಕು.
3: ಮಗಳೇ, ನಾನೀಗ ಸದ್ಯ ಇದ್ರೂ ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ ಸ್ವಾಮಿ,
2: ಎಷ್ಟು ಆಗ್ತಾಯಿತು
0: ಪರಮಾತ್ಮ? ಹಾ, ಯಾರು ಪತಿದೇವ?
2: ಸ್ವಾಮಿ ಸರಿ, ಹಿಂದಕ್ಕೆ ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು,
0: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಚಿನ ಕಡದ ಸೂರ್ ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ
0: ಮಲ್ಲೇಶ.
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು ನೋಡಿ, ನನ್ನನ್ನು ಉದ್ಧರಿಸಾಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಸಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ, ಎನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ತೋರ ಮಾಡಿ ಬರ್ತೀನಿ. ಸರಿ,
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ
2: ಪತ್ತ ಮಾಡಿ ಬರ್ತೀನಿ ಬಿಡ.
0: ನೋಡಿ ಅಮ್ಮಲ್ಲಿ
2: ಸ್ವಾಮಿ, ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗಲಿ ಸ್ವಾಮಿ.

0: ಸದಯ.
1: ದೇವ ಮಲ್ಲಿಕಾರ್ಜುನ, ಸತೀಪತಿಗಳಾದಂಥ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನು ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ.
2: ಹೌದು ಸ್ವಾಮಿ. ಪರಮಾತ್ಮ
0: ಜವದಿ ಜಯವಾಗಲಿ ನಿಮಗೆ, ಜವದಿ ಜಯವಾಗಲಿ.
3: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛವು ಕೇಳಿಕೊಳ್ಳಿರಿ.
1: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
3: ಮಗಳೇ,
1: ತಂದೆ
3: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೇ ನನ್ನ ಶ್ರೀಶೈಲ ಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ಒಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
1: ತಂದೆ
3: ನಿನಗೆ ಮತ್ತಾವ ಕೋರಿಕೆ ಇದೆಯೋ ಅದನ್ನು ಸಹ ಕೇಳಮ್ಮ.
1: ದೇವ ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
3: ನನ್ನಮ್ಮ
1: ಸ್ವಾಮಿ,
3: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯೇ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯ ಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
4: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
3: ನನ್ನಮ್ಮ, ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
1: ತಂದೆ
3: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
1: ದೇವ ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
3: ಎಂಥ ವರವನ್ನು ಬೇಡಿದ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ಹಲೋ ಸಂಜೀವಣ್ಣ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗ್ಲಿ ತಾಯಿ? ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸುವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ! ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೇ ಬೇಕು.
0: ಇಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದ ಮೀರ್ತಾನ ಆಜ್ಞೆ? ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂಥ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ, ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೇ ಅಲ್ಲವಿ,
2: ಅಲಂಕರಿಸಿಕೊ ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದನ್ನು ಕೇಳಿಕೊ.
0: ಸಂಜೀವಣ್ಣ, ಅದೆಲ್ಲವನ್ನೂ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನೇ ಹೇಳ್ತಾ ಇದೀಯಾ?
1: ಹೂನ ದೌಳವನ ಬಾಯಿ ಕಾಡೆ
2: ಹೇಳ್ಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲಾಂಗ ಅಲ್ಲಿ ನನ್ನ ಸ್ಪೇಷಲ್ ರೂಮಿಗೆ ಬಾಲ ಹೇಳ್ತಾನ.
2: ಲೇ ರೂಮ್ಯ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮಾಡಿದ್ರ?
1: ಹೂನ ದೌಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೆಲ್ಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡೀನಿ.
2: ಏ ಲೇ ಸಂಜೀವ, ಸುಮ್ಮನೆ ಈ ರಗಳೆ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು
2: ಹೌದು
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯೂ ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ ನೋಡು ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ್ನ ಚಿಪ್ಪಾಡಿ, ಹೋಗ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಭೇದಿಸು.
0: ಓಹೋ ಅದೇ ಇಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಅಯ್ಯೇ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು.
2: ಅಯ್ಯೇ ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೆ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ದರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೇ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ. ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು. ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂಥ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವೆಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂಥ ವಸ್ತು ಅಂದರೆ ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ. ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ. ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡಿಮೆ ಮಾಡು. ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ.
1: ತಾಯಿ ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೇ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿದ್ದು ಅರಳುವೆನು. ನನ್ನ ನೀ ವಚನ ಬಂಧನದಿಂದ ಕಡೆಗೆ ಮಾಡಮ್ಮ, ಕಡೆಗೆ ಮಾಡು.
0: ಭೀಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷ ವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆವಾಗಿ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯಿ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ ಅಪ್ಪ, ಹೇಳಪ್ಪ ಹೇಳು. ಇದ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯೇ
1: ಅಯ್ಯ ಪಾವಳ ಅವರ ಬಾಂದ್ರೇನ ಮೂಗುತಿ ತಾಂದ್ರೋ ಏನ್ ಹಂಗ ಬಾಂದ್ರೋ
0: ಸಂಜೀವ, ನೀನು ಚೇಷ್ಟೆ ಮಾಡಬೇಡ, ಸುಮ್ಮನಿರು.
1: ಅಯ್ಯ ಅದ ಆತನ ನಾಂದೇನ ನಿನಗ?
0: ಪ್ರಿಯೇ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
0: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
0: ಆಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೇ.
2: ಏನ್ ಮಾಡಬೇಕು?
0: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ,
1: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
0: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗಿದ್ದನ್ನು ಕೊಡುವೆ.
2: ಸಂಜೀವ ಇದೇನಾ?
1: ಅಯ್ಯೋ ಇದೆಲ್ಲಿ ರೀತಿಯ ತಾಯಿ?
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
1: ಅಯ್ಯೋ ಬ್ಯಾಡ ಅಂದ್ರೆ ಕೇಳ್ತಾ ಕೇಳಿ ಅದು
2: ಕೇಳಿ ನೋಡೋಣ.
1: ಅಯ್ಯೋ ಭಾವನವರ,
0: ಏನು
1: ಎಲ್ಲ ಬತ್ತಲೇನ ಆಗಿಬಿಡುದ?
0: ಬಹುದು, ಸರ್ವಾಂಗ ಬತ್ತಲೆ.
1: ಅಯ್ಯ ನಿನ್ನ ನಶೀಬ ಇರ್ಲಿ ಬೇಡ. ಏನ ಅದ ನಮಗ್ ಬೇಕಾಗಿ ತಂದ ಮ್ಯಾಲ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕಿ ನಿಂತ ಮ್ಯಾಲ ಕಣಮಸ್ಕ್ಯಾಕ?
2: ಇಷ್ಟೇ ಅಲ್ಲವೇ, ಇದಕ್ಕಂದು ಇಷ್ಟು ಯೋಚನೆ? ನಾನು ಯಾರು ಗೊತ್ತೇನು, ಸುಳೆ.
0: ಹಾಗಿದ್ದರೆ ಆಗಲಿ
1: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂತ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಪುತ್ತನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತ ಅನುಗ್ರಹದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದಿಂದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳೆನು, ಭ್ರಮಿಷ್ಠನು, ಪುತ್ತನು, ಪಾಪಿಯು, ನರಕ ಗಾಮಿಯು.
1: ಪ್ರಿಯಕರ, ಪ್ರಿಯಕರ,

0: ಬರುವಾಗ ಬಂದದ್ದು ಬತ್ತಲೆ. ಕಳಕೊಂಡೆ ನಂದು, ಉಳಕೊಂಡೆ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಗಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೇನೆ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೆಲ್ಲವೂ ಮಿಥ್ಯವೇ? ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದು ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು. ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು. ಪ್ರೇಮ ದೂಷಿತ ಪತಿಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು. ವಿಶ್ವತೋಭಿರಾಮ ಕೇಳು ವೇಮ ಕೇಳು ಕೇಳು ವೇಮ ಕೇಳಪ್ಪ. ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ. ನಾನು ರಾಜ ಅಲ್ಲ ಅಲ್ಲಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ನಾನು ಹಠಯೋಗಿ. ಅದು ಅಲ್ಲ, ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಉತ್ತ ಯೋಗಿ ಯೋಗಿ ಆದ್ರೆ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮರಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮತಜಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು
1: ಯಾರು
0: ಯಾರು ನನ್ನ ತಾಯಿ
1: ಅಮ್ಮಣ್ಣ.
0: ತಾಯೇ, ನಿನ್ನ ಕೃಪಾ ಬಲದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಶಾಂತ ಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯೇ.
1: ವೀಮಣ್ಣ ಹೇಳಪ್ಪ, ಹೇಳು ವೀಮಣ್ಣ ಹೇಳಪ್ಪ.
0: ತಾಯಿ, ಘನಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣೆಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡು.
1: ಅಪ್ಪ ವೀಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನೂ ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯಿ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯಿ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು. ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯೇ, ಧನ್ಯನಾದನು, ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ. ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆಯಿಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರಣಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ, ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದುಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರಡ್ಡಿಯನ್ನು ನರಕ ಕೆಳೆದ ಪಾಪಿ, ನಿನ್ನ ಮೂಗುತ್ತೇನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡಿರುವುದು ಅದು ಧರ್ಮವಲ್ಲ, ಸದಾಚಾರವೇ ಸ್ತ್ರೀ ಧರ್ಮ. ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಬಲ್ಲ ಮಾಂಬೆ ಮಂಗಲದಾಯಕ ಮೂಗುತಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಲಿನ ಬಾಳುವುದಾದ್ರೆ ಎಂತು
1: ಅಮ್ಮ? ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂಥ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಯೇ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆಯೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೇಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪ ನಿಂತು ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದ ಒಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆಯೇನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ. ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ,
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲೆಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆಯೇ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ,
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು. ಅಪ್ಪ, ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
3: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ.
1: ಅಪ್ಪ,
3: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಅಯ್ಯಪ್ಪ ಅಯ್ಯಪ್ಪ ಬಂದ್ ಬಿಟ್ಲು ಬಂದ್ ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ. ಏ ಅಮ್ಮ, ಏ ಏ ಏ ಅಮ್ಮ, ಏ ಅಮ್ಮ ಬಂದ್ ಬಿಟ್ಲು ಬಂದ್ ಬಿಟ್ಲು.
1: ಹರಮು, ಯಾರು ಬಂದ್ರವರು?
0: ಏ ಅಮ್ಮ, ಏ ಏ ಅಮ್ಮ,
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಏ ಹುತ್ತ, ಹಾಗಲ್ಲೋ ಭರಮಣ್ಣ, ಅವಳೆ
0: ಅಮ್ಮ, ಅವಳೆ ಅವಳೆ.
1: ಏ ಏನೋ ಇದು?
0: ಏ ಅಮ್ಮ, ಅವಳೇ ಅವಳೆ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದ್ರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ, ಹೆಂಡತಿ ಬಂದ್ರೇನಾಯ್ತು? ಹೆದರ್ತಾರೇನು?
0: ಅಂತಬಾರ್ದಲ್ಲವ್ವ,
1: ಅಂತಬಾರ್ದಪ್ಪ,
0: ಶಾಂತಿ ಬರ ಅಂತಬಾರ್ದು.
1: ಏ ಅಂತಬಾರ್ದು,
0: ಹೊಸ್ತಾಗಿ ಬಾಂಧ್ಯನ
1: ಅಂತಬಾರ್ದಪ್ಪ.
0: ಅಜಾಕ ಅಜಾಕ, ನೀನು ಬಂದಾಗ ಅಪ್ಪ ಅಂಜ ಮೂಲ ಕುಚ್ಚಿದತ್ಲ.
1: ಹುಚ್ಚ ಹರಮಣ್ಣ, ನೋಡು ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ, ಈ ಯುದ್ಧ ನಡ್ಯಾಕಿಲ್ಲನ? ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದಪ್ಪ ಆತಾವು.
1: ಈಗೆಲ್ಲ ಹುತ್ತರಂತೆ ಮಾತಾಡಬಾರ್ದು. ನೋಡು, ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳ ಮುಂದೆ ಹೀಗೆ ಹುತ್ತರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ, ಯಾರು ಹಾಕೊಂಡು ಬರ್ಲವ್ವ? ನನ್ನ ವಿವೇ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗೆ ದೋತಿ ಆಡ್ತೈತಿವ.
1: ಹಾಗಾದ್ರೆ ಹಾ ಭರಮು, ಆ ವೇಮೆಟ್ ಹಾಕೊಂಬ್ರು ಹೋಗು.
0: ಹಾ ಹೌ, ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು?

0: ಏ ಭರಮರಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡು ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಣು ಗಬರು, ಇವತ್ ನಂದು ಬಂದಾಯ್ತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಾಗಿಲ್ಲಪ್ಪ.
0: ಏ ಗೊತ್ತಿಲ್ಲ ಮಾರ, ಏನ್ ಬಂದಿದ್ದು ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವು ಬಿಡಾವು ಆ ಕಡೆ ರೋಡ್ ಹತ್ಕಪ್ಪ ನೀ, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ದು ಬೇಗನೆ ಹೇಳ.
1: ಹೇಳ ನೋಡು ವೇಮನ್ನ, ಇವತ್ತ ನಂದು ಗಬರು.
0: ಏ ಭರಮರಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟಿನ ಏಕೆ ಹಾಕಿಕೊಂಡೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು ಅಮ್ಮ, ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೆ ಕೊಡುವೆ.
1: ಕೊಟ್ಟು ಬೇಡ ಅಂಗಾರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯಾ? ಲೇ ಪೆದ್ದ, ಆ ಎಲ್ಲ ಮಾಡಬಾರದು, ಸುಮ್ಮನೆ ಕೊಡು.
1: ವೇಮನ್ನ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೇ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನ ಒಯ್ದು ನೀನು ಸೂಳೆ.
0: ಲೇ ಭರಮರಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನು?
1: ಏ ಅವ್ರ ಅಷ್ಟು ಮನುಗಳು ಚೆಲ್ಲುವನು ವೇಮನ್ನ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನ ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬೇಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬರುತ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ತ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದರೆ ಎಲ್ಲ ಪಾಪವು ನಾಶವಾಗ್ತಾ ಇದೆ.
1: ಅದು ಚಾಟು ತುಳಿತಾನಪ್ಪ ಅವ್ರದ.
0: ಹಾಗೆಲ್ಲ ಚೇಷ್ಟೆ ಮಾಡಬಾರ್ದಪ್ಪ. ಇದು ಅಲ್ಲದೆ ಅವಳನ್ನು ಮುತ್ತಿಸಿ ಒಡಗೂಡಿದರೆ ಸ್ವರ್ಗವೇ ಪ್ರಾಪ್ತಿ.
1: ಆಮೇಲೆ ಸತ್ತ ಹೋಗುದನ್ನ?
0: ನಿನ್ನ ತಲೆ ಸತ್ತ ಬಳಿಕ ಪಡೆಯುವಂತ ಸುಖವದಲ್ಲ.
1: ಮತ್ತೆ
0: ಈಗಲೇ ಇದ್ದಾಗಲಿ ಈ ಕ್ಷಣವೇ ಪಡೆಯುವಂತ ಸುಖನೋ? ಏ ಭರಮಣ್ಣ, ಈ ಮಾತನ್ನು ನಾನು ಕಲ್ಪಿಸಿಕೊಂಡು ಹೇಳುವದೆಲ್ಲ ಸಂಸ್ಕೃತ ಭಾಷೆಯೊಳಗೆ ಮಹಾನ್ ಮಹಾನ್ ಕವಿಗಳು ನಮ್ಮಂತೆ ಅನುಭವಿಸಿ ಅಭಿಪ್ರಾಯ ಪಟ್ಟಿದ್ದಾರೆಯೋ ಬೆತ್ತೆ.
1: ತಪ್ಪೆ ನೋಡೋ ವೇಮನ್ನ.
0: ಏನು
1: ಮೊದಲು ಸೂಳೆಯರ ಮನೆಗೆ ಹೋಗಲು ಮೊದಲು ಕೊಡುವರಪ್ಪ ಎಲೆ ಅಡಿಕೆಯ ತಾಟು.
0: ಹೌದು.
1: ಆಮೇಲೆ ಬೇಡುವರಪ್ಪ 10 ರೂಪಾಯಿಯ ನೋಟು.
0: ಇದು ಕೂಡ ನಿಜ ಬಿಡು.
1: ಅದನ್ನು ಕೊಡದಿದ್ದರೆ ಮಾರಿಸುವರೋ ನಿನ್ನ ಮೈ ಮೇಲಿನ ಶರಟು. ಆಮೇಲೆ ಏರಿಸುವರೋ ಮುನ್ಸೂಪನ ಕೋರ್ತು. ಹೀಗಿದೆ ಸೂಳೆಯರು ಬಹಳ ಬೆರಕಿಯರು ವೇಮಣ್ಣ. ನಾನು ಹೇಳ್ತನೋ ನಿಮ್ಮಣ್ಣ.
0: ಕಾಮಣ್ಣ,
1: ಯಾಕೋ ಮುಕ್ಕಣ್ಣ?
0: ಲೇ ಭರಮ, ನನ್ನ ಶಲ್ಯ ಕೊಡುವೋ ಅಥವಾ ಇಲ್ವೋ?
1: ಇಲ್ಲ ಇಲ್ಲ ಅಮ್ಮ ಹೇಳಿರೋಳು ಅಮ್ಮ.
0: ಲೇ ಬರಂಗಿಲ್ಲ. ಲೇ ಭರಮಣ್ಣ, ಬೇಗನೆ ಕೊಡು.
1: ವೇಮಣ್ಣ, ನಿನಗೆ ಈ ಉಂಗರವು ಬೇಕೇ?
0: ಹೌದು. ಮತ್ತೆ
1: ತಕ್ಕೊಳಪ್ಪ ಅಂಗರ.
0: ಎಷ್ಟು ಚೆನ್ನಾಗಿತ್ತು ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡುವೆನು.
2: ತಂಗಿ ಬಸಮ್ಮ.
3: ಯಾಕೆ ಆಗ್ತವ್ರಿ?
2: ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯು ನೀನೇ ತಂದೆಯು. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ ಪರಮ.
3: ಏಮ್ಮ ಇವೆಲ್ಲ ಹೊಸ ಅರಿವೆ.
2: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ. ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರಾಯ್ತು, ಅದನ್ನೆಲ್ಲ ಅಮ್ಮನೆ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೆನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
1: ಮಗು,
4: ಅಪ್ಪ
1: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತೇ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ ಓರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನು ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡಿದಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
4: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದೂ ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
1: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
4: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
1: ಊಟ?
4: ಹೌದು.
1: ಈಗಲೇ ಆಯಿತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ,
4: ಅಪ್ಪ
1: ನಾನು ಬರ್ತೀನಮ್ಮ.
4: ಮಗು, ಅಪ್ಪ,
1: ಮಗು,
4: ಅಪ್ಪ,
1: ಮಗು,
4: ಅಪ್ಪ. ಅಕ್ಕ, ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
5: ಅಲ್ಲೇ.
4: ದೇವ, ನನ್ನ ಅತ್ತೆ ನಿಗವೆಣ್ಣೀರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
3: ನೀ ಯಾಕೆ ನನ್ನ ಕಾಲು ಬೀಳ್ತಿ?
4: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
3: ದಾಸಿ
4: ಅಲ್ಲ, ನಿಮ್ಮ ಅರ್ಧಾಂಗಿ.
3: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ ಮಿಂಡಿ ಚಾಟೋ?
4: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
3: ಹೇಳ್ತ?
4: ಹೌದು ಸ್ವಾಮಿ, ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
3: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
4: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
3: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ ದಾಡು ಯಪ್ಪ, ದಾಡು ಯಪ್ಪ, ದಾಡು ಯಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ಒಳ್ಳೆ ಮಲ್ಲಿ
4: ಸ್ವಾಮಿ,
3: ನೀನು ತುಂಬಾ ಒಳ್ಳೆ ಉಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುವಾಗಿ ಬಿಟ್ಟಿದ್ದಿ ನೋಡೆ.
4: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
3: ಅದಕ್ಕ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ
4: ದೇವ.
3: ಇಲ್ಲೋ ಯಪ್ಪ
4: ಮಲ್ಲಿಕಾರ್ಜುನ, ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
3: ಈಗ ನಾ ಏನಂದ ನೆವ್ವಾನಿನಗೆ ಒಮ್ಮೆ ಅಂದ್ರೆ ಏನಾತು ನೋಡೇ ಮಲ್ಲಿ
4: ಸ್ವಾಮಿ.
3: ಹಾಗಾದ್ರೆ ಆಗ್ಲಿ.
4: ಹಾ ಆಗ್ಲಿ ಸ್ವಾಮಿ,
3: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ. ನೊಟ್ಟಿ
2: ಮೇಲೆ ಭರ್ಮೆ ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು?
2: ಹೌದಪ್ಪ.
1: ನಮಸ್ಕಾರ ಈ ಶೆಟ್ರ.
2: ನಮಸ್ಕಾರಪ್ಪ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶೆಟ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವ್ನು ಮುಖವಾದ್ರು ಬೇಡವೇ?
1: ಯಾರ್ದು ಅಮಾಸಿದ್ರೆ?
2: ಲೇ, ನಿಮ್ಮ ಅಪ್ಪಂದು ಒಂದೇ
1: ಶೆಟ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತತೆ ತೇಳಿ ಅವನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ನೋಡ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೀನಿ. ವಿಷಯ
1: ಬ್ಯಾಡ್ರಿ ಶೆಟ್ರ, ಬ್ಯಾಡ್ರಿ. ನಮ್ಮ ಅಪ್ಪನ ಜೊತೆ ಕರ್ಕೊಂಡು ಬರ್ತೀನು. ಹಂಗೇನು
2: ಮಾಡ್ಬೇಡ
1: ಶೆಟ್ರ. ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನು, ಇಲ್ಲೇ ಕುಂಡ್ರಿ. ಮತ್ತೆ
2: ಹೋಗಪ್ಪ, ಹೋಗು ಹೋಗು.
1: ಶೆಟ್ರ ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ? ಹೇಗೆ ನೀನೇ ನೋಡು.
3: ಶೆಟ್ರ, ನಾನು ಹಾಗೆ ಹೇಳುವುದಿಲ್ಲ.
1: ಶೆಟ್ರ ಹೇಳುದೋಗೆ ತಿನ್ನ. ಮತ್ತೆ ಗಂಡ್ಗಾಚಿ ಹಾಕಿ ಸಾಡ್ಡು ಹೊಡೆದ
3: ಹುತ್ತಾ, ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ,
3: ಹಾಗೆ ಮಾಡಬಾರದು, ಸುಮ್ಮ ಹೋಗು. ಶೆಟ್ಟಿಯವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವನೇ ಹೋಗಿತ್ತಯ್ಯ. ಶಾಂತತೆ ಶಾಂತ.
3: ಎಲೇ
4: ಯಾಕ್ರಿ
3: ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
4: ಅದಕ್ಕೆ ನನಗೆ ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
4: ನನ್ನ ಹತ್ತಿರ ವಸ್ತುಗಳವೇ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನ ಸೇರಲವೇ? ಆಗಲೂ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
4: ನಾಗು,
5: ನೀವು ಯಾಕೆ ಕರಿತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿ ಕೊಡ್ತೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
4: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
5: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
4: ತಂಗಿ ಬಸಮ್ಮ,
2: ಯಾಕೆ ಅತ್ತೇವ್ರೆ?
4: ನಿನ್ನ ಒಡವೆನಾದ್ರೂ ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಒಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನಿಂದ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೆ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ.
3: ಮಲ್ಲಮ್ಮ.
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲವೇ?
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಈಗ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂಥ ಸತ್ವ ಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಹೇಮರಡ್ಡಿಯ ಸೊಸೆಯೋ

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನಿಗೆ ಕುಳಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂದ ಹಾಗೆ ಕುಳಿಸ ಹತ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವುದನ್ನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹಾ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರನನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ನನ್ನದು ಹೇಳಿದ್ದಾರೆ.
1: ಹ್ಮ್ ಎಲ್ಲ ಹೋಯ್ ಕಂಪ್ಲೀಟ್.
0: ಹೀಗೇನು ಹಾಗಾದ್ರೆ ಬೇಗ ಹೇಳಪ್ಪ.
1: ಅಮ್ಮ ನೀನು ನಮ್ಮ ಮನೆಗೆ ಎಂತ ಬಂದದಿ ಬಂದದಿ ನೋಡ.
0: ಅಂದ್ಯದ ಕರಿಗಾಲ್ ತಾನೆ ಬಿಟ್ಟಿಲ್ಲ. ಯಾಕೆ
1: ಅಪ್ಪ ಬಂದ ಅಪ್ಪ
0: ಏ ನನಗೇನ್ ಮಾಡಂತಿ?
1: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್.

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಯಾಕೆ ಅತ್ತೇವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
1: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಯವಾದ ಸಂಪತ್ತನ್ನು ಕೊಡುತ್ತಂದೆ.
2: ಅಲ್ಲ, ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಹಬ್ಬ ಸಂಬಂಧ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ?
0: ಆಗಲ್ಲೇ, ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು. ಪ್ರಾಣ
1: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
2: ನಾ ಉಟ್ಕೊಳ್ಳಬಲ್ಲೇ, ಇಟ್ಕೊಳ್ಳಬಲ್ಲೇ?
0: ಏಯ್ ಹೀಗೇಕೆ ಮಾಡಿದ್ರೆ? ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
2: ಬರ್ರಿ ಬರ್ರಿ ಬರ್ರಿ ಬರ್ರಿ.

0: ತಂಗಿ ಬಸಮ್ಮ ಅಕ್ಕ, ಆ ಮಂದಿ ಬಂದಾಗಿನಿಂದ ಹಿರೇ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದ್ರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿದ್ರಲ್ಲ, ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾಟಾಗಿಟ್ಟ ಮಾಡಿಸ್ಕೊಂಡು ಬಂದಿರುವಳು ಏನು?
1: ಅಯ್ಯ, ಎಲ್ಲಿ ಮಾಟ ಹಾಕಿದೆ ನೋಡೋದಿಲ್ಲ. ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬೆ ಆಗಿ ಬಿಟ್ಟಾಳ
0: ತಂಗಿ. ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ, ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನ ಹಾರಿಸ್ತಾಳ, ಮೂಗೇನು ಮುರಿತಾಳ, ಅಮ್ಮಮ್ಮ ಬಾಗುವುದೇನು ಬಳಕುವುದೇನು, ಜಾತಿವಂತ ಪಾತ್ರದಾಸ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗುಲನ್ನು ಬೆಳೆದು ಫಸ್ಟ್ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣೆ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಕರ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತಿ ಮಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕದಿದ್ರೆ ನನ್ನ ಹೆಸರು ಬಸಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷ ಭಿಕ್ಷಾ ಭವತಿ ಭಿಕ್ಷಾನ್ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರುವ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸ್ತವರಂತೆ ಬಳಿಗೆ ಹೋಗಿ ಬಿಟ್ಟರಾಯ್ತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೀರನ್ನು ಕರೆದು ತೋರಿಸಿರಾಯ್ತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿಯಾಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವ ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನ್ಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯೇ, ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರು ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಲಿಲ್ವೇನ್ ಹೋಯೇ ಹುಮ್ಮ?
0: ಅಮ್ಮ, ಹೀಗೆಲ್ಲ ಬಿರುನುಡಿಗಳನ್ನು ಆಡಬಾರದು ತಾಯೇ.
1: ಇರೇ ಅಯ್ಯ, ಆಗಲೇ ಹೇಳಿಲ್ಲವೇ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತ್ತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆ ಬೇಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಧರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನಳಾಗುವೆನು.
1: ಇದೇ ನಮ್ಮ ತಾಯಿಗಳಿರ ನನ್ನಮ್ಮ, ನಿಂತು ನಿಂತು ನನ್ನ ಕಾಲುಗಳು ಜುಯಿ ಹಿಡಿದವಮ್ಮ, ಜುಯಿ ಹಿಡಿದವು.
2: ಕಾಲು ಜುಯಿ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ,
3: ತಂಗಿ,
2: ಪಾಪ, ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
3: ನಡ ತಂಗಿ,
2: ಹೋಗೋ ಅಯ್ಯ.
1: ಅಮ್ಮ,
0: ತಾಯಿಗಳೇ,
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ, ಮನೆಗೆ ತಾನಾಗಿಯೇ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ,
1: ಅಮ್ಮ,
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ, ಇದೇ ಸಮಯ ಅಡಿಗೆ ಮನೆಯಲ್ಲಿರುವ ಎಲ್ಲ ಗಡಿಗೆ ಮಡಿಕೆಗಳನ್ನು ಒಡೆದು ಹಾಕಿ ಆ ತಪ್ಪನ್ನು ಮನೆ ಮೇಲೆ ಒರೆಸೋಣ.
3: ನಡೆತಂಗಿ, ಹಾಗೆ ಮಾಡೋಣ.
0: ತಂದೆ,
1: ತಾಯಿ,
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೊ ನನ್ನಪ್ಪ.
1: ಆಗಲಿಮ್ಮ. ನನ್ನಮ್ಮ, ನಿಮ್ಮ ಹೆಸರೇನು ತಾಯಿ?
0: ತಂದೆ, ನನಗೆ ಮಲ್ಲಮ್ಮನೆಂದು ಕರೆಯುವರು ಸ್ವಾಮಿ. ಆ ಹೇಮರೆಡ್ಡಿಯವರು, ಅವರು ನನ್ನ ಮಾವಂದಿರು.
1: ಮಗಳೇ.
0: ತಂದೆ,
1: ನೀನಿದ್ದ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯಲಿ. ನಿನಗೆ ನಾನು ಸೌ

0: ದೇವ ಮಲ್ಲಿಕಾರ್ಜುನ, ಯಾವಾಗಲೂ ಇಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ. ಹಾ ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
1: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದಿರುವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚಗಮಾ ಸುರಿಸುವೇನು. ಅತ್ತೆಯವರೇ, ಅತ್ತೆಯವರೇ, ಏನಾಯ್ತು ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯನ್ನು ಪೂಜೆಗೆಂದು ಹೊರಟಿದ್ದಾರೆ. ನಾವು ಗಾಳಿಗೆ ಕಟ್ಟಿದ ಗೊಡ್ಡ ಎಮ್ಮೆಯಂತೆ ತಿರುತನಿಗೆ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮರ ಸೇವೆಯಲ್ಲಿ ಕಾಲ ಕಳೆಯಬೇಕು. ಇದು ಬಾಲವೇಂದ್ರ ಲಕ್ಷಣವೇ ಅಂತ ನೀವು ಹೇಳಿ.
2: ಮಲ್ಲಿ
0: ಅಮ್ಮ,
2: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ?
0: ಅಮ್ಮ, ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
1: ಶಿವಶಾಂತ್ರ ಎದ್ದು ಹೋಗುವೆಯೋ
0: ಮಲ್ಲೇಶ?
2: ಅಲ್ಲ, ಈಗ ಮನೆಗಿನ ಸುಲಭಿಟ್ಟು ಎಲ್ಲಿ ಹೊರಟಿರುವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವಿನಮ್ಮ. ಮನೆಯೊಳಗೆ ಎಲ್ಲ ಅಡಿಗೆಯನ್ನ ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವಿನಮ್ಮ.
3: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವು ಹೋಗಿ ನೋಡಿಕೊಂಡು ಬರ್ರವ್ವ, ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
2: ಇಂಥ ಗಮನ ಕಂಡಕದ ಮಾತುಗಳಿಗೆ ಮಳ್ಳಾಗಲಿಕ್ಕೆ ನಾನೇನು ಹುಚ್ಚಲ್ಲ. ಹಾಳಾದವಳೇ, ನನ್ನ ಮಗನ ಸ್ಥಿರ ಮಾಡಿದ್ರು.
3: ಅಮ್ಮ, ಮಲ್ಲಿ
0: ಅಪ್ಪ.
3: ಏ ಮಲ್ಲಿ
0: ಅಪ್ಪ,
3: ಈ ಲಿಂಗವನ್ನು ಬಿಡುವೆ ಇಲ್ಲ.
0: ಬೇಡಮ್ಮ,
3: ಬಿಡು.

0: ಡೌಕಾರಿಗಿತ್ತಿ. ಜಂಗಮನಿಗೆ ಹಿಟ್ಟಿನಲ್ಲಿ ಔಷಧದಿಂದ ಹೋಗುವಾಗ ಕಾಲ ಎಡವಿ ಒಡೆದಿರುವ ಕ್ಷಣ ಪೂರ್ವದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕೆಯವರು ಭಯ ಮಾಡಿ.
1: ಅತ್ತಿಯವರೇ, ಇವಳು ಅವಸರದಿಂದ ಹೋಗುವಾಗ ಕಾಲ ಎಡವಿದ್ದರು ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿನ ಯಾಕೆ ಹೇಳಬಾರದೆ? ಏ ಆತಿಯವರು ನಿನ್ನನ್ನು ನಂಗವರೇನೆ?
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
3: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದು,
3: ಯಾಕಂದ್ರೆ ನಾವು ಬಡವರು, ದಿನಾಲು ಜಂಗಮನಿಗೆ ನೀಡುವಷ್ಟು ತ್ರಾಣನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸಗಳನ್ನು ಮಾಡಿದವಳಲ್ಲ, ಆದ್ದರಿಂದ ನಿನ್ನಂತಹ ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರ್ರಾಗ ಉಟ್ಟುಕ ಬಾ. ಇಷ್ಟು ಕೆಸರು ಒಪ್ಪಿಸಿದ್ದೇನೆ, ತಿಳಿಯಿತೆ?
2: ಆಗಲಮ್ಮ.
1: ಆದ್ಯವರೇ, ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡಬೇಕ್ರಿ ಮತ್ತೆ?
3: ಹೌದು ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
3: ಎಲೇ ಮಲ್ಲಿ,
2: ಅತ್ತಿ ಇವರೇ,
3: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾಣೆ ದನ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ.
3: ಬೇಗಲ್ಲಿ
0: ಅತ್ತೆಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತೆಯವರಿಗೆ ಬಹು ಶ್ರಮ ಆಗಿರುವುದು.
1: ಅಯ್ಯ ಅಯ್ಯ, ಹೌದಮ್ಮ.
0: ಅವರಿಗೆ ಗೋಧಿ ಹುಗ್ಗಿ,
1: ಹುಳಿಗೆ ಪಾಯಸ
0: ಮಾಡಿ ಉಣಸಮ್ಮ.
1: ಆಗಲಮ್ಮ. ಅತ್ತೆಯವರೇ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡುಗೆನೆಲ್ಲ ಸಿದ್ಧ ಮಾಡ್ತೇನೆ.
3: ಹೌದು ತಂಗಿ, ಮಗಳು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
0: ಅಯ್ಯ, ಹಾಲಲ್ಲವೇ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರು ಆರ್ತವ್ರು ನೋಡಲಿ, ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಚ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತನಿಗೆ ಆಟ ಮಾಡ್ತಾನೆ ಅಂತಿರ್ಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸದ್ದು ಹಿಟ್ಟು ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ.
1: ಬೇಗನೆ ಜೋಳ ಬೀಸಿಕೊಡು.
0: ಆಗಲಿಮ್ಮ.
1: ಬೇಗನೆ ಹಿಟ್ಟು ಸಿದ್ಧವಾಗಲಿ.
0: ನನ್ನ ನಿಗಮಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ಕಾಪ ಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಆದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ನನ್ನ ತಾಯಿಯು ಸ್ವಪ್ನದಲ್ಲಿ ಕನ ಬರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯ ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೇ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಲ್ಲಿ, ಗಂಡಸರು ಹೊಲಕ್ಕೆ ಹೋಗುವುದೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಹಿಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವೆನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿ ನಾಗಮ್ಮ ಬಸಮ್ಮ,
2: ಅತ್ತೆ
1: ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸ್ರಿ ಮಲ್ಲಿ ಮೂವಟ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕತ್ತಿಲ್ಲ.
1: ಮಲ್ಲಿ ಹಿಟ್ಟಿಗೆ ಬೀಸಲಿಲ್ಲವೇ? ಇಂಥ ಹಗರಿಗೆ ಸಾಮಾಡುದು ನಿಮ್ಮದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾರೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಿಗೆ ಜೋಳ ಹಾಗೆ ತಳ ಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾರೆ. ಏನೆ ಕೈಯಾರಿ ಬಂದು ಜಂಗಮನಿಗೆ ಹಿಡ್ತು ನೀಡಿ ನಮ್ಮನ್ನು ಬಿಕರನ್ನಾಗಿ ಮಾಡುದು ಬಂದು ಬಿಡೇ. ಬಹಳ ಮುಸುಳೆ, ಎಲೆ, ನಿಮ್ಮಪ್ಪನ ಮನೆ ಜೋಳ ಹಾಗೆ ತಂದಿದೀಯಾ? ನಿನ್ನ ಧರ್ಮದ ಕೈಗೆ ಹಾವು ಹರಿದಿವೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುದೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಅಂತ ಹಾದ್ರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರ್ವಿಯಾ? ನಿನ್ನ ಕ್ಷುದ್ರ ಮಕ್ಕಳ ಸಂಸಾರ ನಡುಗಳಿರಲಿಕ್ಕಿಲ್ಲ ಬಸಮ್ಮ.
2: ಅತ್ತೆ,
1: ಹಿಂದೆ ಮುಂದೆ ನೋಡಿದ ಮಟ್ಟ ಸೀಳು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಪೆಟ್ಟದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳ ನೋವು ಬಿಚ್ಚಿಕೊಡು.
0: ಆಗಲಿ ಅಮ್ಮ.

0: ತೆಂಗಿನಾಗಮ್ಮ ಬಸಮ್ಮ
1: ಅತ್ತೆ
0: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿವಾರದವ್ರಿಗೆ ಗಡಿಪಾರು ಮಾಡ್ಬೇಕು ನೋಡು.
1: ಅತ್ತೆಯವರಿ, ಆ ಸುಳಿ ನಟನೆ ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂತು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ.
0: ಮಲೆಯ ಪೂಜೆ ಅಂತೆ ಪೂಜೆ ಗುಲ್ಲಾ ಗಂಟಿಗೆ. ಓ ಓ ಸಾಕು ಬಿಡ್ರಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸರ್.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.